0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಆಮೇಲೆ ಈ ಹೊತ್ತಿಗಿನ್ನು ಗಾಂಧೀಜಿಗೆ ತಮ್ಮ ರಾಜಕೀಯ ಮುಂದೆ ಏನಾಗಬೇಕು ಅಂತ ಸ್ಪಷ್ಟ ಕಲ್ಪನೆ ಇಲ್ಲ, ಧೋರಣೆಗಳು ಸ್ಪಷ್ಟ ಇಲ್ಲ. ಅದಕ್ಕೇನು ಮಾಡಿದ್ರು, ಎಲ್ಲೋ ಒಂದು ಕಡೆ ಇರೋಣ, ಒಂದು ವಸತಿ ಹಾಕ್ಕೊಂಡು ಆಮೇಲೆ ವಿಚಾರ ಮಾಡೋಣ ಏನು ಮಾಡಬೇಕು ಅಂತ. ಮತ್ತು ಶಿಷ್ಯರೆಲ್ಲ ಬಂದಿದ್ದಾರಲ್ಲ ಸೌತ್ ಆಫ್ರಿಕಾದಿಂದ, ಅವ್ರಿಗೊಂದು ನೆಲೆ ಕೊಡಬೇಕಲ್ವಾ, ಅದಕ್ಕೊಂದು ಆಶ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಈಗಾಗಲೇ ಮಾಡಿದ್ದಿದೆಯಲ್ಲ, ಅಭ್ಯಾಸ ಇದೆಯಲ್ಲ, ಫೀನಿಕ್ಸ್ ಆಶ್ರಮ, ಟಾಲ್ ಸ್ಟಾಯ್ ಆಶ್ರಮ ಮಾಡಿದ್ದಿದೆಯಲ್ಲ, ಆ ಥರ ಒಂದು ಆಶ್ರಮ ಮಾಡಬೇಕು ಅಂಥೇಳಿ ಅಹಮದಾಬಾದ್ ಹತ್ರ ಒಂದು ಕೊಚರ ಬಂತ. ಅಲ್ಲಿ ಒಂದು ಕೊಚರ ಬದಲು ಒಂದು ಆಶ್ರಮ ಮಾಡಿಕೊಂಡ್ರು, ಒಂದು ಬಾಡಿಗೆ ಮನೆ. ಆ ಬಾಡಿಗೆ ಮನೆ ತೊಗೊಂಡು ಅದರ ಆಶ್ರಮ ಮಾಡಿಕೊಂಡ್ರು. ಅವ್ರು ಹೇಳ್ತಾರೆ ಆಶ್ರಮ ಅಂದರೆ ಏನು ಅಂತ, ಧಾರ್ಮಿಕ ಭಾವನೆಯಲ್ಲಿಯೇ ಸಾಮೂಹಿಕ ಬದುಕು ಅಂತ. ಸಾಮೂಹಿಕ ಬದುಕಿರಬೇಕು, ಆದರೆ ಧಾರ್ಮಿಕದಲ್ಲಿ ನಂಬಿಕೆ ಇರಬೇಕು. ಧಾರ್ಮಿಕತೆಯಲ್ಲಿ ನಂಬಿಕೆ ಇಟ್ಟಂಥವ್ರು ಸಾಮೂಹಿಕ ಗುಂಪು ಇರಬೇಕು, ಎಲ್ಲರೂ ಹಾಗೆ ಬದುಕಬೇಕು ಅಂತ. ಅಲ್ಲಿ ಧಾರ್ಮಿಕ ಯಾವುದಾದ್ರು ಒಂದು ಇದೇ ಮಾಡಬೇಕು, ಈ ಕಟ್ಟಳೆ ಇಲ್ಲ, ಈ ವ್ರತ ಮಾಡಬೇಕು, ಇದು ಹೀಗೆ ಮಾಡಬೇಕು, ಆಚರಣೆ ಗಿಚರಣೆ ಏನೂ ಇಲ್ಲ, ತಮಗೆ ಸ್ವಾತಂತ್ರ್ಯ ಇದೆ. ಆದರೆ ಕೆಲವೊಂದು ಕಂಡೀಷನ್ ಮಾತ್ರ ಸ್ಪಷ್ಟವಾಗಿತ್ತಂತೆ. ಏನೇನು ಕಂಡೀಷನ್ ಅಂದರೆ, ಕೆಲವು ವೈಯಕ್ತಿಕ ನಡವಳಿಕೆಗಳನ್ನು ಮಾತ್ರ ನಡೆಸಲೇಬೇಕಾಗಿತ್ತು. ನಿಮ್ಮ ವೈಯಕ್ತಿಕ ಪೂಜೆ ಪುನಸ್ಕಾರ ಬಗ್ಗೆ ಏನು ಲಿಮಿಟ್ ಇಲ್ಲ, ಏನು ಮಾಡ್ಕೊಳ್ಳಿ. ಆದರೆ ಇಲ್ಲಿ ವೈಯಕ್ತಿಕ ನಡವಳಿಕೆ ಮಾತ್ರ ಸ್ಪಷ್ಟವಾಗಿರಬೇಕು, ಅದಕ್ಕೆ ಪ್ರಮಾಣ ಕೊಡಬೇಕು. ಅವ್ರು ಹೇಳ್ತಾರೆ ತಮ್ಮ ನಡವಳಿಕೆಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಬಗ್ಗೆ ಪ್ರತಿಯೊಬ್ಬರು ಪ್ರಮಾಣ ಮಾಡಬೇಕಿತ್ತು. ನಡವಳಿಕೆ ಎದ್ರ ಬಗ್ಗೆ ಅಂತ ಹೇಳ್ತಾರೆ, ಮುಖ್ಯ ಸತ್ಯ, ಯಾರೂ ಸುಳ್ಳು ಹೇಳ್ಕೊಳ್ಳೋದು ಏನೇ ಇರಲಿ ಅಪ್ರಿಯವಾಗಿರಲಿ ಅದು ಸುಳ್ಳು ಹೇಳ್ಕೊಡೋದು. ಅಹಿಂಸೆ ಆಗಕೂಡುದು ಆಶ್ರಮದಲ್ಲಿ. ಶೀಲವನ್ನು ಕಾಪಾಡ್ಕೋಬೇಕು. ಅಸ್ಪೃಶ್ಯತಾ ನಿರ್ಮೂಲನ, ಅಸ್ಪೃಶ್ಯತೆ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ, ಯಾರೂ ಜಾತಿ ಕೇಳೋಂಗಿಲ್ಲ, ಹಂಗಿರ್ಬೇಕು. ಮತ್ತು ದೈಹಿಕ ಶ್ರಮ, ಪ್ರತಿಯೊಬ್ಬರು ದಿನಕ್ಕೊಂದಿಷ್ಟು ತಾಸು ಕೆಲಸ ಮಾಡಲೇಬೇಕು. ಮತ್ತು ನಿರ್ಭೀತಿ, ಭಾಳ ಚೆನ್ನಾಗಿದೆ ಅದು. ಯಾರ ಬಗ್ಗೆ ಯಾರಿಗೂ ಹೆದರಿಕೆ ಇರೋದು ಬೇಡ. ನಿಮಗೇನಾದರೂ ಅನಿಸಿದ್ರೆ ನೇರವಾಗಿ ಹೋಗಿ ಅವ್ರಿಗೆ ಹೇಳಬೇಕು ಅಂತ. ಎಷ್ಟು ಸಲಿಗೆ ಇತ್ತು ಎಲ್ರಿಗೂ ಅಂತಂದರೆ, ಅಲ್ಲಿ ಎಲ್ಲರೂ ಬಂದ್ಬಿಡೋರು. ಒಂದು ಮನೆ ತಾನೇ ಆಗಿದ್ರು ಅವಾಗ. ಆ ಮನೆಗೆ ವ್ಯವಸ್ಥೆ ಆಗಿತ್ತು ಅಂದರೆ, ಒಂದು ಬಾವಿ, ಆ ಮನೆ ಮಾಲೀಕರು ಅದೇ ನೀರು ತಗೊಳ್ಳೋರು, ಇವರು ಅದೇ ನೀರು ತಗೊಳ್ಳೋರು. ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಅಂತ ಹೇಳ್ತೀವಲ್ಲ, ಹೇಳೋದು ಬಹಳ ಸುಲಭ, ಪರಿಪಾಲನೆ ಮಾಡೋದು ತುಂಬ ಕಷ್ಟ ಆಗಿನ ಕಾಲಕ್ಕೆ. ಒಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ ಅಲ್ಲಿ. ಒಬ್ರು ಸ್ನೇಹಿತರು ಬಾಂಬೆದಿಂದ ಪತ್ರ ಬರೀತಾರೆ ಗಾಂಧೀಜಿಗೆ. ನಮ್ಮಲ್ಲಿ ಹುಡುಗ ಇದ್ದಾನೆ, ಅವ, ಅವನ ಹೆಂಡತಿ ಮತ್ತು ಪುಟ್ಟ ಮಗು, ಮೂರು ಜನ ಹರಿಜನರು ನಿಮ್ಮ ಆಶ್ರಮದಲ್ಲಿ ಬಂದು ಇರಬಹುದೇ ಅಂತ ಗಾಂಧೀಜಿ ಪತ್ರ ಬರೀತಾರೆ. ತಕ್ಷಣ ಗಾಂಧೀಜಿ ಉತ್ತರ ಬರೆದ್ರು, ಬರಬಹುದು, ಏನು ತೊಂದರೆ ಇಲ್ಲ, ಆದರೆ ನಮ್ಮ ಆಶ್ರಮದ ಕಟ್ಟುನಿಟ್ಟುಗಳನ್ನು ಸರಿಯಾಗಿ ಪಾಲಿಸಬೇಕು, ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕಟ್ಟಳೆಗಳನ್ನೆಲ್ಲ. ಆಯಿತು ಅಂದರು ಅನ್ನೋದನ್ನು ಚೆನ್ನಾಗಿತ್ತು. ಬಂದುಬಿಟ್ರು ಅವ್ರು ಮೂರು ಜನ. ಅವ್ರು ಬಂದವರು ಯಾರು ಅಂದರೆ, ದಾದುಭಾಯಿ ಅಂತ ಒಬ್ಬ ಮನುಷ್ಯ, ಅವನ ಹೆಂಡತಿ ದಾನಿ ಬೆಹನ್ ಅಂತ, ಪುಟ್ಟ ಮಗಳು ಲಕ್ಷ್ಮಿ ಅಂತ, ಮೂರು ಜನ ಬಂದರು. ಇದು ಬರಲಿ ಅನ್ನೋದು ಚೆನ್ನಾಗಿರುತ್ತೆ, ಬಂದನ್ನು ಹೊಂದ್ಕೊಳ್ಳೋದಿದೆಯಲ್ಲ. ಎಷ್ಟೋ ಜನ ಆಶ್ರಮದಲ್ಲಿದ್ದವ್ರು ಎಲ್ಲ ಒಂದೇ ಮನೋಭಾವದವರಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಖ್ಯ ತಕರಾರು ಬಂದದ್ದು ಎಲ್ಲಿ ಅಂದರೆ, ಬಾವಿಯಿಂದ ನೀರು ಸೆಳ್ಕೋಬೇಕಲ್ಲ. ಆ ಮನೆ ಮಾಲೀಕ ಭಾಳ ಕಾನ್ಸರ್ವೇಟಿವ್ ಸಂಪ್ರದಾಯವಾದಿ, ತಕರಾರು ಹತ್ಕೊಂಡ್ಬಿಡ್ತು. ನಿಮ್ಮ ದಾದುಭಾಯಿ ನೀರು ಸೇದಿದಾಗ ಅವ್ನು ನೀರು ನಮಗೆ ಸಿಡಿತದೆ, ನಮ್ಮ ಪಾತ್ರೆಗೆ ಸಿಡಿತಿದೆ, ನಮಗೆ ಸಿಡಿತಿದೆ, ಅದರಿಂದ ಇಡಬೇಡಿ ಅವನ್ನ ಅಂಥೇಳಿ ತುಂಬ ಅಪಮಾನ ಆಗೋದು ಕೂಡ ದಾದುಭಾಯಿಗೆ. ಎಷ್ಟೋ ಸಲ ಆಗೋದು. ಗಾಂಧೀಜಿ ಕರೆದು ಕೂಡಿಸಿ ಹೇಳ್ತಿದ್ರು, ಬೇಜಾರು ಮಾಡ್ಕೋಬೇಡ, ನಾವು ಸರಿ ಮಾಡ್ತೀವಿ, ಆಶ್ರಮದಲ್ಲೇನು ಪರವಾಗಿಲ್ಲ. ಆದರೂ ಕೂಡ ಆಶ್ರಮದ ಸ್ವಲ್ಪ ಕಿರಿಕಿರಿ ಇತ್ತು, ಆಕಳು ಸ್ವಲ್ಪ ಕಿರಿಕಿರಿ ಇತ್ತು ಸ್ವಲ್ಪ ಜನಕ್ಕೆ. ಆನಂತರ ಆಶ್ರಮದಲ್ಲಿ ಸರಿಯಾಗಿ ಆಗ್ತಾ ಹೋಯ್ತು. ಮುಂದೆ ಗಾಂಧೀಜಿ ಒಂದ್ಸಲ ಹೇಳಿದ್ರಂತೆ, ನಿನ್ನ ಮಗಳನ್ನ ದತ್ತಕ್ಕೆ ತಗೋತೇನೆ ನಾನು ಅಂತ. ಆ ಮಗು 5 ವರ್ಷ ಆದಾಗ ಲಕ್ಷ್ಮಿ ಅಂತ ಹುಡುಗಿ ಹೆಸರು, ದತ್ತು ತಗೋತೇನೆ ಅಂದ್ರಂತೆ. ತಾಯಿಗೆ ಅಂದು, ಮಗಳನ್ನ ಯಾಕೆ ದತ್ತಿಗೆ ದತ್ತು ಕೊಡಬೇಕು ಅಂತ. ದಾದು ಬಾಯಿಗೆ ಬಹಳ ಖುಷಿ, ಮಹಾತ್ಮರು ಕೇಳ್ತಾರೆ ದತ್ತು ಗೊತ್ತೆ ಅಂತ, ಕೊಟ್ಬಿಡೋಣ ಮಗಳನ್ನ ಅಂತ ಹೇಳಿದ್ರಂತೆ. ಗಂಡಗಿಲ್ಲ ಅನ್ಲಾರ್ದೆ ಆಕೆ ತನ್ನ ಮಗಳನ್ನ ದತ್ತು ಕೊಡ್ತೀವಿ ಅಂದ್ರು. 1-2 ವರ್ಷ ಆದ್ಮೇಲೆ ಅವ್ರು ವಾಪಸ್ ಮುಂಬೈಗೆ ಹೋದ್ರು, ದಾದು ಬಾಯಿ ದಾನಿ ಬೆಹನ್ ಊರಿಗೆ ಹೋದ್ರು, ಮಗು ಅಲ್ಲೇ ಉಳ್ಕೊಂತು. ಆ ಮಗು ಆಶ್ರಮದಲ್ಲೇ ಬೆಳೀತು.

0: You are listening to Radio Sarang, 107.8 FM.
1: ಆ ಆಶ್ರಮದ ವಾತಾವರಣ ಹೇಗಿತ್ತು ಅಂತ ಒಬ್ರು ಬರೀತಾರೆ. ಆ ದಾದುಭಾಯಿ ಮತ್ತು ದಾನಿ ಬೆಹನ್ ಇಬ್ರು ಮನೆಗೆ ಬಂದಾಗ ಆಶ್ರಮದಲ್ಲಿದ್ದ ಗಾಂಧೀಜಿ ಅವ್ರಿಗೆ ಚಹಾ ಮಾಡಿಕೊಟ್ರು ಅನ್ಸುತ್ತೆ. ಚಹಾ ಅದನ್ನ ಕಪ್ಪು ಬಸ್ಸಿ ತೊಗಿ ತೊಳಿಬೇಕಲ್ಲ ಅದನ್ನ. ಆ ಮಗ ಇದ್ದ, ಅವ್ರ ಮಗ ಅಲ್ಲಿ ದೇವದಾಸ್ ಇದ್ದ, ಕಡಿ ಹುಡುಗ ದೇವದಾಸ್ ಇದ್ದ. ದೇವದಾಸ್ ಈ ಕಪ್ಪು ತೆಗೆದ್ಬಿಡು ಅಂದ್ರು. ಆತ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿಟ್ಟ. ದಾದುಭಾಯಿ ಕುಡಿದಂತ ಕಪ್ಪು ಬಸ್ಸಿಯನ್ನ ದೇವದಾಸ್ ತೊಳೆದಿಟ್ಟ. ದಾದುಭಾಯಿ ಅನ್ಕೊಂಡ್ರು ಇವನ್ ಯಾವನೊಬ್ಬ ವಾಲಂಟಿಯರ್ ಇರಬೇಕು, ಮನೆ ಕೆಲಸ ಮಾಡಿ ಹುಡುಗ ಇರಬೇಕು ಅಂತ. ನಂತರ ಗೊತ್ತಾಯ್ತಂತೆ ಗಾಂಧಿ ಮಗ ಅಂಥೇಳಿ. ಓ, ಗಾಂಧೀಜಿ ಕೇಳಿದ್ರಂತೆ, ಯಾಕೆ ಹಿಂಗೆ ಮಾಡಿದ್ರಿ, ನಾವು ಕುಡಿದಂಥ ಚಾ ಕಾಫಿ ಕಪ್ಪು ಬಸ್ಸಿಯನ್ನು ನಿಮ್ಮ ಮಗ ಯಾಕೆ ತೊಳಿಬೇಕು ಅಂತ. ಅವಳಿದ್ರು ಮಗ ಅಲ್ಲ ಇಲ್ಲಿ, ವಾಲಂಟಿಯರ್ ಅವನು, ಅವನು ಮಾಡ್ತಿದ್ರೆ ನಾನು ಮಾಡ್ತಿದ್ದೆ ಅಷ್ಟೇ, ಮತ್ತೊಂದೇನು ತೊಂದರೆ ಇಲ್ಲ ಅಂತ. ಆವಾಗ ಒಂದು ದಾದುಭಾಯಿಗೆ ಅರ್ಥ ಆಯ್ತಂತೆ ಇಲ್ಲಿ ಹೆಂಗಿದೆ ವಾತಾವರಣ ಅಂಥೇಳಿ. ಆಮೇಲೆ ತನ್ನ ಮಕ್ಕಳನ್ನ ಮಗಳನ್ನು ಬಿಟ್ಟು ಹೋದ್ರಲ್ಲ ಇಬ್ರು ಗಂಡ ಹೆಂಡತಿ, ಹೋದ್ಮೇಲೆ ಕಸ್ತೂರ್ಬಾ ಆ ಮಗಳನ್ನ ಹೇಗೆ ಬೆಳೆಸಿದ್ರು ಅಂತ. ಹೆಣ್ಮಕ್ಳಿಲ್ಲಲ್ಲ ಇವ್ರಿಗೆ, ತನ್ನ ಸ್ವಂತ ಮಗಳ ಹಾಗೆ ಬೆಳೆಸಿ ತಲೆ ಬಾಚೋದು, ಸ್ನಾನಕ್ಕೆ ಹಾಕೋದು, ಊಟ ಮಾಡಿಸೋದು ಕಸ್ತೂರ್ಬಾನೇ ಮಾಡಿಸ್ಬೇಕೆಲ್ಲ. ಆ ಮಗು ಅಲ್ಲೇ ಬೆಳೀತು. ಆ ಹುಡುಗ ದೇವದಾಸನಿಗಂತೂ ಪುಟ್ ತಂಗಿ ಇದ್ದಂಗೆ, ಎಲ್ಲಿ ಹೋದಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗೋಣ, ನಾಟ ಆಡಿಸ್ಕೊಂಬರೋದು. ಈ ಥರದ ವಾತಾವರಣ ನಡ್ಕೊಂಬಂತು ಆಶ್ರಮದಲ್ಲಿ. ಸ್ವಲ್ಪ ದಿವಸಕ್ಕೆ ಬಂದು ಸಾಬರಮತಿ ಆಶ್ರಮಕ್ಕೂ ಶಿಫ್ಟ್ ಮಾಡಿಬಿಟ್ರು. ಕೊಚರಾಬಲ್ಲಿ ಭಾಳ ದಿವಸ ಇರಲಿಲ್ಲ, ಆ ಸಾಬರಮತಿ ದಂಡೆ ಮೇಲೆ ಆಶ್ರಮ ಕಟ್ಟಿದ್ರು. 14 ವರ್ಷ ಆದಮೇಲೆ ಹೇಗಿದೆ ನೋಡಿ ವಾತಾವರಣ. 14 ವರ್ಷ ಮಗು ಅಲ್ಲೇ ಇತ್ತದು ಲಕ್ಷ್ಮಿ. ಆಕೆ 19 ವರ್ಷ ವಯಸ್ಸಾದಾಗ ಆಕೆಗೆ ಲಗ್ನ ಮಾಡಬೇಕು ಅಂತ ತೀರ್ಮಾನ ಆಯಿತು. ಒಬ್ಬ ಹುಡುಗ, ದಕ್ಷಿಣ ಭಾರತದ ಹುಡುಗ, ಮಾರುತಿ ದಾಸ್ ಅಂತ ಹುಡುಗ, ಅವನಕ್ಕೆ ಮದುವೆ ಮಾಡಬೇಕು ಅನ್ಕೊಂಡ. ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮದುವೆ ಗೊತ್ತಾಯ್ತು, ಗಾಂಧೀಜಿ ಜೈಲಲ್ಲಿದ್ದರು ಆಗ. ಗಾಂಧೀಜಿ ಜೈಲಲ್ಲಿದ್ದರು ಕೂಡ ಮದುವೆ ಮಾಡಿ ಅಂತ ಹೇಳಿದ್ರಂತೆ, ಮದುವೆಗೆ ತಮ್ಮ ಕಳಿಸಿದ್ರು. ಒಂದು ಕಂಡೀಷನ್ ಬೇರೆ ಇತ್ತಲ್ಲಿ, ಯಾವ ಮದುವೆನೂ ಆಶ್ರಮದಲ್ಲಿ ಆಗುವಂಗಿಲ್ಲ, ಅದು ಕಂಡೀಷನ್. ಆಶ್ರಮದಲ್ಲಿ ಆಗುವಂಗಿಲ್ಲ, ಆಶ್ರಮದ ಪಕ್ಕದಲ್ಲಿ ಲಾಲ್ ಬಂಗ್ಲೋ ಅಂತಂದಿತ್ತು, ಆ ಲಾಲ್ ಬಂಗ್ಲೋದಲ್ಲಿ ಮದುವೆ ಮಾಡಿದ್ರಂತೆ. ಗಾಂಧೀಜಿ ತಮ್ಮ ಯೂಶುವಲ್ ಕಾಣಿಕೆ ಇದೆ ಅಲ್ಲ, ಒಂದು ನೂಲಿನ ಹಾರ ಕಳಿಸಿದ್ರು, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದ್ರು. ಮದುವೆ ಆದ್ಮೇಲೆ ಕೂಡ ಗಾಂಧಿ ಮತ್ತು ಕಸ್ತೂರ್ಬಾ ಆ ಲಕ್ಷ್ಮೀ ಸಂಪರ್ಕ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ರಂತೆ. ಪತ್ರ ಬರೆಯೋರು, ಅಕಸ್ಮಾತ್ ಆಗ ಹುಡುಗಿ ಒಂದು 8 ದಿವಸ ಪತ್ರ ಬರೀದೆ ಹೋದ್ರೆ ಇವ್ರು ಪತ್ರ ಬರೆಯೋರು. ಏನು 8 ದಿವಸದ ಪತ್ರ ಇಲ್ಲ, ಅಪ್ಪನ ಮರೆತು ಬಿಟ್ಟೋ ಹೇಗೆ, ನಾ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಇಷ್ಟು ಸಾಮಾಜಿಕ ಜವಾಬ್ದಾರಿ ಇರುವಂತಹ ಒಬ್ಬ ಮನುಷ್ಯ, ದೇಶಾದ್ಯಂತ ಓಡುವಂಥ ಮನುಷ್ಯ, ಒಂದು ಕ್ಷಣ ಪುರುಸತಿ ಇಲ್ಲದಂಥ ಮನುಷ್ಯ, ಅದಕ್ಕೋಸ್ಕರ ಟೈಮ್ ಇಟ್ಕೊಂಡು ಬರೀತಾರಲ್ಲ, ನಮಗೆ ಆಗತ್ತೆ? ಎಷ್ಟೋ ಜನ ಮಕ್ಕಳಿಗೆ ಮಾತಾಡಲ್ಲ ನಾವು, ಪತ್ರ ಬರೆಯೋಕ್ಕಾಗಿರಲ್ಲ, ಯಾಕಂದ್ರೆ ಟೈಮ್ ಇಲ್ಲ ನಮಗೆ ಅಂತೀವಿ ಅಂತದ್ದು. ಅಷ್ಟು ಟೈಮ್ ಮಾಡ್ಕೊಂಡು ಗಾಂಧೀಜಿ ಪತ್ರ ಬರೀತಿದ್ರಂತ ಆಕೆಗೆ. ಆಕೆ ಎಷ್ಟು ಹಚ್ಕೊಂಡಿದ್ದು ಗಾಂಧೀಜಿಯನ್ನ ಅಂದ್ರೆ, ಅದು ದಾದುಭಾಯಿ ಮಗಳಂತ ಇಲ್ಲೇ ಇಲ್ಲ, ಗಾಂಧಿ ಮಗಳಂತ ಏಕೆ. ಗಾಂಧೀಜಿ ಹತ್ಯೆ ಆದ ದಿವಸ ಆಕೆ ಸುದ್ದಿ ಗೊತ್ತಾದ್ರೆ ಆಕೆಗೆ ಎಂತ ಶಾಕ್ ಆಯಿತು ಅಂದ್ರೆ, 4 ದಿವಸ ಆಕೆಗೆ ಎಚ್ಚರ ಇರಲಿಲ್ಲ, ಮೈ ಮೇಲೆ ಅನ್ಕಾನ್ಶಿಯಸ್ ಆಗಿದ್ಲಾಕೆ ಅಂತ ಹೇಳ್ತಾರೆ. ಅಷ್ಟು ಹಚ್ಕೊಂಡಿದ್ರು ಅಂದ್ರೆ, ಅಸ್ಪೃಶ್ಯತೆ ಅಂತ ಹೇಳೋದು ಸುಲಭ, ನಿರ್ಮೂಲನ ಮಾಡ್ತೀವಿ ಅಂತ ಹೇಳೋದು ಸುಲಭ, ಅದನ್ನ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಅವರು ಸಫರ್ ಮಾಡಿದವ್ರಿಗೂ ಆಗಿರ್ಬೇಕು. ಗಾಂಧೀಜಿ ಕೂಡ ಎಷ್ಟು ಅದನ್ನ ಬಿಗಿಯಾಗಿ ಹಿಡಿದು ಪಾಲಿಸಿದ್ರು ಅಂತಂದ್ರೆ, ಅದು ಆಶ್ರಮದಲ್ಲಿ ಒಂದು ಪದ್ಧತಿಯಾಗಿ ಹೋಯ್ತು ಅಂತ ಹೇಳ್ತಾರೆ.

0: रेडियो सारंग 107.8 FM।
1: ಇನ್ನೊಂದು ಕಾನ್ಸೆಪ್ಟ್ ಬಹಳ ಚರ್ಚೆ ಆಗುವಂತ ವಿಷಯ ಗಾಂಧೀಜಿ ಬಗ್ಗೆ. ಗಾಂಧೀಜಿ ಅಹಿಂಸೆ ಇರಬೇಕು ಅಂತ ಹೇಳ್ತಾ ಇದ್ರು. ಒನ್ ಆಫ್ ದಿ ಕ್ವಾಲಿಟೀಸ್, ಹಿಂಸೆಯನ್ನು ಮಾಡೋಂಗಿಲ್ಲ ಆಶ್ರಮದಲ್ಲಿ ಅಂತ. ಅಹಿಂಸೆ ಅಂದ್ರೆ ಏನು? ಹಾಗಾದ್ರೆ ಗಾಂಧೀಜಿ ಕಲ್ಪನೆ ಏನಿತ್ತು ಅಹಿಂಸೆ ಬಗ್ಗೆ ಅಂತ, ಅದನ್ನು ಘಟನೆಗಳ ಮೂಲಕ ಹೇಳಬೇಕು ಅಂತ ಅನ್ಕೊಂಡದ್ ನಾನು. ಅಹಿಂಸೆ ಅಂದ್ರೆ ಗಾಂಧೀಜಿದು ಹೇಡಿತನ ಅಲ್ಲ, ಹೇಡಿಗಳ ಓಡಿ ಹೋಗುವಂತಹದ್ದು ಅಹಿಂಸೆ ಅಲ್ಲ ಅದು. ಅಹಿಂಸೆ ಹೇಗಿರ್ತದೆ ಅಂತ ಒಂದು ಘಟನೆನ ಆದದ್ದನ್ನು ದಾಖಲು ಮಾಡಿದ್ದಾರೆ. ಬಹಳ ಚೆನ್ನಾಗಿರೋ ಘಟನೆ ಇದೆ ಅದು. ನಮಗೆ ಆ ಮುಖ ಗೊತ್ತಾಗಿರಲ್ಲ. ನಾವು ಅನ್ಕೋತೀವಿ ಗಾಂಧೀಜಿ ಪಾಪ ಬಹಳ ಅಹಿಂಸಾ ಪ್ರಿಯರಾದ್ರಿಂದ ಅವ್ರು ಯಾರ ಬಗ್ಗೆ ಯಾರು ಮನಸ್ಸು ನೋಯಿಸೋರಲ್ಲ, ಹಾಗೆ ಮಾಡೋರಲ್ಲ ಅಂತ. ಅವ್ರು ಬರೀತಾರೆ, ಕಾವರ್ಡಿಸ್ ಈಸ್ ನಾಟ್ ನಾನ್ ವೈಲೆನ್ಸ್, ಹೇಡಿತನ ಅಹಿಂಸೆ ಅಲ್ಲ. ಒಂದ್ ದಿವಸ ಅವರು ಆಶ್ರಮದಲ್ಲಿ ಕೂತ್ಕೊಂಡಾಗ ಒಂದಿಷ್ಟು ಜನ ಓಡಿ ಬಂದ್ರಂತೆ. ಪಂಚಮಾಂಚಲ ಅಂತ ಇದೆ ಗುಜರಾತ್ ಭಾಗದಲ್ಲಿ, ಅಲ್ಲಿಂದ ಓಡಿ ಬಂದ್ರಂತೆ ಹಿಂದೂಗಳು. ಓಡಿ ಬಂದ್ರಂತೆ, ಓಡಿ ಬಂದು ಗಾಂಧೀಜಿ ಮುಂದೆ ಕೂತ್ಕೊಂಡ್ರಂತೆ. ಗಾಂಧೀಜಿ ನೂ ತೆಗಿತಾ ಇದ್ರು, ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಒಂದ್ 8 ಜನ ಬಂದು ಕೂತ್ ಅಳ್ತಾ ಇದ್ರಂತೆ. ಯಾಕೆ ಏನಾಯ್ತು ಅಂತ ಕೇಳಿದ್ರಂತೆ. ಇವ್ರು ಹೇಳಿದ್ರಂತೆ, ನೋಡಿ ಬಹಳ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಒಂದಿಷ್ಟು ಜನ ಮುಸಲ್ಮಾನರು ಬಂದು ನಮ್ಮನ್ನು ಹೊಡೆದಿದ್ದಾರೆ, ಹೊಡೆದ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ಕಿತ್ಕೊಂಡ್ರು, ನಮ್ಮ ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ, ಬಹಳ ಗಾಬರಿ ಆಗಿಬಿಟ್ಟಿದೆ, ನಾವು ಏನ್ ಮಾಡ್ಬೇಕು ತೋರಿಸ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಅಳ್ತಾ ಇದ್ರಂತೆ. ಗಾಂಧೀಜಿ ಕೇಳಿದ್ರು, ಅವ್ರು ಹೇಳೋದೆಲ್ಲ ಕೇಳಿದ್ರು, ಆಮೇಲೆ ಮನಸ್ಸಿಗೆ ನೋವಾಗಿರ್ಬೇಕು, ನಿಧಾನ ಕೇಳಿದ್ರಂತೆ, ಅವರೆಲ್ಲ ಮಾಡುವಾಗ ನೀವೇನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರಂತೆ. ಅವ್ರು ಹೊಡಿಬೇಕಾದ್ರೆ, ನಿಮ್ಗೆ ಹೊಡಿ ಅನ್ಯಾಯ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾವೇನ್ ಮಾಡೋದು ಬಾಪು, ನಾವೇನ್ ಮಾಡೋಕ್ಕಾಗ್ತದೆ, ನಿಮ್ ಶಿಷ್ಯರಲ್ವಾ ನಾವು, ಅಹಿಂಸೆ ನಮ್ಮ ಮಂತ್ರ, ಅಹಿಂಸೆ ಮಂತ್ರ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ, ಆದ್ರಿಂದ ಹಾಗೆ ಓಡ್ ಬಂದ್ವಿ, ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಮ್ಮ ತುಂಬಾ ಅನ್ಯಾಯ ಹೆಚ್ಚಾಗ್ತಾ ಇದೆ ಅಂತ. ಅದು ಹೇಳಿದ ತಕ್ಷಣ ಗಾಂಧೀಜಿಗೆ ಎಷ್ಟು ಕೋಪ ಬಂತು ಅಂದ್ರೆ, ಹುಬ್ಬು ಗಂಟು ಹಾಕಿ ಬರೀತಾರೆ ಅವರು, ದ ಫೇಸ್ ಆಫ್ ಗಾಂಧೀಜಿ ಟರ್ನ್ ರೆಡ್, ಹೀಸ್ ಐಬ್ರೋಸ್ ನಿಟೆಡ್ ಅಂಡ್ ಈ ಸ್ಪೀಚ್ ಬಿಕೇಮ್ ಆಸ್ ಶಾರ್ಪ್ ಆಸ್ ಎ ಸ್ವೋರ್ಡ್ ಅಂತ. ಮಾತು ಖಡ್ಗದಷ್ಟೇ ಶಾರ್ಪ್ ಆಯ್ತಂತ. ಸಿಟ್ಟು ಬಂದು ಹೇಳ್ತಾರೆ, ಸ್ಪಾಂಟೇನಿಯಸ್ಲಿ ಹೀ ಸ್ಟೋನ್ ಟಚ್ಡ್ ದ ಪಿಚ್, ಧ್ವನಿ ಮೇಲೆ ತಾರಕ ಕೇರಿಸ್ಬಿಟ್ಟು ಒಬ್ಬ ಹೇಳಿದ್ರಂತೆ, ಅದೆಲ್ಲ ಅರ್ಥ ಆಯ್ತು ನನಗೆ, ನನ್ನ ಅಹಿಂಸೆ ನಿಮಗೆ ಅರ್ಥ ಆಗಿಲ್ಲ. ಹಾಗಾದ್ರೆ ಅಹಿಂಸೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಹೊಡೆಸ್ಕೊಂಡು ಓಡ್ ಬರ್ಬೇಕು ಅಂತಾನ? ಹೇಡಿಗಳಿದ್ದೀರಿ, ಮುಖ ಯಾಕೆ ತೋರಿಸ್ತೀರಿ ಅಂದ್ರಂತೆ. ನಿಮಗೆ ಅನ್ಯಾಯ ಅಂತ ಗೊತ್ತಾಗ್ಬೇಕು, ನೀವಾಗಿ ಯಾರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ಬೇಡಿ, ಕಾರಣ ಇಲ್ಲ. ಆದ್ರೆ ನಿಮ್ ರಕ್ಷಣೆ ಮಾಡ್ಕೊಳಕ್ ಬರಲ್ಲ ನಿಮಗೆ? ಅವ್ರು ಹೊಡೆದ್ರಂತ ಓಡ್ ಬಂದಿದ್ರು, ಅಳ್ಕೊಂಡು ಅಳುಮುಖ ಮಾಡ್ಕೊಂಡ್ ಬಂದಿದ್ದೀರಿ ಇಲ್ಲಿ ಕಣ್ಣೀರು ಸುರಿಸ್ಕೊಂಡು. ನಿಮಗೆ ಅನ್ಯಾಯ ಆಗ್ತದೆ ಅಂತ ಗೊತ್ತಿದ್ರೆ, ನಿಮ್ಮನ್ನ ತಪ್ಪಿಲ್ಲ, ನಿಮ್ಮಿಂದ ತಪ್ಪಿಲ್ಲ ಅಂತ ನಿಮಗೆ ಖಾತ್ರಿ ಆದ್ರೆ, ಮತ್ತೊಬ್ಬರು ನಿಮಗೆ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾದ್ರೆ, ನೀವು ಧೈರ್ಯವಾಗಿ ಅವ್ರು ಹಿಡಬೇಕಾಗಿತ್ತು, ನಾ ಕೊಡ್ಬೇಕಾಯ್ತು ವಾಪಸ್. ನೀವು ಅದನ್ನ ಬಿಟ್ಟಿರ ಅಳ್ಕೊಂಡು ಇಲ್ಲಿ ಬಂದಿದ್ದೀರಿ, ನೀವು ಅಳ್ಕೊಂಡು ಅಹಿಂಸೆ ಬಗ್ಗೆ ಹೇಳ್ತೀರಿ ನನಗೆ, ಇನ್ ಮುಂದಿನ ಸಲ ಅಳಮುಖ ಹತ್ಕೊಂಡ್ ಬರಬೇಡಿ ಇಲ್ಲಿ ನೀವು ನನ್ನ ಕಡೆಗೆ. ನಿಮಗೆ ಯಾರಾದರೂ ನೀವು ನ್ಯಾಯವಾಗಿದ್ದಾಗ ನಿಮಗೆ ಅನ್ಯಾಯ ಮಾಡಿ ನಿಮ್ಮಲ್ಲಿ ತೊಂದರೆ ಕೊಟ್ರೆ, ನೀವು ಸರಿಯಾಗಿ ವಾಪಸ್ ಕೊಡಬೇಕು. ಹೇಡಿ ಹೆಂಗ್ ಓಡಿ ಬಂದ್ರೆ ಅಹಿಂಸೆ ಅನ್ಬೇಡಿ. ಅಹಿಂಸೆ ಧೈರ್ಯವಂತನಿಗೆ ಮಾತ್ರ ಸಾಧ್ಯ, ಧೀರರಿಗೆ ಮಾತ್ರ ಹಿಂಸೆ ಸಾಧ್ಯ. ಬರಬೇಡಿ, ಇನ್ನು ಅಳಮುಖ ಹೊತ್ಕೊಂಡು ಬರಬೇಡಿ ಅಂದ್ರಂತೆ. ಅವ್ರು ನಕ್ರಂತೆ, ಬಿಡಿ ಗೊತ್ತಾಯ್ತು ನಮಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಂತೆ.

ಮೊದಲು ಕೇಳಿದಾಗ ಅನ್ಸೋದು ಗಾಂಧೀಜಿ ಅಟ್ಯಾಕ್ ಮಾಡುವಂತಾರಲ್ಲ ವಾಪಸ್ಸು ಅಂತ ಅವ್ರು ಹೇಳೋದು. ಮೊದಲು ನೀ ಖಾತ್ರಿ ಮಾಡ್ಕೋ ನಿನ್ನಿಂದ ಅನ್ಯಾಯ ಆಗ್ತಿದ್ಯಾ ಇಲ್ಲ, ನೀನು ನ್ಯಾಯವಾಗಿದ್ದೀನಿ ಅಂತ ಖಾತ್ರಿ ಆದ್ರೆ ಇನ್ಯಾರೋ ನಿನ್ ಮೇಲೆ ಒಂದು ಒತ್ತಾಯ ತರ್ತಾರೆ, ಅನ್ಯಾಯ ಮಾಡ್ತಾರೆ ಅಂದಾಗ ಪ್ರತಿಭಟನೆ ಮಾಡೋದು ಕೂಡ ಅಹಿಂಸಾವಾದಿ ಒಂದು ಕರ್ತವ್ಯ, ಅದು ಮಾಡು ಅಂತ ಹೇಳಿದ್ರಂತ. ಇನ್ನೊಂದು ತಮಾಷೆಯಾದ ಘಟನೆ ಅದಾದದ್ದು ಅಂದ್ರೆ ಅಹಿಂಸೆ ಒಂದು ವ್ಯಾಖ್ಯೆ ಬರೋದು, ಇದು ಮುಸಲ್ಮಾನರು ಹೊಡೆದ್ರು ಅಂತ ಬಂದಾಗ ಹೇಳುವಂತಹದ್ದು. ಆದ್ರೆ ಅದು ಹಂಗೆ ಇಲ್ಲ ಗಾಂಧೀಜಿದು. ಇನ್ನೊಂದು ಸಂಘಟನೆ ಆಗುತ್ತೆ ಒಂದು ಒಂದು ಒಂದು ತಿಂಗಳ ನಂತರ. ಗುಜರಾತ್ ವಿದ್ಯಾಪೀಠ ಅಂತ ಒಂದು ಶಾಲೆ ಇದೆ ಅಹಮದಾಬಾದಲ್ಲಿ, ಅಲ್ಲಿರುವಂತಹ ಹೆಣ್ಮಕ್ಳು ಸ್ಕೂಲು ಮತ್ತು ಕಾಲೇಜ್ ಹುಡುಗಿಯರು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಒಂದಿಷ್ಟು ಜನ ಹುಡುಗರು ತುಂಬಾ ತೊಂದರೆ ಕೊಡ್ತಾ ಇದ್ರಂತೆ, ಇವ್ರನ್ನ ಹಿಂಬಾಲಿಸ್ಕೊಂಬರೋದು ಚುಡಾಯಿಸ್ತಿದ್ರಂತೆ. ಪಾಪ ಹುಡುಗಿಯ ಸದ್ ದಿವಸ ತಳ್ಕೊಂಡಿದ್ದಾರೆ, ಹೇಳಿದ್ರಂತೆ ಹಾಗೆ ಮಾಡ್ಬೇಡಿ ಸುಮ್ಮನೆ ಹೋಗಿ ನಾವು ಓದ್ತಾ ಇದ್ದೀವಿ ಅಂತ. ಆ ಹುಡುಗರು ಬಿಟ್ಟಿಲ್ಲ, ಸ್ವಲ್ಪ ಮೈ ಹತ್ರ ಬಂದು ಮೈ ಮುಟ್ಟಿ ಕೈ ಎಳೆದು ಶುರು ಮಾಡಿದ್ರಂತೆ ಹುಡುಗರು. ಆ ಹುಡುಗಿಯರು ಗಾಬರಿ ಆಗ್ಬಿಡ್ತು, ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲೊಬ್ಬ ಗಾಂಧಿವಾದಿ ಇದ್ರು, ಕಾಕಾ ಅಂತ ಇದ್ರು ಅವ್ರಿಗೆಲ್ಲ, ಅವ್ರಿಗೆಲ್ಲ ಕಿಶೋರಿಲಾಲ್ ಮಶ್ರೂವಾಲ ಅಂತ, ಕಿಶೋರಿಲಾಲ್ ಮಶ್ರೂವಾಲ ಅಂತ ಗಾಂಧಿ ಜೊತೆಗಿದ್ದಂಥವ್ರು ಅನುಯಾಯಿಗಳು ಅವ್ರ ಜೊತೆಗಿದ್ದಂಥವ್ರು, ಅವ್ರ ಕಾಕಾ ಅಂತ ಕರೆದು ಎಲ್ಲ ಹುಡುಗಿಯರು ಹೋಗಿ ಹೇಳಿದ್ರಂತೆ, ಕಾಕಾ ನೋಡಿ ಹಿಂಗಾಗ್ತಾ ಇದೆ, ನಾವು ಸುಮ್ಮನೆ ಹೋಗ್ತಾ ಇದೀವಿ ಕಾಲೇಜಿಗೆ, ಅವ್ರು ಬಂದು ಹಿಂಗೆ ತೊಂದರೆ ಕೊಡ್ತಾರೆ, ಈಗಂತೂ ಸ್ವಲ್ಪ ಜಾಸ್ತಿನೇ ಸಲಿಗೆ ತಗೊಂಡು ಕೈಯೆಲ್ಲ ಹಿಡಿದು ಎಳಿತಾರೆ, ಏನ್ ಮಾಡೋದು ಅಂತ. ಕಿಶೋರಿಲಾಲ್ ಎದ್ದು ಕುತ್ಕೊಂಡು ಹೇಳಿದ್ರಂತೆ, ನೀವೇನ್ ಮಾಡ್ತಾ ಇದ್ರಿ, ಏನ್ ಮಾಡೋದು, ಅವ್ರ ಹಂಗೆ ಮಾಡಿದ್ರೆ ಹೊಡಿಯೋಕ್ಕಾಗತ್ತಾ ವಾಪಸ್ಸು, ನಾವೇನ್ ಮಾಡೋಕ್ಕಾಗ್ತದೆ, ನಾವೆಲ್ಲ ಬಾಪುನ ಶಿಷ್ಯರಲ್ವಾ, ನಿಮ್ಮ ಶಿಷ್ಯರು ನಾವು ಅಂದ್ರಂತೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ಅಂದ್ರೆ, ನಿಮ್ಮ ಕಾಲಿಗೆಲ್ಲ ಚಪ್ಪಲಿ ಹಾಕೊಂಡಿರ್ತಿರ್ತಾನೆ, ಕಿಶೋರಿಲಾಲ್ ಕೇಳಿದ್ದು, ಚಪ್ಪಲಿ ಹಾಕೊಂಡು ಹೋಗ್ತಿರ್ತಾನೆ ಸ್ಕೂಲ್ ಕಾಲೇಜಿಗೆ? ಹೌದು. ಮತ್ತೆ ಅದಕ್ಕಿದೆ ಅದು, ಅವನು ಬಂದಾಗ ಚಪ್ಪಲಿ ತಗೊಂಡು ಸರಿಯಾಗಿ ಹೊಡಿರಿ ಅವ್ರಿಗೆ. ಕಿಶೋರಿಲಾಲ್ ಹೇಳಿದ್ರು, ಚಪ್ಪಲಿ ತಗೊಂಡು ಸರಿಯಾಗಿ ಹೊಡಿರಿ, ಉದ್ದಟ್ಟರಿಗೆ ಬುದ್ಧಿ ಕಲಿಸ್ಬೇಕು, ನೀವು ಉದ್ದಟ್ಟರಿಗೆ ಹಾಗೆ ಬಿಡಬಾರ್ದು, ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು, ಇಂಥವ್ರಿಗೆ ಯಾವ ಪೂಜೆ ಆದರೂ ಸರಿ ಹೇಳ್ತಾರೆ, ಎಂಥ ಪೂಜೆ ಆದರೂ ಸರಿ ಚಪ್ಪಲಿ ತಗೊಂಡು ಪೂಜೆ ಮಾಡಿ, ಏನು ತೊಂದರೆ ಇಲ್ಲ ಅವನಿಗೆ ಅಂದ್ರಂತೆ. ಅವ್ರು ಗಾಬರಿ ಆಗ್ಬಿಡ್ತು, ಕಿಶೋರಿಲಾಲ್ ಕಾಕಾ ಮಶ್ರವಾಲ ಕಾಕಾ ಅಂತ ಕರಿತಿದ್ರು, ಗಾಂಧೀಜಿ ಹತ್ತಿರವಾಗಿದ್ದಂಥವ್ರು, ಅಷ್ಟು ಪ್ರೀತಿ ಪಾತ್ರ ಆಗಿದ್ದಂಥವ್ರು, ಹೊಡಿ ಅಂತಾರಲ್ಲ ಚಪ್ಪಲಿ ತಗೊಂಡು, ತಪ್ಪಲ್ವೇ ಕಾಕಾ ಇದು ಅಂತ ಕೇಳಿದ್ರಂತೆ ಅವರು. ಹೌದಾ, ತಪ್ಪ್ಯಾಕೆ, ಗಾಂಧೀಜಿ ಏನ್ ಅನ್ಕೋತಾರೆ ಗೊತ್ತಾದ್ರೆ, ನಮ್ಮ ಗುಜರಾತ್ ವಿದ್ಯಾಪೀಠದ ಹುಡುಗಿಯರು ಹಿಂಗೆ ಚಪ್ಪಲಿ ಹೊಡಿತಾರೆ ಅಂತಂದ್ರೆ ಏನ್ ಅನ್ಕೋತಾರೆ ಅಂತ. ಹೌದಲ್ಲ, ಅವ್ರ ಕಡೆಯಿಂದ ಕೇಳಿಸ್ತೀನಿ ಬನ್ನಿ ನಿಮಗೆ ಅಂತ ಕರ್ಕೊಂಡು ಗಾಂಧೀಜಿ ಕಡೆ ಹೋದ್ರಂತೆ.

0: रेडियो सारंग 107.8 FM।
1: ಗಾಂಧೀಜಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ರು, ಇವರೆಲ್ಲ ಕಲಕಲಕಲ ಮಾತು ಕೇಳಿದ ತಕ್ಷಣ ಒಳ ಕರೀರಿ ಅವ್ರನ್ನ ಅಂದ್ರಂತ. ಹೋದ್ರು, ಹೋದ ತಕ್ಷಣ ಮಶ್ರವಾಲ ಹೇಳಿದ್ರಂತ, ಅವ್ರದ್ದೇನೋ ತಕರಾರು ಇದೆ ಸ್ವಲ್ಪ ಕೇಳ್ಬಿಡಿ ಅಂತ. ಏನ್ ತಕರಾರು ನಿಮ್ದು ಅಂತ ಹುಡುಗಿಯರೆಲ್ಲ ವಿಸ್ತಾರವಾಗಿ ಹೇಳಿದ್ರು. ಹಿಂಗೆ ಹಿಂಗಾಯ್ತು, ನಮಗೆ ಚುಡಾಯಿಸ್ತಾರೆ ಹುಡುಗರು, ಹೇಳಿದ್ರೆ ಕೇಳಿಲ್ಲ, ನಾವು ತಾಳ್ಮೆ ಕೊಟ್ಟಿವಿ. ಈ ಕಾಕಾನ್ ಕೇಳಿದ್ರೆ ಚಪ್ಪಲಿಲಿ ಹೊಡಿ ಅಂತಾರೆ, ಸರಿನಾ ಹೊಡೆಯುದು ಅಂತ ಕೇಳಿದ್ರಂತೆ. ಗಾಂಧೀಜಿ ಮಲ್ಕೊಂಡಿದ್ದಾರಲ್ಲ, ಟಕ್ನೆ ಎದ್ದು ಕೂತ್ಬಿಟ್ರಂತೆ. ಎದ್ದು ಕೂತು ಕಿಶೋರ್ ಲಾಲ್ ಏನ್ ಹೇಳ್ದ ಅಂದ್ರಂತೆ. ಕಿಶೋರ್ ಲಾಲ್ ಹೇಳ್ದ ಚಪ್ಪಲಿಲಿ ಹೊಡಿ ಅಂತ ಹೇಳಿದ್ದಾರೆ ಅಂತ. ಹಿಂಗೆ ಹೇಳಿದ್ನ ಕಿಶೋರ್ ಲಾಲ್? ಸರಿ ಅಲ್ಲ ಅದು ಅಂದ್ರು, ಸರಿ ಅಲ್ಲ ಅಂದ್ರು. ಕಿಶೋರ್ ಲಾಲ್ ಗಾಬರಿ, ಇನ್ನೇನು ಹೇಳ್ತಾರೆ ಇವರು ಅಂತ. ಕಿಶೋರ್ ಲಾಲ್ ಭಾಳ ಮೆತ್ತಗೆ ಹೇಳಿದ್ದ ನಿಮಗೆ, ಇವರು ಕಿಶೋರ್ ಲಾಲ್ಗೆ ಸರಿಯಾಗಿ ಹೇಳೋಕೆ ಬಂದಿಲ್ಲ, ಅವನು ಹೇಳಿದಂಗೆ ಚಪ್ಪಲಿಲೇ ಹೊಡೀರಿ, ಅವ್ರ ಅಕಸ್ಮಾತ್ ಮುಂದುವರೆದ್ರೆ ಚಪ್ಪಲಿಲಿ ಹೊಡೀರಿ, ಅವ್ರಿಗೆ ಬುದ್ಧಿ ಕಲಿಸ್ಲಿ ಅವ್ರಿಗೆ. ಮತ್ತು ಇನ್ನೊಂದು, ಇನ್ನೂ ಸ್ವಲ್ಪ ಮುಂದುವರೆದ್ರೆ ಅವ್ರು ಒಂದು ಮಾತು ಹೇಳ್ತೀನಿ ತಿಳ್ಕೊಂಬಿಡಿ, ಪ್ರತಿಯೊಬ್ಬರು ನಿಮ್ಮ ಪರ್ಸಲ್ಲಿ ನಿಮ್ಮ ಕಡೆ ಒಂದು ಚಾಕು ಇಟ್ಕೊಂಡಿರಿ, ಒಂದು ಚಾಕು ಇಟ್ಕೊಳ್ಳಿ, ಅವ್ರು ಮೈ ಮುಟ್ಟೋಗಿ ಬಂದರೆ ಸರಿಯಾಗಿ ಚಾಕು ಹೊಟ್ಟೆಗೆ ಹಾಕಿ ಅವ್ರ ಕರಳೆಲ್ಲ ಹೊರ ತೆಗೆದುಬಿಡಿ ಅಂದ್ರಂತ. ಇದು ಗಾಂಧಿ ಹೇಳೋದು ಅಂದ್ರೆ ಆಶ್ಚರ್ಯ ಆಗ್ತಿತ್ತು ಹುಡುಗರಿಗೆಲ್ಲ. ಅವನು ಬಂದರೆ ಚಾಕು ಹೊಟ್ಟೆಗೆ ಹಾಕಿ ಕರಳೆಲ್ಲ ಹೊರ ತೆಗೀರಿ, ಯಾಕಂದರೆ ನಿಮ್ಮ ಶೀಲದ ಬಗ್ಗೆ ಅವ್ರ ಹತ್ರ ಬಂದರೆ ಏನೂ ಚಿಂತೆ ಮಾಡಬೇಡಿ, ರಕ್ಷಣೆ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಇದು ಅಂತ ಹೇಳಿ, ಅಹಿಂಸೆ ಅಂದರೆ ಓಡಿ ಹೋಗೋದಲ್ಲ, ಅಹಿಂಸೆ ಅಂದ್ರೆ ಓಡಿ ಹೋಗೋದಲ್ಲ. ಅದರಿಂದ ತಿಳ್ಕೊಳ್ಳಿ, ನಿಮ್ಗೆ ನಿಮ್ಗೆ ತೊಂದರೆ ಮಾಡೋದಿದ್ರೆ ನಿಮ್ಮ ಮರ್ಯಾದೆಗೆ ಧಕ್ಕೆ ಬರ್ತದೆ ಅಂದ್ರೆ ಅದು ಪ್ರತಿಭಟನೆ ಮಾಡೋದು ಕೂಡ ಒಬ್ಬ ಅಹಿಂಸಾವಾದಿ ಒಂದು ಕಲ್ಪನೆ ಬಿಡಬಾರದು ಅಂತ ಹೇಳಿ ಹೇಳಿದ್ರು. ಅಂದಾಗ ಅಹಿಂಸೆ ಅನ್ನುವಂಥದ್ದು ನೆಗೆಟಿವ್ ಅಲ್ಲ ಅಂತ, ನೆಗೆಟಿವ್ ಅಲ್ಲ, ಓಡಿ ಹೋಗುವಂಥದ್ದಲ್ಲ. ಗಾಂಧೀಜಿ ಹೇಳ್ತಾರೆ, ನಾನು ಹೊಡೆಸ್ಕೋತಿದ್ದೆ ಅಂತಂದ್ರೆ ಹೊಡೆಯೋಕೆ ಬರೋಲ್ಲ ಅಂತಲ್ಲ, ಯಾವ ಮಟ್ಟದವರೆಗೂ ತಡ್ಕೊಳ್ಳೋಕೆ ಸಾಧ್ಯ ಇದೆ ತಡ್ಕೊಳ್ಳಿ. ಒಂದು ಮಟ್ಟಕ್ಕೆ ನಿಮ್ಮ ನೈತಿಕ ಸ್ಥಳಕ್ಕೆ ತೊಂದರೆ ಆಗೋದಿದ್ರೆ ಅಥವಾ ನಿಮ್ಮ ಶೀಲಕ್ಕೆ ತೊಂದರೆ ಆಗೋದಿದ್ರೆ ನಿಮ್ಮ ಮರ್ಯಾದೆ ಧಕ್ಕೆ ಬರೋಂಗಿದ್ರೆ ಆ ಪ್ರತಿಭಟನೆ ಮಾಡಬೇಕಾದದ್ದು ಕರ್ತವ್ಯ, ಅದು ಹಿಂಸೆ, ಅದು ವ್ಯಾಖ್ಯಾನ ತಪ್ಪ, ಅರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರಂತೆ. ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಗಾಂಧೀಜಿ ಜೀವನದಲ್ಲಿ. 1916-18 ಎರಡು ವರ್ಷ ರಾಜಕೀಯದಲ್ಲಿ ಜಾಸ್ತಿ ತಲೆ ಹಾಕಲಿಲ್ಲ ಗಾಂಧೀಜಿ ಅಂತ, ಜಾಸ್ತಿ ಓಡಾಡಲಿಲ್ಲ ಗಾಂಧೀಜಿ. ಇದ್ರು ಅಂದ್ರೆ ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಈ ಪ್ರಚಾರ ಮಾಡ್ತಾ ಇದ್ರು, ಅಸ್ಪೃಶ್ಯತೆ ನಿವಾರಣಾ ಕೆಲಸ ಮಾಡ್ತಾ ಇದ್ರು, ಅಹಿಂಸೆ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು, ರಾಜಕೀಯಕ್ಕೆ ಹೋಗಲಿಲ್ಲ, ಆಕ್ಟಿವ್ ಪಾಲಿಟಿಕ್ಸ್ ಅಂತೀವಲ್ಲ ಅದು ಮಾಡಲಿಲ್ಲ ಗಾಂಧೀಜಿ. ಇದು ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ಬಂದಿದೆ, ಯಾವುದೋ ಒಂದು ಮಟ್ಟಕ್ಕೆ ಹೋದಾಗ ತಕ್ಷಣ ವಿಡ್ರಾ ಮಾಡ್ಕೋತಾರೆ, ಒಂದು 2 ವರ್ಷ ಸಿಗೋದಿಲ್ಲ, ಅದು ಯಾಕೆ ಮಾಡ್ತಾರೆ ಅಂತ ಮುಂದೆ ಚರ್ಚೆ ಮಾಡೋಣ. 2 ವರ್ಷ ಹೋಗಲಿಲ್ಲ. ಆಗ ಯಾಕಾಗಿತ್ತು ಅಂದರೆ ಆಗ ಎರಡು ಥರದ ರಾಜಕಾರಣಿಗಳಿದ್ರು, ಸೌಮ್ಯವಾದಿಗಳು ತೀವ್ರಗಾಮಿಗಳು ಅಂತ ಇಬ್ಬರಿದ್ರು, ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ. ಈ ಸೌಮ್ಯವಾದಿಗಳಿಗೆ ಇವರು ಸತ್ಯಾಗ್ರಹ ಸರಿ ಅನಿಸ್ತಿರ್ಲಿಲ್ಲ ಗಾಂಧೀಜಿದು, ಇದೇನು ಸತ್ಯಾಗ್ರಹ ಅಂತಾರೆ, ಜನ ಕೂಡಿಸ್ತಾರೆ ಹೋಗ್ತಾರೆ ಸರಿಯಲ್ಲ ಅಂತ ಅವ್ರಿಗೆ ಅನಿಸೋದು. ತೀವ್ರಗಾಮಿಗಳಿಗೆ ಇವ್ರ ಚಿಂತೆ ಏನಂದ್ರೆ ಬ್ರಿಟಿಷರ್ಸ್ ಸಲಿಗೆ ಅಂತಿದ್ದಾರಲ್ಲ, ಇವರು ಸಲಿಗೆ ಅಂತಿದ್ದಾರೆ ಅಂತ ತೀವ್ರಗಾಮಿಗಳು ಒಪ್ಕೊಳ್ಳಿಲ್ಲ, ಇವ್ರು ಸತ್ಯಾಗ್ರಹ ಮಾಡ್ತಾರೆ ಅಂತ ಇವರು ಸೌಮ್ಯವಾದಿಗಳು ಒಪ್ಕೊಳ್ಳಿಲ್ಲ. ಅದಕ್ಕೆ ಇವ್ರೇನ್ ಮಾಡಿದ್ರು, ಯಾರ ಹತ್ರನೂ ಹೋಗೋಬೇಡ ಅವ್ರು ಮಾಡಲಿ ಅಂದ್ಬಿಟ್ರು. ಆಗ ಮುಖಂಡರಾಗಿದ್ದು ಅವ್ರು ಇಬ್ರು, ಆನಿ ಬೆಸೆಂಟ್ ಮತ್ತು ತಿಲಕರು. ಆ ಹೋಮ್ ರೂಲ್ ಎಲ್ಲ ಆದಾಗ ಹೋಮ್ ರೂಲ್ ಚಳವಳಿಯಲ್ಲಿ ಗಾಂಧೀಜಿ ಅಷ್ಟು ತೀವ್ರವಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ 2 ವರ್ಷ. ಈ ಹೊತ್ತಿಗೆ ಗಾಂಧೀಜಿ ಏನೊಂದು ಕ್ರಿಯೆ ಮಾಡೋಕೆ ಶುರು ಮಾಡಿದ್ರು ಅಂದ್ರೆ, ಬಿಹಾರದ ಚಂಪಾರಣದಲ್ಲಿ ಈ ನೀಲಿ ಬೆಳೆಗಾರಿದ್ರು, ನೀಲಿ ಬೆಳೆಯುವಂತ ಬೆಳೆಗಾರಿದ್ರು. ಪಾಪ ಅವ್ರು ಯುರೋಪಿಯನ್ ಮಾಲೀಕರು, ತೋಟದ ಮಾಲೀಕರು. ತುಂಬಾ ಹಿಂಸೆ ಆಗ್ತಾ ಇತ್ತು, ತುಂಬಾ ಅನ್ಯಾಯ ಆಗ್ತಿತ್ತು ಇವ್ರ ಮೇಲೆ. ಯಾರೋ ಸ್ನೇಹಿತ ಹೇಳಿದ್ರು ತುಂಬಾ ಅನ್ಯಾಯ ಆಗ್ತದೆ ಅಂತ ಅಲ್ಲಿ ಹೋದ್ರು. ಹೋಗಿ ಆ ನೀಲಿ ಬೆಳೆಗಾರರ ತೋಟದ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ, ಒಂಥರ ಅದೊಂದು ಚಳವಳಿ ಥರನೇ, ಚಂಪಾರಣ್ ದೊಡ್ಡ ಎಸ್ಎಸ್ ಅದು, ಅದೆಲ್ಲ ಮಾಡಿ ಮೊದಲನೇ ಮೇಜರ್ ಎಸ್ಎಸ್ ಸ್ವಾಮಿ ಇದಕ್ಕೆ ನಮ್ಮ ಗಾಂಧೀಜಿಗೆ ಭಾರತದಲ್ಲಿ ಸಿಕ್ಕಂಥದ್ದು ಮಾಡಿ ಅದು ಜಯ ಗಳಿಸಿದ್ರು, ಆ ತೋಟದ ಕೂಲಿ ಕೆಲಸಗಾರರಿಗೆ ನ್ಯಾಯ ಕೊಡಿಸಿದ್ರು ಮೊದಲನೇದು. ಇವತ್ತಿನ ಮಾತನ್ನು ನಿಲ್ಲಿಸೋಣ, ನಮಸ್ಕಾರ.

0: Radio Sarang 107.8 FM.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗನ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಷಾ ಬಾಂಧವ್ಯದ ಬಗ್ಗೆ ಮಾತನಾಡಿದ ಡಾಕ್ಟರ್ ಮಾಧವಿ ಎಂಕೆ, ಮಹೇಶ್ ಆರ್ ನಾಯಕ್, ಮಿಲನ್ ಕೆ ಭರತ್ ಭಾಗಮಂಡಲ ಮತ್ತು ಮೊಹಮ್ಮದ್ ಅಲಿ ಕಮರಾಲಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ದಂಡಿ ಕಾವ್ಯಾದರ್ಶದಲ್ಲಿ ಒಂದು ಮಾತು ಹೇಳ್ತಾನೆ, ಇದಮಂದಂ ತಮಃ ಕೃಷ್ಣಂ ಜಾಯೇತ್ ಭುವನತ್ರಯಂ ಯದಿ ಶಬ್ದಾವಯಂ ಜ್ಯೋತಿರ ಸಂಸಾರಂ ನಾದೀಪ್ಯತೆ. ಈ ಭಾಷೆ ಅಥವಾ ಶಬ್ದ ಅನ್ನುವ ಬೆಳಕು ಈ ಜಗತ್ತನ್ನು ಬೆಳಗದೆ ಹೋಗ್ತಿದ್ರೆ ಈ ಜಗತ್ತೆಲ್ಲ ಕತ್ತಲೆಯಲ್ಲಿ ಇರ್ತಿತ್ತು ಅಂತ. ಖಂಡಿತ ಹೌದು. ಒಮ್ಮೆ ಆಲೋಚನೆ ಮಾಡಿದರೆ ನಮಗೆ ಭಾಷೆ ಬಾರದೇ ಇರ್ತಿದ್ರೆ, ಮಾತು ಬಾರದೇ ಇರ್ತಿದ್ರೆ ನಾವು ಇಷ್ಟು ಹತ್ತಿರ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಮಾತ್ರ ಅಲ್ಲ, ಮನುಷ್ಯ ಸಂಘಜೀವಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನುಷ್ಯರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಅಂತಾದರೆ, ಒಂದು ಕುಟುಂಬವಾಗಿ ಬದುಕಬೇಕು ಅಂತಾದರೆ, ಒಂದು ಸಮಾಜವಾಗಿ ರೂಪುಗೊಳ್ಳಬೇಕು ಅಂತಾದರೆ ಅದಕ್ಕೆ ಭಾಷೆಯೇ ಕಾರಣ. ಮನುಷ್ಯ ಮನುಷ್ಯನ ಮಧ್ಯೆ ಒಂದು ಬಾಂಧವ್ಯವನ್ನು ತರುವಲ್ಲಿ ಭಾಷೆ ಬಹಳ ಪ್ರಧಾನವಾದಂಥ ಪಾತ್ರ ವಹಿಸ್ತದೆ. ಬಹುಶಃ ಇಲ್ಲಿ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಭಾಷೆಗಳ ಬಗ್ಗೆ ಹೇಳಲಿಕ್ಕಿದ್ದಾರೆ. ನಾನು ತುಳುವಿನ ಬಗ್ಗೆ ಸಮಯ ಇದ್ದಷ್ಟು ಒಂದೆರಡು ಚಿಂತನೆಯನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿರುವಂಥ ಮಾತು ಕಯ್ಯಾರು ಹೇಳಿರುವಂಥದ್ದು, ಏತು ಪೊರ್ಲುದ ಭಾಷೆ ನಮ್ಮ ತುಳು, ಸಾರ ಎಸಲುದ ತಾಮರೆ, ಪಂಡಿ ಬಾಯಿಡು ಕೇಂಡಿ ಕೆಬಿಟ್ಟು ಉರ್ಕರುಂಡು ಅಮೃತದ ನುರೆ ನುರೆ. ಬಹುಶಃ ಒಂದು ಭಾಷೆಯನ್ನು ಇಷ್ಟು ಚೆನ್ನಾಗಿ ವಿವರಿಸಲಿಕ್ಕೆ ಬೇರೆ ಯಾವ ಮಾತುಗಳು ಕೂಡ ಬೇಡ. ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಒಂದು ವಿಚಾರ ಉಲ್ಲೇಖ ಆಯಿತು. ವಿಶ್ವದ ಒಟ್ಟು ಸಂಸ್ಕೃತಿ ಭಾರತದಲ್ಲಿದೆ, ಭಾರತದ ಒಟ್ಟು ಸಂಸ್ಕೃತಿ ರಾಜ್ಯದಲ್ಲಿದೆ, ಇಡೀ ರಾಜ್ಯದ ಒಟ್ಟು ಸಂಸ್ಕೃತಿ ನಮ್ಮ ಜಿಲ್ಲೆಯಲ್ಲಿದೆ ಅಂತ. ಹೌದು, ಖಂಡಿತವಾಗಿಯೂ ನಮ್ಮ ತುಳು ಕೂಡ ಒಂದು ರಾಷ್ಟ್ರ ಭಾಷೆ. ಯಾಕೆಂದರೆ ಇದು ರಾಷ್ಟ್ರದಲ್ಲಿರುವ ಎಲ್ಲ ಭಾಷೆಗಳ ಹಾಗೆ ಒಂದು ಭಾಷೆ ಅನ್ನುವ ಮಾತನ್ನು ಹೇಳುತ್ತಾ, ತುಳುವಿಗೆ ಒಂದು ದೊಡ್ಡ ಹರವು ಇದೆ. ಪ್ರಾಕೃತಿಕ ವೈವಿಧ್ಯ ಇರಬಹುದು ಅಥವಾ ಬೇರೆ ಬೇರೆ ಪ್ರಾಕೃತಿಕವಾದಂತಹ ವಿಷಯಗಳು ತುಳು ಭಾಷೆಯಲ್ಲಿ ಸಮ್ಮಿಳಿತಗೊಂಡಿದೆ. ಇಲ್ಲಿಯ ಆಚಾರ, ಸಂಸ್ಕೃತಿ, ಸಂಸ್ಕಾರ ಮತ್ತು ಅದಕ್ಕೆ ಪೂರಕವಾಗಿ ತುಳು ಭಾಷೆ ಬೆಳವಣಿಗೆ ಆಗಿದೆ. ಇಲ್ಲಿಯ ವೈವಿಧ್ಯತೆ ಅದು ನೈಸರ್ಗಿಕವಾದದ್ದು. ನಾವು ಹೇಳುತ್ತೇವೆ ಪಂಚದ್ರಾವಿಡ ಭಾಷೆಗಳು ಅಂತ, ತಮಿಳು, ತೆಲುಗು, ಮಲಯಾಳಂ, ಹಾಗೆ ಕನ್ನಡ. ಇದರೊಟ್ಟಿಗೆ ತುಳು 2000 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇದೆ ಅಂಥೇಳಿ ವಿದ್ವಾಂಸರು ಹೇಳುತ್ತಾರೆ. ಆದರೆ ತುಳು ಎಂದು ಎದ್ದು ನಿಂತಲಿಲ್ಲ ಅಥವಾ ಕಾಲು ಕೆದರಿ ಜಗಳ ಮಾಡಲಿಲ್ಲ. ಎಲ್ಲ ಭಾಷೆಗಳಿಗೆ ಅದು ಪೂರಕವಾಗಿ ಸಹೋದರಿಕವಾಗಿ ಒಂದು ಭಾಷಾ ಬಾಂಧವ್ಯವನ್ನು ಬೆಳೆಸಿಕೊಂಡು ಬಂದಿದೆ. ತುಳುವರಿಗೆ ಖಂಡಿತವಾಗಿಯೂ ಭಾಷಾಂಧತೆ ಇಲ್ಲ, ಭಾಷಾ ದುರಾಭಿಮಾನ ಇಲ್ಲ. ಯಾಕಂತೇಳಿದರೆ ತುಳುವರು ಎಲ್ಲವನ್ನೂ ಒಪ್ಪಿಕೊಂಡವರು ಮತ್ತು ಎಲ್ಲರನ್ನೂ ಒಪ್ಪಿಕೊಂಡವರು. ಯಾಕಂತೇಳಿದರೆ ಈಗ ನಾವು ನೋಡ್ತೇವೆ, ನಮ್ಮ ಕರಾವಳಿಯನ್ನು ತೆಗೆದುಕೊಂಡರೂ ಕೂಡ ಒಂದು ಸುಮಾರು 7 ಭಾಷೆ ಇಲ್ಲಿ ಮಾತನಾಡಲ್ಪಡುತ್ತದೆ. ಕೊಂಕಣಿ ಮಾತಾಡೋರು ಇದ್ದಾರೆ, ಅದೇ ರೀತಿ ಬ್ಯಾರಿ ಮಾತಾಡೋರು ಇದ್ದಾರೆ, ಹವ್ಯಕ ಮಾತಾಡೋರು ಇದ್ದಾರೆ, ಬೇರೆ ಬೇರೆ ಭಾಷೆಗಳನ್ನು ಮಾತಾಡೋರು ಇದ್ದರೂ ಕೂಡ ಮನೆಯಿಂದ ಹೊರಗೆ ಬಂದಾಗ ಅವರ ವ್ಯಾವಹಾರಿಕ ಭಾಷೆ ಯಾವುದು ಅಂತ ಕೇಳಿದರೆ ಅದು ತುಳುವೇ ಆಗಿದೆ. ಯಾಕೆಂದರೆ ತುಳು ಅಂದರೆ ಅದು ಹೃದಯದ ಭಾಷೆ, ಅದು ಮನಸ್ಸಿನ ಭಾಷೆ, ಅದರಲ್ಲಿ ಒಂದು ಆಪ್ತತೆ ಇದೆ. ಇದು ಭಾಷೆ ಅಂತಾದರೆ ನಮ್ಮ ಆಚಾರದ ಬಗ್ಗೆ ತಗೊಂಡ್ರೆ ಒಂದು ಸಣ್ಣ ಅದೊಂದು ದೈವಾರಾಧನೆಯನ್ನು ತಗೊಂಡ್ರೂ ಕೂಡ ಆ ಒಂದು ಆರಾಧನೆ ಆಗಬೇಕು ಅಂತಾದರೆ ಎಲ್ಲ ಮನೆ ಮಾತಿನವರು ಅಲ್ಲಿ ಇದ್ದಾರೆ. ಪುರೋಹಿತರು, ಹವ್ಯಕ ಭಾಷೆಯನ್ನು ಮಾತಾಡುವ ಪುರೋಹಿತರು ಇರ್ಬೋದು ಅಥವಾ ಸತ್ತಿಗೆಯನ್ನು ಹಿಡಿಯುವ, ಜೀತಿಗೆಯನ್ನು ಹಿಡಿಯುವ ತುಳುವರು ಇರಬಹುದು. ಅದೇ ರೀತಿ ಅದಕ್ಕೆ ಪೂರಕವಾದಂಥ ಸಾಮಗ್ರಿಗಳನ್ನು ಒದಗಿಸುವ ಕೊಂಕಣಿ ಮನೆ ಮಾತಿನವರು ಇರ್ಬೋದು. ಅದೇ ರೀತಿ ನಾವು ಹೇಳ್ತೇವೆ ಮೊದಲಿಂದ ಗರ್ನಲ್ ಸಾಹಿಬಿರಂತ, ಗರ್ನಲ್ ಮಾತಾಡುವ ಗರ್ನಲ್ ಬಿಸಾಡುವಂಥವರು ಬ್ಯಾರಿ ಭಾಷೆ ಇರ್ಬೋದು. ಆದರೆ ಇವರೆಲ್ಲ ಒಟ್ಟಾಗಿ ಒಂದು ಬಾಂಧವ್ಯದಿಂದ ನಡೆಸಿ ಕೊಡುವಂತಹ ಒಂದು ಆರಾಧನೆಯೇ ದೈವಾರಾಧನೆ. ಬಹುಶಃ ಬಾಂಧವ್ಯಕ್ಕೆ ಇದಕ್ಕಿಂತ ಹೆಚ್ಚು ಉದಾಹರಣೆ ಬೇಡ. ಅದನ್ನೇ ರತ್ನಾಕರ ವರ್ಣಿ ತನ್ನ ಭರತವೇಷ ವೈಭವದಲ್ಲಿ ಒಂದು ಕಡೆ ಹೇಳ್ತಾನೆ, ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು, ಅಯ್ಯ ಮುಂಜಿದಿಯೇನೆ ತೆಲುಗ, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅಂತ. ಅಂದರೆ ತುಳು ಭಾಷೆಯ ನೆಗಳತೆಯ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಹೇಳಬಹುದು. ಬಹುಶಃ ಮುಂದಿನವರ ಸರದಿಗೋಸ್ಕರ ನಾನು ವೇದಿಕೆಯನ್ನು ತೆರವು ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು.
2: ಮಹೇಶ್ ನಾಯಕ್ ಕೊಂಕಣಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳು ಮಂಡಿಸ್ತಾರೆ.
3: ತುಳುವಿನ ಮಣ್ಣಿನಲ್ಲಿ ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿ ನಾನು ಇವತ್ತು ನಿಮ್ಮ ಎದುರು ಕೊಂಕಣಿ ಭಾಷೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸಾಹಿತ್ಯದ ಮನೆ, ಬಹುತ್ವದ ಬಹುತ್ವಕ್ಕೆ ಮನ್ನಣೆ ಅಂತ ಹೇಳುವಂತಹ ಒಂದು ಅದ್ಭುತ ಆಶಯದೊಂದಿಗೆ ತಾಂತ್ರಿಕವಾಗಿ ಕೊಂಕಣಿ 10ನೇ ಶತಮಾನದಿಂದ ನಮ್ಮ ನಡುವೆ ಇರುವಂಥ ಭಾಷೆ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಇವತ್ತು ಭಾಷಾ ವಿಜ್ಞಾನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಭಾಷಾ ಬಾಂಧವ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕೇವಲ ಪೀಠಿಕೆಯ ದೃಷ್ಟಿಯಿಂದ ಭಾಷೆಯ ಸಾಧ್ಯತೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವಂಥದ್ದು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಪಾದದಲ್ಲಿ ಕೊಂಕಣಿ ಭಾಷೆಯ ಒಂದು ಭಾಗವನ್ನು ನಾವು ಕಾಣಬಹುದು. ಅದಕ್ಕಿಂತ ಎಲ್ಲ ಜಾಸ್ತಿಯಾಗಿ ನಾವು ಕೊಂಕಣಿಯನ್ನು ಎಲ್ಲಿ ಕಾಣಬಹುದು ಅಂತ ಕೇಳಿದರೆ ನಮ್ಮೆಲ್ಲ ಮನಸ್ಸಲ್ಲಿ ಬಾಯಿಯ ಇಲ್ಲಿ ಹೇಗೋ ಇದೆ, ಜೊತೆಗೆ ನಮ್ಮೆಲ್ಲ ಕಿಸೆಯಲ್ಲಿ ಕೊಂಕಣಿ ಇದೆ. ನೀವು ಯಾವುದೇ ನೋಟನ್ನು ತೆಗೆದು ನೋಡಿದರೆ 8ನೇ ಪರಿಚ್ಛೇದಕ್ಕೆ ಸೇರಿದ ಭಾಷೆಗಳಲ್ಲಿ ಒಂದಾಗಿ ಇರುವಂಥ ಕೊಂಕಣಿ ಭಾಷೆಯ ಬವಹ ಅದರಲ್ಲಿದೆ. 5 ರೂಪಾಯಿ ನೋಟು, 10 ರೂಪಾಯಿ ನೋಟು, 50 ರೂಪಾಯಿ ನೋಟು ಇತ್ಯಾದಿ ಅಂತೇಳಿ. ಹೇಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಯಾವುದೇ ಮನೆಯ ಭಾಷೆಗೆ ಇದ್ವನ್ನು ಒಂದು ಸಲ ನಮ್ಮ ಹೊಸ್ತಿಲು ದಾಟಿದ ಕೂಡಲೇ ನಾವು ತುಳು ಮಾತಾಡ್ತೇವೋ ಅದೇ ರೀತಿ ಇದೇ ಪಕ್ಕದ ಉತ್ತರ ಕನ್ನಡಕ್ಕೆ ಹೋದರೆ ಅಲ್ಲಿ ಎಲ್ಲವೂ ಕೊಂಕಣಿಯನ್ನು ಮಾತಾಡ್ತಾರೆ. ಕೊಂಕಣಿ ಮಾತಾಡಿದ ಕೂಡಲೇ ಅಲ್ಲಿ ಕೊಂಕಣಿಗೆ ಆಗಬೇಕಂತಿಲ್ಲ, ಅಲ್ಲಿ ಕೊಂಕಣಿ ಅಷ್ಟು ಜನಜನಿತವಾಗಿರುವಂಥ ಒಂದು ಪ್ರದೇಶದ ಭಾಷೆ ಉತ್ತರ ಕನ್ನಡದಲ್ಲಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಗೋವಾದ ರಾಜ್ಯ ಭಾಷೆ ವಿಶೇಷತೆಗಳನ್ನು ಗಮನಿಸ್ತಾ ಹೋದರೆ ಒಂದು ಭಾಷೆಯನ್ನು ಖಂಡಿತ ಬೆಳಿಗ್ಗೆ ಮೊನ್ನೆ ಸ್ಪೀಕರ್ ವ್ಯವಸ್ಥೆ ಹೇಳಿದ್ವು 50-60 ಕಿಲೋಮೀಟರ್ಗೆ ಭಾಷೆ ಬದಲಾಗುತ್ತೆ, ಅದು ನಮಗೆ ಗೊತ್ತೇ ಇದೆ. ಆದರೆ ಒಂದೇ ಭಾಷೆಗೆ ಸುಮಾರು ಅಧಿಕೃತವಾಗಿ 42 ಬೋಲಿ ಡಯಾಲೆಕ್ಟ್ ಇರುವಂಥ ಸಾಧ್ಯತೆ ಇರುವುದು ಕೊಂಕಣಿ ಭಾಷೆಯಲ್ಲಿ. ಉಪಪಂಗಡ ಪಂಗಡ ಅಥವಾ ನಾವು ನಿರ್ದಿಷ್ಟ ಹೇಳಬೇಕಾದ್ರೆ ಜಾತಿ ಸಮುದಾಯದ ಆಧಾರದಲ್ಲಿ ಸುಮಾರು 42 ಜಾತಿ ಸಮುದಾಯದವರು ಮಾತಾಡುವ ಕಾರಣ ಮತ್ತು ಪ್ರಮುಖವಾದ 3 ಧರ್ಮಗಳು ಹಿಂದೂ ಮುಸಲ್ಮಾನ ಮತ್ತು ಕ್ರೈಸ್ತ ಧರ್ಮದವರು ಮಾತಾಡುವ ಕಾರಣ ಅಷ್ಟು ವಿಭಿನ್ನವಾದ ಬೋಲಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಂಕಣಿ ಭಾಷೆ ಇಟ್ಟುಕೊಂಡಿದೆ. ಮಹಾರಾಷ್ಟ್ರಕ್ಕೂ ಇನ್ನೂ ಕೆಲವು ಸೇವಿಸ್ಬೋದು, ಮಾಲ್ವಾಣಿ ಇತ್ಯಾದಿಗಳು. ನಮಗೆ ಗೊತ್ತಿರುವ ಹಾಗೆ ಕೊಂಕಣಿ ಭಾಷೆ ಹೆಚ್ಚು ಪ್ರಚಲಿತ ಇರೋದು ಈ ಕೊಂಕಣ ಬೆಲ್ಟಲ್ಲಿ, ಅಂದರೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಪಕ್ಕದ ಕೇರಳದಲ್ಲಿ. ಏನು ವಿಶೇಷತೆ? ಈಗಾಗಲೇ ರೇಮಂಡ್ ಅವರು ಹೇಳಿದ್ರು, ನಾವೆಲ್ಲ ಇದನ್ನು ಬಹಳ ಮುಖ್ಯವಾಗಿ ಕನ್ನಡ ಲಿಪಿಯನ್ನು ಆಧರಿಸಿ ಉಳಿಸಿ ಬೆಳೆಸ್ಕೊಂಡು ಬಂದಿರುವಂಥ ಭಾಷೆಗಳು. ಇದು ತುಂಬ ಹೆಮ್ಮೆಯ ವಿಷಯ ನಮಗೆ. ಅದರ ಜೊತೆಗೆ ಗೋವಾಕ್ಕೆ ಹೋದ ಇದೇ ಭಾಷೆಯನ್ನು ರೋಮನ್ ಲಿಪಿಯಲ್ಲಿ ಅಥವಾ ದೇವನಾಗರಿ ಲಿಪಿಯಲ್ಲೂ ಬಳಸ್ತಾರೆ. ಪಕ್ಕದ ಮಲಯಾಳಿ ಇದರಲ್ಲಿ ಮಲಯಾಳಿಯಲ್ಲಿ ಭಾಷೆಯಲ್ಲೂ ಸಹ ಕೇರಳದ ಬಂಧುಗಳು ಬಳಸ್ತಾರೆ. ಸ್ವಲ್ಪ ಮಟ್ಟಿಗೆ, ಬಹಳ ಅಲ್ಪ ಮಟ್ಟಿಗೆ ಕರ್ನಾಟಕದ ಭಟ್ಕಳದಲ್ಲೆಲ್ಲ ಅರೇಬಿಕ್ ಭಾಷೆಯಲ್ಲಿ ನವಾಯಿತ ಬಂಧುಗಳು ಇದನ್ನು ಬಳಸುವಂಥದ್ದು ಇದೆ. ಒಂದು ಭಾಷೆಗೆ 5 ಲಿಪಿಗಳು ಬಳಕೆ ಆಗುವಂಥದ್ದು ಭಾಳ ಒಂದು ವಿಶೇಷತೆಗಳಲ್ಲಿ ಒಂದು ಅಂತ ಅನ್ನಿಸ್ತಾ ಇದೆ. ಇನ್ನು ಕೊಂಕಣಿಯ ಸಾಹಿತ್ಯ ಮತ್ತು ನಾಟಕ ಸಿನಿಮಾ ನೋಡಲಿಕ್ಕೆ ಹೋದರೆ ಬಹಳ ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಕೊಂಕಣಿಯ ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿಗಳನ್ನು ಈಗಾಗಲೇ ಇಬ್ಬರು ಪಡ್ಕೊಂಡಿದ್ದಾವೆ. ಅದು ಹೊರತಾಗಿಯೂ ಗೋವಾದ ತ್ರಿಯಾತ್ ಅಂತ ಹೇಳುವಂಥ ನಾಟಕಗಳು, ಗೋವಾದಲ್ಲಿ ವಿಶೇಷವಾಗಿ ಇರುವಂಥ ಕೊಂಕಣಿ ಸಿನಿಮಾಗಳು ನಮ್ಮಲ್ಲೂ ಇದೆ. ಕೊಂಕಣಿ ನಾಟಕ ಸಿನಿಮಾಗಳು ನಮ್ಮಲ್ಲೂ ಇದೆ, ಅಲ್ಲಿ ವಿಶೇಷವಾಗಿ ಕಾಣುತ್ತೆ. ಬಹಳ ದೊಡ್ಡ ಮಟ್ಟಿನ ಒಂದು ಸಾಧ್ಯತೆಯನ್ನು ಕೊಂಕಣಿ ಭಾಷೆಗೆ ತೆಗೆದಿಟ್ಟಿದೆ. ಈಗಾಗಲೇ ಗೊತ್ತಿರುವ ಹಾಗೆ ಇಲ್ಲಿರುವಂಥ ನಾವು ಏನು 4 ಭಾಷೆಗಳ ಬಗ್ಗೆ ಮಾತಾಡ್ತೇವೆ, 4 ಭಾಷೆಗಳಿಗೆ ನಮ್ಮ ಸರ್ಕಾರ ಅಕಾಡೆಮಿಗಳನ್ನು ನೀಡಿದೆ. ಇದೊಂದು ಹೆಮ್ಮೆಯ ವಿಷಯ. ಈ ಅಕಾಡೆಮಿಯ ಮೂಲಕ ಅಥವಾ ಒಂದು ನಿರ್ದಿಷ್ಟ ಬೈಲಾಗಳ ಆಧಾರದಲ್ಲಿ ಈ ಭಾಷೆಗಳು ಬೆಳೆಯುವಂಥದ್ದು, ಭಾಷೆಗಳು ತನ್ನ ಸಂಸ್ಕೃತಿಯನ್ನು ತೋರಿಸುವಂಥ ಕೆಲಸಗಳು ಆಗ್ತಾ ಇದೆ. ಇದು ಇನ್ನೂ ವಿಶೇಷ ರೀತಿಯಲ್ಲಿ ಮುಂದೆ ಬೆಳಿಬೇಕಾಗಿದೆ, ನಾವು ಅದನ್ನು ಮುಂದೆ ಮಾತಾಡಲಿಕ್ಕಿದ್ದೇವೆ. ಈ ರೀತಿಯಾಗಿ ಒಂದು ಭಾಷೆ ಎಷ್ಟೋ ಸಮುದಾಯಗಳನ್ನು, ಎಷ್ಟೋ ಧರ್ಮಗಳನ್ನು, ಎಲ್ಲ ನಮ್ಮ ನಮ್ಮ ಖಾಸಗಿ ಆಚರಣೆ ಆಚಾರ ವಿಚಾರಗಳನ್ನು ಭಿನ್ನತೆಯನ್ನು ಮರೆತು ಸಮಾಜದಲ್ಲಿ ನಾವು ಒಂದು ಅಂತ ಹೇಳುವಂಥ ಇದು ತೋರಿಸುವಂಥ ಕೊಂಕಣಿಯೇ ಭಾಷಾ ಬಾಂಧವ್ಯಕ್ಕೆ ಒಂದು ಇಡೀ ಭಾಷೆಯೇ ಒಂದು ಉದಾಹರಣೆ, ಒಂದು ಸ್ಫೂರ್ತಿ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಚಾರಗಳು ನಮ್ಮ ಮಾತುಕತೆಯಲ್ಲಿ ಮುಂದುವರಿಯಲಿಕ್ಕಿದೆ. ಧನ್ಯವಾದ, ನಮಸ್ಕಾರ.
2: ಅರೆ ಭಾಷೆಯ ಮಿಲನ್ ಕೆ ಭರತ್ ಭಾಗಮಂಡಲ.
4: ಪಂಪ ಭಾರತದಲ್ಲಿ ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳುವ ಒಂದು ಪ್ರಸಂಗವನ್ನು ಪಂಪ ಬರೀತಾರೆ. ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳುವಾಗ ಕುಂತಿ ಮೂಲೆಯಲ್ಲಿ ಕುಳಿತು ಹೇಳ್ತಾಳೆ, ಮುಟ್ಟುವನ ಗಡ ಇವ ಕೃಷ್ಣನನ್ನು ಕಟ್ಟುವನ ಗಡ. ಈ ಗಡ ಇದೆಯಲ್ಲ, ಇದು ಅರೆಭಾಷೆಯಲ್ಲಿ ತುಂಬ ಪ್ರಚಲಿತದಲ್ಲಿರುವಂತಹ ಒಂದು ಪದ. ಅರೆ ಭಾಷೆ ಅಂದರೆ ಅರ್ಧ ಭಾಷೆ ಅಲ್ಲ, ಹಳೆಯ ಭಾಷೆ. ಪ್ರತಿಯೊಂದು ಭಾಷೆಯು ಒಂದು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತೆ, ಸಂಸ್ಕೃತಿಗೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದಿಕೊಂಡಿರುತ್ತೆ. ಹಾಗಾಗಿ ಭಾಷಾ ವಿದ್ವಾಂಸರು ಸಂಸ್ಕೃತಿ ಅಂದರೆ ಭಾಷೆ, ಭಾಷೆ ಅಂದರೆ ಸಂಸ್ಕೃತಿ ಅಂತ ಹೇಳುವ ವಾದವನ್ನು ಮುಂದಿಡ್ತಾರೆ. ಅವಿಭಜಿತ ಕೊಡಗು ದೇಶ ಹಬ್ಬಿತ್ತಲ್ಲ, ಅವಿಭಜಿತ ಕೊಡಗು ಇದ್ದಾಗ ಇದ್ದ ಅಮರ ಸುಳ್ಯ, ಸುಳ್ಯ, ಭಾಗಮಂಡಲ, ಮಡಿಕೇರಿ ಪ್ರಾಂತ್ಯದಲ್ಲಿ ಒಂದು ಸಮುದಾಯದವರು ಅಂದರೆ 10 ಕುಟುಂಬ 18 ಗೋತ್ರಕ್ಕೆ ಸೇರಿದ ಒಕ್ಕಲಿಗ ಸಮುದಾಯದ ಗೌಡ ಜನಾಂಗದವರು ತಮ್ಮನ್ನು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಳ್ಳಕ್ಕೆ ಹುಟ್ಟಿಸಿಕೊಂಡ ಭಾಷೆ ಈ ಅರೆ ಭಾಷೆ, ಹಳೆಯ ಭಾಷೆ. ವಿದ್ವಾಂಸರು ಇದನ್ನು ಗೌಡ ಕನ್ನಡ ಅಂತ ಕರೀತಾರೆ, ಅಂದರೆ ಗೌಡ ಸಮುದಾಯದವರು ಮಾತನಾಡುವ ಭಾಷೆ ಅಂತ ಹೇಳಿ. ಸುಳ್ಯ ಮತ್ತು ಭಾಗಮಂಡಲದಂತಹ ಪರಿಸರದಲ್ಲಿ ಐ ಅರೆ ಭಾಷೆ ಸಮುದಾಯವನ್ನು ಮೀರಿ ಬೆಳೆದಿದೆ, ಅಂದರೆ ಜಾತ್ಯತೀತವಾಗಿ ಹಬ್ಬಿಕೊಂಡಿದೆ. ಉಳಿದ ಕಡೆ ಗೌಡ ಜನಾಂಗದವರಾದರೂ ತುಳು ಭಾಷೆ ಮಾತಾಡ್ತಾರೆ, ಕೊಡಗಿನಲ್ಲಿ ಗೌಡ ಜನಾಂಗದವರು ಕನ್ನಡ ಭಾಷೆಯನ್ನು ಮಾತಾಡ್ತಾರೆ. ಈ ಅರೆ ಭಾಷೆಗೆ ತನ್ನದೇ ಆದ ವಿಶೇಷತೆ ಇದೆ. ಕನ್ನಡದಲ್ಲಿ ನಾವು ವ್ಯಂಜನಗಳನ್ನು, ಅನುನಾಸಿಕಗಳನ್ನು ಸ್ವತಂತ್ರವಾಗಿ ಬಳಸೋದಿಲ್ಲ, ಆದರೆ ಅರೆ ಭಾಷೆಯಲ್ಲಿ ಅದಕ್ಕೆ ಬಹಳ ಅರ್ಥ ಇದೆ. ಹಣ್ಯ ಸ್ವಲ್ಪ, ಮಂಗ ಮಗ, ಕುಣ್ಯ ಸಣ್ಣವ, ಈ ರೀತಿ ಅನುನಾಸಿಕಗಳನ್ನು, ವ್ಯಂಜನಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಬೆಳೆಸ್ಕೊಳ್ತೇವೆ. ನಮ್ಮಲ್ಲಿ ಮಹಾಪ್ರಾಣ ಇಲ್ಲ, ಅಲ್ಪಪ್ರಾಣ. ನಮ್ಮಲ್ಲಿ ಷಕಾರ ಇಲ್ಲ, ಸಕಾರ. ಹಾಗಾಗಿ ನಮಗೆ ಅರೆ ಭಾಷೆ ಅರೆ ಭಾಷೆಯೇ. ನಾವು ಹೇಳೋದು ಅವನಿಗೆ ಭಾಷೆ ಇಲ್ಲಯ್ಯ, ಅವನಿಗೆ ಭಾಷೆ ಇಲ್ಲ ಅಂತ ನಾವು ಉಪಯೋಗಿಸೋದಿಲ್ಲ. ಹಾಗೆ ಇದರ ಧ್ವನಿಮ ವಿಭಕ್ತಿ ಪ್ರಸರಣಗಳನ್ನು ಪರಿಗಣಿಸಿ ಭಾಷಾ ವಿದ್ವಾಂಸರಾದ ಷಣ್ಮುಗಮ್ ಅವರು ಹೇಳ್ತಾರೆ, ಉತ್ತರ ದ್ರಾವಿಡ ಭಾಷೆಗಳನ್ನಾಡುವ ಬಲೂಚಿಸ್ತಾನದ ಬ್ರಾಹುಯಿ ಭಾಷಿಗರಿದ್ದಾರಲ್ಲ, ಅವರ ನಂತರ ಸ್ವತಂತ್ರವಾಗಿ ಈ ರೀತಿಯ ಭಾಷೆಯನ್ನು ಮಾತಾಡುವವರು ಅರಿ ಭಾಷಿಗರು ಅಂತ ಹೇಳಿ, ತನ್ನ ವಿಶೇಷವಾದ ಗುಣಗಳಿಂದ ಅರಿ ಭಾಷೆ ಅನ್ನೋದು ಕನ್ನಡದ ಉಪಭಾಷೆಯಾಗಿ ಆತುಕೊಂಡಿದ್ದರೂ ಕೂಡ ವಿದ್ವಾಂಸರು ಇದನ್ನು ಸ್ವತಂತ್ರ ಭಾಷೆಯೇ ಎಂದು ಗುರುತಿಸುತ್ತಾರೆ. ಹಳೆಯಗನ್ನಡದಲ್ಲಿ ಹಲವಷ್ಟು ಪದಗಳು, ಉದಾಹರಣೆಗೆ ಮಡಂಗ್, ಕಳಂಕ್, ಈ ಪದಗಳನ್ನು ಇಂದಿಗೂ ಯಥಾವತ್ತಾಗಿ ನಾವು ಅರೆ ಭಾಷೆಯಲ್ಲಿ ಬಳಸುತ್ತೇವೆ. ಯಾವುದೇ ಭಾಷೆಯಲ್ಲಿ ಕಾಣಸಿಗದ ಗೈಪ್ ಅಂದರೆ ಸಾರು, ಚೋಂಪ್ ಅಂತ ಹೇಳಿದರೆ ಎರಚು, ನೀಚ್ ಅಂದರೆ ಎತ್ತು ಮುಂತಾದ ಶಬ್ದಗಳ ಬಳಕೆ ಕೂಡ ಅರೆ ಭಾಷೆಯಲ್ಲಿದೆ. ಹಾಗಾಗಿ ನಾನು ಹೇಳಿದ್ದು ಅರೆ ಭಾಷೆ ಅಂದರೆ ಅರ್ಧ ಭಾಷೆ ಅಲ್ಲ. ಪರಿಚಿತರು ಇಲ್ಲಿ ಬಂದ ಕೂಡಲೇ ನನ್ನನ್ನು ಕೇಳಿದರು, ಏನಿದು ಅರೆ ಭಾಷೆ? ಅರೆ ಭಾಷೆ ಎಂದರೆ ಹಳೆ ಭಾಷೆ ಅನ್ನುವ ಅರ್ಥ ನಿಮಗಾಗಿರಬಹುದು ಅಂತ ಭಾವಿಸ್ತೇನೆ. ಪಕ್ಕಾ ಅರೆ ಭಾಷೆಯನ್ನು ಮಾತನಾಡುವ ಭಾಗಮಂಡಲದ ಪ್ರದೇಶದಲ್ಲಿ ಹುಟ್ಟಿದ್ದು ನಾನು. ಆಗೆಲ್ಲ ಅಲ್ಲಿಯ ಭಾಷೆ ಹೇಗಿತ್ತಂದರೆ ಕನ್ನಡ ಮತ್ತು ಇಂಗ್ಲೀಷ್ ಕೂಡ ಅರೆ ಭಾಷೀಕರಣವಾಗಿತ್ತು. ನಾವು ಸ್ಕೂಲ್ಗೆ ಊ ಸ್ಕೂಲ್, ಈ ಸ್ಕೂಲ್ ಅಂತ ಹೇಳ್ತಾ ಇದ್ವಿ. ಯೂನಿಫಾರ್ಮ್ಗೆ ಯುನಿಫಾರಮ್ ಅಂತ ಹೇಳ್ತಾ ಇದ್ವಿ. ಟಿಫನ್ ಬಾಕ್ಸಿಗೆ ಟಿಫಿನಿ ಅಂತ ಹೇಳ್ತಾ ಇದ್ವಿ. ಆದರೆ ಇಂದು ಅರೆ ಭಾಷೆ ಕೂಡ ಇಂಗ್ಲೀಷ್ಕರಣವಾಗಿದೆ. ಅರೆ ಭಾಷೆಯ ಬೈಗುಳ ಇನ್ನೂ ಚೆಂದ, ಅವನ ದೊಂಡೆ ಕಟ್ಟಿಕೆ, ಇವನ ಹುಲಿ ಹೊರ, ನಿನಗೆ ಗುಂಡಿ ತೆಗೆವ ಇಲ್ಲದೆ, ಇಷ್ಟು ಒಳ್ಳೆಯ ಬೈಗುಳವನ್ನು ಸ್ಟುಪಿಡ್ ಇಡಿಯಟ್ಗಳಲ್ಲಿ ಇಂಗ್ಲೀಷ್ಕರಣಗೊಳಿಸಿ ನಾವು ಮುಗಿಸ್ತಾ ಇದ್ದೇವೆ. ಅರೆ ಭಾಷೆಯ ವಿಶಿಷ್ಟತೆ, ವಿಭಿನ್ನತೆ ಇನ್ನೂ ಇದೆ. ಮುಂದಿನ ಕಾಲಾವಕಾಶದಲ್ಲಿ ಮಾತಾಡೋಣ ಅಂತ ಹೇಳ್ತಾ ನಮಸ್ಕಾರಗಳನ್ನ ಹೇಳ್ತೇನೆ.
5: ಊಡ ಸೇರಿಯೋ ನಿಮಗೆ ಎಲ್ಲರಿಗೂ ನನ್ನ ಪಿರ್ಸತ್ತೋ ನಮಸ್ಕಾರಗಳು. ಒಂದು ಟೆಸ್ಟ್ ಡೋಸ್ ಕೊಟ್ಟದ್ದು ಬ್ಯಾರಿ, ನಾನು ಮಾತಾಡಿದರೆ ನಿಮಗೆ ಅರ್ಥ ಆಗ್ತದ ಅಂತ ಹೇಳಿ ನೋಡಲಿಕ್ಕೆ. ಬ್ಯಾರಿ ಬಹಳ ಸುಲಭವಾದಂತಹ ಭಾಷೆ, ಅದನ್ನು ಕಲಿಯುವುದು ಸಹ ಸುಲಭ, ಮಾತನಾಡುವುದು ಸಹ ಸುಲಭ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಬ್ಯಾಂಕ್ ಅಧಿಕಾರಿಗಳು ಇದ್ದರಂತೆ. ಅವರು ಬ್ಯಾರಿ ಅಧಿಕಾರಿ, ಅವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಅವರ ಇಬ್ಬರು ಮಕ್ಕಳು, ಆ ಮಕ್ಕಳಿಗೆ ಕನ್ನಡ ಮಾತಾಡಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ಬಂದು ಅಲ್ಲಿ ಬೆಂಗಳೂರಿಗೆ ಹೋದ ಮೇಲೆ ಮಕ್ಕಳಿಗೆ ಕನ್ನಡವನ್ನು ಕಲಿಸಬೇಕು ಅಂತೇಳಿ ಕನ್ನಡವನ್ನು ಅತ್ಯುತ್ತಮವಾಗಿ ಕಲಿಸುವ ಒಂದು ಟೀಚರನ್ನು ಮನೆಯಲ್ಲಿ ಟ್ಯೂಷನ್ ಕೊಡಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ರಂತೆ. 2 ತಿಂಗಳು ಕಳೆದ ನಂತರ ನನ್ನ ಮಕ್ಕಳು ಎಷ್ಟು ಕನ್ನಡ ಕಲಿತಿದ್ದಾರೆ ನೋಡುವಾಗ, ಇವರ ಮಕ್ಕಳು ಕನ್ನಡ ಕಲಿತದ್ದಕ್ಕಿಂತ ಸುಂದರವಾಗಿ ಆ ಟೀಚರ್ ಬ್ಯಾರಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರಂತೆ. ಅಂದರೆ ಬ್ಯಾರಿಗಳು ಸಾಧಾರಣ ತಮ್ಮ ಭಾಷೆಯನ್ನು ಇನ್ನೊಬ್ಬರಿಗೆ ಕಲಿಸುವುದರಲ್ಲಿ ಬಹಳ ನಿಪುಣರು ಅನ್ನುವುದು ಇದರಲ್ಲಿ ಕಾಣುತ್ತದೆ. ಸ್ನೇಹಿತರೆ, ಬ್ಯಾರಿ ಭಾಷೆಗೆ 1500 ವರ್ಷಗಳ ಇತಿಹಾಸ ಇದೆ. ವಿಚಿತ್ರವೆಂದರೆ ಲಿಪಿ ಇಲ್ಲದೆ, ಲಿಖಿತ ಗ್ರಂಥಗಳಿಲ್ಲದೆ, ದಾಖಲೆಗಳಿಲ್ಲದೆ, ಕೇವಲ ಬಾಯಿಯಲ್ಲೇ ಉಳಿದುಕೊಂಡು ಬಂದಂತಹ ಒಂದು ಸುಂದರವಾದಂತಹ ಭಾಷೆ ಬ್ಯಾರಿ ಭಾಷೆ. 1500 ವರ್ಷಗಳ ಇತಿಹಾಸ. ಆದರೆ ಈ ಬ್ಯಾರಿ ಭಾಷೆ ಆಡುವ ಬ್ಯಾರಿಗಳ ಸ್ಥಿತಿ ಕಾಲ ಬದಲಾದಾಗ, ಆಧುನಿಕತೆಯು ಹೊಳೆದಾಗ ಎಲ್ಲಿಯವರೆಗೆ ಬಂದು ಮುಟ್ಟಿತ್ತು ಎಂದರೆ, ಕಳೆದ 50 ವರ್ಷಗಳ ಹಿಂದೆ ಯಾರಾದರೂ ಒಬ್ಬ ನನ್ನನ್ನು ಏ ಬ್ಯಾರಿ ಅಂತ ಹೇಳಿದರೆ ಅದೊಂದು ಬೈಗುಳ, ನನಗೆ ನಾಚಿಕೆ ಆಗುತ್ತಿತ್ತು. ನಾನು ಬ್ಯಾರಿ ಎಂದು ಹೇಳಿಕೊಳ್ಳಲು ನಾನೇ ಹಿಂಜರಿಯುವಂತಹ ಪರಿಸ್ಥಿತಿ ನೋಡಿ. 1986 ಬೆಂಗಳೂರಿನಲ್ಲಿ ಒಂದು ಅಸೋಸಿಯೇಷನ್ ಪ್ರಾರಂಭವಾಗುತ್ತದೆ. ಅಂದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬ್ಯಾರಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿದ್ದರು. ಸೊ ಅವರು ಪರಸ್ಪರರನ್ನು ಅರಿತುಕೊಳ್ಳಲು, ತಮ್ಮ ಪ್ರಗತಿಯನ್ನು ಸಾಧಿಸಿಕೊಳ್ಳಲು ದ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಆ ಸ್ಥಾಪನೆಗೆ ಚಾಲನೆ ಕೊಟ್ಟ ನಂತರ ಬ್ಯಾರಿ ಎನ್ನುವ ಶಬ್ದ ಒಂದು ಚೂರು ಬಳಕೆಗೆ ಬರ್ತದೆ. ಅವರ ತಮ್ಮ ದಶಮಾನೋತ್ಸವವನ್ನು 1996 ವೈಭವಪೂರ್ಣವಾಗಿ ಬೆಂಗಳೂರಿನಲ್ಲಿ ಆಚರಿಸ್ತಾರೆ. 2 ದಿನದ ಸಮ್ಮೇಳನ, ಬ್ಯಾರಿ ವಿಶ್ವ ಸಮ್ಮೇಳನ. ನಮ್ಮ ಇಬ್ರಾಹಿಂ ಕೋಡಿಜಲ್ರವರು ನನ್ನ ಮುಂದೆ ಕೂತಿದ್ದಾರೆ. ಆ ಸಮ್ಮೇಳನದಲ್ಲಿ ಬಹಳಷ್ಟು ದುಡಿದಂತಹ ಹಿರಿಯ ವ್ಯಕ್ತಿ ಅವರು. ಆ ಸಮ್ಮೇಳನದ ಸಂದರ್ಭದಲ್ಲಿ ಈ ಬ್ಯಾರಿಗಳಿಗೆ ಒಂದು ರೀತಿ ಅವಲೋಕನ ಪ್ರಾರಂಭವಾಗ್ತದೆ. ಶೇ, ನಮಗೂ ಒಂದು ಭಾಷೆ ಇದೆ, ಆ ಭಾಷೆಯನ್ನು ನಾವು ಕೈಬಿಟ್ಟಿದ್ದೇವೆ, ಆ ಭಾಷೆಯನ್ನು ಏಕೆ ನಾವು ಮತ್ತೆ ಉತ್ತುಂಗಕ್ಕೆ ತರಬಾರದು ಅನ್ನುವಂತಹ ಒಂದು ಆಸೆ ಹುಡುತ್ತದೆ. ಅವರು ಆವಾಗ ಅಲ್ಲಿ ಒಂದು ಸಂಘವನ್ನು ಕಟ್ಟಿಕೊಡ್ತಾರೆ, ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಅಂತೇಳಿ. ಆ ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದವರು 1997 ಮಂಗಳೂರಿನಲ್ಲಿ ಒಂದು ಅದ್ಭುತವಾದಂತಹ ಪ್ರಪ್ರಥಮ ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾರೆ. ಈ ಸಮ್ಮೇಳನಕ್ಕೆ ಆವಾಗ ಬಿ ಎ ಮೊಯ್ದೀನ್ ಸಾಹೇಬ್ರಂತೇಳಿ ಮಾಜಿ ಸಚಿವರಾಗಿದ್ದರು, ದಿವಂಗತರು, ಅವರು ಅದರ ಗೌರವಾಧ್ಯಕ್ಷರಾಗಿದ್ದರು. ಸಮ್ಮೇಳನಾಧ್ಯಕ್ಷರಾಗಿ ಇವತ್ತು ಈ ವೇದಿಕೆಗೆ ಯಾವ ಹೆಸರನ್ನು ನೀವು ಇಟ್ಟಿದ್ದೀರಿ, ಇದೇ ಬಿ ಎಂ ಇದ್ದಿನಬ್ಬನವರು ಪ್ರಪ್ರಥಮ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಆ ಸಮ್ಮೇಳನ ನಡೆದಾಗ ಎಲ್ಲ ಕಡೆ ಒಂದು ರೀತಿಯ ರೋಮಾಂಚನ. ಸೊ ಬ್ಯಾರಿ ಎಷ್ಟು ಸುಂದರವಾದ ಭಾಷೆ, ಇದನ್ನು ನಾವು ಬಿಟ್ಟಿದ್ದೇವೆ, ನಾವು ಕನ್ನಡದ ಅಕ್ಷರಗಳನ್ನು ಬಳಸಿ, ಕನ್ನಡದ ಲಿಪಿಯನ್ನು ಬಳಸಿ ಇದನ್ನು ಬರೆಯಬಹುದು ಎನ್ನುವಂತಹ ಒಂದು ಜ್ಞಾನ ಹೊಳಿತದೆ. ಬರವಣಿಗೆ ಇತಿಹಾಸದ ಒಂದು ಪ್ರಾರಂಭ ಆಗ್ತದೆ. ಒಳ್ಳೊಳ್ಳೆಯ ಪುಸ್ತಕಗಳು, ಕವನ ಸಂಕಲನಗಳು, ಕಥಾ ಸಂಕಲನಗಳು, ನಾಟಕಗಳು, ಕವಿಗೋಷ್ಠಿಗಳು ಇಡೀ ಜಿಲ್ಲೆಯಾದ್ಯಂತ ಮಾತ್ರವಲ್ಲ, ನಿಮಗೆ ಗೊತ್ತಿರಲಿ, ಈ ಬ್ಯಾರಿ ಭಾಷೆಯನ್ನು ಮಾತನಾಡುವವರು ಒಂದು ಸಮೀಕ್ಷೆಯ ಪ್ರಕಾರ 35 ಲಕ್ಷ ಜನರಿದ್ದಾರೆ. ಮಾತ್ರವಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ. ಅತಿ ಹೆಚ್ಚಾಗಿ ಹಾಸನ, ಬೆಂಗಳೂರು, ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿದ್ದಾರೆ. ದೇಶ ವಿದೇಶಗಳಲ್ಲೂ ಸಹ ಇದ್ದಾರೆ. ಈ ರೀತಿಯ ಒಂದು ಆಂದೋಲನ ಪ್ರಾರಂಭವಾಗ್ತದೆ. 2ನೇ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಬಂಟ್ವಾಳದಲ್ಲಿ ನಡೀತದೆ. 3ನೆಯ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಉಡುಪಿಯಲ್ಲಿ ನಡೀತದೆ. 4ನೆಯ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಚಿಕ್ಕಮಗಳೂರಿನಲ್ಲಿ ಅತ್ಯಂತ ವೈಭವಪೂರ್ಣವಾಗಿ ನಡೀತದೆ. ಮತ್ತು ಸರ್ಕಾರದ ಮುಂದೆ ನಾವಿಟ್ಟಂತಹ ಹಕ್ಕೊತ್ತಾಯವನ್ನು ಸರ್ಕಾರ ಸ್ವೀಕರಿಸಿ ನಮಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಸಹ ಕೊಡಮಾಡುತ್ತದೆ. ಇವತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ನೀವು ಹೋಗಿ ನೋಡಿದರೆ ಅಲ್ಲಿ ಕಬಾಟುಗಳಲ್ಲಿ ಇಟ್ಟಿರುವಂತಹ ಆ ಬ್ಯಾರಿ ಪುಸ್ತಕಗಳು, ಬ್ಯಾರಿ ಡಿಕ್ಷನರಿ ಸಹ ಇವತ್ತು ಬಂದಿದೆ. 40,000 ಶಬ್ದಗಳನ್ನೊಳಗೊಂಡಂತಹ ಬ್ಯಾರಿ ಇಂಗ್ಲೀಷ್ ಕನ್ನಡ ಡಿಕ್ಷನರಿ ಸಹ ಬಂದಿದೆ. ಬೆಳವಣಿಗೆ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಹೇಳಿದರೆ, ನೀವು ನಿಮ್ಮ ಮೊಬೈಲನ್ನು ತೆಗೆದು ಈಗ ಗೂಗಲಿಗೆ ಹೋಗಿ, BarryInfo.com BarryInfo.com ಅಂತಲ್ಲಿ ಹೊಡೆದರೆ ಜಗತ್ತಿನಲ್ಲೇ ಪ್ರಪ್ರಥಮವಾದಂತಹ ಬ್ಯಾರಿ ವೆಬ್ಸೈಟ್ ಒಂದು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆ ವೆಬ್ಸೈಟಿನಲ್ಲಿ ಲೈಬ್ರರಿ ಇದೆ, ಆ ಲೈಬ್ರರಿ ಸೆಕ್ಷನ್ನಿಗೆ ಹೋದರೆ 160 ಒಳ್ಳೆಯ ಪುಸ್ತಕಗಳನ್ನು ಆ ಲೈಬ್ರರಿಯಲ್ಲಿದೆ. ಜಗತ್ತಿನಾದ್ಯಂತ ಯಾರೂ ಸಹ ಅದನ್ನು ಓದಬಹುದು. ಕನ್ನಡ ಲಿಪಿಯನ್ನು ಬರೆದದ್ದು. ಕನ್ನಡದಲ್ಲಿ ಬರೆಯುವ ಅನೇಕ ಮುಸ್ಲಿಂ ಸಾಹಿತಿಗಳಲ್ಲಿ ಬ್ಯಾರಿಗಳು ಬಹಳಷ್ಟು ಹೆಸರು ಗಳಿಸಿದವರು. ಫಕೀರ್ ಮೊಹಮ್ಮದ್ ಕಟ್ಪಾಡಿ ಇರ್ಬೋದು, ಬಳುವಾರ್ ಮೊಹಮ್ಮದ್ ಕುಂಜಿ ಅವರು ಇರಬಹುದು, ಮೊಹಮ್ಮದ್ ಕುಲಾಯಿ ಅವರು ಇರಬಹುದು. ಇಂತಹ ಒಳ್ಳೆಯ ಬರಹಗಾರರು ಸಾಹಿತಿಗಳು ಈ ಬ್ಯಾರಿ ಸಮುದಾಯದಿಂದ ಬಂದಿದ್ದಾರೆ. ಬ್ಯಾರಿ ಇವತ್ತು ಎಲ್ಲರ ಪಾಲಿಗೆ ಒಂದು ಪರಿಚಿತ ಭಾಷೆಯಾಗಿ ಬೆಳೆಯುತ್ತಿದೆ. ಇದು ಎಷ್ಟು ಸುಂದರವಾದ ಭಾಷೆ ಅಂದರೆ, ಮತ್ತು ಇದಕ್ಕೆ ಅಧಿಕೃತವಾಗಿ ಈ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಇವತ್ತು ಬ್ಯಾರಿಗೆ ಒಂದು ಅವಕಾಶ ಸಿಕ್ಕಿದರೆ ಇದೊಂದು ಮಾನ್ಯತೆ ಎಂದು ನಾವು ಭಾವಿಸುತ್ತೇವೆ. ಹಾಗೆ 2 ವರ್ಷಗಳ ಹಿಂದೆ ದಸರಾ ಕವಿಗೋಷ್ಠಿಯಲ್ಲಿ ಸಹ ಬ್ಯಾರಿಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿಗೆ ನಾನು ಒಂದು ಕವಿಯಾಗಿ ಹೋಗಿ ಅಲ್ಲೊಂದು ಕವನವನ್ನು ಹಾಡಿದ್ದೆ. ಆವಾಗ ನನ್ನ ತಲೆಯಲ್ಲಿತ್ತು, ನಾನು ಯಾವ ಬ್ಯಾರಿಯಲ್ಲಿ ಕನ್ನಡ ಕವನ ಹಾಡ್ತೇನೆ, ಅದು ಅಲ್ಲಿಯ ಜನರಿಗೆ ಅರ್ಥವಾಗಬೇಕು ಅಂತೇಳಿ. ಅದರ 2 ಪಾರವನ್ನು ಓದಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅವತ್ತು ನಾನು ಅಲ್ಲಿ ಮಂಡಿಸಿದಂತಹ ಬ್ಯಾರಿ ಕವನದ ಶೀರ್ಷಿಕೆ ನಂದು ಪಿರ್ಸತ್ತು ಕನ್ನಡ, ನನ್ನ ಪ್ರೀತಿಯ ಕನ್ನಡ. ಪಿರ್ಸ ಎಂದರೆ ಪ್ರೀತಿ. ಕನ್ನಡ ಚೆನ್ನೆಂಗೆ ಕನ್ನಡಿ ಪೋಲೆ, ಕನ್ನಡ ಅಕ್ಷರ ಕಣ್ಮಣಿ ಪೋಲೆ, ಕನ್ನಡ ಭಾಷರು ಓರೋರು ಶಬ್ದಂ ಕೃಷ್ಣ ಊದಿಯೋ ಕೊಳಲುರು ಪೋಲೆ, ಕನ್ನಡ ಭಾಷೆಗೆ ಜೈಚೆಲ್ಲಿ ಕನ್ನಡ ಮೇನಕ್ಕೆ ಮೈಚೆಲ್ಲಿ. ಮೈಚೆಲ್ ಅಂದರೆ ಸಾಕು ಎಂದು ಹೇಳು ಅಂತೇಳಿ. ಬ್ಯಾರಿ ಭಾಷೆಗೂ ಕನ್ನಡ ಅಕ್ಷರ ಕನ್ನಡ ಬ್ಯಾರಿಗೆ ಇಲ್ಲ ಮತ್ಸರ, ಕನ್ನಡ ಚೆನ್ನೆಂಗೆ ಕಸ್ತೂರಿ ಪೋಲೆ, ಕನ್ನಡ ನಂಗು ತುತ್ತೂರಿ ಪೋಲೆ, ಕನ್ನಡ ಚೆನ್ನೆಂಗೆ ಜೈಚೆಲ್ಲಿ ಕನ್ನಡ ಮೇ ನಂಗು ಮೈಚೆಲ್ಲಿ. ಕನ್ನಡ ಬಿಟ್ಟು ಬ್ಯಾರಿ ಇಲ್ಲ, ಬ್ಯಾರಿ ಬಿಟ್ಟು ಕನ್ನಡ ಇಲ್ಲ. ನಮಸ್ಕಾರ.

0: ಇರ್ಬೋದು, ಅವ್ರ ಮನೆ ಭಾಷೆ ಬ್ಯಾರಿ, ಆದರೆ ಅವರು ಬರೆದದ್ದು ಕನ್ನಡದಲ್ಲಿ. ಇನ್ನು ಅನೇಕ ಜನ ತುಳುವರು, ಅದು ಕಯ್ಯಾರ ಕಿಂಜಣರಯ್ಯವರನ್ನು ಮೊದಲುಗೊಂಡು ನಾವು ಹತ್ತಾರು ಜನರನ್ನ ಹೆಸರಿಸ್ಬೋದು. ಆದರೆ ಅವರೆಲ್ಲರ ಮನೆ ಮಾತು ತುಳು ಆದರೂ ಕೂಡ ಅವರು ತಾಯಿ ಭುವನೇಶ್ವರಿಯನ್ನು ಶ್ರೀಮಂತಗೊಳಿಸಿದವರು. ಹಾಗೆ ನಾವು ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಒಂದು, ತುಳುವಿನಲ್ಲಿ ಆಗಬೇಕಾಗಿದ್ದೇನು ಅಂತ ತಾವು ಕೇಳುವಾಗ, ಮೊದಲು ನಾವೆಲ್ಲರೂ, ಅದು ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಕನ್ನಡ ಇರ್ಬೋದು, ನಮ್ಮ ಮಾತೃಭಾಷೆಯಲ್ಲಿ ಮಾತಾಡುವುದನ್ನು ನಾವು ರೂಢಿಸಿಕೊಳ್ಬೇಕು. ಯಾಕಂಥೇಳಿದರೆ ಒಂದು ಆಟ ಅಂತ ಸಂಸ್ಥೆ ಇದೆ, ಆಲ್ ಅಮೇರಿಕನ್ ಅಸೋಸಿಯೇಷನ್, ತುಳು ಅಸೋಸಿಯೇಷನ್ ಅಂತ. ಭಾಸ್ಕರ್ ಶರೀಗಾರರು ಅಂತ ಅದರ ಅಧ್ಯಕ್ಷರಿದ್ದಾರೆ, ಅಮೇರಿಕದಲ್ಲಿದ್ದಾರೆ. ಮೊನ್ನೆ ಅವರು ಒಂದು ವಿಷಯದ ಬಗ್ಗೆ ಮಾತಾಡಿದರು ಆನ್ಲೈನಲ್ಲಿ. ಅವರು ಶುರುವಿಗೆ ಮಾಡುವ ಕೆಲಸ ಏನಂದರೆ, ಈ ದುಬೈ, ಕುವೈಟ್, ಅಮೇರಿಕದಲ್ಲಿದ್ದವರು, ಅವರಿಗೆ ಇದರ ವಾಸ್ತವ ಅರಿವಾಗಲಿಕ್ಕೆ ಶುರುವಾಗಿದೆ. ಯಾಕಂದರೆ ಅಲ್ಲಿ ಇದ್ದು ಅವರವರ ಮಕ್ಕಳಿಗೆ ಶುರುವಿಗೆ ತುಳು ಕಲಿಸೋದು. ಆದರೆ ನಮ್ಮ ದುರಂತ ಅಂದರೆ, ನಾವು ಮಂಗಳೂರಿನವರು ಅಥವಾ ಕರಾವಳಿಯವರು, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಲಿಕ್ಕೆ ಶುರು ಮಾಡೋದು. ಅನ್ಯಥ ಭಾವಿಸಬೇಡಿ ಯಾರು ಸದ್ದೆ ಮಾಡಿ. ನಾನು ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಟು ಬರುವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ, ಅಂದರೆ ಬಡವರು ಇಂಗ್ಲೀಷ್ ಮಾತಾಡಬಾರ್ದಂತ ಮತ್ತೆ ಇನ್ನೊಂದು ಸಮಸ್ಯೆ ಆಗ್ಬೋದು ಅದು, ಒಬ್ಬರು ವಾಚ್ಮ್ಯಾನ್ ಅವರ ಹೆಂಡತಿ ಪಾಪ, ಅವರು ಗುಡಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಮಗು ಕಕ್ಕ ಮಾಡ್ತಾ ಉಂಟು. ಮಗುವಿಗೆ ನೀನು ಅಲ್ಲಿ ಕಕ್ಕ ಮಾಡಬೇಡ ಅಂತ ಹೇಳೋದಿಲ್ಲ, ಈ ತಾಯಿ ಕಮ್ಮು ಕಮ್ಮು ಗೋ ಗೋ ಅಂತ ಇಂಗ್ಲೀಷ್ ಕಲಿಸ್ತಾ ಉಂಟು. ಅಂದರೆ ದಯಮಾಡಿ ಕ್ಷಮಿಸಬೇಕು ನಾನು ಈ ಮಾತು ಹೇಳಿದ್ದಕ್ಕೆ. ಅಂದರೆ ನಾನು ತುಳುಗಿ ಏನಾಗಬೇಕು ಅಂತ ಹೇಳುವಾಗ ಅಥವಾ ಕನ್ನಡಕ್ಕೆ ಏನು ಮಾಡಬೇಕು ಅಂತಾದರೆ, ನಮ್ಮ ಭಾಷೆಯನ್ನು ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಅಥವಾ ಮಕ್ಕಳಲ್ಲಿ ಮಾತಾಡುವ ಕೆಲಸ ಶುರುವಿಗಾಗಬೇಕು. ಮತ್ತು ಇನ್ನೊಂದೇನು ಅಂತೇಳಿದರೆ, ನಾವು ಭಾಷೆಗೆ ಅದಾಗಲಿಲ್ಲ, ಇದಾಗಲಿಲ್ಲ, ಎಂಟನೇ ಪರಿಚಯದಕ್ಕೆ ಸೇರಲಿಲ್ಲ, ಮತ್ತೊಂದು, ಹೀಗೆ ನಾವು ಗಲಾಟೆ ಮಾಡ್ತೀವಿ ಸರಿ. ಆದರೆ ನಮ್ಮ ಭಾಷೆಯನ್ನು ಒಂದು ಅಂತರ್ಜಾಲದಲ್ಲಿರ್ಬೋದು ಅಥವಾ ಒಂದು ಬೇರೆ ಬೇರೆ ವಿಷಯದಲ್ಲಿ ಎಷ್ಟು ನಾವು ಪ್ರಚುರಪಡಿಸ್ತೇವೆ, ಅಥವಾ ನಮ್ಮ ಲೇಖನಗಳು, ಬರವಣಿಗೆಗಳು, ಈಗ ನಮ್ಮ ಒಂದು ಆಡು ಭಾಷೆಯಾಗಿ ತುಳು ತುಂಬ ಸಮೃದ್ಧವಾಗಿದೆ, ಸಾಕಷ್ಟು ಸಾಹಿತ್ಯಗಳು ಇವೆ, ಪಾಡ್ದನ ಅಥವಾ ಇತ್ಯಾದಿ. ಆದರೆ ನಮ್ಮ ಯೂನಿವರ್ಸಿಟಿಯ ಒಬ್ಬರು MCA ಡಿಪಾರ್ಟ್ಮೆಂಟ್ನ ಒಬ್ಬರು ರಿಸರ್ಚ್ ಸ್ಕಾಲರು ಸಂಶೋಧನೆ ಮಾಡಬೇಕಾದ್ರೆ, ಅವರಿಗೆ ತುಳುವನ್ನು ಅಳವಡಿಸಲಿಕ್ಕೆ, ಅಂತರ್ಜಾಲದಲ್ಲಿ ಅಳವಡಿಸಲಿಕ್ಕೆ ಅವರು ಅನೇಕ ಲೇಖಕರ ಹತ್ರ ದಮ್ಮೆ ಹಾಕಿ ಹೋದರು. ಯಾರು ಅವ್ರ ಪುಸ್ತಕ ಕೊಡಲಿಕ್ಕೆ ತಯಾರಿಲ್ಲ. ಅಂದರೆ ಅವ್ರಿಗೆ ಎಲ್ರಿಗೆ ಭಯ ಏನಂತ ಹೇಳಿದರೆ, ತಮ್ಮ ಲೇಖನವನ್ನು ಯಾರಾದರೂ ಕದ್ಕೊಳ್ಬೋದು ಅಥವಾ ಕೃತಿ ಚೌರಿ ಆಗ್ಬೋದು, ನನ್ನ ಹೆಸರು ಹೋಗ್ಬೋದು ಅಂತ. ಹಾಗಿರುವಾಗ ತುಳುವಿಗೆ ಸಂಬಂಧಪಟ್ಟ ರೆಫರೆನ್ಸ್ಗಳು ಎಲ್ಲಿ ಸಿಗ್ತವೆ? ನಮಗೆ ಅಂತರ್ಜಾಲದಲ್ಲಿ ಬ್ರೌಸ್ ಮಾಡಿದಾಗ ಅಥವಾ ಹುಡುಕಿದಾಗ ನಮಗೆ ತುಳುಗೆ ಸಂಬಂಧಪಟ್ಟ ವಿಚಾರಗಳು ಸಿಗಬೇಕು, ಸಾಹಿತ್ಯವು ಸಿಗಬೇಕು. ಅದು ಮತ್ತು ನಮಗೆ ಸ್ವಲ್ಪ ಮಡಿವಂತಿಗಿದೆ, ದಯಮಾಡಿ ಕ್ಷಮಿಸಬೇಕು ಎಲ್ಲರೂ. ಏನಂತೇಳಿದರೆ, ನಾವು ಈ ತುಳು ಪ್ರೇಮಿಗಳು ಅಂತ ಹೇಳುವ ನಾವು ಕೆಲವರು ಏನು ಮಾಡ್ತೇವೆ ಅಂದರೆ, ನಾವು ಪಕ್ಕ ಒಂದು ತುಳುವಿನಲ್ಲೇ ಮಾತಾಡಲಿಕ್ಕೆ ಹೋಗಿ ಅದನ್ನು ಉಳಿದ ಭಾಷೆಗೆ ಹಂಚುವುದಿಲ್ಲ. ನಮ್ಮ ಒಬ್ಬರು ಧಾರವಾಡದ ಸ್ನೇಹಿತರು ಹೇಳಿದರು, ನೀವು ತುಳುವಿನ ಬಗ್ಗೆ ಕನ್ನಡದಲ್ಲಿ ಹೇಳಿ. ಹಾಗೇನೆಂದರೆ ತುಳು ಭಾಷೆ ಎಲ್ಲ ವಿಷಯಗಳು ಎಲ್ರಿಗೂ ಗೊತ್ತಾಗುತ್ತೆ. ಇವತ್ತು ಇಂಗ್ಲೀಷ್ ಬೆಳೆದದ್ದೇನು ಅಂತೇಳಿದರೆ, ತಪ್ಪೇ ಮಾತಾಡಲಿ ಅಥವಾ ಹೇಗೆ ಮಾತಾಡಲಿ, ಇಂಗ್ಲೀಷನ್ನು ಹೇಗೆ ಬೇಕಾದರೆ ಮಾತಾಡಲಿ, ಅವರು ಅದಕ್ಕೆ ಆಕ್ಷೇಪ ಮಾಡೋದಿಲ್ಲ. ಧಾರವಾಡದವರು ಕಾರ್ ಆರ್ ಸೈಲೆಂಟ್, ಇವರು ಕಾರು ಬಸ್ಸು, ನೀವು ಹೇಗೆ ಬೇಕಾದರೆ ಮಾತಾಡಲಿಕ್ಕೆ ಇಂಗ್ಲೀಷು ಒಂದು ಪರ್ಮಿಷನ್ ಕೊಟ್ಟಿದೆ. ಆ ಕಾರಣಕ್ಕೆ ಅದು ಭಾಷೆ ಬೆಳೆದಿದೆ. ನಮ್ಮ ಭಾಷೆಗೂ ಕೂಡ ಒಂದಷ್ಟು ವ್ಯಾಪ್ತಿ, ವಿಸ್ತಾರ ಇವೆಲ್ಲ ನಾವು ಬೆಳೆಸಬೇಕು, ಮತ್ತು ಆ ಭಾಷೆಯ ಜ್ಞಾನ ಸಂಪತ್ತು ಎಲ್ಲ ಕಡೆ ಹರಡಬೇಕು. ಇದು ಮೊದಲು ನಮ್ಮಿಂದ ಆಗಬೇಕು. ಆನಂತರ ನಾವು ಹೇಳ್ಬೋದು ಏನಂದರೆ, ಸರ್ಕಾರ ಅದು ಮಾಡಬೇಕು, ಸರ್ಕಾರ ಇದು ಮಾಡಬೇಕು. ಸರ್ಕಾರ ತನ್ನ ಪಾಡಿಗೆ ಮಾಡುವುದನ್ನು ಮಾಡಿದೆ, ಅಕಾಡೆಮಿ ಮಾಡಿದೆ ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ಸಂಸ್ಥೆಗಳನ್ನು ಮಾಡಿದೆ. ನಮ್ಮಲ್ಲಿ ಸಾಕಷ್ಟು 48 ತುಳು ಸಂಘಟನೆಗಳಿವೆ, ಅವು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾವೆ. ಆದರೆ ನಮ್ಮ ಭಾಷೆಯನ್ನು ಉಳಿಸುವ ಕೆಲಸ ನಮ್ಮ ಮನೆಯಿಂದ ಆಗಬೇಕು, ಬೇರೆಯವರು ಮಾಡಲಿ ಅಂತ ನಾವು ಮತ್ತೆ ನಿರೀಕ್ಷೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ ಸರ್.
1: ನಮಗೆ ಕೊಂಕಣಿಯಲ್ಲಿ ಏನಾಗಬೇಕು ಅಂತ ಹೇಳೋದನ್ನು ನಾನು ಮಾಧವ ಅವರ ಮಾತನ್ನು ಮುಂದುವರಿಸ್ತೇನೆ. ಸರ್ಕಾರದ ಬಗ್ಗೆ ನಾವು ಪಟ್ಟಿಯೇ ಕೊಡ್ಬೋದು, ಅದು ಬಹುಶಃ ಈ ಸಂದರ್ಭ ಅಲ್ಲ ಅಂತ ಭಾವಿಸಿಕೊಳ್ತೇನೆ ನಾನು. ಕೊಂಕಣಿ ಅಂತ ಹೇಳುವಾಗ ಒಂದು ಭಾಷೆ ಅಂತ ಹೇಳುವಾಗ ಹೇಗೆ ಸಂಸ್ಕೃತಿ ಬರುತ್ತೆ, ಆ ಸಂಸ್ಕೃತಿ ಒಳಗಿನ ಕೊಂಕಣಿಯ ತಿಂಡಿ ಅಂತೇಳಿದರೆ ಬಹುಶಃ ಅನೇಕ ತಿಂಡಿಗಳು ಇಲ್ಲಿ ಎಲ್ಲರಿಗೆ ಕೂತಲ್ಲೇ ಒಂದು ಸಲ ಬಾಯಲ್ಲಿ ಸಹಜವಾಗಿ ನೋಡಿ ತಲೆ ಅಲ್ಲಾಡಿಸ್ತಾ ಇದ್ದಾವೆ ಮೇಡಮ್. ಅಲ್ಲಿ ಕೊಂಕಣಿ ನಾನು ಇತ್ತೀಚೆಗೆ ಒಂದು ಕಡೆ ಹೋದಾಗ ಆ ಭಾಷೆ ಆಧಾರಿತವಾದಂಥ ಸಂಸ್ಕೃತಿಯ ಒಂದು ತಿಂಡಿಯನ್ನು ಗಮನಿಸಿಕೊಂಡೆ. ಬೇರೆ ಒಂದು ದೇಶದಲ್ಲಿ ಕೊಂಕಣಿಯ ಎಲ್ಲ ತಿಂಡಿಗಳು ಮಾರ್ಕೆಟ್ ಆಗಬೇಕಾಗಿದೆ, ಮಾರ್ಕೆಟೇಬಲ್ ಆಗಬೇಕಾಗಿದೆ. ಅದನ್ನು ನಾವೇ ಮಾಡಬೇಕು, ಪುನಃ ಸರ್ಕಾರಕ್ಕೆ ನಾವು ಅದರಲ್ಲಿ ಡಿಮಾಂಡ್ ಮಾಡೋದಲ್ಲಿ ಅರ್ಥ ಇಲ್ಲ. ಆ ಮೂಲಕವಾಗಿ ಒಂದು ಭಾಷೆಯ ಹಿನ್ನೆಲೆಯ ಶಬ್ದಗಳನ್ನು, ಭಾಷೆಯ ಹಿನ್ನೆಲೆಯ ಸಂಸ್ಕೃತಿಯನ್ನು ಪ್ರತಿಯೊಬ್ಬನ ಕೈಗೆ ಎಟಕುವಂತೆ

0: ಮಾಡಲಿಕ್ಕೆ ಮತ್ತು ಪ್ರತಿಯೊಬ್ಬನ ಒಂದು ಅಗತ್ಯದ ಭಾಗವಾಗಿರುವಂಥ ವಿಷಯದ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿ ಸ್ವಲ್ಪ ದೊಡ್ಡ ಡಿಮಾಂಡ್ ಕೆಲವು ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಉದಾಹರಣೆಗೆ ಕನ್ನಡ ಲಿಪಿಯ ಕೊಂಕಣಿಗೆ ದೇಶವ್ಯಾಪಿಯಾಗಿ ಕೆಲವು ಮಾನ್ಯತೆಗಳು ಸಿಗ್ತಾ ಇಲ್ಲ. ಆ ಬಗ್ಗೆ ಭಾಳ ಚರ್ಚೆಗಳು, ಭಾಳ ಪ್ರಯತ್ನಗಳಾಗ್ತಾ ಇದೆ. ಅದು ಈ ವೇದಿಕೆ ಅಂತ ನಾನು ಭಾವಿಸ್ಕೊಳ್ಳೋದಿಲ್ಲ, ಅವುಗಳು ಆಗಲೇಬೇಕು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಕನ್ನಡ ಲಿಪಿಯಲ್ಲಿ ಬಳಕೆಯಾಗುವ ಕೊಂಕಣಿಯನ್ನು ಪರಿಗಣಿಸುತ್ತಿಲ್ಲ. ಅದು ಭಾಳ ದೊಡ್ಡ ಒಂದು ಕೂಗು. ಈ ಮೂಲಕವಾಗಿ ಕೇವಲ ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂಥ ಕೊಂಕಣಿಯನ್ನು ಮಾತ್ರ ಅಲ್ಲಿ ಪರಿಗಣಿಸಲ್ಪಡ್ತಾ ಇದೆ. ಇದು ತಪ್ಪು. ಆದರೆ ಅದನ್ನು ಸರಿಪಡಿಸಬೇಕಾದಂಥ ಸಂದರ್ಭಗಳನ್ನು ನಾವು ಮುಂದೆ ಬಳಸ್ಕೊಳ್ಳೋಣ. ಆದರೆ ಮಾಧವ ಅವರ ಮಾತಿನ ತುಳುವಿನ ಇನ್ನೊಂದು ಭಾಗ ಮುಂದುವರಿಸ್ಕೊಂಡು ಹೇಳ್ತಾ ಇದ್ದೇನೆ. ನಾವು ನನ್ನ ಮನೆಯ ಒಳಗೆ, ಹೊಸ್ತಿನ ಒಳಗೆ ಮತ್ತು ಹೊರಗೆ ಏನು ಮಾಡ್ಬೋದು? ಖಂಡಿತವಾಗಿ ಮಕ್ಕಳಿಗೆ ಭಾಷೆ ಕಲಿಸುವಂಥದ್ದು, ನಮ್ಮ ಮನೆಯ ಭಾಷೆ ಕಲಿಸುವಂಥದ್ದು ಇವತ್ತು ಬಹಳ ದೊಡ್ಡ ಚಾಲೆಂಜ್ ನಮಗೆ, ಪೇರೆಂಟ್ಸಿಗೆ. ಆ ಚಾಲೆಂಜನ್ನು ನಾವು ಒಂದು ವೇಳೆ ಸಕ್ಸಸ್ಫುಲಿ ಮಾಡಿದ್ವನು, ಮನೆಯ ಹೊರಗೆ ಸಮಾಜ ಅದನ್ನು ಹೆಚ್ಚು ಪುಷ್ಟೀಕರಿಸ್ತಾ ಇಲ್ಲ. ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ತುಳು ಅಥವಾ ಕೊಂಕಣಿಗಳು, ಕೊಂಕಣಿ ಸಂಘಗಳು, ಎಲ್ಲ ಭಾಷೆಯ ಸಂಘಗಳೆಲ್ಲ ಇದೆ. ಆದರೆ ಅಕಾಡೆಮಿಕಲಿ ಒಂದು ಭಾಷೆ ಯಾವುದನ್ನು ಬಳಸ್ತೇವೆ ಆ ಮೂಲಕ ಹೆಚ್ಚು ನಾವು ನಮ್ಮ ಮಕ್ಕಳು ಅದನ್ನು ಬಳಸ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಚಾಲೆಂಜಿಗೆ ನಾವು ಸಾಂಸ್ಕೃತಿಕ ನೆಲೆಯಲ್ಲಿರುವಂತಹ ಒಂದು ಭಾಷೆಯ, ಇಲ್ಲಿ ನಾನು ಹೇಳುವಂಥದ್ದು ಕೊಂಕಣಿ ಭಾಷೆಯ ಆಹಾರ ಪದ್ಧತಿ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಕೊಂಕಣಿಯ ಡ್ಯಾನ್ಸ್ ಅಂತ ಹೇಳುವಾಗ ನಮಗೆ ಕುಡುಬಿ ಜನಾಂಗದ ಒಂದು ಡ್ಯಾನ್ಸ್ ವಿಶ್ವಪ್ರಸಿದ್ಧ, ಅದು ಕುಡುಬಿ ಜನಾಂಗದ ಒಂದು ಮ್ಯೂಸಿಕ್ ವಿಶ್ವಪ್ರಸಿದ್ಧ. ಹೋಲಿಯ ಡ್ಯಾನ್ಸ್ಗಳು ಅವುಗಳು ಎಲ್ಲಿ ಆಫ್ರಿಕಾದ ನೃತ್ಯಗಳು, ಆಫ್ರಿಕಾ ಮೂಲ ಆದ ಕಾರಣ ಒಂದಕ್ಕೊಂದು ಬಹಳ ಅಪ್ಯಾಯಮಾನವಾಗಿ ತಾಧ್ಯಾತ್ಮವನ್ನು ಹೊಂದಿಕೊಂಡಿದೆ. ಇವುಗಳಿಗೆ ಪುನಶ್ಚೇತನವನ್ನು ಕೊಡ್ತಾ ಇದ್ದೇವೆ, ಇನ್ನಷ್ಟು ಕೊಡ್ಬೋದು. ಮತ್ತೆ ಉಳಿದಂತೆ ನಾವು ಭಾಷೆ ಅಂತ ಹೇಳಿದ ಕೂಡಲೇ ಭಾಷೆಯ ಜೊತೆಗಿರುವಂಥ ಜೀವನ ಪದ್ಧತಿಯ ಪ್ರತಿಯೊಂದು ಅಂಶವನ್ನು ಆಧುನಿಕತೆಯನ್ನು ಬೆಳೆಸ್ಕೊಂಡೇ ಜೀವಂತ ಇಡಬೇಕಾಗಿದೆ. ಕಂಪ್ಲೀಟ್ ಈಗಾಗಲೇ ಹೇಳಿದ ಈ ಒಂದು ಭಾಷೆಯ ನಾವು ಮಡಿವಂತಿಕೆಯ ಶಬ್ದವನ್ನೇ ನಾನು ಮುಂದುವರಿಸ್ತಾ ಇದ್ದೇನೆ. ಖಂಡಿತವಾಗಿ ಭಾಷೆ ಬೆಳವಣಿಗೆ ಆಗುವಾಗ ಅದು ಬಳಕೆಯಲ್ಲಿ ಇರ್ಬೋದು, ಅದನ್ನು ನಾವು ಇನ್ನೊಬ್ಬನಿಗೆ ಕೊಡುವಾಗ ಇರ್ಬೋದು, ಸಂಪೂರ್ಣ ಆಧುನಿಕತೆಯ ತಂತ್ರಜ್ಞಾನ ಇರ್ಬೋದು ಅಥವಾ ಆಧುನಿಕತೆಯ ಮನಸ್ಥಿತಿ ಇರ್ಬೋದು, ಇವುಗಳ ಮೂಲಕವೇ ಮಾಡಬೇಕು ವಿನಃ ನಾವು ಸಂಕುಚಿತವಾಗಿ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಮಾಡಲೂಬಾರದು ಅಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದು ಕೊಂಕಣಿಗೂ ಸಹ ಎಲ್ಲ ರೀತಿಯಲ್ಲೂ ಸಹ ಸೈ ಅಂತ ಅನಿಸ್ಕೊಳ್ತಾ ಇದೆ.
1: ಇಲ್ಲಿ ಬೇರೆ ಭಾಷೆ ಅಂತ ಹೇಳಿ ಅಲ್ಲ, ಇದು ಭಾಷಾ ಬಾಂಧವ್ಯ ಇರುವುದರಿಂದ ನಾನು ಎಲ್ಲ ಭಾಷೆಗಳನ್ನು ಸೇರಿಸಿಕೊಂಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಮಾತನಾಡಿದಂತಹ ಮಹೇಶ್ರವರು ಮತ್ತು ಮಾಧವರವರು ನಮ್ಮ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಗಳನ್ನು ಹೇಳಿದರು. ಆದರೆ ಇಲ್ಲಿ ಸರ್ಕಾರದ ಒಂದು ಪಾಲು ಸಹ ಇದೆ, ಆ ಬಗ್ಗೆ ನಾನು ಸ್ವಲ್ಪ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಭಾಷಾ ಅಕಾಡೆಮಿಗಳು, ಇದು ಸರ್ಕಾರ ನಮಗೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ, ಭಾಷಾ ಅಕಾಡೆಮಿಗಳು. ಅದು ನಮಗೆ ತುಳು ಭಾಷಾ ಅಕಾಡೆಮಿ, ಕೊಂಕಣಿ, ಕೊಡವ, ಬ್ಯಾರಿಯಾರ ಭಾಷೆ, ಇವು ನಮಗೆ ಅಕಾಡೆಮಿಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ಅಕಾಡೆಮಿಗಳು ಭಾಷೆಯ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಅವಲೋಕಿಸಬೇಕಾಗ್ತದೆ. ಕೆಲವು ಕಡೆ ಕೆಲವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಭಾಷೆ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಒಂದಂದರೆ ಸರ್ಕಾರ ಅಥವಾ ಸರ್ಕಾರ ನಡೆಸೋರು ಯೋಜಿಸಬೇಕು, ಈ ಅಕಾಡೆಮಿಗಳಿಗೆ ಜನರನ್ನು ನೇಮಿಸುವಾಗ, ಸದಸ್ಯರನ್ನು ನೇಮಿಸುವಾಗ, ಅಧ್ಯಕ್ಷರನ್ನು ನೇಮಿಸುವಾಗ ಅಲ್ಲಿ ರಾಜಕೀಯ ಬರಬಾರದು. ರಾಜಕೀಯ ವ್ಯಕ್ತಿಗಳಿಗೆ ಮಣೆ ಕೊಡುವಂತಹ ಪದ್ಧತಿ ಇದ್ದರೆ ಅದು ಕೊನೆಗೊಳ್ಳಬೇಕು. ಸಾಹಿತ್ಯ ಅಕಾಡೆಮಿಗಳಿಗೆ ಸದಸ್ಯತ್ವ ಅಧ್ಯಕ್ಷತೆಯನ್ನು ಕೊಡುವಾಗ ಅವನು ನಿಜವಾದ ಸಾಹಿತಿ, ಭಾಷೆಯ ಬಗ್ಗೆ ಅಭಿಮಾನ ಇರುವವನು, ಭಾಷೆಯ ಬಗ್ಗೆ ಗೊತ್ತಿರುವವನಾಗಿರಬೇಕು, ಸಾಹಿತ್ಯದ ಬಗ್ಗೆ, ಭಾಷೆಯ ಬಗ್ಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವಂತಹ ವ್ಯಕ್ತಿ ಆಗಿರಬೇಕು. ಇದು ಆಗುವವರು ಸಹ ಎದೆ ಮುಟ್ಟಿ ಹೇಳಬೇಕು, ಹೌದು ನನ್ನನ್ನು ಇಂತಹ ಒಂದು ಅಕಾಡೆಮಿಯ ಸದಸ್ಯ ಮಾಡಿದ್ದಾರೆ, ನಾನು ಅದಕ್ಕೆ ಅರ್ಹನಿದ್ದೇನಾ ಅಂತೇಳಿ ಅವನು ಕೇಳಿಕೊಳ್ಳಬೇಕು. ಕೇವಲ ಒಂದು ಪ್ರತಿಷ್ಠೆಗಾಗಿ ಒಂದು ಅಕಾಡೆಮಿಯ ಸದಸ್ಯನಾಗುವುದು ಅದು ಸರಿಯಲ್ಲ. ಇದನ್ನು ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಬಳಸಿಕೊಂಡು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ, ರಾಜಕೀಯವಾಗಿ ಸಾಹಿತ್ಯ ಅಕಾಡೆಮಿಗಳನ್ನು ಹೊರಗಿಡಬೇಕು. ಎರಡನೆಯದು, ಸರ್ಕಾರಗಳು ಬದಲಾದಾಗ ಸಾಹಿತ್ಯ ಅಕಾಡೆಮಿಗಳನ್ನು ರದ್ದು ಮಾಡುವುದು ಅತ್ಯಂತ ಕೆಟ್ಟ ಸಂಪ್ರದಾಯ, ಅದು ಮಾಡಬಾರದು. ಒಂದು ಸರ್ಕಾರ ಬಂತು, ಒಂದು ಸಾಹಿತ್ಯ ಅಕಾಡೆಮಿಯನ್ನು ಮಾಡಿತ್ತು, ಆ ಸರ್ಕಾರ ಬದಲಾಯಿತು, ಅದರ ಅವಧಿ 3 ವರ್ಷ ಇರುತ್ತದೆ. ಸರ್ಕಾರ ಬದಲಾದ ಕೂಡಲೇ ಆ ಅಕಾಡೆಮಿಯನ್ನು ರದ್ದು ಮಾಡುವುದು, ಅವರಿಗೆ ಬೇಕಾದವರನ್ನು ಸದಸ್ಯರನ್ನಾಗಿ ಮಾಡುವುದು, ಇದು ಅತ್ಯಂತ ಕೆಟ್ಟ ಸಂಪ್ರದಾಯ. ಸಾಹಿತ್ಯಕ್ಕೆ ರಾಜಕೀಯ ಇಲ್ಲ. ಸಾಹಿತ್ಯ ಅಕಾಡೆಮಿಗೆ ನಿಜವಾದ ಒಬ್ಬ ಸಾಹಿತಿಯನ್ನು ನೇಮಿಸಿದ ನಂತರ ಅವನನ್ನು ಆ ಹುದ್ದೆಯಿಂದ ಅವನ ಅವಧಿ ಮುಗಿಯುವುದಕ್ಕೆ ಮೊದಲೇ ತೆಗೆಯುವುದೆಂದರೆ ಅದು ಇಡೀ ಸಾಹಿತ್ಯ ಕ್ಷೇತ್ರಕ್ಕೆ ಮಾಡುವಂತಹ ಅಪಮಾನ. ಅದನ್ನು ನಾವು ಖಂಡಿಸಬೇಕು, ನಾನು ಖಂಡಿಸುತ್ತೇನೆ. ಇದು ನನ್ನ ಒಂದನೆಯ ಒಂದು ಬೇಡಿಕೆ. ಎರಡನೆಯದಾಗಿ, ಸಾಹಿತ್ಯ ಅಕಾಡೆಮಿಗಳು ಏನಿದೆ ಅವು ನಮ್ಮ ಭಾಷೆಯ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಿಕೊಂಡು ಕೂತರೆ ಸಾಲದು. ಕೊಂಕಣಿಯವರು ಕೊಂಕಣಿಯದು ಮಾಡೋದು, ಬ್ಯಾರಿಗಳು ಬ್ಯಾರಿಗಳದ್ದು ಹಾಗಲ್ಲ. ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ ಎರಡು ಕಾರ್ಯಕ್ರಮಗಳನ್ನಾದರೂ ಎಲ್ಲ ಸಾಹಿತ್ಯ ಅಕಾಡೆಮಿಗಳು ಒಟ್ಟು ಸೇರಿ ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಒಂದೇ ಸಭಾಂಗಣದಲ್ಲಿ ಮಾಡಬೇಕು. ಆವಾಗ ಪರಸ್ಪರ ಭಾಷೆಗಳ ಪರಿಚಯ ಆಗ್ತದೆ. ಪರಿಚಯ ಭಾಷೆ ನೋಡಿ, ಇವತ್ತೊಂದು ಸಣ್ಣ ಗೋಷ್ಠಿ, ನೀವು ಸ್ವಲ್ಪ ಜನ ಸೇರಿರ್ಬೋದು, ಆದರೆ ಎಷ್ಟು ಖುಷಿ ಆಯಿತು. ನಾಲ್ಕು ಭಾಷೆಗಳ ಬಗ್ಗೆ ನಮಗೆ ಒಂದು ಅಭಿಮಾನ ಮೂಡಿತು, ಪ್ರೀತಿ ಮೂಡಿತು, ವಿಶ್ವಾಸ ಮೂಡಿತು. ಅದೇ ರೀತಿ ಕನಿಷ್ಠ ಎರಡು ಕಾರ್ಯಕ್ರಮಗಳನ್ನು ಎಲ್ಲ ಸಾಹಿತ್ಯ ಅಕಾಡೆಮಿಗಳು ಒಟ್ಟಾಗಿ ಸೇರಿ ಮಾಡುವಂಥ ಒಂದು ಕೆಲಸ ಆಗಬೇಕು. ಮತ್ತು ಸಾಹಿತ್ಯ ಅಕಾಡೆಮಿಗಳು ಕಾರ್ಯಕ್ರಮಗಳನ್ನು ಮಾತ್ರ ಅಲ್ಲ, ಭಾಷೆಯನ್ನು ಕಲಿಸುವಂತಹ ಕಾರ್ಯ ಕೆಲವು ಒಂದು ಒಂದು ಶಾಲೆಯ ಅಥವಾ ಒಂದು ಹೈಸ್ಕೂಲಿನ ಒಂದು 10 ಹುಡುಗರನ್ನು ನೇಮಿಸಿಕೊಂಡು ಅವರಿಗೆ ನಿಯಮಿತವಾಗಿ ಒಂದು ಭಾಷೆಯನ್ನು ಕಲಿಸುವಂಥದ್ದು, ಕೊಂಕಣಿ ಭಾಷೆ, ಆ ಒಂದು ಬೇರೆ ಭಾಷೆ ಮಾತಾಡುವ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ಕೊಂಕಣಿಯನ್ನು ಸ್ವಲ್ಪ ಮಟ್ಟಿಗಾದರೂ ಕಲಿಸುವುದು, ಪರಿಚಯಿಸುವಂತಹ ಕಾರ್ಯಕ್ರಮ ಆಗಬೇಕು. ಇದು ಈ ಸಾಹಿತ್ಯ ಅಕಾಡೆಮಿಗಳು ಅಂದರೆ ಸರ್ಕಾರದ ವತಿಯಿಂದ ಆಗಬೇಕು ಅಂತೇಳಿ ನಾನು ಈ ವೇದಿಕೆಯನ್ನು ಬಳಸಿಕೊಂಡು ಸರ್ಕಾರವನ್ನು ಒತ್ತಾಯಿಸುತ್ತೇನೆ.
2: ಕೊನೆಗೆ ಮಾತಾಡುವ ಪ್ರಾಬ್ಲಮ್ ನಂದು ಅದೇ ಅಷ್ಟೇ ಉಳ್ಕೊಳ್ಳೋದು ನಮಗೆ ಹೇಳಲಿಕ್ಕೆ. ಭಾಷೆ ಹೇಗೆ ಬದುಕತ್ತೆ ಅಂತ ಹೇಳಿ ಇವರು ಮೂರು ಜನ ಉಪಭಾಷೆಯವರು ಹೇಳಿದ್ರಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿದ್ದೇವೆ ನಾವು ಅರೆಭಾಷೆಯವರು. ಮೊದಲಿಗೆ ನಮಗೆ ಇಂತಹ ಗೋಷ್ಠಿಗಳಲ್ಲಿ ಅವಕಾಶ ಅರೆಭಾಷೆಗೆ. ಯಾಕೆ ಹೇಳ್ತಾ ಇದ್ದೇನೆಂದರೆ ಬಹಳಷ್ಟು ಜನರಿಗೆ ಇವತ್ತು ಗೊತ್ತಾಯಿತು ಅರೆಭಾಷೆ ಅಂದರೆ ಏನು, ಅರೆಭಾಷಿಗರು ನಾವು ಇದ್ದೇವೆ ಅಂತ ಹೇಳಿ. ಭಾಷೆ ಹೇಗೆ ಬದುಕತ್ತೆ ಅಂತ ಹೇಳಿದ್ರೆ, ಒಂದು ಅದು ಕಲಿಕಾ ಮಾಧ್ಯಮ ಆಗಿರಬೇಕು, ಇಲ್ಲ ಅಂತ ಹೇಳಿದರೆ ಅದು ಅನ್ನ ಕೊಡುವ ಭಾಷೆ ಆಗಿರಬೇಕು, ಇಲ್ಲ ಅದು ಆಡಳಿತ ಭಾಷೆ ಆಗಿರಬೇಕು. ಅರೆಭಾಷೆ ಅಂತ ಉಪಭಾಷೆಗೆ ಈ ಮೂರು ಸಾಧ್ಯ ಇಲ್ಲ. ನಮಗೇನಾದರೂ ಇಂತಹ ಮೂರು ಅವಕಾಶಗಳನ್ನು ಕೊಟ್ಟರೆ 19,500 ಉಪಭಾಷೆಗಳಿದ್ದಾವೆ, ಅವುಗಳಿಗೂ ಕೂಡ ಸರ್ಕಾರ ಅದೇ ಸವಲತ್ತು ಕೊಡಬೇಕಾಗತ್ತೆ, ಅದು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ನಡದಂತಹ ಕನ್ನಡ ಭಾಷೆಯೇ ಇಂದು ಅವನತಿಗೆ ತೊಡಗಿರುವಾಗ ಇಲ್ಲಿ ನಮ್ಮ ಸಹೋದರ ಭಾಷೆಗಳು, ನಾವು 25 ಲಕ್ಷ ಇದ್ದೇವೆ, 35 ಲಕ್ಷ ಇದ್ದೇವೆ ಭಾಷೆ ಮಾತನಾಡುವವರು ಅಂತ ಹೇಳುವ ಸಂದರ್ಭದಲ್ಲಿ 5-6 ಲಕ್ಷದಷ್ಟೇ ಅರೆಭಾಷೆಯನ್ನು ಮಾತನಾಡುವ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ನಮಗೀಗ ಸದ್ಯಕ್ಕೆ ಸಿಕ್ಕಿರುವ ಎರಡು ವರ ಅಂತ ಹೇಳಿದ್ರೆ ಅರೆಭಾಷೆ ಅಕಾಡೆಮಿ ಮತ್ತು ಅರೆಭಾಷೆ ಅಧ್ಯಯನ ಪೀಠ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಾನು ನೇರವಾಗಿ ಹೇಳೋದು ಅಂತ ಹೇಳಿದ್ರೆ, ಅಭಿವೃದ್ಧಿ ಯೋಜನೆಗಳಿಗೆ ಹಣ ಬಂದಾಗ ಅದರ 50% ಭಾಗ ಆಡಳಿತ ವೆಚ್ಚಕ್ಕೆ ಹೋಗುತ್ತೆ, ಉಳಿದ 50%ರಲ್ಲಿ ಮತ್ತೆ 50% ನಾವು ಶಾಮಿಯಾನ ಕುರ್ಚಿ ಪೆಂಡಾಲಿದು ಲೆಕ್ಕವನ್ನು ಕೊಡ್ತೇವೆ. ಭಾಷೆ ಬೆಳವಣಿಗೆಗೆ ಉಳ್ಕೊಳ್ಳೋದು ಉಳಿದ 25% ಮಾತ್ರ. ಸರ್ ಹೇಳಿದ ಹಾಗೆ ಅದರಲ್ಲಿ ನಮ್ಮನ್ನು ನಾವು ಹೈಲೈಟ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತೇವೆ ಹೊರತು ಅಕಾಡೆಮಿ ಅಂತ ಹೆಸರು ತಗೊಂಡ ಅಕಾಡೆಮಿಕ್ ಕೆಲಸಗಳು ಎಷ್ಟು ಆಗ್ತವೆ ಅಂತ ಹೇಳೋದು ಬಹಳ ಮುಖ್ಯ ಆಗುತ್ತೆ. ಅರೆಭಾಷೆ ಅಕಾಡೆಮಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಾನು ಅರೆಭಾಷೆಯೊಂದನ್ನೇ ತೆಗೆದುಕೊಂಡು ಹೇಳೋದಾದರೆ, ನಮ್ಮಲ್ಲಿ ಈಗ ಎನ್ಸೈಕ್ಲೋಪೀಡಿಯಾ ಆಗ್ತಾ ಇದೆ, ನಿಘಂಟು ಆಗ್ತಾ ಇದೆ, ಸಾಂಪ್ರದಾಯಿಕ ಪರಿಕರಗಳ ಒಂದು ಪುಸ್ತಕಗಳನ್ನು ಹೊರತರುವ ಪ್ರಯತ್ನ ಆಗ್ತಾ ಇದ್ದಾವೆ. ಅರೆಭಾಷಿಗ ಬರಹಗಾರರು ಮತ್ತು ಓದುಗರನ್ನು ಸೃಷ್ಟಿಸುವ ಕೆಲಸ ಆಗಬೇಕಾಗಿದೆ. ನಾನು ಇಷ್ಟು ಅರೆಭಾಷೆ ಬಗ್ಗೆ ಮಾತಾಡ್ತಾ ಇದ್ದರೂ ಕೂಡ, ಅರೆಭಾಷಿಗ ಜಾನಪದ ಕಲಾವಿದೆಯಾಗಿ ಇದ್ದರೂ ಕೂಡ, ನಾನು ಇಲ್ಲಿವರೆಗೂ ಒಂದು ಅರೆಭಾಷೆ ಕೃತಿಯನ್ನು ಬರಿಸಿಕೊಳ್ಳಲಿಲ್ಲ. ನನಗೂ ಭಯ ಇದೆ, ಓದುಗ ಇದ್ದಾನೋ ಇಲ್ವೋ, ನನಗೆ ನನ್ನ ಕನ್ನಡ ಸಾಹಿತ್ಯವನ್ನು ಓದುವಷ್ಟು ಅರೆಭಾಷಿಗ ಸಾಹಿತಿಗಳು ಇದ್ದಾರೋ ಅನ್ನುವ ಭಯ ಇದೆ ನನಗೆ. ಬಹುಶಃ ಆ ನಿಟ್ಟಿನಲ್ಲಿ ಅರೆಭಾಷೆ ಅಕಾಡೆಮಿಯ ಕೆಲಸ ಅಥವಾ ಅರೆಭಾಷೆಗೆ ಆಗಬೇಕಾದ ಕೆಲಸ ಇದೆ. ಒಂದು ಜಾನಪದ ಕತೆ ಇದೆ ನಮ್ಮಲ್ಲಿ, ಅರೆಭಾಷೆಯಲ್ಲೇ ಹೇಳ್ತೇನೆ, ಅರ್ಥ ಆಗದ ಕಷ್ಟ ಭಾಷೆ ಅಲ್ಲ ಇದು. ಪೂಮಲೆತೆ ಹೇಳುವ ಹೆಸರು ಯಾಕೆ ಬಾತು ಅಂತ ಹೇಳಿ, ರಾವಣ ಸೀತೆನ ಪುಷ್ಪಕ ವಿಮಾನಲ್ಲಿ ಕರ್ಕೊಂಡು ಹೋಗನ ರಾಮಂಗೆ ಗೊತ್ತಾಗ್ಲಿ ಅಂತ ಹೇಳಿ ತಲ್ಲಿದ್ದ ಹೂ ತೆಗೆದು ಕೆಳಗೆ ಹಾಕಿದ್ದ ಗಡ ಆಗ ಅಲ್ಲಿ ಹೋಗಿ ಬೆಟ್ಟದಲ್ಲಿ ಬಿತ್ತು, ಹಂಗಾಗಿ ಅದು ಪೂಮಲೆ ಅಂತ ಹೆಸರು ಪಡ್ತು. ಪೂಮಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆಲ್ಲ. ಹಾಗಾಗಿ ಇಂತಹ ಜಾನಪದ ಕಥೆಗಳನ್ನು ಅರೆಭಾಷೆಯಲ್ಲಿ ಬೆಳಕಿಗೆ ತರುವ ಅವಶ್ಯಕತೆ ಇದೆ. ಮತ್ತೆ ಅರೆಭಾಷೆ, ನಾನು ಆವಾಗಲೇ ಹೇಳಿದೆ, ಜಾತ್ಯಾತೀತವಾಗಿ ಸಮುದಾಯವನ್ನು ಮೀರಿ ಬೆಳೆಯಬೇಕಾಗಿದೆ. ಸುಳ್ಯ ಮತ್ತು ಭಾಗಮಂಡಲ ಪ್ರದೇಶದಲ್ಲಿ ಹೇಗೆ ಅರೆಭಾಷೆ ಬೆಳೆದಿದೆಯೋ ಹಾಗೆ ಒಂದು ನಾಟಕ ಆಗಲಿ, ರಂಗದ ಮೇಲೆ ಪ್ರದರ್ಶನ ಆಗಲಿ, ಯಕ್ಷಗಾನಗಳಾಗಲಿ, ಅವುಗಳು ಅರೆಭಾಷೆಯಲ್ಲಿ ಬರುವ ಅವಶ್ಯಕತೆ ಇದೆ. ರಾಮ ಬಂದು ವೇದಿಕೆ ಮೇಲೆ ಅರ್ಥ ಹೇಳಿದಾಗ ಅರೆಭಾಷೆ ಪುರಾಣದ ಲೆವೆಲ್ಲಿಗೆ ಹೋಗುತ್ತೆ, ಆ ಹಂತಕ್ಕೆ ಏರುತ್ತೆ. ಹಾಗಾಗಿ ನಾವು ಅರೆಭಾಷೆಯನ್ನು ಸದ್ಯಕ್ಕೆ ಎಲ್ಲ ಹಂತದಲ್ಲಿ, ನಾಟಕ, ಚಿತ್ರರಂಗ, ಬರವಣಿಗೆ, ಸಾಹಿತ್ಯ, ಸಂಸ್ಕೃತಿ, ಎಲ್ಲ ರೀತಿಯಲ್ಲಿ ತರುವ ಪ್ರಯತ್ನ ಇದೆ. ಕನ್ನಡಕ್ಕೆ ಹೇಗೆ ಅಂತ ಹೇಳಿದರೆ, ನಾನು ಉಪಭಾಷೆಗಳ ಬಗ್ಗೆ ಹೇಳೋದಾದರೆ, ಕನ್ನಡ ಭಾಷೆಗೆ ನಾಟಕಕ್ಕೆ ಒಂದು ಅಕಾಡೆಮಿ ಇದೆ, ಲಲಿತ ಕಲೆಗಳಿಗೆ ಇದೆ, ಸಂಗೀತಕ್ಕೆ ಇದೆ, ಯಕ್ಷಗಾನಕ್ಕೆ ಬೇರೆ ಇದೆ, ಜಾನಪದಕ್ಕೆ ಬೇರೆ ಇದೆ, ಪುಸ್ತಕ ಪ್ರಾಧಿಕಾರಕ್ಕೆ ಇದೆ. ನಮ್ಮ ಅಕಾಡೆಮಿಗಳಿಗೆ ಹಾಗೆಲ್ಲ, ಎಲ್ಲ ಕೆಲಸವನ್ನು ನಾವೇ ಮಾಡಬೇಕು. ಪುಸ್ತಕದ್ದು, ಸಂಗೀತದ್ದು, ನೃತ್ಯದ್ದು, ಪ್ರಶಸ್ತಿದ್ದು, ಆಡಳಿತದ್ದು ಎಲ್ಲವನ್ನು ನಾವೇ ಮಾಡಬೇಕಾಗುತ್ತೆ. ಹಾಗಾಗಿ ಭಾಷೆಯನ್ನು ನಮ್ಮ ಗಡಿಯಿಂದ ಹೊರಗೆ ತೆಗೆದುಕೊಂಡು ಹೋಗಲಿಕ್ಕೆ ಏನು ಕೆಲಸ ಆಗಬೇಕು ಅದರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು. ಕನ್ನಡ, ಅರಿ ಭಾಷೆ ಮತ್ತು ಎಲ್ಲ ಉಪಭಾಷೆಗಳು ಹೇಗೆ ಬೆಳೆಯುತ್ತವೆ ಅಂತ ಹೇಳಿದ್ರೆ, ಭಾಷೆಯನ್ನು ಬಳಸಿದಾಗ ಮಾತ್ರ. ಭಾಷೆ ಬೆಳೆಯೋದು ಭಾಷೆಯನ್ನು ಬಳಸಿದಾಗ ಮಾತ್ರ ಬದುಕೋದು. ಒಂದು ಭಾಷೆಯ ಅವಸಾನ ಅಂತ ಹೇಳಿದರೆ ಇಡೀ ಒಂದು ನಾಗರಿಕತೆಯ ಅವಸಾನ ಆಗಬಲ್ಲದು. ಭಾಷೆಯನ್ನು ಕೊಲ್ಲೋದು ಬಹಳ ಸುಲಭ, ನಾವೆಲ್ಲರೂ ಭಾಷೆಯನ್ನು ಮಾತನಾಡುವುದನ್ನು ಬಿಟ್ಟರೆ ಆಯಿತು. ಆದರೆ ಭಾಷೆಯೊಂದಿಗಿರುವ ಪರಂಪರೆ, ಸಂಸ್ಕೃತಿ, ಅದನ್ನು ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ. ಯಾವಾಗ ಬದುಕಿಕೊಳ್ಳುತ್ತೆ ಅಂತ ಹೇಳಿದರೆ, ನಾವೆಲ್ಲರೂ ಬಳಸಿದಾಗ ಆ ಕರ್ತವ್ಯ, ಜವಾಬ್ದಾರಿ ನಮ್ಮಿಂದ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ.
3: ಇಷ್ಟವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಷಾ ಬಾಂಧವ್ಯದ ಬಗೆಗಿನ ವಿಚಾರ ಮಂಡನೆಯನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಪ್ರಸಾರದಲ್ಲಿ ಕರಾವಳಿ ಸಿನಿಮಾಗಳ ಇತಿಹಾಸ, ವರ್ತಮಾನ ಹಾಗೂ ಭವಿಷ್ಯ. ಈ ವಿಷಯದ ಬಗ್ಗೆ ಆರ್ಟ್ ಕೆನರಾ ಸಂಸ್ಥೆಯು ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮವನ್ನು ಕೇಳ್ತಾ ಬರೋಣ.
1: ನಮ್ಮೊಂದಿಗೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ತಮ್ಮ ಲಕ್ಷ್ಮಣ ಮತ್ತು ಭಾಸ್ಮ ಕೊಡಗು. ತಮ್ಮ ಲಕ್ಷ್ಮಣ ಅವರು ನಟರು, ರಂಗ ನಿರ್ದೇಶಕರು, ರಂಗ ಕಲಾವಿದರು, ಕಲಾ ನಿರ್ದೇಶಕರು ಹಾಗೂ ಲೇಖಕರು. ಅವರು 1969 ನಟನೆಯನ್ನು ಶುರು ಮಾಡ್ತಾರೆ. 55 ವರ್ಷಗಳ ಸುದೀರ್ಘ ಅವರ ಅನುಭವ ಇಂದಿನ ಕಾರ್ಯಕ್ರಮಕ್ಕೆ ಸೊಬಗನ್ನು ಕೊಡಲಿಕ್ಕಿದೆ. ಅವರ 2 ಮಹತ್ವದ ಕೃತಿಗಳು ತುಳು ಭಾಷೆಯ ಸುವರ್ಣ ಚಲನಚಿತ್ರಗಳು ಮತ್ತು ತುಳು ಬೆಳ್ಳಿತೆರೆಯ ಸುವರ್ಣಯಾನ. ಅವರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮತ್ತು ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರು. ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿ ಭಾಸ್ಮ ಕೊಡಗು, ಅವರು ಹಿರಿಯ ರಂಗ ನಿರ್ದೇಶಕರು. ಕಳೆದ 35 ವರ್ಷಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ರಂಗ ನಿರ್ದೇಶನ ಮಾಡಿರುವಂಥವರು, ರಂಗ ಶಿಬಿರಗಳನ್ನು ಆಯೋಜನೆಯನ್ನು ಮಾಡಿರುವಂಥವರು. ಸಿನಿಮಾ ವಿಷಯಕ್ಕೆ ಬಂದಾಗ ಭಾರತದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರಾಗಿರುವಂತಹ ಶ್ರೀಯುತ ಗಿರೀಶ್ ಕಾಸರವಳ್ಳಿ ಅವರ ಶಿಷ್ಯರು. ಅವರ ಹಲವಾರು ಚಿತ್ರಗಳಿಗೆ ಕಲಾ ನಿರ್ದೇಶನ ಮತ್ತು ಸಹ ನಿರ್ದೇಶನವನ್ನು ಮಾಡಿರ್ತಾರೆ. ಕಾಂತಾರ ಸೇರಿದಂತೆ 26 ಚಿತ್ರಗಳಲ್ಲಿ ಇವರು ನಟಿಸಿರ್ತಾರೆ. ಇವತ್ತಿನ ಸಬ್ಜೆಕ್ಟ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಫ್ ಕೋಸ್ಟಲ್ ಸಿನಿಮಾ. ಹೆಚ್ಚಾಗಿ ನಾವು ಇಲ್ಲಿ ಈಗ ಕೋಸ್ಟಲ್ ಅಂತ ಹೇಳಿದ ತಕ್ಷಣ ತುಳು ಸಿನಿಮಾದ ಬಗ್ಗೆನೇ ಮಾತಾಡ್ತೇವೆ. ನಮ್ಮೊಂದಿಗೆ ತಮ್ಮ ಲಕ್ಷ್ಮಣ್ ಅವರಿದ್ದಾರೆ. ಅವರು ಎಲ್ಲರೂ ಹೇಳುವ ಹಾಗೆ ಒಂದು ಅನ್ಒಫಿಷಿಯಲ್ ಹಿಸ್ಟೋರಿಯನ್. ಅದು ಕೇವಲ ಒಂದು ಸಿನಿಮಾದ ಪುಸ್ತಕ ಆಗದಲ್ಲೇ ಅದು ಇತಿಹಾಸದ ಪುಸ್ತಕ ಕೂಡ ಹೌದು. ಸೊ ಮೊದಲನೇದಾಗಿ ನಾನು ತಮ್ಮ ಲಕ್ಷ್ಮಣರಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ತುಳು ಸಿನಿಮಾದ ಒಂದು ಇತಿಹಾಸ ನಮಗೆ ಬಹಳ ಕಡಿಮೆ ಗೊತ್ತಿರುವಂಥದ್ದು, ಇತಿಹಾಸವನ್ನು ಒಂದು ಸಂಕ್ಷಿಪ್ತ ರೀತಿಯಲ್ಲಿ ಹೇಳೋದಾದರೆ ಹೇಗೆ ಹೇಳ್ಬೋದು? ಒಂದು. ಎರಡನೇದಾಗಿ ಇತಿಹಾಸದ ಮಹತ್ವದ ಬೆಳವಣಿಗೆಗಳು ಮತ್ತು ಘಟ್ಟಗಳು ಯಾವುವು?
2: ಒಳ್ಳೆಯ ಸಂವಾದದ ಕಾರ್ಯಕ್ರಮ ಅದು ಕೂಡ. ನಮ್ಮ ಕರಾವಳಿಯ ಭಾಗದ ಸಿನಿಮಾ ಪ್ರಪಂಚದ ವಿಷಯ ನಿಮಗೆಲ್ಲ ತಿಳಿಸ್ಲಿಕ್ಕೆ ಇದೊಂದು ಸಂವಾದ ಬಹಳ ಅತ್ಯಗತ್ಯ, ಹಾಗೂ ನಮ್ಮ ಕ್ಷೇತ್ರದ ಒಂದು ಬೆಳವಣಿಗೆಗೂ ಒಂದು ಇದು ಪೂರಕ. ಸಿನಿಮಾದಿಂದ ಭಾಷೆ, ಭಾಷೆಯಿಂದ ಸಿನಿಮಾ. ನೋಡಿ, ಸಿನಿಮಾದಿಂದ ತುಳು ಭಾಷೆ ಬೆಳೆಯಿತು, ತುಳು ಭಾಷೆಯಿಂದ ನಮ್ಮ ಇಲ್ಲಿಯ ಕೋಸ್ಟಲ್ ಉಡ್ ಸಿನಿಮಾ ರಂಗ ಬೆಳೆಯಿತು. ಆದ್ದರಿಂದ ಭಾಷೆಯಿಂದ ಸಿನಿಮಾ, ಸಿನಿಮಾದಿಂದ ಭಾಷೆ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳಿದರೆ ತುಳು ಭಾಷೆ ಒಂದಾನೊಂದು ಕಾಲದಲ್ಲಿ, ಅಂದರೆ ಪಾಸ್ಟ್ ಅಂತ ಹೇಳಿದ್ರಲ್ಲ, ಮಾತಾಡಲಿಕ್ಕೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ತುಳು ನಾಟಕ ರಂಗಭೂಮಿಗಳು ತುಳು ಭಾಷೆಯನ್ನು ಬೆಳೆಸಿತು. ಹಳ್ಳಿಗಳಲ್ಲೇ ಆಗಲಿ ಇಲ್ಲಿ ಬೆಳೀತು ಭಾಷೆ. ಹೇಗೆ ಬೆಳೀತು ಹೇಳಿದರೆ, ಮೂಲ ಅದಕ್ಕೆ ನಾಟಕ ರಂಗಭೂಮಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ನಾಟಕಗಳು ಹಳ್ಳಿಗಳಲ್ಲಾದ ತುಳು ಭಾಷೆ ಬೆಳೀತು. ಒಂದು, ಈ ಸಿನಿಮಾ ಕ್ಷೇತ್ರ ಹೇಳಿದರೆ ಅದೊಂದು ಉದ್ಯಮ. ಸಿನಿಮಾ ಕ್ಷೇತ್ರದಲ್ಲಿ ಒಳಹೋಗಬೇಕಾದ್ರೆ ಆರ್ಥಿಕತೆ ಮತ್ತು ತಂತ್ರಜ್ಞಾನ ಇದೆರಡು ಬಹಳ ಅಗತ್ಯ. ಇವೆರಡೂ ಕೂಡ ನಮ್ಮ ಇಲ್ಲಿಯೂ ಇರಲಿಲ್ಲ, ಕರ್ನಾಟಕದಲ್ಲೂ ಸ್ವಲ್ಪ ಸ್ವಲ್ಪ ಮದ್ರಾಸಿನಲ್ಲಿತ್ತು. ಆದರೆ ನಮ್ಮ ತುಳುವರು ಆಗಲೇ ಸಿನಿಮಾ ಕ್ಷೇತ್ರಕ್ಕೆ ಇಲ್ಲಿಂದ ಬಾಂಬೆಗೆ, ಇಲ್ಲಿಂದ ಮದ್ರಾಸಿಗೆ, ಇಲ್ಲಿಂದ ಕರ್ನಾಟಕಕ್ಕೆ ತುಳುವರು ಹೋದ್ದರಿಂದ ಸಿನಿಮಾ ಕ್ಷೇತ್ರದ ಅನುಭವವನ್ನು ಪಡೆದರು. ಆದ್ದರಿಂದ ನಮ್ಮ ಹೆಚ್ಚಿನ ನಟರು ಕೆಲವರೆಲ್ಲ ಪ್ರಸಿದ್ಧರು ಆಗಿದ್ದಾರೆ. ಮತ್ತು ಅಲ್ಲಿಯ ಸಿನಿಮಾ ಕ್ಷೇತ್ರದಲ್ಲಿ ಅವರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಹೋಟೆಲ್ ಉದ್ಯಮ, ಬ್ಯಾಂಕಿಂಗ್ ಉದ್ಯಮ ಎಲ್ಲವೂ ನಮ್ಮ ತುಳುನಾಡಲ್ಲಿದ್ದರೆ, ಸಿನಿಮಾ ಉದ್ಯಮ ಅಷ್ಟು ಕಷ್ಟಕರ ಇದ್ದ ಕಾಲದಲ್ಲಿ ಇಲ್ಲಿಂದ ಒಬ್ಬರು, ಅದು ನಾನು ಮೂಲ ಸ್ವಲ್ಪ ಬೇರು ಹೇಳಬೇಕಾದ್ರೆ, ನಮಗೆ ಅದೇ ಕೆಲವೊಂದು ಇತಿಹಾಸ ಮತ್ತು ದಾಖಲೆ ಪ್ರಚಲಿತವಾಗಿರುವುದಿಲ್ಲ, ಅದು ಅಡಿಯಲ್ಲೇ ಇರ್ತದೆ, ಗೊತ್ತಿರೋದಿಲ್ಲ. ಮೂಲ ಹೇಳಬೇಕಾದ್ರೆ ಇಲ್ಲಿಂದ ಬೆಂಗಳೂರಿಗೆ ಉದ್ಯಮ ಕ್ಷೇತ್ರಕ್ಕೆ ಹೋದ ಸುಂದರ ಕರ್ಕೇರ್ ಅಂತ ಒಂದು ವ್ಯಕ್ತಿ, ಅವರು ಕುಸ್ತಿಪಟು. ಮಗುವೀರರು. ಅಲ್ಲಿಯ ಸಿನಿಮಾ ಕ್ಷೇತ್ರದ ಸಂಪರ್ಕ ಆಯಿತು. ಅವರು ಮತ್ತೆ ಅಲ್ಲಿಯ ಸಿನಿಮಾ ನಟರು ಒಂದೇ ಹೋಟೆಲಲ್ಲಿ ಇದ್ದಾಗ ವೀರಪ್ಪ ಮೊಯ್ಲಿ ಅವರನ್ನೆಲ್ಲ ಭೇಟಿ ಮಾಡುವ ಸಂದರ್ಭದಲ್ಲಿ ಎಸ್ ಆರ್ ರಾಜನ್ ಮತ್ತು ಲೀಲಾವತಿ ಸುಂದರ ಕರ್ಕೇರಿಯಾಗಿ ಪರಿಚಯ ಆಯಿತು. ಇದು ಒಂದು ಅದರ ಮೂಲ ಸೆಲೆ, ಅದು ಗೊತ್ತಾಗೋದಿಲ್ಲ. ಅವರು ಸಿನಿಮಾದಲ್ಲಿ ಬಾಡಿ ಬಿಲ್ಡರ್, ಒಳ್ಳೆಯ ನಟಿಸಬೇಕು ಅಂತ ಹೇಳುವಾಗ ಸುಂದರ್ ಕರ್ಕೇರಿಗೆ ಕನ್ನಡದಲ್ಲಿ ಎರಡು ಮೂರು ಸೇಡಿಗೆ ಸೇಡು, ಮೃತ್ಯುಂಜಯ ಹೀಗೆಲ್ಲ ಸಿನಿಮಾದಲ್ಲಿ ಒಂದು ಸೇನಾಧಿಪತಿ ಸಣ್ಣ ಪಾತ್ರ ನೋಡಿ ಸಿನಿಮಾಕ್ಕೆ ಎಂಟ್ರಿ ಆದ. ಆದರೆ ಅದನ್ನು ಇಲ್ಲಿಗೆ ತರಲಿಕ್ಕೆ ಅವರಿಗೆ ಮೂಲ ಸುಂದರ್ ಕರ್ಕೇರ್ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಮೊದಲ ಬಾರಿಗೆ ಚಿತ್ರೀಕರಣ ಆದ ಸಿನಿಮಾ ಐದು ಬೆರಳು. ಇದು 68-69 ಕಾಲ. ಇದು ನಮ್ಮ ತುಳು ಸಿನಿಮಾ ರಂಗದ ಮೂಲ ಒಂದು ಬೇರು, ತಾಯಿ ಬೇರು ಹೇಳ್ಬೋದು. ಅದಕ್ಕೆ ಅದೇ ಸಮಯದಲ್ಲಿ ಕೇನ್ ಟೇಲರ್ ನಾಟಕ ರಂಗಭೂಮಿಯನ್ನು ಬಹಳ ಬೆಳವಣಿಗೆಗೊಳಿಸಿದಾಗ, ಬಾಂಬೆ ಮದ್ರಾಸ್ ಹೊರ ರಾಜ್ಯದಲ್ಲಿ ಅವರು ತುಳು ಭಾಷೆಯನ್ನು ಬೆಳವಣಿಗೆ ಮಾಡಿದಾಗ ತುಳು ಸಿನಿಮಾ ಮಾಡಲು ಯೋಜನೆ ಹಾಕಿದ್ರು. ಅಲ್ಲಿ ಅವರೆಲ್ಲ ಆರ್ಥಿಕ ಸಹಾಯ ಪಡೆದು. ಸೊ ಹಾಗೆ ಕೇನ್ ಟೇಲರ್ಗು ಇಲ್ಲಿಯ ಕರಾವಳಿ ಭಾಗದವರು ತುಳು ಭಾಷೆಯನ್ನು ಒಂದು ಸಿನಿಮಾ ತೆರೆಗೆ ತರಬೇಕು ಅಂತ ಒಂದು ಪ್ರಯತ್ನ. ಆದರೆ ಆಚೆಯಿಂದ ಸುಂದರ್ ಕರ್ಕೇರರು ನಮ್ಮ ತುಳುವರು ಸಿನಿಮಾದಲ್ಲಿ ನಟಿಸಬೇಕು ಅಂತ ಐದು ಬೆರಳು ಚಿತ್ರೀಕರಣ ಆರಂಭ ಆದ ಸಮಯದಲ್ಲಿ ಕೇನ್ ಟೇಲರು ಮದ್ರಾಸಿಗೆ ಹೋಗಿ ಅಲ್ಲಿಯವರನ್ನು ಹಿಡ್ಕೊಂಡು ಸಿನಿಮಾ ಮಾಡುವಂಥ ಅದೇ ಕಾಲದಲ್ಲಿ ರಾಮಕೃಷ್ಣ ಸರ್ಕಾರ ಪ್ರಥಮ ಬಾರಿಗೆ ಚಲನಚಿತ್ರಕ್ಕೆ ಸಬ್ಸಿಡಿ ಘೋಷಣೆ ಮಾಡಿದರು. ಅದುವೇ ನಮ್ಮ ತುಳು ಸಿನಿಮಾಕ್ಕೆ ದೊಡ್ಡ ಆಧಾರ. ಯಾವಾಗ ಸಬ್ಸಿಡಿ ಅಂತ ಸರ್ಕಾರ ಘೋಷಣೆ ಮಾಡಿತಾ 67-68 ಅವಧಿಯ ಆ ಸಮಯದಲ್ಲಿ 69-70 ಅವಧಿಯಲ್ಲಿ 68-69 ಐದು ಬೆರಳು ಚಿತ್ರೀಕರಣ ಆಗ್ತಿತ್ತು. ಅದೇ ಸುಂದರ್ ಕರ್ಕೇರು ಕೇನ್ ಟೇಲರ್ ಸೇರಿ ಪ್ರಥಮ ಬಾರಿಗೆ ನಮ್ಮದು ಉಡುಪಿ ಮಲ್ಪೆಯಲ್ಲಿ ಮಧ್ವರಾಜರ ಮನೆಯಲ್ಲಿ ಮೊದಲ ತುಳು ಸಿನಿಮಾದ ಚಿತ್ರೀಕರಣ ಆರಂಭ ಆಯಿತು. ಸಿನಿಮಾದ ಹೆಸರು ದಾರದ ಬುಡಿದು. ಇಲ್ಲಿ ಕೆಲವೊಂದು ಎಲ್ಲರೂ ಇದಕ್ಕೆ ಕನ್ಫ್ಯೂಸ್ ಆಗ್ತಾರೆ ಹೇಳಿದರೆ, ಯಾಕೆ ಹೇಳಿದರೆ ಎಲ್ಲರೂ ಹೇಳ್ತಾರೆ ಇದು ದಾರದ ಬುಡಿದಿ ಸಿನಿಮಾ ಸುರಿದ್ದು, ಅದು ಮಲ್ಪೆ ಮಧ್ವರಾಜ್ ಮಾಡಿದ್ದು ಸುರಿದ್ದು, ಹೀಗೆ ಎಲ್ಲ ಕೆಲವೆಲ್ಲ ಕಾರಣಗಳಿದೆ. ಆದರೆ ಇದು ನಡೆದು ಹೋದ ದಾರಿ ಹೀಗೆ. ಈ ತುಳು ಭಾಷೆಯಲ್ಲಿ ಒಂದು ಸಿನಿಮಾ ಮಾಡಬಹುದು ಅಂತ ಗೊತ್ತಾದ ಕೂಡಲೇ ಎಸ್ ಆರ್ ರಾಜನು ಸಹ ಭಾಷೆಯ ಪ್ರೀತಿಯಲ್ಲಿ, ಅಂದರೆ ಅವರಿಗೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇದ್ದದರಿಂದ ಐದು ಬೆರಳಿನ ಎಲ್ಲಿಯೆಲ್ಲ ಚಿತ್ರೀಕರಣ ಆಗ್ತದ ಅದೇ ಲೊಕೇಶನ್ನಲ್ಲಿ ಇಮಿಡಿಯೇಟ್ ಆಗಿ ಎನ್ನ ತಂಗಡಿ ಅನ್ನ ಸಿನಿಮಾವನ್ನು ಪ್ರಾರಂಭಿಸಿದರು. ಸೊ ಎರಡೂ ಸಿನಿಮಾ 1970 ಡಿಸೆಂಬರ್ ಹೊತ್ತಿಗೆ ಎನ್ನ ತಂಗಡಿ ಮತ್ತು ದಾರದ ಬುಡಿದಿ ಚಿತ್ರೀಕರಣ ಆರಂಭ ಆಯಿತು. ಹೀಗೆ ನಮ್ಮ ತುಳು ಚಿತ್ರಗಳ ಜರ್ನಿ ಆರಂಭ ಆಗಿ ಬಿಳಿ ಪರದೆಗೆ ಸಿಲ್ವರ್ ಸ್ಕ್ರೀನ್ಗೆ ಮೊದಲ ಸಿನಿಮಾ ಬಂದದ್ದು ಎನ್ನ ತಂಗಡಿ. ಇದರ ನಿರ್ದೇಶಕರು ಎಸ್ ಆರ್ ರಾಜನ್, ಇದರ ನಿರ್ಮಾಪಕರು ಸುಂದರ ಕರ್ಕೇರ್, ಆನಂದ್ ಶೇಖರ್, ಎಸ್ ಆರ್ ರಾಜನ್. ಇದು ತುಳುವಿನ ಪ್ರಪ್ರಥಮ ಬೆಳ್ಳಿ ತೆರೆಯಲ್ಲಿ ನಾವು ಕಂಡ ತುಳು ಸಿನಿಮಾ. ಈಚೆಂದ ಈ ತುಳು ಸಿನಿಮಾ ಹೇಗೆ ಬರ್ತದೆ ಏನು ಅಂತ ಜನರಿಗೆ ಗೊತ್ತಿಲ್ಲ. ಅದರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ನೆಕ್ಸ್ಟ್ ಬಂದ ಸಿನಿಮಾವೇ ದಾರದ ಬುಡಿದಿ. ಇದು ಒಂದು ಜಿಲ್ಲೆಯಲ್ಲೇ ಅಥವಾ ನಮ್ಮ ಸಿನಿಮಾ ಕ್ಷೇತ್ರದಲ್ಲೇ ಹೇಳ್ಬೋದು, ದಿನಕ್ಕೆ ಆವಾಗ ಎರಡೇ ಶೋ ಇರ್ತಿದ್ದು, ಮೆಟ್ಟಿನಿ ಮತ್ತು ರಾತ್ರಿ ಶೋ, ಮತ್ತೆ ನಾಲ್ಕು ಶೋ ಅಂತ ಇತ್ತು. ಆದರೆ ದಾರದ ಬುಡಿದಿ ಐದು ದೇಕಾವಳಿಗಳಲ್ಲಿ ಬಹಳ ಭರ್ಜರಿಯಾಗಿ ಭಾಷಾಭಿಮಾನದಿಂದ ಒಂದು ಭದ್ರ ನೆಲೆ ಸಿಕ್ಕಿದ್ದು ದಾರದ ಬುಡಿದಿ ಸಿನಿಮಾದಿಂದ. ಹಾಗೆ ಈ ತುಳು ಚಿತ್ರರಂಗ ಆರಂಭ ಆಯಿತು. ಇಲ್ಲಿ ಕೂಡ ಒಂದು ಇತಿಹಾಸ ಮತ್ತು ದಾಖಲೆ, ಈಗ ಪತ್ರಿಕೆಯವರು ಬರೆಯುವ ಇದಕ್ಕೆ ಮೊದಲಾಗಿ ಅದೆಲ್ಲ ಕೆಲವು ವಿಷಯಗಳು ಬೇಕು ಅಂತ ಹೇಳಿದರೆ, ಎಲ್ರಿಗೆ ದಾರದ ಬುಡಿದಿ ಸಿನಿಮಾ ಮಧ್ವರಾಜರು ಮಾಡಿದರು ಅಂತ. ನಿಜವಾಗಿ ಅವರು ಮಧ್ವರಾಜರು ಆರ್ಥಿಕ ಸಹಾಯ ಮಾಡಿದರು. ಕೇನ್ ಟೇಲರ್ ಮತ್ತು ನಾರಾಯಣ್ ಪುತ್ರನ ಅದರ ನಿರ್ಮಾಪಕರು, ಅಂದರೆ ನಿರ್ಮಾಪಕರು ಯಾವಾಗಲೂ ಆಥರೈಸ್. ನನಗೂ ಗೊತ್ತಿಲ್ಲ, ಕೆಲವು ಸಿನಿಮಾದಲ್ಲಿ ರಹಸ್ಯ ವಿಷಯ ಇರ್ತದೆ, ಅದನ್ನು ಯಾರೂ ಅವರು ಹೊರಗೆ ಹಾಕೋದಿಲ್ಲ. ಅದನ್ನು ಹೊರಗೆ ನಾವೇ ಪತ್ರಿಕೆಯವರು ಬೀಳಿಸಿದರೆ ಮಾತ್ರ ಗೊತ್ತಾಗ್ತದೆ. ನಾನು ಒಂದು ಪತ್ರಿಕೆಯಲ್ಲಿ ಸಿನಿಮಾದ ಬಗ್ಗೆ ಲೇಖನ ಕೊಟ್ಟಾಗ ಸರಿಯಾದ ವಿಷಯವನ್ನು ಕೇನ್ ಟೇಲರ್ ಮನೆಯಲ್ಲಿ ಕರೆದು ನನ್ನ ಅದರದ್ದು ಪಿನ್ ಪಾಯಿಂಟ್ ಹೇಳಿದರು. ಆಗ ನಾನು ಹೇಳಿದೆ, ಸರ್ ನೀವು ಹೀಗೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ, ನೀವು ಸಾರ್ವಜನಿಕವಾಗಿ ಇದನ್ನು ಯಾವುದಾದ್ರೂ ಸಮಾರಂಭದಲ್ಲಿ ಘೋಷಣೆ ಮಾಡಿದರೆ ನಮಗೆಲ್ಲ ಸಮಾಜಕ್ಕೆ ತಿಳಿಯುತ್ತದೆ ಅಂತ ಹೇಳಿದೆ. ಅವರ ಕಾಲದ ಸ್ವಲ್ಪ ದಿನಗಳ ಮೊದಲು ಇದೇ ನೆಹರು ಮೈದಾನ ಕಾರ್ಯಕ್ರಮದಲ್ಲಿ, ಸಿನಿಮಾ ಕಾರ್ಯಕ್ರಮ, ಅದನ್ನು ಹೇಳಿಬಿಟ್ರು. ಆದ್ದರಿಂದ ನಮಗೆ ಮತ್ತು ಇತಿಹಾಸರಿಗೆ ಪತ್ರಿಕೆಗೆ ಮೂಲ ಹಾಗೆ ಹಾಗೆ ತುಳುಚಿತ್ರ ಎನ್ನತಂಗಡಿ ಪ್ರಪ್ರಥನ ಸಿನಿಮಾ, ಭದ್ರ ಬುನ ಹಾಕಿದ ಸಿನಿಮಾ ದಾರದೆ ಬುಡಿದಿ. ಈಗ ಆರಂಭ ಮಾಡುವುದು ಸುಲಭ ಯಾವುದೇ ಸಂಘ ಸಂಸ್ಥೆಯನ್ನು, ಅದು ಮುಂದೆ ಹೋಗಲಿಕ್ಕೆ ಬಹಳ ಕಷ್ಟ. ಇದಕ್ಕೆ ಇವರು ಕೆ ಎನ್ ಟೇಲರ್ ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ಯಾಕಂದರೆ ಸಿನಿಮಾ ಕ್ಷೇತ್ರ ಒಂದು ಹೊಸ ಅನುಭವ, ಯಾವ ಕತೆ ಹಾಕಿದರೆ ಜನ ಮೆಚ್ಚುತ್ತಾರೆ ಅಂತ ಧೈರ್ಯ ಇಲ್ಲ. ಅದಕ್ಕಾಗಿ ಅವರ ಯಶಸ್ವಿ ನಾಟಕಗಳನ್ನೇ ಸುಮಾರು 9 ಚಿತ್ರಗಳನ್ನು ತುಳು ಚಿತ್ರರಂಗಕ್ಕೆ ಕೊಟ್ಟು, ಆರೂರು ಪಟ್ಟಾಭಿಯವರ ನಿರ್ದೇಶನದಲ್ಲಿ, ಗೀತಪ್ರಿಯರ ನಿರ್ದೇಶನದಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯವರ ಹಾಡಿನಲ್ಲಿ, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಹಾಡಿನಲ್ಲಿ, ವಿಜಯ ಭಾಸ್ಕರ್, ಉಪೇಂದ್ರ ಕುಮಾರ್ ಅಂಥ ಘಟಾನುಘಟಿಗಳನ್ನೆಲ್ಲ ತುಳು ಸಿನಿಮಾಕ್ಕೆ ಬಂದದ್ದರಿಂದ ತುಳು ಸಿನಿಮಾಗಳ ಹಾಡುಗಳು ಯಶಸ್ವಿಯಾಯಿತು. ಜೊತೆಗೆ ಯಶಸ್ವಿ ನಾಟಕಗಳು ಯಶಸ್ವಿ ತುಳು ಸಿನಿಮಾವಾಗಿ ಮೊದಲ ಭದ್ರತಾ ಅಡಿಪಾಯ ಹಾಕಿದವರು ಕೆ ಎನ್ ಟೈಲರ್ ಅಂತ ಹೇಳಬಹುದು. ಹೀಗೆ ಮೊದಲ ಆರಂಭದ ದಿನಗಳು ಬಂದವು. ಮುಂದೆ ಹೇಗೆ ಬೆಳವಣಿಗೆ ಆಯಿತು ಎನ್ನುವುದು ನಿಮಗೆ ಗೊತ್ತಿದೆ, ಅದರ ಬಗ್ಗೆ ಏನಾದರೂ ಇದ್ದರೆ ಮುಂದೆ ಹೇಳ್ತೀನಿ.
1: ಎಲ್ಲ ಭಾಷೆಗಳಲ್ಲೂ ನಾಟಕಗಳ ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಬೇರೆ ಭಾಷೆಗಳಿಗೆ ಹೋಲಿಸಿದಾಗ ಕನ್ನಡ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ನಾಟಕದ ಗುಂಗಿನಿಂದ ಬೇಗ ಹೊರಗೆ ಬಂದಿವೆ ಸಿನಿಮಾಗಳು. ಯಾಕಂದರೆ ಸಿನಿಮಾ ಬೇರೆ, ತುಳು ಮಾತ್ರ ಒಂದು ನಾಟಕದ ಒಂದು ಫಾರ್ಮ್ಯಾಟಿಂದ ಇನ್ನೂ ಹೊರಗೆ ಬಂದಿಲ್ಲ ಅನ್ನೋ ಒಂದು ಆಪಾದನೆ ಎಲ್ಲರೂ ಮಾಡುವಂಥದ್ದು. ಈಗಿನ ತುಳು ಸಿನಿಮಾಗಳು, ಈ ಪಾಪ್ಯುಲರ್ ಸಿನಿಮಾಗಳು ಏನಿವೆ, ಅವು ನಾಟಕದ ಸ್ಕ್ರಿಪ್ಟ್ ಥರನೇ ಇರುವಂತಹ ಸಿನಿಮಾಗಳು. ಇದು ನನ್ನ ಮೊದಲನೇ ಪ್ರಶ್ನೆ, ಇದು ಯಾಕೆ ಹೀಗಿದೆ, ಯಾಕೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಬಾಸ್ಮ ಅವರಿಗೆ. ನಂತರ ಮುಂದುವರೆದ ಪ್ರಶ್ನೆ ಏನು ಅಂತ ಹೇಳಿದರೆ, ಮಂಗಳೂರಿನಲ್ಲಿ ಬಹುತೇಕ ಎಲ್ಲ ಸಿಂಗಲ್ ಸ್ಕ್ರೀನ್ಗಳು ಮುಚ್ಚಿ ಹೋಗಿವೆ, ಮಲ್ಟಿಪ್ಲೆಕ್ಸ್ಗಳು ಬಂದಿವೆ. ಇದರಿಂದ ಆಗಿರುವಂತಹ ತುಳು ಸಿನಿಮಾಕ್ಕೆ ಮಾತ್ರ ಅಲ್ಲ, ಎಲ್ಲ ರೀಜನಲ್ ಲ್ಯಾಂಗ್ವೇಜ್ ಸಿನಿಮಾಕ್ಕೆ ಆಗಿರುವಂತಹ ತೊಡಕು ಇದರಿಂದ ಏನು?
3: ನೀವು ಹೇಳಿದ ಹಾಗೆ ಬಹುತೇಕ ಎಲ್ಲ ಭಾಷೆಗಳ ಸಿನಿಮಾಗಳು ನಾಟಕದ ಇನ್ಫ್ಲುಯೆನ್ಸಿಂದ ಆರಂಭ ಆಗಿದೆ. ಅದರಲ್ಲಿ ಈಗ ಮರಾಠಿ ಆಗಲಿ, ಬೆಂಗಾಲಿ ಆಗಲಿ, ಎಲ್ಲವೂ ಕೂಡ ಅವರು ಬೇಗನೆ ಸಿನಿಮಾ ಗ್ರಾಮರ್ಗೆ ಟರ್ನ್ ಆಗಿದ್ದಾರೆ. ನಮ್ಮಲ್ಲಿ ಏನಾಯಿತು, ಆರಂಭದಲ್ಲಿ ಇವರು ಹೇಳಿದಾಗೆ ಕೆ ಎನ್ ಟೈಲರ್ ಕಾಲದಲ್ಲಿ ನಾಟಕ, ಅದಂದರೆ ಆವಾಗ ಅದೇ ಲಿಮಿಟೇಷನ್ ಇದ್ದಿದ್ದರಿಂದ ನಾಟಕದ ಪ್ರೇರಣೆಯೊಂದಿಗೆ ಸಿನಿಮಾಗಳನ್ನು ಕಟ್ಟುವಲ್ಲಿ ಯಶಸ್ವಿ ಆದರು. ಬಟ್ ಅದರ ಜೊತೆಗೆ ಹೆಚ್ಚಾಗಿ ನಮಗೆ ಟೆಕ್ನಿಷಿಯನ್ಸ್ ಮೆಡ್ರಸಿಂದ ಬರ್ತಿದ್ದರಿಂದ ಅವರಿಗೆ ಸಿನಿಮಾದ ಬಗ್ಗೆ ಅರಿವಿದ್ದರಿಂದ ಆ ಸಿನಿಮಾ ಗ್ರಾಮರನ್ನು ಇಲ್ಲಿಯ ನಿರ್ದೇಶಕರಿಗೆ ಮತ್ತು ಪ್ರೊಡ್ಯೂಸರ್ಸ್ಗೆ ಅಥವಾ ಟೆಕ್ನಿಷಿಯನ್ಸಿಗೆ ಕಲಿಸುವ ಪ್ರಯತ್ನ ಅವರಿಂದ ಆಯಿತು. ಹಾಗಾಗಿ ಅದು ನಾಟಕದ ಹಾಗೆಯೇ ಕಾಣ್ತಿರಲಿಲ್ಲ, ನಾಟಕದ ಇನ್ಫ್ಲುಯೆನ್ಸಿಂದ ಸಿನಿಮಾಗಳು ಬಂತು. ಹಾಗಿತ್ತು ಆರಂಭದ ದಿನಗಳ ಸಿನಿಮಾಗಳು, ಹಾಗೆ ಹೇಳಿದರೆ ಇವತ್ತಿನ ನಾಟಕದ ಇನ್ಫ್ಲುಯೆನ್ಸಿನ ಸಿನಿಮಾಗಳಿಗಿಂತ ಒಳ್ಳೆ ಸಿನಿಮಾಗಳಾಗಿದ್ದವು. ಅದರ ಮಧ್ಯೆ ಮತ್ತೊಂದಷ್ಟು ವರ್ಷ ಅದು ನಾಟಕದ ಇನ್ಫ್ಲುಯೆನ್ಸ್ ಅಲ್ಲದೆ ಬೇರೆ ರೀತಿ ಸಿನಿಮಾಗಳು ಬರಲಿಕ್ಕೆ ಶುರು ಆಯಿತು. ಬಹುಶಃ ಅದು ಈ ತೆಲುಗು, ಮಲಯಾಳಿ ಅಥವಾ ಬೇರೆ ಭಾಷೆಗಳ ಇನ್ಫ್ಲುಯೆನ್ಸ್, ಅದು ಬೇರೆ ಸಿನಿಮಾಗಳ ಇನ್ಫ್ಲುಯೆನ್ಸಿಂದ ಬರಲಿಕ್ಕೆ ಶುರು ಆಯಿತು. ಆವಾಗೇನಾಯಿತು, ಈ ಮಾರ್ಕೆಟ್ ದೃಷ್ಟಿಯಿಂದ ಅದು ಅಷ್ಟು ಸಕ್ಸಸ್ ಆಗಿಲ್ಲ. ನಾವೊಂದು ಮೈಂಡ್ ಸೆಟ್ ಮಾಡಿಬಿಟ್ಟು ಪ್ರೇಕ್ಷಕರಿಗೆ ಇಲ್ಲಿ, ಅಂದರೆ ಈ ಕಾಮಿಡಿ ಇದ್ರೇ ನಾಟಕ, ಕಾಮಿಡಿ ಇದ್ರೇ ಸಿನಿಮಾ ಅನ್ನುವಂಥ ಮೈಂಡ್ ಸೆಟ್ಟಿಗೆ ಜನರನ್ನು ತಯಾರು ಮಾಡಿದ್ದರಿಂದ ಆ ಸಮಸ್ಯೆ ಕಾರಣ ಆಯಿತು ಏನೋ ಅಂತ ಒಂದು ಅನ್ನಿಸ್ತದೆ. ಮತ್ತು ಇತ್ತೀಚೆಗೆ ಈ ತುಳು ನಾಟಕಗಳು ಬಹಳ ಪಾಪ್ಯುಲರ್ ಆದಾಗ, ಎರಡನೇ ಜನ್ರೇಷನ್ನ ತುಳು ನಾಟಕಗಳು ಬಹಳ ಪಾಪ್ಯುಲರ್ ಆದಾಗ ಆ ನಾಟಕಗಳನ್ನೇ ಸಿನಿಮಾ ಮಾಡೋ ಪ್ರಯತ್ನವನ್ನು ಆ ನಾಟಕದ ನಿರ್ದೇಶಕರುಗಳೇ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದೇನಾಯಿತು, ನಾಟಕದ ಗ್ರಾಮರ್ ಬೇರೆ, ಸಿನಿಮಾದ ಗ್ರಾಮರ್ ಬೇರೆ. ಈ ಗ್ರಾಮ್ಯಾಟಿಕಲ್ ಇಶ್ಯೂಸ್ ಅಲ್ಲಿ ಆಯಿತು. ಈಗ ನಮಗೆ ಎಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ಗೂ ಅದರದೇ ಆದಂತೊಂದು ಗ್ರಾಮರ್ ಇದೆ, ಅದು ಭರತನಾಟ್ಯ ಇರ್ಬೋದು, ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು. ಅವರು ಸಿನಿಮಾದ ಗ್ರಾಮರನ್ನು ಹೆಚ್ಚಾಗಿ ಕಲೀಲಿಕ್ಕೆ ಹೋಗಲಿಲ್ಲ, ನಾಟಕದ ಗ್ರಾಮರನ್ನೇ ಸಿನಿಮಾಕ್ಕೆ ಅಡಾಪ್ಟ್ ಮಾಡಿಕೊಂಡು ಅದೇ ಥರ ಸಿನಿಮಾವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದರಿಂದ ನಾವು ಸಿನಿಮಾ ನೋಡಿದಾಗ ಅದು ನಾಟಕದ ಇನ್ನೊಂದು ವರ್ಷನ್ ಥರನೇ ಕಾಣಲಿಕ್ಕೆ ಶುರು ಆಯಿತು. ಅದಕ್ಕೆ ಪೂರಕವಾಗಿ ತಾಂತ್ರಿಕವಾಗಿ ಸ್ವಲ್ಪ ರಿಚ್ ಮಾಡಲಿಕ್ಕೆ ಸಾಧ್ಯ ಆಯ್ತಂದ್ರೆ ಇತ್ತೀಚೆಗೆ ಸ್ವಲ್ಪ ಇನ್ವೆಸ್ಟರ್ಸು ಸಿಗ್ತಾರೆ, ಹಣ ಹಾಕುವವರು ಸಿಗ್ತಾರೆ. ಆರಂಭದಲ್ಲಿ ಇವರು ಹೇಳಿದಾಗೆ ಕಷ್ಟಪಟ್ಟು ಯಾರ್ಯಾರಂತೋ ಬೇಡಿಕಾಡಿ ಸಿನಿಮಾ ಮಾಡೋ ಪರಿಸ್ಥಿತಿ ಇತ್ತು, ಈಗ ಹಾಗೆ ಇಲ್ಲ. ಯಾಕಂದ್ರೆ ಸ್ವಲ್ಪ ದುಡ್ಡಿರೋರಿಗೆ ನಾನು ಪ್ರೊಡ್ಯೂಸರ್ ಅಂತ ಹೇಳಿಕೊಳ್ಳಲಿಕ್ಕೆ ಆ ಕಾರಣಕ್ಕಾಗಿ ಸಿನಿಮಾ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಆ ಥರದ ಬೆಳವಣಿಗೆ ಆಯಿತು ಅಂತ ನನ್ನ ಭಾವನೆ. ಇಲ್ಲಿ ಈಗ ಮಲ್ಟಿಪ್ಲೆಕ್ಸ್ಗಳು ಬಂದ ಮೇಲೆ ಸಿನಿಮಾಕ್ಕೆ ತೊಂದರೆ ಆಯಿತು, ತೊಂದರೆ ಆಗಲಿಲ್ಲ ಅನ್ನೋ ಚರ್ಚೆಗಿಂತ ನನಗನ್ನಿಸೋದು, ಯಾವುದೇ ಸಿನಿಮಾವನ್ನು ಪ್ರೇಕ್ಷಕರಿಗೆ ನಾವು ಕೊಟ್ಟರೆ ಪ್ರೇಕ್ಷಕರು ಖಂಡಿತ ನೋಡ್ತಾರೆ. ನಾವೇನ್ ಮಾಡ್ತೇವೆ, ನಾವೇ ಪ್ರೇಕ್ಷಕರನ್ನ ಮೊದಲೇ ಜಡ್ಜ್ ಮಾಡ್ತೇವೆ. ಓ ಇಂಥ ಪ್ರೇಕ್ಷಕರಿಗೆ ಇಂಥ ಸಿನಿಮಾವೇ. ಈಗ ಫಾರ್ ಎಕ್ಸಾಂಪಲ್ ಈ ಕಾರ್ಯಕ್ರಮಕ್ಕೆ ಇದೇ ಪ್ರೇಕ್ಷಕರೇ ಬರಬೇಕು ಅಂತ ನಿಯಮ ಏನಿರಲಿಲ್ಲ. ಯಾಕಂದ್ರೆ ನಾಲ್ಕು ಜನ ಹೊಸಬ್ರು, ಈಗ ಹೊಸ ಹುಡುಗರು ಕೆಲವರು ಇದ್ದಾರೆ, ಅವ್ರಿಗೆ ಇವತ್ತು ಒಟ್ಟು ಇಲ್ಲಿಂದ ಕ್ಯಾರಿ ಮಾಡಿದ ಟೇಕ್ ಅವೇ ಮೆಟೀರಿಯಲ್ ಇಂದಾಗಿ ಖಂಡಿತ ಅವ್ರು ಇನ್ನೊಮ್ಮೆ ಇಂಥ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವಕಾಶಗಳನ್ನ ಕೊಡ್ತಾ ಇಲ್ಲ ನಾವು ಪ್ರೇಕ್ಷಕರಿಗೆ, ಅವಕಾಶಗಳನ್ನ ಕೊಡ್ತಾ ಇಲ್ಲ. ಈ ಸಿನಿಮಾ ವಿಷಯಕ್ಕೆ ಬಂದಾಗಲೂ ಅದೇ ಆಯ್ತು. ಮತ್ತೆ ಈ ಅತಿಯಾದ ಅದ್ಧೂರಿತನ ಮತ್ತು ಅತಿಯಾದಂತ ಎಂಟರ್ಟೈನ್ಮೆಂಟ್ ಕೊಡುವಂತ ಒಂದು ಚಾಳಿ ಇದೆಯಲ್ಲ, ಅದರಿಂದಾಗಿ ಮತ್ತೆ ಇನ್ನೊಂದು ಕಾಂಪಿಟೇಷನ್ ಶುರು ಆಯಿತು. ಆ ತೆಲುಗಿನವ್ರು ಹಾಗೆ ಮಾಡ್ತಾರೆ, ನಾವ್ಯಾಕೆ ಹಾಗೆ ಮಾಡಬಾರ್ದು, ಅವರು ತುಳು ಇವರು ಹಿಂದಿ ಸಿನಿಮಾದವ್ರು ಹಾಗೆ ಮಾಡ್ತಾರೆ, ನಾವ್ಯಾಕೆ ಹಾಗೆ ಮಾಡಬಾರ್ದು, ಮತ್ತು ಹಾಗೆ ಮಾಡಿದರೆ ಮಾತ್ರ ಮಾರ್ಕೆಟ್ ಆಗುತ್ತೆ, ಹಾಗೆ ಮಾಡಿದರೆ ಸಿನಿಮಾದ ರಿಚ್ನೆಸ್ ಇರುತ್ತೆ, ಈ ಥರದ ಭಾವನೆಗಳು ಇಲ್ಲಿ ನಿರ್ದೇಶಕರನ್ನು ಕಾಡಲಿಕ್ಕೆ ಶುರು ಮಾಡಿದಾಗ ಆ ಥರ ರಿಚ್ ಮಾಡೋ ಪ್ರಯತ್ನವನ್ನು ಮಾಡ್ತಾವ್ರು. ಈಗ ರಿಚ್ ರವಿಚಂದ್ರನ್ ಕೂಡ ಸಿನಿಮಾಗಳನ್ನು ರಿಚ್ ಮಾಡಿದ್ದಾರೆ, ಬಟ್ ಅಲ್ಲಿ ತೀರಾ ಕರ್ಕಶವಾದಂಥ ತೀರಾ ಸಹಿಸಲಿಕ್ಕೆ ಅಸಾಧ್ಯ ದೃಶ್ಯಗಳನ್ನು ಅವರ ಸಿನಿಮಾಗಳಲ್ಲಿ ಕಾಣೋದಿಲ್ಲ. ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾವನ್ನು ಬಹಳ ಕಲಾತ್ಮಕವಾಗಿ ನಿರ್ದೇಶನ ಮಾಡಿದವರಲ್ಲಿ ಅಥವಾ ರವಿಚಂದ್ರನ ಸಿನಿಮಾಗಳು ಬಹಳ ಚೆನ್ನಾಗಿ ಬಂದಿತ್ತು. ಸೊ ಆ ಥರದ ಒಂದು ಸಾಫ್ಟ್ ಕಾರ್ನರ್ ಇರೋ, ಅದೊಂದು ಸಾಫ್ಟ್ ಆಗಿ ನೋಡಲಿಕ್ಕೆ ಇಷ್ಟಪಡುವಂಥ ಸಿನಿಮಾಗಳು ತುಳುವಿನಲ್ಲಿ ಬರಬೇಕಾಗಿತ್ತು, ಅದು ಯಾಕೋ ಬರಲಿಲ್ಲ. ಅದೊಂದು ಕೊರತೆ ನಮ್ಮನ್ನು ಕಾಡ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡೋದರಿಂದ ಏನಾಯ್ತಂದ್ರೆ ನೋಡೋರಿಗೆ ಸ್ವಲ್ಪ ತೊಂದರೆ ಆಯಿತು. ಯಾಕಂದರೆ ಇಲ್ಲಿ 40 ರೂಪಾಯಿಗೆ ಟಿಕೆಟ್ ಕೊಟ್ಟು ನೋಡೋ ಸಿನಿಮಾ ಪ್ರೇಕ್ಷಕರು ಅಲ್ಲಿ 200 ರೂಪಾಯಿಗೆ 300 ರೂಪಾಯಿ ಕೊಟ್ಟು ನೋಡಬೇಕು ಅಂತಂದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ. ಮತ್ತು ಈಗೇನಾದರೂ ಈ ಪೈರಸಿ ಕಾಲ ಆಗಿರೋದ್ರಿಂದ ರಿಲೀಸ್ ಆಗಿ ಮಾರನೇ ದಿವಸ ನಿಮಗೆ ನೋಡಲಿಕ್ಕೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗೋದರಿಂದ ಸಿನಿಮಾ ಇಂಡಸ್ಟ್ರಿ ಬೆಳೆದೇ ಇರಲಿಕ್ಕೆ ಅದು ಒಂದು ಕಾರಣ. ಮತ್ತೊಂದು, ಇವರು ಸರ್ ಹೇಳಿದಾಗೆ ನಮ್ಮಲ್ಲಿ ಪ್ರೊಡ್ಯೂಸರ್ಸ್ ಯಾರಿಗೂ ಗೊತ್ತಿರೋದಿಲ್ಲ, ಇವನ್ ನಿರ್ದೇಶಕರ ಹೆಸರು ಯಾರಿಗೂ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಅಲ್ಲಿ ಯಾರು ಹೀರೋ ಇದ್ದರು, ಯಾರ ಕಾರಣಕ್ಕೆ ಸಿನಿಮಾ ಪಾಪ್ಯುಲರ್ ಆಯಿತು. ಸೊ ಅಂದರೆ ಈಗ ಆ ಒಂದು ಹೀರೋಯಿಸಮನ್ನು ಇಟ್ಟುಕೊಂಡು ಸಿನಿಮಾ ಬೆಳೆಯುವಂಥ ಪ್ರಮೇಯ ಇದೆಯಲ್ಲ, ಅದು ಬಹಳ ಅಪಾಯಕಾರಿ ಬೆಳವಣಿಗೆ ಅಂತ. ಕಂಟೆಂಟ್ ಓರಿಯೆಂಟೆಡ್ ಆಗಿ ಸಿನಿಮಾ ಸಕ್ಸಸ್ ಆಗಬೇಕು. ಈಗ ನೋಡಿ, ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಯಾವುದೇ ಸಿನಿಮಾ ಬಂದರೂ ಅಲ್ಲಿ ಒಂದಷ್ಟು ಜನ ಹೀರೋಗಳಿದ್ದಾರೆ, ಆ ಹೀರೋಗಳಿಗೆ ಮ್ಯಾಚ್ ಆಗುವ ಹಾಗೆಯೇ ಸಿನಿಮಾಗಳನ್ನು ಮಾಡೋದು. ಕಥೆಗಳಿಗೆ ಮ್ಯಾಚ್ ಆಗುವಾಗ ಹೀರೋಗಳನ್ನು ಹಾಕೋದಿಲ್ಲ, ಹೀರೋಗಳಿಗೆ ಮ್ಯಾಚ್ ಆಗುವಾಗ ಸಿನಿಮಾಗಳನ್ನು ಮಾಡೋದು. ಅದು ಇತ್ತೀಚಿನ ತುಳು ಇಂಡಸ್ಟ್ರಿಯಲ್ಲಿ ಕೂಡ ಅದೇ ನಡೆಯಿತು. ನಮ್ಮಲ್ಲಿ ಒಂದಷ್ಟು ಜನ ಪಾಪ್ಯುಲರ್ ಕಲಾವಿದರಿದ್ದರು, ಸೊ ಅವರಿಗೆ ಮ್ಯಾಚ್ ಆಗುವ ಸಿನಿಮಾಗಳನ್ನೇ ಮಾಡ್ತಾ ಬಂದಿರೋದು. ಅದರಿಂದ ಏನಾಯ್ತು ಅಂದರೆ ಆ ಮೊನೊಟನಿ ಕ್ರಿಯೇಟ್ ಆಯಿತು. ಜನರಿಗೆ ನೋಡಿ ನೋಡಿ ಇಂದು ಲಂಚನೆ ಮಾರ್ರೆ, ಒಂದು 4-5 ಸಿನಿಮಾ ನೋಡಿದ ಮೇಲೆ ಇಂದು ಲಂಚನೆ ಮಾರ್ರೆ ಅಂತ ಹೇಳುವಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಅಪರೂಪಕ್ಕೆ ಕೆಲವೇ ಸಿನಿಮಾಗಳು ಮಾತ್ರ ನಮ್ಮ ತುಳು ಫಿಲ್ಮಲ್ಲಿ ಹೀಗೂ ಮಾಡ್ಬೋದಿತ್ತು, ಹೀಗೂ ಮಾಡಿದ್ದಾರೆ ಅಂತ ಮೆಚ್ಚಿಕೊಳ್ಳುವಂಥ ಸಿನಿಮಾಗಳು. ಹೆಚ್ಚು ಕಮ್ಮಿ 144 ಸಿನಿಮಾ ರಿಲೀಸ್ ಆಗಿದೆ ನಮ್ಮ ತುಳು ಇಂಡಸ್ಟ್ರಿಯಲ್ಲಿ. ಇನ್ನೊಂದು 27 ಸಿನಿಮಾ ರಿಲೀಸ್ ಆಗದೆ ಪೆಟ್ಟಿಗೆಯಲ್ಲೇ ಇದೆ ಅಂತ ನಾನು ಕೇಳಲ್ಪಟ್ಟೆ. ಅಂದರೆ ಅಷ್ಟು ನಂಬರ್ ಆಫ್ ಸಿನಿಮಾಗಳು ತುಳುವಿನಲ್ಲಿ ಆಗ್ತಾ ಇದೆ, ಬಟ್ ನೆನಪಿಟ್ಟುಕೊಳ್ಳುವಂಥ ಹೆಸರು ಹೇಳಿ, ಇದು ನಮ್ಮ ದುರಂತ ಅಂತ.
2: ಈಗ ಮೇನ್ ಥಿಯೇಟರ್ ಮತ್ತು ಮಾಲ್ ಥಿಯೇಟರ್ನ ಇದನ್ನು ವಿಷಯ ಹೇಳಿದರೆ, ಈ ಯಾವ ಸಿನಿಮಾ ಮೊದಲು ರೀಲ್ ಮೂಲಕ ನಮಗೆ ನೋಡಲಿಕ್ಕೆ ಸಿಗ್ತದೆ, ಅದೊಂದು ಡಬ್ಬದಲ್ಲಿ ಥಿಯೇಟರ್ಗೆ ಬಂದು ಥಿಯೇಟರಲ್ಲಿ ಸಿನಿಮಾ ಯಾವಾಗಲೂ ರಹಸ್ಯ, ಅದು ಗುಪ್ತ. ಓಪನ್ ಆದ ಕೂಡಲೇ ಅದು ಏನು ಅಂದ ಅದರದ್ದು ಇದಿಲ್ಲ. ಮತ್ತು ಸಿನಿಮಾವನ್ನು ಥಿಯೇಟರಲ್ಲಿ ನೋಡಬೇಕು, ನಾವು ಮೊಬೈಲಲ್ಲಿ ನೋಡಿದರೆ ಅದು ಸಿನಿಮಾ ಅಂತ ಆಗೋದಿಲ್ಲ. ಸಿನಿಮಾ ಸಮೂಹ ಮಾಧ್ಯಮ, ಅಂದರೆ ಎಲ್ಲರೊಂದಿಗೆ ನೋಡಿದಾಗ ಮಾತ್ರ ಅದು ಸಿನಿಮಾ. ನಾಟಕವನ್ನು ಒಬ್ಬರೇ ನೋಡಲಿಕ್ಕಾಗ್ತದ? ಆದ್ದರಿಂದ ನಿಜವಾಗಿ ಥಿಯೇಟರ್ಗೆ ಬಂದು ನೋಡುವಂಥ ಪರಿಸ್ಥಿತಿಗೆ ಮೊದಲು ಸಿನಿಮಾ ರೀಲಲ್ಲಿ ಒಂದು ಥಿಯೇಟರಿಂದ ಮತ್ತೊಂದು ಥಿಯೇಟರ್ಗೆ, ಉಡುಪಿಯಿಂದ ಸುಳ್ಯಕ್ಕೆ ಕಾಸರ್ಗು, ಹೀಗೆ ಹೋಗ್ತಿತ್ತು. ಯಾವಾಗ ಡಿಜಿಟಲ್ ಆದಾಗ ಆಮೇಲೆ ಸಿನಿಮಾ ಸಿ ಡಿ ರೂಪದಲ್ಲಿ ಬರಲಿಕ್ಕೆ ಶುರು ಆಯಿತು. ಥಿಯೇಟರಲ್ಲಿ ನೋಡುವವರು ಸಿ ಡಿ ತಗೊಂಡು ನೋಡುವಂಥ ಅವಕಾಶ ಸಿಕ್ಕಿದಾಗ ಮೇನ್ ಥಿಯೇಟರ್ ಅದೊಂದು ಒಳ್ಳೆ ಥಿಯೇಟರು, ಅಷ್ಟು ಜನ ಕೆಪ್ಯಾಸಿಟಿ, ಅದೊಂದು ಬಹಳ ಒಂದು ಜಾತ್ರೆ ಹಬ್ಬದಂತೆ ಹಳ್ಳಿಯಿಂದೆಲ್ಲ ಬರ್ತಿದ್ದದ್ದು. ಈ ಡಿಜಿಟಲ್ ಆದರ ನಂತರದಿಂದ ಥಿಯೇಟರಿಗೆ ಬರುವ ಜನ ಕಡಿಮೆ ಆದರು. ಶೋಕಿ ಜೀವನ ಆರಂಭ ಆದ ಮೇಲೆ ಮಹಲ್ ಜೀವನಕ್ಕೆ ಹೋದಾಗ ಇಲ್ಲಿ 6 ರೂಪಾಯಿ 5 ರೂಪಾಯಿಯ 2 ರೂಪಾಯಿಯಿಂದ ಸಿನಿಮಾ ಆರಂಭ ಆದದ್ದು. ಆಣೆ ಕಾಲದಲ್ಲಿ ಸಹ ಸಿನಿಮಾ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೇನೆ ಮುಖ್ಯ ಚಿತ್ರ ಕಾಲದಲ್ಲಿ. ಅದು ಈಗ ನಮ್ಮ ಬೆಳವಣಿಗೆ, ಸಮಾಜ ಹೇಗೆ ಅಂತರ್ಜಾಲ ಡಿಜಿಟಲ್ಕರಣ ಎಲ್ಲ ಆದ ರೀತಿಯಲ್ಲಿ ಸಿನಿಮಾ ಕೂಡ ಓಪನ್ ಆಯಿತು, ಎಲ್ರಿಗೂ ಸಿಗ್ಲಿಕ್ಕಾಯಿತು. ಆದ್ದರಿಂದ ಈಗಿನ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಕಾರಣದಿಂದ ಈಗ ಒಂದು ಥಿಯೇಟರನ್ನು ಮೇಂಟೈನ್ ಮಾಡಬೇಕಾದ್ರೆ ಅವರು ಡಿಸ್ಟ್ರಿಬ್ಯೂಟರ್ನ ಡಿಪೆಂಡ್ ಆಗಿದ್ದು. ಸಿನಿಮಾಗಳು, ಒಳ್ಳೆ ಸಿನಿಮಾಗಳು, ಕೆಲವರೆಲ್ಲ ಕಾಂಪಿಟೇಷನ್ ಇತ್ತಿತ್ತು, ಎಡಗಲ್ಲು ಗುಡ್ಡದ ಮೇಲೆ, ಬಬ್ಬುರುವಾನ ಇಂಥೆಲ್ಲ ಕನ್ನಡ ಸಿನಿಮಾ. ಮತ್ತು ಮೊದಲು ಇಲ್ಲಿ ಹೆಚ್ಚು ತಮಿಳು ಸಿನಿಮಾಗಳು ಬರ್ತಿತ್ತು, ಒಳ್ಳೊಳ್ಳೆ ಥಿಯೇಟರ್. ಇಷ್ಟು ಥಿಯೇಟರ್ ಮಂಗಳೂರಲ್ಲಿ ಆದದ್ದು ಬಹು ದೊಡ್ಡದು. ಆದರೆ ಇದು ಡಿಜಿಟಲಿಗೆ ಯಾವಾಗ ಕನ್ವರ್ಟ್ ಆಯ್ತಾ, ಅಲ್ಲಿಂದ ಒಂದೊಂದೇ ಥಿಯೇಟರ್ಗಳು ಕಮರ್ಷಿಯಲ್ ಲೈನ್ ಅನ್ನು ನೋಡ್ಲಿಕ್ಕೆ ಹೋಯ್ತು. ಮಾಲಲ್ಲಿ ಜನಗಳು ಹೆಚ್ಚು ಸಿನಿಮಾವನ್ನು ಲೈಕ್ ಮಾಡಿದ್ದರಿಂದ ಸಿನಿಮಾ ಮಾಲ್ ಜನರೇಷನ್ಗೆ ಬಂದಿದೆ. ಇನ್ನು ಬೇಗನೆ ನಮ್ಮ ಮನೆಯಲ್ಲೇ ಹೋಮ್ ಥಿಯೇಟರ್ ಪ್ರತಿಯೊಬ್ಬರ ಮನೆಯಲ್ಲಿ ಆಗ್ತದೆ. ನಿಜವಾಗಿ ಮೊಬೈಲ್ ಟಿ ವಿ ನೋಡೋದಕ್ಕಿಂತ ನಮ್ಮ ಮನೆಯಲ್ಲಿ ಹೋಮ್ ಥಿಯೇಟರಲ್ಲಿ ಸಿನಿಮಾ ನೋಡಿದರೆ ಅದು ಸಿನಿಮಾ ಅಂತ ಆಗ್ತದೆ ಅಂತ ಹೇಳ್ತೀನಿ ನನ್ನ ಅಭಿಪ್ರಾಯ.
1: ಸಣ್ಣ ಪ್ರಶ್ನೆ, ಈಗ ತಮಿಳುನಾಡಿನಲ್ಲಿ ಸರ್ಕಾರ ಎಲ್ಲ ಸಿನಿಮಾಗಳಿಗೂ ಮಲ್ಟಿಪ್ಲೆಕ್ಸ್ಗಳಲ್ಲೂ ಟಿಕೆಟ್ನ ಪ್ರೈಸಿಂಗ್ ಮೇಲೆ ಕ್ಯಾಪ್ ಹಾಕಿದೆ. ಟಿಕೆಟ್ನ ಬೆಲೆ 125 ರೂಪಾಯಿ ಮೇಲೆ ಹೋಗಲಿಕ್ಕಿಲ್ಲ. ಕರ್ನಾಟಕದಲ್ಲಿ ಆಗಲಿ ಮಹಾರಾಷ್ಟ್ರದಲ್ಲಾಗಲಿ ಈ ರೀತಿಯ ಪಾಲಿಸಿಯನ್ನು ಸರ್ಕಾರ ತಗೊಂಡಿಲ್ಲ. ಈ ತಮಿಳುನಾಡಿನ ಸರ್ಕಾರದ ಪಾಲಿಸಿಯಿಂದ ಬಹಳ ಆಶ್ಚರ್ಯಕರವಾದ ಬೆಳವಣಿಗೆ ಏನು ಅಂದರೆ, ಸಿನಿಮಾಗಳು ಮೊದಲು ಎಷ್ಟು ಹಣ ಮಾಡ್ತಾಯಿದ್ವು, ಸಿನಿಮಾದ ಹಣ ಕಡಿಮೆ ಮಾಡಿದ ಮೇಲೆ ಸಿನಿಮಾದ ರೆವೆನ್ಯೂ ಜಾಸ್ತಿ ಆಗಿದೆ. ಸೊ ಈ ರೀತಿ ಮಾಡೋದ್ರಿಂದ ರೀಜನಲ್ ಸಿನಿಮಾ ಅಂದರೆ ಈವನ್ ಕನ್ನಡಕ್ಕೆ ಕೂಡ ಹೆಲ್ಪ್ ಆಗಬಹುದಾ, ಏನು ಅನಿಸುತ್ತೆ ನಿಮಗೆ?
2: ಇಲ್ಲಿ ಕರ್ನಾಟಕದಲ್ಲಿ ಮತ್ತು ಇವರ ಮದ್ರಾಸ್ ಕೇರಳ ಇಲ್ಲೆಲ್ಲ ಈ ಸಿನಿಮಾ ನೀತಿ ನಿಯಮಗಳು ಅಂದರೆ ಥಿಯೇಟರಲ್ಲಿ ಅದೇ 125, ಇಲ್ಲಿ ಹಾಗೆಲ್ಲ 400 ರೂಪಾಯಿ ಸೌಕುತ್ತದೆ ಪ್ರಥಮ ವಾರದಲ್ಲಿ. ಇಲ್ಲಿದ್ದು ನೀತಿ ಬೇರೆ, ಅಲ್ಲಿದ್ದು ನೀತಿ ಬೇರೆ. ಇದರಲ್ಲಿ ಈ ಪ್ರಶ್ನೆ ಕೇಳಿದ್ದು ಒಳ್ಳೆಯದಾಯಿತು, ಇದೊಂದು ದೊಡ್ಡ ಸಮಸ್ಯೆ. ನಮ್ಮ ತುಳು ಪಿಕ್ಚರಿಗೂ ಒಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿಯ ಕರ್ನಾಟಕ ನೀತಿಯಲ್ಲಿ ಫಸ್ಟ್ ವೀಕ್ನಲ್ಲಿ 50-50 ಕರ್ನಾಟಕದ ಲ್ಯಾಂಗ್ವೇಜ್, ಅಂದರೆ ಕನ್ನಡಕ್ಕೆ ಮಾತ್ರ, ಅದು ಕರ್ನಾಟಕಕ್ಕೆ ಲ್ಯಾಂಗ್ವೇಜ್ ಆಗಬೇಕಿತ್ತು. ಅದರಲ್ಲಿ ಕೊಡವು ಬರ್ತದೆ, ಎಲ್ಲ ಭಾಷೆ ಬರ್ತದೆ. ಹಿಂದಿಗೆ ಬೇರೆ ರೇಟು, ಸೆಕೆಂಡ್ ವೀಕ್ ಆಗುವಾಗ ಬೇರೆ, ಥರ್ಡ್ ವೀಕ್ 70-30 ಅಂದರೆ ಥಿಯೇಟರ್ನವರಿಗೆ 70, ನಿರ್ಮಾಪಕರಿಗೆ 30, ಅದರಲ್ಲಿ GST ಎಲ್ಲ ಹೋಗ್ತದೆ. ಅದೇನೇ ಇರಲಿ, ಇಲ್ಲಿದ್ದು ಇದೊಂದು ದೊಡ್ಡ ಸಮಸ್ಯೆ ಇದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಮಾಲ್ಗಳ ವಾದ ವಿವಾದ ನಡೀತಾ ಇದೆ. ಇದರಲ್ಲಿ ಸಫರಾದವರು ತುಳು ಭಾಷೆಯ ಅಥವಾ ಪ್ರಾದೇಶಿಕ ಭಾಷೆಯವರು, ತುಳು ಅಂತಲ್ಲ. ಕನ್ನಡಕ್ಕೀಗ 50 ಸಿಕ್ಕಿದರೆ ಸೆಕೆಂಡ್ ವೀಕ್ ಆಗುವಾಗ ಅದು 35-65 ಈ ಇದರಲ್ಲಿ ಹೋಗುವಾಗ ತುಳಿಗೆ ಅದು ರೇಟು, ಕನ್ನಡಕ್ಕೆ ಬೇರೆ. ಅದರ ನೀತಿ ಅದೊಂದು ನಮ್ಮಲ್ಲಿ ಇರುವ ಸಮಸ್ಯೆ. ಇದರಿಂದ ಒಂದು ಸಿನಿಮಾಕ್ಕೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಮಿನಿಮಮ್ ಆಗಿ ನಾನು ಹೇಳುವ ಪ್ರಕಾರ 5-10 ಲಕ್ಷದ ಡಿಫರೆನ್ಸ್ ಬರ್ತದೆ. 10-20 ಲಕ್ಷ ಸಿನಿಮಾದ ಮೇಲೆ ಹೋಗ್ತದೆ. ಇಷ್ಟು ವ್ಯತ್ಯಾಸಗಳು ಕನ್ನಡ ಸಿನಿಮಾಕ್ಕೂ ತುಳು ಅಥವಾ ಪ್ರಾದೇಶಿಕ ಭಾಷೆಗೂ, ಕೊಂಕಣಿ ಆಗಲಿ ಕೊಡವಾಗಲಿ ಬ್ಯಾರಿ ಭಾಷೆಗಾಗಲಿ, ಅಷ್ಟು ಡಿಫರೆನ್ಸ್ ಬರ್ತದೆ ಸರಿಯಾದ ಕ್ಯಾಲ್ಕುಲೇಷನ್ ಮಾಡಿದರೆ ಸಿನಿಮಾದ ಮೇಲೆ.
1: ಕಳೆದ ಒಂದು 8-10 ವರ್ಷಗಳಲ್ಲಿ ಇಂಟರ್ನೆಟ್ ಮತ್ತು OTT ಪ್ಲಾಟ್ಫಾರ್ಮ್ಗಳು, ಬಹಳಷ್ಟು ಪ್ಲಾಟ್ಫಾರ್ಮ್ಗಳು ಬಂದಿವೆ. ಬಹಳ ಪಾಪ್ಯುಲರ್ ಆಗಿರುವಂಥ ಯಾವುದೇ ಪ್ಲಾಟ್ಫಾರ್ಮಲ್ಲಿ ತುಳು ಸಿನಿಮಾಗಳು ಅಥವಾ ನಮ್ಮ ಕೋಸ್ಟಲ್ ಕರ್ನಾಟಕದ ಸಿನಿಮಾಗಳು ಯಾವುದೂ ಇಲ್ಲ. ಒಂದೆರಡು ಎಕ್ಸೆಪ್ಷನ್ ಇದೆ, ಈ ಕೆಲವು ಕನ್ನಡ ಸಿನಿಮಾಗಳು ಇವೆ ಅಫ್ಕೋರ್ಸ್, ಬಟ್ ಅದು ಬಿಟ್ಟರೆ ಈ ವೈದೇಹಿ ಅವರ ಅಮ್ಮಚ್ಚನ ನೆನಪು ಅಂದರೆ ಚಂಪಾಶೆಟ್ಟಿ ಅವರ ಸಿನಿಮಾ, ಅದು ಅಮೆಝಾನ್ ಪ್ರೈಮ್ನಲ್ಲಿದೆ. ಬಹಳ ಅದು ಕನ್ನಡ ಸಿನಿಮಾ ಅಂತ ತಗೊಂಡಿರೋದು, ಅವರು ಪ್ರಾದೇಶಿಕ ಭಾಷೆಯನ್ನಾಗಿ ಅದನ್ನು ನೋಡ್ತಾ ಇಲ್ಲ. ಇದರ ಇಂಪ್ಯಾಕ್ಟ್ ಹೇಗೆ, OTT ಮತ್ತು ಇಂಟರ್ನೆಟ್ನ ಇಂಪ್ಯಾಕ್ಟು ತುಳು ಭಾಷೆ ಅಥವಾ ಕೊಂಕಣಿ ಭಾಷೆ ಅಥವಾ ಪ್ರಾದೇಶಿಕ ಭಾಷೆಯ ಸಿನಿಮಾಗಳ ಮೇಲೆ ಹೇಗೆ? ಯಾಕಂದರೆ ಯೂಟ್ಯೂಬ್ ಅನ್ನುವಂಥ ಒಂದು ಅಗಾಧವಾದಂಥ ಸಮುದ್ರ, ಯಾರು ಬೇಕಾದರೂ ಅಲ್ಲಿ ಸಿನಿಮಾವನ್ನು ಅಪ್ಲೋಡ್ ಮಾಡಬಹುದು, ಯಾರದೇ ಹಂಗೆ ಇದೆಲ್ಲ ಮಾಡ್ಬೋದು. ಇದರ ಪ್ರಭಾವ ಹೇಗಿದೆ?
3: OTTಗಳು ಒಂದು ಪಕ್ಕ ಕಮರ್ಷಿಯಲ್ ಪ್ಲಾಟ್ಫಾರ್ಮ್ಸ್. ಅವರಿಗೊಂದು ಫಾರ್ಮ್ಯುಲಾ ಇದೆ, ಒಂದು ಸಿನಿಮಾ ಆದರೆ ಇಷ್ಟು ಹಾಡು ಇರಬೇಕು, ಇಷ್ಟು ಫೈಟ್ ಇರಬೇಕು, ಇಷ್ಟು ಡ್ಯಾನ್ಸ್ ಇರಬೇಕು. ಸೊ ನೀವು ಕಂಟೆಂಟ್ ಏನಿಲ್ಲದ್ರೂ ಪರವಾಗಿಲ್ಲ, ಅಷ್ಟು ಫಾರ್ಮ್ಯುಲಾ ಇರೋ ಸಿನಿಮಾ ಯಾವುದು ಕೊಟ್ಟು ಎಷ್ಟು ಥರ್ಡ್ಲ ಸಿನಿಮಾ ಕೂಡ ತಗೊಳ್ತಾರೆ. ಯಾಕಂದರೆ ಅದು ಪಕ್ಕ ಕ್ರಮ. ಇದು ನನ್ನ ಭಾಳ ಬೇಸರದಿಂದ ಈ ಥರ ಕಮೆಂಟ್ ಮಾಡ್ತಾ ಇದ್ದೇನೆ. ಯಾಕೆ ನಾವು ತುಂಬ ಸಿನಿಮಾಗಳನ್ನು ಇವನ್ ನೋಡಿ, ಈಗ ಅವಾರ್ಡ್ ಸಿಕ್ಕಿದಂಥ ಎಷ್ಟೋ ಸಿನಿಮಾಗಳು ಕನ್ನಡದಲ್ಲಿ OTTಯಲ್ಲಿ ಇಲ್ಲ. ಈಗ ಇದು ಗಿರೀಶ್ ಕಾಸರ ಹೇಳಿರೋ ಸಿನಿಮಾ ಯಾವಾಗ ಘಟಸ್ಟ್ರಾದ ಅಂಥವೆಲ್ಲ ಈಗ ಫಾರಿನ್ ಕಂಟ್ರೀಸಲ್ಲಿ ಈಗ ಮತ್ತೆ ಫೆಸ್ಟಿವಲಲ್ಲಿ ಶೋ ಆಗ್ತಾ ಇದೆ. ಅದೇ ನಮ್ಮ ಯಾವುದೇ OTTಗಳಲ್ಲಿ ಶೋ ಆಗ್ತಾ ಇಲ್ಲ. ಅದು ಹಾಗಾಗಿ ನಾವು ಈಗ OTTಗಾಗಿ ಸಿನಿಮಾ ಮಾಡಲೇಬಾರ್ದು ಅಂತ ಮಟ್ಟಕ್ಕೆ ತುಂಬ ಒಳ್ಳೆ ಒಳ್ಳೆ ಸಿನಿಮಾ ಮೇಕರ್ಸು ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ದೊಡ್ಡ ಅನುಭವ ನಮಗಾಗಿದ್ದು, ನಾವು ಏಕಂ ಅಂತ ಒಂದು ಸೀರೀಸ್ ಮಾಡಿದ್ದೀವಿ ಕೊರೋನಾ ಟೈಮ್ ಆದಮೇಲೆ. ರಕ್ಷಿತ್ ಶೆಟ್ಟಿ ಪರಮ ಸ್ಟುಡಿಯೋ ಮತ್ತು ಜರ್ನಿಮೆನ್ ಪ್ರೊಡಕ್ಷನಿಂದ ಒಂದು 7 ಸಿನಿಮಾಗಳನ್ನು ಮಾಡಿತ್ತು. ಪ್ರಕಾಶ್ ರೈ ಒಂದು ಸಿನಿಮಾ ಮಾಡಿದರು, ರಾಜ್ ಶೆಟ್ಟಿ ಒಂದು ಮಾಡಿದರು, ಒಂದು ನಾನು ಮಾಡಿದ್ದೆ, ಒಂದು ನನ್ನ ಮಗಳು ಮತ್ತು ಶನಿ ಶೆಟ್ಟಿ ಮಾಡಿದರು, ಮತ್ತು ಮಾನಸ ಸುಧೀರ, ಹೀಗೆ ಒಂದು 7 ಸಿನಿಮಾ ಮಾಡಿದ್ವಿ. ಅದು ಮಾಡಲಿಕ್ಕೆ ಮುಂಚೆನೇ ಅಮೆಝಾನ್ ಅವ್ರ ಹತ್ರ ಅಗ್ರಿಮೆಂಟ್ ಆಗಿತ್ತು ನಾವು ತಗೊಳ್ತೇವೆ ಅಂತ. ಅವ್ರು ಅಡ್ವಾನ್ಸ್ ಮಾಡಿರಲಿಲ್ಲ, ಎಲ್ಲ ಆಗಿ ಸಬ್ಮಿಟ್ ಮಾಡಿ ಪ್ರಕಾಶ್ ರೈ ಅಂತವ್ರು ಇದ್ದು ರಕ್ಷಿತ್ ಶೆಟ್ಟಿ ಅಂತವರಿದ್ದು ಕೂಡ ಅಮೆಜಾನ್ ಅವರು ರಿಜೆಕ್ಟ್ ಮಾಡಿದ್ರು, ಇವನ್ ಆಮೇಲೆ ಝೀಗೆ ಹೋದ್ರು ಅವರು ಎಲ್ಲ. ಯಾಕೆ ಅಂದ್ರೆ ಕೇಳಿದ ಅವರ ಶರ ಏನಂದ್ರೆ ಅದು ಕನ್ನಡ ಅಂತ. ಅಂದ್ರೆ ಲ್ಯಾಂಗ್ವೇಜ್ ಎಷ್ಟು ಬಯಸ್ ಇತ್ತು ಅಂದ್ರೆ, ಈಗ ಇತ್ತೀಚೆಗೆ ಕನ್ನಡದ ಕೆಲವು ಸಿನಿಮಾಗಳು ಬಂದಿದ್ದು ಅದು ಬೇರೆ ಬಹಳ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ನ ಮೂಲಕ ಬಂದಿರೋದೆ ಬಿಟ್ಟರೆ ಕನ್ನಡ ಮತ್ತು ಪ್ರಾದೇಶಿಕ ಚಿತ್ರಗಳನ್ನು ಓ ಟಿ ಟಿಯಲ್ಲಿ ತಗೊಳ್ತಾ ಇಲ್ಲ. ಅಕಸ್ಮಾತ್ ತಗೋಬೇಕಂತಾದ್ರೂ ಕನ್ನಡದ ಗೊತ್ತಲ್ಲ ಫಾರ್ಮುಲಾ ಸಿನಿಮಾಗಳು ಇದೆ ಓ ಟಿ ಟಿಯಲ್ಲಿ, ಹಳೆ ಸಿನಿಮಾಗಳು ಇದೆ, ಅದು ಬಿಟ್ಟರೆ ಒಳ್ಳೆ ಸಿನಿಮಾಗಳಿಲ್ಲ. ಅದು ಬಿಟ್ಟರೆ ಇನ್ನೊಂದು ಏನಿದೆ ಅಂದರೆ ಓ ಟಿ

0: ಕನ್ನಡ ಲಾಸ್ಟಲ್ಲಿದೆ, ಅದರ ನಂತರ ಯಾವುದೂ ಇಲ್ಲ ಬಿಡಿ, ತುಳು ಅಥವಾ ಬೇರೆ ಭಾಷೆ ಲಿಸ್ಟಲ್ಲೇ ಇಲ್ಲ. ಸೊ ಇದರಿಂದಾಗಿ ಅದು ತುಂಬ ಒಂದು ರೀತಿಯಲ್ಲಿ ಒಳ್ಳೆಯದಂತ ಅನಿಸ್ತದೆ ನನಗೆ, ಯಾಕಂದರೆ ಅಟ್ಲೀಸ್ಟ್ ಥಿಯೇಟ್ರಲ್ಲಿ ನೋಡಿ ಒಂದಷ್ಟು ದಾಖಲೆ ಆಗಲಿ ಬಿಟ್ಟರೆ, ಇಲ್ಲಾಂದ್ರೆ ಏನಾಗುತ್ತಾನೆ ಈಗ ನಮ್ಮ ಕಾಂತಾರ ಕೂಡ ನೋಡಿ ಆಯ್ತು, ಅದು ಇನ್ನೇನು ಥಿಯೇಟರ್ನಿಂದ ಹೊರಗೆ ಹೋಗ್ಲಿಕ್ಕೆ ಮುಂಚೆ ಅಮೆಝಾನಲ್ಲಿ ಹಾಕಿದ್ರು. ಯಾಕೆ ಹಾಕಿದ್ರು ಅಂದರೆ ಆವಾಗ ಪ್ರೊಡ್ಯೂಸರಿಗೆ ಗೊತ್ತಿರಲಿಲ್ಲ ಬಹುಶಃ ಇಷ್ಟೆಲ್ಲ ಪಾಪ್ಯುಲರ್ ಆಗ್ಬೋದು, ದುಡ್ಡು ಸಿಗ್ಬೋದು ಅಂತ. ಇವರು ಮೊದಲೇ ಅಗ್ರಿಮೆಂಟ್ ಮಾಡಿದರು ಅಂದರೆ ಅದರಲ್ಲಿ ಒಂದಷ್ಟು ಬರಲಿ ಅಂತ ಕೊಟ್ಟರು. ಆಮೇಲೆ ಓ ಟಿ ಟಿಗೆ ಹಾಕಿದ ಮೇಲೆ ಕೂಡ ಓ ಟಿ ಟಿಯಲ್ಲಿ ನೋಡಿದವರ ಸಂಖ್ಯೆ ನೀವು ಹೋಗಿ ನೋಡಿ ಬಹಳ ಕಡಿಮೆ, ಯಾಕಂದರೆ ಥಿಯೇಟ್ರಲ್ಲೇ ಜನ ನೋಡಿದ್ದಾರೆ. ಹೀಗೆಲ್ಲ ಇದೆ ಓ ಟಿ ಟಿಯ ಒಟ್ಟು ಕರಾಮತ್ತುಗಳು. ಹಾಗಾಗಿ ಓ ಟಿ ಟಿ ಬಗ್ಗೆ ನಾವು ಭಯವಾಗ ಇಲ್ಲ, ಹೊಗಳುವಾಗ ಇಲ್ಲ, ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ಬೋದಷ್ಟು.
1: ಈ ಪ್ರಶ್ನೆ ತಮ್ಮ ಲಕ್ಷ್ಮಣ ಅವರಿಗೆ, ಯಾವುದೇ ಒಂದು ಏನು ಒಂದು ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳ್ತೇವೆ ಅಥವಾ ಒಂದು ಸಿನಿಮಾ ರಂಗ ಅಂತ ಏನು ಹೇಳ್ತೇವೆ, ಇದನ್ನು ಬೆಳೆಯೋದಕ್ಕೆ ಅಥವಾ ಬೆಳೆಸೋದಕ್ಕೆ ಫಿಲ್ಮ್ ಫೆಸ್ಟಿವಲ್ ಅಥವಾ ಸಿನಿಮಾ ಚಿತ್ರೋತ್ಸವದ ಪಾತ್ರ ಎಷ್ಟು ಮತ್ತು ಹೇಗೆ?
2: ಅದು ಅಗತ್ಯವಾಗಿ ಚಿತ್ರೋತ್ಸವಗಳು ಆದಷ್ಟು ಎಲ್ಲ ಕ್ಷೇತ್ರದಲ್ಲಿ. ಈಗ ನಮಗೆ ಕರ್ನಾಟಕ ಚಲನಚಿತ್ರೋತ್ಸವ ನಮ್ಮವರಿಗೆ ಇಲ್ಲಿಗೆ ಒಳ್ಳೆಯ ಅವಕಾಶ ಇದೆ. ಕಲ್ಕತ್ತಾ ಚಲನಚಿತ್ರೋತ್ಸವ, ಚಿತ್ರೋತ್ಸವದಲ್ಲಿ ತುಂಬ ವ್ಯವಹಾರಗಳು ನಡೀತದೆ, ವ್ಯಾಪಾರ ನಡೀತದೆ. ಸಿನಿಮಾಗಳಿಗೆ ಚಿತ್ರೋತ್ಸವಗಳು ಬಹಳ ಅಗತ್ಯ. ಯಾಕಂದರೆ ನಾನೇ ಕಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್ಗೆ ಭಾಗವಹಿಸಿದ್ದೇನೆ. ಬಂಗಾರ ಪಟ್ಲಿಯರಂತ ಸಿನಿಮಾ ಪನೋರಮ ಗ್ಯಾಲಿ ಮಾರ್ಕೆಟಿಂಗ್ ಇದರಲ್ಲಿ ಆಯಿತು. ಬೇರೆ ದೇಶದವರು ಅವರ ಭಾಷೆಗೆ ನಮ್ಮ ಭಾಷೆಯ ಸಿನಿಮಾವನ್ನು ಪರ್ಚೇಸ್ ಮಾಡ್ತಾರೆ ಚಿತ್ರೋತ್ಸವದಲ್ಲಿ. ಚಿತ್ರೋತ್ಸವದಕ್ಕೆ ಡೆಲಿಕೇಟ್ಸ್ ಅದರ್ ನೇಷನ್ನವರೆಲ್ಲ ಬರುವುದರಿಂದ ನಿಜವಾಗಿಯೂ ಇಲ್ಲಿ ಸಹ ನಮ್ಮ ತುಳು ಚಿತ್ರರಂಗದಲ್ಲಿ ಚಿತ್ರೋತ್ಸವಗಳು ಆಗಬೇಕು ಅಂತ ಬಹಳ ನಾನು ಅಪೇಕ್ಷೆ ಪಡ್ತೇನೆ, ಆಸೆ ಪಡ್ತೇನೆ. ಎಲ್ಲಿಯ ಕೆಲವರಿಗೆ ನಿರ್ದೇಶಕರಿಗಾಗಲಿ ನಿರ್ಮಾಪಕರಿಗಾಗಲಿ ಮತ್ತು ನಟರಿಗಾಗಲಿ ಚಿತ್ರಕಥೆ ಕತೆ ಆಯ್ಕೆ ಎಲ್ಲದಕ್ಕೂ ಅದಕ್ಕೂ ಬಹಳ ಪ್ರಯೋಜನಕಾರಿ. ಚಿತ್ರೋತ್ಸವಗಳು ಎಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಅತಿ ಅಗತ್ಯವಾಗಿ ನಡೆಯಲೇಬೇಕು. ಅಲ್ಲದೆ ಈಗ ನನ್ನ ಅದಕ್ಕೆ ಹೆಮ್ಮೆ ಪಡ್ತೇನೆ, ನಿಟ್ಟೆ ಇನ್ಸ್ಟಿಟ್ಯೂಷನ್ ಆಫ್ ಇವರು ಭಾರತ್ ಮಾಲಲ್ಲಿ ಒಂದು ಚಿತ್ರೋತ್ಸವ ಮಾಡಿದರು, ಮೊನ್ನೆ ಕೊಂಕಣಿ ಚಿತ್ರೋತ್ಸವ ಮಾಡಿದರು. ಇಂಥ ಚಿತ್ರೋತ್ಸವಗಳು ನಮ್ಮ ಕರಾವಳಿ ಭಾಗದಲ್ಲಿ ಇಲ್ಲ, ಇದು ಅತ್ಯಗತ್ಯವಾಗಿ ಆಗಬೇಕು. ಅಲ್ಲಿಂದ ಎಷ್ಟೋ ಜನ ಸಿನಿಮಾ ಕ್ಷೇತ್ರಕ್ಕೆ ಒಳಗೆ ಹೋಗಲಿಕ್ಕೆ ಅವಕಾಶ ಸಿಗ್ತದೆ, ಅನುಭವ ಸಿಗ್ತದೆ. ನಾನು ಪ್ರತಿಯೊಂದು ಚಿತ್ರೋತ್ಸವದಲ್ಲಿ ಭಾಗಿಯಾಗ್ತೇನೆ, ನನಗೂ ಕೆಲವೊಂದು ಅನುಭವಗಳು ಅಲ್ಲೇ ಸಿಕ್ಕಿದ್ದು. ಉದಾಹರಣೆಗಾಗಿ ನಮ್ಮ ಭಾಷೆಯ ಸಿನಿಮಾವನ್ನು ಅವರ ದೇಶದ ಟಿವಿಯಲ್ಲಿ ಅವರ ಭಾಷೆಯಲ್ಲಿ ಮಾಡಿ ಇಂಥ ಮಾರ್ಕೆಟಿಂಗ್ ಪನೋರಮ ವಿಭಾಗದಲ್ಲಿ ಅವಕಾಶ ಇದೆ. ಅದು ಬಾಂಬೆಯಲ್ಲಿ ಆಗಲಿ, ಕಲ್ಕತ್ತಾದಲ್ಲಿ ಆಗಲಿ, ಮದ್ರಾಸಲ್ಲಿ ಆಗಲಿ, ಗೋವಾ ಫಿಲ್ಮ್ ಫೆಸ್ಟಿವಲ್ ಬಹಳ ಒಳ್ಳೆಯದು. ಹೆಚ್ಚಿನವರು ಇಲ್ಲಿಯವರು ಗೋವಾ ಚಲನಚಿತ್ರೋತ್ಸವಕ್ಕೆ ಹೋಗ್ತಾರೆ, ಭಾಗವಹಿಸ್ತಾರೆ. ಅದರಿಂದ ನಮ್ಮ ಕೋಸ್ಟಲ್ ವುಡ್ಡಲ್ಲಿ ಅಂದರೆ ಕರಾವಳಿ ಭಾಗದಲ್ಲಿ ಚಿತ್ರೋತ್ಸವಗಳು ಆಗಬೇಕಾದದ್ದು ಬಹಳ ಅಗತ್ಯ ಅಂತ ನನ್ನ ಅಭಿಪ್ರಾಯ.
0: ಚಿತ್ರೋತ್ಸವಕ್ಕೆ ಆ್ಯಕ್ಚುಲಿ ಎಲ್ಲ ಫಿಲಮ್ ಮೇಕರ್ಸ್ ಹೋಗಲೇಬೇಕು ಅಂತ ಯಾಕೆ ಹೇಳ್ತಾನೆ ಅಂದರೆ, ಆ ಸಿನಿಮಾಗಳನ್ನು ನೋಡಿದಾಗ ಆ ಸಿನಿಮಾದ ಬೇರೆ ಬೇರೆ ಆಯಾಮಗಳು ನೋಡಲಿಕ್ಕೆ ಮತ್ತು ಕಲೀಲಿಕ್ಕೆ ಸಿಗ್ತದೆ. ನಮ್ಮಲ್ಲಿ ಏನಾಗ್ತದೆ, ಒಂದು ಸಿನಿಮಾ ಮಾಡಿಬಿಟ್ಟು ನಾನು ಪಾಪ್ಯುಲರ್ ಡೈರೆಕ್ಟರ್ ಆಗಿಬಿಡ್ತೇನೆ, ಮತ್ತು ಕಲಿಬೇಕು ಅಂತ ಕಲೀಲಿಕ್ಕಿಲ್ಲ ಅಂತ ಭಾವಿಸುವಂಥ ಸಂದರ್ಭ ಬಂದೋಗಿದೆ ಇವಾಗ. ಆ ನಿಟ್ಟಿನಲ್ಲಿ ಚಿತ್ರೋತ್ಸವದಲ್ಲಿ ಈಗ ಒಂದು ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ಗೆ ಹೋದರೆ ಕನಿಷ್ಠ 100-150 ಸಿನಿಮಾಗಳು ನೋಡ್ಲಿಕ್ಕೆ ಸಿಗ್ತದೆ. ಹೋಗಲಿ ಒಂದು 20 ಸಿನಿಮಾ ನೋಡಿದರೂ ಕೂಡ ಇನ್ನೊಂದು 10 ವರ್ಷಕ್ಕೆ ಬೇಕಾದಷ್ಟು ಸೋರ್ಸ್ ಮೆಟೀರಿಯಲ್ ಅಲ್ಲಿ ಸಿಗ್ತದೆ. ಆ ಕಾರಣ ಚಿತ್ರೋತ್ಸವ ಆಗಲೇಬೇಕು, ಮತ್ತು ಆಗುವ ಚಿತ್ರೋತ್ಸವಕ್ಕೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ಫಿಲಮ್ ಮೇಕರ್ಸು ಅದನ್ನು ಹೋಗಲೇಬೇಕು, ನೋಡಲೇಬೇಕು ಅನ್ನೋದು ಕೂಡ ನನ್ನ ಒತ್ತಾಯ.
1: ಚಿತ್ರೋತ್ಸವಗಳಲ್ಲಿ ಕಲಿಯೋದಕ್ಕೆ ಭಾಳಷ್ಟು ಇದೆ. ಇನ್ನೊಂದು ಮಹತ್ವದ ವಿಷಯ ಏನು ಅಂತ ಹೇಳಿದ್ರೆ, ಸಣ್ಣ ಬಜೆಟ್ನ ಸಿನಿಮಾಗಳಿಗೆ ನೀವು ಈ ಪನೋರಮಾ ಅನ್ನೋ ವಿಷಯ ಹೇಳಿದ್ರಿ. ಈಗ ಗೋವಾ ಫಿಲ್ಮ್ ಫೆಸ್ಟಿವಲಲ್ಲಿ ಪನೋರಮಾದಲ್ಲಿ ಸೆಲೆಕ್ಷನ್ ಆದರೆ ಸರ್ಕಾರ 20 ಲಕ್ಷವನ್ನು ಕೊಡುತ್ತೆ. ಸೊ ನಿಮ್ಮ ಬಜೆಟೇ ಒಂದು 30-40 ಲಕ್ಷ ಇದ್ದರೆ ಅರ್ಧದಷ್ಟು ಹಣ ನೀವು ಅಲ್ಲಿಂದನೇ ತಗೊಳ್ಬೋದು. ಸೊ ಒಂದು ಸ್ವಲ್ಪ ಪ್ರೊಡಕ್ಷನ್ ವ್ಯಾಲ್ಯೂ ಮತ್ತು ನಟನೆಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ರೀಜನಲ್ ಲ್ಯಾಂಗ್ವೇಜಸ್ಗೆ ಅಂದರೆ ಎಸ್ಪೆಷಲಿ ಈ ರೀತಿ ಇರುವಂಥ ಭಾಷೆಗಳಿಗೆ ಬಹಳ ಸುಲಭವಾಗಿ ಎಂಟ್ರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆ ಭಾಸ್ಮ ಅವರಿಗೆ, ಬಹಳಷ್ಟು ಸಿನಿಮಾಗಳನ್ನು ತುಳುವಿನಲ್ಲಿ ಡಬ್ ಮಾಡ್ತಾರೆ, ಕಾಂತಾರ ಕೂಡ ಡಬ್ ಮಾಡಿದರು, ಅದು ಹೆಚ್ಚು ನಡೀಲಿಲ್ಲ. ಮತ್ತು ಯೋಗರಾಜ್ ಭಟ್ರ ಒಂದು ಪಂಚತಂತ್ರ ಅನ್ನೋ ಸಿನಿಮಾನು ಕೂಡ ಡಬ್ ಮಾಡಿದರು, ಅದು ಕೂಡ ಅಷ್ಟೊಂದೇನು ನಡೀಲಿಲ್ಲ. ಬಟ್ ಬೇರೆ ಭಾಷೆಗಳಲ್ಲಿ ಈ ಡಬ್ಬಿಂಗ್ ವ್ಯಾಪಕವಾಗಿದೆ, ಕೆಲವು ಕಡೆ ಬಹಳ ಸಕ್ಸಸ್ಫುಲ್ ಆಗಿದೆ. ಇದು ಒಂದು ಸೊಲ್ಯೂಷನ್ ಅಂತ ಅನಿಸುತ್ತೆ ನಿಮಗೆ ಡಬ್ಬಿಂಗ್ ಅನ್ನೋದು?
0: ಮ್ಯಾಚ್ ಮಾಡೋದನ್ನ ಅಷ್ಟು ಸುಲಭ ಅಲ್ಲ. ಈಗ ನೋಡಿ, ಒಂದು ಕೋಸ್ಟಲ್ ಬೆಲ್ಟ್ಗೆ ಕೇರಳದಿಂದ ಗೋವಾದವರೆಗೆ ಪ್ರೊಡಕ್ಷನ್ ಆಗಿರುವಂಥ ಯಾವುದೇ ಸಿನಿಮಾಗಳು ಮಲಯಾಳಿ

0: ಸಿನಿಮಾಗಳು, ಗೋವನ್ ಸಿನಿಮಾಗಳು, ಅದಕ್ಕೆ ತುಳು ಡಬ್ ಮಾಡಿದ್ರೆ ಅದು ಹೊಂದಿಕೊಳ್ಳುತ್ತೆ ಅದಕ್ಕೆ. ಯಾಕಂದ್ರೆ ಅಲ್ಲೊಂದು ಕಲೋಕಿಯಲ್ಲದಂಥ ಒಂದು ಗುಣ ಇದೆ ಆ ಸಿನಿಮಾಕ್ಕೆ, ಅಥವಾ ಇಲ್ಲಿಯ ಟೋಟಲ್ ಲೊಕೇಶನ್ ಇರ್ಬೋದು, ಆ ಕ್ಯಾರೆಕ್ಟರೈಸೇಷನ್ ಇರ್ಬೋದು, ಅದಕ್ಕೆ ಇರುತ್ತೆ. ನಾವು ನಮ್ಮದಲ್ಲದ ಯಾವುದೋ ಹಿಂದಿ ಸಿನಿಮಾವೋ ಯಾವುದೋ ಉತ್ತರ ಕರ್ನಾಟಕದ ಕನ್ನಡ ಸಿನಿಮಾವನ್ನು ತಂದು ತುಳುಗೆ ಡಬ್ ಮಾಡಿದಾಗ ಅದು ವಾಯ್ಸ್ ಮತ್ತು ವಿಷುವಲ್ ಬೇರೆಯೇ ನಿಲ್ತದೆ, ಮ್ಯಾಚ್ ಆಗೋದಿಲ್ಲ ಅದು. ಹೌದು, ಕಲ್ಚರಲ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಇದರಿಂದಾಗಿ ತುಂಬ ಡಬ್ಡ್ ಸಿನಿಮಾಗಳು, ಈವನ್ ರೀಮೇಕಿಂಗ್ ಸಿನಿಮಾಗಳು ಕೂಡ ಫೇಲ್ ಆಗಿದೆ. ಈ ರೀಮೇಕಿಂಗ್ ಮಾಡುವಾಗ ಕೂಡ ಏನಾಗುತ್ತೆ ಅಂದರೆ ಅದರಲ್ಲ ಸಕ್ಸಸ್ ಫಾರ್ಮುಲಾದ ಕೆಲವು ಅಂಶಗಳನ್ನು ಹಾಗೆ ಇಟ್ಕೊಂಡ್ಬಿಡ್ತಾರೆ. ಸಿನಿಮಾ ಎಲ್ಲಿ ಸಕ್ಸಸ್ ಆಯಿತು ಆ ಅಂಶಗಳನ್ನು ಹಾಗೆ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಅದು ಒಂದು ರೀತಿಯಲ್ಲಿ ಏನಾಗುತ್ತೆ, ಅದು ಕೂಡ ಮಿಸ್ ಮ್ಯಾಚ್ ಆಗುತ್ತೆ. ನೋಡೋರಿಗೆ ಅದೇನೋ ಸಪ್ರೇಟಾಗಿ ಫಿಕ್ಸ್ ಮಾಡಿದ್ದಾರೆ ಅನ್ನೋಂಥ ಭಾವನೆ ಸಿದೆ. ಹಾಗಾಗಿ ಸಿನಿಮಾದಲ್ಲಿ ಸ್ವಂತ ಮಾಡಲಿಕ್ಕೆ ಬೇಕಷ್ಟು ಅವಕಾಶಗಳಿರುವಾಗ ಡಬ್ ಮಾಡುವ ಅಗತ್ಯ ಏನು ಅಂತ. ಈಗ ಡಬ್ ಮಾಡೋದ್ರಿಂದ ಆಗೋ ಉಳಿತಾಯ ಏನು? ಇವತ್ತು ನಮ್ಮಲ್ಲಿ ಏನಾದರೆ ಬಜೆಟ್ ಹೈ ಬಜೆಟ್ ಇದ್ರೇ ಒಳ್ಳೆ ಸಿನಿಮಾ ಅನ್ನೋಂಥ ಒಂದು ಭ್ರಮೆಯನ್ನು ಹುಟ್ಟಿಸಿ ಬಿಡ್ತೇವೆ. ಮತ್ತು ಕೆಲವೊಮ್ಮೆ 40 ಲಕ್ಷದಲ್ಲಿ ಸಿನಿಮಾ ಮಾಡಿದರೂ ಕೂಡ 3 ಕೋಟಿ ಖರ್ಚಾಗಿದ್ದಂತೆ ಪೇಪರಲ್ಲಿ ಪ್ರೆಸ್ ರಿಲೀಸ್ ಕೊಡ್ತಾರೆ, ಯಾಕಂದರೆ ಅಷ್ಟು ಮಾಡಿದ್ದೇವೆ ಅಂತ ತೋರಿಸಿಕೊಳ್ಳಿಕ್ಕೆ. ನೀವು ಹೇಳಿದಾಗ ಸಿನಿಮಾಕ್ಕೆ ಬಜೆಟ್ ಹಾಕೋದಾದರೆ ಅದು ಸಿನಿಮಾಕ್ಕೆ ಹಾಕಬೇಕು. ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ 60% ಮಾಡಿ 40% ಸಿನಿಮಾಕ್ಕೆ ಹಾಕಿದಾಗ ಈ ಥರದ ಕ್ವಾಲಿಟಿ ಇಶ್ಯೂಸ್ ಬರುತ್ತೆ. ಹಾಗಾಗಿ ಡಬ್ಬಿಂಗ್ ಅನ್ನೋದು ನನ್ನ ದೃಷ್ಟಿಯಿಂದ ಆಗಲೇಬಾರ್ದು ಅನ್ನೋನು ನಾನು.
1: ಮುಂದಿನ ಪ್ರಶ್ನೆ, ಯಾರಾದರೂ ಉತ್ತರ ಕೊಡ್ಬೋದು. ಅನಂತ್ ನಾಗ್ ಅವರು ಕೊನೆ ಬಾರಿ ಮಂಗಳೂರಿಗೆ ಬಂದಾಗ ಒಂದು ಮಾತು ಹೇಳಿದರು, ಒಂದು ಗಟ್ಟಿಯಾದ ಪಾತ್ರವನ್ನು ಕೊಟ್ಟರೆ ತುಳು ಕೊಡವ ಅಥವಾ ಕೊಂಕಣಿ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಲು ಸಿದ್ಧ ಇದ್ದೇನೆ ಅಂತ ಹೇಳಿ. ಅಂದರೆ ಇದರರ್ಥ ಏನು, ಗಟ್ಟಿ ಪಾತ್ರ ಇಲ್ಲ ಅನ್ನೋದು ಒಂದು, ಗಟ್ಟಿ ಪಾತ್ರವನ್ನು ಬರೆಯೋಕ್ಕೆ ಯಾಕೆ ಆಗೋದಿಲ್ಲ, ಇಷ್ಟೊಂದು ಬರಹಗಾರರಿದ್ದಾರೆ, ಇಷ್ಟೊಂದು ಕಥೆಗಳಿದೆ, ಎಷ್ಟೊಂದು ಕರಾವಳಿಯಿಂದ ಲೇಖಕರಿದ್ದಾರೆ, ಎಷ್ಟೊಂದು ಸಾಹಿತ್ಯ ಇದೆ, ಯಾಕೆ ಪಾತ್ರಗಳನ್ನು ಗಟ್ಟಿಯಾಗಿ ಬರೀಲಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ?
0: ಈ ಗಟ್ಟಿ ಪಾತ್ರ ಅನ್ನೋಂಥ ಶಬ್ದದ ಹಿಂದೆ ಬಹಳ ಮಹತ್ವವಾದಂಥ ಒಂದು ಉದ್ದೇಶ ಇದೆ ಅಂತ ನಾನು ಈಗ ಅದೇಳಲ್ಲ. ಇಂಡಸ್ಟ್ರಿಯಲ್ಲಿ ಏನಂದರೆ ಒಂದು ಪಾತ್ರಧಾರಿಗೆ ಬೇಕಾದಾಗೆ ಪಾತ್ರವನ್ನು ಕಟ್ಟಿಕೊಡುವಂಥದ್ದು. ಅನಂತನಾಗೂ ಅದೇ ಸಮಸ್ಯೆ ಆಯಿತು. ಅನಂತನಾಗ್ ಯಾವಾಗ ಸ್ವಲ್ಪ ಕಾಮಿಡಿ ಪಾತ್ರಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರು, ಕನ್ನಡದಲ್ಲಿ ಎಲ್ಲ ಸಿನಿಮಾದಲ್ಲಿ ಅಂಥದೇ ಪಾತ್ರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದು ಹೋಗಿ ಅವರ ಇಮೇಜ್ ಹಾಗೆ ಅನ್ನೋ ಹಾಗೆ ಆಗಿಬಿಡ್ತು. ಆಮೇಲೆ ಅವ್ರಿಗೆ ಅದು ಅನಿಸಿತೇನೋ, ಬಹುಶಃ ಹಾಗೆ ಇರಬಾರ್ದು, ನನಗೆ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ಆ್ಯಕ್ಟಿಂಗಲ್ಲಿ ಅಂತ. ಆ ಥರ ಡೈಮೆನ್ಷನ್ಸನ್ನು ಅರ್ಥ ಮಾಡಿಕೊಂಡವರು, ಗಟ್ಟಿ ಪಾತ್ರ ಅಂದರೆ ಗಟ್ಟಿ ದುಡ್ಡು ಕೊಡೋ ಪಾತ್ರ ಅಂತಲ್ಲ, ಅದು ಬೇರೆ, ಆದರೆ ಒಳ್ಳೆ ಇಮೇಜ್ ಕ್ರಿಯೇಟ್ ಆಗುವಂಥ ಪಾತ್ರಗಳನ್ನು ಮಾಡಬಹುದು ಅಂತ. ಆವಾಗ ಲ್ಯಾಂಗ್ವೇಜ್ ಬ್ಯಾರಿಯರ್ ಬರೋದಿಲ್ಲ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಕೂಡ ಒಳ್ಳೆ ಇಮೇಜ್ ಬರೋ ಪಾತ್ರಗಳನ್ನು ಮಾಡಿದರೆ ಆಗುತ್ತೆ. ಅಲ್ಲೂ ಕೂಡ ಇನ್ನೊಂದು ಸಮಸ್ಯೆ ಇದೆ. ಈಗ ನಮ್ಮಲ್ಲಿ ಏಕಂ ಸೀರೀಸ್ ಮಾಡಿದಾಗ ಒಂದು ಮಲಯಾಳಿ ಸ್ಟೋರಿದ ಸಿನಿಮಾ ಇದೆ ಒಂದು, ಅದರಲ್ಲಿ ಅಲ್ಲೇನಾಯಿತು, ನಮ್ಮಲ್ಲೆಲ್ಲ ಡಿಸ್ಕಷನ್ ಆದಾಗ ಅದಕ್ಕೊಂದಷ್ಟು ಜನ ಪಾತ್ರಧಾರಿಗಳನ್ನು ಸೆಲೆಕ್ಟ್ ಮಾಡಿದರು. ನಾನು ಹೇಳಿದೆ ಅದು ಬೇಡ, ಯಾಕಂದರೆ ಆ ಸ್ಟೋರಿಗೆ ಆ ಫೀಚರ್ಸ್ ಇದೆ ನೋಡಿ, ನಮಗೆ ಬೇರೆ ಬೇರೆ ಲೊಕ್ಯಾಲಿಟಿಗೆ ಒಂದು ಫೀಚರ್ಸ್ ಇದೆ, ಮೂಗಾಗಲಿ ಕಿವಿ ಆಗಲಿ, ನಮ್ಮ ದೈಹಿಕ ಅನಾಟಮಿ ಆಯಾ ಲೊಕ್ಯಾಲಿಟಿಗೆ ಬೇರೆ ಬೇರೆನೇ ಇರುತ್ತೆ. ಇಲ್ಲ, ಆ ಪಾತ್ರಗಳಿಗೆ ನೀವು ಅನದ ಫೀಚರ್ಸ್ ಇರೋ ಕ್ಯಾರೆಕ್ಟರ್ನೇ ಹುಡುಕಬೇಕು, ಪಾತ್ರಧಾರಿಗಳನ್ನೇ ಹುಡುಕಬೇಕು ಅಂತ. ಆಮೇಲೆ ಕೇರಳದಿಂದ ಬಾಬಣ್ಣ ಅವ್ರನ್ನೆಲ್ಲ ಕರೆಸಿ ಒಂದಷ್ಟು ಜನ ನಾವು ಹೋಗಿ ಸ್ಟಡಿ ಮಾಡಿ ಅಲ್ಲಿಂದ ಪಾತ್ರಧಾರಿಗಳನ್ನು ತಂದೆ ಮಾಡಿದ್ವಿ. ಸೊ ಇದು ನಿಜವಾಗಿ ಸಿನಿಮಾಕ್ಕೆ ಆಗಬೇಕಾದ ಕೆಲಸ. ಹೀಗೆ ಆ ದೃಷ್ಟಿಯಿಂದ ಅನಂತನಾಗ್ ಅವ್ರು ಹೇಳಿದಿರ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅನಂತನಾಗಿಗೆ ಮ್ಯಾಚ್ ಆಗುವಂಥ ಪಾತ್ರ, ಅನಂತನಾಗಿಂದ ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗುವಂಥ ಪಾತ್ರಗಳನ್ನು ಯಾವುದೇ ಭಾಷೆಯಲ್ಲಿ ಕೊಟ್ಟರು ಕೂಡ ಮಾಡ್ತೇನೆ ಅಂತ ಅವ್ರ ಹೇಳಿಕೆ ಉದ್ದೇಶ ಇರ್ಬೋದು. ಗಟ್ಟಿ ಪಾತ್ರ ಅಂದರೆ ನಾನು ಅಂದ್ಕೊಂಡೋದು ಹೀಗೆ ಅಂತ.
2: ಅದು ಸತ್ಯ, ಯಾಕಂದರೆ ತುಳು ಭಾಷೆಯಲ್ಲಿ ಹೆಚ್ಚಿನವರು ಅಭಿನಯಕ್ಕೆ ಇಷ್ಟಪಡ್ತಾರೆ. ಯೋಗರಾಜ್ ಭಟ್ರು ತುಳುವಿನಲ್ಲಿ ಸಿನಿಮಾ ಮಾಡಬೇಕಂತ ಇದ್ದರು. ಸುಮನ್ ತಲ್ವಾರ್ ತುಳುವವರೇ ತುಳು ಸಿನಿಮಾದಲ್ಲಿ ಮಾಡಬೇಕಂತ ಇದ್ದಾರೆ. ಸುನಿಲ್ ಶೆಟ್ಟಿಯವರು ಮಾಡ್ತಾ ಇದ್ದಾರೆ. ಹೀಗೆ ಎಲ್ರಿಗೂ ತುಳು ಸಿನಿಮಾ ರಂಗ ಒಳ್ಳೆ ಹೆಸರಿದೆ ಅದರ ಕ್ಷೇತ್ರದಲ್ಲಿ. ಆದರೆ ಇಲ್ಲಿಯ ಪ್ರೇಕ್ಷಕರ ಇಷ್ಟ, ಪ್ರೇಕ್ಷಕರ ಒಲವು ಅದೊಂದು ಬೇರೆ ಥರ. ಇಲ್ಲಿಯ ಸಿನಿಮಾ ಈಗ ಸೌಂಡ್ ಆ್ಯಂಡ್ ಲೈಟ್ ಇಲ್ಲಿ ಒಳ್ಳೆ ಆದ ಸಿನಿಮಾ, ಅದು ಕನ್ನಡದಲ್ಲಿ ಆಗಿದೆ ಅಟ್ ಎ ಟೈಮ್ ಶೂಟಿಂಗ್, ಆದರೂ ಕನ್ನಡದಲ್ಲಿ ಅಲ್ಲಿಗೆ ಮ್ಯಾಚ್ ಆಗಲಿಲ್ಲ. ಸೊ ಇಲ್ಲಿಯ ಚಿತ್ರಕಥೆಗಳು ಇಲ್ಲಿಯ ನಮ್ಮ ಸಂಸ್ಕೃತಿಗೂ ನಮ್ಮ ಇದು ಬೇರೆ ಅವರಿಗೆ ಹಿಡಿಸುವುದಿಲ್ಲ. ಎರಡನೇದು ಒಳ್ಳೊಳ್ಳೆ ಘನ ವ್ಯಕ್ತಿಗಳು ಪಾಪ್ಯುಲರ್ ಆ್ಯಕ್ಟರ್ಸ್ ತುಳುವಿನಲ್ಲಿ ಮಾಡಬೇಕಾ ಅಂಥ ಕಥೆಗಳೇ ಬೇಕು. ಅಂಥ ಒಳ್ಳೆ ಕಥೆಗಳನ್ನು ಪ್ರೇಕ್ಷಕ ನೋಡ್ತಾನಂತೆ ಯಾವ ಧೈರ್ಯ, ಯಾವ ಧೈರ್ಯದಲ್ಲಿ ಅಂಥ ನಟರನ್ನು ಅಥವಾ ಯೋಗರಾಜ್ ಭಟ್ರಂತನೇ ಸಿನಿಮಾವನ್ನು ಆ ರೀತಿಯ ಸಿನಿಮಾಗಳಿಗೆ ಪ್ರೇಕ್ಷಕರ ಒಲವು ಅಂದರೆ ಪ್ರೇಕ್ಷಕರು ಅದಕ್ಕೆ ಒಗ್ಗಿಕೊಳ್ಳಬೇಕು, ನಮ್ಮ ಇಲ್ಲಿಯ ವಾತಾವರಣ ಅದಕ್ಕೆ ಒಗ್ಗಿಕೊಳ್ಳಬೇಕು. ನಿಜವಾಗಿ ಒಳ್ಳೊಳ್ಳೆ ಆ್ಯಕ್ಟ್ರು ತುಳುವಿನ ಈಗ ಮಾಡಲಿಲ್ಲ ಅಂತ, ಕನ್ನಡದ ಎಷ್ಟೋ ನಟರು ತುಳುವಿನಲ್ಲಿ ರಂಗಾಯಣ ರಘು ಮಾಡಿದ್ದಾರೆ, ರಮೇಶ್ ಭಟ್ ಮಾಡಿದ್ದಾರೆ, ಸೆಪ್ಟೆಂಬರ್ 8 ಸಿನಿಮಾದಲ್ಲಿ ಹೆಚ್ಚಿನ ಕನ್ನಡ ನಟ ನಟಿಯರು ಮಾಡಿದ್ದಾರೆ. ಮಾಡುವುದಿಲ್ಲ ಅಂತಲ್ಲ, ಅದೇ ಗಟ್ಟಿ ಪಾತ್ರ ಮತ್ತು ಅವರ ಸ್ಟೇಟಸ್ಸಿಗೆ ಸಿಗುವಂಥ ಪಾತ್ರಗಳನ್ನು ಮಾಡಲಿಕ್ಕೆ ತುಳು ಚಿತ್ರರಂಗದಲ್ಲಿ ಅವಕಾಶಗಳು ಸಿಕ್ಕಿದರೆ, ಆ ತುಳು ಸಿನಿಮಾಗಳು ಜನಗಳು ಮೆಚ್ಚುಗೆ ಪಡೆದ್ರೆ ಖಂಡಿತ ಸಾಧ್ಯ ಇದೆ ಅಂತ ಹೇಳೋದು ನನ್ನ.
1: ಕಾಂತಾರ ಮತ್ತು ರಂಗಿತರಂಗ ಈ ರೀತಿಯ ಸಿನಿಮಾಗಳು ಅಂದರೆ ಕರಾವಳಿಯ ಒಂದು ಕಲ್ಚರನ್ನು ಮೂಲವಾಗಿಟ್ಕೊಂಡು ಕನ್ನಡ ಸಿನಿಮಾವನ್ನು ಮಾಡ್ತಾರೆ, ಮತ್ತು ಇದಕ್ಕೆ ಬಹಳ ಒಂದು ಬೇರೆ ಒಂದು ಆ್ಯಂಗಲ್ ಇದೆ. ಅಂದರೆ ಒಂದು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಇದಕ್ಕೆ ಹಣ ಹಾಕಿರ್ತಾರೆ. ಸೊ ಈ ರೀತಿ ಸಿನಿಮಾಗಳು ಮಾಡಿದಾಗ ಕಲ್ಚರಲ್ ಮಿಸ್ರೆಪ್ರೆಸೆಂಟೇಷನ್ ಆಗುವಂಥ ಪ್ರಾಬ್ಲಮ್ ಇರುತ್ತೆ ಕೆಲವೊಮ್ಮೆ. ಅಥವಾ ಕೆಲವರು ಇದನ್ನು ಏನು ಕಲ್ಚರಲ್ ಕ್ಯಾಪಿಟಲಿಸಮ್ ಅಂತ ಕೂಡ ಕರಿತಾ ಇದ್ದಾರೆ. ಅಂದರೆ ನಮ್ಮ ಒಂದು ಕಲ್ಚರನ್ನು ಕಾಮರ್ಸ್ಗೋಸ್ಕರ ಬಳಸಿ ಅದರಿಂದ ಸರಿಯಾಗಿ ಹಣವನ್ನು ಮಾಡಿಕೊಂಡು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ತುಂಬ ಡೈಲಮೆಟಿಕ್. ನಾನು ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದೆ ಅನ್ನೋ ಕಾರಣಕ್ಕೆ ಅದನ್ನು ಪೂರ್ತಿ ಒಪ್ಕೊಂಡಿದ್ದೇನೆ ಅಂತ ಅರ್ಥ ಅಲ್ಲ. ಇದು ತುಂಬ ಈಗ ಮೊದಲು ಏನಾಗಿತ್ತು, ಒಂದು ಬಹುಶಃ ನಾನು ಭಾಳ ಜೂನಿಯರ್ ಆ ಲೆಕ್ಕದಲ್ಲಿ, ಇವರ ಆ್ಯಕ್ಟಿವ್ ಇದ್ದ ಕಾಲದಲ್ಲಿ ಎಲ್ಲ ಸಿನಿಮಾಗಳು ದೈವಭಕ್ತಿಯನ್ನು ಕಾಮನ್ ಆಗಿದ್ದಂಥ ಒಂದು ಫ್ಯಾಕ್ಟರ್. ಎಲ್ಲ ದೇವರುಗಳು ದೈವಗಳು ಎಲ್ಲರೂ ಬರ್ತಾಯಿದ್ರು. ಅಲ್ಲಿ ಯಾವ ಧಾರ್ಮಿಕ ಸಂಘರ್ಷಗಳಾಗಲಿ, ಯಾವುದೇ ಮಿಸ್ಇಂಟರ್ಪ್ರಿಟೇಷನ್ ಆಗಲಿ, ಯಾವುದೇ ಕಮೆಂಟ್ಗಳಾಗಿ ಇರಲಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿದರೂ ಕೂಡ ಬಹುತೇಕ 60s, 70s, 80s ಬಂದಿರ ಬಹುತೇಕ ಸಿನಿಮಾಗಳಲ್ಲಿ ದೇವರ ರೆಪ್ರೆಸೆಂಟೇಷನ್ ಇದೆ ಬೇರೆ ಬೇರೆ. ಅದು ಕರಾವಳಿಗೆ ಬಂದಾಗ ದೇವರ ಹೊರತುಪಡಿಸಿದ ದೈವಗಳ ರೆಪ್ರೆಸೆಂಟೇಷನ್ ಸ್ಟಾರ್ಟ್ ಆಯಿತು. ಯಾಕಂದರೆ ಇದು ಕರಾವಳಿ ಬೆಲ್ಟಿನ ಒಂದು ಮಣ್ಣಿನ ಗುಣ, ದೈವಗಳು ಅಂತ. ಸೊ ದೈವಗಳನ್ನು ಕೂಡ, ಕರಾವಳಿಯ ದೈವಗಳನ್ನು ಇಟ್ಟುಕೊಂಡು ಕನ್ನಡ ಸಿನಿಮಾಗಳು ಕೂಡ ತುಂಬ ಆಗಿದೆ. ಈ ದೈವಗಳ ರೆಪ್ರೆಸೆಂಟೇಷನ್ ಮಾಡಿದಾಗ ಈಗ ಇತ್ತೀಚಿನ ಬೆಳವಣಿಗೆ ನೋಡಿ, ಈಗ ಭೂತ ಆರಾಧನೆಯನ್ನು ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಎಷ್ಟೋ ಕಡೆ ನಾಟಕವನ್ನು ನಿಲ್ಲಿಸಿದ ಉದಾಹರಣೆಗಳು ಕೂಡ ಇದೆ. ಅಣಿ ಕಟ್ಟಿದ್ರು ಅವರು, ಅದು ಒಂದು ಜಾತಿ ಧರ್ಮ, ಇವರೇ ಜಾತಿಯವರೇ ಮಾಡಬೇಕು, ಬೇರೆಯವರು ಅಣಿ ಕಟ್ಟಬಾರ್ದು ಇತ್ಯಾದಿ. ನೋಡಿ, ಅದೊಂದು ಆರಾಧನಾ ರಂಗಭೂಮಿ ಅಂತಲೇ ಕರಿತೇವೆ ನಾವು ದೈವ ಆರಾಧನೆ. ಸೊ ಆರಾಧನಾ ರಂಗಭೂಮಿ ಅಂದರೆ ಏನು? ಅದೊಂದು ರೀತಿಯ ಥಿಯೇಟ್ರಿಕಲ್ ಆಸ್ಪೆಕ್ಟ್ ಇರುವಂಥದ್ದು. ಹಾಗೆ ಅಂತ ಅಲ್ಲಿ ಒಂದು ಭಾವನೆ ಇದೆ, ಅದರ ಹಿಂದೆ ಭಾಳ ಸ್ಟ್ರಾಂಗ್ ಭಾವನೆಗಳಿದೆ. ಈ ಭಾವನೆಗಳಿಗೆ ಧಕ್ಕೆ ಬರದ ಹಾಗೆ ಯಾವುದೇ ಮೀಡಿಯಾದಲ್ಲಿ ಅದನ್ನು ಉಪಯೋಗಿಸೋದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಆದರೆ ಅದನ್ನೇ ಇಟ್ಟುಕೊಂಡು ನೀವು ಹೇಳೋದಕ್ಕೆ ಕ್ಯಾಪಿಟಲೈಸ್ ಮಾಡೋದರ ಬಗ್ಗೆ ನಂದು ಕೂಡ ಬಹಳ ತೀವ್ರ ವಿರೋಧ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದಿಗೆ ನೋಡಿ, ಈಗ ಕನ್ನಡದ ಎಲ್ಲ ಸೀರಿಯಲ್ಗಳಲ್ಲಿ ನಮ್ಮ ಕರಾವಳಿಯ ನಾಗಾರಾಧನೆ ಸಂಬಂಧಪಟ್ಟ ಬಹಳ ಕೆಟ್ಟ ಪ್ರೆಸೆಂಟೇಷನ್ ಇದೆ. ಅದು ಯಾಕೆ ಕರಾವಳಿ ಅವರು ಯಾರಾದರೂ ಪ್ರಶ್ನೆ ಮಾಡಿದರೆ ಅದನ್ನು? ನಾಗಾರಾಧನೆ ಕರಾವಳಿ ಬೆಲ್ಟ್ನಲ್ಲಿ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ನಂಬಿಕೆ. ಬಹುತೇಕ ಸೀರಿಯಲ್ಗಳಲ್ಲಿ ಇವನ ಹಿಂದಿ ಸೀರಿಯಲ್ಗೆ ಎಲ್ಲ ಕಡೆಯೂ ನಾಗನ ಬಗ್ಗೆ ಬಹಳ ಕೆಟ್ಟದಾಗಿ ಪ್ರೆಸೆಂಟ್ ಮಾಡ್ತಾರೆ. ಅದನ್ನು ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಹಾಗಾದರೆ ನಮ್ಮ ಮೂಲ ಮಣ್ಣಿನ ತೀರ ಹತ್ತಿರ ಆದಂಥ ದೈವಾರಾಧನೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಬಳಸಿಕೊಂಡಾಗ ಅದನ್ನು ಯಾಕೆ? ಈಗ ಇವನ್ ಕಾಂತಾರ ಸಿನಿಮಾ ಮಾಡಿದ್ದು ದೈವಾರಾಧನೆ ಸಂಬಂಧಪಟ್ಟ ವಿಷಯವೇ ಅಲ್ಲ. ಆ ಸಿನಿಮಾದ ಒಟ್ಟು ಉದ್ದೇಶ ಇದ್ದು ಡಿಫಾರೆಸ್ಟ್ರೈಸೇಷನ್ನು ಮತ್ತು ಆ ಫಾರೆಸ್ಟಿನ ಒಳಗಿರುವಂಥ ಜನರ ಲೈಫಿಗೆ ಸಂಬಂಧಪಟ್ಟಂಥ ಕತೆ ಆಯಿತು. ಅದು ಎಲ್ಲಿ ಮಿಸ್ ಆಯಿತು ಅಂತಂದರೆ ಕ್ಯಾಮರಾಮ್ಯಾನ್ನ ತಪ್ಪದು. ಆ ಕೊನೆಯ ದೃಶ್ಯವನ್ನು, ಕ್ಲೈಮ್ಯಾಕ್ಸನ್ನು ಭಾಳ ಅದ್ಧೂರಿಯಾಗಿ ಕ್ಯಾಪ್ಚರ್ ಮಾಡಿದ್ದಿದೆಯಲ್ಲ, ಆ ಕಾಂತಾರ ಸಿನಿಮಾದ ಒಟ್ಟು ಉದ್ದೇಶವನ್ನು ಮರೆಮಾಚಿ ಅದು ಹೈಲೈಟ್ ಆಯಿತು, ಆ ದೈವ ಹೈಲೈಟ್ ಆಯಿತು. ಆದರೆ ಉದ್ದೇಶ ಅದು ಆಗಿರಲಿಲ್ಲ. ಆಗ ಏನಾಯ್ತು, ಜನರಿಗೆ ನೆನಪಲ್ಲಿ ಉಳಿದದ್ದು ಅದು ಮಾತ್ರ, ಆ ಸೀನ್ ಮಾತ್ರ, ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ. ಅದರ ಹಿಂದಿನ ಕಥೆ ಅಷ್ಟು ಮರ್ತೋಯ್ತು. ಇಂಥ ಅವಘಡಗಳು ತುಂಬ ಸಿನಿಮಾಗಳಲ್ಲಿ ಆಗಿದೆ, ಹಿಂದೆ ಕೂಡ ಆಗಿದೆ. ಇವನ್ ರಂಗಿತರಂಗದಲ್ಲಿ ಕೂಡ ನೋಡಿ, ಅದು ಲಾಸ್ಟ್ ಬಿಡಿ, ಲಾಸ್ಟಿನ ಹಂತದಲ್ಲಿ ಅದನ್ನು ತುಂಬ ಡೈಲ್ಯೂಟ್ ಮಾಡಿದರು. ಅದು ಎಲ್ಲ ಆಗಿ ಕೊನೆಗೆ ಹೀಗೆ ತಗೊಂಡು ಗಮ್ಮೆ ಪುಡುಕ್ಕಂತ ಕೆಳಗೆ ಹಾಕಿದಾಗ ಸಿನಿಮಾ ಸಕ್ಸಸ್ ಆಗಲಿಲ್ಲ. ಮತ್ತು ಮೌಢ್ಯವನ್ನು ಬಿತ್ತಬಾರ್ದು ಅಂತ ಹೇಳುವಂಥದ್ದು. ನಾವು ನಂಬಿಕೆಗಳನ್ನು ಅಥವಾ ಮೂಢನಂಬಿಕೆಗಳನ್ನು ನಾವು ಹೇಳ್ತೇವೆ, ನಂಬಿಕೆಗಳನ್ನು ಮ್ಯಾನಿಪ್ಯುಲೇಟ್ ಮಾಡಬಾರ್ದು ಮತ್ತು ಜನರಲ್ಲಿ ಮೌಢ್ಯಗಳನ್ನು ಬಿತ್ತಬಾರ್ದು. ಇವತ್ತು ಟಿವಿಯಲ್ಲಿ ಬರುವಂಥ ಎಲ್ಲ ಗುರೂಜಿಗಳ ದರ್ಶನಗಳು ಬೆಳಿಗ್ಗೆ ಆಗುವಂಥದ್ದು ಎಷ್ಟೋ ಫ್ಯಾಮಿಲಿಯಲ್ಲಿ ಅವಘಡಗಳನ್ನು ತಂದಿದೆ, ಎಷ್ಟೋ ಫ್ಯಾಮಿಲಿಗಳಲ್ಲಿ ವಿಚ್ಛೇದನಗಳಾಗಿದೆ, ಎಷ್ಟೋ ಫ್ಯಾಮಿಲಿಗಳಲ್ಲಿ ಲಕ್ಷಗಟ್ಟಲೆ ಬಂಗಾರವನ್ನು ತಗೊಂಡೋಗಿ ಅವರಿಗೆ ಕೊಟ್ಟಿದೆ. ಸೊ ಇದರ ಬಗ್ಗೆ ಯಾರು ಮಾತಾಡೋದಿಲ್ಲ. ಅಂದರೆ ಅದು ಕೂಡ ಒಂದು ಧಾರ್ಮಿಕ ಭಾವನೆಗಳ ವಿಷಯ ಅಲ್ಲ. ಹೀಗೆ ಮಾತಾಡಲಿಕ್ಕೆ ಹೋದರೆ ಸಿನಿಮಾದಲ್ಲಿ ಬರುವಂಥ ತುಂಬ ವಿಷಯಗಳ ಬಗ್ಗೆ ಮಾತಾಡಬೇಕಾಗತ್ತೆ.
2: ರಂಗಿತರಂಗ ಕಾಂತಾರ ನಮ್ಮ ಸಂಸ್ಕೃತಿಯನ್ನು ಬೇರೆ ಜನರಿಗೂ ತಿಳಿಸಿದಂತಾಯಿತು. ಸಂಸ್ಕೃತಿಯನ್ನು ಇನ್ನೊಂದು ಭಾಷೆ, ಅವರ ಭಾಷೆಯ ಸಂಸ್ಕೃತಿಯನ್ನು ನಾವು ನೋಡ್ತೇವೆ. ಸಂಸ್ಕೃತಿಯ ವಿಷಯದಲ್ಲಿ ಏನಿಲ್ಲ, ಕತೆ ಸಿನಿಮಾದಲ್ಲಿ ನಾಟಕ ಆಗಲಿ ಸಿನಿಮಾ ಆಗಲಿ ಸಮಾಜದ ಕನ್ನಡಿಯೇ ಸಿನಿಮಾ, ಸಮಾಜದ ಘಟನಾವಳಿಯೇ ಸಿನಿಮಾ, ಸಮಾಜದಲ್ಲಿ ನಡೆಯುವ ಘಟನೆಗಳು ಅದರೊಂದಿಗೆ ಸಂಸ್ಕೃತಿಗಳು ನಡೆದುಕೊಂಡಾಗ ಅದನ್ನು ತೋರಿಸುವಂಥ ಈಗ ಜಾತ್ರೆ ಸಿನಿಮಾ ಜಾತ್ರೆಯನ್ನು ತೋರಿಸಬೇಕು, ಆಗ ದೇವರ ಗುಡಿ ದರ್ಶನ, ಅದು ನಮ್ಮ ಒಂದು ಜಾತ್ರೆಯ ಸಂಸ್ಕೃತಿ ಎಲ್ಲವನ್ನು ಸಿನಿಮಾದಲ್ಲಿ ಸಂಸ್ಕೃತಿಯನ್ನು ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಸಮಾಜದ ನಾವು ಸಂಸ್ಕೃತಿಯೊಂದಿಗೆ ಸಮಾಜ ಜನಜೀವನ ನಡೆಯುವುದರಿಂದ ಸಿನಿಮಾ ಜನಜೀವನದೊಟ್ಟಿಗೆ ಸಹ ಅದು ಸಂಸ್ಕೃತಿ ಬರ್ತದೆ. ಅದಕ್ಕೆ ಅವಹೇಳನ ಅದು ಇದು ಏನಿಲ್ಲ, ನಮ್ಮಲ್ಲಿ ಕಾಲ್ಪನಿಕ ಕತೆ ನೈಜ ಕತೆ ಮತ್ತು ಇದಕ್ಕೆಲ್ಲ ಸರಿಯಾದ ವಿಷಯದಲ್ಲಿ ಅದನ್ನು ಸರಿಪಡಿಸಿದರೆ ಅದೊಂದು ಸಮಾಜದಲ್ಲಿ ನಡೆದ ಘಟನೆ ಎಷ್ಟೋ. ಅದಕ್ಕೆ ಈಗ ಪಡ್ಡಾಯಿ ಸಿನಿಮಾ ಆಗಲಿ, ಮದಿಪು ಸಿನಿಮಾ ಆಗಲಿ, ಗಗ್ಗರ ಸಿನಿಮಾ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಯಾಕಂದರೆ ಒಂದು ಸಂಸ್ಕೃತಿಯ ಗಟ್ಟಿತನದಲ್ಲಿ ಒಂದು ಭಾರತೀಯ ಚಲನಚಿತ್ರರಂಗದಲ್ಲಿ ಪ್ರಶಸ್ತಿ ಸಿಗಬೇಕಾದ್ರೆ ಅದು ಒಳ್ಳೆ ಸಿನಿಮಾ ಅಂತಲ್ಲ, ಅದು ಸಂಸ್ಕೃತಿಯೇ ನಮ್ಮನ್ನು ಹೆಚ್ಚು ಬೆಳೆಸ್ತದೆ, ನಮ್ಮ ನಾವು ಸಂಸ್ಕೃತಿಯೊತ್ತಿಗೆ ಒಳ್ಳೆ ಬೆಳೆಯಬೇಕಾಗ್ತದೆ.
0: ಈ ಪಡ್ಡಾಯಿ ಸಿನಿಮಾ ಮಾಡುವಾಗ ದೊಡ್ಡ ತಲೆನೋವು ಇದ್ದದಾಗೆ ಆವಾಗ ಭಾರಿ ಗಲಾಟೆ ಆಗ್ತಿತ್ತು. ಇವು ಕೊನೆಗೆ ಆ ದೈವದ ಅದನ್ನು ಬಹಳ ಶೇಡಲ್ಲಿ ಮಾತ್ರ ತೋರಿಸಿದ್ದು ನೋಡಿ ನೋಡಿದಲ್ಲ ಪದಲ್ಲಿ, ಯಾಕಂದರೆ ಅದು ನಿಜವಾಗಿ ಅದನ್ನು ಬೇರೆ ಥರ ತೋರಿಸಬಹುದಾಗಿತ್ತು. ಈ ಎಲ್ಲ ಸಾಮಾಜಿಕ ಒತ್ತಡಗಳಿಂದ ಅದನ್ನು ಬಹಳ ಡೈಲ್ಯೂಟ್ ಮಾಡಬೇಕಾದ ಅಗತ್ಯವಿತ್ತು.
3: ಈಗ ತುಳು ಇಂಡಸ್ಟ್ರಿಯಲ್ಲಿ ತುಂಬ ಜನ ಈಗ ನಮ್ಮ ಯಾರೀಗ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾರು ತುಳು ಇಂಡಸ್ಟ್ರಿಗೆ ಟ್ರೈ ಮಾಡೋದಿಲ್ಲ, ಎಲ್ಲ ಕನ್ನಡ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹೇಳ್ತಾರೆ ಬೆಂಗಳೂರು ಹೋಗ್ಬೇಕು, ಅಲ್ಲಿ ಇದ್ರೆ ನನಗೆ ಚಾನ್ಸ್ ಸಿಗ್ತದೆ ಅಂತ. ತುಳುವಲ್ಲಿ ಯಾಕೆ ಸಿಕ್ಕುದಿಲ್ಲ ಅಂತ ಕೇಳಿದರೆ, ಯಾರು ಪ್ರೊಡ್ಯೂಸರ್ಸ್ ಯಂಗ್ಸ್ಟರ್ಸ್ ಬೇಡ, ಯಂಗ್ಸ್ಟರ್ಸಿದ್ದು ಕತೆ ಯಾರು ಕೇಳುವುದಿಲ್ಲ, ಮತ್ತು ನಮ್ಮದು ನಾರ್ಮಲ್ ಕತೆ ಅವರಿಗೆ ಆಗೋದಿಲ್ಲ, ಅವರಿಗೆ ಡ್ರಾಮಾದ ಕತೆ ಬೇಕು ಅಂಥದ್ದೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ಎಂಥದ್ರು ಸೊಲ್ಯೂಷನ್ ಉಂಟಾ?
2: ನಮ್ಮಲ್ಲಿ ಈಗ ಸಿನಿಮಕ್ಕಿಂತ ನಾಟಕಗಳು ಒಳ್ಳೆಯದಿದೆ, ಆದ್ದರಿಂದ ಮತ್ತೆ ರಂಗಭೂಮಿಯ ಸಿನಿಮಕ್ಕೆ, ಸಿನಿಮಾ ಒಂದು ವ್ಯವಹಾರ ಕ್ಷೇತ್ರ, ತಾಂತ್ರಿಕ ಕ್ಷೇತ್ರ, ಇದೆಲ್ಲ ಅನುಭವ ಇದ್ದು ಅದನ್ನು ಮಾಡಬೇಕಲ್ಲದೆ. ಮತ್ತೊಂದು ನೀವು ಹೇಳಿದರೆ ಇದು ಸಣ್ಣ ಪರಿಧಿ, ತುಳು ಕರಾವಳಿ ಕೋಸ್ಟಲ್ ಸಣ್ಣದು, ಬಾಂಬೆ ಹಾಲಿವುಡ್ ದೊಡ್ಡ ಕ್ಷೇತ್ರ, ಕನ್ನಡ ದೊಡ್ಡ ಕ್ಷೇತ್ರ, ಮದ್ರಾಸು ತೆಲುಗಿನಲ್ಲಿ ಕೆಲವರು ನಮ್ಮವರು ಇಲ್ಲಿಂದ ಹೋಗಿ ಒಳ್ಳೆಯದಾದರೆ ಅಲ್ಲಿ ಅವಕಾಶ ಸಿಗ್ಬೋದು, ಅದು ಕಷ್ಟ. ನಿಜವಾಗಿ ನನಗೂ ಇಲ್ಲಿ ಬಂಗಾಳಿ ಸಿನಿಮಾದಲ್ಲಿ ಎಲ್ಲ ಅಪೇಕ್ಷೆ ಇರ್ತದೆ, ನಾವು ಇಲ್ಲಿ ಬೆಳೆದು ಅಲ್ಲಿ ಬೆಳಿಬೇಕಾಗ್ತದೆ. ಮತ್ತೆ ಒಂದು ಇದು ವ್ಯವಹಾರ ಕ್ಷೇತ್ರ, ಆದ್ದರಿಂದ ನಿರ್ಮಾಪಕ ಹಾಕಿದ ಬಂಡವಾಳವನ್ನು ಮರು ಪಡೆಯಲು ಯಾರೆಲ್ಲ ಬೇಕು, ಯಾವೆಲ್ಲ ಕತೆ ಬೇಕು, ಹೇಗೆ ಮಾಡಬೇಕು, ಅವನು ರಿಸ್ಕಿನಲ್ಲಿ ಹಣ ಹಾಕೋದು ಯಾರೇ. ನೀವು ಈಗ ಹೆಚ್ಚಿನವರು ಹೊಸೊಬ್ಬರು ಅವರೇ ಹಣ ಹಾಕಿ ಸಿನಿಮಾ ಕ್ಷೇತ್ರಕ್ಕೆ ಬಂದು ಅವರು ಸಿನಿಮಾ ಕ್ಷೇತ್ರದಲ್ಲಿ ಬೆಳೆದವರಿದ್ದಾರೆ, ಅಂದರೆ ರಿಸ್ಕಿನಲ್ಲಿ ಸಿನಿಮಾ ಅವರೇ ಹಣ ಹಾಕಿ ಅವರೇ ಆ್ಯಕ್ಟ್ ಮಾಡಿದ ಹೆಚ್ಚಿನ ತುಳು ಸಿನಿಮಾಗಳು ಹೊಸೊಬ್ಬರು ಮಾಡಿದ ಸಿನಿಮಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಅನರ್ಕಲಿ ಹೊಸ ನಿರ್ದೇಶಕ, ಇದು ರನ್ನಿಂಗ್ ಹೊಸ ಚಿತ್ರಕತೆ, ಹೊಸ ರೀತಿಯಲ್ಲಿ ಮಾಡಿದ್ದು, ಅವಕಾಶಗಳು ಇದೆ. ಆದರೆ ಸಿನಿಮಾ ಒಂದು ವ್ಯವಹಾರ ದೃಷ್ಟಿ ಇಟ್ಕೊಂಡು ಮಾಡಿದರೆ ಖಂಡಿತ ಅದಕ್ಕೆ ಗೆಲುವಿರ್ತದೆ.
0: ನಾಟಕದಲ್ಲಿ ಸಿನಿಮಾದ ಇಂಪ್ಯಾಕ್ಟ್ ಇದೆಯಾ ಅಂತ ಕೇಳಿದ್ರಲ್ಲ, ಅದು ಕೂಡ ಆಗಿದೆ, ಇಲ್ಲ ಅಂತಲ್ಲ. ನಾನು ಆಯಸ್ ಉಭಯಗೆ ಮಾಡಿದಾಗ ಕಾಪು ರಂಗತರಂಗದವರಿಗೆ, ಅದರ ಮೊದಲೆಲ್ಲ ಈ ಮೂರು ಮನೆಗಳ ಸೆಟ್ಟಿನ ನಾಟಕಗಳು ಬಹಳಷ್ಟು ಆಗ್ತಾಯಿದ್ವು. ಒಮ್ಮೆ ನಾನು ಆಯಸ್ ಉಭಾಗದಲ್ಲಿ ಸ್ಕ್ರೀನು ಎಲ್ ಜಿ ಡಿ ಪ್ರಾಜೆಕ್ಟ್ರು ಅದೆಲ್ಲ ಬಳಸಿದ ಮೇಲೆ ಆಮೇಲೆ ತುಂಬ ನಾಟಕಗಳು ಹಾಗೆ ಬಂತು. ಯಾಕೆ ನಾನು ಪ್ರಯೋಗ ರಂಗಭೂಮಿಯ ನಿರ್ದೇಶಕ, ಯಾಕೆ ಕಮರ್ಷಿಯಲಲ್ಲಿ ಕೂಡ ಪ್ರಯೋಗ ರಂಗಭೂಮಿ ಶಿಸ್ತನ್ನು ತರಬಾರ್ದು ಅಂತ ಶುರು ಮಾಡಿ. ಈಗ ಏನಾಗಿದೆ, ಈಗ ತುಂಬ ನಾಟಕಗಳು ಸಿನಿಮ್ಯಾಟಿಕ್ ಆಗಿ ಕಾಣ್ತಾ ಇದೆ, ಆ ಸಿನಿಮ್ಯಾಟಿಕ್ ಗುಣಗಳು ಬಂದು ಹೋಗಿದೆ. ಅದು ಸರಿಯಾದ ತಪ್ಪು ಅಂತ ವಾದ ಅಲ್ಲ, ಆದರೆ ನಾಟಕ ನಾಟಕ ಆಗಿದ್ದರೆ ಚಂದ, ಅದರಲ್ಲಿ ನಾನು ತಪ್ಪು ಮಾಡಿದೆ ಅಂತ ನಂಗೆ ಆಮೇಲೆ ಅನಿಸಿ ಶುರುವಾಯಿತು. ಸಿನಿಮಾ ಆಗಬಾರ್ದು ಅಂತ ಆಯಿತಾ, ಸಿನಿಮಾ ನಾಟಕ ಆಗಬಾರ್ದು. ಅದೇ ಅದರ ಗ್ರಾಮರ್ ಎರಡು ಬೇರೆ ಬೇರೆಯೇ, ಸಿನಿಮಾದ ಗ್ರಾಮರ್ ಬೇರೆ, ನಾಟಕದ ಬೇರೆ ಬೇರೆಯೇ ಆಯಿತಾ.
3: ನೀವು ಕೇಳಿದ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನೀವು ಹೇಳಿದ್ರಿ ಎಲ್ಲರೂ ಬೆಂಗಳೂರಿಗೆ ಹೋಗಬೇಕಂತ ಇದ್ದಾರೆ, ನಾವೇನು ಮಾಡ್ಬೋದು ಇವಾಗ ಅಂತ. ಈಗಿನ ಇಂಟರ್ನೆಟ್ ಮತ್ತು ಯೂಟ್ಯೂಬ್ ಜಮಾನದಲ್ಲಿ ಫಿಲ್ಮ್ ಮೇಕಿಂಗ್ ಹೇಗೆ ಮಾಡಬಹುದು ಅಂತ ಎಲ್ಲ ರೀತಿಯ ನಿಮಗೆ ವೀಡಿಯೋಗಳು ಸಿಗುತ್ತೆ, ಎಲ್ಲ ಥರದ ಎಕ್ವಿಪ್ಮೆಂಟ್ಗಳು ಬಹಳ ಸುಲಭವಾಗಿ ನಿಮ್ಮ ಕೈಯಲ್ಲಿರುತ್ತೆ. ನೀವು ಬರೆದ ಕಥೆಯನ್ನು ಯಾರೋ ಒಬ್ಬ ಪ್ರೊಡ್ಯೂಸರು ಬೇಡ ಅಂತ ಹೇಳಿದ್ರಿ, ನೀವೇ ಕಥೆಯನ್ನು ಬರೀರಿ, ಸಣ್ಣ ಬಜೆಟ್ನಲ್ಲಿ ನೀವೊಂದು ಶಾರ್ಟ್ ಫಿಲ್ಮ್ ಮಾಡಿ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ, ಅದಕ್ಕೆ ಎಷ್ಟು ಜನ ನೋಡ್ತಾರೆ, ಅದು ಚೆನ್ನಾಗಿರೋ ಕತೆ ಇದ್ದರೆ, ಚೆನ್ನಾಗಿರೋ ಸಣ್ಣ ಕತೆಗಳು ಸಣ್ಣ ಸಿನಿಮಾ ಇದ್ರೂ ಅದಕ್ಕೆ ವಿವರ್ಶಿಪ್ ಇದೆ, ನಿಮಗೆ ಅನುಭವ ಬೇಕಾಗುತ್ತೆ. ಸೊ ನೀವು ಬೆಂಗಳೂರಿಗೆ ಹೋಗಬೇಕಾಗಿಲ್ಲ, ಇಲ್ಲಿ ಕೂಡ ಮಂಗಳೂರಿನಲ್ಲಿ ಕೂಡ ಸಣ್ಣ ಒಂದು ಕಥೆಯನ್ನು ಬರೆದು ಸಣ್ಣ ಸಿನಿಮಾ ಮಾಡಿ ಲಕ್ಷಾಂತರ ವ್ಯೂಸ್ ಗಳಿಸಿರುವಂಥ ಬಹಳಷ್ಟು ಜನ ಇದ್ದಾರೆ. ಹೌದು, ಸಿನಿಮಾಕ್ಕೂ ಬಂದಿದ್ದಾರೆ.
0: ಈಗ ಇಂಡಿಯಾದಲ್ಲಿ ತುಂಬ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಲೇ ಆಗ್ತಾ ಇದೆ, ಮತ್ತು ಶಾರ್ಟ್ ಫಿಲ್ಮ್ಗಳಿಗೆ ತುಂಬ ಅವಾರ್ಡ್ಸ್ ಇದೆ. ನೀವು ಪ್ರತಿ ತಿಂಗಳು ಒಂದು ಹೊಸ ಅವಾರ್ಡ್ ಫೆಸ್ಟಿವಲಲ್ಲಿ ಅವಾರ್ಡ್ ಬರ್ತಾ ಇದೆ. ಹಾಗಾಗಿ ಶಾರ್ಟ್ ಫಿಲ್ಮ್ಗಳನ್ನು ಯಾರೂ ಮಾಡ್ಬೋದು. ಮತ್ತೆ ಎಂತ ಗೊತ್ತಾ, ಯೂಟ್ಯೂಬಲ್ಲಿ ಹಾಕೋದು ಅಲ್ಲ, ನೀವು ಅದನ್ನು ಹೇಗೆ ಮಾರ್ಕೆಟ್ ಮಾಡಿದ್ರಿ? ಇವತ್ತು ಯೂಟ್ಯೂಬ್ ಲಿಂಕ್ಗಳನ್ನು ಇನ್ಸ್ಟಾದಲ್ಲೋ ಎಫ್ ಬಿಯಲ್ಲೋ ಅಲ್ಲಿ ಇಲ್ಲಿ ಶೇರ್ ಮಾಡಿ ನೀವು ವ್ಯೂವರ್ಸನ್ನು ಕ್ರಿಯೇಟ್ ಮಾಡಬೇಕು. ನೀವು ಹಾಕಿಬಿಟ್ರೆ ಬಂದು ಯಾರು ಹೋಗಿ ನೋಡೋದಿಲ್ಲ ಅದನ್ನು, ಒಂದಷ್ಟು ರಿವ್ಯೂಸ್ ಬಂದರೆ ಮಾತ್ರ ನೋಡ್ತಾರೆ. ಹಾಗಾಗಿ ಈ ಸಿನಿಮಾ ಮಾಡೋದಷ್ಟೇ ಕೆಲಸ ಅಲ್ಲ, ಅದನ್ನು ಮಾರ್ಕೆಟಿಂಗ್ ಮಾಡೋದು ಕೂಡ ಕೆಲಸವೇ. ಯೂಟ್ಯೂಬಲ್ಲಿ ಅಲ್ಲಿ ಶಾರ್ಟ್ ಮೂವಿ ಮಾಡಿದೆ, ಎಷ್ಟೋ ಜನ ಇವತ್ತು ಹೀರೋಗಳಾಗಿದ್ದಾರೆ. ಈಗ ಇವನ್ ಕಾಂತಾರದ ಹೀರೋಯಿನ್ ಕೂಡ ಸೆಲೆಕ್ಟ್ ಆದದ್ದು ಇನ್ಸ್ಟಾಗ್ರಾಮಿಂದ. ಲಾಸ್ಟ್ ಅವಳು ಯಾರು ಆ್ಯಕ್ಟರ್ ಅಂತ ಯಾರಿಗೂ, ಇನ್ಸ್ಟಾಗ್ರಾಮಲ್ಲಿ ಅವಳನ್ನು ನೋಡಿ ಅವನು ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಆ್ಯಕ್ಟ್ ಸೆಲೆಕ್ಟ್ ಆಗಿದ್ದು. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಗ್ತಾ ಇದೆ. ಇನ್ನು ಹೆಚ್ಚು ಮಾಹಿತಿ ಬೇಕಾದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡುವ, ನಂದೇ ಸಿನಿಮಾ ಸ್ಟುಡಿಯೋ ಇದೆ, ನಿಮಗೆ ಅದಕ್ಕೆ ಬೇಕಾದೆಲ್ಲ ಮಾಹಿತಿ ಸಹಾಯ ನಾನು ಕೊಡ್ಬೋದು. ಪ್ರೇಕ್ಷಕರು ಹೀಗೆ ಅಂತ ನಾವು ಜಡ್ಜ್ ಮಾಡಿ ಸಿನಿಮಾ ಮಾಡೋದು ಬೇಡ ಅಂತ. ನೀವು ಒಳ್ಳೆ ಐಟಮ್ ಕೊಟ್ಟರೆ, ಈಗ ನಾವು ಹೋಟೆಲಲ್ಲಿ ಕೂಡ ನೋಡಿ, ಹೋಟೆಲ್ನ ದೊಡ್ಡ ಹೋಟೆಲ್ ಅಂತ ನಾವು ಹೋಗ್ತೇವೆ, ಕೆಟ್ಟ ತಿಂಡಿ ಇರ್ಬೋದು ಅಲ್ಲಿ, ಸಣ್ಣ ಸಣ್ಣ ಗೂಡಂಗಡಿಯಲ್ಲಿ ಒಳ್ಳೆ ತಿಂಡಿ ಇರ್ಬೋದು. ಹಾಗಾಗಿ ಪ್ರೇಕ್ಷಕರನ್ನು ನೋಡಿ ಅಥವಾ ಪ್ರೇಕ್ಷಕರು ಹೀಗೆ ಅಂತ ನಾವು ಜಡ್ಜ್ ಮಾಡಿ ಸಿನಿಮಾ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಭಾಳ ಪರ್ಸನಲ್ ಆದಂಥ ಭಾವನೆ. ಇನ್ನೊಂದು ನೀವು ಹೇಳಿದಾಗ, ಒಂದು 60 ಲಕ್ಷಕ್ಕೆ ನಾನು ಹೇಗೆ ರಿಟರ್ನ್ ತೆಗಿಬೋದು? ಇಲ್ಲ, ನೀವು ಹೇಗೆ ಮಾರ್ಕೆಟ್ ಮಾಡ್ತೀರಿ ಅನ್ನೋದರ ಮೇಲೆ. ಈಗ ಈ ಅವಾರ್ಡಿಗಾಗಿ ಸಿನಿಮಾ ಮಾಡೋರು ಇದರಲ್ಲಿ ಕಾಸರಗೋಳ್ಳಿ ಅಂತವರೆಲ್ಲ ಹಾಕಿದ ದುಡ್ಡನ್ನು ಲಾಸ್ ಮಾಡಿಕೊಂಡು ಯಾವತ್ತೂ ಸಿನಿಮಾ ಮಾಡಲಿಲ್ಲ. ಇಷ್ಟು ವರ್ಷ ಅವರು ಹಾಕಿದ ದುಡ್ಡು ಬರುವ ಹಾಗೆ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ, ಫೆಸ್ಟಿವಲ್ಗಳಲ್ಲೋ ಅಲ್ಲೋ ಇಲ್ಲಿ ಓ ಟಿ ಟಿಗಳಲ್ಲಿ ಎಲ್ಲಾದರೂ ಮಾಡಿ ಹಾಕಿದ ದುಡ್ಡು ಬರ್ತದೆ, ಪ್ಲಸ್ ಸ್ವಲ್ಪ ಏನಾದರೂ ಎಡಿಷನ್ ಎಲ್ಲ ದುಡ್ಡು ಬರ್ತದೆ. ಇದು ಎರಡು ರೀತಿಯಲ್ಲಿ. ಇನ್ನೊಂದೇನೆಂದರೆ ಆ ದುಡ್ಡು ಹಾಕೋವನಿಗೆ ಒಂದು ಕ್ರೇಜ್ ಬೇಕು. ನನ್ನ ದುಡ್ಡು ಹೋದರೂ ಪರವಾಗಿಲ್ಲ, ನನಗೆ ಒಂದು ಒಳ್ಳೆಯ ಸಿನಿಮಾವನ್ನು ಇಂಡಸ್ಟ್ರಿಗೆ ಕೊಡಬೇಕು ಅಂತ ಹೋಗೋದಿಲ್ಲ. ಸತ್ಯ ಹೇಳಬೇಕಾದ್ರೆ ಯಾರೂ ಕೂಡ ದುಡ್ಡು ಹಾಕಿ ಕಳ್ಕೊಳ್ಳೋದಿಲ್ಲ. ದುಡ್ಡು ಹಾಕಿ ಕಳ್ಕೊಂಡವರೆಲ್ಲ ಕ್ವಾಲಿಟಿ ಕೊಡದೇ ಇದ್ದವರು. ಕ್ವಾಲಿಟಿ ಕೊಟ್ಟವರು ಯಾರೂ ಕೂಡ ದುಡ್ಡು ಕಳ್ಕೊಳ್ಳಿಲ್ಲ. ಅದು ಇಂಡಸ್ಟ್ರಿಯಲ್ಲಿ ನಾನು ತುಂಬ ನೋಡಿದ್ದೇನೆ. ಮತ್ತು ಕ್ಲ್ಯಾಶಿಂದ ಕಳ್ಕೊಂಡಿದೆ, ಯಾಕಂದರೆ ಎರಡು ಒಳ್ಳೆ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗೋದು, ಆವಾಗ ಹೆಚ್ಚು ಪಾಪ್ಯುಲರ್, ಅದು ಹೆಚ್ಚು ಮಾರ್ಕೆಟಿಂಗ್ ಆದ ಸಿನಿಮಾಗಳು ಓಡುತ್ತದೆ, ಮಾರ್ಕೆಟಿಂಗ್ ಆಗದೆ. ಈಗ ಮೊನ್ನೆ ಇತ್ತೀಚೆಗೆ ಯಾವುದು ಪೇಪೆ ಮತ್ತು ಯಾವುದು ಇನ್ನೊಂದು ಸಿನಿಮಾ ಒಟ್ಟಿಗೆ ರಿಲೀಸ್ ಆಯಿತು, ಇದು ಲಾಫಿಂಗ್ ಬುದ್ಧ ಮತ್ತು ಪೇಪೆ ಸಿನಿಮಾ ಎರಡು ರಿಲೀಸ್ ಆಯಿತು ಒಟ್ಟೊಟ್ಟಿಗೆ. ಎರಡು ಸಿನಿಮಾವು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನನ್ನ ವಾದ ಅಲ್ಲ, ಆದರೆ ಲಾಫಿಂಗ್ ಬುದ್ಧದ ಪ್ರಚಾರ ಎಷ್ಟಿತ್ತು ನೋಡಿ, ಹಾಗಾಗಿ ಸಿಕ್ಕಾಪಟ್ಟೆ ಹೊಡೀತು, ಅದು ತುಂಬ ಜನ ನೋಡಿದರು. ಪೇಪೆ ಅರ್ಧ ಸಿನಿಮಾ ಒಳ್ಳೆ ಕ್ವಾಲಿಟಿ ಇದೆ, ಬಟ್ ಅದು ಓಡಲಿಲ್ಲ, ಯಾಕಂದರೆ ಆ ಪ್ರಚಾರ ಇರಲಿಲ್ಲ. ಅವ್ರು ಭಾಳ ಕೆಟ್ಟ ಪ್ರಚಾರ ಅಂದರೆ ಭಾಳ ಪೂವರ್ ಇತ್ತು ಅವರ ಪ್ರಚಾರ. ನಾನೇನು ಹೇಳಿದ್ದೇನೆ ಟೀಮಿಗೆ, ನಿಮ್ಮ ಪ್ರಚಾರ ಏನೂ ಇಲ್ಲ, ಮೀನ್ವೈಲ್ ನಿಮಗೆ ತುಂಬ ಕಾಂಪಿಟೇಟಿವ್ ಆಗಿ ಅವರ ಲಾಫಿಂಗ್ ಬುದ್ಧ ಪ್ರಚಾರ ಆಗ್ತಾ ಇದೆ, ನೀವೇನು ಮಾಡ್ತದೆ? ನಾನೇ ಕೇಳಿದ್ದೇನೆ, ಯಾಕೆ ನಾನು ಕೂಡ ಗ್ರೂಪ್ನಲ್ಲಿದ್ದೇನೆ. ಇದು ಸಮಸ್ಯೆ, ಈ ಸಮಸ್ಯೆಯಿಂದಾಗಿ ಅವ್ರು ಕಳ್ಕೊಂಡಿದ್ದಾರೆ ದುಡ್ಡು. ಹಾಗಾಗಿ ಸಿನಿಮಾದಲ್ಲಿ ರಿಲೀಸ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್, ಸಿನಿಮಾ ಮಾಡೋದು ಮಾತ್ರ ಅಲ್ಲ.
2: ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ನಾನೊಂದು ಉದಾಹರಣೆ ಹೇಳ್ತೇನೆ ನೋಡಿ. ಸಿನಿಮಾ ಮಾಡುವವರೆಗೆ ಸಿನಿಮಾ ನಿರ್ದೇಶಕನದ್ದು, ಸಿನಿಮಾ ಆಗುವವರೆಗೆ. ಸಿನಿಮಾ ಆದ ಮೇಲೆ ಆ ಸಿನಿಮಾ ನಿರ್ಮಾಪಕನದ್ದು. ಸಿನಿಮಾ ಕಂಪ್ಲೀಟಾಗಿ ರಿಲೀಸ್ ಆದಮೇಲೆ ಸಿನಿಮಾ ಪ್ರೇಕ್ಷಕಂದು, ನಿರ್ದೇಶಕಂದು ಅಲ್ಲ, ನಿರ್ಮಾಪಕನಂದ. ಪ್ರೇಕ್ಷಕ ಉಳಿಸಿದರೆ ಯಶಸ್ಸಾಯಿತು, ಪ್ರೇಕ್ಷಕ ನೋಡದೇ ಇದ್ದರೆ ಡಮಾರ ಆಯಿತು. ಆದ್ದರಿಂದ ಸಿನಿಮಾ ಯಾವಾಗಲೂ ಪ್ರೇಕ್ಷಕನಿಗಾಗಿ ಮಾಡುವಾಗ, ನಾವು ಬಂಡವಾಳ ಹಾಕುವಾಗ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಇದೊಂದು ಸಣ್ಣ ನಂದು ಎಕ್ಸಾಂಪಲ್ ಅಂತ.
3: ಈ ನಮ್ಮಲ್ಲಿ ಸರ್ ಹೇಳಿದಾಗೆ ಮಾರ್ಕೆಟಿಂಗ್ ಅನ್ನೋದು ಒಂದು ಅದರ ಆಸ್ಪೆಕ್ಟು, ಇನ್ನೊಂದು ಫಿಲ್ಮ್ ಫೆಸ್ಟಿವಲ್ ಸರ್ಕಿಟ್ ಇರುತ್ತೆ. ಅದು ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಈ ಇಡೀ ಪ್ರಪಂಚದಲ್ಲಿ ಸಾವಿರಾರು ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ. ಅದಕ್ಕೆ ಒಂದು ನೀವು ಕ್ಯೂರೇಷನ್ ಮಾಡಬೇಕು, ಮತ್ತು ಯಾವ ಫೆಸ್ಟಿವಲಿಗೆ ಅದನ್ನು ಕಳಿಸಬೇಕು ಅದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಕಾಸರಹಳ್ಳಿ ಅವರ ಮುಖಾಂತರವೇ ನಾವೆಲ್ಲ ಕಲಿತಿದ್ದು. ಈಗ ಒಂದು ಜ್ಲಿನ್ ಫಿಲ್ಮ್ ಫೆಸ್ಟಿವಲ್ ಅಂತ ನಡೆಯುತ್ತೆ, ಅದರಲ್ಲಿ ನೀವು ಯಾವುದೇ ಒಂದು ಸಣ್ಣ ಅವಾರ್ಡ್ ಗೆದ್ರೂ $25,000 to $30,000 ಪ್ರಶಸ್ತಿ ಸಿಗುತ್ತೆ ನಿಮಗೆ. ಅದನ್ನು ನೀವು ನೋಡಿ ಎಷ್ಟು ಸಿಗುತ್ತೆ ಅಂತ ಹೇಳಿ. ಸೊ ಈ ರೀತಿ ಒಂದು 2 ಪ್ರಶಸ್ತಿ ಸಿಕ್ಕಿದ್ರೂ ನಿಮಗೆ ಒಂದು 25-30 ಲಕ್ಷ ರೂಪಾಯಿ ಹಣ ಬರುತ್ತೆ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹಣ ಮಾಡುವಂಥವರು ಇದ್ದಾರೆ, ಬಜೆಟನ್ನು ರಿಕವರ್ ಮಾಡಿ ಪ್ರಾಫಿಟ್ ಮಾಡುವಂಥವರು ಇದ್ದಾರೆ. ಕೇವಲ ಫೆಸ್ಟಿವಲ್ ಸರ್ಕಿಟ್ನಲ್ಲಿ ಪ್ರಾಫಿಟ್ ಮಾಡುವವರು ಇದ್ದಾರೆ. ಇವ್ರು ಹೇಳಿದಾಗೆ ಕಾಸರಗೋಳ್ಳಿ ಯಾವುದೇ ಸಿನಿಮಾಗಳು ಲಾಸ್ ಆಗಿಲ್ಲ, ಪ್ರಪಂಚದ ಎಲ್ಲ ಫಿಲ್ಮ್ ಫೆಸ್ಟಿವಲ್ಗೂ ಹೋಗಿದೆ ಅದು.
0: ಈಗ ಓ ಟಿ ಟಿಗೆ ಸೆಲೆಕ್ಟ್ ಆಗಿದೆ, ಯಾಕದಾ ನಿಮಗೆ ಯಾವುದಾದ್ರು ಫೆಸ್ಟಿವಲ್ಲಿ ಅವಾರ್ಡ್ ಬಂದ ಕೂಡಲೇ ಓ ಟಿ ಟಿ ಅವ್ರು ತಗೊಳ್ತಾರೆ, ಯಾಕಂದರೆ ಅದಕ್ಕೆ ಒಂದು ಕ್ರೆಡಿಟ್ ಇರುತ್ತಲ್ಲ, ಅವಾರ್ಡ್ ಕ್ರೆಡಿಟ್ ಇರುತ್ತಲ್ಲ. ಆ ಕಾರಣಕ್ಕೆ ಅವ್ರು ಯಾವ ಫಿಲಮ್ ಫೆಸ್ಟಿವಲ್ ಬಿಡೋದಿಲ್ಲ. ಆ ಕೋಳಿ ಹೆಸರು ಎಷ್ಟು ಫೆಸ್ಟಿವಲಲ್ಲಿ ಇದಾಯಿತು, ಅರ್ಥ ಆಯ್ತಾ? ಅಂದರೆ ಆ ಥರದ ಹೇಳಿದಾಗ ಒಟ್ಟು ನೆಟ್ವರ್ಕಿಂಗ್ ನಾವು ಸ್ಟಡಿ ಮಾಡ್ತಾ ಇರಬೇಕು. ಕೆಲವರು ಶಾರ್ಟ್ ಫಿಲಮ್ ಮಾಡಿ ನಾನು ನೋಡಿದ್ರೆ ಸಣ್ಣ ಸಣ್ಣ ಹುಡುಗರು ಅವರು ಹಾಕೊಳ್ತಾರೆ 10 ಇಂಟರ್ನ್ಯಾಷನಲ್ ಅವಾರ್ಡ್ 8 ನ್ಯಾಷನಲ್ ಅವಾರ್ಡ್ ಅಂತಲ್ಲ, ನಮಗೆ ಅವರನ್ನು ನೋಡಿದ್ದೇ ನೆನಪಿರೋದಿಲ್ಲ. ಬಟ್ ಅವ್ರು ಬಿಡುವುದಿಲ್ಲ, ಎಲ್ಲ ಫೆಸ್ಟಿವಲ್ಗಳಿಗೆ ಸಿನಿಮಾಗಳನ್ನು ಕಳಿಸಿ ಅವಾರ್ಡ್ ತಗೊಂಡು ದುಡ್ಡು ಕೂಡ ಬರ್ತದೆ. ಕ್ಯಾಮರಾ ಒಬ್ಬನ ಕೈ ಕೊಟ್ಟರೆ ಆಪ್ರೇಟಿಂಗ್ ಕಲಿಸ್ಬೋದು, ನಾವು ಫೋಟೋಗ್ರಫಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ನಿರ್ದೇಶಕರಿಗೆ ಸಿನಿಮಾ ಮಾಡಲಿಕ್ಕೆ ಗೊತ್ತಿದ್ದರೆ ಸಾಲದು, ನೀವು ಹೇಳಿದಾಗ ಫಾರ್ಮೆಟ್ ಬಗ್ಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಗೊತ್ತಾಗಬೇಕು. ಅಂಥ ಕೆಲಸಗಳಾದರೆ ಖಂಡಿತ ಫಾರ್ಮೆಟ್ನಲ್ಲಿ ಹೊಸ ಹೊಸ ಆವಿಷ್ಕಾರಗಳು. ಈಗ ನೀವು ಹೇಳಿದಾಗ ಮಲಯಾಳಂ ಸಿನಿಮಾಗಳಲ್ಲಿ ನಿಮ್ಗೆ ಗೊತ್ತು, ಮಲಯಾಳಂ ಎಷ್ಟೋ ಒಳ್ಳೊಳ್ಳೆ ಫಾರ್ಮೆಟಿನ ಸಿನಿಮಾಗಳು ಬಂದಿದೆ. ಏನಿಲ್ಲ, ಇಡೀ ಸಿನಿಮಾವನ್ನು ಒಂದು ಜೀಪ್ ಇಟ್ಕೊಂಡು ಜೀಪ್ನ ಟ್ರಾವೆಲಲ್ಲೇ ಇಡೀ 2 ಗಂಟೆ ಸಿನಿಮಾ ಮುಗಿಸಿದ ಸಿನಿಮಾಗಳು ಮಲಯಾಳದಲ್ಲಿದೆ. ಅಂದರೆ ಅದು ಅದಕ್ಕೆ ಆ ಫಾರ್ಮೆಟೇ ಇಲ್ಲ, ಫಾರ್ಮುಲವೇ ಇಲ್ಲ. ಫಾರ್ಮುಲಗಳೇ ಇಲ್ಲದೆ ಕೂಡ ಒಂದು ಅದ್ಭುತ ಸಿನಿಮಾ ಮಾಡಲು ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ತುಂಬ,
4: ಯಾವುದೇ ಕ್ರಿಯೇಟಿವ್ ಆರ್ಟ್ ಕಾಪಿ ಆಗಬಾರ್ದು, ಕಾಪಿ ಮಾಡಿದರೆ ಅದು ಕ್ರಿಯೇಟಿವ್ ಆರ್ಟ್ ಅಂತ ಅನ್ನಿಸಿಕೊಳ್ಳೋದಿಲ್ಲ. ಈಗ ಆರ್ಟಿಸ್ಟ್ ಇದ್ದಾರೆ ಅವರು, ಕೆದಿಗೆ ಅವರು, ಅವರದ್ದೇ ಆದಂಥ ಒಂದು ಫಾರ್ಮೆಟ್ ಇರ್ತದೆ. ಒಬ್ಬ ಆರ್ಟಿಸ್ಟಿಗೆ ಇನ್ನೊಬ್ಬರು ಆರ್ಟಿಸ್ಟಿಗೆ ಅವರದೇ ಆದಂಥ ಫಾರ್ಮೆಟ್ ಇದೆ. ಹೇಗೆ ಕ್ರಿಯೇಟಿವ್ ಆರ್ಟ್ ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದಂಥ ಫಾರ್ಮುಲಾ ಇರೋದಿಲ್ಲ. ಸಿನಿಮಾ ಕೂಡ ಒಂದು ಕ್ರಿಯೇಟಿವ್ ಆರ್ಟ್ ಆಗಿರೋದ್ರಿಂದ ಕಾಪಿ ಮಾಡಲೇಬಾರ್ದು ಅನ್ನೋದು ನನ್ನ ವಾದ. ಯಾವುದನ್ನು ಕೂಡ
5: ವೇಣು ಅವರು ಹೇಳಿದ್ದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ಮಲಯಾಳಂ ಇಂಡಸ್ಟ್ರಿ ಮೆನ್ಷನ್ ಮಾಡಿದ್ರು ಅವರು, ಈಗ ಒಂದು 30-40 ವರ್ಷದಿಂದ ನೋಡಿದಾಗ ಅದು ಬೆಳೆದದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರು ಹೇಳ್ತಾ ಇದ್ದಾರೆ ತುಳುವಲ್ಲಿ ಅದು ಫಾರ್ಮ್ಯಾಟ್ ಚೇಂಜ್ ಆಗಿಲ್ಲ ಅಂತ, ಅಂದರೆ ಎಲ್ಲೋ ನಿಂತ ನೀರಾಗಿದೆ ಅದು ಅಂತ. ಅದ್ದೂರಿ ಆಗಿರ್ಬೋದು, ಬಹುಶಃ ದುಡ್ಡು ಜಾಸ್ತಿ ಬರ್ತಾ ಇರ್ಬೋದು, ಅದ್ದೂರಿ ಆಗಿರ್ಬೋದು. ನನ್ನ ಪ್ರಶ್ನೆ ಇರೋದು, ಪ್ರಪಂಚ ಬದಲಾಗ್ತಾ ಇದೆ, ಅದು ನಾವು ಕೋವಿಡ್ ನಂತರ ನೋಡ್ತಾ ಇದ್ದೀವಿ. OTT ಎಲ್ಲ ಬಂತು, ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಒಂದು ಮನರಂಜನೆ ಅಂತ ನಾವು ಜನರಲ್ ಆಗಿ ಹೇಳ್ತೀವಿ, ಇನ್ನೊಂದು ಅನುಭವ ಕೊಡುವಂಥದ್ದು, ಒಳಗೆ ಕೊಂಡೋಗುವಂಥದ್ದು. ಸಿ, ಅನುಭವವನ್ನು ಗಾಢ ಮಾಡಲಿಕ್ಕೆ ತಂತ್ರಜ್ಞಾನದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇವೆ, ಮತ್ತು ಇದನ್ನು ಯಾವುದು ಯಶಸ್ವಿಯಾಗಿ ಬಳಸಿಕೊಂಡಿದ್ದೀವ ಅದು ಸಕ್ಸಸ್ ಆಗಿದೆ. ನಮಗೆ ಅದು ಪ್ರಪಂಚದ ಸಿನಿಮಾದ ಹಿಸ್ಟ್ರಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಆಗುತ್ತಿರುವ ಬದಲಾವಣೆಗಳಿಗೆ ನಮ್ಮ ತುಳು ಸಿನಿಮಾ ರಂಗ ಎಷ್ಟು ಇಕ್ವಿಪ್ ಆಗಿದೆ, ಇದು ನನ್ನ ಪ್ರಶ್ನೆ.
0: ಸರ್, ನಮ್ಮಲ್ಲಿ ಎಜುಕೇಟ್ ಆಗಲಿಕ್ಕೆ ಬೇಕಾದ ಅಪರ್ಚುನಿಟೀಸ್ ನಮ್ಮ ತುಳುವಿನಲ್ಲಿ ಇಲ್ಲ. ನಾನು ಬಹುಶಃ 20-22 ವರ್ಷದ ಹಿಂದೆ ಇಲ್ಲೇ ಮಂಗಳೂರಲ್ಲೇ ಒಂದು ಸಿನಿಮಾ ಸ್ಕೂಲ್ ಮಾಡಿದ್ದೆ, ಆವಾಗ ಅದು ಭೂಮಲ್ಲಿ ಇರಲಿಲ್ಲ ಸಿನಿಮಾ. 4 ಲಕ್ಷ ಲಾಸ್ ಮಾಡಿಕೊಂಡು 2 ವರ್ಷದಲ್ಲಿ ಮುಚ್ಚಿದೆ ಅದನ್ನು. ಆಗ ಬರೀ ಡ್ಯಾನ್ಸ್ ಕ್ಲಾಸಿಗೆ ಬರ್ತಿದ್ದು, ಬಹುಶಃ ಈಗೇನಾದರೂ ಮಾಡಿದ್ರೆ ಅಲ್ಲೇ ದುಡ್ಡು ಮಾಡ್ಬೋದಿತ್ತೇನು. ಇಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಬಿಡಿ, ಇಡೀ ಕರ್ನಾಟಕದಲ್ಲೇ ಒಂದು ಸರಿಯಾದ ಫಿಲ್ಮ್ ಇನ್ಸ್ಟಿಟ್ಯೂಷನ್ ಇಲ್ಲ. ನಾವು ಹೇಳಿದರೆ ಪೂನಾ ಅಂತ ಮಾತಾಡಬೇಕು, ಇಲ್ಲ ಚೆನ್ನೈ ಅಂತ ಮಾತಾಡಬೇಕು. ಕರ್ನಾಟಕದಲ್ಲೇ ಇಲ್ಲ. ಒಂದು ಗೌರ್ಮೆಂಟ್ ಇದಿತ್ತು, ಅದು ಇಂಡಿಯಾದ ಫಸ್ಟ್ ಫಿಲ್ಮ್ ಇನ್ಸ್ಟಿಟ್ಯೂಷನ್, ಅದನ್ನು ಕೂಡ ಈಗ ಮುಕ್ಕಾಲು ಭಾಗ ಮುಚ್ಚಿ ಆಗಿದೆ. ಇಡೀ ನಮ್ಮ ಕೋಸ್ಟಲ್ ಬೆಲ್ಟಿಗೆ ಅಂಥ ಎಜುಕೇಷನ್ ಕೊಡೋಂಥ ಒಂದು ಸಿಸ್ಟಮ್ ಬೇಕಾಗಿದೆ ನಮಗೆ. ಹಾ, ಅದು ಬಂದಾಗ ಏನಾಗುತ್ತೆ ಅಂದರೆ ಆ ಇನ್ನೋವೇಷನ್ಸಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಟ್ಟಾಗ ಆಗ್ತದೆ ನಮಗೆ. ಇಲ್ಲಿ ಇನ್ನೋವೇಟರ್ ಆಗಿ ಥಿಂಕ್ ಮಾಡಲಿಕ್ಕೆ ಬೇಕಾದ ಪ್ಲಾಟ್ಫಾರ್ಮ್ ಇದೆ. ನಾನಿವರು ಕೂತ್ಕೊಂಡು ಮಾಡಿದಾಗ ನಮ್ಮ ಇಬ್ಬರ ನಡುವೆ 10 ಜನರ ಹತ್ರ ಕೂತು ಮಾತಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಹಾಗಾಗಿ ಒಂದು ಎಜುಕೇಷನ್ ಸಿಸ್ಟಮ್ ಬೇಕು ಅನ್ನೋದು ನನ್ನ ಒಂದು ಒತ್ತಾಸೆ. ಮತ್ತು ಅದು ಯಾಕೆ ಬೆಳೀತಾ ಇಲ್ಲ ಅಂತ ಕೇಳಿದ್ರಲ್ಲ, ಆ ಬೆಳೀತಾ ಇಲ್ಲ ಅನ್ನೋದಕ್ಕೆ ಕಾರಣ ಹಾಗೆ ನಮ್ಮವರು ಎಷ್ಟು ಬೇರೆ ಸಿನಿಮಾಗಳನ್ನು ನೋಡ್ತಾರೆ. ನಮ್ಮಲ್ಲಿ ಸಿನಿಮಾ ಮೇಕರ್ಸಿಗೆ ನೀವು ಕೇಳಿ ಎಷ್ಟು ಫಿಲ್ಮ್ ನೋಡಿದರೆ ಬೇರೆ ಭಾಷೆಯದಂತ, ಖಂಡಿತ ಅವರೊಂದು 4-5 ಹೆಚ್ಚು ಬೇರೆ ಭಾಷೆ ಒಳ್ಳೆ ಸಿನಿಮಾಗಳನ್ನು ನೋಡಿದ್ದ ನಾವು ಉಲ್ಲೇಖಿಸುವುದಿಲ್ಲ. ಎಂಟರ್ಟೈನಿಂಗ್ ಮತ್ತು ಎಜುಕೇಟಿಂಗ್ ಅಂತ, ಎಂಟರ್ಟೈನಿಂಗ್ ಸಿನಿಮಾಗಳನ್ನು ಮಾಡಲಿಕ್ಕೆ ಹೇಗೂ ಮಾಡ್ಬೋದು, ಬಟ್ ಎಜುಕೇಟಿಂಗ್ ಆಗಿ ನೀವು ಹೇಳಿದ್ರೆ ಭಾವನೆಯನ್ನು ಕ್ಯೂರಿಯೇಟ್ ಮಾಡುವಂಥ ಇಡೀ ಫ್ಯಾಮಿಲಿ ಕೂತ್ಕೊಂಡು ಮಾಡುವಂಥ ಸಿನಿಮಾಕ್ಕೆ ಅದಕ್ಕೆ ಸ್ವಲ್ಪ ಕಷ್ಟ ಇದೆ, ಕೆಲಸ ಇದೆ. ಸೊ ಅಂಥ ಕೆಲಸಗಳು ಆಗಬೇಕಾಗಿದೆ.
6: ಶರ್ಮಾ ಅವರ ಪ್ರಶ್ನೆಗೆ ನಾನು ಕೂಡ ಉತ್ತರಿಸಲಿಕ್ಕೆ ಇಚ್ಛಿಸ್ತೇನೆ. ಅಂದರೆ ಮಲಯಾಳಂ ಸಿನಿಮಾ ಇತ್ತೀಚೆಗೆ, ಅಂದರೆ ಈಗ 5-6 ವರ್ಷಗಳ ಇತ್ತೀಚೆಗೆ ಮಾತ್ರ ಸ್ವಲ್ಪ ಅವರು ದೊಡ್ಡ ಬಜೆಟ್ಟಿನ ಸಿನಿಮಾವನ್ನು ಮಾಡ್ತಾಯಿದ್ದಾರೆ. 2010 ಕೆಳಗೆ ಅವರ ಸಿನಿಮಾದ ಬಜೆಟ್ ಭಾಳ ಕಡಿಮೆ, ನಮ್ಮ ತುಳು ಬಜೆಟ್ನ ಸಿನಿಮಾಕ್ಕಿಂತ ಕಡಿಮೆ ಬಜೆಟ್ನ ಸಿನಿಮಾ. ಸೊ ಆದ್ದರಿಂದ ಅದಕ್ಕೆ ಲಾಸ್ ಅಂತ ಆಗೋದು ಭಾಳ ಭಾಳ ಕಷ್ಟ. ಆದ್ದರಿಂದ ಅವರು ಭಾಳ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದರು. ಪ್ರಯೋಗ ಮಾಡಲಿಕ್ಕೆ ಹೆದರದೇ ಇರುವಂಥ ಇಂಡಸ್ಟ್ರಿ ಅಂದರೆ ಒಂದು ಬಂಗಾಳಿ ಮತ್ತು ಇನ್ನೊಂದು ಕೇರಳ. ಸೊ ಈ ಆದ್ದರಿಂದ ಅವರು ತಮ್ಮ ಇಂಡಸ್ಟ್ರಿಯ ಒಟ್ಟಿಗೆ ತಮ್ಮ ಆಡಿಯನ್ಸನ್ನು ಕೂಡ ಇವಾಲ್ವ್ ಮಾಡ್ತಾ ಇದ್ರು. ಅದು ಒಂದು ಇಂಡಸ್ಟ್ರಿ ಮಾಡಬೇಕಾದಂಥ ಕಾರ್ಯ, ಅದು ತಮ್ಮ ಆಡಿಯನ್ಸನ್ನು ಕೂಡ ಇವಾಲ್ವ್ ಮಾಡಬೇಕಾಗಿರುತ್ತೆ. ತುಳು ಸಿನಿಮಾ ಅದನ್ನು ಮಾಡಲಿಲ್ಲ, ಆದ್ದರಿಂದ ಅಲ್ಲೇ ಇದ್ದೇವೆ ಅಂತ ಹೇಳ್ಬೋದು.
0: ಪರಭಾಷೆ ವ್ಯಾಮೋಹ ಅನ್ನೋದು ಬಹಳ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡ್ಕೊಂಡು ಬಂದ ಒಂದು ಪದ್ಧತಿ. ಅದೇನಾಗಿದೆ ಅಂದರೆ ಕರ್ನಾಟಕದಲ್ಲಿ ಸಿನಿಮಾ ಅಂತ ಆಗಿದ್ದರೆ ಅದರ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಇದ್ದದ್ದೇ ಮೆಡ್ರಾಸ್ ಇದ್ದು. ಅಂದರೆ ಕನ್ನಡ ಸಿನಿಮಾ ಅಂತಷ್ಟೇ, ಅದರ ಎಲ್ಲ ಆಯಾಮಗಳು ಮೆಡ್ರಾಸಿನ ಛಾಯೆಯಲ್ಲೇ ನಡೀತಿತ್ತು. ಹಾಗಾಗಿ ಆವಾಗಿಂದ ಈ ಜನಗಳಿಗೆ ಏನಾಗಿದೆ, ಬೇರೆ ಭಾಷೆಗಳ ಸಿನಿಮಾಗಳನ್ನು ನೋಡೋದು ಅಭ್ಯಾಸ ಆಗಿಬಿಡುತ್ತೆ. ಪ್ರೇಕ್ಷಕರ ಕೊರತೆ ಅನ್ನೋದನ್ನು ಖಂಡಿತ ನಾನು ಒಪ್ಪೋದೇ ಇಲ್ಲ. ನಾವು ಪ್ರೇಕ್ಷಕರನ್ನು ಹೇಗೆ ಕರ್ಕೊಂಬರ್ತೇವೆ, ನಾನು ಅವನಲ್ಲ ಅವಳು ಸಿನಿಮಾ ಆದಾಗ ಅದನ್ನು ಜನ ನೋಡಲಿಕ್ಕೇ ಇಲ್ಲ ಅಂತ ಇದ್ರು. ಬಟ್ ಅವರನ್ನು ಪ್ರಯೋಗ ಮಾಡಿದರು, ಥಿಯೇಟರ್ನ ಹೈರ್ ಮಾಡಿ ಅಲ್ಲಲ್ಲಿ ಪ್ರದರ್ಶನ ಮಾಡಿದರು.
4: ಒಳ್ಳೆ ರಿವ್ಯೂ ಬಂತು ಅದಕ್ಕೆ, ಒಳ್ಳೆ ಬಹಳ ಸೆನ್ಸೇಷನ್ಸ್ ಕ್ರಿಯೇಟ್ ಮಾಡಿದ್ದು ಬೇರೆ ಬೇರೆ ಕಡೆ. ಅಂದರೆ ಪ್ರೇಕ್ಷಕರ ಹತ್ರ ನಾವು ಹೇಗೆ ಹೋಗ್ತಾ ಇದ್ದೇವೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅವ್ರು ಹೇಳಿದಾಗ ಫಾರ್ಮೆಟನ್ನು ಚೇಂಜ್ ಮಾಡಬೇಕು. ಫಾರ್ಮೆಟನ್ನು ಚೇಂಜ್ ಮಾಡಿದ್ರೆ ಈಗ ಉಪಾಸನ ಕಾಲದ ಮಾರ್ಕೆಟಿಂಗ್ ಸಿಸ್ಟಮೇ ಬೇರೆ, ಈಗ ನಿಮಗೆ ಫಿಂಗರ್ ಟಿಪ್ಪಲ್ಲಿ ಮಾರ್ಕೆಟ್ ಇರೋದ್ರಿಂದ ಖಂಡಿತ ನಾವು ಪ್ರೇಕ್ಷಕರನ್ನ ಕರ್ಕೊಂಡು ಬರಲಿಕ್ಕಾಗತ್ತೆ. ಮತ್ತು ನಮ್ಮದೇ ಹೇಳೋದಲ್ಲ, ಈಗ ಯಂಗ್ಸ್ಟರ್ಸ್ ಸಿಗೋದು ಹೀಗೆ ಬೇಕು, ಇಲ್ಲ ಅದೆಲ್ಲ ಸುಳ್ಳು. ಯಂಗ್ಸ್ಟರ್ಸಿಂದ ನೀವು ಈ ಹತ್ತು ವರ್ಷದಿಂದ 90 ವರ್ಷದವರೆಗಿನ ಯಾವುದೇ ಪ್ರೇಕ್ಷಕ ಕೂಡ ಇಷ್ಟಪಡುವ ಸಿನಿಮಾಗಳನ್ನು ಮಾಡಲಿಕ್ಕೆ ಆಗುತ್ತೆ ನಮ್ಮ ಹತ್ರ. ಬಟ್ ನಮಗೆ ಆ ಥರದ ಯೋಚನೆಗಳಿಲ್ಲ ಅಷ್ಟೇ. ಅಲ್ಲ, ಇಲ್ಲಿ ಕೋಸ್ಟಲ್ ವುಡ್ ಅಂದರೆ ಕೋಸ್ಟಲ್ ಫಿಲ್ಮ್ ಚೇಂಬರ್ ಮಾಡಬೇಕು ಅನ್ನೋಂಥ ಒಂದು ಹೋರಾಟ ಕೆಲವು ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿತ್ತು, ಆಮೇಲೆ ಅದು ಯಾಕೋ ಗೊತ್ತಿಲ್ಲ ಅಲ್ಲಿ ನಿಂತೋಯ್ತು. ಒಂದು ಮೀಟಿಂಗ್ ಏನೋ ಆಗಿದೆಲ್ಲ ಸರ್, ಒಂದು ಮೀಟಿಂಗ್ ಏನೋ ಆಗಿತ್ತು ಅಷ್ಟೇ. ಅದು ನಮ್ಮಲ್ಲಿ ಅದೊಂದು ಸಮಸ್ಯೆ ಇದೆ. ಈಗ ಒಂದು ಮನೆ ಕಟ್ಟಿದ್ರೆ ಮನೆ ಯಜಮಾನ ಅಂತ ಯಾರು ಗೊತ್ತಿರ್ತದೆ, ಸಂಘ ಕಟ್ಟಿದ್ರೆ ಸಂಘದ ಯಜಮಾನ ಯಾರಾಗಬೇಕು ಅಂತ ದೊಡ್ಡ ಸಮಸ್ಯೆ ಆಗ್ತದೆ. ಹಾಗಾಗಿ ಅದು ಮುಂದೆ ಹೋಗಲಿಲ್ಲ. ಖಂಡಿತ ಎಲ್ಲರೂ ಮನಸ್ಸು ಮಾಡಿದರೆ ಅದೊಂದು ಪ್ರಯತ್ನ ಇನ್ನೂ ಕೂಡ ಮಾಡ್ಬೋದು. ಸ್ಟೇಟಿಂದ ಸ್ವಲ್ಪ ವಿರೋಧಗಳಿರ್ತವೆ. ಈಗ ಅಲ್ಲೇ ಎರಡಾಗಿದೆ, ಕರ್ನಾಟಕ ಫಿಲ್ಮ್ ಚೇಂಬರಲ್ಲಿ ಎರಡು ಭಾಗ ಆಗಿದೆ. ಅಂದರೆ ಅದೆಲ್ಲ ಅಧಿಕಾರ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ, ಬಟ್ ಎರಡು ಆಗಿದ್ದರಿಂದ ತುಂಬ ಜನಕ್ಕೆ ಸಹಾಯವೂ ಆಗಿದೆ. ನೋಂದಣಿ ಇತ್ಯಾದಿಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ನಾವು ಕೋಸ್ಟಲ್ ಫಿಲಮ್ ಚೇಂಬರ್ ಮಾಡ್ಬೋದು. ಇದಕ್ಕೆ ಇಲ್ಲಿಯ ಎಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲಿರುವ ಹಿರಿಯರು ಪ್ರಯತ್ನವನ್ನು ಮಾಡ್ಬೋದು. ಬಹುಶಃ ಇವರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಅವರನ್ನ ಮುಂದಿಟ್ಕೊಂಡು ಖಂಡಿತ ಒಂದು ಸಮಿತಿ ಮಾಡಿ ಅದನ್ನು ಪ್ರಯತ್ನ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ.
7: ಕರಾವಳಿ ಸಿನಿಮಾಗಳ ಬಗೆಗೆ ತಮ್ಮ ಲಕ್ಷ್ಮಣ ಹಾಗೂ ಬಾಸುಮ ಕೊಡಗು ಇವರು ನಡೆಸಿದ ಸಂವಾದವನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
8: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
9: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
10: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
7: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 7.8 FM. ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳಿಂದ ಗಾನವೈಭವ, ಇದೀಗ ಗಾನವೈಭವ ಇದರ ಎರಡನೇ ಭಾಗ.
1: ಮೊದಲನೇ ಸುತ್ತಿನ ಕೊನೆಯ ಪದ್ಯ, ನಾವು ಈಶಸ್ತುತಿಯ ಬಳಿಕ ಶ್ರೀಕೃಷ್ಣನ ಸ್ತುತಿಗೆ ಸಾಗತಾ ಇದ್ದೇವೆ. ಅದೇ ಸಭಾಲಕ್ಷಣದಿಂದ ಆಯ್ದುಕೊಂಡಂತಹ ಒಂದು ಪದ್ಯ, ಬಾರೋ ಬಾರೋ ಮುದ್ದು ನೀರ ಮಾರ ನಟ್ಟುಳಿಗಾರ ಎಂಬಂತಹ ಒಂದು ಪದ್ಯವನ್ನ ಯೋ ಭಾಗವತರಲ್ಲಿ ಈ 8 ಮಂದಿಗಳಲ್ಲಿ ಕಿರಿಯರ ಸ್ಥಾನದಲ್ಲಿ ನಿಂತು ಹಿರಿಯ ಪ್ರತಿಭೆಯನ್ನು ತೋರಿಸುವುದಕ್ಕೆ ಸಿದ್ಧರಾಗಿ ನಿಂತಹ ಭರತ್ ಶೆಟ್ಟಿ ಹಾಗೂ ಮನ್ವಿತಿರ, ಈ ಉಭಯರ ದ್ವಂದ್ವ ಪ್ರಸ್ತುತಿಯಲ್ಲಿ ಈ ಪದ್ಯವನ್ನ ನಾವು ಕಾಣಲಿಕ್ಕಿದ್ದೇವೆ.

ಪರಂಪರೆ ಮತ್ತು ಇವತ್ತಿನ ಕಾಲದ ಒಂದು ಸಾಂಗತ್ಯದಲ್ಲಿ ಪ್ರಸ್ತುತಗೊಂಡಂತ ಪದ್ಯ ಇದು. ಪರಂಪರೆ ಪದ್ಯವಾದರೂ ಕೂಡ ಈ ಕಾಲದ ಪ್ರಚಲಿತ ಶೈಲಿಯಲ್ಲಿ ಪ್ರಸ್ತುತಗೊಂಡಿದೆ. ಉಭಯ ಭಾಗವತರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದೊಂದೇ ಮೊದಲನೇ ಸುತ್ತು. ನಾವು ಸ್ವಲ್ಪ ದೀರ್ಘವಾದಂತಹ ಸಮಯವನ್ನು ನಿಗದಿಪಡಿಸಿದ್ದಾಗಿತ್ತು. ಪ್ರತಿಯೊಂದು ಪ್ರಸ್ತುತಿಗೂ ಸುಮಾರು 6 ನಿಮಿಷಗಳ ಕಾಲದ ಹಾಗೆ ತೆಕ್ಕೊಂಡಿದ್ದಾರೆ. ಇಲ್ಲಿಂದ ಮುಂದಿನ ಎಲ್ಲ ಸುತ್ತುಗಳು ಇಷ್ಟಾವಕಾಶ ಯಾವ ಭಾಗವತರಿಗೂ ಲಭ್ಯ ಆಗುವುದಿಲ್ಲ, ಸುತ್ತುಗಳೇ ಹಾಗೆ ನಿರ್ಣಯ ಆಗಿದೆ. ಮುಂದಿನ ಸುತ್ತು ಇದೇ ಸಭಾಲಕ್ಷಣದ ಪೂರ್ವರಂಗದ ಭಾಗದಲ್ಲಿ ಹಿಂದೆ ಪ್ರಚಲಿತವಾಗಿದ್ದದ್ದು ಒಂದು ಕೋಲಾಟದ ನೃತ್ಯ, ಕೋಲಾಟದ ಪದ್ಯ. ಇದು ಪೂರ್ವರಂಗದಲ್ಲಿ ಕೋಡಂಗಿಯ ಪ್ರವೇಶವಾದ ಬಳಿಕ ಬಳಸಿಕೊಳ್ತಾ ಇದ್ದಂತಹ ಒಂದು ಕೋಲಾಟದ ಪ್ರಸ್ತುತಿ. ಅದರ ವಿಶೇಷತೆ ಏನು ಅಂದರೆ 10 ಪದ್ಯಗಳನ್ನು 10 ಸೊಲ್ಲುಗಳನ್ನು ಇರುವ ಪದ್ಯ. ಆ 10 ಸೊಲ್ಲುಗಳು ದಶಾವತಾರದ ವರ್ಣನೆ, ಮತ್ಸ್ಯನಿಂದ ತೊಡಗಿ ಕಲ್ಕಿಯವರೆಗೆ ಒಂದೊಂದು ಸೊಲ್ಲಿನಲ್ಲಿ ಒಂದೊಂದು ಅವತಾರವನ್ನು ವರ್ಣಿಸಿದಂತಹ ರೀತಿ. ಇದನ್ನು ನಾವೀಗ 8 ಮಂದಿ ಭಾಗವತರು ಮತ್ತೆ ಪುನರಪಿ ಕಾವ್ಯಶ್ರೀ ಮತ್ತು ಚಿನ್ಮಯ ಅವರು ಉಭಯರು ಮತ್ತೊಂದು ಆವರ್ತಿ ಅಂತ ಹೀಗೆ 10 ಅವತಾರಗಳನ್ನು 10 ಭಾಗವತರು ನಿರಂತರವಾಗಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ 10 ಅವತಾರಗಳ ಪ್ರಸ್ತುತಿಯನ್ನಾಗುವ ಕೋಲಾಟದ ಪದ್ಯಕ್ಕೆ ಒಬ್ಬೊಬ್ಬ ಭಾಗವತರಿಗೆ ಸಿಗಬಹುದಾದ ಗರಿಷ್ಠ ಅವಧಿ 1 ನಿಮಿಷದಿಂದ 1.5 ನಿಮಿಷ. ಈ ಕಲ್ಪನೆಯೊಂದಿಗೆ 10 ನಿಮಿಷದ ಒಳಗೆ ಇಡೀ ಪದ್ಯವನ್ನು ಮುಗಿಸಿಕೊಡುವ ಒಟ್ಟಂದದ ಹೊಣೆಯನ್ನು 8 ಮಂದಿ ಭಾಗವತರಿಗೆ ಹಸ್ತಾಂತರಿಸ್ತಾ ಕೋಲಾಟದ ಪದ್ಯವನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳ್ತೇನೆ.

ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳು ನಡೆಸಿಕೊಟ್ಟ ಗಾನವೈಭವ ಇದರ ಎರಡನೇ ಭಾಗ ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: നിക്കൽ കിണന്തുപ്പണി റേഡിയോ സാരംഗ 107.8 FM ഇനത്തെ തുളു കാര്യക്രമകു നിക്കലേക്ക് മാത്തരിക്കല മോക്കി തിഞ്ഞി സൊൽമെലു ഇനത്തെ ഈ കാര്യക്രമട് മുളിത്ത ഇല്ലത നെമ്പോ ഈ ഇച്ചാരത ബഗേട്ട് പാത്തിരുന്നാര് സാഹിത്യ കുശാലാക്ഷി വികുലാൽ കൺവത്തിട്ട
1: ഇത്തേ മുളിത്ത ഇല്ലത നെമ്പോ ഞാൻ എണ്ണ ഇല്ലത ನೆಂಪುನ ಇತ್ತ ನಿಕ್ಲೆನೊಟ್ಟಿಗೆ ಪಟ್ಟೊಂದಲ್ಲ ಮಂಜೇಶ್ವರದ ಕಣ್ಣು ತೀರ್ಥ ನಡಿಲ್ಲು ಯಾನು ಪುಟ್ಟಿನ ಇಲ್ಲು ಅಪ್ಪಗ ಆ ಇಲ್ಲು ಎಂಚೈತಂದು ಪಂಡ ಬಾರಿ ಮಲ್ಲ ಮುಳಿತ ಇಲ್ಲು ನಡಿಲ್ಲು ಪಂಡ ನಡುಗುತ್ತ ಇಲ್ಲಿಗೆ ಎಂಕ್ಲ ಗ್ರಾಮಡು ಒಂಜಿ ಪುಗಾರ್ತದ ಇಲ್ಲು ಗ್ರಾಮದ ದೈವಲೆಗೆ ಬಣ್ಣಂಗಾಯಿ ತಾರಾಯಿ ಕೊರೊಂದಿತ್ತಿನ ಅಂಜನೆ ದೇವರಿಗೆ ಪುಂಡಿಯಾರಿ ಮಠತಾಯನಗ ರಾಮದೇವರಿಗೆ ಕಟ್ಟೆ ಪೂಜೆ ಕೊರೊಂದಿತ್ತಿನ ಇಲ್ಲು ಆನಿದ ಕಾಲುಡು ನಡಿಲ್ಲು ಪಂಡ ಮಲ್ಲ ಮಾನಾದಿಗದ ಇಲ್ಲು ಇಂಚಿತ್ತಿನ ಇಲ್ಲಗ ಒಂಜಾತ ಗ್ರಾಮದೇವರನ್ನ ದೈವದೇವರನ್ನ ಚಾಕಿರಿಲು ನಡತೊಂದಿತ್ತನು ಎನಿಕಲ ಅಂಚನೆ ನಡತೊಂದುಂಡು ಇಂಚಿತ್ತಿನ ಇಲ್ಲಲು ಗ್ರಾಮದೇವರನ್ನ ದೈವದೇವರನ್ನ ಚಾಕಿರಿ ಇತ್ತೆಲ್ಲ ನಡತೊಂದೇ ಉಂಡು ಅಂಚಿತ್ತಿನ ಇಲ್ಲು ಎಂಚ ಇತ್ತುಂಡು ಮುಳಿತ ಮಾಡದ ಮಲ್ಲ ಇಲ್ಲು ಆನೆ ಬಾಕಿಲ್ದ ದಾರಂದ ಉದ್ದದಕ್ಲೆಗೆ ತರಕ್ಕೆ ತಾಂಟೊಂದಿತ್ತನು ಕಪ್ಪು ಮರಟ್ ದಾರಂದದ ರಡ್ಡು ಪುಡೆಕ್ಲ ಮಿತ್ತ ಪುಡೆಟ್ಟು ನಟ್ಪತ್ತಡು ಪುರ್ಪದ ಕೆತ್ತನೆ ಬಾಕಿಲ್ಗೆ ಬಿಜಾಗ್ರೈಜಾಂಡು ಮಿತ್ತು ಗೋಡೆಡ್ಲ ತೀರ್ಥ ನೆಲಟ್ಲ ಒಂಜಿ ಗುರಿ ಆ ಗುರಿಕ್ಕೆ ತಿಪ್ಪಿಗಂತದಿತ್ತೇರು ಬಾಕಿಲ್ದ ಮುರಂಡದಂಚಿನ ಭಾಗವನ್ನು ಗುರಿಕ್ಕು ಕುಲ್ಲಾದ ಉಲ ಇದ್ದು ಮರತ ಚೀಪು ಪಿದ ಇದ್ದು ಸಂಕಲೆ ಬಾಕಿಲ್ ಏತು ದಪ್ಪ ಇತ್ತು ಪಂಡ ಆಯ್ನ ದೆಪ್ಪನ ಪಾಡುನ ಜೋಕ್ಲೇರ್ದು ಆವಂದಿಜ್ಜಾಂಡು ಬಾಕಿಲ್ದ ರಡ್ಡು ಪುಡೆಟ್ಲ ಮಲ್ಲಮಲ್ಲ ದರಿತ ಕಂಡಿ ಉಲ ಈ ಸುರೂತಿ ಕುಣಿಚಿನೆ ಅವಂತ ಗುಂಡಿ ಐದು ಒಂಜಿ ಪಜ್ಜೆ ಎತ್ತರಡು ಚಾವಡಿ ಚಾವಡಿದ ನಡುಟು ರಡ್ಡು ಮರತ ಬೋದಿಗೆದ ಕಂಬಲು ಆಯ್ತ ಮುದೆಲ್ಡಲ ಮಿತ್ತುಲ ಕೆತ್ತನೆದ ಪೊರ್ಲುದ ಚಡಿ ನೆಲ ಚಿಮಿನಿದ ಕರಿಪಾಡ್ದು ಪಾಲೆದಡ್ಡಿಡ ಅಂಬಿ ಪೂಜಿನ ಗೋಡೆಡ್ಲ ಒಂಜಿ ಕೂಲ್ದಾತಿ ಎತ್ತರಗ ಅಂಬಿ ಪೂಜಿದೆ ಕಪ್ಪು ಮಂತದ್ನು ಗೋಡೆ ಗೋಡೆನ ತರುಳಿಪಾಡ್ದು ಕಲ್ಲುಡ ಅರೆತಿನ ಭಾರಿ ನಸೆತ್ತ ಗೋಡೆ ಚಾವಡಿದ ಗೋಡೆಡು ಉದ್ದೋಗು ದೇವರನ ಪಟ ಒಂಜೊಂಜಿ ಪಟಲ ಒಂಜೊಂಜಿ ದೇವರನ ಕತೆಪನ ಹೊಂದಿತ್ತನು ನಡುಟು ರಾಮದೇವರನ ಪಟ ಆಯ್ತ ಸುತ್ತಲ ರಾಮದೇವರು ಕಾಡುಗೆ ಪೋಯಿನ ಭರತೆ ಪಾದುಕೆ ತುಂಬಿನ ರಕ್ಕಸೆರೆನು ಕೆರ್ನ ವಾಲಿನ ಸಮುಹಾರ ಹನುಮಂತೆ ಲಂಕೆಗೆ ಪೋಪುನ ಸೀತೆಗೆ ಉಂಗಿಲೆನು ಕೊರ್ಪುನ ಬೀಲಡ್ ಲಂಕೆನು ಪುತ್ತವುನ ಸಂಜೀವಿನಿ ಪರ್ವತನ ಕನಪುನ ಹನುಮಂತೆ ರಾಮಲಕ್ಷ್ಮಣನ ಪುಗೇಳ್ದು ಕುಲ್ಲಾದಿನ ರಾವಣಡು ಯುದ್ಧ ಭರತನ ಅಗ್ನಿಪ್ರವೇಶದ ಅಟ್ಟನೆ ಪುಷ್ಪಕೈಮಾನಡು ಅಯೋಧ್ಯೆಗೆ ಪಿರವರ್ಪುನ ಚಿತ್ರಲು ಇಂಚಿತ್ತಿನ ಮಾತ ಮಲ್ಲ ಮಲ್ಲ ಪಟಕಲು ಕಣ್ಣಿಗೆ ಇತ್ತೆಲ್ಲ ತೋಜಿಲ ಕಾಪುಂಟು ಅಮ್ಮೆರ ಆ ಪಟ ತೂಪಾದು ಇಡೀ ರಾಮಾಯಣದ ಕಥೆನೇ ಪನೊಂದಿತ್ತೇರು ಅಂಚನೆ ಶಬರಿಮಲೆ ತಾಯಿಯಪ್ಪನ ಕತೆ ಶಿರಡಿ ಸಾಯಿಬಾಬನ ಕತೆ ಇಂಚ ಕತೆ ಕುಲಿ ಇತ್ತಿನ ಪಟ ಮಸ್ತ್ ಇತ್ತು ಬೊಲ್ದು ಹಂಸ ಪಕ್ಕಿದ ಕೈತಲು ಬೀನೆಪತೋಂದು ಕುಲ್ಲಿನ ಶಾರದನ ಪಟ ತೂಪಾದು ಬರವುದಪ್ಪೆನ ಬಗೆಟ್ ಅಮ್ಮೇರು ಪನೊಂದಿತ್ತೇರು ಎಡ್ಡೆ ಕಲ್ಪೋಡು ಬರವುದಪ್ಪೆ ಆಶೀರ್ವಾದ ತಿಕ್ಕುಂಡು ಪನೊಂದು ದಶಾವತಾರನ ತೂಪಾವನ ವಿಷ್ಣುನ ಪಟಲ ಇತ್ತು ಎಂಕುಲು ಪಟತ ಎದುರು ಕುಲವೊಂದು ಭಜನೆ ಮಂತೊಂದು ಇತ್ತಂಡ ಪಟತ ಪಿರವುಡು ಇತ್ತಿನ ಗುರ್ಬಿದ ಗೂಡುಡು ಗುರ್ಬಿದ ಕಿನ್ನಿಲು ಕಿಚಿ ಕಿಚಿ ಕಿಚಿ ಕಿಚಿ ಪನೊಂದಿತ್ತ ಅಪ್ಪಗ ಅಮ್ಮೇರು ಪನೊಂದಿತ್ತೇರು ನಿಕ್ಲೆನ ಭಜನೆಕೆಂದು ಗುರ್ಬಿಲ ಭಜನೆ ಪನೊಂದುಂಡು ಒಂದು ಅಪ್ಪಗ ಎಂಕ್ಲೆಗೂ ಆ ಖುಷಿ ಆವಂದಿತ್ತನು ತಿರುಪತಿದ ವೆಂಕಟರಮಣೆ ಉಡುಪಿದ ಕೃಷ್ಣೆ ಧರ್ಮಸ್ಥಳದ ಮಂಜುನಾಥೆ ಮಧುರದ ಮೀನಾಕ್ಷಿ ಇಂಚ ಒಂಜೊಂಜಿ ಪಟಂತೂಪಾದ್ಲ ಪನೊಂದಿತ್ತೇರು ಅಯ್ಯನ ಮಾತ ತೂನಗ ಉಡಲ್ಡು ಭಕ್ತಿ ತನ್ನ ಆತಿಗೆ ಪುಟ್ಟೊಂದಿತ್ತನು ದೇವರನ ಎದುರು ಮಿತ್ತರಡ್ಡು ಅಡ್ಡಡು ಇಲ್ಲು ದಿಂಜಾದು ಕಟ್ಟಿನ ಕುರಲ್ ತೂನಗ ಪೆರ್ಮೆ ಆವಂದಿತ್ತನು ಹೊರವರ ಗುರ್ಬಿ ಐತನೇ ಬಾರನ್ನು ತೊಲ್ತುದು ಕೊನೋದು ಕಿನ್ನಿಗೆ ತಿನ್ಪಾವಂದಿತ್ತನು ದೀಪದಿಯರ ಮರ ತಪಲೈ ಅಡ್ಡಗ ಹಾಕಿಡ್ದಿತ್ತನು ಆಯ್ತು ದೀಪದ ಬತ್ತಿ ಎಣ್ಣೆ ಸೂತಪೆಟ್ಟಿಗೆ ಕುಂಕುಮದ ಕರಂಡೆ ಬೂಲ್ಯ ಭಸ್ಮ ಮಾತಲ ಇತ್ತನು ಇಲ್ಲಡಿ ಎರೆಗಾಂಡ ಹುಷಾರಿಜ್ಜಂದ ಬೂರುಂಡ ಸುರು ಮಾಮ ಒಂಜೀರೆ ಬೂಲ್ಯರ್ಗು ನೀರು ಮುಟ್ಟಾದು ಗಂಧನು ಮುಂಡಗು ಪಡ್ಪಾದು ಬಾಯಿಗೆ ನಕ್ಕಾದು ಮೀ ಕೈಗೆ ಪೂಜಿಂಡ ಅಡೆಗ ಅರ್ಧ ಉಸರಾಯಿಲ ಕಾನೆ ಬೊಕ್ಕ ಸೆಟ್ಟಿ ಡಾಕ್ಟ್ರನ ಮರ್ದಗು ಗಣಪತಿ ಎಟ್ರನ ಮರ್ದಗು ಹತ್ತು ನಬನಾರಿ ಡಾಕ್ಟ್ರನ ಅಡೆ ಬಲಿಪು.

ಚಾವಡಿದ ಗೋಡೆಡು ಚಿಮಣಿ ದಿಪ್ಪನ ಗಂಡಿ ಇತ್ತನು. ಚಿಮಣಿ ಪೊತ್ತಾನಗ ಆಯ್ತ ಕರಿ ಪತ್ತಿನೇನು ಡಬ್ಬಿಗೆ ಪಾಡ್ದು ದೀದು ನೆಲಕ್ಕ ಅಂಬಿ ಪೂಜಿನಾಗ ಆಯ್ಕೆ ಕಲ ತೊಂದಿತ್ತೇರು. ಚಾವಡಿಡು ಉಂತುದು ಅಟ್ಟೊಗರ ತೋಡು. ಅಟ್ಟ ಅಟ್ಟದ ಅಡ್ಡೊಗ ಉದ್ದೋಗ ಪಜ್ಜಿ ಒಲಿಟ್ಟು ಬಾಡ ಅದು ಮರೆಯಲ ಗಂದು ಕಟ್ಟ ದಿನ ತೌತ್ಯದ ಸಾಲು ಏತು ಪೊರ್ಲು. ಮಾತಾ ತೌತೆಗ್ಲ ಮುಟ್ಟಾ ದಿನ ಕರಿತ ಬೊಟ್ಟ ಎತ್ತೆ ನೆನಪೆರೆನೇ ಇಜ್ಜಿ ತಿನತ ಬಲತ ಪುಡೆತ್ತ ಅದೇ ಬಾರದಿಂಜಾಯರೆ. ಮಿತ್ತ ಚಾವಡಿದು ಒಂಜಿ ಅದಕ್ಕೆ ಬಾಕಿಲು. ಚಾವಡಿದ ಬಲತ ಪುಡೆಕ್ಕೆ ಅಡ್ಪಿಲ್ಲು. ಅಡ್ಪಿಲ್ಲದ ಬಗೆ ಟೇತು ಪಂಡಲ ಯಾವಂದು ಚಾವಡಿದ ತೇ ಮಲ್ಲ ಅಡ್ಪಿಲ್ಲು. ಎಲ್ಲದಾರಂದ ನೆಲರ್ದೆತ್ತರಡು ತಡ್ಯ. ಉಲೈ ಬಿದೈಪೋನಾಗ ಮಂಡೇನ ಜಾಗೃತವಂತ ನೋಡು. ಮೂಡಾಯಿ ಪುಡೆಟ್ಟು ನೆಲಟ್ಟು ಕುಲ್ಲುದು ಅಟಿಲ್ ಮಲ್ಪೆರ ದಿಕ್ಕೇಲು. ಅಡ್ಪಿಲ್ಲ ಗಂಜಿ ಎಲ್ಲದರಿತ ಕಂಡಿ ಐಕೊಂಜಿ ತಟ್ಟಿದ ಬಾಕಿಲು. ಉಲೈ ಒಂಜಿ ಗಟ್ಟಿದ ಸೋಂಟೆಗೆ ಬಲ್ಲು ಕಟ್ಟುದು. ಆ ತಟ್ಟಿನ ದರಿತ ಇಡೇಕು ಕಟ್ಟುನಿ. ರಾತ್ರಿ ಸೋಂಟೆನ ಅಡ್ಡದಿಂದ ಕಂಡಿ ಬಂದು ಸೋಂಟೆನ ಪಗೆಲ್ ನೀಟಮಂತಂದ ಕಂಡಿದ ತಟ್ಟಿ ತೀರ್ಥ ಜಾರು. ಇಂಚ ದುಂಬುದಕ್ಕಲ್ಲ ಚಾತುರ್ಪು ಏತೊಂಜಿ ಎಡ್ಡೆತ್ತನು. ಕರಿ ಅಂಬಿ ಪೂಜಿನ ನೆಲ ಆಂಡ ಗೋಡೆ ಅಟ್ಟ ಪೂರ ದಿಕ್ಕೆಲ್ದ ಪುಗೆ ಕರಿಟೇ ಕಪ್ಪು ಕಪ್ಪು. ಒಂಜಿ ನಮೂನೆ ಕತ್ತಲೆದ ಗುಂಡವು. ಓಲೋಲು ಓವೋ ಸಾಮಾನು ಉಂಡುಂದು ಅಡಪಿಲ್ಲಲು ನಿಚ್ಚ ಬೇಳೆ ಮನ್ಪುನಕ್ಕಲೆಗೆ ತೆರಿಯುವತ್ತೆ. ಬಾಕಿದಕಲು ಒಂತೆ ಪರಡು ಅದಾವು. ದಿಕ್ಕೆಲ್ದ ಬರಿಟ್ಟು ಗೋಡೆದ ಬರಿಟ್ಟು ಕಂಕನೆ ಪಾರ್ದಿನ ಎಲ್ಲ ಮಲ್ಲ ಮಣ್ಣದ ಕರ ಬಿಸಲೆಲು. ನುಪ್ಪುದ ಕರ ಕೋರೈ ಬಿಸಲೆ ನೆಸಲೆ ತಟ್ಟಿ ಬಿಸಲೆ ಬಂಡಿ ಬಿಸಲೆ ಬೆಚ್ಚನೀರ್ದ ಕುದುಪ್ಪೆ ಕಸಾಯದ ಕುದುಪ್ಪೆ ನುಪ್ಪು ಕಬಿಡ್ನ ಅಡ್ಯಾರ ರೊಟ್ಟಿದ ಓಡು ಅಪ್ಪದ ಕಾವಲಿ ದೋಸೆದ ಕಾವಲಿ ತೊಂದೊರು ಬಾವಡೆ ಇಂಚ ಅವೇತು ನಮ್ಮನದ ಬಾಜನೋಲು. ದಿಕ್ಕೆಲ್ದ ದತ್ತ ಬರಿಟ್ಟು ಕೋಂಟುಡು ನೀರದಿಂಜ ದೀಪನ ಮಲ್ಲ ಅಡ್ಯಾರ. ನೀರಡ್ಯಾರದ ಬಾಯಿಗೆ ಮಣ್ಣದನೆ ಬಾವಡೆ. ಆಯ್ನ ಮುಚ್ಚಿದು ತಿರ್ತೊಂಜಿ ಚೆಂಬುದಿಂದ ನೀರು ದೆಪ್ಪೆರೆ ಅವೇ ಚೆಂಬು. ದಿಕ್ಕೆಲ್ದ ಕಲ್ಲಡು ಉಪ್ಪುದ ಮರೈ. ಆ ಗೋಡೆಡು ಆಕಡ್ದಿನ ಮದನ ಕೈಟ್ಟು ಕಂಕನೆ ಪಾಡ್ದಿನ ಚೆಂಬು ಪಿತ್ತಲದ ಬಟ್ಟಲು ಲೋಟೆ ಮರಿಗೆ ತೋಪು ಉರ್ಲಿ ಬನಲೆ. ಆ ದಿನಕುಲೆಡು ಬಂಗಾರ ಲೆಕ್ಕ ಪಲಪಲ ಮೆನ್ಕೊಂದಿತ್ತನು. ಅಂಚಿನ ಬಾಜನಡು ಉನ್ಪುನೇ ಒಂಜಿ ಕೊಸಿ. ಬಲಟ ನೇಲನ ಕೊಜಪುದ ಕುದುಪೆ ಒಂಜಿ ಮುಲ್ಲೆಡು ಅರಿತ ಮಂಡೆ ಪಿತ್ತಲದ ಸೇರು ಪಾವು ಕೊಂಡೆ ನೀರು ಪಡ್ಬಾಡ್ನ ಮಂಡೆ ಗೋಡೆದ ಬರಿಟ್ಟು ಕಣ್ಣಜೆ ಐಟು ದೀತಿನ ಕತ್ತಿ ಕೈಲು ಏತ್ತು ಬಗೆತ ಇತ್ತನು. ನುಪ್ಪು ಬಲಸು ನಮ್ಮಲ್ಲ ಕೈಲು ಮೀಂದ ಕಜಿಪುಗು ಚೇಪಟ್ಟೆದ ಕೈಲು ಉಪ್ಪಡದ ಬರವಣಿಗೆ ಪಾಡುನ ಎಲ್ಲ ಕೈಲು ಪುಲ್ಲು ಗಜಿಪುಗು ಗುಂಡಿದ ಕೈಲು ಬಾರು ತೋಡ್ನ ರೊಂಕ ಕೈಲು ಕೋರಿ ಬಲಸುನ ಎಲ್ಲ ಚಟ್ಟೆದ ಕೈಲು ಇಂಚ ಪಾಕ ನಮನೆದ ಕೈಲಲ್ಲೂ ಇತ್ತನು. ಅಡಪಿಲ್ಲದ ಬೊಕ್ಕೊಂಜಿ ಸೊತ್ತು ಪಂಡ ಒಂಜಿ ಅಟ್ಟಗ ಪೋಯರೆ ಮಾಲದ ದೀತಿನ ಬೆದುರದ ಕೇರ್ಪು. ಬೊಕ ಆಯ್ತ ಮುದೇಲ್ ಗೊತ್ತುದು ದೀತಿನ ಕಡಪಿವಲ್ಲು. ಕೇರ್ಪು ಪಂಡವು ಸಾಧಾರಣದ ಕೇರ್ಪತ್ತು. ಎನೆಲು ಸುಗ್ಗಿದ ಬಿತ್ತದ ಮುಡಿ ತುಮೊಂದು ಅಮ್ಮೇರು ಅಜ್ಜೇರು ಅವೇ ಕೇರ್ಪುಡು ಅಟ್ಟೋಗು ಬರ್ತೊಂದಿತ್ತೀನಿ. ಮರಿಯಲಗ ಕನಕು ಪೂಲಾದು ಅವೇ ಕೇರ್ಪುಡು ನಡುಟೋರಿ ಮಿತ್ತೋರಿ ಉಂತುದು ಪಗರ ಪಗಾರದ ಅಟ್ಟೋಗು ಮುಟ್ಟೊಂದಿತ್ತೀನಿ. ಅವೊಂಜಿ ಬೇಲೆದ ಗೌಜಿಯೇ ಗೌಜಿ. ಇಲ್ಲದ ಜೋಕುಲು ಮಲ್ಲಕ್ಕಲು ಮಾತ ಆನಿ ಕನಕ ಬಿತ್ತಲದು ಉಲ ಎತ್ತಾಯರೆ ಟೊಂಕ ಗಟದು ಉಂತುವೆರು. ಕನಕ ಪೂಲ್ದಾನಗ ಬರ್ಸಮಿನಿ ಕಪ್ಪರ ಪಾಡಂಡ ಬೊಕ್ಕ ಪನ್ಪುನನೇ ಬುರ್ಚಿ. ಕನಕ ಉಲೈ ಕನೆಯರೆ ಎಲ್ಲ ಮಲ್ಲ ಅಂದು ಮಾತೆರ್ಲ ತುರ್ತ ಕೂಟನ ತೂನಗ ಗಮ್ಮತ್ತೆ ಗಮ್ಮತ್ತು. ರಡ್ಡು ಕೈನ ನೀಡುದು ಐತಮಿತ್ತಿ ಎಲ್ಲ ಜೋಕ್ಲಿ ರಡ್ಡು ತುಂಡು ಮಲ್ಲಕ್ಲಿಗೆ ನಾಲ್ ತುಂಡು ಬೊಕ್ಕ ಹಿರಿಯಕ್ಲೇ ಪುರ ಅರ್ಕೆಲ್ಡು ಪತ್ತನಾತು. ಪತ್ತದು ಪಾರು ಪಾರದು ಉಲೈ ಕನತು ಪಾಡುನಿ ಕೇರ್ಪುದ ಮುದ್ದೆಲ್ಡು ಒರಿ ಪೆಜ್ಜಿದ ಕೋರುಂಡ ನಡ್ಪತ್ತಡು ಒರಿದೆ ತೊಂದು ಪಗರುನಿ ಮಿತ್ತುವರಿ ಅಯ್ಯನ ದಿಕ್ಕೆಲ್ದ ಸತ್ತು ಅಟ್ಟಿಕೊಯ್ಪುನಿ. ಅಟ್ಟಗ ಅಟ್ಟ ಅಡ್ಡಪಾಡಿನ ತಾರಿದ ಅಡ್ಡದ ಮಿತ್ತು ಮಡ್ಡಿ ಹಾಕದಿನ ಅತ್ತಾರು ಪಾರ್ದುಪ್ಪುನು. ಆಯ್ತ ಮಿತ್ತು ಭಾರಿ ಜಾಗೃತೆದು ಕನಕ ಅಟ್ಟಿಹೋಯ್ಪೋಡು. ಅಟ್ಟದ ಒಂಜಿ ಬರಿಟ್ಟು ಕೆಲವು ಸೊತ್ತುಲು ಎಂದೀಪನುಂಡು. ಆಯ್ತು ಪುದ್ವರದ ನೊಪ್ಪುದ ಮಲ್ಲಕರ ಕಜಿಪುದ ಬಂಡಿ ಬಿಸಲೆ ಆಯ್ತ ಬಾವಡೆ ಪುದ್ವರ ಬಲಸುನ ತಟ್ಕ ಭೂತಗಾನಗ ಅಡಿಗೆ ಮನ್ಪುನ ನುಪ್ಪುದ ಕರ ಕಜಿಪುದ ಬಿಸಲೆ ಕೈಲು ಬಾವಡೆ ತೆರಿಯ ಚೆನ್ನೆಮನೆ ಪುಲಿತ ಉಂಡೆ ದಿಂಜಾ ದೀಪಿನ ಕರ ಚೆಂಡು ಪುಳಿತ ಕೆತ್ತೆ ಪುನರ್ ಪುಳಿತ ಓಡು ಕಟ್ಟ ಇಂಚ ಪೂರ ಪುಗೆ ಹಾಕೆರೆ ಎಂದು ಅಡುಪಿಲ್ಲದ ಅಟ್ಟೊಡು ದೀಪೇರು. ಮುಳಿತ ಇಲ್ಲದ ಅಟ್ಟೊಡು ಪುಗೆತ ಬೆಪ್ಪುಗು ದೀತಿನ ವಾ ಸೊತ್ತುಲ ಹಾಲ ಒಂದು ಇಜ್ಜಾಂಡು.

ನನ್ನ ಕಡೆಪಿ ಕಲ್ಲದ ಬಗ್ಗೆ ಪನ್ಪುಂಡ. ಅವು ಏರೆ ಕಾಲದ ಕಡೆಪಿ ಕಲ್ಲ. ಅದನ್ನ ಅರ್ಧ ಕಲ್ಲು ನೆಲಕ್ಕೆ ತಾರದು, ಅರ್ಧ ಕಲ್ಲೇ ಮಿತ್ತು ಪುನಿ ಮಲ್ಲ ಕಲ್ಲು. ಎರ್ಲೆಗು ಕೊರಿಯರೆ ಏತು ಮುಡಿ ಕುಡು ಆ ಕಲ್ಲುಡು ಸಣ್ಣಾತಂಡ. ಅಡ್ಡೆಗೆ ಏತು ಮುಡಿ ಆರಿ ಸಣ್ಣಾತಂಡ. ಏತು ತಾರ ಇದ ಕಜಿಪು ದ ಅರೆಪು ಕಡೆತ್ತಂಡ. ಏತು ಮದಿಮೆದ ಮದಿರಂಗಿ ಕಡೆತ್ತಂಡ. ಏತು ಪೆದ್ದೋಲ್ ದಿನ ಮರ್ದು ಸಣ್ಣಯ ಫಲದ್ಯ ಸಣ್ಣಾತಂಡ. ಏತು ಉಪ್ಪಡ್ದ ಅರೆಪು ಕಡೆತ್ತಂಡ. ಆ ಕಲ್ಲುಗೇ ಗೊತ್ತು ಕಲ್ಲು ತರೆದು ತರೆದು ತರೆದು ಗುರಿ ಮಲ್ಲ ಅರುಸ ಪೂರಾದು ನೆಯ್ತಲಕ ನಸೆ ಆದು ಮೆನ್ಕೊಂದಿತ್ತಂಡು. ಕಂಜಿಲ ತರೆದು ಸಪಾಯಾದಿತ್ತಂಡು. ಕಂಜಿದ ತರೆಕ ದೀತಿನ ಮರತ ಕುಟ್ಟಿ ತೂನಗ ಶಿವಲಿಂಗ ಜುಟ್ಟು ಬತ್ತಿಲಗ ತೋಜೊಂದಿತ್ತನು. ಆ ಕಲ್ಲುಡು ಕಡೇರೆ ಒಂಜಿ ಸುತ್ತು ತಿರ್ಗಾನಗ ಬ್ರಹ್ಮಾಂಡನೆ ಒಂಜಿ ಸುತ್ತ ಹಾಕದು ಬತ್ತಿಲೇಕ ಆ ಒಂದಿತ್ತನು. ಕಜಿಪುದ ಬಂಧನ ಕಡೆದು ಸಣ್ಣಾಯಿ ಬೊಕ್ಕ ಅರೆಪ್ಪು ದೆಪ್ಪುನಗ ಬಾರಿ ಜಾಗ್ರತೆ ದ ಬೇಲೆ. ಕಂಜಿದ ಅರೆಪ್ಪು ಸೀಂಟದು ಕಲ್ಲದ ಅರುಟು ಅಡ್ಡ ಪಾಡ್ದು ಜಾಗ್ರತೆ ಪತನಡು. ಎಂಚ ಜಾರುನೊಂದು ಪನಿಯರಾಪುಜಿ ಪನಿ ಪಂದದು ಕೈ ಜಾರುಂಡ. ಬಲತ ಕೈ ಕಂಜಿದ ಅಡಿಕುವುದು ನೆಕ್ಕೆ ಅರೆಪ್ಪು ಗೋಡೆ ಕೇರ್ಪುಗು ಮುಂಕು ಮುಸುಂಟುಗು ರಟ್ಟದು ಇಡೀ ಅಡುಪಿಲ್ಲು ಸೀಂತದು ಪೋಪು ನಲ ಉಂಡು. ಎಚ್ಚಾದ ಎನ್ನ ಅಮ್ಮ ಎನ್ನ ದಾಜು ಮಾಮ ಅಮ್ಮೇರ್ ನಕ್ಕ ಬೊಕ್ಕ ಮಾಮನ ಮಗಲು ವಾರ್ಜಕ್ಕ ನಾಗಮಕ್ಕ ಕಡೆಪು ನನೇ ಯಾನೆ ಹೆಚ್ಚಾದ ತೂತಿನಿ. ವಾರ್ಜಕ್ಕ ನಾಗಮಕ್ಕ ಹೆಚ್ಚಾದ ಕಡೆನಗ ಕಡೆಪೆಲ್ಲದ ಕಂಜಿದ ಅರೆಪ್ಪನು ಸೀಂಟದು ಕಂಜಿನ ದೇರ್ತದ ನೆಲಕದಿ ಹೊಂದಿತ್ತೇರು. ಕಲ್ಲು ದೆಕ್ಕುನ ತಿಪ್ಪಿಲಾತೆ ಸಪಾಯಾದಿತ್ತನು. ಕಡೆಪಿ ಕಲ್ಲದ ಬರಿಯಿಟ್ಟು ಸಣ್ಣಯ ಪಾರ್ದೀಪನ ಮರತ ಮರ ಇತ್ತನು. ಐನು ತುಯ್ಯರೆನೇ ಪೊರ್ಲು ಅಂಚಿಂಚಿ ಒಂದಾವುನ ಬಾಯಿ ಉಲೈ ಮುಂಚಿ ಸಣ್ಣಯ ಪಾಡುನ ಎಲ್ಲೆಲ್ಲ ಅದೆಕ್ಕುಲು ಪುಳಿತ ಬರುಣಿ ಮಂಜಲ್ ಗುದ್ದುನ ಕಲ್ಲು ಪೆರದನೆ ಮುಟ್ಟತ್ತಿ ಕತ್ತಿ ಮಾತ ಅವುಲೆನೆ ಇತ್ತನು. ದಿಕ್ಕೆಲು ದಿಕ್ಕೆಲ್ದ ಮಿತ್ತು ದೆಂಗ ಇತ್ತನು. ಕರಿಪತ್ತದ ಕಪ್ಪ ಆಯ್ನ ದೆಂಗಡು ಪಾಲೆಡು ಕಟ್ಟದೀತಿನ ನುಂಗೆಲು ಗೋಣಿಡು ದಿಂಜದ್ದೀತಿನ ಬಿತ್ತದ ತುರೆ ಬಿತ್ತದ ಪೀರೆ ಲತ್ತನೆ ಬೆಂಡೆಕಾಯಿ ಕಟ್ಟದೀತಿನ ಪದ್ಪೆ ಕೆಂಬುಡೆ ಕುಂಬುಡ ಕಂಚಲ ಪಟ್ಲಾಯಿ ತೌತೆ ತೆಕ್ಕರೆದ ಬಿತ್ತುಲು ಮರೆಯಲಗ ಕಟ್ಟದೀತಿನ ಮುಂಚಿದ ಗೋಣಿ ಸಾಂತನಿ ಸುಂಟಾಯಿ ಪೆಲಕಾಯಿ ಪೆಲಕಾಯಿದ ಅಪ್ಪಳ ವಾಲೆ ಬೆಲ್ಲದ ಕಟ್ಟ ಇಂಚ ಅವೇತೋ ಸೊತ್ತುಲು ದಿಕ್ಕೆಲ್ದ ಪುಗೆಕ್ಕು ಬೆಚ್ಚಗು ಕುಲ್ಲುದುಪ್ಪ ಗೋಣಿಡು ದಿಂಜದ್ದೀತಿನ ಬಿತ್ತದ ತುರೆ ಬಿತ್ತದ ಪೀರೆ ಲತ್ತನೆ ಬೆಂಡೆಕಾಯಿ ಕಟ್ಟದೀತಿನ ಪದುಪೆ ಕೆಂಬುಡೆ ಕುಂಬುಡ ಕಂಚಲ ಪಟ್ಲಕಾಯಿ ತೌತೆ ತೆಕ್ಕರೆದ ಬಿತ್ತುಲು ಮರೆಯಲಗ ಕಟ್ಟದೀತಿನ ಮುಂಚಿದ ಗೋಣಿ ಸಾಂತನಿ ಸುಂಟಾಯಿ ಪೆಲಕಾಯಿದ ಅಪ್ಪಳ ವಾಲೆ ಬೆಲ್ಲದ ಕಟ್ಟ ಇಂಚ ಅವೇ ತೋಸೊತ್ತುಲು ದಿಕ್ಕೆಲ್ದ ಪುಗೆಕ್ಕು ಬೆಚ್ಚುಡು ಕುಲ್ಲುದುಪ್ಪ ಅಡುಪಿಲ್ಲದ ಒಂಜಿ ಕತ್ತಲೆದ ಕೋಂಟುಡು ಕೆಲವು ಚೆಂಬು ಪಿತ್ತಲದ ಕರ ತೊಂದುರು ಮಂಡೆ ಕೊಡಪಾನಲು ದೀದಿತ್ತನು. ಆಯ್ತ ಇಡೇಟೆ ಮಲ್ಲಪ್ಪನ ಪನವುದ ಕರಜನ ಇತ್ತನು. ಚೆಂಬುದ ಎಲ್ಲ ಕರಜನ ಆಯ್ತ ಉಲೈ ಬೊಲ್ಲಿದ ಗೆಜ್ಜೆತ್ತಿ ಬಂಗಾರದ ಓಲೆ ಬಂಗಾರದ ಉರುಕು ಕೆಲವು ಆನೆ ರುಯಿ ಹೊಟ್ಟೆ ಮುಕ್ಕಾಲು ಬೊಕ್ಕ ಪತ್ತು ಒಂಜಿ ರಡ್ಡು ಐನೆತ ನೋಟುಲು. ಮಲ್ಲಪ್ಪ ಕರಜನದ ಬಾಯ್ದೆಪ್ಪುನಗನೇ ನಿಲ್ಕು ದೂಡ ಅತ್ತಂದೆ ಬೇತೇ ಇರ್ಲ ಇನ್ನು ಮುಟ್ಟುಲೆಕ ಇಜ್ಜಿ ಅವುಲ ಕತ್ತಲದ ಮೂಲೆಡು ಪರಡು ಪರಡುದೇ ಮಲ್ಲಪ್ಪ ಆಯ್ತ ಬಾಕಿಲ್ ದೆತ್ತೊಂದಿತ್ತೀನಿ. ಅಡುಪಿಲ್ಲದ ದಾರಂದಗ ಮಿತ್ತಡ್ಯಲ ಇತ್ತನು. ಆಯ್ಟು ಮೀಂದ ಕಜಿಪ್ಪು ಮಂತಿನಾನಿ ಕೈ ಸಟ್ಟಿಡು ನುಪ್ಪು ಕಜಿಪ್ಪು ಪಾಡ್ದು ತೀರ್ಪೋಯಿನ ಹಿರಿಯಕ್ಲೆಗಂದು ತಟ್ಟಿಡ್ದಿಯೊಂದಿತ್ತೇರು. ಅಂಚನೆ ಅಷ್ಟಮಿ ಚೌತಿಗ ಮದ್ರೆಂಗಿ ಕಡೆಂಡಲ್ಲ ಕಡೆಯಿನ ಮದ್ರೆಂಗಿನೂ ತಿಪ್ಪಿಡು ಪಾಡ್ದು ಐಕ ನಾಲ್ ಅರಿಬಿರ್ಕದು ಮಿತ್ತಡ್ಯಡ್ದಿ ಹೊಂದಿತ್ತೇರು. ಪ್ರತಿ ತಿಂಗಳದ ಅಮಾಸೆಗಳ ನುಪ್ಪು ಕಜಿಪ್ಪು ಅಡುಪಿಲ್ಲಡು ಇರೆಪಾಡ್ದು ಸೈತಿನಕ್ಲೆ ಬಲಸುನ ಕ್ರಮ ಇತ್ತನು. ಒಂದು ಮಾತ ಎಂಕ್ಲೆನ ಮಾಮ ನಯಮಂತೊಂದಿತ್ತೀನಿ. ಮಾಮ ಕಾಂಡೆ ತರೆಕ ಮೈಕ ಮೀತು ಅಡುಪಿಲ್ಲೆಗೆ ಪೊಗ್ಗೇರು ಪಂಡ ಆನೆಯೇ ಗೊತ್ತಾಪುಂಡು ಇನಿ ಅಮಾಸೆ ಬಂದು ಮೀಂದ ಕಜಿಪುಲ ಪುಲ್ಲ ಕಜಿಪುಲ ಇರೆಟ್ಟು ಬಲಸೆರೆ ಉಂಡು ಎಂಕ್ಲೆಗಾನಿ ಗಮ್ಮತ್ತು. ವರ್ಷದು ವರ ಕತ್ತಲೆ ಅನಗ ಮಾಮ ಕನ್ಯಾಗು ಬಲಸುನಲ ಇತ್ತನು. ಬೊಲಂತರಿತ ನುಪ್ಪುಗು ನುರ್ಗೆ ತಪ್ಪು ಪಾಡ್ದು ಬೆಲ್ಲತಾರೈ ಪಾಡ್ದು ನೀರಾಜವನ ಮುದ್ದೆ ಗಂಜಿ ಅಡುಪಿಲ್ಲಡು ಪದಿನಾಜಿ ಪೆಲತೈರೆಟ್ಟು ಬಲಸುನಿ ಆನೆ ಎಂಕ್ಲೆಗೆ ಗೌಜಿ ಮಾಮ ಬಲಸದಾದ ಕೈ ಮುಗಿದು ಪಿದಾಯಿ ಬತ್ತದ ಜಗಲಿಡು ಕುಳ್ಳೇರಂಡ ಪಿರ ಯಾಪ ಉಲೈ ಪೋಪೇರು ಎಂಕುಲು ಕಾಪುನಿ. ಮಾಮ ಲಕ್ಕದು ಉಂತುನಗ ಅರೆನ ಬೆರಿಯ ಜೋಕುಲು ಮಾತ ಉಲೈ ಪೋಪುನಿ. ಮಾಮ ಅಡುಪಿಲ್ಲದ ಉಲಾಯಿಡ್ದು ಒಂಜೊಂಜೇ ಇರೆ ಕನತ್ತದ ಎಂಕ್ಲೆನ ಕೈಟ್ಟು ದಿಯೇರಂಡ ಅಯ್ಯನ ಪತ್ತೊಂದು ಬತ್ತದ ಜಗಲಿಡು ಕುಲೊಂದು ತಿನ್ಪುನೇ ಕೊಸಿ ಅವೊಂಜಿ ವಾ ರುಚಿ ಇತ್ತಂದು ಇತ್ತೆ ಐನ ಮಾತ ನೆನಪೆರನೇ ಇಜ್ಜಿ. ನನ್ನ ಚಾವಡಿರ್ದು ಪೊಗ್ಗುನಾಗ ಒಂಜಿ ಕತ್ತಲೆದ ಅದೇ ಇತ್ತನು. ಐಕಲ ತರೆಕು ತಾಂಟು ನಂಚಿನ ಕುದ್ಯದ ದಾರಂದ ಪಾಕಿಲ್ಗೆ ಉಲೈರ್ದು ಮರತ ಚೀಂಪು ಉಲೈ ಕುಂಟು ಪಾಡುನ ಜಕ್ಕೋಲು ಒಂಜಿ ಪುಡೆಟ್ರು ಕುಂಟು ಪಾಡುನ ದಾಂಡಿ ಅಟ್ಟದ ಅಡ್ಡದಗ್ಗು ಬಲ್ಲಡು ಕಟ್ಟದಿನ ಪಜದೀಪುನ ತಲಕೆದ ನೇಲೆ ರಡ್ಡು ಅಡ್ಡದು ಜೋಕ್ಲೆಗ್ ತೊಟ್ಟಿಲು ಪಾಡ್ಯಾರೆ ಜಪುಡಾದಿನ ಮಣಿಪುದ ಬಲ್ಲು ಗೋಡೆದ ಬರೀಟು ಕರ್ಬದ ಪೊಸಹ ಕುಂಟು ದೀಪುನ ಪೆಟಿಗೆ ಅದಕ್ಕೆ ಬೊಲ್ಪು ಬರ್ರೆ ಗೋಡೆಗೆ ಮೆತ್ತಾದಿನ ಓಡುದ ತುಂಡುಡು
ಓಡದ ತುಂಡು ದೀದ ಮಂತಿನ ಮೂಜಿ ಮೂಲದ ಗಿಳಿಕಂಡಿ ಗೋಡೆಡು ಚಿಮಿನಿ ದೀಪನ ಗಂಡಿ ಪಿದೈದ ಬಾರದಿಂಜಾವುನಾದೆಟ್ಟು ಬಾರದ ರಾಶಿ ಒಂಜಿ ಪುಡೆಟ್ಟು ಅಂಡ ಬೊಕ್ಕೊಂಜಿ ಪುಡೆಟ್ಟು ಅಟ್ಟಿ ಒಯ್ತಿನ ಅರಿತಮುಡಿ ಐತಮಿತ್ತು ಮದನ ಕೈಟ ದೀತಿನ ಪಲೈಡು ಸೇರು ಪಾವು ಕಲಸೆ ಬಲ್ಲ ಮುಡಿ ಕಲಸೆ ಕಟ್ಟಕುರುವೆ ತಡ್ಪೆ ಕೊದಂಟಿ ಬಾರಕೋಲು ಮೂಲೆಡು ಬೈತಡು ಕೈಪೂಲು ಮೊರಜದ ಉಂಡೆ ಕಲ್ಲೆದ ಬಲ್ಲು ಇಂಚ ಬೆನ್ನಿದ ಸುತ್ತಲು ಮಾತ ಅದಕ್ಕೆ ಎತ್ತರಡು ಒಂಜಿ ಎಲ್ಯ ಧರಿತ ಕಂಡಿ ಐಕಲ ತಟ್ಟಿದ ಬಾಕಿಲಿತ್ತನು ಮಣ್ಣಡಿ ಮೆತ್ತಿನ ದಪ್ಪ ಗೋಡೆದ ಇಲ್ಲು ಉಲೈ ಗೋಡೆಗೆ ತಾರಿದ ಅಡ್ಡ ತಾರಿದ ಕುತ್ತಿಗೋಲು ತಾರೆದ ಮೂಲೆ ಪಕ್ಕಾಸು ಬೊಕ ಮಾತ ಮುಟಮುಟ್ಟ ಬೆದುರುದ ಅಡ್ಡ ಐಕು ಕಂಗದ ತಲಕನೇ ರೀಪು ಸುರುಕು ಮುಟಮುಟ್ಟ ಮೊಡೆತಿನ ಮಡಲು ಕಟ್ಟದು ಬೊಕ್ಕ ಒಂಜಂಜೇ ಎಸಲ್ದ ಇಡಕ್ಕೆ ಮುಳಿಬೇತಿನ ಮಾಡಿ ವರ್ಷ ವರ್ಷ ಮುಳಿಬೇಪುನಿ ನಾಲ್ಕು ವರ್ಷಗೊರ ಐನು ವರ್ಷಗೊರ ಪರ ಮುಲಿದೆತ್ತದು ಪೊಸತ್ತು ಪಾಡುನ ಇತ್ತನು ಅವಂಜಿ ಮರಪೆರೆ ಆವಂದಿನ ಅನುಭವ ದುಂಬಗು ಮಾಡು ಸರಿ ಮಲ್ ಪೊಡು ಪಂಡದು ಮಲ್ಲಪ್ಪೆ ಪಂಡುಂಡಾಂಡು ಈ ಒಡೆ ಐಕು ಬೋಡಾಯಿನ ಅಟ್ಟನೆ ಸುರುವಾಪುಂಡು ತಾರದ ಮಡಲು ಬೂರಿಲೆ ಕಾನೆ ಮಾಮಾಯಿನ ಕಡೆ ಕೊಡಿ ಕಟ್ತದು ಇಲ್ಲ ಪಿರವುದ ನೆಕ್ಕರೆ ಗುರಿ ಇಟ್ಟು ನೆಕ್ಕರೆ ಗುರಿ ಪಂಡ ಎಂಕ್ಲ ಇಲ್ಲದ ಪಿರವು ಇತ್ತಿನ ನೀರದ ಗುರಿ ಐತ ನೀರು ತಾರೆಗೆ ಮೈ ತಂದಿತ್ತೇರು ಆ ಗುರಿಟ್ಟು ಎಂಕ್ಲ ಇಲ್ಲದ ಎದುರುದ ನೆಕ್ಕರ್ಲು ಕುಂಟರ್ದೇರೆ ಬರೊಂದಿತ್ತೇರು ಅಂಚಾಯ್ಕು ನೆಕ್ಕರೆ ಗುರಿ ಎಂದು ಪನೊಂದಿತ್ತೇರಿಗೆ ಆ ಗುರಿಟ್ಟು ಮಡಲನ್ನು ಬೊದ್ದುಲೆರೆ ಪಾಡುವೇರು ಬಯ್ಯಾನಗ ಜಾಳ್ಡು ನನೇನ ಮಡಲ್ನು ಮೊಡೆಪು ನನೆ ಒಂಜಿ ಗೌಜಿ ಅಮ್ಮ ಮಾಮಿ ವಾರಿಜಕ್ಕ ಮಡಲ್ ಮೊಡೆಯರೆ ಸುರುಮಂತೇರಂಡ ಕತ್ತಲೆ ಮುಟ್ಟಲ ಮೊಡೆಯೊಂದಿತ್ತೇರು ಮಾಮ ಎಂಕ್ಲೆಗೆ ಆರು ಮಡಿಪೆರೆ ಕಲ್ಪ ಒಂದು ಮೆಲ್ಲ ಮೆಲ್ಲ ಮಡಲ್ ಮೊಡೆಯರ್ಲ ಕಲ್ಪಾಯರು ಗುಡ್ಡೆಡು ಮುಳಿ ಪರಂದುಂಡ ಮುಳಿಪೆರೆಯರೆ ಪೂಪುನಲ ಒಂಜಿ ಗೌಜಿ ಇತ್ತನು ಶನಿವಾರ ಐತಾರ ಶಾಲೆಗೆ ರಜೆ ಉಂಡು ಮುಳಿಪೆರೆಯರೆ ಏರು ಮಾತ ಬರ್ಪಾರು ಮಾಮ ಕೇಂಡ ಯಾವು ಎಂಕುಲು ಮಾತ ಲಾಗಪಾಡೊಂದು ಪಿದ್ರೊಂದಿತ್ತ ಎಂಕ್ಲೆನ ಇಲ್ಲಡೆ ಇತ್ತದ ತಲಪಾಡಿಗೆ ಮುಟ್ಟ ಗುಡ್ಡೆಡೊಂಜಿ ಜಾಗ ಇತ್ತು ಅವಳು ಬೋಡಾಯಿನ ಆತು ಮುಳಿ ಆಪೆದನು ಮುಳಿ ಅಲ್ತೆ ಪೆರೆದು ಕನಪುನಿ ಕಿದೆದಡಿಕೆ ಬೋಡಾಯಿನ ತಪ್ಪುಲ ಅವೇ ಗುಡ್ಡೆದ ಆ ಗುಡ್ಡೆಗೆ ಸೇಡಿ ಗುರಿ ಎಂದು ಪುದಾರ್ ಆ ಪುದಾರ್ ದಾಯ ಬತ್ತು ಬಂದು ಮಾಮಡು ಕೆನ್ನಗ ಆರು ವರ ಎಂಕ್ಲ ಗುಡ್ಡೆದ ಬರಿಟ್ಟು ಮಲ್ಲ ಗುಂಡಿ ಉಂಡು ಐನು ಐಟು ಪಿಲಿ ಉಂಡು ಅಕುಲು ಎಲ್ಲೊಪ್ಪನಗ ಗುಡ್ಡೆಗೆ ತಪ್ಪು ಬತ್ತಿನಪ್ಪಗ ಪಿಲಿ ಕೊರೆಪ್ಪನ ಕೇನೊಂದಿತ್ತೇರು ರಾತ್ರಿಗೆ ಪಿಲಿ ಬಯಲಿಗೆ ಜತ್ತದು ಕಿದೆಡ್ದು ಕೈಕಂಜಿಲೆನು ಜಾಲರ್ದು ನಾಯಿನ ಎತ್ತೋ ಸತ್ತಿ ಕೊನತುಂಡುಗೆ ಸೇಡಿ ಗುರಿತ ತಿರ್ತು ಮಂಜಿರ್ಕ ಪನ್ಪಿನ ಪುದರ್ದ ಪಡ್ಪುಂಡು ಐಟು ದುಂಬುದ ಕಾಲಡು ಉದ್ದಾರದ ಅರಸು ದೈವಲು ಉಳ್ಳಾಲ ಕಡತದು ಬನ್ನಗ ಅಕುಲು ಬಚ್ಚಲರ್ಪೆರೆ ಕುಲ್ಲಿನ ಜಾಗೆ ಉಂಡುಂದಲ ಅಕುಲು ಅವಳು ಅತ್ಯಾರ್ಲೆನ್ ದೀತೇರುಂದಲ ಪನ್ಪೆದೇರು ಅಂಚಾದು ಆ ಜಾಗೆಗೆ ಮಂಜಿಸ್ನಾರ ಅಡ್ಕ ಅಂತ ಪನೊಂದಿತ್ತೇರಿಗೆ ಇತ್ತವು ಮಂಜಿರ್ಕ ಅಂತ ಆತನು ಅಂದು ಮಾಮ ಪನೊಂದಿತ್ತೇರು ಗುಡ್ಡೆಗೆ ಮುಳಿಪೆರೆಯರ ಪೊಂಡ ಜೋಕುಲೇನು ಸೇಡಿ ಗುರಿ ಪುಡೆಕ್ ಪೋಯರೆ ಬಿಡೊಂದು ಇಜ್ಜಾಂಡು ಒಂಜಿ ಸತ್ತಿ ಗುಡ್ಡೆಗೆ ಗೋಂಕು ಕೊಯ್ಯರೆ ಪೊಯ್ಯನ ಪಗ ಯಾನು ಮಲ್ಲಣ್ಣೆ ಎಲ್ಲೆಣ್ಣೆ ಅಮ್ಮನ ಕಲ್ಲೆನ ಕಣ್ಣು ತಪ್ಪಾದು ಸೇಡಿ ಗುರಿಗೆ ನಿಲ್ಕೆರೆ ಪೋದಿತ್ತ ಒಬ್ಬ ಹೆಂಚಿನ ಗುಂಡಿ ನಾಲು ಸುತ್ತಲ ಮಲ್ಲಮಲ್ಲ ಮರಕುಲು ಕತ್ತಲೆ ಕತ್ತಲೆ ನೆಲತೋ ಜುಜ್ಜಿ ಅರ್ಕೆಲ್ಲೇರೆ ತೀರಂದಿನಾತು ತೋರದ ಈಜಿಂದ ಮರಕುಲು ಅಂಚನೆ ಪಾಲೆ ಕಾಯರು ದಡ್ಡಲು ಕುಂಟಲು ಕಲ್ಲ ಸತ್ತದ ಮಲ್ಲಮಲ್ಲ ಮರಕುಲು ಕರ್ಮರದ ಕಾಡು ಚೆನ್ನೆರಿ ಬೂರು ಉದುರಿ ಬೂರು ಅತ್ತಂದ ಬೊಕ್ಕಲ ಪುದರ್ ತೆರೆಯಂದಿನ ಬೂರುದ ಬಲ್ಲೆ ಕರಂಡೆದ ಪುದೆಲು ಚೂರಿ ಮುಳ್ಳು ಕೊಟ್ಟೆ ಮುಳ್ಳು ಕರ್ಕಟೆ ಮುಳ್ಳು ದ ಬಲ್ಲೆಲು ತೂನಗನೆ ಪೋಡಿಗೆ ಆಪುನ ಜಾಗೆ ಐಕ ತಕ್ಕ ಇರಂಟದ ಟಿರಿಟಿರಿ ಗುಮ್ಮೆದ ಮುನ್ಕಾಟ ಪುದತ್ತ ನರಕಾಟ ಕೆಲವು ಪಕ್ಕಿಲೆನ ಬುಲಿಪಾಟ ಏರೆಗೆ ಓಡು ಓಡ್ತುದು ಅಲ್ತೆಪಿರ ಸೋನಡು ತಡ್ಯ ಬರೆಯರೆ ಪುದ್ವರ್ಗು ತಡ್ಯ ಬರೆಯರೆ ಸೇಡಿ ಆಟಿದಾಮಸೆಗೆ ಪಾಲದ ಕೆತ್ತೆ ಇಲ್ಲದಿಂಜಾಯರೆ ದಡ್ಡಲ್ದ ನಾರು ಏರೆನಲ್ಲ ಇಲ್ಲು ಒಕ್ಕೆಲ್ಗು ಚೆನ್ನೆರಿ ಬೂರು ಮಾತ ಅಜ್ಜರು ಅಮ್ಮೆರು ಬೊಕ್ಕ ಎಂಕ್ಲೆನ ಕಂಡದ ಬೇಲೆದ ಅಂಗಾರೆ ಅಲ್ತೆ ಕನವೊಂದಿತ್ತಿನಿಗೆ ಅಬ್ಬ ಆಕ್ಲೆನ ಧೈರ್ಯನೆ ಮೆಚ್ಚೋಡು ಕಾಂಡೆ ಗುಡ್ಡೆಗೆ ಪೋಂಡ ಮಧ್ಯಾಹ್ನ 12 ಗಂಟೆದ ರೈಲು ಪೋನಗ ಕುಕುಲು ಕೆನ್ನಗನೆ ಎಂಕುಲು ಮುಲಿತುಮೊಂದು ಪಿರ ಜಪ್ಪುನಿ ಅವಂಜಿ ಬಾರಿ ಪೊರ್ಲುದ ನೋಟ ಅಮ್ಮಲ ವಾರಿ ಜಕ್ಕಲ ಎದೂರು ಮಲಮಲ್ಲ ಕಟ್ಟತುಮೊಂದು ಪಿದಡಿಯರ್ನ ಐತ ಪಿರವ್ರದ್ದು ಜೋಕ್ಲೆನ ಇಲ್ಲೆಲ್ಲ ಕಟ್ಟ ಐತ ಪಿರವು ಮಾಮ ಎಂಕ್ಲೆನ ಕಂಡದಪ್ಪನ ಅಂಗಾರನ ಬಡಿದಿ ಕಮಲ ಬೊಕ್ಕ ನಿರೆತ ಬಾಗಿ ಇಂಚ ಉದ್ದದ ಸಾಲು ಮುಲಿತುಮೊಂದು ಗುಡ್ಡೆ ಜಪ್ಪುನಗ ವರ ಜಪ್ಪೆಲು ಅರಪೆರೆ ಜಯಂತಿಯಕ್ಕನ ಇಲ್ಲದಲ್ಪ ಪನೀ ಜಾದು ನೀರಿಗೆ ಎಂದು ಬರ್ಪುಣಿ ಅವಳು ಜಾಯಿನ ಕಟ್ಟನ ಜಯಂತಿಯಕ್ಕ ಪತ್ತಿಯರೆ ಆರು ಪತ್ತರಿಯರಿಂದ ಅಲ್ತು ಬಿದಡ್ನ ಎಂಕ್ಲೆನ ಮುಲಿತ ಕಟ್ಟದ ರೈಲು ಬೊಕ್ಕ ಉಂತುನಿ ಮಟ್ಟದ ಕಟ್ಟೆದಲ್ಪ ಕಟ್ಟೆದ ಬರಿಟ್ಟೊಂಜಿ ಎತ್ತರದ ಕಲ್ಲಿತ್ತನು ತೂನಗ ಕಡ್ಪ ಕಲ್ಲದ ಶಿವಲಿಂಗ ಲೆಕ್ಕ ತೋಜುನ ಐನು ಜಾಪುನ ಕಲ್ಲಂದೇ ಪನೊಂದಿತ್ತೇರು ಏರಾಂಡ ಒರಿ ಕಲ್ಲುಗ ಜಾದು ಬೊಕ್ಕ ಪಿರವುಡ್ದು ಬರ್ಪುನಕ್ಲೆನ ಪುದೆ ಜಾಯರೆ ಕೈಕೊರೊಂದಿತ್ತೇರು ಹೆಚ್ಚಾದು ಪನಿ ಪಿರೆಯದಕುಲು ಧನಿಕೆ ಆಯ್ನಕುಲು ಬಚ್ಚಿನಕುಲು ಮಾತ್ರ ಅವಳು ವರ ಜಾಪುನಿ
ನೀರೇಳ್ದು ಬಚ್ಚೆಲ್ಲರ ಪೆರ ಕುಲ್ಲುನಿ. ಬಾಕಿದ ಕುಲ್ ಮಾತ ಪುದಿತು ಮಂದು ಸೀದ ಇಲ್ಲಡನೆ ಬರಂದಿತ್ತೇರು. ಎಂಕ್ಲನ ಇಲ್ಲ ಬಿರವು ಮುಳಿತ ಮುಟ್ಟೆ ಮಂತೊಂದಿತ್ತೇರು. ಕುಕ್ಕುದ ಪೊರ್ತುಡು ಮುಳಿತ ಮುಟ್ಟೆದ ಲೈ ಕುಕ್ಕು ಪರಂದೆರೆದಿ ಹೊಂದಿತ್ತ. ಮುಳಿಪೆರೆಪ್ಪನ ಸಮಯಡು ಎಂಕ್ಲು ಬೆಹತೆಕ್ಲೇನ ಮುಳಿಪೆರೆಯರ್ ಲಪ ಹೊಂದಿತ್ತ. ಅಪಗ ನೂದು ಸೂಡಿಗೆ ಒಂಜಿ ರೂಪಾಯಿ ತಿಕ್ಕೊಂದಿತ್ತನು. ಮುಳಿ ತೆಲ್ಪಾಂಡ ನೂದು ಸೂಡಿ ಆಯ್ದಿಂಡ ಅಣ್ಣನ ಕ್ಲೇನ ಹತ್ತಂಡ ಮಾಮನ ಮುಳಿತ ಕಟ್ಟಡ್ದು ರಡ್ಡು ಸೂಡಿ ನಾಲ್ಕು ಸೂಡಿ ತಪ್ಪ ಅದ್ನಲ ಉಂಡು. ಅವಂಜಿ ಮರಪಂದಿನ ನೆಂಪು ಇತ್ತೆದಕ್ಲೆಗೆ ಓಲುಂಡು. ನಮ್ಮ ಇಡೆಮುಟ್ಟ ಮುಳಿಪೆರೆಪ್ಪನ ಗೌಜಿನ ತುಯ್ಯ.

ಈತನೇಟ ಮುಳಿತ ಇಲ್ಲದ ನೆಂಪು ಈ ವಿಚಾರದ ಬಗೆಟ್ ಪಾತ್ಯರ್ನಾರ್ ಸಾಹಿತಿ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮಿಲು ಕೇನ್ ದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಿಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕ.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಕಿಂಚನ ಶ್ಯಾಮ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ನೀವು ಬಹುಶಃ ಮತ್ತು ಬಹುತೇಕ ನಮ್ಮ ಈ ಮುಂದಿನ ಅತಿಥಿಯನ್ನ ಗಮನಿಸಿರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಮಕ್ಕಳು ಅಳೋದಕ್ಕೆ ಶುರು ಮಾಡಿದ್ರೆ ಡಾಕ್ಟರ್ ನೆನಪಾಗ್ತಾರೆ ನಮಗೆ, ಇವರ ರೀಲ್ಸ್ಗಳು ನೆನಪಾಗುತ್ತೆ. ಮಕ್ಕಳನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ರೀಲ್ಸ್ ಅನ್ನ ನೋಡಿದ್ರೆ ಸಾಕು. ಇವನ್ ತಾಯಂದ್ರು ರೀಲ್ಸ್ಗಳನ್ನು ನೋಡ್ತಾನೆ ಮಕ್ಕಳನ್ನ ಸಮಾಧಾನ ಮಾಡ್ತಾರೆ. ಮೊಬೈಲ್ ನೋಡಬೇಡಿ ಅಂತ ಹೇಳುವಂಥದ್ದು ಇವರ ಮುಖ್ಯ ಉದ್ದೇಶ, ಬಟ್ ಏನ್ ಮಾಡೋಕ್ಕಾಗಲ್ಲ ಸರ್, ರೀಲ್ಸ್ ಅನ್ನ ನೋಡಿಸ್ಬೇಕಂದ್ರೆ ಮೊಬೈಲ್ ಅಲ್ಲೇ ತೋರಿಸ್ಬೇಕು. ಈ ರೀತಿಯ ಪರಿಸ್ಥಿತಿ ಇದೆ. ಈಗ ನಮ್ಮ ಮುಂದಿನ ಅತಿಥಿಯನ್ನ ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್, ಪಿಡಿಯಾಟ್ರಿಷಿಯನ್, ಮಕ್ಕಳ ವೈದ್ಯರು. ಮಕ್ಕಳ ಲಾಲನೆ ಪಾಲನೆ ಅನ್ನುವಂಥದ್ದು ಮಕ್ಕಳ ಆಟ ಅಲ್ಲ. ಮಕ್ಕಳ ಲಾಲನೆ ಪಾಲನೆಯನ್ನ ಹೆಂಗ್ ಮಾಡ್ಬೇಕು, ಮಕ್ಕಳ ಆಟ ಅಲ್ಲ ಅಂತಂದ್ರೆ ಮತ್ತೆ ಹೆಂಗಿದು, ಇದ್ರ ಬಗ್ಗೆನೆ ಈಗ ಕಾರ್ಯಕ್ರಮ. ಅಮಿತಾ ರಂಗನಾಥ್ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ.
4: ಧನ್ಯವಾದ ಶ್ರೀಪಾದ್. ಈ ಟೈಟಲ್ ಇಡುವಾಗ ಒಂದ್ ಸ್ವಲ್ಪ ಗೊಂದಲ ಇತ್ತು, ಮಕ್ಕಳ ಆಟ ಅಲ್ಲ ಅಂತಂದ್ರೆ ಅದ್ರ ಟೋನ್ ಸರಿಯಾಗಿ ರೀಚ್ ಆಗತ್ತಾ ಅಂತ ಹೇಳಿ. ಬಟ್ ಆನ್ ಅ ವೆರಿ ಸೀರಿಯಸ್ ಟೋನ್, ಸರ್, ಈ ಮಕ್ಕಳ ಆಟ ಅಲ್ಲ ಅನ್ನೋದನ್ನ ನಾವು ಈಸಿ ಅಲ್ಲ ಅನ್ನೋದಕ್ಕೆ ಬಳಕೆ ಮಾಡೋ ಪದ. ಮಕ್ಕಳನ್ನ ಬೆಳೆಸೋದು ಈಸಿ ಅಲ್ಲವೇ ಅಲ್ಲ ಅಂತ ಹೇಳಿ ಆಸ್ ಅ ಪೇರೆಂಟ್ ನನಗೂ ಕೂಡ ಗೊತ್ತಿರೋ ವಿಚಾರ. ಹಾಗಾಗಿ ಈ ಟೈಟಲ್ನ ಜೊತೆಗೆ ಡಾಕ್ಟರ್ ಸೈಯದ್ ಅವರು ಕೊಡುವ ಟಿಪ್ಸ್ ನ ಎಲ್ಲಾ ಪೇರೆಂಟ್ ಕೂಡ ಒಪ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನೊಂದಿಗೆ ಈ ಸಂವಾದವನ್ನ ಪ್ರಾರಂಭ ಮಾಡ್ತಾ ಇದೀನಿ. ಡಾಕ್ಟರ್ ಸೈಯದ್ ಅವರಿಗೆ ವಿಶೇಷವಾದ ಪರಿಚಯ ಮಾಡಿಕೊಡೋ ಅವಶ್ಯಕತೆನೇ ಇಲ್ಲ. ಅನೇಕ ಜನಪ್ರಿಯ ಡಾಕ್ಟರ್ಗಳ ಪೈಕಿ ಸೈಯದ್ ಅವರು ಕೂಡ ಒಂದು. ಜನಪ್ರಿಯತೆ ಅನ್ನೋದು ಎರಡು ಥರದಲ್ಲಿ, ಒಂದು ಅವ್ರು ನೀಡೋ ಚಿಕಿತ್ಸೆಯಿಂದ ಅವರು ಜನಪ್ರಿಯರಾಗ್ತಾರೆ, ಇನ್ನೊಂದು ಅವ್ರು ಕೊಡೋ ಟಿಪ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗ್ತಾ ಇರೋದು. ಡಾಕ್ಟರ್ ಸೈಯದ್ ಅವರಿಗೆ ಸೋಷಿಯಲ್ ಮೀಡಿಯಾ ಅದರಲ್ಲೂ ಯೂಟ್ಯೂಬ್ನಲ್ಲೇನೆ 1,000,000+ ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದು ನಿಮ್ಮ ಪಾಪ್ಯುಲಾರಿಟಿಗೆ ಒಂದು ಚಿಕ್ಕ ಉದಾಹರಣೆ ಅಷ್ಟೇ ಸರ್. ಈ ಪಾಪ್ಯುಲಾರಿಟಿ ಅಂದರೆ ಬಹುಶಃ ಜನ ಕೇವಲ ಫಾಲೋ ಮಾಡ್ತಾರೆ ಅಂತ ಮಾತ್ರ ಅಲ್ಲ, ನಿಮ್ಮನ್ನು ನೋಡ್ತಾರೆ ಅಂತ ಮಾತ್ರ ಅಲ್ಲ, ನಿಮ್ಮನ್ನು ಟ್ರಸ್ಟ್ ಮಾಡ್ತಾರೆ ಅಂತ ಕೂಡ. ಹಾಗಾಗಿ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಕೂರಿಸ್ಕೊಂಡು ಪೇರೆಂಟಿಂಗ್ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡು ವೀಕ್ಷಕರಿಗೆ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ನಿಮ್ಮ ಸಹಕಾರ ಒಪ್ಪಿಗೆಯೊಂದಿಗೆ ಸಂವಾದವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್, ನೀವು ಯಾವುದ್ರಲ್ಲಿ ಪಾಪ್ಯುಲರ್ ಇದ್ದೀರಿ ಅದರ ರಿಲೇಟೆಡ್ ಕನ್ಸರ್ನ್ ನನಗೆ. ನಾವು ಎಪಿಡೆಮಿಕ್ ನೋಡಿದ್ವಿ ಸರ್, ಕೋವಿಡ್ ಅನ್ನೋ ಎಪಿಡೆಮಿಕ್, ಬಟ್ ಅದಕ್ಕಿಂತ ಸ್ವಲ್ಪ ಡೇಂಜರಸ್ ಕನ್ಸರ್ನಿಂಗ್ ಅನ್ನಿಸ್ತಾ ಇರೋದು ಈ ಸ್ಕ್ರೀನ್ ಟೈಮಿಂಗ್ ಅನ್ನೋ ಎಪಿಡೆಮಿಕ್. ಮಕ್ಕಳನ್ನ ಮೊಬೈಲ್ನಿಂದ ಅಥವಾ ಟಿವಿಯಿಂದ ಅಥವಾ ಲ್ಯಾಪ್ಟಾಪ್ಗಳಿಂದ ದೂರ ಮಾಡೋದೇ ಇತ್ತೀಚೆಗೆ ಪೇರೆಂಟ್ಸ್ಗಳಿಗೆ ಅತಿ ದೊಡ್ಡ ತಲೆಬಿಸಿ ಆಗಿದೆ. ಹೌ ಮಚ್ ಇಸ್ ಟೂ ಮಚ್, ಹೌ ಮಚ್ ಇಸ್ ಪರ್ಮಿಸಬಲ್, ಎಷ್ಟು ನೋಡಕ್ ಬಿಡಬಹುದು, ಎಷ್ಟು ನೋಡಕ್ ಬಿಟ್ರೆ ತುಂಬಾ ಕಷ್ಟ.
5: ಈ ಪ್ರಶ್ನೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಫಾರ್ ದ ಇನ್ವಿಟೇಷನ್ ಮ್ಯಾನ್, ಇಟ್ಸ್ ಅನ್ ಅಮೇಸಿಂಗ್ ಪ್ಲಾಟ್ಫಾರ್ಮ್, ತುಂಬಾ ಧನ್ಯವಾದಗಳು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಪ್ರಶ್ನೆ, ಈ ಪರ್ಮಿಸಿಬಲ್ ರಿಸ್ಟ್ರಿಕ್ಷನ್ಸ್ ಪೇರೆಂಟ್ಸ್ ಗಾ ಮಕ್ಕಳಿಗೆ ಅಂತ ಅರ್ಥ ಮಾಡ್ಕೋಬೇಕು,
4: ಇಬ್ಬರಿಗೂ ಸೇರಿ.
5: ಇವತ್ತು ಮಕ್ಕಳಿಗಿಂತ ಜಾಸ್ತಿ ನಾವು ನುಗ್ಗಿದೀವಿ ಅಲ್ವಾ, ಐರೋನಿಕಲಿ ನಾವ್ ಇಟ್ಕೊಂಡಿರ್ತೀವಿ, ಏಯ್ ಸಾಕು ಮೊಬೈಲ್ ಕೆಳಗಿಡೋ, ತುಂಬಾ ಒಂದವ್ರೆ ನೋಡ್ತಾ ಇದೀಯ, ಪದೇ ಇದೇ ನಿನ್ ಪೂರ್ತಿ ದಿನ ವೇಸ್ಟ್ ಬಾಡಿ, ನೀನು ಅಲ್ಲಿ ಹೋಗಿ ಸ್ವಲ್ಪ ಓದು, ಹೋಮ್ ವರ್ಕ್ ಮಾಡು. ಅಯ್ಯ ಒಳ್ಳೆ ಬರೇ ಇದೇ ಆಯ್ತು. ಸೊ ನಾವು ಡೈಲಿ ಕಾಮಿಡಿ ಮಾಡ್ತಾ ಇರ್ತೀವಿ ಮಕ್ಕಳ ಜೊತೆ, ರೈಟ್? ಸೊ ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಸ್ಕ್ರೀನ್ ಟೈಮ್, ಸ್ಕ್ರೀನ್ ಟೈಮ್ ಈಸ್ ನಾಟ್ ಬ್ಯಾಡ್. ಯಾರು ಹೇಳಿದ್ರು ಸ್ಕ್ರೀನ್ ಟೈಮ್ ಬ್ಯಾಡ್ ಅಂತ? ಈಗ ನೆಕ್ಸ್ಟ್ 10 ವರ್ಷ 15 ವರ್ಷ 20 ವರ್ಷ ಹೇಗಿರುತ್ತೆ ಜನರೇಷನ್? ಇಲ್ಲಿ ನಾವು ನೀವು ಕೂತಿರಲ್ಲ, AI ಕೂತಿರುತ್ತೆ.
4: ನಿಜ,
5: AI ವುಡ್ ಲುಕ್ಸ್ ಲೈಕ್ ಮೀ ಮೇ ಬಿ ಬಂದು ಕೂತ್ಕೊಂಡಿರುತ್ತೆ. ಸೊ ವಿ ಕೆ ನಾಟ್ ಒಬ್ವಿಯೇಟ್ ಆರ್ ಎಸ್ಕೇಪ್ ಫ್ರಮ್ ದಿಸ್ ರಿಯಾಲಿಟಿ. ಸ್ಕ್ರೀನ್ ಟೈಮ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ಪ್ರಾಬ್ಲಮ್ ಏನು, ಮಗು ಏನ್ ನೋಡ್ತಾ ಇದೆ, ಎಷ್ಟು ನೋಡ್ತಾ ಇದೆ, ಅದು ನೋಡೋದ್ರಿಂದ ಮಗುಗೆ ಏನೇನ್ ರಿಪ್ಲೇಸ್ ಮಾಡ್ತಾ ಇದೆ ಮಗು. ಈಗ 3-4 ವರ್ಷದ ಮಗು 9-10 ಗಂಟೆ ನಿದ್ದೆ ಮಾಡಬೇಕು, ಒಂದು 2 ಅವರ್ಸ್ ಚೆನ್ನಾಗಿ ಆಟ ಆಡಬೇಕು, ಸೋಷಲೈಸೇಷನ್ ಮಾಡಬೇಕು, ಫ್ರೆಂಡ್ಸ್, ಫ್ಯಾಮಿಲಿ, ಸೊಸೈಟಿ, ನ್ಯೂಟ್ರಿಷನ್ ತಗೋಬೇಕು, ಕಲಿಬೇಕು. ಇದನ್ನೆಲ್ಲ ರಿಪ್ಲೇಸ್ ಮಾಡ್ತಾ ಇದೆಯಾ ಸ್ಕ್ರೀನ್ ಟೈಮ್? ನಂಬರ್ ಒನ್ ಕ್ವೆಶನ್. ಈಗ ಬರೀ ಕ್ವೆಶನ್ ಇಸ್ ನಾಟ್ ಎಷ್ಟು ಅವರ್ ಸ್ಕ್ರೀನ್ ಟೈಮು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಏನ್ ಹೇಳುತ್ತೆ ಗೊತ್ತಾ, 0-2 ಇಯರ್ಸ್ ಮೊಬೈಲೇ ತೋರಿಸ್ಬೇಡಿ ಮಾ. ಅಯ್ಯೋ ಸರ್ ಕೇಳಲ್ಲ ಸರ್, ಆಟ ಮಾಡ್ತಾನೆ ಸರ್. ಇಂಟ್ರೊಡ್ಯೂಸ್ ಮಾಡಿದ್ ಯಾರು ಮಾ?
4: ನಿಜ,
5: ಈ ಪ್ರಪಂಚದಲ್ಲಿ ಮೊಬೈಲ್ ಟಿವಿ ಇದೆ ಅಂತ ಯಾರು ಹೇಳಿದ್ದು? ನಾನೇ ತಾನೆ ಇಂಟ್ರೊಡ್ಯೂಸ್ ಮಾಡಿದ್ದು. ಈಗ ನಾನು ರೆಸ್ಪಾನ್ಸಿಬಿಲಿಟಿ ಯಾರ್ದು? ನಂದೆ. ಸೊ IAP ಏನ್ ಹೇಳುತ್ತೆ, IAP ಇರ್ಲಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಲಿ, NCMR ಇರ್ಲಿ, CDC ಏನ್ ಹೇಳುತ್ತೆ, 0-2 ಇಯರ್ಸ್ ಅಲ್ಲಿ ಅವರ್ ಆಗೋ ಬ್ರೈನ್ ಡೆವಲಪ್ಮೆಂಟ್, ಮೆದುಳಿನದು ನ್ಯೂರಾನ್ಸ್ ಇರ್ಲಿ ಎಲ್ಲ ಡೆವಲಪ್ ಆಗ ಲೈಫ್ ಟೈಮ್ ಇಂಪ್ಯಾಕ್ಟ್ ಕೊಡುತ್ತೆ. ಅವ್ರು ದೊಡ್ಡವರಾದಾಗ ಎಷ್ಟು ಮೆಮೊರಿ ಇರ್ತದೆ, ಎಷ್ಟು ಕೆಪಾಸಿಟಿ ಇರ್ತದೆ, ಅವ್ರದ್ದು ಥಿಂಕಿಂಗ್ ಎಬಿಲಿಟಿ, ಕಾಗ್ನಿಷನ್, ಸ್ಕಿಲ್, ಫೋಕಸ್ಸು, ಈವನ್ ಇನ್ಕಮ್ ಜನರೇಟಿಂಗ್ ಕೆಪಾಸಿಟಿ ಡಿಪೆಂಡ್ ಆಗುತ್ತೆ 0-2 ಇಯರ್ಸ್ ಅಲ್ಲಿ ನೀವು ಏನು ಮಾಡಿದ್ದೀರ ಅವ್ರ ಜೊತೆ ಅಂತ. ಸೊ 0-2 ಇಯರ್ಸ್ ಜೀರೋ ಸ್ಕ್ರೀನ್ ಟೈಮ್. 2-5 ಇಯರ್ಸ್ಗೆ less than 1 hour ಕೊಡಿ. ಅಗೇನ್ ಈ less than 1 hour ಏನು, ಅವ್ರು ಮಾಡೋ ಕಾರ್ಯಗಳು ರಿಪ್ಲೇಸ್ ಆಗಬಾರ್ದು. ಅವನು ಇವತ್ತು ಕೆಳಗೆ ಹೋಗಲ್ಲಂತೆ ಆಟ ಆಡಲ್ಲಂತೆ ಅವನು ಇವತ್ತು ಒನ್ ಅವರ್ ಮೊಬೈಲ್ ನೋಡ್ ನಡೆಯಲ್ಲ. ಇಟ್ ಈಸ್ ಆಫ್ಟರ್ ಆಲ್ ದಟ್ ಅವನು ಆಟ ಆಡೋದು, ಸೋಷಿಯಲೈಸ್ ಮಾಡೋದು. ಈಗ ಅಜ್ಜಿಗೋ ಅಜ್ಜಂಗೋ ವಿಡಿಯೋ ಕಾಲ್ ಮಾಡ್ತಾನೆ, ಅದು ಬೇರೆ ವಿಷಯ. ದಟ್ ಈಸ್ ಪಾರ್ಟ್ ಆಫ್ ಅಪ್ಬ್ರಿಂಗ್, ದಟ್ಸ್ ಪಾರ್ಟ್. ಬಟ್ ಅವನು ಅದೆಲ್ಲ ಬಿಟ್ಟಿಲ್ಲ, ನನಗೆ ಇವತ್ತು ಆಟ ಆಡಕ್ಕೆ ಮೂಡಿಲ್ಲ, ಇವತ್ತು ನನಗೆ ಓದಕ್ಕೆ ಮೂಡಿಲ್ಲ, ನನ್ನ ಮೊಬೈಲ್ ನಾಟ್ ಹ್ಯಾಪನಿಂಗ್. 5 to 10 years ಲೆಸ್ ದೆನ್ 2 hours ಎವ್ರಿ ಡೇ. ಇದು IAP ಸೆಟ್ ಮಾಡಿರೋ ರಿಸ್ಟ್ರಿಕ್ಷನ್ಸ್. ಯಾಕಂದ್ರೆ ಈ ಬೆಳೆಯೋ ಮಕ್ಕಳಿಗೆ ಎಷ್ಟು ಸ್ಕ್ರೀನ್ ಟೈಮ್ ಮಿನಿಮಲ್ ಕೊಡ್ತಿರೋ ಅಷ್ಟು ಒಳ್ಳೇದು. ರೀಸೆಂಟ್ಲಿ 2026 ಅಲ್ಲಿ ಒಂದು ಸ್ಟಡಿ ಆಯ್ತು, ಸಿಸ್ಟಮ್ಯಾಟಿಕ್ ರಿವ್ಯೂ ಆಫ್ ಸ್ಟಡಿ ಇನ್ವಾಲ್ವಿಂಗ್ 42 studies. ಅದ್ರದ್ದು ಸಿಸ್ಟಮಿಕ್ ರಿವ್ಯೂ ಮಾಡಿದ್ರು. ಮೋರ್ ದೆನ್ 46,900 ಯಂಗ್ ಪೀಪಲ್ದು ಸ್ಟಡಿ. ಯಂಗ್ ಪೀಪಲ್ ಅಂದ್ರೆ ಟೀನೇಜರ್ಸ್ ಬಂದ್ರು, ಸ್ಟೂಡೆಂಟ್ಸ್ ಬಂದ್ರು. ಅವ್ರೇನ್ ಹೇಳಿದ್ರು ಗೊತ್ತಾ, ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಓವರ್ ದ ಪೀರಿಯಡ್ ಆಫ್ ಫ್ಯೂ ಇಯರ್ಸ್ ಏನೇನ್ ಮಾಡಿದೆ ಗೊತ್ತಾ, ಮಕ್ಕಳಿಗೆ ಅಟೆನ್ಷನ್ ಕಡಿಮೆ ಮಾಡಿದೆ, ಇಂಪಲ್ಸಿವಿಟಿ ಜಾಸ್ತಿ ಮಾಡಿದೆ. ಅಂದ್ರೆ ಏನು, ನೋ ಪೇಷನ್ಸ್, ಸೆಲ್ಫ್ ರೆಗ್ಯುಲೇಷನ್, ಸೆಲ್ಫ್ ಕಂಟ್ರೋಲ್ ಕಡಿಮೆ ಆಗಿದೆ. ಅಂದ್ರೆ ಅವ್ರ ಎಮೋಷನ್ಸ್ ಆದಾಗ, ಸ್ಟ್ರೆಸ್ ಆದಾಗ, ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್. ವರ್ಕಿಂಗ್ ಮೆಮೊರಿ ಕಡಿಮೆ ಆಗಿದೆ, ಇನ್ಕ್ಲೂಡಿಂಗ್ ಸ್ಮಿತಾ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ರೇಟ್ಸ್ ಹ್ಯಾವ್ ಗಾನ್ ಹೈ. ಸ್ಟಡಿ, ಇನ್ನೊಂದು ಸ್ಟಡಿ ಏನ್ ಮಾಡಿದ್ದಾರೆ ಗೊತ್ತಾ, ನ್ಯೂರೋ ಇಮೇಜಿಂಗ್ ಸ್ಟಡಿ ಮಾಡಿದ್ದಾರೆ. 0 to 12 years ಮಕ್ಕಳಲ್ಲಿ ನ್ಯೂರೋ ಇಮೇಜಿಂಗ್ MRI ತರ ಮಾಡಿದ್ದಾರೆ. ಅವ್ರೇನ್ ಕಂಡುಹಿಡಿದಾರೆ ಗೊತ್ತಾ, ಕಾರ್ಟೆಕ್ಸ್ ಅಂತ ಇರ್ತದೆ ಬ್ರೈನ್ ಅಲ್ಲಿ, ಗ್ರೇ ಮ್ಯಾಟರ್ ಕಾರ್ಟೆಕ್ಸ್. ಓವರ್ ದ ಪೀರಿಯಡ್ ಆಫ್ ಟೈಮ್ ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ನೋಡಿದವರು ಕಾರ್ಟೆಕ್ಸ್ ಥಿನ್ ಆಗುತ್ತೆ, ಥಿಕ್ನೆಸ್ ರಿಡ್ಯೂಸ್ ಆಗ್ತಾ ಇದೆ. ಸೆರೆಬೆಲ್ಲಾರ್ ಇನ್ನೊಂದಿರ್ತದೆ, ಸೆರೆಬೆಲ್ಲಾರ್ ಸಿಸ್ಟಮ್, ಅದ್ರದ್ದು ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಗ್ರೇ ಮ್ಯಾಟರ್, ವೈಟ್ ಮ್ಯಾಟರ್ ಇಂಟಿಗ್ರಿಟಿ ಕಡಿಮೆ ಆಗ್ತಾ ಇದೆ. ಇದೆಲ್ಲ ಅಟೆನ್ಷನ್ನು, ಲರ್ನಿಂಗು, ಎಮೋಷನಲ್ ರೆಗ್ಯುಲೇಷನ್, ಈ ನೆಟ್ವರ್ಕ್ಸ್ನ ಡ್ಯಾಮೇಜ್ ಮಾಡ್ತಾ ಇದೆ. ಸೊ ಎಷ್ಟು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್.
4: ಬಟ್ ರೀಪ್ಲೇಸ್ಮೆಂಟ್ ಕಷ್ಟ ಅನ್ನೋ ಥರದಲ್ಲಿ ಪೇರೆಂಟ್ಸ್ಗೆ ಅನ್ಸ್ಬಿಟ್ಟಿದೆಯಲ್ಲ ಡಾಕ್ಟರ್. ಯಾಕೆ ಹೇಳ್ತಿದ್ದೀನಿ, ಹಿಂದೆಲ್ಲ ಚಂದಾಮಾಮನ್ ತೋರಿಸ್ಕೊಂಡು ಊಟ ಮಾಡಿಸ್ತಿದ್ರು, ಈಗ ಚಂದಾಮಾಮನ್ನು ಮೊಬೈಲ್ನಲ್ಲೇ ತೋರಿಸ್ಬೇಕು. ಅಪಾರ್ಟ್ಮೆಂಟಿಂದ ಆಚೆ ಹೋಗೋಕೆ ಟೈಮ್ ಇರಲ್ಲ, ಆಚೆ ಹೋದ್ರೂ ಬಿಲ್ಡಿಂಗ್ಸ್ಗಳು ಅಡ್ಡ, ಚಂದಾಮಾಮ ಕಾಣಲ್ಲ.
5: ಚಂದಾಮಾಮ ಬೇಡ, ಮಗು ಮಾಮ ಇದಾನ ಕರೀರಿ, ಮಗು ಮಾಮಿ ಇದ್ದಾಳ ಕರೀರಿ, ಮಗು ಅಪ್ಪ ಅಮ್ಮ ಇದ್ದಾಳ ಸಾಕು. ಸಿ, ಇದೇ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿರೋದು ಏನು ಗೊತ್ತಾ, ವಿ ಥಿಂಕ್ ಓಕೆ ಎವ್ರಿಥಿಂಗ್ ಈಸ್ ಚಾಲೆಂಜಿಂಗ್. ಮುಂಚೆ ಅದು ನಾವು ಗದ್ದೆ ತೋಟದಲ್ಲಿ ಹಳ್ಳಿಯಲ್ಲಿ ಇರ್ತಿದ್ವಿ, ಚಂದಾಮಾಮ ಗುಬ್ಬಿ ಪಕ್ಷಿ, ಫೈನ್, ಹೋಗಿ ಅಲ್ಲಿಗೆ, ಹೋಗಲ್ಲ, ಆಗದು ಇಲ್ಲ, ಈಗ ನೆಕ್ಸ್ಟ್ ಜನರೇಷನ್ ಆಗಲ್ಲ. ಬಟ್ ಪಾಯಿಂಟ್ ಇಸ್ ನಾಟ್ ದಟ್. ನೀವು ಅರ್ಥ ಮಾಡ್ಕೋಬೇಕು, ನೀವು ಈ ಪ್ರಪಂಚಕ್ಕೆ ಬಂದ ಮೇಲೆ ಎಷ್ಟು ಪ್ರೈಸ್ಲೆಸ್ ಥಿಂಗ್ಸ್ ಇದೆ ಗೊತ್ತಾ. ಅದಕ್ಕೆ ಪ್ರೈಸೇ ಕಟ್ಟಕ್ಕಾಗಲ್ಲ. ಐಫೋನ್ ಈಗ 400,000 ಮಾರ್ತಾ ಇದಾರೆ ಬಿಡಿ, ಮನೆ ಮಾರಿ ತಗೋತಾ ಇದಾರಂತೆ, ಮಕ್ಕಳನ್ನು ಮಾರ್ಬಿಡ್ತಾರೆ, ಮೂರು ಮಕ್ಕಳು, ಒಂದು 2 ಸಾಕು ಮಗು, ಇವನಿಗೆ ಮಾರ್ಬಿಡು ಒಂದು ಮೊಬೈಲ್, ಏನೇನೋ ಮಾಡ್ತಿದ್ದಾರೆ. ಸೊ ಮೈ ಪಾಯಿಂಟ್ ಈಸ್, ನೀವು ಅರ್ಥ ಮಾಡ್ಕೋಬೇಕು ಆ ಮಗುಗೆ, ಆ 2 to 3 years ಮಗುಗೆ ಮ್ಯಾಕ್ಸಿಮ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಏನು, ಪೇರೆಂಟ್ಸು, ಆ ಸೋಷಿಯಲ್ ಲೈಫು, ಎಮೋಷನಲ್ ಬಾಂಡಿಂಗು, ಆ ಇಂಟ್ರಾಕ್ಷನ್, ಆ ಐ ಮೂಮೆಂಟ್, ಎಕ್ಸ್ಪ್ರೆಷನ್ಸ್, ಕಮ್ಯುನಿಕೇಷನ್, ಇಂಟ್ರಾಕ್ಷನ್, ಸೋಷಲೈಸಿಂಗ್, ಲಾಫಿಂಗ್, ಪ್ಲೇಯಿಂಗ್, ಗಿಗ್ಲಿಂಗ್, ಇದು ಕೊಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಯಾಕೆ, ನಮಗೆ ಪೇಷನ್ಸ್ ಲೆವೆಲ್ ಇಲ್ಲ. ವರ್ಕಿಂಗ್ ಇರಲಿ, ನಾನ್ ವರ್ಕಿಂಗ್ ಇರಲಿ, ಬರ್ತೀವಿ, ಊಟ ಮಾಡ್ತಿಲ್ವಾ, ತಗೋ ತಗೋ. ನಾವು ಅದ್ರದ್ದು ಡ್ಯಾಮೇಜ್ ಅರ್ಥ ಮಾಡ್ಕೊಂಡ್ಮೇಲೆ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ ಸ್ಕ್ರೀನ್ ಟೈಮಿಂದ, ಎಷ್ಟು ಕಾನ್ಸಿಕ್ವೆನ್ಸಸ್. ಅವ್ನು ದೊಡ್ಡವನಾದ್ಮೇಲೆ 15-20 years ಆದಮೇಲೆ ಅವ್ನು ರಿಯಲೈಸ್ ಆದಾಗ, ನಾನು ಹಠ ಮಾಡ್ತಾ ಇದ್ದೆ, ನನಗೆ ಸ್ಕ್ರೀನ್ ಟೈಮ್ ಕೊಟ್ಬಿಟ್ರು, ನಾನು ತುಂಬ ಹಠ ಮಾಡ್ತಾ ಇದ್ದೆ, TV ಆನ್ ಮಾಡ್ತಿದ್ರು, ಇವತ್ತು ಸಮ್ ಹೌ ಮೈ ನಂದು ಇಂಟೆಲೆಕ್ಟ್ ಇರಲಿ, ನಂದು ಮೆಂಟಲ್ ಎಬಿಲಿಟಿ ಇರಲಿ, ಪರ್ಫಾರ್ಮೆನ್ಸ್ ಇರಲಿ, ನಾನು ಓದಿದ್ದೀನಿ ಅದ್ರ ಬಗ್ಗೆ, ಅದರಿಂದ ಅಫೆಕ್ಟ್ ಆಗಿದೆ ಅಂತ ಗೊತ್ತಾದರೆ ಅವ್ರು ನಿಮಗೆ ಕ್ಷಮಿಸ್ತಾರಾ? ಥಿಂಕ್ ಅಬೌಟ್ ಲಾಂಗ್ ಟರ್ಮ್. ನಾವು ಶಾರ್ಟ್ಕಟ್ ಮಾಡಬಾರ್ದು. ಪೇರೆಂಟಿಂಗ್ ಈಸ್ ನಾಟ್ ಶಾರ್ಟ್ಕಟ್. ಪೇರೆಂಟಿಂಗ್ ಈಸ್ ನೀವು ಶಾರ್ಟ್ಕಟ್ ಗೇನಲ್ಲಿ ಲಾಂಗ್ ಟರ್ಮ್ ಡ್ಯಾಮೇಜ್ ಮಾಡ್ತಾ ಇದ್ದೀರಾ, ಮಾಡ್ತಾ ಇದ್ದೀವಿ. ನಾನು ಅಷ್ಟೇ, ನಾನೇನು ದೊಡ್ಡ ಮೇಲಿಂದ ಬಂದಿಲ್ಲ, ಇವನ್ ಐ ಹ್ಯಾವ್ ಡನ್ ಮಿಸ್ಟೇಕ್ಸ್. ಸೊ ನಾನೇನು ಹೇಳಿದ್ರೆ, ಫಾರ್ಗೆಟ್ ಅಬೌಟ್ ಆಲ್ ದಟ್, ಕುತ್ಕೊಳ್ಳಿ, ಸ್ವಲ್ಪ ಕನೆಕ್ಟ್ ಮಾಡಿ ಮಗು ಜೊತೆ, ನಿಮ್ಮ ಹತ್ರ ಏನಿದೆಯೋ ಅದ್ರ ಜೊತೆ ಎಂಗೇಜ್ ಮಾಡಿ, ಬಾಲ್ಕನಿ ಇದೆಯಾ ಬಾಲ್ಕನಿಗೆ ಹೋಗಿ, ಪಕ್ಕದ ಮನೆ ಇದೆ ಪಕ್ಕದ ಮನೆಗೆ ಹೋಗಿ, ವರಾಂಡದಲ್ಲಿ ಕುತ್ಕೊಳ್ಳಿ, ಡೂ ಸಮಥಿಂಗ್, ಬಟ್ ಡೋಂಟ್ ಡೂ ಸಮಥಿಂಗ್ ವಿಚ್ ಇಸ್ ಡಿಸ್ಟ್ರಕ್ಟಿವ್. ದಟ್ ಈಸ್ ಮೈ ಪಾಯಿಂಟ್.
4: ಸರಿ, ಎರಡನೇ ದೊಡ್ಡ ಕನ್ಸರ್ನ್ ಅಂದ್ರೆ, ಹಿಂದೆಲ್ಲ ಏನ್ ಹೇಳ್ತಾ ಇದ್ವಿ ಆಸ್ ಅ ಪೇರೆಂಟ್, ಮಗು ಏನು ತಿಂತಿಲ್ಲ ಅಂತ ಹೇಳಿ ಬೇಸರ ಇತ್ತು, ಹೆಂಗಪ್ಪ ತಿನ್ಸೋದು ಅನ್ನೋ ಟೆನ್ಷನ್ ಇರ್ತಿತ್ತು. ಇವಾಗ ಎಲ್ಲೇನ್ ತಿಂದ್ಬಿಡ್ತಾರೋ ಅಂತ ಹೇಳಿ ಡಾಕ್ಟರ್, ಇತ್ತೀಚೆಗೆ ನಾವು ಕೂಡ ನ್ಯೂಸ್ ಮೀಡಿಯಾದಲ್ಲಿ ಇರೋದ್ರಿಂದ ಪ್ರತಿನಿತ್ಯ ಬರ್ತಿರೋ ಆಹಾರದಲ್ಲಿ ಆಗ್ತಾ ಇರೋ ಕಂಟಾಮಿನೇಷನ್, ನಾವು ಸೊಪ್ಪು ತಿನ್ಸೋಣ ಅಂದ್ರೆ ಅದು ಹೆಂಗ್ ಬೆಳೀತಿದೆ ನೋಡಿದ್ರೆ ಗಾಬರಿ ಆಗುತ್ತೆ. ಮೀಟ್ ಮಟನ್ ಅಂತಂದ್ರೆ ಅದು ನಮ್ಮನೆ ಅಡುಗೆ ಮನೆ ರೀಚ್ ಆಗೋಷ್ಟೊತ್ತಿಗೆ ಏನೇನಾಗಿರುತ್ತೆ. ಆಚೆ ಕರ್ಕೊಂಡು ಹೋಗಿ 5-star ಹೋಟ್ಲ್ ಅಂದ್ರೂ ಕೂಡ ಕೊಡ್ತಾ ಇರೋದು ಕೊಳತೋಗಿರೋ ಆಹಾರ. ಮಕ್ಕಳಿಗೆ ಏನ್ ತಿನ್ಸೋದು ಡಾಕ್ಟರ್, ಭಯ ಆಗುತ್ತೆ ಆಸ್ ಅ ಪೇರೆಂಟ್.
5: ನೋಡಿ ಸ್ಮಿತಾ, ಈಗ ನಾವು ಎವ್ರಿ ಇಯರ್, ಎವ್ರಿ 5 years, ಎವ್ರಿ 10 years ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ವರ್ಲ್ಡ್ ಈಸ್ ಟ್ರಾನ್ಸ್ಫಾರ್ಮಿಂಗ್. ನಮ್ಮ ಅರ್ಬನ್ ಲೈಫ್ ಅಂತೂ ಏನು ರ್ಯಾಪಿಡ್ ಸ್ಪೀಡಲ್ಲಿ ಚೇಂಜ್ ಆಗ್ತಿದೆ ಅಂದರೆ, ವಿ ಆರ್ ನೆಕ್ಸ್ಟ್ 10 years ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಯಾವಲ್ಲೆಲ್ಲಿ ಹೋಗಿರ್ತೀವಿ ಅಂತ. ಸೊ ನಾನು ಹೇಳೋದೇನೆಂದರೆ, ಡೂ ವಾಟ್ ಯು ಹ್ಯಾವ್ ವಿತ್ ವಾಟ್ ಯು ಕ್ಯಾನ್ ವೇರ್ ಯು ಆರ್. ಇಟ್ಸ್ ಅ ಫೇಮಸ್ ಕೋಟ್. ಡೂ ವಾಟ್ ಯು ಹ್ಯಾವ್ ವಿಚ್ ವಾಟ್ ಯು ಕ್ಯಾನ್ ವೇರ್ ಯು ಆರ್. ಅಂದರೆ ಏನು, ನಿಮ್ಮ ಕೆಪಾಸಿಟಿಯಲ್ಲಿ ನೀವು ಎಲ್ಲಿದ್ದೀರೋ, ನಿಮ್ಮ ಕೈಯಲ್ಲಿ ಏನಾಗುತ್ತೋ, ಯಾವುದು ಬೆಸ್ಟ್ ಆಗತ್ತೋ ಮಾಡಿ. ಇವತ್ತು ನನಗೆ ಜನರು ಬಂದು ಕೇಳ್ತಾರೆ, ಸರ್ ಹಾಲು ಗೊತ್ತಿಲ್ಲ ಸರ್, ಅದು
6: ಕುದುರೆ
5: ಏನಿದೆ ಹಂಗಂದ್ರೆ ಏನು ಎಷ್ಟು ಕ್ಯಾಲ್ಸಿಯಂ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಐರನ್ ಬೇಕು, ಕಾರ್ಬ್ ಬೇಕು, ವಿಟಮಿನ್ ಬೇಕು, ಮಿನರಲ್ಸ್ ಬೇಕು, ಒಬ್ಬ ನಾಳೆ ಹೆಡ್ಲೈನ್ಸ್ ಅಲ್ಲಿ ರಿಪಬ್ಲಿಕ್ ಅಲ್ಲಿ ಬರುತ್ತೆ
6: ಇವನು ಮಾಡಿದ್ರೆ ಸ್ಕ್ಯಾಮ್, ಹತ್ತು ವರ್ಷ ವರ್ಷ ಇತ್ತು.
5: ಇದು ಕ್ಲೀನ್ ನ್ಯೂಟ್ರಿಷನ್, ಕ್ಲೀನ್ ಲೇಬಲ್ ಬ್ರ್ಯಾಂಡ್ ಯಾಕೆ ಶುರು ಮಾಡಿದ್ರು? ನಾಟ್ ನಾಟ್ ಫಾರ್ ಬಿಸ್ನೆಸ್. ರಾಗಿ ಇರ್ಲಿ, ಜವಾರ್ ಇರ್ಲಿ, ಮಿಲೆಟ್ಸ್ ಮಾಡಿ ಕ್ಲೀನ್ ಆಗಿ ಮಾಡಿ ನಟ್ಸ್ ನೈಸ್. ಅಮಿತಾಬ್, ಓ ಸರ್ ಅಮಿತಾಬ್ ಸರ್ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಇಂದ ಡಿಸೆಂಡಿಂಗ್ ಆರ್ಡರ್ ಲಿಸ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಕುಕೀಸ್, ಕ್ಯಾಶ್ಯೂ ಕುಕೀಸ್, ಕ್ಯಾಶ್ಯೂ ಕುಕೀಸ್ ಅಲ್ಲಿ ಕ್ಯಾಶ್ಯೂ ನೋಡಿ ಎಷ್ಟಿದೆ ಅಂತ ನಿಮಗೆ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಟೆಂತ್ ಬರುತ್ತೆ. ರಿಫೈನ್ಡ್ ಫ್ಲಾರ್ ಇರ್ತದೆ, ಶುಗರ್ ಇರ್ತದೆ, ಪ್ರಿಸರ್ವೇಟಿವ್ಸ್ ಇರ್ತದೆ, ಆಯಿಲ್ ಇರ್ತದೆ, ಆಮೇಲೆ ಕ್ಯಾಶ್ಯೂದೊಂದು ಏನೋ ಒಂದು 2-3. ಸೊ ಆ ಥರ ಪೇರೆಂಟ್ಸ್ ಶುಡ್ ಗೆಟ್ ಸ್ವಲ್ಪ ಎಫರ್ಟ್ ಹಾಕಿ ಸೆಲ್ಫ್ ಎಜುಕೇಷನ್ ತಗೋಬೇಕು, ಗೈಡೆನ್ಸ್ ತಗೋಬೇಕು ಹೆಲ್ತ್. ಬಟ್ ನ್ಯೂಟ್ರಿಷನ್ ಅಲ್ಲಿ ನೀವು ಏನ್ ಕೊಡಬೇಕು ಮಗುನ ಅದನ್ನ ಆದಷ್ಟು ಕಾಂಪ್ರಮೈಸ್ ಮಾಡಬೇಡಿ. ಸೋರ್ಸಸ್ ತುಂಬಾ ಕಷ್ಟ. ನಿಮ್ಮ ಲೊಕ್ಯಾಲಿಟಿಯಲ್ಲಿ ಯಾರೋ ನಿಮಗೆ ಆರ್ಗ್ಯಾನಿಕ್ ಹಾಲು ಕೊಡ್ತಾ ಇದ್ದಾರಾ? ಯಾರ ಮನೆಯಲ್ಲಿ ಹಸು ದನ ಇದೆಯಾ? ಯಾರೋ ನಿಮಗೆ ಆರ್ಗ್ಯಾನಿಕ್ ಮೊಟ್ಟೆ ಸಪ್ಲೈ ಮಾಡೋ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ? ಅಗೇನ್ ಇದು ಆಲ್ ಇಟ್ಸ್ ಆಲ್ ವೆರಿ ಡಿಫಿಕಲ್ಟ್ ಟು
4: ಟ್ರಸ್ಟ್ ಟು ಮೇಬಿ ಅಬ್ಸರ್ವೇಷನ್,
5: ವೆರಿ ಡಿಫಿಕಲ್ಟ್. ರೆಫರೆನ್ಸ್ ಇಂದನೋ ಯಾರ್ದಿಂದ ತಗೊಂಡು ಕೊಡಿ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮೆಂಟ್ ಅಂಡ್ ಹ್ಯಾವ್ ಎನ್ ಅಬ್ಸೊಲ್ಯೂಟ್ ಇಮ್ಯುನಿಟಿ ಇರ್ಲಿ, ಟ್ರಾನ್ಸ್ಪರೆನ್ಸ್ ಇರ್ಲಿ ಅಗೇನ್ಸ್ಟ್ ಎಲ್ಲ. ನಾನು ಪ್ಯೂರ್ ಕೊಡ್ತೀನಿ ಅಂದ್ರೆ ಕಷ್ಟ, ಬಿಕಾಸ್ 3-6 ಇಯರ್ಸ್ ಆದ್ಮೇಲೆ ನಿಮ್ ಕೈ, ನಿಮ್ ಮಗು ನಿಮ್ ಕೈ ಸಿಗಲ್ಲ. ಅವ್ನ್ ಎಲ್ಲೋ ಹೋಗಿ ಏನೋ ತಿನ್ಕೊಂಡ್ ಬಂದಿರ್ತಾನೆ. ನೀವು ನಾನ್ ಕೊಟ್ಟಿದ್ರಲ್ಲಿ ಲೂಸ್ ಮೋಷನ್ ಆಗ್ಬಾರ್ದಲ್ಲ ಅಂತೀರಾ. ಅಲ್ಲಿ ಆಂಟಿ ಯಾರೋ ಒಂದು ಇದು ಕೊಟ್ಟಿರ್ತಾರೆ ಚಿಕ್ಕ ಚಾಕ್ಲೇಟ್ ಜೊತೆ, ಯಾವ್ದೋ ಕುರ್ಕುರೇನೋ ಪುರ್ಕುರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಸೊ ನೀವು ಡಿಸೈಡ್ ಮಾಡ್ಬೇಕು ಏನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಎಷ್ಟು ನ್ಯೂಟ್ರಿಷನ್. ಅದರಲ್ಲಿ
4: ಅಲ್ಲಿಗೆ ಒಂದು ಕ್ವಿಕ್ ಟಿಪ್ ಪೇರೆಂಟ್ಸ್ಗೆ, ಪ್ರಾಬಬ್ಲಿ ಒಂದು ಟೀನ್ ಏಜ್ ರೀಚ್ ಆಗೋವರೆಗೂ ಮಕ್ಕಳಿಗೆ ಎವ್ರಿ ಡೇ ಅವರ ಲಂಚ್ ಬಾಕ್ಸ್ ಅಲ್ಲೋ ಅಥವಾ ಮನೇಲಿ ಊಟ ಮಾಡುವಾಗಲೋ ಇಂಥ ಪದಾರ್ಥಗಳು ಇರಲೇಬೇಕು. ಪದಾರ್ಥ ಇನ್ ದ ಸೆನ್ಸ್ ನ್ಯೂಟ್ರಿಯೆಂಟ್ಸ್ ಏನ್ ಬೇಕೇ ಬೇಕು ಅಂತ ಹೇಳಿ ಏನ್ ಹೇಳ್ಬೋದು.
5: ಈಗ ನಾನು ಹೇಳಿದ್ನಲ್ಲ, ಗ್ರೋಯಿಂಗ್ ಮಕ್ಕಳಲ್ಲಿ ತುಂಬಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಏನು? ಪ್ರೋಟೀನ್. ಯಾಕೆ? ಮಸಲ್ ಡೆವಲಪ್ಮೆಂಟ್ಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಸ್ಕೂಲ್ ಗೋಯಿಂಗ್ ಬಾಯ್, 7-8 ಅನ್ಕೊಳ್ಳಿ, ಒಂದು 25-26 kg ಇದಾನೆ ಅನ್ಕೊಳ್ಳಿ. ಈ ಸ್ಕೂಲ್ ಬಾಯ್ಗೆ ಅವನ ಆಪ್ಟಿಮಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಮಸಲ್ ಇದೆಯಲ್ಲ, ಅರೌಂಡ್ 0.8-1 gram ಪರ್ ಕೆಜಿ ಬಾಡಿ ವೇಟ್ ಪ್ರೋಟೀನ್ ಬೇಕು. ಅಂದ್ರೆ ಒಂದು 25-28 kg ಅಂದ್ರೆ ಅಷ್ಟೇ ಪ್ರೋಟೀನ್ ಬೇಕು. ಈಗ ಒಂದು ಮೊಟ್ಟೆಯಲ್ಲಿ 4-5 gram ಪ್ರೋಟೀನ್ ಇರುತ್ತೆ. ಓಕೆ, ಅವನು ಡೈಲಿ ರಿಕ್ವೈರ್ಮೆಂಟ್ ಎಷ್ಟು? 25 gram. ಈಗ 25 gram ಅಚೀವ್ ಮಾಡ್ಬೇಕು ಟಾರ್ಗೆಟ್, ನೀವು ಪ್ಲಾನ್ ಮಾಡ್ಬೇಕು. ಈಗ ಅವ್ನ ಲಂಚ್ ಬಾಕ್ಸ್ ಅಲ್ಲಿ, ನಾನು ಲಂಚ್ ಅಲ್ಲಿ ಎಷ್ಟು ಪ್ರೋಟೀನ್ ಹಾಕ್ಬೋದು? ಒಂದು 8-10 grams ಹಾಕಕ್ಕಾಗತ್ತಾ? ಓಕೆ, ಒಂದು ಎಗ್ ಇಡಕ್ಕಾಗತ್ತಾ, ಸ್ವಲ್ಪ ಪನೀರ್ ಇಡಕ್ಕಾಗತ್ತಾ, ತೋಫು ಇಡಕ್ಕಾಗತ್ತದ, ಸ್ವಲ್ಪ ನಟ್ಸ್ ಹಾಕಕ್ಕಾಗತ್ತಾ? ಅದು ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗಂತೂ ನಿಮ್ಮ ಹ್ಯಾಂಡಲ್ಲಿ ಚಾಟ್ PPT, ಸಾರಿ ಏನದು,
4: GPT,
5: ಏನೇನೋ ಇದೆ ಅಲ್ವಾ? ಸೊ ಇದ್ರ ಈ ಟೂಲ್ಸ್ದು ಬೆಸ್ಟ್ ಯೂಸ್ ಈಸ್ ರೈಟ್ ನೌ. ಜನರು ಇದು ಯೂಸ್ ಮಾಡ್ರಿ ಅಂದ್ರೆ, ಮೈ ಚೈಲ್ಡ್ ಹ್ಯಾಸ್ ಫೀವರ್, ರ್ಯಾಶಸ್, ಕೋಲ್ಡ್, ಕಾಫ್, ವಾಮಿಟಿಂಗ್ ಅಂಡ್ ಲೂಸ್ ಮೋಷನ್ಸ್, ಟೆಲ್ ಮೀ ಚಾಟ್ PPT, ಏನೋ PPT, ವಾಟ್ ಈಸ್ ದ ಟ್ರೀಟ್ಮೆಂಟ್? ಅದು ಅಂತ ಇಷ್ಟು ದೊಡ್ಡದು 500 ಬುಕ್ಕೆ ಓದ್ರಲ್ಲ ಅಷ್ಟು ದೊಡ್ಡ ಇದು ಕೊಡತ್ತೆ ಇನ್ಫಾರ್ಮೇಶನ್ ಅಲ್ವಾ. ಆಗ ಪೇರೆಂಟ್ಸ್ ನೋಡಿ ಅಯ್ಯೋ ಏನಂತ ಪ್ಯಾನಿಕ್. ಸೊ ಡೋಂಟ್ ಯೂಸ್ ಫಾರ್ ದೋಸ್ ಪರ್ಪಸಸ್, ಇದು ರೈಟ್ ಯೂಸ್ ಯೂಸ್ ಮಾಡಿ. ಓಕೆ, ವಾಟ್ ಇಸ್ ದ ನ್ಯೂಟ್ರಿಷನ್? ನನ್ನ ಮಗು 5 ಇಯರ್ಸ್, ಎಷ್ಟು ಗ್ರಾಮ್ ಪ್ರೋಟೀನ್ ಬೇಕು? ಇಷ್ಟು ಗ್ರಾಮ್ ಪ್ರೋಟೀನ್. ನಮ್ಮ ಮನೆಯಲ್ಲಿ ಜನರಲಿ ದಾಲ್ ಮಾಡ್ತೀವಿ, ಖಿಚಡಿ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ಪುಳಿಯೋಗರೆ. ಹೌ ಕೆನ್ ಐ ಪ್ರೊವೈಡ್ ಹಿಮ್ ಇಷ್ಟು ಪ್ರೋಟೀನು? ಆಮೇಲೆ ಕಾರ್ಬೋಹೈಡ್ರೇಟ್ಸ್ 100-150 ಗ್ರಾಮ್ ಬೇಕು. ಕ್ಯಾಲ್ಸಿಯಮ್ 500 ಮಿಲಿಗ್ರಾಮ್ ಬೇಕು. ವಿಟಮಿನ್ ಡಿ 6. ಸೊ ಯು ಕ್ಯಾನ್ ಡೂ ಇಟ್. ಇದು ಮಾಡಿ, ಇದು ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಒಂದು ದಿನದಲ್ಲಿ ಕಲಿಯೋ ಕೆಲಸ ಅಲ್ಲ, ಒಂದು 8-10 ದಿನ ನೀವು ಮಾಡಿದಾಗ ಓಕೆ ಯು ವಿಲ್ ಗೆಟ್ ಎ ಥಿಂಗ್. ಅದನ್ನು ಕಟ್ ಔಟ್, ಪ್ರಿಂಟ್ ಔಟ್ ಮಾಡಿ ನೀವು ರೆಫ್ರಿಜರೇಟರ್ ಮಿಡ್ರೆ ಎಲ್ಲ ಅಂಟಿಸ್ಬಿಡಿ. ಓಕೆ, ಮಗುಗೂ ಗೊತ್ತಾಗತ್ತೆ ಓಕೆ ಮೈ ಬಾಡಿ ನೀಡ್ಸ್ ದಿಸ್. ಎಜುಕೇಶನ್, ಇವತ್ತು ಬೆಳಿಗ್ಗೆ ಎಷ್ಟು ತಿನ್ಬೇಕು ನಾನು, ಇದು 20% ಅಕ್ಕಡೆ ಇಕ್ಕಡೆ ಡೈವರ್ಟ್ ಆಗ್ಲಿ ಒನ್ಸ್ ಇನ್ ಅ ವೇ, ನೋ ಪ್ರಾಬ್ಲಮ್. ಬಟ್ ಒಂದು ರಫ್ ಸ್ಟ್ರಕ್ಚರ್ ಸಿಗುತ್ತೆ.
4: ಸರ್ಚ್ ಅಂದಾಗ ನೆನಪಾಯ್ತು, ನಿಮ್ಮ ವಿಡಿಯೋಸ್ ಅಲ್ಲಿ ಹೆಚ್ಚು ನೋಡ್ತಾ ಇರೋ ಜನ ಏನು, ಮಗುವಿಗೆ ಸ್ನಾನ ಮಾಡಿಸೋದು ಹೇಗೆ, ಮಗುವಿಗೆ ಕೆಮ್ಮಾದಾಗ ಮನೆ ಮದ್ದೇನು, ಮಗುವಿಗೆ ಶೀತ ಆಗಿದೆ, ಈ ತರದ ವಿಡಿಯೋ ಜಾಸ್ತಿ ನೋಡ್ತಿದ್ದಾರೆ. ಅಂದ್ರೆ ನನ್ನ ಪ್ರಶ್ನೆ ಡಾಕ್ಟರ್, ಆರ್ ವಿ ಬಿಕಮಿಂಗ್ ಸೆನ್ಸಿಟಿವ್, ಮೋರ್ ಸೆನ್ಸಿಟಿವ್ ಆಸ್ ಅ ಪೇರೆಂಟ್? ಅಥವಾ ಇಷ್ಟು ಅವಶ್ಯಕತೆ ಇದೆಯಾ ಮಕ್ಕಳ ಬಗ್ಗೆ ಕಾಳಜಿ ಅಂತಿರೋ, ಅಥವಾ ಅತಿಯಾದ ಕಾಳಜಿ ಅಂತಿರೋ? ಈ ಜನರೇಷನ್ ಮಕ್ಕಳ ಬಗ್ಗೆ ಅಷ್ಟೊಂದು ಅಟೆನ್ಷನ್, ಅಥವಾ ಪ್ರಾಬಬ್ಲಿ ಪೇರೆಂಟ್ಸ್ ಗೆ ಟೆನ್ಷನ್ ಅವಶ್ಯಕತೆ?
5: ನನಗೆ ಪೇರೆಂಟ್ಸ್ ಬಂದು ಕೇಳ್ತಾರೆ, ಸರ್ ಮಗುಗೆ ಸ್ನಾನ ಮಾಡಿಸ್ಬೇಕು ಹೆಂಗೆ, ಏ ಇಲ್ಲಿ ಇದು ಮಡಿವಾಳ ಲೇಕ್ ಕರ್ಕೊಂಡೋಗ್ಬಿಡ್ರಿ ಆರಾಮಾಗಿ ಮಲಗಿ, ಎಲ್ಲರೂ ಮಲಗಿಸ್ಕೊಂಡು. ಏನ್ ಸರ್ ತಮಾಷೆ ಮಾಡ್ತೀರ? ಏನ್ರಿ ತಮಾಷೆ ಮಾಡ್ತಿದ್ದೀರಾ ನೀವು? ಏನ್ ಸ್ನಾನ ಮಾಡ್ಬೇಕು, ಏನ್ ಕಾಂಪ್ಲಿಕೇಶನ್ ರೀ? ಇಲ್ಲ ಸರ್, ಒಬ್ರು ಆಂಟಿ ಬರ್ತಾರಂತೆ, ಅವರೇ ಸ್ನಾನ ಮಾಡ್ಬೇಕಂತ ಮಾಡಿಸ್ಬೇಕಂತೆ. ಸರ್ ಮಸಾಜ್ ಮಾಡ್ಬೇಕು ಸರ್. ಹೆಂಗ್ ಮಸಾಜ್? ನಾನು ಕೇಳ್ತೀನಿ, ಮಸಾಜ್ ಯಾಕೆ ಮಾಡ್ಬೇಕು? ಅಲ್ಲ ಸರ್, ಅದು ಮಸಾಜ್ ಮಾಡಿದ್ರೆ ಚೆನ್ನಾಗಿ ನಮ್ಮ ಯಶ್ ಸರ್ ತರ ಬಾಡಿ ಬಂದ್ಬಿಡುತ್ತಂತೆ. ಏನೇನೋ ಮಿತ್ಸು, ಇದು ಕಾಂಪ್ಲಿಕೇಶನ್ ಅಲ್ಲ ಮತ್ತೇನು? ಸಿ, ನ್ಯೂ ಪೀಡಿಯಾಟ್ರಿಷನ್ ಪಕ್ಕ ಇಟ್ಬಿಡ್ರಿ. ಫಾರ್ ಮೆನಿ 90% ಆಫ್ ದ ಥಿಂಗ್ಸ್ ಪೀಡಿಯಾಟ್ರಿಷನ್ ಅವಶ್ಯಕತೆ ಇಲ್ಲ, ನಾನೇ ಬಡ್ಕೋತಾ ಇರ್ತೀನಿ. ಜನರು ಪ್ಯಾನಿಕ್ ಆಗಿ ಬರ್ತಾರೆ, ನೀವು ಹೇಳ್ದಂಗೆ ಓವರ್ ಸೆನ್ಸಿಟಿವ್, ಹೈಪರ್ ಸೆನ್ಸಿಟಿವ್ ಆಗಿದ್ದಾರೆ, ಎಲ್ಲದಕ್ಕೂ ಪ್ಯಾನಿಕ್ ಮಾಡ್ಕೋತಾರೆ. ಸಿ, ಇದೆಲ್ಲ ಬೇಸಿಕ್ ಥಿಂಗ್ಸ್. ಮಗುಗೆ ಹೇಗೆ ಬಟ್ಟೆ ಹಾಕಬೇಕು, ನೋ ಫಾದರ್ ಮದರ್ ಟ್ರೈನಿಂಗ್ ಸಿಕ್ಕಿರಲ್ಲ, ಯಾವುದೇ ಸ್ಕೂಲಲ್ಲಿ ಕಾಲೇಜಲ್ಲಿ ಟ್ರೈನಿಂಗ್ ಕೊಟ್ಟಿರಲ್ಲ. ಬಟ್ ನೀವು ಅರ್ಥ ಮಾಡ್ಕೋಬೇಕು, ಇಟ್ಸ್ ಎ ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಷನ್ ಇಫ್ ಯುವರ್ ಲೈಫ್. ಯು ಬಿಕೇಮ್ ಫಾದರ್, ಬಿಕೇಮ್ ಮದರ್, ಈಗ ಮಗು ಬಂದಿದೆ, ಒಂದು ಕಲಿಯೋ ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ. ನೀವಾಗಿ ಕಲ್ತಿ ನೀವು ಎಷ್ಟು ನಿಮ್ಮ ಮಗುಗೆ ಬಟ್ಟೆ ಹಾಕೋದಿರಲಿ, ವಾಶ್ ಮಾಡೋದಿರಲಿ, ಡೈಪರ್ ಹಾಕೋದಿರಲಿ, ಕ್ಲೀನಿಂಗ್ ಮಾಡೋದಿರಲಿ, ಸಣ್ಣ ಪುಟ್ಟ ಆಯಿಲ್ ಮಸಾಜು ಮಾಡೋದಿರಲಿ, ಎಷ್ಟು ಗ್ರೇಟ್ ಅಡ್ವಾಂಟೇಜಸ್ ಗೊತ್ತಾ? ಹಾರ್ಮೋನ್ಸ್ ಲೈಕ್ ಆಕ್ಸಿಟೋಸಿನ್, ಡೋಪಮಿನ್, ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಇದು ರಿಲೀಸ್ ಆಗುತ್ತೆ, ಏನು ಮಾಡುತ್ತೆ, ನಿಮ್ಮದು ಮಗುದು, ನಿಮ್ಮದು ಬಾಂಡಿಂಗ್ ಬಿಕಮ್ ಸ್ಟ್ರಾಂಗ್. ಆ್ಯಂಡ್ ಮಗುದು ಬ್ರೈನ್ ಸರ್ಕ್ಯೂಟಲ್ಲಿ ಫಸ್ಟ್ 2 ಇಯರ್ಸ್ ಆಫ್ ಲೈಫ್ 1000 ಡೇಸ್ ಕಾನ್ಸೆಪ್ಟ್ ಅಂತ ಇರ್ತದೆ. ಈ 1000 ಡೇಸ್ ಅಲ್ಲಿ ಬ್ರೈನ್ ಮ್ಯಾಕ್ಸಿಮಮ್ ಡೆವಲಪ್ ಆಗುತ್ತೆ. ಎಷ್ಟು ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಮಗುಗೆ ಸಿಗತ್ತೋ ಅಷ್ಟು ಸ್ಟ್ರಾಂಗ್ ಎಮೋಷನಲಿ ಮಗು ಬ್ರೈನ್ ಆಗುತ್ತೆ. ಸೊ ಏನ್ ಮಾಡ್ಬೇಕು, ನೀವು ಕಲಿಬೇಕು ತಾನೆ. ಈ ನಮ್ಮ ಹತ್ರ ಒಂದು ಫಾದರ್ ಬಂದಿದ್ರು, ಫಾದರ್ ಮದರ್ ಗ್ರ್ಯಾಂಡ್ ಮದರ್ ಇದಾರೆ, ಎಲ್ಲ ಆಯ್ತು, ಡಿಸ್ಕಷನ್ ಆಯ್ತು, 2 ಮಂತ್ಸ್ ಬೇಬಿ. ಸರ್, ಹಾ ಹೇಳಿಪ್ಪ. ಸರ್, ಮಗುಗೆ ಹೇಗೆ ಎತ್ಕೋಬೇಕು ಗೊತ್ತಿಲ್ಲ, ನಾನು ಗೊತ್ತಿಲ್ಲ ಅಂದ್ರು. ಹೌದಾ, ಅವ್ರು ಎತ್ಕೊಂಡಿದಾರಲ್ಲ? ಅದೇ, ಅವರು ನಮ್ಮ ಮದರು, ನನಗೆ ಗೊತ್ತಿಲ್ಲ ಸರ್ ಹೆಂಗೆ ಎತ್ಕೋಬೇಕು. ಯಾರಿಗಾರು ಕರೆಸ್ಬೇಕಾ ಸರ್ ಟ್ರೈನಿಂಗ್ ಅಂತ ಕೇಳಿದ್ರು.
4: ಮಗು ಎತ್ಕೊಂಡು ಓಕೆ,
5: ನಾನು ಓ ಒಳ್ಳೆ ಆಫರ್ ಅಲ್ಲ ಇದು, ನಾನು ಒಂದು 2 ಲಕ್ಷ ರೂಪಾಯಿ ತಗೊಂಡು ಒಂದು 2 ಮಂತ್ಸ್
4: ಕೊಡೋಕೆ ರೆಡಿ ಇದ್ದಾರೆ ಸರ್.
5: ನಾನು ಹೌದಲ್ಲ, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಹೌದು, ಒಂದು ಇನ್ಸ್ಟಿಟ್ಯೂಟ್ ಇದೆ, ಟ್ರೈನ್ ಕೊಡ್ತಾರೆ ಮಗುಗೆ ಹೇಗೆ ಎತ್ಕೋಬೇಕು. ಹೌದಾ ಸರ್, ಐ ಆಮ್ ರೆಡಿ, ಹೇಳಿ ಸರ್. ಸೊ ಎಷ್ಟು ಪ್ಯಾನಿಕ್. ಸೊ ನಾನು ಎತ್ಕೊಂಡೆ ಮಗುಗೆ, ಎತ್ಕೊಂಡು 2 ಮಿನಿಟ್ಸ್ ಅಲ್ಲಿ ಶೋರ್ಟ್ ದಮ್ ದ ಡೆಮೋ. ಇದು ಲೆಪರ್ಡ್ ಹೋಲ್ಡ್ ಅಂತಾರೆ. ಮಗು ಬೇಬಿ ವಾಸ್ ಕ್ರೈಯಿಂಗ್ ಎಕ್ಸೆಸಿವ್ಲಿ, ಎತ್ಕೊಂಡೆ ಸ್ವಲ್ಪ 2 ಮಿನಿಟ್ಸ್ ಮಾಡಿದೆ. ಅವ್ನ ಫಾದರ್, ರೆಕಾರ್ಡ್ ವಿಡಿಯೋ ಮಾಡು, ವಿಡಿಯೋ ಮಾಡು, ಕುತ್ಕೊಳ್ಳಲಿ ಸ್ವಲ್ಪ ತೆಪ್ಪಗೆ. ಯಾಕೆ? ಸಿ, ಯು ಹ್ಯಾವ್ ಚೋಸನ್ ವಾಲಂಟರಿಲಿ ಟು ವಾಕ್ ದಿಸ್ ಬ್ಯೂಟಿಫುಲ್ ಜರ್ನಿ ಕಾಲ್ಡ್ ಎಸ್ ಪೇರೆಂಟಿಂಗ್, ಬಿಕಮ್ ಎ ಪೇರೆಂಟ್. ಟ್ರಸ್ಟ್ ಇನ್ ನೇಚರ್. ದೇರ್ಸ್ ಒನ್ ಬ್ಯೂಟಿಫುಲ್ ಬುಕ್ ಕಾಲ್ಡ್ ಎಸ್ ಈವನ್ ಈಗಲ್ಸ್ ನೀಡ್ ಎ ಪುಷ್. ಈಗಲ್ ಮೊಟ್ಟೆಯಿಂದ ಬೇಬಿ ಈಗಲ್ ಹೊರಗೆ ಬಂದ್ಮೇಲೆ ಅದು ಮೊಟ್ಟೆ ಎಲ್ಲಿರುತ್ತೆ ಗೊತ್ತಾ? ಈಗಲ್ಲು ಹೈ ಅಪ್ ಇನ್ ದ ಕ್ಲಿಫ್, ಮೌಂಟೇನ್ ಕ್ಲಿಫ್ ಅಲ್ಲಿ ಮಧ್ಯ ಯಾವುದು ಕ್ರಿವೈಸ ಸಿಗುತ್ತಲ್ಲ ಅಲ್ಲಿಡುತ್ತೆ. ಸೊ ಬೇಬಿ ಈಗಲ್ ಹೊರಗೆ ಬರುತ್ತೆ. ಬೇಬಿ ಈಗಲ್ ಇಸ್ ಕೇರ್ ಟು ಫ್ಲೈ. ಈಗ ಮದರ್ ಈಗಲ್ ಇಸ್ ಸಿಟಿಂಗ್ ದೇರ್, ಮದರ್ ಈಗಲ್ ಫ್ಲೈ ಮಾಡತ್ತೆ, ಬೇಬಿಗಲ್ ಅಲ್ಲಿರುತ್ತೆ, ನೋಡ್ತಾ ಇರುತ್ತೆ, ಅಯ್ಯೋ ಏನೋ ನಮ್ಮ ಪಪ್ಪ ಹೋಗ್ಬಿಟ, ಇವನ್ ಎಂತಪ್ಪ ಅಲ್ಲೇ ನನ್ಗೆ ಬಿಟ್ಟೋಗ್ಬಿಟ ಅಂತ. ನೋ, ಅಗೇನ್ ಹಿ ಕಮ್ಸ್ ಬ್ಯಾಕ್, ಯುನೋ ಹೋವರ್ಸ್ ಅರೌಂಡ್, ಕಮ್ಸ್ ಬ್ಯಾಕ್, ಮತ್ತೆ ಬೇಬಿಗಲ್ ನೋಡತ್ತೆ, ಮತ್ತೆ ಹೋಗ್ತಾನೆ. ಆಫ್ಟರ್ ಸಮ್ ಟೈಮ್ ಆ ಈಗಲ್ ಫ್ಲೈ ಮಾಡಿಲ್ಲ ಅಂದ್ರೆ ಹಿ ಗಿವ್ಸ್ ಜೆಂಟಲ್ ಜರ್ಕ್, ಜೆಂಟಲ್ ನಡ್ಜ್ ಅಂತ ಕೆಳೋಗ್ಬಿಡುತ್ತೆ. ಕೆಳೋಗೋದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ವಿಂಗ್ಸ್ ಓಪನ್. ಇವತ್ತು ನಾವು ಕಲಿಬೇಕಿರೋದು ಅನಿಮಲ್ಸ್ ಇಂದ. ಹೇಗೆ ಒಂದು ಹಸು ಮರಿ ಹಾಕಿದ ತಕ್ಷಣ ವಿತ್ ಇನ್ 4 ಅವರ್ಸ್ ಆರ್ ಲೆಸ್ ದನ್ ದಟ್ ಬೇಬಿ ಕಾಫ್ ನಿಂತ್ಕೊಳ್ಳುತ್ತೆ. ನಿತ್ಕೊಂಡು ಸ್ಟೆಪ್ಸ್ ನಾವು ಓವರ್ ಪೇರೆಂಟಿಂಗ್, ಓವರ್ ಇನ್ವಾಲ್ವ್ಮೆಂಟ್, ಅನ್ನೆಸರಿ ಕಾಂಪ್ಲಿಕೇಶನ್ಸ್ ಮಾಡಿ ಭಯ ಪಟ್ಟು ಆ ಭಯ, ಲೆಟ್ ಮಿ ಹೈಲೈಟ್ ದಿಸ್ ಇಯರ್, ನಮ್ಮ ಆಂಗ್ಸೈಟಿ, ನಮ್ಮ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅವರ್ ಚಿಲ್ಡ್ರನ್.
4: ಟ್ರೂ,
5: ಇಟ್ಸ್ ನಾಟ್ ಮೈ ವರ್ಡ್ಸ್, ಇದು ಫ್ಯಾಕ್ಟ್. ಮದರ್ಸ್ ಆಂಗ್ಸೈಟಿ, ಎಸ್ಪೆಷಲಿ ಮದರ್ಸ್ ಆಂಗ್ಸೈಟಿ, ನಾನು ಅದಕ್ಕೆ ಮದರ್ಸ್ ಬಂದಾಗ ಅವ್ರು ಡೈರೆಕ್ಟ್ ಆಗಿ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ, ಯು ಆರ್ ರೆಸ್ಪಾನ್ಸಿಬಲ್, ನಿಮ್ಮ ಮಗು ಲೀಡರ್ ಆಗ್ತಾನೋ, ನಿಮ್ಮ ಮಗು ಎಮೋಷನಲಿ ಡಿಸ್ಟರ್ಬ್ ಆಗ್ತಾನೋ. ಸೊ ನೀವು ಎಕ್ಸ್ಟ್ರಾ ಆಂಕ್ಷಿಯಸ್ ಸ್ಟ್ರೆಸ್ಫುಲ್ ಆಗ್ತಿರೋ, ದ ನ್ಯೂ ಬೋರ್ನ್ ಬೇಬಿ ಕ್ಯಾನ್ ಸೆನ್ಸ್ ಇಟ್, ಕ್ಯಾನ್ ಅಬ್ಸಾರ್ಬ್ ಇಟ್, ಕ್ಯಾನ್ ಇಂಬೈಬ್ ಇಟ್, ಕ್ಯಾನ್ ಇಂಬೈಬ್ ಇಟ್, ಕ್ಯಾನ್ ಆಕ್ಚುಲಿ ರಿಫ್ಲೆಕ್ಟ್ ಇಟ್ ಆನ್ ದ ಬೇಬಿ ಗ್ರೋಸ್ ಅಪ್. ಸೊ ದಯವಿಟ್ಟು ಮಾಡಬೇಡಿ. ಸ್ಟ್ರೆಸ್ಡ್ ಇನ್ ನೇಚರ್, ಟೆನ್ಷನ್ ಇದೆ, ಬಂದು ಕೇಳಿ, ಒಂದು ವಿಡಿಯೋ ನೋಡಿ ಮಾಡಿ, ಬಟ್ ಅನ್ಲೆಸ್ ಯು ಟ್ರೈ ಯು ಕೆನಾಟ್ ಲರ್ನ್.
4: ನಿಜ.
5: ಸೊ ಓವರ್ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ, ಕಾಮ್ ಆಗಿರಿ. 100 ಜನ ಕರ್ಕೊಂಬಂಡು, ರೀಸೆಂಟ್ಲಿ ಒಬ್ಬ ಮಗುಗೆ ಮಸಾಜ್ ಮಾಡಿ ಶೋಲ್ಡರ್ ಡಿಸ್ಲೊಕೇಟ್ ಮಾಡಿದ್ದಾರೆ ಒಬ್ಬರು ಲೇಡಿ, ಆ ಥರ ಅಗ್ರೆಸಿವ್ ಮಸಾಜಸ್ ಆಗಿದ್ದಾವೆ. ಸೊ ನಾನು ಹೇಳೋದೇನಂದ್ರೆ, ಕೀಪ್ ಇಟ್ ಸಿಂಪಲ್. KISS, ಕಿಸ್ ಪ್ರಿನ್ಸಿಪಲ್, ಕೀಪ್ ಇಟ್ ಸಿಂಪಲ್, ಶಾರ್ಟ್ ಅಂಡ್ ಸಿಂಪಲ್, ಡೋಂಟ್ ಕಾಂಪ್ಲಿಕೇಟ್.
4: ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರುವಾಗ ಇಮ್ಯುನಿಟಿ ಬಗ್ಗೆ ಇತ್ತೀಚೆಗೆ ಪೇರೆಂಟ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾನೇ ಅವೇರ್ನೆಸ್ಸು, ಕನ್ಸರ್ನೋ ಬಂದಿದೆ ಸರ್. ನಮ್ಮ ಮಕ್ಕಳು ಇಮ್ಯುನಿಟಿ ಪವರ್ ಚೆನ್ನಾಗಿದ್ಬಿಟ್ರೆ ಅವ್ರಿಗೆ ಯಾವುದೇ ರೋಗ ಬರೋಲ್ಲ ಅನ್ನೋ ಥರದ ಒಂದು ನಮಗೆ ಅಸಂಪ್ಷನ್. ಈ ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂತ ಬಂದಾಗ ವ್ಯಾಕ್ಸಿನೇಷನ್ ಅನ್ನೋದು ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಪೇರೆಂಟ್ಸ್ಗೆ ಏನು ಅಂತಂದರೆ, ಜ್ವರಕ್ಕೆ ಒಂದು ಇಂಜೆಕ್ಷನ್ ಇದೆ, ಇಂಥ ವಯಸ್ಸಲ್ಲಿ ಹಾಕಿದ್ರೆ ಜ್ವರವೇ ಬರಲ್ಲ, ಬಂದರೂ ಕೂಡ ಅಪಾಯ ಇಲ್ಲ. ಈ ರೀತಿಯ ಮಿತ್ತು ಒಂದು ಕಡೆ, ಜೊತೆಗೆ ನಾವು ಏನೇ ಅಂದ್ಕೊಂಡ್ರು ಅದನ್ನು ಇಗ್ನೋರೆನ್ಸು ಅಥವಾ ಓವರ್ ಕಾಳಜಿ ಅಂದ್ಕೊಂಡ್ರು, ಮಕ್ಕಳಿಗೆ ಈ ವ್ಯಾಕ್ಸಿನೇಷನ್ ಅನ್ನೋದು, ಇಮ್ಯುನೈಸೇಷನ್ ಅನ್ನೋದು ಮಸ್ಟ್ ಕೂಡ ಅನ್ನೋದು ಗೊತ್ತಿದೆ. ಸೊ ಇದರ ಬಗ್ಗೆ ಒಂದಷ್ಟು ಪೇರೆಂಟ್ಸ್ ತಿಳ್ಕೊಳ್ಳೇಬೇಕಾದ ವಿಚಾರಗಳು ನಿಮ್ಮಿಂದ ಸಲಹೆ ರೂಪದಲ್ಲಿ.
5: ಇಮ್ಯುನಿಟಿಗೂ ವ್ಯಾಕ್ಸಿನಿಗೂ ಸಂಬಂಧ ಇಲ್ಲ. ಇಮ್ಯುನಿಟಿಗೂ ವ್ಯಾಕ್ಸಿನೇಷನ್ ಸಂಬಂಧ ಇಲ್ಲ ಅಂದರೆ ಏನು ಅಂದರೆ, ಎ ಚೈಲ್ಡ್ಸ್ ಇಮ್ಯುನಿಟಿ ಈಸ್ ನ್ಯಾಚುರಲಿ ಗ್ರೋಯಿಂಗ್, ಬೆಳೀತಾ ಇದೆ ಮಗು. ಹೇಗೆ ಇಮ್ಯುನಿಟಿ ಬೆಳೆಯುತ್ತೆ? ಇನ್ನೇಟ್ ಇಮ್ಯುನಿಟಿ ಅಂತ ಇರ್ತದೆ, ಇನ್ಬಿಲ್ಟ್ ಇಮ್ಯುನಿಟಿ, ಇನ್ನೊಂದು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಇರ್ತದೆ. ಇನ್ನೇಟ್ ಇಮ್ಯುನಿಟಿ ಈಸ್ ಚೈಲ್ಡ್ ಈಸ್ ಬಾರ್ನ್ ವಿತ್ ಸರ್ಟನ್ ಇಮ್ಯುನೋಗ್ಲೋಬ್ಲಿನ್ಸ್, ಸರ್ಟನ್ ಸೆಲ್ಸ್ ಬಾಡಿದು ಸಿಸ್ಟಮ್. ಅಕ್ವೈರ್ಡ್ ಇಮ್ಯುನಿಟಿ ಅಂದ್ರೆ ಏನು? ಚೈಲ್ಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆದಾಗ ಬ್ಯಾಕ್ಟೀರಿಯಾ, ವೈರಸ್ಸು, ಜರ್ಮ್ಸು, ಅದು ಇದು, ಹಾಳು ಮೂಳು ಬಾಯಿಗೆ ಹೋಗುತ್ತೆ, ಕಣ್ಣಿಗೆ ಹೋಗುತ್ತೆ, ಮೂಗಿಗೆ ಹೋಗುತ್ತೆ, ಹೊಟ್ಟೆಗೆ ಹೋಗುತ್ತೆ, ಟ್ರಿಗರ್ ಮಾಡುತ್ತೆ ರೆಸ್ಪಾನ್ಸ್ ಬಾಡಿಯಲ್ಲಿ. ಓಕೆ, ಜರ್ಮ್ಸ್ ಬಂದಿದೆ, ಟ್ರೈನ್ ಯುವರ್ ಸೆಲ್ಫ್ ಟು ಫೈಟ್, ಸ್ವಲ್ಪ ನೆಗಡಿ ಕೆಮ್ಮು ಕಫ ಆಗ್ತಿರುತ್ತೆ. ಈ ಪ್ರಾಸೆಸ್ಸಲ್ಲಿ ವ್ಯಾಕ್ಸಿನೇಷನ್ ರೋಲ್ ಏನಿದೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಇಮ್ಯುನಿಟಿಗೂ ವ್ಯಾಕ್ಸಿನೇಷನ್ ಲಿಂಕ್ ಇಲ್ಲ ಅಂದರೆ, ವ್ಯಾಕ್ಸಿನೇಷನ್ ಆಫರ್ಸ್ ಇಮ್ಯುನಿಟಿ ಅಗೇನ್ಸ್ಟ್ ಸ್ಪೆಸಿಫಿಕ್ ಡಿಸೀಸಸ್. ಅಂದರೆ ಏನು? ನಾನು ಬೈಕ್ ತೊಗೊಂಡು ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕೊಂಡಾಗ ಬೈಕಿಂದ ಬಿದ್ದರೆ ನನ್ನ ಎಲ್ಬೋಗ್ ಪ್ರೊಟೆಕ್ಷನ್ ಇದೆಯಾ? ಇದೆಯಾ? ಹೆಲ್ಮೆಟ್ ತಲೆಗಿದೆ, ಎಲ್ಬೋಗ್ ಇದೆಯಾ?
4: ಇಲ್ಲ.
5: ಇಲ್ಲ. ನನ್ನ ಮಂಡಿಗೆ ಪ್ರೊಟೆಕ್ಷನ್ ಇದೆಯಾ? ಇಲ್ಲ. ನನ್ನ ಚೆಸ್ಟಿಗೆ ಪ್ರೊಟೆಕ್ಷನ್ ಇದೆಯಾ? ಇಲ್ಲ. ಸೊ ವ್ಯಾಕ್ಸಿನೇಷನ್ ಈಸ್, ನಾನು ಟೈಫಾಯ್ಡ್ ವ್ಯಾಕ್ಸಿನ್ ಇನ್ಫೆಕ್ಷನ್ ಅಗೇನ್ಸ್ಟ್ ಒಂದು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀನಿ. ಅದು ಯಾರಿಗೆ ಪ್ರೊಟೆಕ್ಷನ್ ಕೊಡುತ್ತೆ? ಯಾವ ಅಗೇನ್ಸ್ಟ್ ವಿಚ್ ಡಿಸೀಸ್? ಟೈಫಾಯ್ಡ್. ನಾನು ಚಿಕನ್ ಪಾಕ್ಸ್ ಕೊಟ್ಟರೆ ಚಿಕನ್ ಪಾಕ್ಸ್, ನಾನು MMR ಕೊಟ್ಟರೆ ಮೀಸಲ್ಸಿಗೆ, ಆ ಥರ. ಸೊ ಜನರು ಅನ್ಕೋತಾರೆ, ಸರ್ ನಾನು ವ್ಯಾಕ್ಸಿನೇಷನ್ ಎಲ್ಲ ಮಾಡಿದ್ದೀನಿ, ಮತ್ತೆ ಜ್ವರ ಬರ್ತಿದೆ ಸರ್. ಇದೇ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗಲ್ಲಿ. ಅವ್ರ ಇಮ್ಯುನಿಟಿನ ಡೈರೆಕ್ಟ್ ವ್ಯಾಕ್ಸಿನೇಷನ್ ಕಲೆಕ್ಟ್ ಕೊಟ್ಬಿಡ್ತಾರೆ. ವ್ಯಾಕ್ಸಿನೇಷನ್ ನಿಮ್ಮ ಹೆಲ್ಮೆಟು, ಎಲ್ಬೋ ಪ್ಯಾಡು, ಆ ಥರ ಸ್ಪೆಸಿಫಿಕ್ ಆಗಿ ನಿಮ್ಮ ಮಗುಗೆ ಈ ಕಾಯಿಲೆಗಳಿಂದ ಏನು ಮಾಡಿದ್ದಾರೆ, 50 ವರ್ಷದಿಂದ ರಿಸರ್ಚ್ ಮಾಡಿದ್ದಾರೆ, ಈ ಕಾಯಿಲೆಗಳಿಂದ ಪ್ರಾಣಕ್ಕೆ ಅಪಾಯ. ಡಿಫ್ತೀರಿಯಾ ಮುಂಚೆ ಬರ್ತಿತ್ತು, ಡೆತ್ ಆಗ್ತಿತ್ತು. ಪರ್ಟೋಸಿಸ್, ಹೂಪಿಂಗ್ ಕಾಫ್, ಡೆತ್ ಆಗ್ತಿತ್ತು. ಟೆಟನಸ್ ಬಂದಾಗ ಡೆತ್ ಆಗ್ಬಿಡ್ತಿತ್ತು. ಟೈಫಾಯ್ಡಲ್ಲೂ ಸುಮಾರು ಡೆತ್ ಆಗಿದೆ. ಈಗ ವ್ಯಾಕ್ಸಿನ್ ಶುರು ಆದಾಗಿಂದ ಆ ಸ್ಪೆಸಿಫಿಕ್ ಕಾಯಿಲೆಗಳು ಬಂದಾಗ ಬಾಡಿ ಹ್ಯಾಸ್ ಎನ್ ಸ್ಪೆಸಿಫಿಕ್ ಇಮ್ಯುನಿಟಿ ಟು ಫೈಟ್ ಅಗೇನ್ಸ್ಟ್ ಇಟ್. ಸೀಟ್ ಬೆಲ್ಟ್ ಹಾಕೊಂಡಾಗ ಏನು, ಅಟ್ಲೀಸ್ಟ್ ಐ ಹ್ಯಾವ್ ಚಾನ್ಸಸ್ ಸರ್ವೈವ್. ಸೊ ಇಮ್ಯುನಿಟಿ ನ್ಯಾಚುರಲ್ ಆಗಿ ಬಿಲ್ಡ್ ಆಗಬೇಕು. ಸರ್ ನಮ್ಮ ಮಗುಗೆ ಹೊರಗಡೆ ಬಿಡಲ್ಲ ಸರ್, ನಾನು ಇಷ್ಟು ಫುಲ್ ಪ್ಯಾಕ್ ಮಾಡಿ ನೋಡಿ. ಅದೇ ಮಂಕ್ತನ ಮಾಡ್ತಿರೋದು ನಾವು, ಬಿಡ್ರಿ. ಏನ್, ಹೌ ವಿಲ್ ಇಟ್, ವಾಟ್ ಯು ಟಾಕಿಂಗ್ ಅಬೌಟ್ ಇಮ್ಯುನಿಟಿ? ಈಗ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿಲ್ಲ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ ಜರ್ಮ್ ಕಾನ್ಸೆಪ್ಟ್ ಇಂದ, ಜರ್ಮ್ ಇಂದ ಪ್ರೊಟೆಕ್ಷನ್ ಕೊಡಬೇಕು ಅಂತ ಎಕ್ಸ್ಟ್ರಾ ಹೈಜೀನ್, ಎಕ್ಸ್ಟ್ರಾ ಸ್ಯಾನಿಟೈಸೇಷನ್, ಎಕ್ಸ್ಟ್ರಾ ಕ್ಲೀನ್ ಕ್ಲೀನ್ ಕ್ಲೀನ್ ಕ್ಲೀನ್ ಸ್ಯಾನಿಟೈಸರ್. ನಾವ್ ದೇ ಆರ್ ಫೇಸಿಂಗ್ ಕಾನ್ಸಿಕ್ವೆನ್ಸಸ್. ದೇರ್ ಇಮ್ಯುನಿಟೀಸ್ ಅಲ್ಲು ಒಂದ್ ಸಲ ಅವ್ರು ಇಂಡಿಯಾಗೆ ಬಂದ್ರೆ ಅಂತ ಅಂತಿ ಮಾಡ್ಕೊಂಡು ಹೋಗ್ತಾ ಇದಾರೆ. ವಾಟ್ ಐ ಮೀನ್ ಸೇಯಿಂಗ್ ಈಸ್, ಚೈಲ್ಡ್ ಶುಡ್ ಬಿ ಎಕ್ಸ್ಪೋಸ್ ಟು ಜರ್ಮ್ಸ್, ಟು ದೋಸ್ ಬ್ಯೂಟಿಫುಲ್ ನೇಚರ್ ಇರಲಿ, ಕೆಸರಲ್ಲಿ ಆಟ ಆಡೋದಿರಲಿ, ಒನ್ಸ್ ಇನ್ ಎ ವೈಲ್ ಮಣ್ಣಲ್ಲಿ ಆಟ ಆಡೋದಿರಲಿ, ಅದು ಮಾಡಿದಾಗ ಇಮ್ಯುನಿಟಿ ಬಿಲ್ಡ್ ಆಗ್ತಿರತ್ತೆ. ಪ್ಲಸ್ ನೀವು ವ್ಯಾಕ್ಸಿನೇಷನ್ ತಗೊಂಡಾಗ ನಾಳೆ ದಿನ ಮಗು ಸ್ಕೂಲಿಗೆ ಹೋದಾಗ ಒಂದು ಟೈಫಾಯ್ಡ್ ಔಟ್ ಬ್ರೇಕ್ ಆಗಿದೆ ಅಂದರೆ ಯು ಆರ್ ಸಮ್ವೇರ್ ಅಶ್ಯೋರ್ಡ್, ಮಗುಗೊಂದು ಇಮ್ಯುನಿಟಿ ಬಿಲ್ಡ್ ಆಗಿದೆ. ಓಕೆ, ಚಾನ್ಸಸ್ ಆಫ್ ಮೈ ಬೇಬಿ ಡೆವಲಪಿಂಗ್ ಟೈಫಾಯ್ಡ್ ಆರ್ ಮಿನಿಮಲ್ ಆರ್ ನಿಲ್. ಬಂದರೂ ಅಡ್ಮಿಷನ್, ಹಾಸ್ಪಿಟಲೈಸೇಷನ್ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವ್ಯಾಕ್ಸಿನೇಷನ್ ಪ್ಲಸ್ ವರ್ಸಸ್ ಓವರ್ ಆಲ್ ಇಮ್ಯುನಿಟಿ ಆಫ್ ದ ಬಾಡಿ. ಬಟ್ ಯಸ್, ವ್ಯಾಕ್ಸಿನೇಷನ್ ಮಾಡಿಸಿ. ದಯವಿಟ್ಟು ಮಾಡಿಸಿ. ಇಟ್ ಈಸ್ ಲೈಕ್ ಇನ್ಶೂರೆನ್ಸ್. ನೀವು ವೆಹಿಕಲ್ ತೊಗೊಂಡ್ರೆ ಇನ್ಶೂರೆನ್ಸ್ ಮಾಡಿಸ್ತೀರಾ, ಮನೆ ತೊಗೊಂಡ್ರೆ ಇನ್ಶೂರೆನ್ಸ್ ಮಾಡಿಸ್ತಾರೆ, ಏನೇ ಪ್ರಾಪರ್ಟಿ ತೊಗೊಂಡ್ರೆ ಫೋನ್ಗೆ ಇನ್ಶೂರೆನ್ಸ್ ಮಾಡ್ತಾ ಇದ್ದೀರಾ. ಇಟ್ ಈಸ್ ಲೈಕ್ ಇನ್ಶೂರೆನ್ಸ್ ಅಗೇನ್ಸ್ಟ್ ಈ ದೀಸ್ ಮೆನಿ ಇನ್ಫೆಕ್ಷನ್ಸ್ ಫಾರ್ ಯುವರ್ ಚಿಲ್ಡ್ರನ್. ದಯವಿಟ್ಟು ಮಾಡಿಸಿ.
4: ಪೇರೆಂಟಿಂಗ್ ಅಂದ್ರೆ ಹಂಗೆ ಅಲ್ಲ ಸರ್, ನೆವರ್ ಎಂಡಿಂಗ್, ಎವರ್ ಇವಾಲ್ವಿಂಗ್ ಪ್ರಶ್ನೆಗಳು ಇದ್ದೇ ಇರುತ್ತೆ. ಬಟ್ ಇವತ್ತಿನ ಸಂವಾದದಲ್ಲಿ ಬಹುಶಃ ಪೇರೆಂಟ್ಸ್ಗೆ ಇರುವ ಮೇಜರ್ ಡೌಟ್ಸ್ಗಳಿಗೆ ಉತ್ತರವನ್ನು ಡಾಕ್ಟರ್ ಸೈಯದ್ ಇಂದ ಪಡ್ಕೊಳ್ಳೋ ಪ್ರಯತ್ನ ನಾನು ಮಾಡಿದ್ದೀನಿ ಎಲ್ಲ ಪೇರೆಂಟ್ಸ್ ಪರವಾಗಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಕಾರ್ಯಕ್ರಮದಲ್ಲಿ
5: ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು ಇದರ ಆಶ್ರಯದಲ್ಲಿ ನಡೆದ ಹರಿಕಥಾ ಪರಿಷತ್ ಇದರ 10ನೇ ವರ್ಷದ ಸಲುವಾಗಿ ಹರಿಕತೆ ಪರ್ವ ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕತೆ ಭಕ್ತಿ ಭೀಷ್ಮೆ. ನಡೆಸಿಕೊಡುವವರು ಪುರಂದರಾನುಗ್ರಹ ಮಾನಾದಿಗೆ ಪಡೆದ ಶ್ರೀ ವೈ ಅನಂತ ಪದ್ಮನಾಭ ಭಟ್ ಕಾರ್ಕಳ. ಹಾರ್ಮೋನಿಯಂನಲ್ಲಿ ಸಹಕರಿಸುವವರು ಶ್ರೀ ಎಂ ರಮೇಶ್ ಹೆಬ್ಬಾರ್. ತಬಲಾ ಶ್ರೀ ಪ್ರದೀಪ್ ಉಪಾಧ್ಯಾಯ.
2: ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀಮದಾನಂದ

ಯದೋಷಿ ಯದಶ್ನಾಸಿ ಯಜ್ಜಿಹೋಸಿ ದದಾಸಿ ಯತ್.

ಪರಮಾತ್ಮೆ ಅತ್ಯಂತ ಸ್ಪಷ್ಟವಾದ ಪಂಟೆ. ಅಂಚನೆ ಪುರಂದರದಾಸರು ಒಂದು ಕೀರ್ತನೆಡ ಈ ರೀತಿಯಾದ ಪಂಕ್ತಿಯರು. ಎಂಕುಲುದಾದ ಕರ್ತವ್ಯ ಮಲ್ಪುವನೋ ಅವು ಪೂರ ಹರಿ ಸೇವೆ ಹರಿ ಪೂಜೆ ಪಂಪದ ದೃಷ್ಟಿಡು ಮಲ್ಪೋಡು. ದಾಯಗ ಪಂಡ ಕಾಂಡೆರ್ದು ಬಯ್ಯ ಮುಟ, ಅಂಚನೆ ಬಯ್ಯರ್ದು ಬೊಕ್ಕ ಕಾಂಡೆ ಮುಟ. ಆ 24 ಗಂಟೆಡು ಅನೇಕಾನೇಕ ಕರ್ತವ್ಯಲು ಕರ್ಮಲು ಇಂಕ್ಲು ಮಲ್ಪುವ. ಅವಿನ ಪೂರ ಭಗವದರ್ಪಿತ ಬುದ್ಧಿಡು ಮಲ್ಪಡು ಪಂಪರ ಚಿಂತನೆಯನ್ನು ಕೊರ್ಪೇರು.

이제는 원전지 백지 원전지 가르터비는 말포로 아야에게 삼만대부터는 가르터비 입고 우리 벤니 벤올이 원지 호텔 우디야마 말포리 우리 드라이버 아발이 우리 안전에 갈아비다 아발이 원전지 우디오고다도 온다 ಅವು ಪೂರ ಭಗವಂತಾವುಂದು ನಿನ್ನ ಸೇವೆ ನಿನ್ನ ಪೂಜೆ ಬಂದ ದೃಷ್ಟಿಡು ಮಲ್ಪೋಡಿಗೆ ಇಂಚನೆ ಮಲ್ತು ಮಲ್ತದು ಕಡೆಕ್ಕೆ ದಾಲ ತಿರುಜಿಂದಾನಗ ಪಾತೆರನ ಪೂಜಿ ತೊದಲು ಪಾತೆರುವ ಎಂಕುಳು ಜೋಕಲ್ಲಕ್ಕನೆ ವಯಸ್ಸಾಯಿ ಬೊಕ್ಕ ಪುರ್ನಾಸ ಪನ್ಪೇರು ದಾದಾಂಡ ಪಾತೆರುವಂದಾಂಡ ನುಡಿವು ದೆಲ್ಲವು ನಾರಾಯಣ ಕೀರ್ತನೆಯಲ್ಲಿ ನಡಪರ ಕಾಪುಜಿ ದಂಟಪದ ನಡಪಡು ಪರಮಾತ್ಮ ನಿನ್ನ ಗುಡಿಗೆ ಪ್ರದಕ್ಷಿಣೆ ಮಲ್ಪರಂಗ ಆಪುಜಿ ಆಂಡ ಯಾನ್ ದಾದ ನಡಪುವೇನ ಅವು ನಿನ್ನ ಪ್ರದಕ್ಷಿಣೆ ಸ್ವೀಕಾರ ಮಲ್ಪಲ ನಡೆವುದೆಲ್ಲವೂ ದೇವರ ಯಾತ್ರೆಯಲ್ಲದೆ ದಾದಾಣನ ಬೇಲೆದಾಗೆ ಸಂಬಳ ಕೊರ್ಪಂದಾಂಡ ಎರಡ ಕೈಟ ಕಾಸಿಪ್ಪನ ಈತೆ ಅವು ದಾನಾನು ಸ್ವೀಕಾರ ಮಲ್ಪಲ ಅಂತಂದ ಬೇಲೆದಾಯಡಪ್ಪ ನೋಡಿಗೆ ಅಂಚನೆ ಭಗವಂತಗ ನೈವೇದ್ಯ ಮಲ್ಪರಗ ಆಪಜಿಂದಾಂಡ ಯಾನು ದಾದ ತಿನ್ಪೇನ ಭಗವಂತ ಒಂದು ನಿಕ್ಕ ನೈವೇದ್ಯ ಬಂದ ದೃಷ್ಟಿಡ ಪ್ರಸಾದ ಬಂದ ದೃಷ್ಟಿ ತಿನ್ಲ ತೇನ ತ್ಯಕ್ತೇನ ಭುಂಜೀತಾ ಮಾ ಹೃದ ಕಸ್ಯ ಸಿದ್ಧನಂ ಈಶೋಪನಿಷತ್ರ ಪಂತಿರ್ ಜ್ಞಾನಿಲು ಅಂಚನೆ ದೇವರ ನಮಸ್ಕಾರ ಮಲ್ಪರಗ ಆಪಜೆಂಕ್ ಪಣ್ಣಂದಾಂಡ ಈ ಹಾಸಿಗಡು ಉತ್ತಗು ಬೂರೋನು ಅತ ದೇವಾ ಒಂದು ನಿಕ್ಕ ನಮಸ್ಕಾರ ಎನ್ನಾನ್ ಪಂದು ಬೂರೋನ್ಲ ಅಂಚನೆ ಯಾನ ದಾದ ಮಲ್ಪೇನ ದಾದ ತೂಪೇನ ಐಟು ಪೂರ ನಿನ್ನ ದಿವ್ಯ ದರ್ಶನ ಅನ್ಪಂದು ದಿಷ್ಟುಡು ತೂಲ ಅನ್ಪಂದು ಪುರಂದರದಾಸರು ಭಗವಂತರ ಸ್ತುತಿ ಮಲ್ಪೇರ್ ಜಗನ್ನಾಥದಾಸರು ಅತ್ಯದ್ಭುತವಾದ ವಿಚಾರ ಪಂತೇರು

ಆ ನಲ್ತಿನ ಭಾಗವತೆರಿಗೆ ಒಲಿಯಗೆ ಅಂಚಂಡ ಪರಮಾತ್ಮ ಸುಲಭನ ಮಾತ್ರ ತಿಕ್ಕಬೇನಾ ಅಂತ ಕೇಳ ನನ್ನ ಅಂಡ ಸುಲಭನೋ.

ಆ ಪರಮ ಚಿಂತನೆ ಮಲ್ಪಂದೆ ಪಾಮರರು ಈ ಜಗೊಟ್ಟು ಕಷ್ಟಪಡೊಂದುಲ್ಲೇರು ಅಂಚಂಡಿ ಬತ್ತನು ಕಷ್ಟಬುಡ್ರೆಗ ಕಷ್ಟಬುಡ್ರೆಗೆ ಬತ್ತನು ಆಂಡ ಆ ಸುಖ ಪಂಪನ ಓಲುಂಡು ನಾಡೋ ಒಂದು ಪೋಪೆಗೆ ಆಂಡ ಬುಡ್ಪನ ಕಷ್ಟ ಅಂದು ಗೊತ್ತುಜ್ಜಿ ದಾಯಕ ಪಂಡಂದ ಆಂಡ ಪ್ರತಿಯೊಂದಲ ಬೋಡುಂದ ಆಪಣ ತೂಯಿ ಕೂಡ್ಲೆ ಭಗವದ್ಗೀತೆ ಪರಮಾತ್ಮೆ ರಡ್ಡನೇ ಅಧ್ಯಾಯಡು 12ನೇ ಶ್ಲೋಕಡು ಪಂಪೇ

ದಾದ ಪಂಡ ತೂಯಿನೆ ಪುರ ಬೋಡುಂದ ಆಪುಣಿಗೆ ಎಂಚ ಪಂಡುಂದ ಆಂಡ ಒಂಜಿದ್ರೆ ಸೈಪೇಂದ್ ಗೊತ್ತುಂಡು ಆಂಡಲ ಆ ಸೈಪಿನ ಪುರ್ತುಗ್ಲ ಎಂಕ ಬೋಡುಂದ ಆಪುನಿಗೆ ಒರಿ ಜ್ಞಾನಿ ಪಂಪೆ ಹಾವಿನ ಬಾಯಿಯಲ್ಲಿನ ಕಪ್ಪೆ ಹಸಿದು ತಾ ಹಾರುವ ನೊಣೆ ಕಾಸ ಪಡೆವಂತೆ ಒಂಜಿಕ ಉಚ್ಚುದ ಬಾಯಿಡು ಕಪ್ಪೆ ಉಂಡು ನನದಾನೆ ಉಚ್ಚು ಆ ಕಪ್ಪೆನ್ ದಿಂಗುಣುಂದಾನಗಲ ಆಯ್ತ ಮೋನೆ ಎದುರುಡುಂಡು ಒಂಜಿ ಕಿಲೆಂಜಿ ಬಲ್ತೊಂದುಂಡು ಆ ಕಿಲೆಂಜಿನ ತಿಂದ್ರೆ ಈ ಕಪ್ಪೆ ನಾಲಾಯಿನ ಪಿದೇ ಪಾಡುಂಡಿ ಏತಲಾಯ್ಕದ ಅಂಜಿ ದೃಷ್ಟಾಂತ ಕೊರ್ತಿರುತ್ತೂಲೆ ನಿಕ್ಕು ಏಪ ಮುಟ್ಟ ಸೈಪಾನ್ ಗೊತ್ತಿತ್ತಲ್ಲ ಬೊಕ್ಕಲ ಬೊಕ್ಕಲ ಆಸೆ ಪಡಪ್ಪನ ಈ ಜಗತ್ತುಡು ನಿಕ್ಕು ತಿಕ್ಕುನು ಏತು ಆತ ಮಾತ್ರ ನಿಕ್ಕು ತಿಕ್ಕುನು ಈ ಪೊಟ್ಟಾಂದ್ರ ಆಸೆ ಮಂತ್ರಂದಾಂಡ ಅವನಿಕ್ಕೆ ಪಡೆಯರ್ಗ ಸಾಧ್ಯನೇ ಇಜ್ಜಿ ಆಂಡ ಅಜ್ಞಾನದ ಫಲದಾದ ಪಂಡ ನಿಕ್ಕ ಅಹಂಕಾರ ಅಹಂಕಾರದ ಫಲದಾದ ಪಂಡ ದ್ವೇಷ ಆ ದ್ವೇಷದ ಫಲದಾದ ಪಂಡ ಬುದ್ಧಿನಾಶ ಬುದ್ಧಿನಾಶಡು ಸರ್ವನಾಶ ಒಂದು ಮಹಾಭಾರತದ ಚಿಂತನೆ ಕೌರವೇ ಆ ರೀತಿಯನ್ನು ಚಿಂತನೆ ಮಲ್ತೆ ಅಂಚಾದು ಕಂಡದ್ದನ್ನು ಬಯಸುವುದು ಕಾಮ ಬಯಸಿದ್ದು ಸಿಗದಿದ್ದರೆ ಕ್ರೋಧ ದೊರೆತರೆ ಇನ್ನಷ್ಟು ಬೇಕೆಂಬ ಲೋಭ ಇನ್ನಷ್ಟು ದೊರೆತ ತನ್ನ ಕೈಬಿಟ್ಟು ಹೋಗದೆಂಬ ಮೋಹ ತನ್ನಲ್ಲಿಯೇ ಉಳಿದರೆ ಯಾರಲ್ಲೂ ಇಲ್ಲವೆಂಬ ಮದ ತನ್ನಲ್ಲಿದ್ದುದೇ ಇನ್ನೊಬ್ಬನಲ್ಲಿದ್ದರೆ ಅದು ಮಾತ್ಸರ್ಯ ಒಂದು ಅರಿಷಡ್ವೈರಿ ಎಂದು ಪಂಪೆ ಎಂಕ್ಲು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂಚಾದು ನಮ್ಮಟ ಏತು ಬೋಡ ಅರ್ಥ ದುಡ್ಡು ಏತು ಬೋಡ ಆತ್ಮಾತ್ರ ದಿವನುಡು ಲೆಕ್ಕ ಜಾಸ್ತಿ ದುಡ್ಡು ಇತ್ತಂದಾಂಡ ಆ ದುಡ್ಡನ್ನು ಎಂಕುಲೇ ರಕ್ಷಣೆ ಮಲ್ಪೋಡಿಗೆ ಆಂಡ ಪಾರಮಾರ್ಥಿಕವಾದ ಭಗವಂತನ ಚಿಂತನೆ ಏನು ಮಲ್ಪೇನ ಆಯನ ರಕ್ಷಣೆ ಭಗವಂತೆ ಮಲ್ಪೆಗೆ ಒಂದು ಅತ್ಯಂತ ಸೂಕ್ಷ್ಮವಾಯನಂಚಿನ ವಿಷಯ ದಾಯಪಂಡ ಇಂದು ವೇದನಾ ಜಗತ್ತು ಎಂಕ್ಲು ಬೇನೇ ತಿನ್ನೋಡೊಂದು ಬತ್ತಿಪ್ಪ ಆಂಡ ಬೇಮೆ ತಿನ್ಪುನ ಅನ್ಬಂದ್ ವಿಷಯ ಗೊತ್ತಿಪ್ಪುಜಿ ದಾಯಕ ಪಂಡ ರಡ್ಡ ಜನ ಪೊಡಜಾವಲು ತಾದಿಡು ಪೋಂದಿಪ್ಪೇರಿಗೆ ಪೋನಗ ಒಂದು ಈ ತುತ್ತದ ಮೇಲೆ ಕಣೆ ಮುಳ್ಳು ಕಾರಕ್ಕಂತುಂಟು ಮುಟ್ಟುದು ಉಲಾಯಬಹುದು ಮುಟ್ಟುದು ಬಕ್ಕ ಪೇದಾಯ ಬತ್ತದ ಅವು ಕಾರದ ಅಡಿಕೆ ಕಂತುಂಡು ರಡ್ಡು ಜನಕ್ಲ ಕಂತುಂಡು ಅದು ಪನ್ ಪೇರು ಛು ಏರಾ ದಕ್ಕದು ಪೋತೇರು ಮುಳ್ಳು ಪಣದು ಆ ಮುಟ್ಟುಡ್ಲ ಮುಳ್ಳು ಬುಡ್ಪುಜಿ ಆಂಡಲ ವೈತಿಕ್ ಪಿದಾಯಗೆತ್ತದ ಆಕಲು ದುಮ್ ನಡತಂದು ಪೋಪೇರು ನಡತಂದು ಪೋಪನ ಒಡೆಗೆ ಒಂಜು ಬಂಗಾರದ ಅಂಗಡಿಗೆ ಬಂಗಾರದ ಅಂಗಡ್ಡೆ ಒಂಜು ಭಾರಿ ಸೋಕುದ ಒಂಟಿನ ಅಕಲು ಅವಳು ಬುಕ್ ಮಲ್ದೇರು ಅಲ್ಲು ಪೋನಗ ಆ ಬಂಗಾರದ ಅಂಗಡಿದ ಆಕಲು ದಾದ ಮಲ್ಪೇರು ಪಣ್ಣಾಂಡ ಈತುದ ಬಂಗಾರದ ಮುಳ್ಳುನು ಕಿಬಿ ಕಂತಾಗಿರು ಅವು ಬಂಗಾರದ ಮುಳ್ಳು ಕಂತಣ್ಣ ಬೇನ ಅಪುಜ ಅವುಲ ಬೇನೇನೆ ಈ ಕಣೆ ಮುಳ್ಳು ಕಂತಿನ ಅವುಲ ಬೇನೇನೆ ಅವು ಪ್ರತಿಕೂಲ ವೇದನೆ ಒಂದು ಅನುಕೂಲ ವೇದನೆ ದಾಗು ಪಣ್ಣಂದಾಂಡ ಒಂದು ಬಂಗಾರದ ಮುಳ್ಳು ಬಂಗಾರದ ಮುಳ್ಳುಂದಾಂಡ ಕಿಬಿ ಕೊಡಿ ಕಡೆಗಳು ಕಂತಾವ ಕಣೆ ಮುಳ್ಳಾಂಡ ಬುರ್ಚಿ ಒಂದು ಕಷ್ಟಾಪನ್ಪುನ ವಿಷಯನೇ ಸುಖಾಂದ ಭ್ರಮಿಸಾದ ಎಂಗಳು ಪೋಪುನ ಚಿತ್ರ ವಿಷಯ ಆನಡ್ತಾವರೆಗೆ ಕಷ್ಟನೇ ಎಂಗಳು ಪಡೆಯೊಂದು ಪೋಪ ಎಂಚ ಪಣ್ಣಂದಾಂಡ ಒಂಜಿ ಕಡಿಟ್ಟು ಒಂಜಿ ಕುದುರೆ ಗಾಡಿ ಇಪ್ಪುಂಡು ಆ ಕುದುರೆ ಗಾಡಿಗೆ ಒಂಜಿ ಕುದುರೆ ಕಟ್ಟದ ಇಪ್ಪುಂಡು ಆ ಕುದುರೆ ಗಾಡಿದ

ಈ ದಾರು ಸಂಪಾದನೆ ಮಲ್ದ ಅವುಲ ನಿನ್ನ ಬೆರಿಕು ಬರ್ಪುಜಿ ಅವು ಅರ್ಥ ಸಂಪಾದನೆ ಅಂಚನೆ ಪಾರಮಾರ್ಥಿಕವಾದ ದಾರು ಸಂಪಾದನೆ ಮಲ್ದ ಅವು ಮಾತ್ರ ನಿನ್ನ ಕಡೇಮಿಟ ಬರ್ಪುಂಡು ಐಕ್ ಪಂತೇರು ಪುರಂದ್ರದಾಸರು ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥವು ಮುಂಚೆ ಬಾರದು ಅವನೇ ಸಂಸ್ಕೃತ ಕವಿಗಳು ಪಂತೇರು ಧನಾನಿ ಭೂಮೌ ಏತ ಸಂಪತ್ತಿತ್ತಾನಲ್ಲ ಭೂಮಿಡೇ ಪುಡ್ತು ಪೋವಡು ಪಶುವಶ್ಚ ಗೋಷ್ಠೇ ಪಶುಲ ಸಂಪತ್ತೆ ಅವುಲ ಭೂಮಿಡೇ ಪುಡ್ತು ಪೋವಡು ಭಾರ್ಯಾಗ್ರಹದ್ವಾರಿ ಬುಡದಿ ಅನಾಲ ನಿನ್ನ ಪುಣ ಪಿದೆ ದಿನಾಗ ಬಾಕಿಲಡ್ದು ಪಿದೆ ಬರ್ಪು ಜೋಲಿಗೆ ಮಹಾದ್ವಾರಡ್ತು ಜೋಕುಲು ಉಳ್ಳೇರು ಬಾರಿ ಪ್ರೀತಿದಾಕಲು ಬಣ್ಣಂದಾಂಡ ಆಕಲು ಸ್ಮಶಾನ ಮಠ ಮಾತ್ರ ಸುತಾಹ ಸ್ಮಶಾನೆ ಈ ದೇಹನ ಬಾರಿ ಬಲು ತಾಂಕದ ಪಣ್ಣಂದಾಂಡ ಈ ದೇಹ ಒಡೆ ಮುಟ ಬರ್ಪುಣ್ ಪಣ್ಣಂದಾಂಡ ಕಾಟೋಡು ದೀನ ಮುಟ ಮಾತ್ರ ಏ ಪಾವಲು ತೂ ಕೊರಿಯರ ಈಲ ಒಟ್ಟು ಬುಣ್ಯ ಅದು ಪೋಪ ಅನರ್ಧಾವರಿಗೆ ನಿನ್ನ ಒಟ್ಟು ಬರ್ಪುನೋ ಕೇಂಡ ಕರ್ಮಾನುಗಚ್ಚತಿ ಜೀವಗೇ ಕಥ ಈ ದಾದ ಸತ್ಕರ್ಮ ಮಲ್ದ ಇದಾ ಸದ್ಧರ್ಮ ಬಂದ ದಾ ದಾನ ಮಲ್ದ ಅವು ಮಾತ್ರ ನಿನ್ನ ಕಡೇ ಮುಟ ಕಾಪುಣು ಅಂತ ಪಂಡದು ಪುರಂದ್ರದಾಸರು ಎಚ್ಚರಿಕೆ ಮಲ್ಪಿರು ಅಂಚಿತ್ತಲ್ಪ ಇಡೀ ಹಸ್ತಿನಾವಜ ರಾಜ್ಯಭಾರ ಎಂಕೇ ಬೋಡು ಆ ಇಂದ್ರಪ್ರಸ್ಥಲ ಎಂಕೇ ಬೋಡು ಪೂರ ಬೋಡು ಬೋಡು ಬೋಡು ಬೋಡು ಬೋಡು ಅಂತ ಪಂಡದು ಒಂದು ಕಡೆಗೆ ಜೀವನೇ ಬುಡ್ದು ಪೋಪನ ಚಿತ್ರ ವ್ಯವಸ್ಥೆ ಈ ಭೀಷ್ಮ ಕಥೆಟು ಬರ್ಪುಂಡು ಅಂಚಿತ್ರ ಆ ಕಥೆನು ಪರಮಾತ್ಮ ಅರ್ಪಿಸಾದ ಭಗವಂತನ ಭಕ್ತಿ ಬಲ್ತದ ರಡ್ಡಿ ವಿಧಿತ ಭಕ್ತಿ ಬಂತೇರೆ ಒಂಜಿ ಗೌಣಿ ಭಕ್ತಿ ಒಂಜಿ ಪರಾಭಕ್ತಿ ಅಂತ ಗೌಣಿ ಭಕ್ತಿ ಬಣ್ಣನ್ನಾಂಡ ಎಂಕಲ ಅರ್ಥಕಾಮಗೋ ಬೋಡಿತನ ಭಕ್ತಿನ ಗೌಣಿ ಭಕ್ತಿ ಅಂತ ಬಂತೇರೆ ಪರಮಾತ್ಮನೇ ಬೋಡನ್ನು ಬಂಬನ ಭಕ್ತಿಗೆ

ಆ ಭಕ್ತಿನ್ ಪಂತೆರೆ ಅಂಚಿತ್ತ ಪರಮಾತ್ಮನೇ ಬೋಡುನ್ ಪಂಪನ ಭಕ್ತಿ ಮಲ್ತನ ಏರ್ಕಂಡಂದಾಂಡ ಭೀಷ್ಮೆ, ಅರ್ಥಕಾಮ ಬೋಡುನ್ ಬಲ್ತನ ಏರ್ಕಂಡಂದಾಂಡ ದುರ್ಯೋಧನೆ ಸುಯೋಧನೆ, ಆಯ ಅಂಚನಾಶಾಯೇ ಆಂಡ ಭೀಷ್ಮರಿ ಪರಮಾತ್ಮನ ಪಾದ ಸೇರಿಯರ ಪಂಪಿತನ ಕಥೆನು ಈ ಒಂಜಿ ವಿಷಯೋಡು ಎಂಕ್ಲು ಮಲ್ತೊಂದುಲ್ಲ. ಭಗವಂತನ ಸಾಕ್ಷಾತ್ಕಾರ ಮಲ್ತೊಂದು, ಭಗವಂತನೇ ತನ್ನ ಸರ್ವಸ್ವಾನ್ ಪಣ್ಣೊಂದು, ಭಗವಂತನಿಗೆ ಜೀವನನ್ನು ಅಪ್ರೋಸಾಯನ ಭೀಷ್ಮ ಕಥೆನು ಎಂಕ್ಲು ಆರಂಭ ಮಲ್ಪುಗ ಅಡ್ದುಂಬು ಮಾತೆರ್ಲ ಸೇರ್ತು ಒಂಜಿ ಮಾತೆರ್ಲ ಕೂಡ್ದು ಭಜನೆ ಮಲ್ಪುಗ

ಕೇವಲ ಕಾರಗಬಾರದು. ಇತ್ತಿನ ಆಸುನಡು ಕೃಷ್ಣನ ಕುಲ್ಲಾದ ಅರ್ಘ್ಯ ಪಾದ್ಯಾಜನ ಪುರ ಕೊರ್ದು ಆ ಕೃಷ್ಣನ ಸೇವಿನ ಮಲ್ಪಿಗೆ ವಿದುರೆ ವಿದುರನ ಬುಡದಿ ಪಾರಾಶವೀನ್ ಪಂದಾಲ ಪುದರ್ ಆಲ್ಲ ಬತದ ಪೂರ ಅರ್ಘ್ಯ ಪಾದ್ಯಾಜನ ಕೊರ್ನಗ ಸೆರೂನ್ಗಲು ದೇವಿರ್ನ ಪೂಜೆ ಮಲ್ಪನಗ ಕಂಡನೆ ಬಿಡದೆ ಸೇರ್ದೆ ಮಲ್ಪಡು. ಇಂಚಿನ ಸಂದರ್ಭಡು ಬಯ್ಯದ ಬರ್ತಕಬಹುದೇ ಕೃಷ್ಣೆ ದುರ್ಯೋಧನೆ ಕೃಷ್ಣ ಬರ್ಪೆನ್ ಬಂದು ಬೋಡಿ ಬಾಡಾಯನ ಪೂರ ಪಡ್ಡಾಯ ಪರಮಾನನ್ ಪರ ಮಲ್ತಿದೀತೆ ಆಂಡ ಕೃಷ್ಣ ಅಡಗು ಪೋತುಜೆ ವಿದುರ್ನ ಇಲ್ಲಗ ಬತದ ಪನ್ಪೆ ವಿದುರಾ ಎಂಗು ಜೋರು ಬಡಾ ಒಂದುಂಟು. ಇಡೀ ಜಗತ್ತದ ಸಮಸ್ತ ಜೀವರಾಶಿಲ್ನ ಬಡವರು ತೆಕ್ಕಾವು ನನ್ನ ಚಿತ್ತನ ಸಾಮರ್ಥ್ಯ ಇತ್ತನ ಚಿತ್ತನ ನಿತ್ಯ ತೃಪ್ತಾಯ ನನ್ನ ಚಿತ್ರ ಭಗವಂತೆ ವಿದುರ್ನ ಇಲ್ಲಗ ಬತದಕ್ಕೆ ಏನುವೇ ಎಂಗು ಬಡಾ ಪಣ್ಣು. ವಿದುರೇ ಏಕಭುಕ್ತ ಒಂಜೇ ಪ್ರತು ಉಣಸ ಮಲ್ಪುನಾಯ ರಾತ್ರಿಗೆ ಪರ್ರೆಗಂತಪಣದು ಒಂಜಿ ಲೋಟೆ ಪೇರ್ದೀತೆ ಉಲಾಯಬಹುದು. ಅತ್ಯಂತ ಭಕ್ತಿಡು ಪರಮಾತ್ಮನ ಎದುರಿಗೆ ಒಂಜಿ ಕುಡ್ತೆ ಪೇರಿನ ಕಣತದ ಒಂಜಿ ಕೊಂಡೆ ಪೇರಿನ ಪರಮಾತ್ಮನ ಕೈಟು ದೀಪೆ. ಪರಮಾತ್ಮ ಈ ಏಪಲ ನಿತ್ಯ ತೃಪ್ತೆ ಆಂಡಲ ಭಕ್ತನ ಕೈಟು ಒಂಜಿ ಕೊಂಡೆ ಪೇರು ಪರಡೊಂದು ಆಸೆ ಉಂಡ ತನೇಕ್ ಆಹಾ ಎನ್ನ ಜೀವನ ಪಾವನ ಆಂಡ ಕೃಷ್ಣ ಅಂದ್ಕೊಂಡು ಒಂಜು ಕೊಂಡೆ ಪೇರಿನ ಆ ಕೃಷ್ಣನ ಕೈಟು ವಿದುರ ದೀಪೆ ಬಾರಿ ಖುಷಿಟ್ಟು

ತುಪ್ಪುಜೆ ಏತು ಪೂಪಾಡ್ದೆ ಏತು ಗರ್ನಾಲ ಹಾಕದೆ ಏತು ಬಗೆ ಬಣ್ಣದ ಭಕ್ಷಮಲ್ದೆ ತೂಪುಜೆಗೆ ಏತು ಭಕ್ತಿಡು ಎಂದು ಕೊರ್ತೆ ಅವಿನ ಮಾತ್ರ ತೂಪುನು ಆ ವಿದುರನ ಇಲ್ಲಡು ಭಕ್ತಿಡು ಕೊರ ಚಿತ್ತನ ಕೊಡ್ತೆ ಪೇರಣೆ ಅತ್ಯಂತ ಸಂತೋಷಡು ಪರ್ಪೆಗೆ ಆ ಪರ್ನಂಜಿತ್ನ ಪೇರದ ಒಂಜಿ ಬಿಂದು ತೀರ್ಥಪೂರ್ಣಗ ಅವೊಂಜಿ ಮಲ್ಲ ಪೇರದ ಸಮುದ್ರ ಆದ ಪರಪುಂಡಿಗೆ ದಾಯಪಂಡ ಕೃಷ್ಣ ಪರಮಾತ್ಮ ಜಪ್ಪುನೇ ಆಯ್ ಕ್ಷೀರ ಸಮುದ್ರಡೆ ಮಾತ್ರಗಳಾಶ್ಚರ್ಯ ಆಪಣು ಆನಿ ಔಲೇಪುರ ಆತಿಥ್ಯ ಸ್ವೀಕಾರ ಮಲ್ತದು ಆ ವಿದುರನಿಲ್ಲಡೆ ಜತ್ತದು ಕಾಂಡದ ನಿತ್ಯಕರ್ಮಲ್ಪುರ ಮಲ್ತದು ಬಿದುರನೊಟ್ಟುಗು ನೇರವಾದ ಆ ದುರ್ಯೋಧನನ ಆಸ್ಥಾನಗೂ ಕೃಷ್ಣೆ ರಥಟು ಏರದು ಪೋವೊಂದುಲ್ಲೆ ಕೃಷ್ಣೆ ಬರ್ಪೆ ಎಂದು ಗೊತ್ತುಂಡು ದುರ್ಯೋಧನಗ ರಾತ್ರಿ ವಿದುರನ ಇಲ್ಲಡ ಪೋತೆ ಎಂದು ಗೊತ್ತುಂಡು ಆಂಡ ಕೃಷ್ಣೆ ಬನ್ನಗ ಇಡೀ ಸಭೆಟು ಏರ್ಲ ಲಕುದೊಂತರ ಬಲ್ಲಿ ಆಯನ ಸ್ವಾಗತ ಮಲ್ಪಡು ಪಡೆದು ಪೂರಾ ಒಂಜಿ ಕಲಸಿದಿ ಒಂದು ಆ ಕಲಶ ಕನ್ಯರ್ನಾಕ್ಲು ಎದುರು ಉಂತುಂಡಲ ಕಲಶ ಮಾತ್ರ ಪತದು ಬರಿಕು ಪೋಡು ಆಯಾಗ ಅಪಮಾನ ಆವಡು ಪನ್ಪನ ಚಿಂತನೆ ಮಲ್ದೆ ದುರ್ಯೋಧನೆ ಅಂತೂ ಮಾತ್ರ ಆಯ್ಗ ಉಪೇಕ್ಷೆ ಮಲ್ಪಡು ಆಗೇರ್ಲ ಸ್ವಾಗತ ಮಲ್ಪರ ಬಲ್ಲಿ ಪನ್ಪ ದೃಷ್ಟಿ ದೀತೆ ಆಂಡ ಕೃಷ್ಣ ಪರಮಾತ್ಮೆ ವಿದುರನೊಟ್ಟುಗು ರಥುಟ ಕೊಲ್ಲುದು ಆ ಇಡೀ ಆ ರಾಜ ಬೀದಿಡು ಬರೋಂದಿಪ್ಪನಗ ಆ ಕೃಷ್ಣಂತೂದು ಮಾತಿರ್ಲ ಶ್ರೀಕೃಷ್ಣ ಭಗವಾನ್ ಕಿ ಜೈಂದು ಮಾತಿರ್ಲ ಉದ್ಘಾರ ಮಲ್ತೊಂದುಲ್ಲೇರು ಜಯಕಾರ ಮಲ್ತೊಂದುಲ್ಲೇರು ಕೃಷ್ಣ ಪರಮಾತ್ಮೆ ರಥಟ ಕುಲ್ಲುದು ಜೊತೆಗೆ ವಿದುರಿನ ಕುಲ್ಲಾದು ಬರೊಂದುಲ್ಲೇ ಆ ರಾಜ ಬೀದಿಡು ಎಂತೆ ಬರೊಂದುಲ್ಲೇ

ನಕ್ಷತ್ರ ಯುದ್ಧ ಆರಂಭ ಏಪಕೆಂಡಂದಾಂಡ ಭರಣಿ ನಕ್ಷತ್ರಡು. ಆ ಭರಣಿ ನಕ್ಷತ್ರಡು ಆರಂಭ ಆದ ಪದ್ಮ ದಿನದ ಯುದ್ಧ ಅವಡು. ಕೃಷ್ಣಗು ಬಾರಿ ಖುಷಿ ಆಪುಂಡು. ಭರಣಿ ಪಂಪುನ ನಕ್ಷತ್ರದ ಅಭಿಮಾನಿ ದೇವತೆ ಏರಿಕೊಂಡಂದಾಣ ಯಮೆ. ಇನಿಕ್ಲ ಭರಣೀಕೃತಿಕ ನಕ್ಷತ್ರಡು ಒಡ್ಡ ಮಂಗಳ ಕೆಲಸ ಆಪುಜಿ ಮಲ್ಪುಜಿಯರ್ ದಾಗಿಪಣ್ಣಂದಾಂಡ ಈ ಮಹಾಭಾರತ ಆಯಿಬೊಕ್ಕ ಕೌರವರ ಸೈತ್ಯರತ್ತ ಆನಡ್ದವರೆಗೂ ಆ ನಕ್ಷತ್ರ ಎಡ್ಡತ್ತು ತೀರ್ಮಾನ ಇನಿಕ್ಲ. ಆಂಡ ಶಕುನಿಯೈಕ ಸೇರ್ದೆ ಮಲ್ಪಡು ಪಂಡದು ಆನಡ್ದವರೆಗೆ ಎಂಚ ಯುದ್ಧ ಕೇಣಂದಾಂಡ ಧರ್ಮ ಯುದ್ಧ ಓಲಿ ಯುದ್ಧ ಕೇಣಂದಾಂಡ ಕುರುಕ್ಷೇತ್ರ ಪಂಪು ನಂಚಿತ ರಣರಂಗ. ಅವು ಧರ್ಮಕ್ಷೇತ್ರ ಕುರುಕ್ಷೇತ್ರ ಪಂಪುನ ಭಗವದ್ಗೀತೆಯ ಸುರೂತ ಶ್ಲೋಕನೇ ಅವು. 18 ಯೋಜನೆ ವಿಸ್ತಾರವಾದ ನಂಚಿತ್ತಿನ ಭೂಮಿ. 18 ದಿನದ ಯುದ್ಧ, 18 ಅಕ್ಷೋಹಿಣಿ ಸೈನ್ಯ ಆನಡ್ದವರೆಗೆ ಮಾತೆಲ್ಲ ಸಿದ್ಧ ಆಗೋಡು ಅನ್ಕೊಂಡು ತೀರ್ಮಾನ ಹಾಕೊಂಡು ಕೃಷ್ಣ ಪೋಪೆ ದ್ರೌಪದಿ ಸುರಿಕೆ ಪಣದಿಪ್ಪಲು ಕೃಷ್ಣ ಪರಮಾತ್ಮ ವಾಕಾರಣಗ್ಲ ಸಂಧಾನಕ್ಕೂ ಒಪ್ಪಡ್ಚಿ ಆ ದುರ್ಯೋಧನೆ ಆ ತುಂಬದ ಸಭೆಟ್ ಎರಡು ಮಾನಹಾನಿ ಮಲ್ಪನಗ ಎನ್ನ ತೊಡೆಟ್ ಬದ್ದದು ಕುಲ್ಲ ಅಂತ ಬಂದಂತೆ ಆಯನ ತೊಡೆ ತುಂಡಾವಡು. ಆ ದುಶ್ಶಾಸನ ಎನ್ನ ಹೆಡಕ್ಕೆ ಕೈಪಾರದು ಹೊಯ್ತೊಂದು ಬಹುದೇ ಎನ್ನ ಮುಡಿಗೆ ಕೈಪಾರದು ಆಯನ ಜೀವ ಪೋವಡು. ಆಯನ ಜೀವ ಪೋನಗ ನೆತ್ತೆರಡಿ ಎನ್ನ ಮುಡಿನ ಕಟ್ಟುವೆ ಅಂತ ಬಂದ ಪ್ರತಿಜ್ಞೆ ಮಲ್ದೆ ಕೃಷ್ಣ ಆನಡ್ದಾವರಗ ಏ ಪಗಲ ಸಂಧಾನಗು ಈ ಸಿದ್ಧ ಬಡ್ಚಿ ಯುದ್ಧನೇ ಸಿದ್ಧಾದ ಬರಡು ಅನ್ಪಂಡ್ದು ದ್ರೌಪದಿ ಪಂಡ್ದು ಬೋತಲು ಅಂಚಿತ್ತಲ್ಪ. ಇತ್ತೆ ಕೃಷ್ಣ ಪರಮಾತ್ಮೆ ತನ್ನ ದ್ವಾರಕಗೂ ಪೋತೆ ಯುದ್ಧ ಸಿದ್ಧಾತಂಡ್ ಅಂಡ ಕೃಷ್ಣನ ಸಹಾಯ ಯಾಚನೆ ಮಲ್ಪರೆಗೋಸ್ಕರವಾದ ಅಂಚಿಡ್ದ ಅರ್ಜುನ ಬತದೆ ಇಂಚಿಡ್ದ ದುರ್ಯೋಧನಳ ಬತದೆ ಕೃಷ್ಣನ ಬರಿ ಸಹಾಯ ಬೋಡು ಒಂದು ಅರ್ಜುನೇ ಸುರಿಕೆ ಬತದ ಕೃಷ್ಣನ ಪಾದದ ಅಡಿಟು ಕೊಲ್ಲುದೆ. ಕೃಷ್ಣನ ಪರಮಭಕ್ತಿ ಅರ್ಜುನೆ ಕೃಷ್ಣಗ ಸಖ್ಯ ಅರ್ಜುನಡ ಪಾದದ ಬಚದ ಆ ಯೋಗ ನಿದ್ರಡ ಜತ್ತನಂತ್ರ ಆ ಕೃಷ್ಣನ ಸ್ತುತಿ ಮಲ್ತೊಂದುಲ್ಲೇ ಅವೇ ಪರ್ತಗು ದುರ್ಯೋಧನಳ ಬತ್ತೆ ಸುಯೋಧನೆ ಆಯ ಬತ್ತನಾಯ ತರತ ಎದುರು ಬತ್ತದು ಉಂತುವೆ ದಾಯಪಂಡ ಕೃಷ್ಣೆ ಗೋಪಾಲೆ ಯಾನು ಭೂಪಾಲೆ ಅಪಗಲ ಅಹಂಕಾರ ಆಯಕ ಕೃಷ್ಣ ಪರಮಾತ್ಮೆ ಬೋಡು ಬೋಡು ಓಡುಂದೇ ಯೋಗ ನಿದ್ರಡಿಪ್ನಗನ ಲಕ್ವೇ ಲಕದ ತೂಪೆ ಅರ್ಜುನ ಎದುರುಡೊಲ್ಲೆ ಅರ್ಜುನ ಎಬ ಬತ್ತ ಎನ್ನಗನೇ ನಿಕ್ ಸಹಾಯ ಮಲ್ಪೋಡು ಪಂದು ನಿನ್ನ ಸಹಾಯ ಹಿಂಗೆ ಬೋಡು ಪಂದು ಕೇಂದ್ರ ಬತ್ತಿದೆ ಕೃಷ್ಣ ಇಂಕಿ ಯುದ್ಧಡು ಸಹಾಯ ಮಲ್ಪಡು ಇಂಚಿತು ನಗನೆ ದುರ್ಯೋಧನೆ ಮುಂತಿದೆ ಹೋ ದುರ್ಯೋಧನ ನಮಸ್ಕಾರ ಒಮ್ಮೆನೆ ಕೊರ್ಪು ಆಯ ಕೊರ್ತುಜೆ ದುರ್ಯೋಧನೆ ದುರ್ಯೋಧನೆ ಬಂದ್ಪೆ ಎಂಕಲ ಸಹಾಯ ಬೋಡು ಕೃಷ್ಣ ನಿನ್ನ ಅಪಗ ಕೃಷ್ಣ ಬಂದ್ಪೆ ಯಾನು ಒವ್ವೇ ಶಸ್ತ್ರ ಪತ್ತಂದೆ ಏಕಾಂಗಿಯಾದ ಒಂಜು ಪಕ್ಷಕ್ಕೂ ಸೇರುವೆ ಎನ್ನ ಒಂಜಿ ಅಕ್ಷೋಹಿಣಿ ನಾರಾಯಣಿ ಸೈನ್ಯ ಆನೆ ಸೇನೆ ಕುದುರೆ ಕಾಲಾಲಳು ಮಾತ ಒಂಜಿ ಪಕ್ಷಡು ಆ ನಾರಾಯಣಿ ಸೇನೆಗೂ ಅಪಜಯ ಪನ್ಪುನನೇ ಇಜ್ಜಿ ನಿಕ್ಕು ಹೋಗ್ಬೋಡು ದುರ್ಯೋಧನ ನಿಕ್ಕು ಹೋಗ್ಬೋಡು ಅರ್ಜುನ ಅಂದ ಕೇಣಗ ಅರ್ಜುನೆ ಪನ್ಪೆ ಕೃಷ್ಣ ಈ ನಿಶಸ್ತ್ರ ಆಂಡಲ ಎಂಕ ಏ ಬೋಡು ಸ್ವಾಮಿ ದುರ್ಯೋಧನಗ ಭಾರಿ ಖುಷಿ ಹಾಕೊಂಡು ಕೃಷ್ಣ ಶಸ್ತ್ರ ಪದ್ಮನ ಯೋಧಿ ದಾಯೇ ಎಂಕ್ ಒಂಜಿ ನಾರಾಯಣ ಸೈನ್ಯ ಉಂಡತ ಅವ್ವೇ ಯಾವೇ ಎಂಕನ್ ಪಂಡದು ಆ ನಾರಾಯಣ ಸೈನ್ಯದ ಸಹಾಯಕ್ಕೆ ತಂದು ದುರ್ಯೋಧನೆ ಪೋಪೆ ಕೃಷ್ಣನ ಸಹಾಯಕ್ಕೆ ತಂದು ಅರ್ಜುನೆ ಪೋಪೆ ಇಂಚಿಡಿದ ಪಾಂಡವರ ಪಕ್ಷಡು 7 ಅಕ್ಷೋಹಿಣಿ ಸೈನ್ಯ ಒಟ್ಟಾಪುಂಡು ಐಕ ದೃಷ್ಟದ್ದುಮ್ನೇ ಸೇನಾಧಿಕಾರಿ ಇಂಚಿಡಿದ ಕೌರವರ ಪಕ್ಷಡು 11 ಅಕ್ಷೋಹಿಣಿ ಸೈನ್ಯ ಒಟ್ಟಾಪುಂಡು ಐಕ ಏರ ಸೇನಾಧಿಕಾರ ಪಟ್ಟಕ್ಕೆ ತನೋಡು ಅಂತ ಅನಗನೇ ಒಂಜಿಗಡೆ 7 ಒಂಜಿಗಡೆ 11 ಸಾಮಾನ್ಯವಾದಿ ದಾದ ಪನ್ಪ ದಾದಾಣ ಬೇಲೆ ಆದ ಬಾರಿ ಬಂಗೋಡು ಮಿತ್ತು ಬೂರ್ಯಡ ಮಾರಾಯ ಒಂಜು ಪೋದು ಬತ್ತೆ 7 11 ಆಂಡೆಂಕಂತ
ತಪಡುವುದು ಕುರುಕ್ಷೇತ್ರ ರಂಗದ ಯುದ್ಧದ ವ್ಯವಸ್ಥೆ ಇದೆ. ಏಳು ಅಕ್ಷೋಹಿಣಿ ಸೈನ್ಯ ಪತ್ತೊಂಜಿ ಅಕ್ಷೋಹಿಣಿ ಸೈನ್ಯನ ಗೆಲ್ಲರ ಸಾಧ್ಯ ಉಂಡಾ? ಸಾಧ್ಯ ಇಜ್ಜಿ ಕಷ್ಟ ಉಂಡು ಆಂಡ ಕೃಷ್ಣನ ಬೆರಿ ಸಹ ಇತನ ಆಪುಂಡು ಪಂಪನಕ್ಕೆ ಒಂದು ಉದಾಹರಣೆ. ಏಳು ಹನ್ನೊಂದು ಒಂದು ಎಂಚಿಡ್ದು ದುರ್ಯೋಧನೆ ಬತ್ತು ಪನ್ಪೆ ಭೀಷ್ಮಡ ಭೀಷ್ಮೆ ಪಣ್ಣನ್ನ ಆಂಡ ಎಡಮನೂರು ವರ್ಷದ ನಕ್ಕು ಪರಬೆ. ಆ ನಕ್ಕು ಪರಬಡ ಸೇನಾಧಿಕಾರ ಪಟ್ಟ ಮಲ್ಪಡು ಬಂದು ದುರ್ಯೋಧನೆ ಮತ್ತು ಪನ್ಪೆಗೆ ಒಂದು ಮನುಷ್ಯಗೆ ನೂರು ವರ್ಷ ಆಯುಷ್ಯ ಅನ್ ಪನ್ಪೆರು ಆಂಡ ಭೀಷ್ಮಗಂಚತ್ ಎಡಮನೂದು ವರ್ಷ ಆತಂಡು ಎಂಚ ಕೇಳಿನಂದ ಆಂಡ ವಸು ರೂಪಿ ಆಯ್ನ ಇಟ್ಟಿತ್ತನ ಭೀಷ್ಮೆ. ಆಯನ ಪಲೆಯಾಡ್ಲು ಏಳು ಜನ ಇತ್ತೇರು. ಆಕ್ಲೇನು ಪೂರ ಗಂಗೆ ಕೆರ್ದಿಪ್ಪರು. ಕಡೇ ಕೋರಿಣಿ ಈ ಜುನಾಮಕ ವಸು ಭೀಷ್ಮೆ ಮಾತ್ರ. ಆಯನ ಸುರತ ಪುದರು ದೇವವ್ರತ ಅಂದು ಆ ಏಳು ಜನತ ವಸುಕುಲ್ನ ನೂದ್ರೂದು ವರ್ಷ ಆಯುಷ ಸೇರ್ದು ಭೀಷ್ಮನ ನೂದು ವರ್ಷ ಸೇರ್ದು ಎಡಮನೂದು ವರ್ಷ ಆತಂಡು. ದಾಯಕ ಪಣ್ಣನ್ನ ಅಂಡ ನೂದು ವರ್ಷ ಪಣ್ಣನ್ನ ಅಂಡ ಆಯನ ಪರಿಪೂರ್ಣ ಆಯುಷ್ಯ ಅಂದು ಎಂಕುಲು ಪನ್ಪೋ ಹರಿಕತಿರದಾದ ಪಂಡ ಪತ್ತೆಟ್ಟು ಪೊರ್ಲು ಇರುವೇಡು ಮರ್ಲು ಮುಪ್ಪಡು ಮುರುಕು ನಲ್ಪೆಡು ನಡು ಐವೇಡು ಅಜಕೆ ಅಷ್ಪಡು ಖಜಕೆ ಎಳ್ಪಡು ಕುಂಟೆ ಎಣ್ಪಡು ದಂಟೆ ಸೊಣ್ಪೆಟ್ಟು ಶಯನ ನೂದೆಟ್ಟು ಪಯಣ. ಅಂಚಿನ ಎಡಮನೂರು ವರ್ಷ ಆಯ್ನ ಚಿತ್ರ ಭೀಷ್ಮಗ ಸೇನಾಧಿಕಾರ ಪಟ್ಟನು ದುರ್ಯೋಧನೆ ಕೊರ್ಪೆ ಅಪಗ ಪನ್ಪೆ.

ಇದುವರೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ನಡೆದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು ಇದರ ಒಟ್ಟು ಆಶ್ರಯದಲ್ಲಿ ಹರಿಕಥಾ ಪರಿಷತ್ ರಿಜಿಸ್ಟರ್ 10ನೇ ವರ್ಷದ ಸಲುವಾಗಿ ಹರಿಕಥೆ ಪರ್ಪ ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕಥೆ ಭಕ್ತಿ ಭೀಷ್ಮೆ ಈ ಹರಿಕಥೆಯ ಮೊದಲನೇ ಕಂತು ಕೇಳಿದಿರಿ. ನಡೆಸಿಕೊಟ್ಟವರು ಪುರಂದರಾನುಗ್ರಹ ಮಾನಾದಿಕೆ ಪಡೆದ ಶ್ರೀ ವೈ ಅನಂತ ಪದ್ಮನಾಭ ಭಟ್ ಕಾರ್ಕಳ. ಹಾರ್ಮೋನಿಯಂ ಸಹಕಾರ ನೀಡಿದವರು ಶ್ರೀ ಎಂ ರಮೇಶ್ ಹೆಬ್ಬಾರ್. ತಬಲಾ ಸಹಕಾರ ಶ್ರೀ ಪ್ರದೀಪ್ ಉಪಾಧ್ಯಾಯ. ಇದು ಭಕ್ತಿ ಭೀಷ್ಮೆ ಹರಿಕಥೆಯ ಮೊದಲನೇ ಕಂತು. ಇನ್ನು ಕೊನೆಯ ಕಂತು ಮುಂದಿನ ಭಾನುವಾರದ ಹರಿಕಥಾ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಅದ್ಲಾಯ್ತು ಸಾಹಿತ್ಯತ್ವರು ಆಸಕ್ತಿ ಅಪ್ಪ ಬಂತು ಪಿನ್ನಗಳ ಅವತ್ತರು ಉಳ್ಕೊತ ವಾತಾವರಣ ನನ್ನ ಪಿನ್ನಿಗೂ ಮಕ್ಕಳಿಗೂ ಅಂಕು ಸಾಹಿತ್ಯತ ಬಗ್ಗೆ ಆಸಕ್ತಿ ಇನ್ನವೇ
1: ಚೆನ್ನೈ
0: ಓದ್ರು ನನ್ನ ಪಿನ್ನಿಯಂಗು ಅಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಓದ್ರು ಆಸಕ್ತಿ ಉಂಡು ಅಲ್ಲು ಎಲ್ದಿಯಂತು ಇನ್ನ ಅಲ್ಲಿ ಅಂಗನೆ ಅದಕ್ಕೋರ್ ಪ್ರೋತ್ಸಾಹ
1: ಕಿಟ್ಟಿ ತಿಂಡು ಪಡೆಚಲ್ಲ ಇನ್ನೆಲ್ಲದ ಕನ್ನ ಟೈಂಗಿ ವರ್ಕ್ ಮುಂಡದ ಇಕ್ಕರು ಮೇಡಿ ಚಂತ ಕೊರಿ ಅಲ್ಲಿ ಚಂಡ್ರಂಗ ಕೊಡುವಲ್ಲ ಬಟ್ ನಿಂಕದರು ನಲ್ಲರು ಇದು ಕಿಟ್ಟಿ ರೆಂಡು ಪಡೆಚಲ್ಲ ಎನಿವೆ ನಿಂಗೆ ಅದೇ ಚಂದೊಂಟಿದ್ದಾರನು ಪಡೆ ಕೊರಿಯ ಕಾವ್ಯತ್ತಿಗೆ ಸಂಬಂಧಪಟ್ಟಂಗೆ ತೋರ್ ಕೊರಿಯ ವಿಚಾರಂಗ ಕೂಡ ಪಿನ್ನ ಈ ಜನಪದ ಸಾಹಿತ್ಯತೆ ಭಂಡಾರ ಇಪ್ಪ ನೋಕರು ನಂಗಲೆ ಮುನ್ನಲು ಅಶಿಕ್ಷಿತ ಆಲ್ಮಾರ ಐತಿಂದಂಟ ನಂಗಲೆ ಬ್ಯಾರಿ ಸಮುದಾಯದ ಪಿನ್ನರು ಕಾಲರ್ ಉಂಡ ಆರಂಡ್ ಕೇಕುವ ಹಲೋ ಹಲೋ ಹಲೋ ನಮಸ್ತೆ ಯಾರು ಮಾತನಾಡ್ತಿರೋದು ದಾಮೋದರ್ ದಾಮೋದರ್ ವರ್ಕಾಡಿ ಅಲ್ವಾ ಹೇಳಿ
0: ನಮಸ್ಕಾರ
2: ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದೇನೆ
0: ಹೇಳಿ ಹೇಳಿ
2: ಇದನ್ನೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಸರ್ ಮತ್ತೆ ಕವನ ಎಲ್ಲ ದಾಂಪತ್ಯ ಜೀವನದ ಬಗ್ಗೆ ಒಂದು ಕವನ ಹೇಳಿದ್ದೀರಿ ಖುಷಿ ಆಯ್ತು
0: ನಿಮ್ಗೆ ಬ್ಯಾಗಿ ಬರ್ತದೆ ತುಂಬಾ ಸಂತೋಷ
1: ಯಾವ್ದು ಸರ್
2: ಖಂಡಿತ
0: ಕನ್ನಡದಲ್ಲಿ ನಾನು ಕನ್ನಡದಲ್ಲಿ ನಾನು ಬರ್ತದ್ದಿದೆ ಆದ್ರೆ ನಾನು ಯಾವುದು ತಂದಿಲ್ಲ ಈಗ ಎಲ್ಲ ಬ್ಯಾಗ್ ಇದ್ದೆ ನನ್ನ
1: ಓಕೆ ಓಕೆ ಖಂಡಿತ ಇನ್ನೊಮ್ಮೆ ಅವ್ರ ಜೊತೆಗೆ ಕೂತು ನಾವು ಮಾತಾಡೋಣ ಅವಾಗ ಓಕೆ
0: ತುಂಬಾ ಕೃತಜ್ಞತೆಗಳು
1: ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್
0: ನೀವು ಆಸಕ್ತಿ ತೋರಿಸಿದ್ರಲ್ಲ ಅದು ಭಾರಿ ಸಂತೋಷ
1: ಓಕೆ ಓಕೆ ಓಕೆ ಥ್ಯಾಂಕ್ ಯು ಸರ್ ದಾಮೋದರ್ ಅವ್ರ ಕಡೆಯು ಕೂಡ ಹೆಂಚಂದ್ರೆ ನಿಂಗಲೆ ದಾಂಪತ್ಯ ಜೀವನದ ವಿಷಯದಲ್ಲಿ ಅವ್ರ ಕವನ ಕೂಡ ಹೇಳಿದ್ದಿದ್ದಾರೆ ಸೊ ಅದು ಭಾರಿ ನಕ್ಕಿಷ್ಟ ಇರಪಿನ ನಿಂಗಲೆ ಲೈಫ್ ರೇ ಮುನ್ನೊಲ್ತೆ ಆ ಬಾಲ್ಯ ಬಿಸಿ ಎಲ್ಲ ನಿಂಗೆ ಚಂದದ್ದು ಕೂಡ ಭಾರಿ ಲೈಕ್ ಐರಂತ ಇಟ್ಟಿಕ್ರೆ ದಾಮೋದರ್ ವರ್ಕಾಡಿ ಕೂಡ ಚಂದೊಂಟು ಬಂದು ಸೊ ಅದಪ್ಪಲಮೆ ಕನ್ನಡದಲ್ಲಿ ಹೇಳ್ದವ್ರ ಕೋರಿಕೆ ಕೂಡ ಇಂತೆ ಅಥವಾ ಕನ್ನಡತಿನಿಂದಲೇ ಬ್ಯಾರಿಲು ಕೂಡ ನಿಂಗೆ ಚೆಲ್ಲ ಇಬ್ಬರು ಕವನ ಬ್ಯಾರಿಲ್ಲ
0: ಇದು ಅವರು ಆಶಯ ಕವನ ಅವರು ಆಶಯ ಕವನ ಇದು ಈ ಕವನತ್ತು ಶೀರ್ಷಿಕೆ ನಂದೋ ಕವನ ನಂದೋ ಕವನತ್ತಿಗೆ ಮಿರಿ ಮಿರಿ ಮಿನ್ನುರು ಬಂಗಾರ ತುಯ್ಯಿಲ್ಲ ಕಣ್ಣೆದುರು ಕಣ್ಣು ಕುತ್ತುರು ಆಗಾಸೆ ಮಹಲಿಲ್ಲ ಬಣ್ಣ ಬಣ್ಣತ್ತು ಚಮೆಯಲಿಲ್ಲ ಪುಣ್ಣು ಕೋತು ಕೆಟ್ಟಿಯ ತೋರಣ ಇಲ್ಲ ಕಣ್ಣು ಕಾನಾತು ಚಳಿಯತನ ಇಲ್ಲ ಈ ಮಣ್ಣುಡು ಋಣ ಮರಣ ಬೆಡಕತನ ಇಲ್ಲ ಒಕ್ಕು ನಂದ ಕವನತ್ತಿಗೆ ನಂದೊದೆಯೇ ಕಿನಾವು ಉಂಡು ಕುಂಟು ಕಾಲು ಲೆಂಗುನ್ ನಿಂಗಲ ಎತ್ತರು ಆಸೆ ಉಂಡು ನಿಂಗಲೆದುರು ನಂಡೆಮೇ ತೊರನು ಬೈಕುಡು ಧೈರ್ಯ ಉಂಡು ಪುದಿಯೊರು ದುನಿಯಾವುಡು ಕಾಂಚ ಕಣ್ಣೆದುರು ಉಂಡು ಪಿರ್ಸ ಚತ್ತು ಕಲ್ಬುಗು ಬೆಲ್ಕ್ ರಾವುಡು ಹಜತ್ತುಂಡು ಪತ್ತಾಂಟೆ ಬುಟ್ಟು ಗುಡ್ಡೆಡ ಸಾಲೇ ಉಂಡು ವಂಚನೆಡ ಗೊಂಚಿಲ್ದೆ ತಾತುರು ತುರ್ತು ಉಂಡು ಮೋಸತ್ತು ರಾಶಿಡೆ ಚುಡ್ಡು ಚೂಡುಂಡು ಒಕ್ಕು ನಂದು ನೀರೇ ನಂದ ಕವನ ನಾ ಕಂಡು ನೀರೇ ನಂದ ಕವನ ನಾ ತಿಂಡು ಮಧುರ ಕೈಪೆಡು ಪಾಕ ನಂದ ಕವನ ಸೋತು ಬತ್ತಿಯು ಮಿಸ್ಕಿಯಿಂದ ಕಡೆಯೇತು ಕಣ್ತನ್ನಿ ನಂದ ಕವನ ಆಸೆ ಪೊರ್ತು ಮಿನ್ನುಡು ಮಕ್ಕಳು ಕಿನಾವುರು ಕಣ್ಣು ನಂದ ಕವನ ಬಿಳಿಯಂಗಲು ಬೆಲ್ತನ ತೆದುರು ಬೆರಕಾಂಟೆ ಬುಡ್ಡು ಸುಯಿಲು ನಂದ ಕವನ ಕಲವುಡು ಕೋಟೆರೆದುರು ಸ್ವಾರ್ಥ ಕೂಟತ್ತೆದುರು ಬತ್ತಾಂಟೆ ಒಲ್ಗುಡು ಒಯ್ಲು ನಂದ ಕವನ ಜುಲ್ಮುಡಡಿಲು ಬೆರನು ಬೆಂದು ಮರ್ಚಂಗಲು ಮರಿಕಾತು ಮನಸ್ಸು ನಂದ ಕವನ ಪೈಚಂಗಲು ಪಸಿಡೆ ಕೋತು ಕೆಟ್ಟಿಯು ಕಣ್ತನ್ನಿ ಮಾಲೆ ನಂದ ಕವನ ಪೈಸತ್ತು ಕಲಿಡೆ ಮೋಸತ್ತು ಗುಲಿಡೆ ಕಂಡು ಕಂಚಿಮ್ಮೆ ಪಾರಿಯೋ ನಂದ ಕವನ ದೀನುರು ಪೇರ್ಲು ಒರ್ಮೆಡೆಮೆ ಬಲಿಕೊಡ್ತು ಸ್ವಾರ್ಥತ್ತೆ ಕಂಡು ಕರಗಿಡು ನಂದ ಕವನ ಸೋತು ಹೋಯೋ ಕಲ್ಬುಲು ಬತ್ತಿ ಹೋಯೋ ಬುಲ್ಪುಲು ಇನ್ನೊರ್ಕ ಎಂಚಿ ಬಂಡು ಜೀಯ ಸೆಲೆ ನಂದ ಕವನ ಕತ್ತಿಪೋಯೋ ಕಾಡುಲು ಕುತ್ತಿಪೋಯೋ ಚಿಮ್ಮೆಲು ಮಿನ್ನಿ ಕಲಿಕುಡು ಕೊತ್ತು ನಂದ ಕವನ
1: ಮಶಾಲಾ ಬಾರಿಯವರು ಅರ್ಥಗರ್ಭಿತ ಮಾಯಂಕಿದವರು ಕವನ ಕೂಡ ಐತಿಕ್ರಿ ನಿಂಗ ಕವನ ಎಲ್ದಿದ್ದು ಮಾತ್ರ ಅಲ್ಲ ನಿಂಗ ಓದ್ರ ಶೈಲಿ ಕೂಡ ನಂಗ ಮನಸ್ಸಿಗೆ ನಲ್ಲ ರೂಪದಲ್ಲಿ ನಾಟಿಯಂಡು ಅತ್ತರಂ ಕ್ಲಿಯರ್ ಐತಿ ನಿಂಗೆ ಚಂದೊಂಡ್ರಲ್ಲಾರು ಬಟ್ ಎಲ್ಲ ಬಿಸಿಯತ್ತು ಕೂಡ ಒಂದರ ನಿಂಗ ಕೂತೊಂಡು ಬೈರಾರ ಅಲ್ಲ ಕಾಲರ್ ಕೂಡ ಉಂಡಾರಂಟ ಕೇಕುವ ಹಲೋ
3: ಹಲೋ
1: ನಮಸ್ಕಾರ ನಮಸ್ಕಾರ ಗ್ರೇಸ್ ಮಿರಾಂದಾ.

0: ಹೇಳಿ ಮೇಡಮ್.
1: ನಾವು ಕೇಳ್ತೇವೆ
0: ಹಾಂ,
1: ಆದ್ರೆ ಸಹ ನಮ್ಗೆ ಮಾತಾಡ್ಲಿಕ್ಕೆ ಬರುದಿಲ್ಲ.
0: ಬರುವುದಿಲ್ಲ.
1: ಹಾಗಿರುವಾಗ
0: ಹಾಂ,
1: ನೀವು ಸ್ವಲ್ಪ ಕನ್ನಡದಲ್ಲಿ ಸಹ ಬರೆದು ತರಬೇಕಿತ್ತು. ನಿಮ್ಮ ಕವನ ಎಲ್ಲ ಒಳ್ಳೆದುಂಟು, ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ.
0: ಅರ್ಥ ಆಗುತ್ತೆ ಅಲ್ವಾ?
1: ಹೌದು, ನೀವು ಸಾರಂಗಕ್ಕೆ ಬಂದದ್ದು ನಮ್ಗೆ ಭಾರಿ ಖುಷಿ ತಂದಿದೆ. ಯಾಕೆ
0: ಓಕೆ.
1: ಹೇಳಿದ್ರೆ
0: ಹ್ಮ್,
1: ನಮ್ಗೆ ಒಂದು ಪರಿಚಯ ಆದ ಹಾಗೆ ಆಗ್ತದೆ.
0: ಹೌದು ಹೌದು ಹೌದು.
1: ಆಗಿರುವಾಗ ನೀವು ಸಾರಂಗಕ್ಕೆ ಬಂದದ್ದು ತುಂಬಾ ಸಂತೋಷ.
0: ಪಿನರು ಕಾಲರ್ ಉಂಡಿ ಕೇಕು. ಹಲೋ,
2: ಹಲೋ, ಅಸ್ಸಲಾಮ್ ಅಲೈಕುಮ್.
0: ವಾಲೈಕುಮ್ ಸಲಾಂ. ಅರೆ, ಇಸ್ಮಾಯಿಲ್ ಕಲ್
2: ನಾನು
0: ಇಸ್ಮಾಯಿಲ್ ಕಲ್ಲಾಡಿ. ಹಾ, ಚಲೋರು.
3: ವಾಲೈಕುಮ್ ಸಲಾಂ
2: ಕಾಕ. ನಾನು ಆಜಾರ. ನಾನು ನಿಮಗೆಲ್ಲ ಹಿಂದೆ ಅಂದ್ರೆ ಎಂದೆಂಗಲ ವೇಣೂರ್ ಎಸ್ ಮೊಹಮ್ಮದ್ ಮೇಲೆ ಅಟ್ಟು ಮುಂದಿತ್ತಲ್ಲ ಅಯ್ಯ ನಕ್ಕೆ ಪರಿಚಯ ಉಂಟು. ನಾನು ಅಯ್ಯ ಒರೇ ರಾಯಪ್ಪಲ್ ಇಂದಂಗ ಐಕೆ ಅಯ್ಯ ಹಿಂದೆ ಎಂದ ಮೊನ್ನೆ ಕೂಡ ಸಾರಂಗ ಕಾಲ್ ಹಾಕಿ ಅನ್ನಕ್ಕೆ ಗೊತ್ತಾ ಇಲ್ಲ. ಪಿನ್ನ ಅಬ್ದುಲ್ ಖಾದರ್ ಕುತ್ತತ್ತೂರು ಅಬ್ದುಲ್ ರಹಮಾನ್ ಕುತ್ತತ್ತು ಚೆನ್ನಂಗ್ ಆರು ಚೆಲ್ಲರದು ನಿಂಗ
3: ನಾನು ಎಲ್ಲೇ ನಾಯಲ್ ಮೂತವನು.
2: ಅದೇ ನಕ ಕನಪಿಸ ಇಪ್ಪ ಅದಕ್ಕೆ ನಾನು ಎಂದಲ್ವೇ ನಿಂಗಲ್ಲೇ ಬ್ಯಾರಿ ವಾರ್ತಾರೆ ಕಾಲಚಕ್ರ ಕಾಲ ಮುನ್ನೋಕೆ ಆರು ನಕ್ಕದೇ ನಿಂತು ಅದೇ ನಕ್ಕ ಆರು ಆರು ಆರು ಇಟ್ಟು ಹಂಗಣ ನಲ್ಲ ನಲ್ಲ ಕಾವಾಡ ಎಲ್ಲ ಓದಿಯಾರು ಅದಕ್ಕೆ ನೀವು ತೆಲ್ಲಿ ಗ್ರೀಸ್ ಮೇಲೆ ಒಂದು ಅರ್ಥ ಇಲ್ಲ. ಲೈಕ್ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸಾರಂಗಿಗೆ ಬಂದದಕ್ಕೆ ಅಷ್ಟೇ.
0: ಓಕೆ, ಥ್ಯಾಂಕ್ಸ್ ಹಿಂಗೆ ಕಾಲ್ ಹಾಕೊಂಡಿಕ್ಕರು. ಓಕೆ, ನಂಗೆ ಇಸ್ಮಾಯಿಲ್ ಅಕ್ಕ ಕೂಡ ಕಾಲ್ ಹಾಕಿತ್ತು, ಚಂದ ಉಂಟುಂಡು ಕವನೆಲ್ಲ, ಭಾರಿ ನಲ್ಲುಂಡು. ಸೊ ಅದೇ ಪೋಲೆ ಅಯಲು ನೋಕರು ಓರ್ತೋಳು ಚಂದಂಟಿ ಕನ್ನಡ ಸರ್ಚ್ ಹಾಕೊಂಡುಂಡು ಅಯಲ್ಡ ನಕ್ಕ ನೋಕೊಂಡು ಚಂತೆ. ಸೊ ಅದೇ ಪೋಲೆ ಪಿನರು ಕವನ
3: ಇನ್ನೋರು ಕವನ ನೋಕರು ಪೆಣ್ಣು ಮಂಗಿಲಾಯ್ತು ಮಾಫುಲ್ ಡೌತು ಪೊಯ್ಡಾರ್ ಉಮ್ಮಕ್ಕೆ ಎಕ್ಕಡ ನೀನು ಎಪ್ಪ ಬಂಡೆ ಅಂಟು ಅಪ್ಪ ಪೆಣ್ಣು ಚೆಲ್ದವ್ರು ಫಲಕ ಬಂಗಾರಗ ತುನಿ ಮೋರಿ ಬಲ್ಲಿಗೆ ರಾಸಿಟ್ಟು ಪಿರ್ಸತ್ತೋ ಪೊಲೆಲು ಕುಲಿಕುಂಬೋ. ಬಂಗಾರ ತುನಿ ಮೋರಿ ಮಲ್ಲಿಗೆ ರಾಸಿಟ್ಟು ಪಿರ್ಸತ್ತೋ ಪೊಲೆಲು ಕುಲಿಕುಂಬೋ. ಪಿರ್ಸತ್ತೋ ಪೊಲೆಲು ಕುಲಿಕುಂಬೋ ಮಾಪುಲೆಡೆ ಬುಟ್ಟುಟ್ಟು ಬರಣಂಗನೆ ಚೆಲ್ಲುಮ್ಮ. ಮಾಪುಲೆ ಫೋಂಡ ಮಂಗಿಲಾಯ್ತು ಕುರಿಯ ನಾಲಾಯೋ ಅಪ್ಪ ಪೆಣ್ಣೆ ಕೇಕಳಾಲು ನೀ ಅಪ್ಪ ಬಂಡಾರಂಟು. ಆ ಕೇಕಡೋ ರೀತಿ ಎಪ್ಪ ಬಂಡಾರು ನಂದೋ ಪಿರ್ಸತ್ತೋ ರಾಜಾವು ಎಪ್ಪ ಬಂಡಾರು ನಂದೋ ಪಿರ್ಸತ್ತೋ ರಾಜಾವು ಮಲ್ಲಿಗೆ ಚೆಂಡು ಕೊಂಡಾರ ಮಲ್ಲಿಗೆ ಚೆಂಡು ಕೊಂಡಾರ ನಕ್ಕು ಎಪ್ಪ ಬಂಡಾರು ಚೆಲ್ದಾರ. ಅಪ್ಪ ಮಾಪುಲೆ ಚೆಲ್ದ ಹಂಗಂತ ಪಿರ್ಸಪಾಡ್ ನೋಡ್ಕೊಳ ಪಿರ್ಸತ್ತೋ ಪೂ ನಿಂಡೆ ಕಾನಾಂಟೆ ಸದಿಕಲ್ಲೆ ನೀ ತನ್ನೋ ಪಿರ್ಸ ಮರಕಲ್ಲೆ ನೀ ತನ್ನೋ ಪಿರ್ಸ ಮರಕಲ್ಲ ನಿಂಡೆ ಕಾನಾಂಟೆ ನಕ್ಕು ಸದಿಕಲ್ಲ. ಇದು ಕನ್ನಡ ಜಾನಪದತ ದಾಟಿ ಇದು.
0: ಓಕೆ ಓಕೆ ಓಕೆ ಓಕೆ ಓಕೆ. ಸೊ ಖಂಡಿತ ಮಾಡಿ ಬಾರಿ ಅವರು ನಲ್ಲರು ಕವನ ಕೂಡ ಇಟ್ಟಿಕ್ರೆ ಎಂಚದಂಟೆ ಕನ್ನಡ ಎಂಡತ್ತೆ ಪರಿಸ್ಥಿತಿ ನಾವು ನೋಕೋಬೋಂಬತ್ತಗು ಮಾಪ್ಲೆ ಪೆಂಜೈ ಮಾರದ ನಡುಲ ಆಯೋಂಟುಲ್ಲಂಕೆತ್ತು ಕೊರಿಯ ಗೊಂದಲಂಗ ಕೊರಿಯ ಗಲಾಟಂಗ ಅದು ಬೇರೆ ಬೇರೆ ರೂಪತ್ಲೆಲ್ಲ ಪೈತು. ಸೊ ಒರ್ ಸೈಡ್ಲಿ ಮಾನಸಿಕವಾಗಿ ಖಿನ್ನತೆ ಅನುಭವಿಸಿ ಉಂಟಲ್ಲೋ ಎತ್ತರಮ ಪೆಂಡಿಂಗ ಕೂಡ ಉಂಟು ಅದಕ್ಕೆ ಸಂಬಂಧಪಟ್ಟದ್ದು ಕೌನ್ಸಿಲಿಂಗ್ ಆಯೋಂಟಿಕ್ರಿ ಹಿಂಗೆ ಬೇರೆ ಬೇರೆ ರೂಪದಲ್ಲಿ ನಂಗೆ ನೋಕೋಗು ಕೂಡ ಸಾಧ್ಯ ಅವರು. ಬಟ್ ಆ ಪಿರ್ಸಪ್ಪಾಡು ಅದು ಎಪ್ಪತ್ತೂ ಕೂಡ ನಂಗೆ ಬೇನ ಅವರು ಎಂದ್ರೆ ಚೆಲ್ಡಾರೆ
3: ಸ್ನೇಹಗಾದ ಚಿನಂಗೆ ಈ ಪಿರ್ಸ ಚೆಲ್ದದ ಈ ಜೀವನತ್ವ ಜೀವಾಳ ಎಪ್ಪ ಪಿರ್ಸ ಚತ್ತುತ್ತ ಅಪ್ಪ ಜೀವನತ್ವ ಎಲ್ಲೋ ಚತ್ತುತ್ತ ಈ ಪಿರ್ಸಮೇ ಜೀವನತ್ವ ಈ ಗಾಡಿಗಳು ಚಕ್ರಂಗ ಅದು ಮಾಪುಲೆ ಪಿಂಜಳದ ನಡು ಇಕ್ಕಟ್ಟು ಉಮ್ಮಬ್ಬಳ ನಡು ಇಕ್ಕಟ್ಟು ಸಮಾಜದ ನಡು ಇಕ್ಕಟ್ಟು ಎಲ್ಲರ ನಡು ಇಕ್ಕಟ್ಟು ಎತ್ತರ ತೋಲು ನಂಗೆ ಪಿರ್ಸತ್ ಮಿಂಜಿರ ಅಪ್ಪ ಜೀವನ ನಂಕು ಭಾರಿ ಸಂತೋಷ ತಂದು ನೆಮ್ಮದಿ ತಂದು ಇನ್ನತ್ತರ ಮಿಂಜುವ ಅಂತ ಅವರು ಈ ಸಾಹಿತ್ಯದಲ್ಲೊಂದಲ್ಲೇ ಈ ಪಿರ್ಸತ್ತ ಬಗ್ಗೆ ಮೇ ಬೆಳೆಯೋ ಬೆಳೆಯೋ ಚಮ್ಮೆ ಈ ಪಿರ್ಸತ್ತ ಬಗ್ಗೆ ಮೇ ಚಮ್ಮೆ ಅಂದು ಈ ಸಾಹಿತ್ಯ.
0: ಓಕೆ, ಖಂಡಿತ ಮಾಡಿ ಪಿನೊಂದು ನಕ್ಕೆ ನಿಂಗಲ್ಟ ಕೇಕು ನಾ ಇದೆ ಅಂದ್ರೆ ಚಂದಂಟ ಹಿಂಗೆ ಇಪ್ಪತ್ತೆ ತಲೆಮಾರು ಚೊಮ್ಮಲಿ ಎಲ್ದಿರಾರು ಇದಾಕ್ರಾರು ಬಟ್ ಸೋಷಿಯಲ್ ಮೀಡಿಯಾದಕ್ಕೆ ಮಾತ್ರ ಸೀಮಿತ ಇಟ್ಟುಲ್ಲಂಕೆ ಇತ್ತರ ಪ್ರತಿಬಿಂಬ ಕೂಡ ಉಂಟು. ಮುನ್ನಲೆಲ್ಲ ಬೆಲೆಬಿಲ್ಲೇ ಆಲ್ಮಾರಿ ಆ ಸಂಶೋಧನೆ ಹಾಕ್ರೆ ಸಂದರ್ಭದಲ್ಲಿ ಪೋಲು ಡಾಕ್ಟರ್ ಸುಶೀಲ ಉಪಾಧ್ಯಾಯ ಐಟಿಕ್ಕು ಇಚ್ಚಲಂಕೋಡ್ ಐತಿಕ್ಕು ವಹಾಬ್ ದೊಡ್ಡ ಮನೆ ಹಂಗೆಲ್ಲ ಮೌತಾಯಲ್ ಪಿನ್ನೆ ಅದಲ್ ಪಿನ್ನೆ ಸಂಶೋಧನೆ ಹಾಕ್ರೆ ಆಲ್ಮಾರು ಕೂಡ ಅವ್ರತೆಲ್ಲ ಕೊರಡಿ ಆಯಂಟುಂಡು ವರ್ಷದಲ್ಲಿ ಬಂದೋಂಟಿಲ್ಲ ಚಲ್ರೆ ಇದು ಕೂಡ ಭಾರಿ ಬೇಜಾರಡೋ ಸಂಗತಿ ಎಂದ್ರೆ ಚಲ್ಲಾರೆ ಸರ್. ಇದು
3: ಒಕ್ಕು ಅದು ನಿಂಗೆ ಚಿನ್ನ ಈ ಬ್ಯಾರಿ ಭಾಷೆ ಸಂಶೋಧನಾ ಕ್ಷೇತ್ರ ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಬೆಲೀಯ ಸಂಶೋಧನೆ ಹಾಕ್ಯಂಗ ಡಾಕ್ಟರ್ ಸುಶೀಲಾ ಉಪಾಧ್ಯಾಯ ಪ್ರೊಫೆಸರ್ ಬಿ ಎಂ ಇಚ್ಲಂಗೋಡು ವಹಾಬ್ ದೊಡ್ಡಮನೆ അങ്ങ ആക്കിയ സംശോധനയുടെ മേലുമേ ഇന്ത്യ എല്ലാം നടന്ന പലക്ക പറഞ്ഞോട്ടുള്ള അതെങ്കിൽ സംശോധനയെ ചെല്ലത് അത് നിക്കോ തീര അതൊരു നിരന്തര പ്രക്രിയത് എത്ര നങ്ങ ആളെ ഗുണ്ടിക്ക് ഇഞ്ഞാമ അത്ര നങ്ങൾക്ക് സ്വർണ്ണങ്ങ കിട്ടും ബാരി ഭാഷയുടെ ബഗ്ഗെ ഇന്നൊക്കെ ബാരി ഭാഷയെ ചെല്ലത് അതൊരു 1200 വർഷത്തെ ഇതിഹാസ ഇക്കണക്കുള്ള പോലത്തെ ഒരു ഭാഷയത് ലക്ഷാന്തര ആൾമാർ ആയിരായിരം വർഷത്തെ ഇവരെ പലക പറഞ്ഞിട്ടുള്ള ഒരു ഭാഷ അതൊക്കെ തന്റേതായ ഒരു നില തന്റേതായ ഒരു സംസ്കൃതി ഉണ്ടോ ഈ ഈ കരാവളി കർണാടകത്തെ ഉദ്ധത്തുകുന്ന ഈ ബാരിങ്ങ അത് അങ്ങനെതായ ഒരു സംസ്കൃതിയെ ഇവിടെ പിടിച്ചോണ്ട് മിഞ്ചിരാറ് അങ്ങനെ ബഗ്ഗെ ഒരു ചമ്മ അധ്യയനം നടക്കണം സംശോധന നടക്കണം ഈ സംശോധന എത്ര നടന്നിട്ടാ അത്രയും നമുക്ക് ചമ്മ വിഷയം കിട്ടും അങ്ങനെ ജനജീവനത്തെ ബഗ്ഗെ അങ്ങനെ നമ്പിക്കയുടെ ബഗ്ഗെ അങ്ങനെ സാഹിത്യത്തെ ബഗ്ഗെ അങ്ങനെ ഈ കൗട്ടുംബിക വിഷയത്തെ ബഗ്ഗെ എത്രയും അങ്ങനെ കൗട്ടുംബികമായ ഈ സംബന്ധത്തിന് സംബന്ധപ്പെട്ടത് എത്രയും വിഷയങ്ങളിലുണ്ടോ അതിലെല്ലാം സംശോധന നടന്നെങ്കിൽ ചമ്മ വിഷയങ്ങളെ
0: കിട്ടും
3: ആ നിലയിൽ സംശോധന മുന്തുവരികയാണ് നിങ്ങൾ ചെന്ന സമമേ അത് നിക്കോത്തീര
0: നിന്ത നീരാകാറു
3: ആ നിന്ത നീരാവത്തീര നിന്റെ തന്നിയാവത്തീര
0: പുതിയ
3: വിഷയങ്ങളെല്ലാം ശോധനക്കുന്നത് പോലത്തോ ആ ഭാഷയുടെ ബഗ്ഗെ ഈ ഭാഷയുടെ ഹിന്നലയുടെ ബഗ്ഗെ ചമ്മ നിങ്ങൾ തിരിയണം ഈ ഭാഷമേ ഒരു വിശിഷ്ട ഭാഷ ഈ ബാരി ഭാഷയെ ചെല്ലത് നോക്കൂ ഇത് ഒരു വിശിഷ്ട ഭാഷ ഞങ്ങൾ ചമ്പയാത്ര ഉൾക്കൊത്ത് പോയിട്ടെങ്കിൽ ഈ ബാരി ഭാഷയിൽ മഹാപ്രാണാക്ഷരമേ ഇല്ല ബാരി ഭാഷയിൽ ഈ കന്നഡത്തെ കർമ്മണി പ്രയോഗമേ ഇല്ല ബാരി ഭാഷ നോക്കുകൂ അത് കേൾക്കുമ്പോൾ നമുക്കത് ഒരു മലയാളത്തോ ഒരു ധ്വനിമാ വ്യവസ്ഥ ഉള്ള ഭാഷ അതിൽ അതൊരു വ്യാകരണത്തിന് പോയിട്ടുണ്ട് അത് ശുദ്ധ അതൊരു വേരുങ്ങളെ കിട്ടുമ്പോൾ നമുക്ക് തുളു വ്യാകരണത്തിൽ അത് വിശിഷ്ട ഭാഷ ഒരു സമുദായം ഇത്ര വർഷം പല അയത്തെങ്കിൽ ഇപ്പൊ എന്തായിട്ടുണ്ടെങ്കിൽ ഈ ഭാഷ അതൊരു ചമ്മ ശബ്ദങ്ങളെ നാശമായി പോയത് ചമ്മ ശബ്ദങ്ങൾ എപ്പോ ഒരു കൃഷി സംസ്കൃതി പോയിത്താ എപ്പോ ഒരു ഹള്ളിയുടെ ജീവനം പോയിത്താ അതിലൊട്ടുകെ ആ ഭാഷയുടെ അപ്പോ ചമ്മ ശബ്ദങ്ങൾ നാശമായി പോയത് ഇന്ത്യ തങ്ങളെ ഓപന്മാർ ബലവന്മാർ പലക്ക പറഞ്ഞ ഭാഷ അങ്ങനെയുള്ള ഇന്ന് ശബ്ദ സമ്പത്ത് ഇന്ന് ഞങ്ങളെ കയ്യിലില്ല ഞങ്ങളെ ഭാഷയുടെ മേലെ കന്നഡത്തോ ഇംഗ്ലീഷോ എല്ലാ ഭാഷയുടെ പ്രഭാവം അതിലായിട്ട് അത് ഭാഷയുടെ മൂല രൂപം ഉണ്ടല്ലേ അത് പോയും വേണ്ട
0: ഒരു സൈഡിൽ നോക്കൂ എത്ര അജ്ജി മസലങ്ങ ഇത് ബട്ട് ഇന്റെ അജ്ജി മസലങ്ങ ഭാരി നമുക്ക് ക്രോഡീകരണം ആക്കുന്നത് പോലും കിട്ടുന്നത് ഭാരി കൊറോടി ഏതാ ഒന്ന് ചെന്നത് വെല്ല ബഹസരങ്ങ ആരായിന്നുണ്ട് കാരണം അങ്ങ് ഒന്ന് ജന്മം ഒന്ന് ചൊല്ലാറ് നേരത്തെ നമുക്ക് കിട്ടു സാധ്യമേ ആയിട്ടില്ല അതിൽ എത്ര നൈതിക പാട്ട് നമുക്ക് കിട്ടുണ്ട്
3: നിങ്ങൾ ചെന്ന പോലെ മസലങ്ങ ചമ്മയുണ്ട് അതെല്ലാം ഇന്നത്തെ കാലത്ത് നമുക്ക് അത് കിട്ടില്ല അത് സംഗ്രഹമായിട്ട് ദാഖലീകരണമായിട്ട് ചമ്മ ഒന്നി വന്നിട്ടില്ല അതേപോലെ ഈ ഭാഷ ഈ ബാരി ഭാഷയിൽ ഈ ഗാഥങ്ങ എത്ര ഉണ്ടോ ചമ്മ ഗാഥങ്ങൾ ഈ ബാരി ഭാഷയുടെ ഉള്ള ഗാഥകും തുളു ഭാഷയുള്ള ഗാഥകും ചമ്മ സംബന്ധമുണ്ട് ബാരി ഭാഷയിൽ ചമ്മ എതിർ മസാലങ്ങളുണ്ട് അതും ഇന്ന് നമുക്ക് ചമ്മയെല്ലാം ഒഞ്ഞി വന്നില്ലേ കൊറിയ എതിർ ചമ്മ കൊറിയാലെല്ലാം ആക്കിയാറ് ഇത് പ്രൊഫസർ ഇഷ്ടം ഗോഡ്സാബ് കൊറിയ കളക്ഷൻ ആക്കിയത് അങ്ങനെ ബാരങ്ങും ആക്കിയതാണ് അങ്ങനെ ബാരി ഭാഷയിലുള്ള നുടികെട്ടുകൾ നിങ്ങൾ നോക്കുമ്പോഴത്തേങ്ക് ബാഹ്യ ചന്തത്തെ നുടികെട്ടുണ്ട് ബാരി ഭാഷകളെല്ലാം അതിലെല്ലാം ക്രോഡീകരണാക്കടോ സങ്കലനാക്കടോ ദാഖലീകരണാക്കടോ സ്വര നടന്നെങ്കിൽ നമുക്ക് ഭാര്യ നല്ല എന്ത് ഈ ഭാഷ ഒലിക്കുന്നോ ചെന്നെങ്കിൽ എങ്ങനെ വെച്ചിരുന്നെങ്കിൽ ആ ഭാഷയിൽ ഉള്ള എല്ലാം ഒലിക്കുന്ന അത് വ്യാകരണാകട്ട് അത് നുടികെട്ടാകട്ട് അഥവാ ഗാഥങ്ങാകട്ട് അഥവാ അതിലുള്ള ഈ മസലങ്ങാകട്ട് അതിലുള്ള എന്തോ ഉണ്ട് അതിലെല്ലാം നിങ്ങൾ അതേപോലെ ഒലിച്ചും വേണ്ടത് ആ ഭാഷയുടെ ഒലിക്കുന്ന പ്രയത്നത്തെ ഒരു വലിയ ഒരു സ്റ്റെപ്പ്
0: ഓക്കെ ഓക്കെ ഓക്കെ ചുമ അനേക വിചാരങ്ങൾ കൂടെ ഇന്നത്തെ കാര്യക്രമത്തിൽ ഞങ്ങൾ മുണ്ടിയുണ്ടിന്ന് സോ ഒരു കോളർ കൂടെ ഉണ്ട് ആരുണ്ട് കേൾക്കുക ഹലോ നമസ്തേ നമസ്തേ ജയപ്രകാശ് അവരെ
4: മാത്രമല്ല
3: ನಮಸ್ಕಾರ
4: ನಿಮ್ಮ ಚಿಂತನವನ್ನು ಆಕಾಶವಾಣಿಯಲ್ಲಿ ಕೇಳಿದ್ದೇನೆ ಲೇಖನವನ್ನು ಉದಯವಾಣಿಯಲ್ಲಿ ಓದಿರ್ತೇನೆ ಇವತ್ತು ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ದು ಸರ್
3: ಸಂತೋಷ
4: ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದ ಸರ್ ನೀವು ಬಂದದ್ದಕ್ಕೆ ಸಾರಂಗೆ ಖುಷಿ ಆಯ್ತು ಸರ್
0: ಓಕೆ ಓಕೆ
3: ಧನ್ಯವಾದ ಧನ್ಯವಾದ ಸಂತೋಷ ಆಯ್ತು
0: ಥ್ಯಾಂಕ್ ಯು ಜಯಪ್ರಕಾಶ್ ಅವರೇ. ಓಕೆ, ಜಯಪ್ರಕಾಶ್ ಕುರೈಟಿಕ್ಕು ಅನೇಕ ಆಲ್ಮಾರು ಕೂಡ ಕಾಲ್ ಹಾಕಿ ಉಂಟುಲ್ಲಾರು ಒಡ್ ಸೈಡ್ಲೆ ನಿಂಕೆ ನಿಂಗೆಲೆ ಎತ್ತರಮ ಟಾಕಂಗ ನಿಂಗೆಲೆ ಫಲಕಂಗ ಕೂಡ ಆಕಾಶವಾಣಿ ಲೈಟಿಕ್ಕು ನಿಂಗೆ ಎಲ್ದಿ ಎಲ್ತುಂಗ ಲೇಖನಂಗ ಕೂಡ ಎತ್ತರಮ ಪತ್ರಿಕೆ ಕಂಡು ಶೋತ್ರಂಗ ಮಾರು ಕೂಡ ಜಾಸ್ತಿ ಇತ್ತು ಉಳ್ಳಾರಂಟು ನಾನು ಇರಿಕೆರೆ ಇಂಚ ನಂಗೆ ಕೊರಿಯಾಲ್ ಅಭಿಪ್ರಾಯ ಅಂಗನಮೇ ಬಂದು ಉಂಟುಂಡು ಅನೇಕ ಪತ್ರಿಕೆ ಕೂಡ ನಿಂಗೆ ಲೇಖನೆಲ್ಲ ಎಲ್ದಿ ಉಂಟಿದ್ದಾರೆ ನಿಂಗೆ ಏದೇದ ಪತ್ರಿಕೆ
3: ನಾನು ಉದಯವಾಣಿಗೆ ಅದ್ಲ ಬಿನ್ನ ಬೇರೆ ಬೇರೆ ಪತ್ರಿಕೆ ಅಪ್ಪ ಮುಂಗಾರು ಇಂತ ಅದ್ಲ ಬಿನ್ನ ತುಳುವರೆ ಬಂದು ಗೆಲ್ದಿ ಅಂತಿದ್ದೆ ತುಳು ಕೂಟತ್ ಗೆಲ್ದಿ ಅಂತಿದ್ದ ಅದ್ಲ ಬಿನ್ನ ಅಲ್ಲನ್ ಸಾರ್ ಗೆಲ್ದಿ ಇನ್ನೆ ಅದ್ಲ ಬಿನ್ನ ಸ್ಮರಣ ಸಂಚಿಕೆಗಳು ಈಗ ಗೆಲ್ದಿ ಅಂತಿದ್ದೆ ಆಕಾಶವಾಣಿ ಗೆಲ್ದಿ ಅಂತಿದ್ದೆ ಅದೆಲ್ಲ ಚಿಂತನ ಪಿನ್ನ ಕಥೆ ಹಿಂಗಂತಲ್ಲ.
0: ಸೊ ಅದೇ ಪೋಲ್ ನಿಂಗ ರಾಷ್ಟ್ರೀಯ ಸಂತ ಕವಿ ಕನಕದಾಸರು ಮುಂಡಿಗೆ ಪಿನ ಕೀರ್ತನಂಗಲೆ ಮಹಾಕವಿ ಸರ್ವಜ್ಞರು ವಚನಂಗಲೆ ಸೊ ಇಂಗನೆಲ್ಲ ಎಲ್ದಿ ಉಂಟಲ್ಲ ಅಲ್ಲಿಂದಾರೆ. ಸೊ ಇದು
3: ಅದೇ ಭಾಷಾಂತರ ಈ ಸಂತ ಕವಿ ಕನಕದಾಸರು ಮುಂಡಿಗೆ ಪಿನ್ನ ಕೀರ್ತನೆ ಭಾಷಾಂತರ ಹಾಕಿದೆ. ಅದೇ ಪೋಲ ನಂಗಳು ಮಹಾಕವಿ ಸರ್ವಜ್ಞರ ಕೊಗೆ ವಚನಂಗಲೆಲ್ಲ ನಾನು ಬೇರೆ ಭಾಷೆಗೆ ಅದೊಕರು ಇದು ಸರ್ವಜ್ಞ ವಚನ ಇದು ಮೂಲವಾಯ್ತು ಕನ್ನಡ ತುಂದು ನಾನು ಅದೇ ಪಲೆ ಬ್ಯಾಗ್ ನೋಕರು ನವಿಲಿಗು ಚಿತ್ರತ್ತೆ ಆಗಾಸೆ ಗದ್ರಪತ್ತೆ ಹೂ ಡೆಲಿಕ್ ತರ ತರತ ಬಣ್ಣತ್ತೆ ಕೊಡ್ತೋನು ಆರು ಸರ್ವಜ್ಞ ಇದು ಕನ್ನಡ ತುಂದು ಅದ್ಲ ಪಿನ್ನೆ ಅರ್ಸ ಚೆಲ್ದದು ಎಲ್ಲ ದೋಷತ್ತ ಪಂಚಾಂಗ ಕೆಂತಗ ಬಲ್ಲಿ ಇಳ್ಯ ಪೊಲೆ ಅರ್ಸತ್ತ ಮಣಿಸ ನರಗತ್ತು ತಾನು ಇಲಿದ ಸರ್ವಜ್ಞ ವಹತ್ ಗೆತ್ತಿಯ ಪಲಕ ಮರ್ಚೋಣು ಎಂಚ ಪೊಲೆ ವಹತ್ ಗೆತ್ತಾತ ಪಲಕ ಕೈಜಾರಿಯ ಮುತ್ತು ಪೊಲೆ ಸರ್ವಜ್ಞ.
0: ಇತರೆಲ್ಲ ವಚನಗಳು ಎಲ್ದು ಅಂತ ನಿಂಕೋರು ಸವಾಲ್ ಇಲ್ಲ ಅಂತ ಎಂಚಂದ್ರೆ ಭಾಷೆಗೆ ಎಲ್ದು ಮುತ್ತಗೂ ನಿಂಕ ಸೊಮ್ಮೆ ಶಬ್ದಂಗ ಆ ಸಂದರ್ಭದಲ್ಲಿ ಹೆಂಗನ ಕಿಟ್ಟಿ ಉಂಟು ಅಂತ
3: ಅದು ನಂಗೆ ಬ್ಯಾಗಲ್ಲಿ ಎಲ್ದು ಮತ್ತು ಈ ಕನ್ನಡ ಪಲೆ ಅಪಾರ ಶಬ್ದ ಸಂಪತ್ತು ಭಾಷೆ ಬ್ಯಾಗಿ ಅಲ್ಲ ಅದ್ರ ನಂಗೆ ಉಪಯೋಗ ಕನ್ನಡತ್ತು ಶಬ್ದ ಸಂಪತ್ತು ಅಪಾರ ಉಂಟು. ಅಯ್ತೆ ಬ್ಯಾಗಲ್ಲಿ ಎಲ್ದು ಮತ್ತು ನಂಗೆ ಭಾಷಾಂತರ ಹಾಕು ಮತ್ತು ಭಾರಿ
0: ಕಷ್ಟ
3: ಶಬ್ದಗಳು ಇದು ಕೊರತೆ ಕಿಟ್ಟರೆ ಇದು ನೋಡೋ ನಾವು ನಡೆವು ಇಪ್ಪ ಇದು ಇದು ಕನ್ನಡ ತೆಂಗನ ಉಂಡು ಚಿಂದೆಂಗೆ ನಡೆವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಇರು ತಿರಳು ಕುಲಗೋತ್ರ ಎಲ್ಲಿ ಸರ್ವಜ್ಞ ಅಂತ ಬಂಡ ಕನ್ನಡ ಹತ್ತಲ್ಲ ಅದ್ರ ಮೇಲೆ ಇದು ಬ್ಯಾರಿ ಭಾಷಾಂತರ ಆಗಿದೆ ನಡಕಿಡದು ಒರೆ ಭೂಮಿ ಕುಡಿಕಿಡದು ಒರೆ ತನ್ನಿ ಚುಡ್ಡು ತೀವೊನ್ನೇ ಇಕ್ಕುಂಬು ಕುಲಗೋತ್ರ ನಡುಲೆವ್ಡ ಇಕ್ಕು ಸರ್ವಜ್ಞ. ಅದು ನೋಕರು ಇದು ಬ್ಯಾರಿ ಭಾಷೆಯಲ್ಲಿ ಇದು ಕನ್ನಡತ್ತದೇ ಸರ್ವಜ್ಞನ ಕವನ. ಪೂವು ಎಂದ ಎಂಗೆಂದು ಕಮ್ಮ ನಿನ್ನೆಂಗೈತು ಜಾತಿ ಜಾತಿಂತು ಚೆಲ್ಲಂದ ಪಡಚೋನು ಪಿಟ್ಸಾಕ್ಯೋನೆ ನಲ್ಲೋನು ಸರ್ವಜ್ಞ. ಇದು ಕನ್ನಡತ್ತದೆ ಬ್ಯಾರಿಗೆ ಭಾಷಾಂತರ ಹಾಕ್ಯದ. ಒಬ್ಬ ನಲ್ಲದೆ ದೇವ ಇಬ್ಬರುಂಟೆ ಮತ್ತೆ ಕನ್ನಡ ತುಂದದು ಅದೇ ಬ್ಯಾರಿಗೆ ಬರ ಮತ್ತೆ ನಾಡು ಚಿನ್ನಂಗೆ ಒರ್ತನೆ ಅಲ್ಲ ಅಂತೆ ಜಂಡಾಲು ಉಲ್ಲಾರ ಎಲ್ಲ ತೆರೆಚೋನೊರ್ತ ಉಂಡಾಕ್ಯ ದುನಿಯಾವು ಒರ್ತನೆ ರಬ್ಬು ಸರ್ವಜ್ಞ. ಇದು ಅದರ ನೇರ ಭಾಷಾಂತರ ಚಿಂತೆಗೆ ನಂಗೆ ಅದಕ್ಕೆ ನೇರ ಭಾಷಾಂತರ ಹಾಕೊಂಬತ್ತ ಅದಕ್ಕೆ ಚಂದ ಒಳ್ಳಿಗಿತ್ತು.
0: ಓಕೆ ಓಕೆ ಓಕೆ, ಅದೇ ಶಬ್ದಂಗ ಆ ಸಂದರ್ಭದಲ್ಲಿ ನಿಂಗೆ ಹೆಂಗೆ ಇರ್ತೊಂಟಿದ್ದಾರೆ ಅಂತ
3: ಅದು ಶಬ್ದ ಚಿಂತೆಂಗೆ ಈ ಸಾಹಿತ್ಯ ಸೃಷ್ಟಿ ಚೆಲ್ದದು ಅದು ಅವರು ಅದು ಅವ್ರ ಸ್ಫೂರ್ತಿ ಬಂದ ಅದ್ರ ಯೋಚನೆ ಹಾಕೊಂಬತ್ತು ಅದು ಹಿಂಗೆ ಇದಲ್ಲಿ ಬರಂಬತ್ತು ಈ ಭಾಷೆಗೆ ಬರಂಬತ್ತು ನಂಗೆ ಈ ಭಾಷೆಯ ಸೌಂದರ್ಯತೆ ಆ ಭಾಷೆಗೆ
0: ಓಕೆ ಓಕೆ ಬಾರಿ ನಲ್ಲೇ ಚಂದತ್ತಲ್ಲಿ ಎಲ್ದಿರ ಚಂದಂಟು ಕನ್ನಡ ಸರ್ವಜ್ಞರು ವಚನ ಅದು ಬ್ಯಾರಿ ಭಾಷೆಲಿ ಎಲ್ದಿರದು ಕೂಡ ಅದು ಬಾರಿ ನಲ್ಲದೈತಿ
3: ಕನ್ನಡತ್ತು ಚಮ್ಮೆ ಕೃತಿ ಬ್ಯಾರಿ ಭಾಷೆಗೆ ಬಂದಂಗೆ ಬಾರಿ ನಲ್ಲ ಅಪ್ಪ ಬ್ಯಾರಿ ಭಾಷೆ ಬೆಳೆಯುದು ಕನ್ನಡತ್ತು ಚಮ್ಮೆ ಸಾಹಿತ್ಯತೆ ನಂಗೆ ಬ್ಯಾರಿ ಭಾಷೆಗೆ ಬರೋದು ನೋಕಿ
0: ಒಂದೆಂದ್ರೆ ಚಂದಂಟು ಕನ್ನಡ ಹೆಂಗೆ ಓದುಗ ಮಾರೆ ಸಂಖ್ಯೆ ಕೊರಡಿ ಆಯಿಂಟುಂಡು
3: ಅದು ಕೊರಡಿ ಆಯಿಂಟುಂಡು ಐತಂಗ ಅದ್ರ ಕೊರಡಿ ಆಯಿಂಟುಂಡು ಚುದ ನಿರಾಶೆ ಬೆಚ್ಚಿಟ್ಟೆ ನಂಗೆ ಇಕ್ಕೋತೀರ ಅದಕ್ಕೆ ಯಾರು ಹಾಕೋ ಪ್ರಯತ್ನ ಹಾಕೋದು.
0: ಎಸ್ ಓಕೆ ಓಕೆ, ಓದುಗಳ ಪ್ರೋತ್ಸಾಹ ಕೊಡ್ತೊಂಡು ಪೋಣ. ಓಕೆ ಓಕೆ,
3: ಅದಕ್ಕೆ ಯಾರು ಹಾಕೋದು ಪ್ರಯತ್ನ ನಂಗೆ ಭಾಷೆಯ ಬಗ್ಗೆ ನಂಗೆ ಪಿಡ್ಸ ಬೆಳೆಯುವ ಫಲಿತ ಹಾಕೋಣ ನಲ್ಲ ಸಾಹಿತ್ಯ ಯಾರು ಓದಲ್ಲ ಚಿಲ್ಲರು ನಿಂಗೆ ಎಲ್ಲ ಕಾಲತ್ತಲ್ಲೂ ಸಾಹಿತ್ಯ
0: ಸಾಹಿತ್ಯ
3: ಇಪ್ಪು ಅದ್ರ ಓದ್ರೆ ನಾವು ಇಲ್ಲ ಸಂಖ್ಯೆ ಕೊರಡಿ ಚೆಲ್ದ್ರೆ ಮೇಲೆ ನಂಗೆ ಮನಸ್ಸಲ್ಲಿ ನಿಡ್ಸಿಟ್ಟು ನಂಗೆ ನಿರಾಶೆ ಅವನುಂಟಿಲ್ಲ
0: ಖಂಡಿತ ಅವರು ಸಾಹಿತ್ಯದಲ್ಲಿ ನಿಂಡುತ್ತೆ ಅವ್ರ ಸಾಮರಸ್ಯ ನಂಗೆ ಬೆಳೆಯೋಕೆ ಸಾಧ್ಯ ಅವರು
3: ಭಾಷಾ ಸಾಮರಸ್ಯ ಬಿಳಿಯವ್ರ ವಿಷಯ ಸಾಹಿತ್ಯ ಬಿಳಿಯ ಶಕ್ತಿ ಉಳ್ಳವರು
0: ಖಂಡಿತ ಖಂಡಿತ. ಇನ್ನೊಂದು ಮುಖ್ಯವಾಗಿ ಎಂದ್ರೆ ಚಂದ್ರ ಕನ್ನಡ ಹೆಂಗೆ ಬ್ಯಾರಿ ಕನ್ನಡ ಇಂಗ್ಲಿಷ್ ನಿಘಂಟು ಅದು ಚೊಮ್ಮ ಚೊಮ್ಮ ಚೊಮ್ಮ ಉಪಕಾರ ಆಯಿತು ಎತ್ತರಮ ಆಲ್ಮಾರಿಗೆ ಕೂಡ. ಸರ್ ನೀವು ಆದರೆ ಸಹ ಸಂಪಾದಕೂ ಕೂಡ ಐತಿ.
3: ಓಕೆ ಓಕೆ. ಈ ನಿಘಂಟು ಎಂದಿ ಅಗತ್ಯ ಸೆನೆಗೆ ನಿಘಂಟು ಲಾಯಿತ ನಂಗ ಆ ಭಾಷೆದ ಶಬ್ದಗಳ ಒಲ್ಚೊಲಗೊಂಡು ಪಿನ್ನ ಆ ಭಾಷೆದ ಶಬ್ದಗಳ ಅರ್ಥತೆ ನಗಲು ನಗು ನಗಲು ಉಳ್ಕೊತು ಪರಿಚಯ ಕೊಡ್ಕೊಗೊಂಡು ನಿಘಂಟು ಅಂತ ಇಲ್ಲಿಂಗ ಆ ಶಬ್ದಂಗ ನಾಶ ಇಂಪೊಂಡು.
0: ಎಸ್ ಓಕೆ.
3: ಈ ಎತ್ತರ ಶಬ್ದಗಳ ನಂಗ ಒಟ್ಟುಗಾಕಿತ್ತು ನಿಘಂಟಾಕಿತ್ತು ಬೀಕಡಮ್ಮ ಅದು ಮುನೋಲ್ತ ಕಾ ಮುನೋಲ್ತ ನಂಗಲ ಪೀಳಿಗೆ
0: ಪೀಳಿಗೆ
3: ಆ ಭಾಷೆದ ಪಡಿಕಡಂಕು ಅಧ್ಯಯನ ಹಾಕದಂಕು ಅದು ನೆರವಾಗ ಇವ ನಂಗೆ ಎಲ್ಲ ಶಬ್ದ ಅರ್ಥಂದು ಅಂತ ಹೇಳಿದ್ರು ಡಿಕ್ಷನರಿಲ್ಲ ನಿಘಂಟು ಅಪ್ಪ ಬೇರೆ ಭಾಷೆಗೂ ನಿಘಂಟು ಇಂದೆಂಗ್ ಆ ನಿಘಂಟು ನಾವು ಒಂದುಲತ್ತರ ಶಬ್ದತೆ ನಂಗೆ ಸಂಗ್ರಹ ಹಾಕಿದ್ದು ಬೆಚ್ಚಿತ್ತೆಂಗ ನಾಳೆ ಅವರು ಆ ಭಾಷೆ ಇಂಗಂತ ಶಬ್ದ ತೆಗೆಂದ್ರೆ ಅರ್ಥ ನೋಕೋಗ ಅವರು ಆ ಶಬ್ದ ಒಲಿದು ಶಬ್ದತ್ತ ಒಲಿಕೊಡು ಇಂದೆಂಗ ನಿಘಂಟರ ಮೂಲಕ ನಂಗೆ ಒಲಿಕೋ.
0: ಎಸ್ ಓಕೆ ಖಂಡಿತವಾಗಿ ಬಾರಿ ಅವರು ನಲ್ಲವರ ಫಲಕ ಕೂಡ ಇದಕ್ಕೆ ಅಂತೂ ಇಂತು ನಂಗೆ ಕಾರ್ಯಕ್ರಮತ್ತೆ ಟೈಮ್ ಕೂಡ ತಿಂದುಂಟು ಬಂದುಂಟುಂಡು ಅವ್ರ ಸೈಡ್ಲಿ ಎತ್ತರ ನಂಗೆ ಮುಂದೆ ಅಂಡ ಕನಟ ಹೆಂಗೆ ಅದೇ ನಿಂಗಳ ಬಗ್ಗೆ ಚಿಲ್ಡ್ರನ್ ಕನಟ ನಿಂಗಳ ಸಾಹಿತ್ಯತೆ ನಿಂಗಳ ಕಾವ್ಯತೆ ಬಗ್ಗೆ ಚಲೋ ಪಾಯಿಂಟ್ ಕನಟ ಇನಿಯೂ ಉದ್ದ ಪೋಯಂಟು ಪೋವು. ಸೊ ಆಯಿಸಬಲು ಈ ಅವರ ಸೀಮಿತ ಅವಧಿಲು ಕೂಡ ನಂಗೆ ಎತ್ತರ ನಂಗಳ ಶೋತ್ರ ಮಾರ್ಗ ತೆರಿಪಾಟ್ರಂಕೆ ತೋರ್ ಪ್ರಯತ್ನ ಕೂಡ ನಂಗೆ ಹಾಕ್ಯೊಂಟುಲ್ಲ. ಅದೇ ಪೋಲಮೆ ಅಕ್ಕೇರಿಗೆ ನಿಂಗ ನಂಗಳ ಶೋತ್ರ ಮಾರ್ಗ ಕೊಡುಕ್ರಂಕೆ ತೋರ್ ಸಂದೇಶ ಎಂದರು.
3: ನಂಗೆ ಎಲ್ಲ ಭಾಷೆದ ಸಾಹಿತ್ಯತೆ ನಂಗೆ ಪಿರ್ಸಬಾರ್ದು. ಅದು ಬ್ಯಾರಿ ಆಗತ್ತೆ ತುಳು ಆಗತ್ತೆ ಕನ್ನಡ ಆಗತ್ತೆ ಇಂಗ್ಲೀಷ್ ಆಗತ್ತೆ ಅದು ನಂಗೆ ಭಾರಿ ಅಗತ್ಯ. ಅವ್ರ ಭಾಷೆ ಸಾಹಿತ್ಯ ಅದು ಏ ಭಾಷೆಲೇ ಇಕ್ಕತ್ತೆ ಅದು ನಗಲ ಭಾಷೆಲೇ ಇಕ್ಕೊಂಡು ಉಂಟಲ್ಲ ನೋಕರು ನಗಲ ಭಾಷೆ ಚೆಂದ ನಗಲ ಉಮ್ಮ ಭಾಷೆ ನಂಗೆ ಆ ಭಾಷೆಲೇ ಈ ದುನಿಯಾವಾಗ ಬಂದರು ಕಿತವು ದುನಿಯಾವ ಬಂದೋದೇ ತಂದ ಉಮ್ಮಡ ಭಾಷೆಯಲ್ಲಿ ಅದ್ಲಾಯ್ತು ಆ ಭಾಷೆ ಒಟ್ಟಿಗೆ ಅದಕ್ಕೆ ಪಿಡ್ಸ ಇಕ್ಕದು ಅದು ಬೆಲ್ದ ಅಂಬತ್ತು ಅದಕ್ಕೆ ಎಲ್ಲ ಭಾಷೆದ ಪರಿಚಯ ಅವಳು ನಂಗೆ ಎಲ್ಲ ಭಾಷೆದ ಎಲ್ಲ ಭಾಷೆಗಳ ಎತ್ತೆತ್ತರ ನಂಗೆ ಪಿಡ್ಸಾಕಿ ಕೊಂಡಮ್ಮ ಅತ್ತರ ನಂಗೆ ಆ ಭಾಷೆಗೆ ನಂಗೆ
0: ಮುಟ್ಟಾಂಟುಕೊಂಡ
3: ಇವಾಗ ಬೇರೆ ಭಾಷೆ ಬೆಲೆಯನ್ನು ಉಂಟಾಯ್ತು ಹಂಗೆ ಅದು ತಾನೇ ತಾನಾಯ್ತು ಬೆಲೆ ಇಲ್ಲ ಅದು ಬೇರೆ ಭಾಷೆದ ಸಂಪರ್ಕದ ಬೆಲೆ ಇದು ಬೇರೆ ಭಾಷೆಗೆ ಬೇರೆ ಭಾಷೆದ ಎತ್ತರೀ ಶಬ್ದವನ್ನು ಕನ್ನಡತ್ತ ಬಂದರು ತುಳುದು ಬಂದರು
0: ಅರೇಬಿಕ್ ಬಂದರು
3: ಒಬ್ಬರು ಭಾಷೆದ ಸಂಪರ್ಕ ಇಲ್ಲ ಅಂತ ಇನ್ನೊಬ್ಬರ ಭಾಷೆ ಬೆಳೆಯೋಗ ಆಗಲ್ಲ ನಂಗೆ ಎಲ್ಲ ಭಾಷೆಗಳಲ್ಲೂ ಸಾಹಿತ್ಯ ತಿಂಪಿಡಿಸಬಡೋದು ಎಲ್ಲ ಭಾಷೆಗಳಲ್ಲೂ ಶಬ್ದತೆ ಸಾಹಿತ್ಯತೆ ಆ ಸಾಹಿತ್ಯ ತಂದ ಸಂದೇಶ ನಂಗೆ ಬಿಡಿಸಬಡೋದು ಅಪ್ಪ ನಂಗಲ್ಲ ಮನಸ್ಸು ವಿಶಾಲ ಇಂಪು ಉಂಟು ಅದು ಭಾರಿ ಅಗತ್ಯ ಪಿನ್ನ ನಂಗಲ್ಲ ನಡುಲ್ ಕೊತ್ತವರು ಸಂಬಂಧದಲ್ಲಿ ಅದು ನಲ್ಲೇ ಅವನು ಅಂತ ಐತೆ ಹಂಗೆ ನಂಗೆ ಇನ್ನೊಂದು ಭಾಷೆ ನಂಗಲ್ಲಿಟ್ಟು ನಂಗೆ ಸಂವಹನ ಹಾಕೋಣ ಅಗಲ ಭಾಷೆ ನಂಗೆ ಎತ್ತರ ಭಾಷೆದ ಪಚ್ಚ ಅತ್ತರ ಸಂಸ್ಕೃತಿಗೆ ನಂಕು ಅಂತ ಚೆನ್ನಾಗಿ ಇವರು ಭಾಷೆದ ಬೇರೆ ಈ ಇಕ್ಕದೇ ಸಂಸ್ಕೃತಿ ಇಲ್ಲ ಸಂಸ್ಕೃತಿದ ಅರ್ಥ ಹಾಕೊಂಡು ಅಂತೈತೆ ನಂಗೆ ಭಾಷೆ ಅರ್ಥ ಆಗು ನಂಗೆ ಅವ್ರು ಸಂಸ್ಕೃತಿದ ಅರ್ಥ ಹಾಕೊಂಡು ಅಂತೈತೆ ಹಂಗೆ ಸುಳ್ಕು ನಂಗೆ ಭಾಷೆದೇ ಪಡಿಕೊಂಡು ಅಪ್ಪ ಭಾಷೆ ನಂಗಲ್ಲ ಒಂದಾಕದು ಬೇರೆ ಬೇರೆ ಭಾಷೆಗಳ ನಂಗೆ ಎತ್ತರ ಪಿಸ್ಸಪಟ್ಟ ಎತ್ತರ ಪಡ್ಚ ಆ ಭಾಷೆಗಳ ಎತ್ತರ ನಂಗ ನಗಲದಾಯಿತು ಹಾಕೊಂಡ ಅತ್ತರ ನಂಗೆ ಅಂಕು ಮುಟ್ಟ ಅವ್ರ ನಂಗೆ ಪರಸ್ಪರ
0: ಬರೆಯವರು ನಲ್ಲವರ ಫಲಕ ಕೂಡ ಚೆನ್ನಾರಿ ಸರ್ ಅಂತೂ ಇಂತೂ ಎಂಡತ್ತು ಇವರು ಕಾರ್ಯಕ್ರಮಕ್ಕೆ ಪಿರ್ಸಬೇಕಿದೆ ನಿಮಗೆ ಬಂದ್ರಿ. ಸೊ ನಂಗಲೇ ಸಾರಂಗ್ರೆ ರೇಡಿಯೋ ಸಾರಂಗ್ರೆ ಒತ್ತಿಲ್ ನಿಂಡತ್ತು. ಸೊ ಅದೇ ಫಲಮೆ ನಂಗಲೇ ಎಲ್ಲ ಶೋತ್ರ ಮಾರೆ ಪರ ಇಟ್ಟು ಕೂಡ ನಾನು ನಿಮಗೆ ಕಲ್ಬುನರ್ಜು ನನ್ನೇ ಚಂದ ಉಂಟುಲ್ಲೆ. ಸೊ ಅದೇ ಫಲಮೆ ಅಕೇರಿಗೆ ಇವರು ಕಾರ್ಯಕ್ರಮಕ್ಕೆ ಕೂಡ ಬಂದ್ರಾರ ನಂಗಲೇ ಇವರು ಕಾರ್ಯಕ್ರಮದ ಮೈಕಾದ ಬಳಿಕ ಕಾರ್ಯಕ್ರಮಕ್ಕೆ ಎಂದ್ರೆ ಚೆಲ್ಲಾರ ಸರ್
3: ಈ ಮೈಕಾಲ್ ತಪಾಲಕತ್ತ ಈ ಕಾರ್ಯಕ್ರಮತ್ತ ನಾನು ಬಂದಿತ್ತು ನಕ್ಕ ಭಾರಿ ಸಂದೋಲ ಆಯ್ತು ಎಂದಿಚೇನಂಗೆ ನೀವು ಮೈಕಾಲ್ ತಪಾಲಕ ಚೆನ್ನಾಡು ಅದನ್ನಕ್ಕೆ ಭಾರಿ ಖುಷಿ ಐತೆ ಎಂದಿಚೇನ ಈ ಮೈಕಾಲ ಆಚಲ್ದ ಫೇರ್ ಉಂಡಲ್ಲೇ ಅದೇ ಅದುವೇ ಬರ್ಬೇಲಿ ಆಕರ್ಷಣೆ ಮಂಗಳೂರಿಗೂ ನಂಗೆ ಬ್ಯಾರಿ ಭಾಷೆಯಲ್ಲಿ ಮೈಕಾಲ ಆಚಲ್ದ ಮೈಕಾಲ ಆಚಲ್ದ್ರು ಕೂಡ ಅಹಮದ್ ನೂರಿ ಸಾಬ್ ಎಲ್ದಿರ ಅದು ಭಾರಿ ಪ್ರಸಿದ್ಧ ಇದು ಈ ಭಾಷೆ ನಂಗೊಳ್ಳೆ ಮೈಕಾಲ್ ತಪಾಲಕ ಅವರ ಭಾಷೆ ಉಂಡಲ್ಲಿ ಇದು ಬ್ಯಾರಿ ಭಾಷೆಯಲ್ಲಿ ಅವರು ಚಮ್ಮೆ ಆಲ್ ಮುಂಡ್ರವ್ರ ಭಾಷೆ ಚಮ್ಮೆ ಬ್ಯಾರಿನ ಉಳ್ಳ ಪ್ರದೇಶ ಈ ಭಾಷೆಯಲ್ಲಿ ಅವ್ರ ಕಾರ್ಯಕ್ರಮತ್ತೆ ನಿಂಗಾಗೂ ಇಂದು ನಂದೋ ನಕ್ಕ ಗೊಂತಿಲ್ಲ ಅದ್ರ ಚೆಲ್ಲೋಗು ಅವಕಾಶ ತನ್ನದಕ್ಕಾಯ್ತು ನಾನು ನಿಂಗಾಗೂ ಚಮ್ಮೆ ಕೃತಜ್ಞತೆ ಚೆನ್ನಂತ.
0: ಓಕೆ ಥ್ಯಾಂಕ್ ಯು. ಅದೇ ಪೋಲಮೆ ಶ್ರೋತೃಗಳೇ ಇದೇ ಇಂಡತ್ತೋ ಮೈಕಾದ ಬಳಿಕ ಕಾರ್ಯಕ್ರಮ. ಸೊ ನಂಗಲೇ ಇಂಡತ್ತೆ ಇವರು ಮೈಕಾದ ಬಳಿಕ ಕಾರ್ಯಕ್ರಮದಲ್ಲಿ ನಂಗಳೊಟ್ಟಿಗೆ ಹಿರಿಯ ಚಿಂತಕ ಹಿರಿಯ ಸಾಹಿತಿ ಹಿರಿಯ ಕವಿ ಕೂಡ ಇಟ್ಟುಳ್ಳು ಅಬ್ದುಲ್ ರಹಮಾನ್ ಕುತ್ತತ್ತೋರಿ ಅಂತ. ಸೊ ಇದೇ ಇಂಡತ್ತು ಮೈಕಾದ ಬಳಿಕ ಕಾರ್ಯಕ್ರಮ. ಸೊ ಕೇಟೊಂಡಿಕೋರು ಎಪ್ಪಂ ಇದೇ ರೇಡಿಯೋ ಸಾರಂಗ್ 107.0

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
2: ತಾಳು ಅನಿ

0: 15 ವರ್ಷ ಇನ್ವೆಸ್ಟ್ಮೆಂಟ್ ಕೇಳಿ ಆತ 18 ಲಾಕ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಜತೆ ಲಾಸ್ಟ್ 15 ವರ್ಷದಿಂದ ಅವನು ಮ್ಯೂಚುವಲ್ ಫಂಡ್ ಫ್ಲೆಕ್ಸಿಕೆ ಫಂಡ್ ಮಾಸಾತ್ ತುಮಕ ವರ್ಷ ಅರೌಂಡ್ 15-16% ರಿಟರ್ನ್ ಅಂದಿಲ್ಲ ಇಯರ್ ಆನ್ ಇಯರ್ 15-16% ಮಾರಿ 18 ಲಾಕ್ ಇನ್ವೆಸ್ಟ್ಮೆಂಟ್ ಹಾಕ ಐಚ ವ್ಯಾಲ್ಯೂ 61 ಲಾಕ್ 61 ಲಾಕ್ ಝಾಲ್ಯಾತ್ 61 ಲಾಕ್ ಝಾಲ್ಯಾತ್
1: ಇಂಟ್ರೆಸ್ಟ್
0: ಪೂರಾ ವೈಫ್ 18 ಲಾಕ್ ಆಸ್ ವ್ಯಾಲ್ಯೂ ಆಸ್ 61 ಲಾಕ್ ಝಾಲ್ಯಾತ್ ತೆನ್ಸ ವರ್ಷ ನಮ್ಮ 20,000 ರೂಪಾಯಿ ಕೆಲ್ಲೇ ಮುಂಚಿದ್ದ 15 ವರ್ಷ 20,000 ರೂಪಾಯಿ ಕೆಲ್ಲೇ ಆಮ್ಚೆ ಇನ್ವೆಸ್ಟ್ಮೆಂಟ್ ಜಾವಂಚೆ 36 ಲಾಕ್ 36 ಲಾಕ್ ಕಿತ್ತ ಝಾಲ್ಯಾತ್ ಗೊತ್ತ ಸಾಗಿ 1 crore 21 lakh ಝಾಲ್ಯಾತ್ 1 crore 21 lakh ಝಾಲ್ಯಾತ್ ತಶೆ ಮುಂಟಾ ನಾ ತುವೆ ಲಾಂಗ್ ಟರ್ಮ್ ಚಿಂತಲ್ಯಾರ ತುಕ ಯ ಮುಸ್ತ ಬರೆ ಆ ತಾವೇ ಮುಳೆ ತುಕ 15-16% ರಿಟರ್ನ್ ಮೆಳ್ಳ ಮುನೋನ್ ಅಸ ಅರ್ಥ ನೈನ್ ಕಿ ಅರೇಕ ವರ್ಷ 15-16% ಮೆಳ್ಳ ನೈ ಅರೇಕ ವರ್ಷ ಮೆಳ್ಳ ಮುನೋನ್ ನೈ ಆ ಚಿಂತೆ ಅಂತ 211 ಸ್ಟಾರ್ಟ್ ಕೆಲ ಐ 2014 ಅಂತ ವ್ಯಾಲ್ಯೂ ಪಡೆಯಲ್ಲ ತುವೆ ಗಲ್ಲೆ ವರ್ ನೀವುನೆ ಸತ್ತೆ ಆಸಲೆ ಕೊಂಡ ಆಸಲೆ ಕೊಂಡ ಟೂ 2018 ಅಂತ ಪಳೆಯಲಾರಿ ತೊಡೆ ಬಿಟ್ಟು ಗಲ್ಲೆವರ ಇಲ್ಲೇ ಸೇರಿದ್ರೆ ಜಾಂಪುರ 2020 ಕೋವಿಡ್ ಇಲ್ಲ ತ್ಯಾವಳಾರ ಮಾರ್ಕೆಟ್ ಮುಸ್ತು ಡೌನ್ಸ್ ಅಲ್ಲಿ ತ್ಯಾವಳಾರ ಇಲ್ಲಿ ಉನ್ನೆ ಜಾಲ ಜಾಂಪುರ ಬಟ್ ಕಿತ್ತ ಸಂಕ್ತಮ್ಳಾರ ತು ಕಿತ್ಲೆ ಲಾಂಗ್ ಟರ್ಮ್ ದೊರ್ತಾಯಿ ತು ಕೈ ಬಹು ಬರ ಕಿತ್ತ ಲಾಭ ಜತಾ ಮುನ್ನೈ ಕಶನ್ ತುಕ ವರ್ಕ್ ಜತಾ ಮುಳ್ಯಾರ ಆತ ಚಿಂತ್ಯಾ ದಿಸ್ ಇಸ್ ಕಾಲ್ಡ್ SIP ಓಕೆ ಯು ಆರ್ ಇನ್ವೆಸ್ಟಿಂಗ್ ಫಿಕ್ಸೆಡ್ ಅಮೌಂಟ್ ಫಾರ್ ಎವ್ರಿ ಮಂತ್ ಎವ್ರಿ ಮಂತ್ ಫಿಕ್ಸೆಡ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಕರ್ತಾನ ಚಿಂತ್ಯಾ ಲಾಂಚ್ ಆಗಿ ಎಕ್ಸಾಂಪಲ್ ದಿತ್ತ ಆಸ್ ಎಕ ಪ್ರಾಡಕ್ಟ್ ಅಚ್ಚ ಕಾಸ್ಟ್ 100 rupees ತು ಆಸ್ 2,000 rupees ಇನ್ವೆಸ್ಟ್ಮೆಂಟ್ ಕರ್ತಾಯಿ ತುಕ 20 units ಮೆಳ್ಳೆ 20 units ಮೆಳ್ಳೆ ನೆಕ್ಸ್ಟ್ ಮಂತ್ ಮಾರ್ಕೆಟ್ ಇಲ್ಲಿ ಡೌನ್ ಜತ ತ್ಯಾ ಪ್ರಾಡಕ್ಟ್ ಅಚ್ಚ ರೇಟ್ 100 ಅಲ್ಲಿ 95 ಜತ ಪರ್ತೆಕ್ ತು 2,000 rupees ಇನ್ವೆಸ್ಟ್ಮೆಂಟ್ ಕರ್ತಾಯಿ ತೆದಲ ತುಕ ಯೂನಿಟ್ಸ್ ತುಕ ಕಿತ್ಲೆ ಮೆಳ್ಳೆ
1: 21 or 22 units
0: ಮೆಳ್ತಾರ ಮುಳ ಪ್ರೈಸ್ ಉನೆ ಜತನ ತುಕ ಯೂನಿಟ್ಸ್ ಸರ್ಡ್ ಜತ ಆತ ತುಕ ಅವೇ ಮುಳೆ 2011 ಅತ್ತವನು 26 15 ವರ್ಷ ತುಕ 15-16% ಮೆಳ್ಳ ಅಮ್ಮನ ಕಶೆ ಮೆಳ್ಳ 2018 ಮಾರ್ಕೆಟ್ ಡೌನ್ಸ್ ಅಲ್ಲಿ 2020 ಮಾರ್ಕೆಟ್ ಡೌನ್ಸ್ ಅಲ್ಲಿ ತೇದಳ ತುಕ ಯೂನಿಟ್ಸ್ ಸರ್ಡ್ ಮೆಳ್ಳೆ ಆತ ಸರ್ಡ್ ಮೆಳ್ಳಿಲ್ಲವರ್ವಿ ತುಜ ಆಸ್ ಯೂನಿಟ್ ವ್ಯಾಲ್ಯೂ ಪ್ರೈಸ್ ತುಕ ಸರ್ಡ್ ಜಲ ದಿಕ್ಕುನ್ ತುಕ ಮಾರ್ಕೆಟ್ ಡೌನ್ಸ್ ಅಲ್ಲಾರ ಆಮಿ ಸಡಾವತ್ತು ಪ್ಯಾನಿಕ್ ಜತವ್ ಆಕ್ಚುಲಿ ಮಾರ್ಕೆಟ್ ಡೌನ್ಸ್ ಅಲ್ಲಾರ ಆಮ್ಕ ಖುಷಿ ಬಗಜೆ ಕಿತಾಗ ಆಮ್ಕ ಯೂನಿಟ್ಸ್ ಸರ್ಡ್ ಮೆಳ್ತಾರ ಸೊ ವಿ ಆರ್ ಅಕ್ಯುಮುಲೇಟಿಂಗ್ ಮೋರ್ ಯೂನಿಟ್ಸ್ ವೆನ್ ಮಾರ್ಕೆಟ್ ಇಸ್ ಡೌನ್ ದಶೆ ಮುಂಟಾನ ತುಕ SIP ಅಂತ ತು ಲಾಂಗ್ ಟರ್ಮ್ ಚಿಂತು ಇನ್ವೆಸ್ಟ್ಮೆಂಟ್ ಕೇಳ್ಯಾರ ತುಕ ಮುಸ್ತು ಫೈದ್ಯಾಚೆ ಮುಸ್ತು ಫೈದ್ಯಾಚೆ
1: ತಶೆ ಏಕ ಮ್ಯೂಚುವಲ್ ಫಂಡ್ ವಿಷಯದ ಏಕ ಎಲಾಬ್ರೇಟೆಡ್ ಹಂಗಸರ ಮೀ ಏಕ ವಿಸ್ತೃತ ರೀತಿಯ ವಿವರಣ ಲಾರೆನ್ಸ್ ಅಂದಿಲ್ಲ ಸ ತರಾತ ಹಂಗಸರ್ ಲೋಕ ಬೆನಿಫಿಟ್ಸ್ ಕಿತೆ ಆಚೆ ಫೈನಾನ್ಸ್ ಕಶೆ ಖರ್ಚೆ ಪೂರತ ವ್ಯಾಸಂಗ್ಲೆ ಕಶೆ ತುಕ ತಾನೆ ಸಂಪರ್ಕ ಕರ್ಬೇತ ಯಾ
0: ನಾ ಸಂಪರ್ಕ ಚಪೈಲ ರೋಷನ್ ಮಕ ಅನೇಕ ಸಂಗ ವಿಸರಲೋ ಆತ ತು ಅದ ಫೈನಾನ್ಸ್ ಪ್ಲಾನ್ ಕರ್ತ ಜಲ್ಯಾರ ಪೈಲ್ಲೆ ಆಮಿ ಚಿಂತಿಜೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಮುಂಟಾನ ಇನ್ಸೂರೆನ್ಸ್ ಅಂದ್ ಮುಸ್ತು ಟೈಪ್ ಆಗಿ ಪ್ರಾಡಕ್ಟ್ ಅಸ್ತಾ ಆತ ತೊಡೋ ಲೋಕ ಇನ್ವೆಸ್ಟ್ಮೆಂಟ್ ಮುಂದ್ ಚಿಂತು ಇನ್ಸೂರೆನ್ಸ್ ಇನ್ವೆಸ್ಟ್ ಜಾಯಿನ್ ಜತಾ ಕೋಣ ಇನ್ವೆಸ್ಟ್ಮೆಂಟ್ ಮುಂದ್ ಚಿಂತು ಜಾಯಿನ್ ಜತಾ ದಾಕೂರ್ನ ತರ್ಸಿಲ್ಲ ಪ್ರಾಡಕ್ಟ್ ತುಂಬ ಜಾಯಿನ್ ಆಕತ್ ಕಿತ್ತಾಮ್ಳಾರ್ ಇನ್ಸೂರೆನ್ಸ್ ಇಸ್ ನಾಟ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ಸೂರೆನ್ಸ್ ಇಸ್ ನಾಟ್ ಫಾರ್ ಇನ್ವೆಸ್ಟ್ಮೆಂಟ್
1: ಆಲ್ರೆಡಿ ಫಿಕ್ಸ್ಡ್ ಆಲ್ರೆಡಿ ಸಂಗಲ್ಲೇ
0: ವೈ ಆತ ಇನ್ಸೂರೆನ್ಸ್ ಇಸ್ ಓನ್ಲಿ ಫಾರ್ ರಿಸ್ಕ್ ಕವರೇಜ್ ಆತ ಕಿತ್ತಾಗ ಇನ್ಸೂರೆನ್ಸ್ ಗರ್ಜೆಚೆ ಆತ ಚಿಂತ್ಯ ಆತ ಆಮೆ ಕಾಮ್ ಕರ್ತ ಆಮ್ಚಿ ಬಾಯಲ್ ಬರ್ಗಿ ಆಸಾ ತಂಕ ತೀ ಆಮ್ಚೆ ಇನ್ಕಮ್ ಆಗ ಡಿಪೆಂಡ್ ಜಾವನ್ ಅಸ್ತಾದ ತೀ ತಂಚೆ ಪ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪೈಲ್ಲೆ ಆಮಿ ಆಮ್ಚೆ ಫ್ಯಾಮಿಲಿಚೆ ಪ್ರೊಡಕ್ಷನ್ ಪಣ ಜವಾಬ್ದಾರಿ ಆಮ್ಚೆ ಹರೇಕ್ಲಚಿ ಕಿತ ಮಳಾರ ಪಲ್ಯ ದೇ ಶುಡ್ ನಾಟ್ ಸಫರ್ ದೇಕೂನ್ ಆಮಿ ತಂಚ ಭದ್ರತೆ ಖಾತಿರ್ ಆಮಿ ಇನ್ವೆಸ್ಟ್ಮೆಂಟ್ ಇನ್ಸೂರೆನ್ಸ್ ಕರ್ಜೆ ಪಟ್ಟ ಕಸಲ ಇನ್ಸೂರೆನ್ಸ್ ಟರ್ಮ್ ಇನ್ಸೂರೆನ್ಸ್ ಬುಡಾಜೋರ ಟರ್ಮ್ ಇನ್ಸೂರೆನ್ಸ್ ಮಾತ್ರ ಕರಿಜೆ ಟರ್ಮ್ ಇನ್ಸೂರೆನ್ಸ್ ಕಾಲೆ ತುವೆ ಯು ಆರ್ ಇನ್ವೆಸ್ಟಿಂಗ್ ವೆರಿ ಸ್ಮಾಲ್ ಅಮೌಂಟ್ ಫಾರ್ ದ ಬಿಗ್ಗರ್ ಕವರೇಜ್ ಬಿಗ್ಗರ್ ಕವರೇಜ್ ಬಟ್ ತು ಟರ್ಮ್ ಇನ್ಸೂರೆನ್ಸ್ ಇನ್ವೆಸ್ಟ್ಮೆಂಟ್ ಕರ್ತಾಯಿ ತುಜೆ ಬಂದಿಲ್ಲ ಪಶಿ ತುಕ ಕಡು ಜಾಯನ್ ಅಂತ ಗೆಲೆ ಬಂದಿಲ್ಲ ಪಶಿ ಗೆಲೆ ಜಲ್ಯಾರಿ ತುಜ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಅಸ್ತ ಚಿಂತ್ಯ ಆಸ್ ಮುಜಿ ಏಜ್ 40 ಅವ್ ಆಸ್ ಟರ್ಮ್ ಇನ್ಸೂರೆನ್ಸ್ ಕರ್ತ ಆತ ಮುಜ ಬುರ್ಗ್ಯಾಚಿ ಏಜ್ ಆಸ್ 5 ವರ್ಷ ಎಜುಕೇಶನ್ ಕಂಪ್ಲೀಟ್ ಜಾವ್ ಅನೇಕ 17 ಇಯರ್ಸ್ ಅಸತ್ ಅಸತ್ ಮುಳ್ಯಾರ ಮುಜಿ ಏಜ್ ಆಸ್ 40 ಮುಳ್ಯಾರ ಮುಜಿ ಏಜ್ 57 ಜಾವ್ಚ ಮುನಸರ್ ಮುಜಿ ಫ್ಯಾಮಿಲಿ ಮಕ್ಕ ಡಿಪೆಂಡ್ ಜಾವ್ ಅಸ್ತ ಮುಜ ಚರ್ಕೋ ಅಥವಾ ಆಸ್ 5 ವರ್ಷ ಹೈರ್ ಎಜುಕೇಶನ್ ಅನೇಕ ತಕ್ಕ 17 ವರ್ಷ 18 ವರ್ಷ ಅಸತ್ ಮುಕ್ಲಿ 18 ವರ್ಷ ಮಕ್ಕ ಡಿಪೆಂಡ್ ಜಾವ್ ಅಸ್ತ ಮುಳ್ಯಾರ ಮುಜಿ ಜವಾಬ್ದಾರಿಗೆ ಅನಿ 18 ವರ್ಷ ತನಿ ತಂಚ ಪ್ರೊಟೆಕ್ಷನ್ ಪಡೋ ಜವಾಬ್ದಾರಿ ಮುಜಿ ಮುಳ್ಯಾರ ಮುಜಿ ಏಜ್ ಆಸ್ 40 58 ಮುನಸರ್ ಮಗ ಪ್ರೊಟೆಕ್ಷನ್ ಬಹು ಗರ್ಜೆಚೆ ಮುಜಿ ಏಜ್ 58 60 ಮಗಿರ್ ಮಗ ಪ್ರೊಟೆಕ್ಷನ್ ಗರ್ಜನ ಕಿತ್ತ ತೀ ತಂಚ ಪಾಯಾನಿ ಉಬೇರ್ ಹೋಗ್ತಾ मागीर ती आमकां डिपेंड जावन आसनात.

0: तळवमळो कार्यक्रमाक परत एक पावटी स्वागत. लॉरेन्स प्रवीण लोबो आमचे सांगात हजर आसा. म्युच्युअल फंडा विशीं जायती माहिती ताणें दिल्ली आसा. आतां म्हाका अनेक सवाल आसले तुजे लागीं सारचें जाल्यार एफ डी आर डी म्हणटा आमी विशेष जावन आतां म्हाका एक पयशे आयले आतां खंयचे म्हणजे एक पॉलिसी मॅच्युअर जावन आतां ते पयशे हांवें एका कशें इनवेस्ट करूं म्हणटना एफ डी दवरल्यार बेटर घेया. एफ डी म्हणटना नॅशनलायज बँक आसतात या प्रायवेट आमी म्हणटात सोसायटीज पर आसतात तांचे विशीं कालें सांगता या म्युच्युअल फंड्सां एक उलो येवन आसा म्हणजे हॅलो नमस्कार ओके उलो काडसलो
1: पळय रोशन आतां तुवें म्हणलें एफ डी आतां तुजे अमाऊंट आसा एफ डी दवरचे एफ डी बेटर घे ऑर म्युच्युअल फंड बेटर घे म्हणून चिंतन तुका आतां अमाऊंट तुका एका वर्सांनी गरज आसात एका वर्सांनी गरज आसात दोन वर्सांनी पयशे जाय जे तुवें बघता ते जाल्यार तुवें एफ डी दवरयेत एफ डी दवरयेत बट चिंतन तुजे कडेन पयशे तुका पांच वर्सां नाका ओके तुवें तुझ्या कालान चिंती तुवें दुसरे ऑल्टरनेटीव ऑप्शन चिंतीचे एफ डी बदलाक आतां कित्याक हांव एफ डी बरें एफ डी बरें कित्याक एफ डीन घालू जो म्हळ्यार एफ डी तुका इन्फ्लेशन बीट करिना चिंता रोशन आज तूं बँकांत एफ डी धरूंक येताय तुका आज बँक असो म्हणटा 6.5% इंटरेस्ट मेळटा आय एम टॉकिंग अबाउट नॅशनलायज्ड बँक नॉट सोसायटी नॅशनलायज्ड बँक तो तुका 6.5% इंटरेस्ट दिता तुजे 100 rupees तू आज एफ डी धरताय 100 वील बिकम 106.50 rupees
0: इन वन इयर
1: आतां आमचे इन्फ्लेशन म्हणून आसा इन्फ्लेशन कितले आमचे गव्हर्नमेंटान सांगचे 6% की 7% की बट तुवें ओवरऑल इन्फ्लेशन पळयल्यार हांवें ऑर्डर सांगले प्रमाणे मेडिकल इन्फ्लेशन एज्युकेशन इन्फ्लेशन पुरो कन्सिडर केल्यार विच इज मोर दॅन 12% तशें म्हणटना आज तुका 100 rupees खर्च आसा जाल्यार तुका सेम लायफ स्टायलाक मुखल्या वर्सा तुका 112 rupees तुका जाय पडटा म्हळ्यार तुजे इन्फ्लेशन हांवें धरलें 12% तू आज बँकान एफ डी धरताय 107 rupees तुका जाता
0: मेळटात
1: 5 rupees तुका लॉस कित्याक म्हळ्यार तुजे इन्फ्लेशन इज मोर दॅन युअर अर्निंग तशें म्हणटना फ्युचरान तुजे कॅपिटल उणे जाता एफ डीन दवरून हांव जियेता म्हळ्यार देखून तुजे तुवें दुसरें खंयचें इन्फ्लेशन बीट जाता तें तुवें इनवेस्टमेंट पळोवन तुवें चूज करचें आतां म्युच्युअल फंड वील हेल्प यू टू बीट द इन्फ्लेशन कित्याक म्हळ्यार आतां म्युच्युअल फंडाचे तुवें 10 years, 5 years, 15 years परफॉर्मन्स पळयल्यार सडावत पुरो फंड्स तुका अराउंड 12-15% रिटर्न्स तुका दिला कितें कशें दिला आतां हांवें म्हणलें वी आर इन्वेस्टींग इन समवन्स बिजनेस आतां कंपनी इज कॉल्ड रिलायन्स इन्फोसीस विप्रो त्यो उपर कंपनी तुका फ्युचरांत ग्रो जायजस आतां एक सवाल तुका विचारता आतां इंडियांत 140 crores पॉप्युलेशन आसा एवरेज एज ऑफ द पॉप्युलेशन कितले कोत्त आसा तुका इंडियांत एवरेज 29 years that is the biggest advantage for Indian economy kitli age mulave
0: 29
1: muntana 29 varsha so aaj kaam karta na mukhya 20 varsha munindo kaam karta mukhya 30 varsha munindo kaam karta mulyar mukhya 30 varshang amcha india chi economy aniki mustu develop jata पण हे कसे म्हणजे आज आम्ही लहान एक्झाम्पल देता आज आमचे मँगलोर असे असा मुखल्या 5 वर्षांनी मुखल्या 10 वर्षांनी डेफिनेटली इल्ले म्हणजे चेंजेस जायचेस आता एक कंपनी बिझनेस करत असतात त्यो कंपनी मुखल्या 5 वर्षांनी 10 वर्षांनी ग्रो जायचेस बट वी कॅनॉट एक्सपेक्ट इन 6 months ऑर 1 year ऑर समटाईम इन 2 years देखून तुका म्युच्युअल फंड्स इक्विटी फंडात इन्वेस्टमेंट करता जाल्यार 1 year 2 year तुका रिटर्न्स मेळटा म्हणून सांगूक जायना तूं इक्विटी फंडात इन्वेस्टमेंट करता जाल्यार एक 5 वर्सांक 7 वर्सांक 10 वर्सांक तूं नाका जाल्यार तुका दीस इज वन ऑफ द बेस्ट इन्वेस्टमेंट आनी इन्वेस्टमेंट करच्या पयलें तूं प्लॅन कर आतां तुज्या भुरग्यांच्या एज्युकेशनाक कित्याक म्हळ्यार एज्युकेशन सांगलें एज्युकेशन इन्फ्लेशन इज अगेन मोर दॅन 15-20%
0: एक कॉल येवन आसा फुडें हॅलो नमस्कार हॅलो नमस्ते ओके सर हेली ಹೇಳಿ ಸರ್ ಹೇಳಿ ಪ್ರಶ್ನೆ ಕೇಳಿ ಸರ್
2: ಮಂಗಳೂರಿಂದ ಮಾತಾಡ್ತಿದ್ದೆ ಸರ್ ಸರ್ ತುಂಬಾ ಥ್ಯಾಂಕ್ಸ್ ತುಂಬಾ ನೀವು ಮಾರ್ಗದರ್ಶನ ಕೊಟ್ಟಿದ್ದೀರಿ ಲಾಸ್ಟ್ ಟೈಮ್ ಮೈಕಲ್ ನಿಸೋಸ್ ಅವರು ತುಂಬಾ ಮಾರ್ಗದರ್ಶನ ಕೊಟ್ಟಿದ್ರು ಒಂದು ಹೆಲ್ತ್ ಬಗ್ಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಪ್ರಶ್ನೆ ಇದೆ ಸರ್
1: ಹೇಳಿ ಸರ್
2: ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಮ್ಗೆ ಆಯುರ್ವೇದಿಕ್ ಕೂಡ ಇನ್ಕ್ಲೂಡೆಡ್ ಆಗಿರುವ ಹೆಲ್ತ್ ಇನ್ಶೂರೆನ್ಸ್ ಯಾವ್ದಾದ್ರು ಉಂಟಾ ಅಂತ ಒಂದು ಎರಡನೇದು ಅದರಲ್ಲಿ ಈಗ ನಮ್ಮ ಮಠಗಳಲ್ಲಿ ಸೇವೆ ಮಾಡುವವರಿಗೆ ಗ್ರೂಪ್ ಇನ್ಶೂರೆನ್ಸ್ ಅವರ ಪರವಾಗಿ ಮಾಡ್ಲಿಕ್ಕೆ ಆಗ್ತದಾ ಅವರಿಗೆ ಒಂದು ಗ್ರೂಪ್ ಅಲ್ಲಿ ಒಂದು 10-15 ಜನ ಇದ್ರೆ ಅದು ಸಾಧ್ಯ ಉಂಟಾ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಈಗ ನಮ್ಮ ಗಾಡ್ ಬ್ರದರ್ ಟೆಕ್ಸಸ್ ಯುಎಸ್ ಅಲ್ಲೆಲ್ಲ ಟೆಕ್ಸಸ್ ಅಲ್ಲೆಲ್ಲ ಗೋಪಾಲೇಶ್ ಪ್ರಾಡಕ್ಟ್ ಕಂಪನಿ ಎಲ್ಲ ಉಂಟು, ಅದರಲ್ಲಿ ನಾವು ಇಂಡಿಯನ್ ದಲ್ಲಿ ಇದ್ದವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗ್ತದಾ, ಅಥವಾ ಅಲ್ಲಿ ಇರುವ ರಿಯಲ್ ಎಸ್ಟೇಟ್ ಕೆಲವು ನಮ್ಮ ಇವರಿದ್ದಾರೆ? ಮತ್ತೆ ಇದು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಅದು ಎಷ್ಟು ಅಡ್ವೈಸಬಲ್ ಅಂತ, ಇದೊಂದು ಪ್ರಶ್ನೆ ಇಷ್ಟು.
0: ಓಕೆ, ಹೈ ರಿಸ್ಕ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ತಾನೇ ಮುಸ್ತೇಕ್ ವಿಶೇಷ ಸವಾಲೇ ಸರ್ಲೆ
1: ಫಸ್ಟ್ ತಾನೇ ಈ ಸಾರ್ಲೆ ವಿಷಯ ಹೆಲ್ತ್ ಇನ್ಶೂರೆನ್ಸ್ ತಾನೆ ಈ ಸಾರ್ಲೆ ಆಯುರ್ವೇದಿಕ್ ಅತ ಪೂರ ಕಂಪನಿ ಅಂತ ಆಯುರ್ವೇದಿಕ್ ಕವರ್ ಜಾಯ್ನ ಬಟ್ ತೊಡೆ ಪಾಲಿಸಿ ಅಸಾತ್ ಆಯುರ್ವೇದಿಕ್ ಮೆಡಿಸಿನ್ ಕವರ್ ಜಾಂಚು ತೇವ ತಾನೆ ತ್ಯ ಪಟ್ಟಿರ ಕಂಚ ಕಂಪನಿ ಅಂತ ಆಯುರ್ವೇದಿಕ್ ಪಾಲಿಸಿ ಕವರ್ ಜಾಂಚು ಏನ್ ತಾನೆ ಕಾಣಗಿಜೆ ಪಟ್ಟ ತಂದು ಪಾಲಿಸಿ ಕಾಣಗಿಜೆ ಪಟ್ಟ ತಾನೆ. ನೆಕ್ಸ್ಟ್ ಸವಾಲ್ ಈ ಸಾರ್ಲೆ ಕಂಚ ವಿಷಯ ಅಂತ ಆಯುರ್ವೇದಿಕ್ ನೆಕ್ಸ್ಟ್ ಇಸ್ ಗ್ರೂಪ್ ಇನ್ಶೂರೆನ್ಸ್
0: ಗ್ರೂಪ್ ಇನ್ಶೂರೆನ್ಸ್
1: ವೈ ಖಂಡಿತ ತಾನೇ ಗ್ರೂಪ್ ಇನ್ಶೂರೆನ್ಸ್ ಕರಿಯತ್ ಆತ ಪೂರ ಕಂಪನಿ ಅಂತ ಗ್ರೂಪ್ ಇನ್ಶೂರೆನ್ಸ್ ಅಸ್ತ ತಾನೆ ತ್ಯಾ ಕಂಪನಿ ತಾನೆ ಕಾಂಟ್ಯಾಕ್ಟ್ ಕರ್ನ ತಿಂತ್ಯ 15 ಜನ ಹಂಗೆ 20 ಜನ ಸಂಗಿ ಗ್ರೂಪ್ ಇನ್ಶೂರೆನ್ಸ್ ತಾನೆ ಕರಿಯತ್
0: ಮತ್ತೆ ಬೆನಿಫಿಷಿಯರ್ ಆಕ್ಚುಲಿ
1: ಬೇರೆ ಸಮೂಹ ಜಾಯ್ನ್ ಆಗಿ ತಮ್ಮ ಗ್ರೂಪ್ ಇನ್ಶೂರೆನ್ಸ್ ಮುಸ್ತು ಲಿಮಿಟೇಷನ್ಸ್ ಅಸ್ತ ಲಿಮಿಟೇಷನ್ಸ್ ಮುಳಿಯಾರ ತೇ ತುಕ ಚೀಪೆಸ್ಟ್ ಪಾಲಿಸಿ ತುಕ ಪರ್ ಡೇ ರೂಮ್ ರೆಂಟ್ ಶುಡ್ ನಾಟ್ ಎಕ್ಸಿಡ್ 2000 ತಶೆ ಪುರ ಅಸ್ತ ಕಂಡೀಷನ್ಸ್ ಮುಸ್ತು ಅಸ್ತ ಬಟ್ ಕರ್ಸ್ ಎಲ್ಲ ಕಂಡೀಷನ್ ಚಿಪ್ಪಳಿಜೆ ಪಟ್ಟ ಅತ ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ ತುಕ ಲೋ ಕರೆಕ್ಟ್ ಬಟ್ ತುಕ ಬೆನಿಫಿಟ್ಸ್ ತುಕ ಮುಸ್ತುನೆ ಅಸ್ತ ತುಕ ಐಸಿಯು ಚಾರ್ಜಸ್ ಜಾಂಗ್ಪುರ ಆರ್ ತುಜ ರೂಮ್ ರೆಂಟ್ ಜಾಂಗ್ಪುರ ತೇ ಪೂರ ಮಿ ಫಸ್ಟ್ ಪೈಲಂತ ಮಿ ಕಾರ್ಮಂಟಾತ್ ಕಿತ್ಲೆ ಅಮ್ಕ ಚಾರ್ಜಸ್ ಅಸಾತ್ ಕಿತ್ಲೆ ಬೆನಿಫಿಟ್ ಮೇಲ್ಟಾ ತೇ ಪೊಳೋ ನಮಿ ಇನ್ವೆಸ್ಟ್ಮೆಂಟ್ ಕರೆಜೆ ಪಟ್ಟ ತಾನೆ ಥರ್ಡ್ ಇಸಾರ್ಲೆ ರಿಯಲ್ ಕಿಂಚಂತ ಹೆಲ್ತ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಸರ್
0: ಇನ್ವೆಸ್ಟ್ಮೆಂಟ್
1: ಇನ್ವೆಸ್ಟ್ಮೆಂಟ್ ಆತ ಚಿಂತ್ಯ ಮ್ಯೂಚುವಲ್ ಫಂಡ್ಸ್ ಅಂತ ಆತ ಗಿಫ್ಟ್ ಸಿಟಿ ಫಂಡ್ಸ್
0: ಆತ
1: ಗ್ಲೋಬಲ್ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಕೊರಂಗ್ ಜಾಯ್ ತುಜೆ ಡಾಲರ್ಸ್ ಅಸಾತ್
0: ತುವೆ
1: ಡಾಲರ್ಸ್ ಅಂತ ಇನ್ವೆಸ್ಟ್ಮೆಂಟ್ ಕರಿಯತ್ ತ್ರೂ ಗಿಫ್ಟ್ ಸಿಟಿ ಪ್ರಾಡಕ್ಟ್ ತುವೆ ತಸೆಲ್ಲ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಕರಿಯತ್ ಅಂಡ್ ಥರ್ಡ್ ಇಸ್ ಅಲ್ಲ ಹೈ ರಿಸ್ಕ್ ಫಂಡ್ಸ್ ಹೈ ರಿಸ್ಕ್ ಫಂಡ್ ಕಂಡೀಸ್ ಆರ್ ಹೈ ರಿಟರ್ನ್ಸ್ ಈ ಕ್ಯಾನ್ ಎಕ್ಸ್ಪೆಕ್ಟ್ ಹೈ ರಿಟರ್ನ್ಸ್ ಡೆಫಿನೆಟ್ಲಿ ಅಸ ಇಫ್ ಈಸ್ ಟೇಕಿಂಗ್ ಹೈ ರಿಸ್ಕ್ ಬಟ್ ಇಫ್ ಈಸ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ ಅಥವಾ ಹೈ ರಿಸ್ಕ್ ಸಾಂಗ್ಸ್ ಆಯ್ನ ಡೆಫಿನೆಟ್ಲಿ ದೇರ್ ಈಸ್ ರಿಸ್ಕ್
0: ಓಕೆ
1: ಬಟ್ ಅದ ಚಿಂತೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ಮಿಡ್ ಕ್ಯಾಪ್ ಕಂಪನೀಸ್ ತಂತು ಕಾಣದತ್ತ ತಂತು ಇನ್ವೆಸ್ಟ್ಮೆಂಟ್ ಕೇಳ್ಯಾರ ಡೆಫಿನೆಟ್ಲಿ ಈ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ರಿಟರ್ನ್ ಬಟ್ ಈ ಶುಡ್ ಹ್ಯಾವ್ ಲಾಂಗ್ ಟರ್ಮ್ ಗೋಲ್
0: ಓಕೆ
1: ಲಾಂಗ್ ಟರ್ಮ್ ಗೋಲ್
0: ಓಕೆ ತರಂಗ ಸರ್ ಟ್ಯಾಕ್ಸ್ ವಿಷಯ ಮಕ್ಕಳಿಗೆ ಸಂಗೀಜೆ ಪಟ್ಟ ಇಂಪಾರ್ಟೆಂಟ್
1: ಏ ಬರೇ ಸವಾಲ್ ರೋಶಾಂತ್ ವಿಸಾರ್ಲೈ ಟ್ಯಾಕ್ಸ್ ವಿಷಯ ಆತ ಸಡಾವತ್ ಲೋಕ್ ಇನ್ವೆಸ್ಟ್ಮೆಂಟ್ ಕರ್ತಾ ಬಟ್ ದೇ ಡಜನ್ ನೋ ಅಬೌಟ್ ದಿ ಟ್ಯಾಕ್ಸೇಷನ್ ಹೌ ಮ್ಯೂಚುವಲ್ ಫಂಡ್ ವಿಲ್ ವರ್ಕ್ ಆರ್ ಶೇರ್ಸ್ ಆತಂತು ಆರ್ ಬ್ಯಾಂಕ್ ಆತ ಚಿಂತೆ ಫಸ್ಟ್ ಐ ವಿಲ್ ಸ್ಪೀಕ್ ಅಬೌಟ್ ದ ಎಫ್ ಡಿ ತು ಆ ಬ್ಯಾಂಕ್ ಅಂತ ಎಫ್ ಡಿ ದೊರ್ತೈ ತುಕ 6.5% ಇಂಟ್ರೆಸ್ಟ್ ಮೇಲ್ಟಾ ತುಜ ಇನ್ಕಮ್ ಬಿಲೋ ಟ್ಯಾಕ್ಸ್ ಸ್ಲಾಬ್ ಆಸ್ತಾ ತುಕ ಕಾಯ್ ಟ್ಯಾಕ್ಸ್ ನಾ ತಿಂತ್ಯ ತುಜ ಟ್ಯಾಕ್ಸ್ ಸ್ಲಾಬ್ 20% ಅಸ ತುಕೆ ತುಜೆ ಇಂಟ್ರೆಸ್ಟ್ 6.5% ತುಕ ಮೇಲ್ಟಾ ಬಟ್ ಯು ಹ್ಯಾವ್ ಟು ಪೇ 20% ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ 6.5% ಅವ ಇರ್ತವೆ 20% ಟ್ಯಾಕ್ಸ್ ಬರೀಜೆ ತುಜ ಟ್ಯಾಕ್ಸ್ ಸ್ಲಾಬ್ 30% ಮುಂಚಿಂತ್ಯ ಯು ಹ್ಯಾವ್ ಟು ಪೇ 30% ಟ್ಯಾಕ್ಸ್ ತುಕ 6.5% ಇಂಟ್ರೆಸ್ಟ್ ಮೇಳ್ಯಾರಿ ಪೋಸ್ಟ್ ಟ್ಯಾಕ್ಸ್ ಯು ಆರ್ ಅರ್ನಿಂಗ್ ಲೆಸ್ ದೆನ್ 5% ಸಪೋಸ್ ಇಫ್ ಯು ಆರ್ ಕಮಿಂಗ್ ಅಂಡರ್ 30% ಟ್ಯಾಕ್ಸ್ ಲ್ಯಾಬ್ ಆತ ಮ್ಯೂಚುವಲ್ ಫಂಡ್ ಅಂತ ಇನ್ವೆಸ್ಟ್ಮೆಂಟ್ ಕರ್ತಾ ಇದ್ದಾರೆ
0: ಈ ಕಾಲ್ ಇತ್ತ ಹಲೋ ನಮಸ್ಕಾರ ಹಲೋ
3: ಹಲೋ
0: ನಮಸ್ಕಾರ
3: ಓಕೆ
0: ತುಮಚೆ ನಾವು ಸಾಂಗ ನಾವು ಸಾಂಗ ಮೇಡಮ್ ತುಮಚೆ ನಾವು ಕಾಲೆ ಓಕೆ ಚುಲಿ ಥ್ಯಾಂಕ್ ಯು ಥ್ಯಾಂಕ್ ಯು
1: ಆ ಪ್ರೆಸೆಂಟ್ ಕಂಡೀಷನ್ ಆಗ ಮ್ಯೂಚುವಲ್ ಫಂಡ್ ಬರಂಗಿ ಎಫ್ ಡಿ ಬರಂಗಿ ಮುಂಚೆ ಪೈಲೆ ಕಂಡೀಸ್ ಆನ್ ಎಫ್ ಡಿ ತುಕ ಬರೇ ತುಜ ಶಾರ್ಟ್ ಟರ್ಮ್
0: ಓಕೆ
1: ತುಕ ಆತ ಚಿಂತೆ ತುಕ ಆತ ಪೈಸೆ ಏಕ ವರ್ಷ ಜೈಜೆತ್ ಜಲ್ಯಾರ ಕಮಿಟ್ಮೆಂಟ್ ಸಲ್ಯಾರ ಡೆಫಿನೆಟ್ಲಿ ತುಕ ಮ್ಯೂಚುವಲ್ ಫಂಡ್ ಇಸ್ ನಾಟ್ ಅಡ್ವೈಸಬಲ್ ಇಫ್ ಯು ಆರ್ ಲುಕಿಂಗ್ ಫಾರ್ ಶಾರ್ಟ್ ಟರ್ಮ್
0: ಓಕೆ
1: ಬಟ್ ತುಕ ಈಗ ಲಾಂಗ್ ಟರ್ಮ್ ದೊರೆಯತ್ ಮನ್ ಬೋಗ್ತಾ 3 ಇಯರ್ಸ್ ದೊರೆಯತ್ 5 ಇಯರ್ಸ್ ದೊರೆಯತ್ ಬೋಗ್ತದಲ್ಯಾರ ಯು ಕ್ಯಾನ್ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ ಆತ ಮ್ಯೂಚುವಲ್ ಫಂಡ್ ಅಂತ ಲೋ ರಿಸ್ಕ್ ಪ್ರಾಡಕ್ಟ್ ಅಸಾತ್ ದಟ್ ಇಸ್ ಕಾಲ್ಡ್ ಹೈಬ್ರಿಡ್ ಫಂಡ್ಸ್ ಹೈಬ್ರಿಡ್ ಫಂಡ್ಸ್ ತೈ ಆಮ್ ಇನ್ವೆಸ್ಟ್ಮೆಂಟ್ ಖರ್ಚೆ ಈಕ್ವಿಟಿ ಅಂತ 40% ಗೆ 50% ಮಾತ್ರ ತಸಲ ಫಂಡ್ ಇನ್ವೆಸ್ಟ್ಮೆಂಟ್ ಕರಿಯತ್ ಆತ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ಸ್ ಮೇಲೆ ವಿ ಆರ್ ಇನ್ವೆಸ್ಟಿಂಗ್ ಅರೌಂಡ್ 80% ಈಕ್ವಿಟಿ ದೋಸ್ ಫಂಡ್ಸ್ ಆರ್ ಕಾಲ್ಡ್ ಈಕ್ವಿಟಿ ಫಂಡ್ಸ್ ಹೈಬ್ರಿಡ್ ಮೇಲೆ ಮಿಕ್ಸ್ಚರ್ ಆಫ್ ಈಕ್ವಿಟಿ ಅಂಡ್ ಡೆಟ್ ತಸಲ ಫಂಡ್ ಇನ್ವೆಸ್ಟ್ಮೆಂಟ್ ಕರಿಯತ್ ಆತ ಎಫ್ ಡಿ ಕರ್ತ ಬರ್ತಾ ಇಲ್ಲ ಶಾರ್ಟ್ ಟರ್ಮ್ ಆಗದಲ್ಲ ಎಫ್ ಡಿ ಖರ್ಚು ಬೆಟರ್ ತುಕ ಯಾಕೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ದೋರಿ ಎತ್ತು ಹೋಗ್ತಾ ಇಲ್ಲ ಬೆಟರ್ ಟು ಗೋ ಫಾರ್ ಸಮ್ ಅದರ್ ಸ್ಕೀಮ್ಸ್.
0: ಓಕೆ ಸೊ ನಿಮಾನಿ ಸವಾಲ್ ಅದಂತ ಟ್ಯಾಕ್ಸೇಷನ್ ವಿಷಯ ಸ್ಥೂಲ ಪೂರ್ಣ ಚೂಷನ್
1: ಟ್ಯಾಕ್ಸೇಷನ್ ವಿಷಯ ವಿದ್ ಇನ್ ಟೂ ಮಿನಿಟ್ಸ್ ಐ ವಿಲ್ ಟ್ರೈ ಟು ಕವರ್. ಆತ ಮ್ಯೂಚುವಲ್ ಫಂಡ್ ಟ್ಯಾಕ್ಸ್ ಕಷ್ಟ ಮಾಡ ಆತ ಲಿಕ್ವಿಡ್ ಫಂಡ್ ಮುನಸ ಈಕ್ವಿಟಿ ಫಂಡ್ ಮುನಸ ಲಿಕ್ವಿಡ್ ಫಂಡ್ ಅಚ್ಚ ಗೇನ್ ತುಜ ಇನ್ಕಮ್ ಆಗ ಆಡ್ಸ್ ಅತ್ತ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಆಸ್ ಪರ್ ಯುವರ್ ಸ್ಲ್ಯಾಬ್. ಈಕ್ವಿಟಿ ಕಷ್ಟ ಮಳಿಯಾರ ತುಂಬ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಕರ್ತಾ ಈಕ್ವಿಟಿ ಫಂಡ್ ಅಂತ ಆಫ್ಟರ್ ಒನ್ ಇಯರ್ ವಿಡ್ರಾ ಕರ್ತಾ ದಟ್ ಈಸ್ ಕಾಲ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತುಕ 12.5% ಇರೆಸ್ಪೆಕ್ಟಿವ್ ಆಫ್ ಎನಿ ಟ್ಯಾಕ್ಸ್ ಸ್ಲ್ಯಾಬ್. ತುಜ ಟ್ಯಾಕ್ಸ್ ಸ್ಲ್ಯಾಬ್ 30% ಅಸ್ಲ್ಯಾರಿ ತುವೆನ್ ಟ್ಯಾಕ್ಸ್ ಪೇ ಕುರು ಆನ್ ದ ಗೇನ್ 12.5% ಮಾತ್ರ ಇಫ್ ಯು ಆರ್ ರಿಡೀಮಿಂಗ್ ಆಫ್ಟರ್ one year.
0: Okay.
1: If you are redeeming before one year, that is called short-term capital gain. Short-term capital gain, 20% asa. Tujan tax slab 10% zalari, tujan 20% tax burijas. Tujan tax slab 30% zalari, tujan 20% burijas. 20%. Okay. After one year, 12.5%.
0: Okay.
1: That is called long-term capital gain.
0: Okay.
1: That is the advantage of investing in mutual fund.
0: Okay.
1: Atha chintyan tujan tax slab 30% asa, tu bank an FD dorutai, tuka 6.5% or 7% mellari, post-tax we are earning below 5%.
0: Okay.
1: Anga tuka 12.5% matri, even though ತುಜೆ ಟ್ಯಾಕ್ಸ್ ಲ್ಯಾಬ್ 30% ಸಲ್ಯಾರ್.
0: ಓಕೆ ಓಕೆ ಓಕೆ. ಸೊ ನಿಮಾನ್ ಇದೊಂದು ಸವಾಲ ಮುಸ್ತ ಸವಲು ಅಂಕಪೂರ್ಣ ವೇಳ ಚಬವ ಸ ನಾನು ಇದೊಂದು ಮಿಂಟ ಸೇಳ ಮಾತ್ರ ಸ ಈಗ ಎಂ ಸೀಸ ಅವನು ತುಂಬ ಜೈತಿ ಸವಾದ ಇಲ್ಲ ತೊಡೆ ಸಂವೇದಿಗೆ ಮಕ ಕೈ ಖುಷಿ ಅಂತ ಜೊತೆ ಅಭಿರೋಸ ಇಲ್ಲ ಈಗ ಬಾಳ್ಪಣ ತವನ ಇಲ್ಲ ನನಗೆ ಐ ಸ್ವಯಂ ಮತ ಅವನು
1: ಖಂಡಿತ ಅವನ ಯಾ ಇಲ್ಲ ಮಕ್ಕ ಐ ಸ್ವಯಂ ಮತ
0: ಕೇಳ್ಪಣ
1: ಐ ಸ್ವಯಂ ಅಂತ ಕೂಡ ಸಂಗಲೆ ಪರ್ಮಾಣೆ ಮಕ್ಕ ವೇದಿ ಮೆಳ್ಳಿ ಉಲೋಂಕ್ ಉಲೋಂಕ್ ವೇದಿ ಮೆಳ್ಳಿ ತಶನ್ ತಶನ್ ಜತಾನ ಅವೇ ತೈ ಸರ್ ಲಲ್ಲಾನ್ ಕಾರಿ
0: ಸಂಬಳ
1: ಸಾಕು ಸಂಬಳಂಕು ಅವೇ ಸುರು ಕೆಲ ಮಗಿರ್ ಮಕ ಚಿಂತ್ಯ ಕ್ರೆಡ್ಲಿಂಗಿ ಕಮ್ಯುನಿಯನ್ಗೆ ತೈಂತ ಲಾಲ್ ನಾನ್ ಫಂಕ್ಷನ್ ಅವೇ ಹೋಸ್ಟ್ ಕೊರಕ್ ಸ್ಟಾರ್ಟ್ ಕೇಳಿ ಮಗಿರ್ ದೇವಾಚಿ ದೇನೇ ತುಂಬ ಸಂಗೀತ ಅಣಿಗೆ ಕಂಡಿಸ ತಶ ತದೇ ಉಪ್ರ ಅಂತ ಅವೇ ಆಸ್ ಅ ಕಲಮ್ ಉಂಟಾತ ಪಾರ್ಟ್ ಟೈಮ್
0: ನಿಮಾನೆ ಸವಾಲ್ ಆಸ್ ಪ್ರವೀಣ್ ದು ಹಂಗಸರ ಇಲ್ಲ ರೇಡಿಯೋ ಸಾರಂಗನ್ ಕೊಲ ಕೇಳಿ ತುಕ ತೊಡೆಯಂಚಿ ಕೊಲ ಕಡು ಸಾವು ಅಂತ ರೇಡಿಯೋ ಸಾರಂಗಾರ ಕಷ್ಟ ಬೋಗ್ಲೆ ತುಕ ಮ್ಯೂಚುವಲ್ ಫಂಡ್
1: ಖಂಡಿತ ಬರೋ ಅವಕಾಶ ರೋಷನ್ ತುವೆ ಮಕ್ಕ ಹಂಗಸ ಕಂದಿಲ್ಲ ಕಿತ ಅಮ್ಮಳಾರ ಅಂತೂ ಏಕ ಅಮ್ಕ ತೃಪ್ತಿ ಅಸ ಆಸ್ ಅ ಅಡ್ವೈಸರ್ ಅವ್ನ ತೃಪ್ತಿ ಅಸ ಕಿತ ಅಮ್ಮಳಾರ ವಿ ಆರ್ ಹೆಲ್ಪಿಂಗ್ ಸಮ್ ಒನ್ ಯಾವ ವಿಷಯ ಅಂತ ಮುಸ್ತ ಲಾಕಾಣಿ ಗೊಳ್ಟಾತ್ ಸಂಘನ ಸೇವ್ ಕರ್ನ ತೊಡೆ ಸೇವ್ ಕರ್ನ ಅಂತ ಅಣ್ಣ ರೈಟ್ ಜಾಗ್ಯಾರ ಇನ್ವೆಸ್ಟ್ಮೆಂಟ್ ಕರ್ನ ತೊಡೆ ಅನಿ ಫ್ಲಾಟ್ ಕಣ್ಗುಂಚಂಗಿ ಲ್ಯಾಂಡ್ ಕಣ್ಗುಂಚಂಗಿ ಕೈ ತನ್ ಕಮಿಟ್ಮೆಂಟ್ ಇತ್ಲೆ ಅಂತ ಅಸ್ತ ಬಟ್ ತೂ ಹಂಗ ಕಷ್ಟ ಮಳ್ಯಾರ ಲಾಕಾಣಿ ಗೊಳ್ಚನಿ ಅತ್ತಿಂದ ಏಕ್ಲೋ ಏಕ್ಲಾ ಗೊಳ್ಟ ಏಕ್ಲೋ ಪೊನ್ನ ಹಜಾರ್ ಗೊಳ್ಟ ದಾ ಹಜಾರ್ ಗೊಳ್ಟ ಪೊನ್ನ ಹಜಾರ್ ಗೊಳ್ಳು ಪೊಂದ್ರ ಹಜಾರ್ ಉರೇತ ಯಾಕ ಏಕ್ಲಾ ಗೊಳ್ಳು ದಾ ಹಜಾರ್ ಉರೇತ ಎಂಡ್ ಆಫ್ ದ ಡೇ ಪೊನ್ನ ಗೊಳ್ಸೋ ಪೌತ ಇನ್ ದ ಲಾಂಗ್ ಟರ್ಮ್ ಹಂಗ ಚಿಂತ ಸರ್ ಐಕೋಪ್ಯಾನಿ ಕರೆಕ್ಟ್ ಅವ್ನು ಸಮಜಲ್ಯಾರ ಪೈಸೆ ಉರೋನಿ ಇಸ್ ವೆರಿ ಇಂಪಾರ್ಟೆಂಟ್ ಕಿತೆ ಮಳ್ಯಾರ ತು ಆಸ್ ಉರೇತಾಯ್ ಮುಖ್ಯ 10 ವರ್ಷ 15 ವರ್ಷಾನಿ ತುಕ ತುವೆ ದುಸ್ತ ಕಂಚ ಇನ್ಕಮ್ ಆಗ ತುಂಬ ಡಿಪೆಂಡ್ ತು ಆಸ್ ಕಿತೆ ಕಾಮ್ ಕರ್ತಾಯ್ ಅಟ್ ಲೀಸ್ಟ್ 30% 30% ಸೇವ್ ಕೂರು ಟ್ರೈ ಕರ ಅಣ್ಣ 30% ಸೇವ್ ಕೆಲ ಪಾವನ್ನ ಕೈ ಇನ್ವೆಸ್ಟ್ಮೆಂಟ್ ಕರಿಜೆ ತೇ ತುಂಬ ಇಂಪಾರ್ಟೆಂಟ್ ಅನಿ ಎಕ್ಲೋ ಸಂಗ್ತಾ ಮನೋ ತುಂಬ ಖರ್ಚೆ ನೈ ರೈಟ್ ಜಾಗ್ಯಾರ್ ಅನಿ ಅವಶ್ಯ ಲಿಕ್ವಿಡಿಟಿ ಕೈ ತುಂಬ ಈಸಿ ಲಿಕ್ವಿಡಿಟಿ ಅಸ ತಸಲ ಜಾಗ್ಯಾರ್ ತುಂಬ ಇನ್ವೆಸ್ಟ್ಮೆಂಟ್ ಖರ್ಚೆ ಬೆಟರ್ ಅನಿ ರೋಷನ್ ತುಂಬ ಆಸ್ ಮಕ್ಕ ಹಂಗ ಸರ್ ಅವಕಾಶ ಕಂದಿಲ್ಲ ತುಕ ಮುಸ್ತ ದೇವ್ಬರ್ಗರು ಮುಂಟ ಇದು ಅವಸಲ ಅವಕಾಶ ಅಮ್ಕ ಮೆಳ್ಸು ಅಪ್ರು ಖಂಡಿತ ಅವನು ಕಿತ ಮಳ್ಯಾರ ಯಾವ ವಿಷಯ ಅಂತ ಸಡಾವು ಜನಾಂಗ ಸಮಜೋಂಗ್ ನಾಕ ಕಿತ ಮಳ್ಯಾರ ಏ ಪೈಶಾಂಚೆ ಪಲ್ಯಾ ಪಳ್ಯಾ ಪಲ್ಯಾ ಪಳ್ಯಾ ದೇಖುನ್ ತುಂಬ ಆಸ್ ಹಂಗ ಸರ್ ಅಪೇಲ ದೇಖುನ್ ತುಕ ಪ್ರತ್ಯೇಕ
0: ತುಕ ಸಂಪರ್ಕ ಖಂಡಿತ
1: ಮುಂಜಾ ಆಫೀಸ್ ಅಸ ಹಂಗ ಸರ್ ಬೆಂದೂರ್ ಅಂತ ಸೈಂಟ್ ತೆರೇಸಾ ಸ್ಕೂಲ್ ಅಚ್ಚ ಬಗ್ಲೇಕ್ ಲೋಟಸ್ ಪ್ಯಾರಡೈಸ್ ಪ್ಲಾಜಾ ಮನಸ ತೈ ಸರ್ ಮುಂಜ ಆಫೀಸ್ ಅಸ ಫೋರ್ತ್ ಫ್ಲೋರ್ ಆರ್ ಮುಂಜೆ ಮೊಬೈಲ್ ನಂಬರ್ 9886229120 ತಶ ಮುಂಜಿ ವೆಬ್ಸೈಟ್ ಅಸ ಲಾರೆನ್ಸ್ ಲೋಬೋ .com ಮುನೋನ್ ತುಮಿ ತಕ ಸಂಪರ್ಕ ಕರಿಯತ್.
0: ಓಕೆ ಸೊ ದೇವರಿಂಗುರು ಲಾರೆನ್ಸ್ ಅಂಗ ಸರ್ ಆಯ್ಲೋ ರೇಡಿಯೋ ಸಾರಂಗ ಜೈತಿ ಮಹತ್ವ ಎಂದಿಲ್ಲ ಆಮ್ಚೆ ನಿರ್ದೇಶಕಚೆ ತರ್ಫೆನ್ ಸರ್ ಐಕೋಪ್ಯ ತರ್ಫೆನ್ ತುಕ ದೇವರಿಂಗುರು ಮಂಡ
1: ದೇವರಿಂಗುರು ರೋಷನ್ ತಶನ್ಸ್ ಏನ್ ಕಾರ್ಯ ಐಕಲ್ಯ ಸರ್ ಐಕೋಪ್ಯಾಂ ಅವು ದೇವರಿಂಗುರು ಮಂಡ
0: ಮುಗಚ ಐಕೋಪ್ಯನು ಪುರತ್ ಮೆಳ್ತಾವ್ ಇವಂಚಾ ಸುಮಾರ ಮುಂಗಳಾರ ದೇಸ ಎಸ್ ವೇಳಾರ ಅನಿ ಆಮ್ಚೆ ಸಂಗತ ಅನೇಕ ನೋವು ಸೈರು ಹಜರ್ ಅಸ್ತರೋ ಐಸು ತಾಳುವ ಮಾಡೋಂಕಡ ಅಂಗ ಸರ್ ಸಂಪೈತ
3: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
4: ಸಂಸಾರಾಚ ಶಿಮಾಪುರಿಯಂತ ವಿಸ್ತಾರ್ಲ್ಯಾಂತ ಕೊಂಕಣಿ ಬಾಳ
3: ಹಚೆ ಮೊಲಾದಿಕ್ ಸದರ್ಪಣಸ್
0: ತಾಳೋ

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು ಈ ಒಂದು ವಿಷಯದ ಬಗೆಗಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ KMC ಆಸ್ಪತ್ರೆಯ ಹಿಮಟಾಲಜಿ ಡಿಪಾರ್ಟ್ಮೆಂಟ್ನ ಕನ್ಸಲ್ಟೆಂಟ್ ಹಿಮಟಾಲಜಿಸ್ಟ್ ಡಾಕ್ಟರ್ ಪ್ರಶಾಂತ್ ಬಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಕ್ತಕ್ಕೆ ಸಂಬಂಧಪಟ್ಟು ಅಥವಾ ರಕ್ತಹೀನತೆಗೆ ಸಂಬಂಧಪಟ್ಟು ಒಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅಂದರೆ ಮನುಷ್ಯನ ದೇಹದಲ್ಲಿ ರಕ್ತ ಇರಲೇಬೇಕಾಗುತ್ತೆ, ರಕ್ತ ಇಲ್ಲದಿದ್ದರೆ ಯಾವ ರೀತಿಯ ತೊಂದರೆಗಳೆಲ್ಲ ಆಗುತ್ತೆ, ಅಥವಾ ರಕ್ತ ಇಲ್ಲದಿರೋದನ್ನು ರಕ್ತಹೀನತೆ ಅಂತಲೂ ಕೂಡ ಕರೆದ್ರೂ ಕೂಡ ಅದಕ್ಕೆ ಒಂದಿಷ್ಟು ವಿಚಾರಗಳಿದೆ. ರಕ್ತಹೀನತೆ ಬರೋದಕ್ಕೆ ಕಾರಣಗಳೇನು, ಅದರಲ್ಲೂ ಕೂಡ ಯುವ ಜನರಲ್ಲಿ ಯಾಕೆ ಬರುತ್ತೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು KMC ಆಸ್ಪತ್ರೆಯ ಸಹಯೋಗದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇವತ್ತು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಪ್ರಶಾಂತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ,
0: ಹೇಗಿದ್ದೀರಾ ಡಾಕ್ಟರ್?
1: ನಾನು ಚೆನ್ನಾಗಿದ್ದೇನೆ.
0: ಚೆನ್ನಾಗಿದ್ದೀರಾ. ಓಕೆ, ಇವತ್ತು ನಾವು ರಕ್ತಹೀನತೆಗೆ ಸಂಬಂಧಪಟ್ಟು ಮಾತಾಡ್ತಿದ್ದೆ, ಅದರಲ್ಲೂ ಕೂಡ ಯುವ ಜನರಲ್ಲಿ ಕಂಡು ಬರುವಂತಹ ರಕ್ತಹೀನತೆ. ಬೇರೆ ಬೇರೆ ಕಾರಣಗಳಿಂದಾಗಿ ಒಬ್ಬ ಯುವಕ ಯುವತಿಯರಲ್ಲಿ ರಕ್ತಹೀನತೆ ಕಂಡು ಬರಬಹುದು ಅಂತ ಹೇಳಿ, ಮುಖ್ಯವಾಗಿ ಈ ಒಂದು ರಕ್ತಹೀನತೆ ಆಗಿರ್ಬೋದು ಅಥವಾ ನಾವು ಅನಿಮಿಯಾ ಅಂತಲೂ ಕೂಡ ಇದನ್ನ ಹೇಳ್ತೇವೆ, ಈ ಅನಿಮಿಯಾ ಅಥವಾ ರಕ್ತಹೀನತೆ ಇದರ ಬಗ್ಗೆ ಏನ್ ಹೇಳ್ತೀರಾ ಅಂತ?
1: ಈಗ ನಮಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ರಕ್ತ ಅಂತ ಹೇಳಿದ್ರೆ ಜೀವದ್ರವ. ರಕ್ತ ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ದೇಹದಲ್ಲಿ ಒಂದು ಲೆವೆಲ್ ಅಲ್ಲಿ ರಕ್ತ ಇರಬೇಕು ಎಲ್ರಿಗೂ ಕೂಡ. ಈಗ ನಾವು ರಕ್ತ ಅಂತ ಹೇಳುವಾಗ ಕಾಮನ್ ಆಗಿ ನಾವು ಈಗ ಆಡುಭಾಷೆಯಲ್ಲಿ ಈಗ ನಾವು ಯಾವ್ದನ್ನ ರೆಫರ್ ಮಾಡ್ತೇವೆ ಅಂತ ಹೇಳಿ ಹಿಮೋಗ್ಲೋಬಿನ್ ಅಂತ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಹೇಳುವಂತ ಕೆಂಪು ರಕ್ತ ಕಣಗಳಿರ್ತವೆ, ಅದರಲ್ಲಿ ಹಿಮೋಗ್ಲೋಬಿನ್ ಅಂತ ಹೇಳುವಂತ ಒಂದು ಪ್ರೋಟೀನ್ ಇರ್ತದೆ. ಅದು ನಮ್ಮ ಶ್ವಾಸಕೋಶದಿಂದ ಆಕ್ಸಿಜನ್ ಅನ್ನು ತೆಗೆದುಕೊಂಡು ದೇಹದ ಬೇರೆ ಅಂಗಗಳಿಗೆ ಆಕ್ಸಿಜನ್ ಅನ್ನು ಸಪ್ಲೈ ಮಾಡುವಂತ ಒಂದು ಪ್ರೋಟೀನ್. ಸೊ ನಾವು ಆಡುಭಾಷೆಯಲ್ಲಿ ನಾವು ಈಗ ರಕ್ತ ಅಂತ ಹೇಳುವಾಗ ಆ ಹಿಮೋಗ್ಲೋಬಿನ್ ಬಗ್ಗೆ ನಾವು ಮಾತಾಡ್ತೇವೆ. ಆ ರಕ್ತ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಜನರಲ್ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ನಾವು ಅದನ್ನ ಟೆಕ್ನಿಕಲ್ ಆಗಿ ಹೇಳುವಾಗ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ಹೇಳ್ತೇವೆ. ಸೊ ಈ ಹಿಮೋಗ್ಲೋಬಿನ್ ಅಂತ ಹೇಳುವಂತದ್ದು ನಾರ್ಮಲ್ ಆಗಿ ಒಬ್ಬ ವಯಸ್ಕ ಯುವತಿಯರಲ್ಲಿ 12-15 ನಾರ್ಮಲ್ ಆಗಿ ಇರಬೇಕಾಗ್ತದೆ. ಅದೇ ಯುವಕರಲ್ಲಿ 12-13 ನಾರ್ಮಲ್ ಆಗಿ ಇರ್ತದೆ. ಸೊ ನಾವು ಈಗ ಹೆಚ್ಚಾಗಿ ನಾವು ಡೆಫಿನೇಷನ್ಗಳನ್ನ ಬಳಸುವಾಗ, ಯಾವುದೇ ಕಾಯಿಲೆಗೆ ಒಂದು ಡೆಫಿನೇಷನ್ ಅನ್ನು ಬಳಸುವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಡೆಫಿನೇಷನ್ಗಳನ್ನ ನಾವು ಯೂಸ್ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಈಗ ಬೇರೆ ಬೇರೆ ರೀತಿಯಾದಂತಹ ಸಂಘ ಸಂಸ್ಥೆಗಳು ಅವರದೇ ಆದ ಡೆಫಿನೇಷನ್ಗಳನ್ನ ಮಾಡಿರ್ತಾರೆ. ಈಗ ಅಮೆರಿಕದ ಬ್ಲಡ್ ಅಸೋಸಿಯೇಷನ್ ಇರ್ಬೋದು, ಇಂಗ್ಲೆಂಡಿನ ಬ್ಲಡ್ ಅಸೋಸಿಯೇಷನ್ ಇರ್ಬೋದು, ಅದೊಂದೊಂದು ಅವರವರಿಗೆ ಬೇಕಾದಾಗ ಒಂದು ಡೆಫಿನೇಷನ್ಗಳನ್ನ ಮಾಡಿರ್ತಾರೆ. ಬಟ್ WHO ಮಾಡಿರುವಂತದ್ದು ಯೂನಿವರ್ಸಲ್ ಆಗಿ ಇಡೀ ಪ್ರಪಂಚದಲ್ಲಿರುವ ಎಲ್ರಿಗೂ ಅಪ್ಲೈ ಆಗಲುವಂತಹ ಒಂದು ಡೆಫಿನೇಷನ್ ಆಗಿರ್ತದೆ. ಸೊ ಅದರ ಪ್ರಕಾರ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ 12 ಕಡಿಮೆ ಬಂದಾಗ ನಾವು ಅದನ್ನ ಅನಿಮಿಯಾ ಅಂತ ಹೇಳ್ತೇವೆ. ಸೊ ಅಥವಾ ರಕ್ತಹೀನತೆ ಅಂತ ಕನ್ನಡದಲ್ಲಿ ಹೇಳುವಾಗ ರಕ್ತಹೀನತೆ ಅಂತ ನಾವು ಹೇಳ್ತೇವೆ.
0: ಹಾಗಾಗಿ ರಕ್ತಹೀನತೆ ಅನ್ನುವಂಥದ್ದು ಆ ಕಾರಣ ಆ ಒಂದು ವಿಷಯವನ್ನ ಹೇಳ್ತೀರ, ಅಂದ್ರೆ ಅನಿಮಿಯಾ ಅಂದ್ರೆ ಏನು ಅಥವಾ ರಕ್ತಹೀನತೆ ಅಂದ್ರೆ ಏನು ಅಂತ ಹೇಳಿ. ಓಕೆ, ಈಗ ಒಬ್ಬ ವ್ಯಕ್ತಿಯಲ್ಲಿ ಈಗ ಹಿಮೋಗ್ಲೋಬಿನ್ ಅಂತ ಹೇಳ್ತಿದ್ರೆ, ಈಗ ಮಾತಲ್ಲಿ ಹೇಳ್ತಿದ್ರೆ, ಈಗ ಯಾರಲ್ಲೂ ಕೇಳಿದಾಗ ಬರುವಂತದ್ದು ಏನಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಒಂದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಎಷ್ಟಿರಬೇಕು ಅಂತೇಳಿ?
1: ಅದೇ, ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ, ಅದೇ ನಾನು ಈಗ ಹೇಳಿದ್ದು, 12-15 ಹೆಂಗಸರಲ್ಲಿ, ಗಂಡಸರಲ್ಲಿ 13-16.5 ಅದು ನಾರ್ಮಲ್ ರೇಂಜ್ ಇರ್ತದೆ. ಸೊ ಅದರ ಲೆವೆಲ್ 12 ಕಡಿಮೆ ಆದಾಗ ನಾವು ಅದನ್ನು ರಕ್ತಹೀನತೆ ಅಂತ ಡಿಫೈನ್ ಮಾಡ್ತೇವೆ. ಜನರಲ್ ಆಗಿ ಏನು ಅಂತ ಹೇಳಿದ್ರೆ, ಈ 12-13 ರೇಂಜ್ ಅಲ್ಲಿ ಜನರಲ್ಲಿ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ. ಅದು ಸ್ವಲ್ಪ ಕಡಿಮೆ ಇರ್ತದೆ, ಬಟ್ ಅದರಿಂದಾಗಿ ಯಾವುದೇ ಒಂದು ಕಾನ್ಸಿಕ್ವೆನ್ಸ್ಗಳಿರುವುದಿಲ್ಲ. ಸೊ ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲೇಬೇಕಾದ ಅವಶ್ಯಕತೆಯೂ ಬರುವುದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಹೆಚ್ಚು ಗಣನೆಗೆ ತರುವುದಿಲ್ಲ. ಬಟ್ ಯಾವತ್ತು 12 ಕಡಿಮೆ ಆಗ್ತದೆ ಆವಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಮಾಡಬೇಕಾಗ್ತದೆ.
0: ಓಕೆ, ಈಗ ಡಾಕ್ಟರ್ ಹೆಚ್ಚು ಈಗ ಹೇಳ್ತಾ ಇದ್ರೆ ನೀವು ಗಂಡಸರಲ್ಲಿ ಇಷ್ಟು ಪ್ರಮಾಣದಲ್ಲಿ, ಹೆಂಗಸರಲ್ಲಿ ಇಷ್ಟು ಪ್ರಮಾಣದಲ್ಲಿ ಅಂತ, ಯಾರಿಗೆ ಹೆಚ್ಚಾಗಿ ರಕ್ತಹೀನತೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳಿ?
1: ರಕ್ತಹೀನತೆಗಳು ನಾವು ನೋಡಿದ್ರೆ ಏಜ್ ವೈಸ್ ಫಸ್ಟ್ ನೋಡುವುದಾದ್ರೆ ಮಕ್ಕಳಲ್ಲಿ ಮತ್ತೆ ಪ್ರಾಯ ಆದವರಲ್ಲಿ ಹೆಚ್ಚಾಗಿರ್ತದೆ. ಯಾಕೆಂತ ಹೇಳಿದ್ರೆ ಅವರ ಫುಡ್ ಹ್ಯಾಬಿಟ್ಸ್ ಬೇರೆ ಇರ್ತದೆ, ಮಕ್ಕಳು ಸರಿಯಾಗಿ ತಿನ್ನೋದಿಲ್ಲ ಅಥವಾ ಏಜ್ ಆದವರಿಗೆ ತಿನ್ಲಿಕ್ಕೆ ಸರಿಯಾಗಿ ಆಗೋದಿಲ್ಲ, ಆಗ ರಕ್ತಹೀನತೆ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ನಾವು ಬರುವಂತ ಯುವಕರಲ್ಲಿ ನೋಡಿದ್ರೆ ಆವಾಗ ಯುವಕರಲ್ಲಿ ಮೇಯ್ನ್ ಆಗಿ ಲೇಡೀಸ್ ಅಲ್ಲಿ ರಕ್ತಹೀನತೆ ಕಂಡು ಬರುವಂತದ್ದು ಚಾನ್ಸಸ್ ಜಾಸ್ತಿ. ಗಂಡಸರಲ್ಲಿ ಅಷ್ಟೊಂದು ರಕ್ತ ಪ್ರಮಾಣದಲ್ಲಿ ಬರುವುದಿಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತೇಳಿ, ನಾನೀಗ ನೋಡುವಂತ ಪೇಷಂಟ್ ಗಳನ್ನು ನೋಡಿದ್ರೆ, ದಿನನಿತ್ಯ ನೋಡುವ ಪೇಷಂಟ್ ಗಳನ್ನು ನೋಡಿದ್ರೆ, ಶೇಕಡ 80-85% ಲೇಡೀಸೇ ಇರ್ತಾರೆ, ಕೇವಲ 10-15% ಮಾತ್ರ ಯುವಕರಿರ್ತಾರೆ. ಈ ನಮ್ಮ ಸಾಧಾರಣ ಒಂದು 18-45 ಏಜ್ ಅನ್ನು ನಾವು ತಗೊಂಡ್ರೆ ಅದರಲ್ಲಿ ಒಂದು ಗಂಡಸರಲ್ಲಿ ಬರೀ ಒಂದು 10-15% ಜನಕ್ಕೆ ಮಾತ್ರ ರಕ್ತಹೀನತೆ ಕಂಡು ಬರ್ತದೆ.
0: ಓಕೆ, ಹಾಗಾಗಿ ಹೆಂಗಸರಲ್ಲಿ ಅಥವಾ ಯುವತಿಯರಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಾವು ಇಟ್ಟಿರುವಂತಹ ಟಾಪಿಕ್ ಕೂಡ ಅಷ್ಟೇ, ಯುವ ಜನರಲ್ಲಿ ಕಂಡು ಬರುವಂತಹ ರಕ್ತಹೀನತೆ ಸಮಸ್ಯೆಗಳು ಅಂತ. ಈ ರಕ್ತಹೀನತೆ ಸಮಸ್ಯೆ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ಕಂಡು ಬರೋದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರ್ತದೆ?
1: ಈಗ ರಕ್ತಹೀನತೆ ಬರುವುದಕ್ಕೆ ನಾವು ಅದನ್ನ ನಾವು ವಿಶ್ಲೇಷಿಸೋದಾದರೆ, ನಾವು ಮೇನ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ರೂಟ್ ಕಾಸ್ ಅಂತ ಹೇಳ್ತೀವಿ ನಾವು. ರಕ್ತಹೀನತೆ ಎಷ್ಟೊಂದು ಜನ ಎಂತ ಮಾಡ್ತಾರೆ ಅಂತೇಳಿ, ಈ ರಕ್ತಹೀನತೆ ಅನ್ನೋದು ಕಾಯಿಲೆ ಅಂತ ತಿಳ್ಕೊಳ್ತಾರೆ. ಈ ರಕ್ತಹೀನತೆ ಅಂದ್ರೆ ಅವರಿಗೆ ಅನಿಮಿಯ ಉಂಟು ಅಂತ. ಅನಿಮಿಯ ಉಂಟು ಅಂತ ಹೇಳೋದು ಕಾಯಿಲೆ ಅಲ್ಲ. ಅನಿಮಿಯ ಅಂತ ಹೇಳುವಂತದ್ದು ಕೇವಲ ಒಂದು ರೋಗ ಲಕ್ಷಣ. ಯಾವುದೋ ದೇಹದಲ್ಲಿ ಒಂದು ತೊಂದರೆ ಆಗಿದೆ, ಅದರ ಸೆಕೆಂಡರಿ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ. ಸೊ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ತಕ್ಷಣ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ. ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂದ್ರೆ ಅದು ಯಾವ ಕಾರಣಕ್ಕೆ ಅಂತ ಹೇಳೋದನ್ನು ಪರೀಕ್ಷಿಸಿ ಅದರ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗ್ತದೆ. ಹಾಗೆ ಆ ಕಾರಣಗಳನ್ನು ನಾವು ಹುಡುಕ್ತಾ ಹೋದ್ರೆ ನಾವು ಬ್ರಾಡ್ ಆಗಿ 3 ಕ್ಯಾಟಗರಿ ಮಾಡಬಹುದು. ಒಂದು, ರಕ್ತದ ಉತ್ಪತ್ತಿ ಆಗದೇ ಇರೋದು ಸರಿಯಾಗಿ. ಇನ್ನೊಂದು, ರಕ್ತ ನಾಶ ಆಗಿ ಹೋಗುವಂತದ್ದು. ಇನ್ನೊಂದು, ರಕ್ತ ಸೋರಿ ಹೋಗುವಂತದ್ದು. 3 ರೀತಿಯಲ್ಲಿ ರಕ್ತಹೀನತೆ ಬರಬಹುದು. ಈಗ ರಕ್ತ ಉತ್ಪತ್ತಿ ಆಗದೇ ಇರೋದು, ಈ ಉತ್ಪತ್ತಿ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಕಾಮನ್ ಕಾಸ್ ಅಂತ ಹೇಳಿದ್ರೆ ಕಬ್ಬಿಣಾಂಶ ಕಡಿಮೆ ಆಗೋದು ದೇಹದಲ್ಲಿ, ಅಥವಾ ಪೌಷ್ಟಿಕಾಂಶಗಳು ಕಡಿಮೆ ಆಗಿ ಅದರಿಂದಾಗಿ ಏನಾಗ್ತದೆ. ಈಗ ಒಂದು ಫ್ಯಾಕ್ಟರಿ ಉಂಟು, ಅಲ್ಲಿ ಏನೋ ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಫ್ಯಾಕ್ಟರಿ ಉಂಟು, ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ, ಕೆಲಸದವರು ಇರ್ತಾರೆ, ಆಫೀಸ್ ಇರ್ತದೆ, ಕೆಲಸದವರಿಗೆ ಸಂಬಳ ಬರ್ತದೆ, ಅದೆಲ್ಲ ಇರ್ತದೆ. ಬಟ್ ರಾ ಮೆಟೀರಿಯಲ್ ಬರಲಿಲ್ಲ ಅಂದ್ರೆ ಅವ್ರು ಕಾರನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗುದು. ಹಾಗೇನೆ ನಮ್ಮ ದೇಹದಲ್ಲಿ ಬೋನ್ ಮ್ಯಾರೋ ಇರ್ತದೆ, ಅಲ್ಲಿ ಒಳಗೆ ರಕ್ತವನ್ನು ಉತ್ಪಾದನೆ ಮಾಡುವ ಕಣಗಳಿರ್ತವೆ, ಅದೆಲ್ಲವೂ ಆಕ್ಟಿವ್ ಆಗಿರ್ತದೆ, ಅದಕ್ಕೆ ಏನು ತೊಂದರೆ ಇರೋದಿಲ್ಲ. ಆದ್ರೆ ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ ಏನಿರ್ತದೆ, ಪ್ರೋಟೀನ್ ಇರ್ಬಹುದು, ಕಬ್ಬಿಣಾಂಶ ಇರ್ಬಹುದು, ವಿಟಮಿನ್ B12, ಫೋಲಿಕ್ ಆಸಿಡ್, ಕ್ಯಾಲ್ಸಿಯಂ, ಪೈರಿಡಾಕ್ಸಿನ್ ಅಂತ ಹೇಳ್ತೇವೆ, ವಿಟಮಿನ್ B6 ಅಂತ ಹೇಳ್ತೇವೆ, ಈ ಎಲ್ಲ ಜಿಂಕ್, ವಿಟಮಿನ್ ಸಿ, ಈ ಎಲ್ಲ ಪೌಷ್ಟಿಕಾಂಶಗಳ ದೇಹದಲ್ಲಿ ಕಡಿಮೆ ಆದಾಗ ಆವಾಗ ಏನಾಗ್ತದೆ, ಫ್ಯಾಕ್ಟರಿಯಲ್ಲಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ರಾ ಮೆಟೀರಿಯಲ್ ಇಲ್ಲ, ಸೊ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಇದು ಅತ್ಯಂತ ಕಾಮನ್ ಕಾಸ್ ಆಯ್ತಾ. ಇನ್ನು ಕೆಲವೊಂದ್ ಜನಕ್ಕೆ ಗ್ರಾಚಾರ ಹಾಳಾಗಿರ್ತದೆ, ಏನಾಗ್ತದೆ ಅಂತ ಹೇಳಿದ್ರೆ, ಐದರ್ ಫ್ಯಾಕ್ಟರಿ ವರ್ಕರ್ಸ್ ಸ್ಟ್ರೈಕಿಗೆ ಹೋಗ್ತಾರೆ ಅಥವಾ ಫ್ಯಾಕ್ಟರಿ ಮುಚ್ಚಿ ಹೋಗ್ತದೆ. ಇದನ್ನು ನಾವು ಬೋನ್ ಮ್ಯಾರೋ ಫೇಲ್ಯೂರ್ ಅಂತ ಹೇಳ್ತೇವೆ. ಇದು ಕೇವಲ 1.5-1% ಜನರಲ್ಲಿ ಕಂಡು ಬರ್ತದೆ ಅಷ್ಟೇ, ಅದರ ಬಗ್ಗೆ ಏನು ಹೆದರುವ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ನಾವು ಅದರ ಬಗ್ಗೆ ಆಲೋಚನೆ ಮಾಡ್ಬೇಕಾಗ್ತದೆ. ಏನು ಅಂತ ಹೇಳಿದ್ರೆ, ರಕ್ತ ಉತ್ಪತ್ತಿ ಆಗೋದೇನಿಲ್ತದೆ, ಈಗ ಹಾರ್ಟ್ ಫೇಲ್ ಆಗಿದೆ, ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದ್ರೆ, ಹಾಗೆ ಬೋನ್ ಮ್ಯಾರೋ ಕೂಡ ಫೇಲ್ ಆಗುವಂತ ಚಾನ್ಸಸ್ ಇರ್ತದೆ. ಈ ಬೋನ್ ಮ್ಯಾರೋ ಫೇಲ್ ಆಗುವಂತದ್ದು ಸಣ್ಣ ಮಕ್ಕಳಲ್ಲಿ ಮತ್ತೆ ಪ್ರಾಯ ಆದವರಲ್ಲಿ ಚಾನ್ಸಸ್ ಜಾಸ್ತಿ, ಯುವಕರಲ್ಲಿ ಅದು ಚಾನ್ಸಸ್ ಕಡಿಮೆ. ಆದ್ರೂ ಕೂಡ ಬರಬಾರ್ದು ಅಂತ ಇಲ್ಲ, ಯುವಕರಲ್ಲಿ ಕೂಡ ಬರುವಂತಹ ಚಾನ್ಸಸ್ ಇರ್ತದೆ. ಸೊ ಅದರಿಂದಾಗಿ ರಕ್ತಹೀನತೆ ಬರಬಹುದು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಪೌಷ್ಟಿಕಾಂಶಗಳು ಕಡಿಮೆ ಆದಾಗ ಹೆಚ್ಚಾಗಿ ಹಿಮೋಗ್ಲೋಬಿನ್ ಮೈನ್ ಆಗಿ ಕಡಿಮೆ ಆಗ್ತದೆ, ಅಪರೂಪಕ್ಕೆ ಬಿಳಿ ರಕ್ತಕಣ ಅಥವಾ ಪ್ಲೇಟ್ಲೆಟ್ ಸ್ವಲ್ಪ ಕಡಿಮೆ ಆಗ್ಬಹುದು. ಆದ್ರೆ ಈ ಬೋನ್ ಮ್ಯಾರೋ ಫೇಲ್ಯೂರ್ ಆದಾಗ ನಮ್ಮ ಹಿಮೋಗ್ಲೋಬಿನ್ ನ ಜೊತೆ ಜೊತೆಗೆ ಇದು ಬಿಳಿ ರಕ್ತ ಕಣಗಳು ಹಾಗೆ ಪ್ಲೇಟ್ಲೆಟ್ ಎಲ್ಲವೂ ಕೂಡ ಕಡಿಮೆ ಆಗ್ತದೆ ಅಲ್ಲಿ. ಇನ್ನೀಗ ಅದು ಉತ್ಪಾದನೆ ಆಗದೆ ಇರುವಂತದ್ದು. ಇನ್ನೀಗ ನೆಕ್ಸ್ಟ್ ರಕ್ತ ನಾಶ ಆಗಿ ಹೋಗುವಂತದ್ದು ಅಂತ, ಈ ರಕ್ತ ನಾಶ ಆಗಿ ಹೋಗುವಂತದ್ದು ಅದು ಯುವಕರಲ್ಲಿ ತುಂಬಾ ಕಾಮನ್, ಸಣ್ಣ ಮಕ್ಕಳು ಅಥವಾ ಪ್ರಾಯದವರಲ್ಲಿ ಅದು ಚಾನ್ಸಸ್ ಕಡಿಮೆ ಅದು ಯುವಕರಲ್ಲಿ. ಏನಂದ್ರೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ಆಟೋ ಇಮ್ಯೂನ್ ಅಂತ ಹೇಳಿದ್ರೆ ಆಟೋ ಅಂತ ಹೇಳಿದ್ರೆ ಸೆಲ್ಫ್ ಇಮ್ಯೂನ್, ನಮ್ಮ ಇಮ್ಯೂನ್ ಪವರ್, ನಮ್ಮ ರೆಸಿಸ್ಟೆನ್ಸ್ ಪವರ್. ಈಗ ಕೋವಿಡ್ ನಂತರ ಎಲ್ರಿಗೂ ಕೂಡ ಇಮ್ಯುನಿಟಿ ಅನ್ನೋದು ಗೊತ್ತುಂಟು ಈಗ. ಸೊ ಈ ಇಮ್ಯೂನ್ ಪವರ್ ಏನಾಗ್ತದೆ, ಕೆಲವೊಮ್ಮೆ ಯಾವುದೋ ಕಾರಣಕ್ಕೆ ಅದಕ್ಕೆ ಹುಚ್ಚಿಡಿತದೆ. ಅದು ಬಂದು ನಮ್ಮ ದೇಹದಲ್ಲಿ ದೇಹವನ್ನು ಅಟ್ಯಾಕ್ ಮಾಡುವಂತ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅನ್ನು ಅಟ್ಯಾಕ್ ಮಾಡೋದರ ಬದಲು ನಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಆಟೋಇಮ್ಯೂನ್ ಡಿಸೀಸ್ಗಳನ್ನ ನಾವು ಬೇರೆ ಬೇರೆ ಕ್ಲಾಸಿಫೈ ಮಾಡ್ತಾರೆ. ಗಂಟುಗಳಿಗೆ ಪೆಟ್ಟಾದ್ರೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅದೇ ಕಿಡ್ನಿಗಳಿಗೆ ಏಟಾಯ್ತು ಅಂತ ಹೇಳಿದ್ರೆ ಎಸ್ ಎಲ್ ಇ ಅಂತ ಹೇಳ್ತೇವೆ. ಹಾಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನ ನಾವು ಹೇಳ್ತೇವೆ. ಅದರಲ್ಲಿ ಒಂದು ಕಾಯಿಲೆ ಆಟೋ ಇಮ್ಯೂನ್ ಹಿಮಲೈಟಿಕ್ ಅನಿಮಿಯಾ ಅಂತ ಹೇಳ್ತೇವೆ. ಏನು ಅಂತ ಹೇಳಿದ್ರೆ ಈ ಪ್ರತಿಕಾಯಗಳು, ಏನು ಇಮ್ಯೂನ್ ಪವರ್ ಏನಿರ್ತದೆ, ಅದು ಬಂದು ಕೆಂಪು ರಕ್ತ ಕಣಗಳನ್ನ ನಾಶ ಮಾಡ್ತಾ ಹೋಗ್ತದೆ. ಸೊ ಇದು ಆಟೋ ಇಮ್ಯೂನ್ ಹಿಮಲೈಟಿಕ್ ಅನಿಮಿಯಾ ಅಂತ. ಇದು ಸ್ವಲ್ಪ ನಮ್ಮ ಪೌಷ್ಟಿಕಾಂಶಗಳು ಕಮ್ಮಿ ಆದಕ್ಕಿಂತ ಸ್ವಲ್ಪ ಗಂಭೀರ ಸ್ವರೂಪದ ಕಾಯಿಲೆ. ಯಾಕೆಂತ ಹೇಳಿದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಬರುವಂತ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಡೆಫಿನೆಟ್ ಆದ ಟ್ರೀಟ್ಮೆಂಟ್ ಅನ್ನು ಮಾಡಬೇಕಾಗ್ತದೆ. ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ರಕ್ತ ನಾಶ ಆಗೋದು ಇರ್ತದೆ. ಈಗ ಕೆಲವೊಂದು ಜನಕ್ಕೆ ಏನಾಗ್ತದೆ, ಬೈ ಬರ್ತ್ ರಕ್ತದಲ್ಲಿ ಕೆಲವೊಂದು ಎನ್ಸೈಮ್ಗಳಿರುವುದಿಲ್ಲ. ಈಗ ಏನು ಅಂತ ಹೇಳಿ, ನಾವೀಗ ತಿನ್ನುವ ಫುಡ್ ಅಲ್ಲಿರ್ಬೋದು, ನಾವೇನೋ ಮೆಡಿಸಿನ್ ತಗೊಳ್ತೇವೆ, ನಮಗೆ ದೇಹದಿಂದ ಕುಡಿಯುವ ನೀರಲ್ಲಿರ್ಬೋದು, ಬೇರೆ ಬೇರೆ ಕೆಮಿಕಲ್ಗಳು ನಮ್ಮ ದೇಹಕ್ಕೆ ಸೇರ್ತಾ ಇರ್ತದೆ. ಆ ಕೆಮಿಕಲ್ಗಳು ಬಂದು ನಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡುವಂತ ಚಾನ್ಸಸ್ ಇರ್ತದೆ. ಆಗ ಆ ಕೆಮಿಕಲ್ಗಳಿಂದ ದೇಹಕ್ಕೆ ಡ್ಯಾಮೇಜ್ ಆಗದೇ ಇರುವ ಹಾಗೆ ಪ್ರಿವೆಂಟ್ ಮಾಡಲಿಕ್ಕೆ ಕೆಲವು ಎನ್ಸೈಮ್ಗಳು ರಕ್ತದಲ್ಲಿ ಇರ್ತದೆ. ಒಂದು G6PD ಅಂತ ಹೇಳ್ತೇವೆ, ಗ್ಲುಕೋಸ್ 6-ಫಾಸ್ಫೇಟ್ ಡಿಹೈಡ್ರೋಜಿನೇಸ್ ಅಂತ ಹೇಳ್ತೇವೆ, ಮತ್ತೆ ಪೈರುವೇಟ್ ಕೈನೇಸ್ ಅಂತ ಹೇಳ್ತೇವೆ. ಈ ಎಲ್ಲ ಎನ್ಸೈಮ್ಗಳು ಕೆಲವೊಮ್ಮೆ ಜನ್ಮಗತವಾಗಿ ಜೆನೆಟಿಕ್ ಆಗಿ ಉತ್ಪಾದನೆ ಆಗುವುದಿಲ್ಲ ವ್ಯಕ್ತಿಯಲ್ಲಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ದೇಹಕ್ಕೆ ಯಾವುದಾದ್ರೂ ಕೆಮಿಕಲ್ನ ಡ್ಯಾಮೇಜ್ ಆದಾಗ ರಕ್ತ ಕಣಗಳು ನಾಶ ಆಗ್ತಾ ಹೋಗ್ತವೆ. ಇದರ ಪ್ರೊಟೆಕ್ಷನ್ ಇಲ್ಲದೆ ಇರೋ ಕಾರಣ ಈಗ ಕ್ಲಾಸಿಕಲ್ ಆಗಿ ಈಗ ತುಂಬಾ ಕಡಿಮೆ ಆಗಿದೆ. ಬಟ್ ಮೊದಲೆಲ್ಲ ಏನು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಮಲೇರಿಯಾ ರ್ಯಾಂಪೆಂಟ್ ಇತ್ತು. ಸೊ ಮಲೇರಿಯಾಕ್ಕೆ ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ರು. ಅದಾದ ಮೇಲೆ ಮತ್ತೆ ಬರಬಾರ್ದು ಅಂತ ಹೇಳೋದಕ್ಕೆ ಬೇಕಾಗಿ ಪ್ರೆಮೆಕ್ವಿನ್ ಅಂತ ಹೇಳುವಂತ ಒಂದು ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ರು. ಆವಾಗ ಏನಿಲ್ಲ ಅಂತ ಹೇಳಿದ್ರು, ನಾನು ವಾರಕ್ಕೆ ಒಂದು ಅಥವಾ ಇಬ್ರು ಪೇಷಂಟ್ ಅನ್ನು ನೋಡ್ತಾ ಇದ್ದೆ. ಏನು ಅಂತ ಹೇಳಿದ್ರೆ ಆ ಪ್ರೆಮೆಕ್ವಿನ್ನಿಂದಾಗಿ ರಕ್ತ ನಾಶ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅಡ್ಮಿಟ್ ಆಗುವವರು, ಮಲೇರಿಯ ಗುಣ ಆಗಿ ಮನೆಗೆ ಹೋಗಿರ್ತಾರೆ ಮತ್ತೆ ಬಂದು ಅಡ್ಮಿಟ್ ಆಗ್ತಾರೆ. ಹಿಮೋಗ್ಲೋಬಿನ್ 5 ಇಳಿತದೆ, 3 ಇಳಿತದೆ. ಹಾಗಾಗುವಂಥದ್ದು ಅದು ಅದು ಬೈ ಬರ್ತ್ ಬರುವಂತ ಕಾಯಿಲೆಗಳು ಅಪರೂಪಕ್ಕೆ ಇರ್ತದೆ. ಸೊ ಅದನ್ನು ಯಾರು ಕೂಡ ನನಗೆ ಉಂಟಾ ಅಂತ ಹೋಗಿ ಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದ ಅಂತ ಸಂದರ್ಭ ಬಂದಾಗ ಅದನ್ನ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಸಪೋಸ್ ಯಾರಿಗಾದ್ರೂ ಇದ್ರೆ ಮತ್ತೆ ಅವರ ಮನೆಯವರಿಗೆ ಸ್ಕ್ರೀನ್ ಮಾಡಿ ನೋಡ್ತೇವೆ ಅದನ್ನು. ಇದು ರಕ್ತ ನಾಶ ಆಗುವಂತದ್ದು ಕಾಯಿಲೆ. ಇನ್ನು ಕೆಲವೊಂದು ಜನಕ್ಕೆ ಏನಂದ್ರೆ ಹಾರ್ಟಿನ ವಾಲ್ವಿನ ಪ್ರಾಬ್ಲಮ್ ಇರ್ತದೆ. ಅದರಲ್ಲೂ ಕೂಡ ಈ ವಾಲ್ವ್ ಹಾರ್ಟ್ ಇಂದ ಒಂದು ಚೇಂಬರ್ ಇಂದ ಇನ್ನೊಂದು ಚೇಂಬರ್ಗೆ ಅದು ಸ್ಟ್ರೀಮ್ ಲೈನ್ ಆಗಿ ಬ್ಲಡ್ ಫ್ಲೋ ಆಗಬೇಕು. ಈಗ ಲೆಫ್ಟ್ ಏಟ್ರಿಯಂ ಇಂದ ಲೆಫ್ಟ್ ವೆಂಟ್ರಿಕಲ್ಗೆ, ಲೆಫ್ಟ್ ವೆಂಟ್ರಿಕಲ್ ಇಂದ ಅದು ಅಯೋರ್ಟಕ್ಕೆ ಬ್ಲಡ್ ಅನ್ನು ಹೋಗ್ಬೇಕು. ಒಂದೇ ದಾರಿಯಲ್ಲಿ ಹೋಗ್ಬೇಕು. ಅದೇ ದಾರಿಯಲ್ಲಿ ಹೋಗ್ಲಿಕ್ಕೆ ಬೇಕಾಗಿ ಏಕಮುಖ ಕವಾಟಗಳು ಅಂತ ಹೇಳ್ತೇವೆ. ಒಂದೇ ಸೈಡ್ ಫ್ಲೋ, ಯೂನಿ ಡೈರೆಕ್ಷನಲ್ ಬ್ಲಡ್ ಫ್ಲೋ ಅನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ವಾಲ್ವ್ಗಳಿರ್ತದೆ. ಆ ವಾಲ್ವ್ಗಳಿಗೆ ಡ್ಯಾಮೇಜ್ ಆದಾಗ ಏನಾಗ್ತದೆ ಅಂತಂದ್ರೆ ರಕ್ತ ಉಲ್ಟ ಹೋಗ್ತದೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಲೆಫ್ಟ್ ಏಟ್ರಿಯಮಿಗೆ ಹೋಗ್ಬಹುದು, ಅಥವಾ ಅಯೋರ್ಟದಿಂದ ಮತ್ತೆ ಪುನಃ ವೆಂಟ್ರಿಕಲ್ಗೆ ಬ್ಲಡ್ ಬರಬಹುದು. ಈ ರಿವರ್ಸ್ ಬಂದಾಗ ಅದನ್ನು ರೀಗರ್ಜಿಟೇಷನ್ ಅಂತ ಹೇಳ್ತೇವೆ, ವಾಲ್ವ್ಯುಲರ್ ರೀಗರ್ಜಿಟೇಷನ್. ಅಂತ ಸಂದರ್ಭದಲ್ಲಿ ಅಲ್ಲಿ ಸ್ಮೂತ್ ಫ್ಲೋ ಇರುವುದಿಲ್ಲ ಬ್ಲಡ್ ಇಂದು. ಆವಾಗ ರಕ್ತ ಕಣಗಳು ಅಲ್ಲಿ ಸಿಗಾಕೊಂಡು ಅಲ್ಲಿ ನಾಶ ಆಗಿ, ಅದರಿಂದಾಗಿ ಕೂಡ ರಕ್ತ ಕಣಗಳು ನಾಶ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗುವಂತ ಚಾನ್ಸಸ್ ಇರ್ತದೆ. ಈಗ ಬಟ್ ಆ ವಾಲ್ವ್ಯುಲರ್ ಹಾರ್ಟ್ ಡಿಸೀಸ್ ನ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಈಗ ನಾನು ಆಕ್ಚುಲಿ MBBS ಮಾಡೋ ಕಾಲಕ್ಕೆ ಎಷ್ಟು ನಾವು ನೋಡ್ತಾ ಇದ್ವಿ ಅಷ್ಟು ಈಗ ನೋಡುದಿಲ್ಲ, ತುಂಬಾ ಕಡಿಮೆ ಆಗಿದೆ ಈಗ. ಬಟ್ ಅದು ಒಂದು ಇಂಪಾರ್ಟೆಂಟ್ ಆದ ಕಾರಣ ಬರ್ತದೆ. ಇನ್ನೀಗ ರಕ್ತ ಸೋರಿ ಹೋಗುದು. ಈ ರಕ್ತ ಸೋರಿ ಹೋಗುವುದರಲ್ಲಿ ಮೋಸ್ಟ್ ಕಾಮನ್ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತದ್ದು ಲೇಡೀಸ್ ಅಲ್ಲಿ ಪೀರಿಯಡ್ಸ್ ಟೈಮಲ್ಲಿ. ನ್ಯಾಚುರಲ್, ದೇವರು ಪ್ರಕೃತಿದತ್ತವಾಗಿ ಕೊಟ್ಟಿರುವಂತ ಒಂದು ಮೆಕ್ಯಾನಿಸಮ್. ಏನು ಅಂತ ಹೇಳಿದ್ರೆ ಪ್ರತಿ ಪೀರಿಯಡ್ಸ್ ಅಲ್ಲಿ ಆ ಇದು ಆ ಮೊಟ್ಟ ಏನು ಹಾರ್ಮೋನಲ್ ಸೈಕಲ್ ಇದೆ ಅಲ್ಲಿ ಪ್ರತಿ ತಿಂಗಳು ಆ ಗರ್ಭಕೋಶ ಒಂದು ಮಗುವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಬೇಕಾದಾಗ ಪ್ರಿಪರೇಷನ್ ಮಾಡಿ ಇರ್ತದೆ. ಆವಾಗ ಅಲ್ಲಿ
2: ಆ ಮಹಿಳೆ ಗರ್ಭಿಣಿ ಆಗದೇ ಇದ್ದ ಸಂದರ್ಭದಲ್ಲಿ ಆ ಏನು ಪ್ರಿಪರೇಷನ್ ಆಗಿರ್ತದೆ ಗರ್ಭಕೋಶದೊಳಗೆ, ಅದು ಎಂಡೋಮೆಟ್ರಿಯಲ್ ಚೇಂಜಸ್ ಅಂತ ಹೇಳ್ತೇವೆ, ಅದು ಹೊರಟೋಗ್ಬೇಕು, ಅದು ಹಾಗೆ ಇರ್ಲಿಕ್ಕೆ ಆಗುದಿಲ್ಲ. ಸೊ ಅದು ಶೆಡ್ ಆಗಿ ಹೋಗ್ತದೆ. ಆ ಎಂಡೋಮೆಟ್ರಿಯಲ್ ಲೈನಿಂಗ್ ಹೋಗುವಾಗ ಅದರೊಟ್ಟಿಗೆ ಸ್ವಲ್ಪ ರಕ್ತ ಕೂಡ ಕಡಿಮೆ ಆಗ್ತದೆ. ಬಟ್ ಕೆಲವೊಂದು ಜನಕ್ಕೆ ಅದು ಜಾಸ್ತಿ ಇರ್ತದೆ, ಯಾವುದೋ ಕಾರಣಗಳಿರ್ಬೋದು, ಅದನ್ನ ಮತ್ತೆ ನಾವು ಡಿಸ್ಕಸ್ ಮಾಡುವ. ಆದ್ರಿಂದಾಗಿ ರಕ್ತ ಪ್ರತಿ ತಿಂಗಳು ಒಬ್ಬ ಮಹಿಳೆ 80-150 ml ಬ್ಲಡ್ ಅನ್ನ ಅದು ನ್ಯಾಚುರಲ್ ಆಗಿ ಲಾಸ್ ಆಗ್ತದೆ. ಬಟ್ ಕೆಲವೊಂದು ಜನಕ್ಕೆ 500 ml ಬ್ಲಡ್ ಹೋಗುದು ಇರ್ತದೆ ಈಗ. ಸೊ ಅದರಿಂದಾಗಿ ರಕ್ತಹೀನತೆ ಕಂಡು ಬರ್ತದೆ. ಅವಾಗ ಅದೇ ಏನಾಗ್ತದೆ, ಪ್ರತಿ ತಿಂಗಳು ಅಷ್ಟು ಬ್ಲಡ್ ಲಾಸ್ ಆಗ್ತಿದ್ದಾಗ ಅಷ್ಟೇ ಫುಡ್ ಹೋಗ್ಬೇಕು, ಅಷ್ಟೇ ಪೌಷ್ಟಿಕಾಂಶಗಳು ದೇಹಕ್ಕೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ನಿಧಾನಕ್ಕೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ. ಇನ್ನೀಗ ಮತ್ತೆ ಯುವಕರಲ್ಲಿ ಬರುವ ಇನ್ನೊಂದು ಕಾಮನ್ ಇದು ಅಂದ್ರೆ ಗಂಡಸರಲ್ಲಿ ಬರಬಹುದು, ಹೆಂಗಸರಲ್ಲಿ ಬರಬಹುದು. ಏನು ಅಂತ ಹೇಳಿದ್ರೆ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂತ ಹೇಳ್ತೇವೆ, ಕರುಳಲ್ಲಿ ಹುಣ್ಣಾಗುವಂತದ್ದು. ಕರುಳಲ್ಲಿ ಹುಣ್ಣಾಗಿ ಅಲ್ಲಿಂದ ರಕ್ತ ಸೋರಿ ಹೋಗಿ ಅದರಿಂದಾಗಿ ರಕ್ತಹೀನತೆ ಉಂಟಾಗುವಂತದ್ದು. ಸೊ ಯಂಗ್ಸ್ಟರ್ಸ್ ಲೇಡೀಸ್ ಆದ್ರೆ ನಾವು ಪೀರಿಯಡ್ಸ್ ಅನ್ನು ಕರೆಕ್ಷನ್ ಮಾಡ್ತೇವೆ. ಪೀರಿಯಡ್ಸ್ ಕರೆಕ್ಟ್ ಆಗಿಯೂ ರಕ್ತಹೀನತೆ ಇಂಪ್ರೂವ್ ಆಗ್ಲಿಲ್ಲ ಅಂದ್ರೆ, ಅಥವಾ ಗಂಡಸರಲ್ಲಿ ಬಂದ್ರೆ, ಇನ್ವೇರಿಯಬ್ಲಿ ನಾವು ಎಂಡೋಸ್ಕೋಪಿ ಅಥವಾ ಅಂದ್ರೆ ಬಾಯೊಳಗೆ ಟ್ಯೂಬ್ ಹಾಕಿ ಟೆಸ್ಟ್ ಮಾಡೋದು ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳ್ತೇವೆ, ಮೋಷನ್ ಹೋಗೋಲ್ಲಿ ಟ್ಯೂಬ್ ಹಾಕಿ ಟೆಸ್ಟ್ ಮಾಡೋ ಅದು ಮಾಡಿಸ್ತೇವೆ. ಯಾಕಂದ್ರೆ ಕರುಳಲ್ಲಿ ಹುಣ್ಣಾಗಿದ್ಯಾ ಏನು ಅಂತ ನೋಡ್ಬೇಕು ಅಂತ ಹೇಳಿಕೊಂಡು ಅಂತ. ಸೊ ಇನ್ನೊಂದು ಕಾಮನ್ ಕಾಸ್ ಅಂತ ಹೇಳಿದ್ರೆ ಇದು ಯಾರಿಗೆ ಬೇಕಾದ್ರೂ ಬರ್ಬೋದು, ಹುಳದ ತೊಂದರೆ. ಹುಳಬಾಧೆಯಲ್ಲಿ ಕೂಡ ಇದೇ ರೀತಿ ಆಗ್ತದೆ. ಈ ಹುಳಬಾಧೆ ಯಾರಿಗೆ ಬರ್ಬೋದು ಅಂದ್ರೆ ಯಾರಿಗೆ ಬೇಕಾದ್ರೂ ಬರ್ಬೋದು. ಯಾಕೆಂತ ಹೇಳಿದ್ರೆ ಮೋಸ್ಟ್ ಕಾಮನ್ ಆಗಿ ಹುಳಬಾಧೆ ತರಕಾರಿ ತಿನ್ನುವರಲ್ಲಿ ಬರ್ತದೆ. ಯಾಕೆಂತ ಹೇಳಿದ್ರೆ ಈ ನಾವು ಗಿಡವನ್ನು ಬೆಳೆಯುವಾಗ, ಈ ತರಕಾರಿಯನ್ನು ಬೆಳೆಯುವಾಗ ಅದಕ್ಕೆ ಪೌಷ್ಟಿಕಾಂಶ ಆಗಿ ನಾವು ಗೊಬ್ಬರ ಹಾಕ್ತೇವೆ. ಈ ಗೊಬ್ಬರದಲ್ಲಿ ಆ ಹುಳದ ಮೊಟ್ಟೆ ಇರ್ತದೆ, ಆಯ್ತಾ. ಸೊ ಅದು ನಮ್ಮ ಈ ತರಕಾರಿಗಳಲ್ಲಿ ಎಸ್ಪೆಷಲಿ ಸೌತೆಕಾಯಿಗಳಲ್ಲಿ ಅದರಲ್ಲೆಲ್ಲ ಅದು ಆ ತರಕಾರಿಯ ಸರ್ಫೇಸ್ ಅಲ್ಲಿ ಅಂಟಿಕೊಂಡಿರ್ತದೆ. ಆ ತರಕಾರಿಯನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಸಿಪ್ಪೆ ತೆಗೆದು ತಿನ್ನದೆ ಹಾಗೆ ತಿಂದ್ರೆ ಆವಾಗ ಆ ಮೊಟ್ಟೆ ನಮ್ಮ ಹೊಟ್ಟೆ ಒಳಗೆ ಹೋಗ್ತದೆ. ಅದರಿಂದ ಅಲ್ಲಿ ಹೊಟ್ಟೆ ಒಳಗೆ ಹೋದ ಮೇಲೆ ಅದಲ್ಲಿ ಅದರ ಸೈಕಲ್ಸ್ ಇಲ್ಲ ಇಲ್ಲ, ಅದು ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ನಾಶ ಆಗುದಿಲ್ಲ. ಅದು ಕರುಳಲ್ಲಿ ಹೋಗಿ ಅಲ್ಲಿಂದ ಅದು ಸೈಕಲ್ ಅನ್ನ ಮುಂದುವರಿಸಿ ಜಂತು ಹುಳದ ಕಾಟ ಬರ್ತದೆ. ಸೊ ಮತ್ತೆ ಮಕ್ಕಳಲ್ಲಿ ತುಂಬಾ ಕಾಮನ್ ಇದು, ಹುಳದ ಪ್ರಾಬ್ಲಮ್ ಮಕ್ಕಳಲ್ಲಿ ತುಂಬಾ ಕಾಮನ್, ಬಟ್ ಯುವಕರಲ್ಲಿ ಯುವತಿಯರಲ್ಲಿ ಕೂಡ ಬರಬಹುದು. ಸೊ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ. ನಾನು ನಾನ್ ವೆಜ್ ತಿನ್ನುವುದಿಲ್ಲ, ಹಾಗೆ ನನಗೆ ಜಂತು ಹುಳದ ಕಾಟ ಬರುವುದಿಲ್ಲ, ಹಾಗೆ ಎಲ್ಲ ನಾವು ಹೇಳಲಿಕ್ಕೆ ಆಗುದಿಲ್ಲ. ಸೊ ಯಾರಿಗೂ ಬರ್ಬೋದು. ಹಾಗಾಗಿ ನಾವು ಕಬ್ಬಿಣಾಂಶ ಕಡಿಮೆ ಇದ್ದು ಬಂದವರಿಗೆ, ಮುಟ್ಟಾದವರಿಗಾದ್ರೆ ಪೀರಿಯಡ್ಸ್ ಇಂದ ಅಂತ ಕ್ಲಿಯರ್ ಗೊತ್ತಿದ್ರೆ ನಾವು ಇದು ಏನು ಮಾಡೋದಿಲ್ಲ, ಇಲ್ಲಾಂದ್ರೆ ಇನ್ವೇರಿಯಬ್ಲಿ ಒಂದು ಡಿವರ್ಮಿಂಗ್ ಟ್ಯಾಬ್ಲೆಟ್ ಕೊಡ್ತೇವೆ, ನೀವು ಇದನ್ನ ತಗೊಳ್ಳಿ ಏನಕ್ಕೂ ಕೂಡ ಅಂತ ಹೇಳ್ಕೊಂಡಂತ. ಯಾಕಂದ್ರೆ ಎಲ್ಲಕ್ಕೂ ಮತ್ತೆ ಪುನಃ ಮೋಷನ್ ಟೆಸ್ಟ್ ಮಾಡಿಕೊಂಡು ಅದರಲ್ಲಿ ಹುಳ ಉಂಟಾ ಇಲ್ವಾ ಅಂತ ನೋಡಿಕೊಂಡು ಹೋಗುದು ಅದೆಲ್ಲ ತುಂಬಾ ಕಂಬರ್ಸಮ, ಪ್ಲಸ್ ಅಷ್ಟೇ ಕಾಸ್ಟು ಆಗ್ತದೆ. ಅದಕ್ಕೆ ಬೇಕಾಗಿ ಒಂದು ಸಿಂಪಲ್ ಒಂದು ಟ್ಯಾಬ್ಲೆಟ್ ಅನ್ನು ಕೊಟ್ಟು ಅಲ್ಲಿಗೆ ನಿವೃತ್ತಿ ಮಾಡ್ತೇವೆ ನಾವು. ಸೊ ಇನ್ನೊಂದು ರಕ್ತ ನಾಶ ಇದು ಸೋರಿ ಹೋಗುದು ಅಂತ ಹೇಳಿದ್ರೆ ಇದು ಪ್ರಾಯ ಆದವರಲ್ಲಿ ಹೆಚ್ಚು ಬರುವಂತದ್ದು. ಏನಂದ್ರೆ ಕ್ಯಾನ್ಸರ್ ಇದ್ರೆ ಹೊಟ್ಟೆಯಲ್ಲಿ ಅಥವಾ ಕರುಳಲ್ಲಿ, ದೊಡ್ಡ ಕರುಳಲ್ಲಿ ಕ್ಯಾನ್ಸರ್ ಇದ್ರೆ ಅಲ್ಲಿಂದಲೂ ರಕ್ತ ಸೋರಿ ಹೋಗಿ ಈ ತರ ರಕ್ತಹೀನತೆ ಬರಬಹುದು.
0: ಇವೆಲ್ಲ ಇಷ್ಟು ಕಾರಣಗಳಿದೆ ಅಲ್ವಾ ರಕ್ತಹೀನತೆ ಉಂಟಾಗೋದಕ್ಕೆ. ನೋಡುವಾಗ ನಮ್ಗೆ ಸಣ್ಣ ವಿಚಾರ ಆಗಿದ್ರು ಕೂಡ ಅದರಲ್ಲಿರುವಂತಹ ವಿಷಯಗಳು ತುಂಬಾ ಇದೆ. ಇನ್ನೊಂದು ಡಾಕ್ಟರ್ ಏನಂದ್ರೆ, ಒಬ್ಬ ವ್ಯಕ್ತಿಗೆ ರಕ್ತಹೀನತೆ ಆಗಿದೆ ಅಂತ ಹೇಳಿ ಯಾವ ಲಕ್ಷಣಗಳಿಂದ ಗುರುತಿಸಿಕೊಳ್ಬಹುದು?
2: ಈಗ ರಕ್ತಹೀನತೆ ಆದಕ್ಕೆ ಅಂತ ಹೇಳಿಕೊಂಡು ಸ್ಪೆಸಿಫಿಕ್ ಆಗಿ ನಾವು ಸಿಂಪ್ಟಮ್ಸ್ ಮತ್ತೆ ಸೈನ್ಸ್ ಅಂತ ಹೇಳ್ತೇವೆ ನಾವು ನಮ್ಮ ಇದರಲ್ಲಿ. ಸಿಂಪ್ಟಮ್ಸ್ ಅಂತ ಹೇಳಿ ರೋಗ ಲಕ್ಷಣಗಳು, ವ್ಯಕ್ತಿ ಏನು ಅನುಭವಿಸ್ತಾನೆ, ಒಬ್ಬ ರೋಗಿ ಅಥವಾ ವ್ಯಕ್ತಿ ಏನು ಅನುಭವಿಸ್ತಾನೆ ಅದು ಸಿಂಪ್ಟಮ್ಸ್. ಸೈನ್ಸ್ ಅಂತ ಹೇಳಿದ್ರೆ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಕಂಡು ಬರುವಂತ ಚಿಹ್ನೆಗಳು, ರೋಗ ಚಿಹ್ನೆಗಳು. ಸೊ ಅದನ್ನು ನೋಡಿದ್ರೆ ಅನಿಮಿಯಾಕ್ಕೆ ಕೇವಲ ಒಂದು ಸಿಂಪ್ಟಮ್, ಒಂದು ರೋಗ ಚಿಹ್ನೆ ಅಷ್ಟೇ ಇರೋದು. ಏನು ಅಂದ್ರೆ ಒಂದು ಪೈಕ ಅಂತ ಹೇಳ್ತೇವೆ. ಪೈಕ ಅಂತ ಹೇಳಿದ್ರೆ ಯಾವುದು ತಿನ್ಲಿಕ್ಕೆ ಆಗುದಿಲ್ಲ ಅದನ್ನು ತಿನ್ನುವಂತ ಒಂದು ಅರ್ಜಿ ಶುರು ಆಗ್ತದೆ. ಕೆಲವು ಪೇಷಂಟ್ಸ್ ಅವರೇ ಹೇಳ್ತಾರೆ, ಬೇಸಿಕಲಿ ಏನಂದ್ರೆ ನನಗೆ ಸರ್ ಅಕ್ಕಿ ತಿನ್ಬೇಕು ಅಂತ ಆಗ್ತದೆ ಅಂತ. ಅನ್ನ ಅಲ್ಲ ರಾ ಅಕ್ಕಿ ಅದನ್ನು ತಿನ್ಬೇಕು ಅಂತ ಆಗ್ತದೆ. ನನಗೆ ಚಾಕ್ ಪುಡಿ ತಿನ್ಬೇಕು ಅಂತ ಆಗ್ತದೆ. ಹಸಿ ಟೊಮೆಟೊ ತಿಂತೇನೆ ನಾನು. ಯಾವ್ದನ್ನ ನಾವು ರುಟೀನ್ ಆಗಿ ತಿನ್ನುವುದಿಲ್ಲ ಅದನ್ನ ತಿನ್ಬೇಕಾದಂತ ಒಂದು ಅರ್ಜಿ ಬರ್ತದೆ. ಸೊ ಅದು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಸಿಗ್ನಲಿಂಗ್ ಬ್ರೈನ್ಗೆ, ಬ್ರೈನ್ ಕೊಡ್ತಾ ಇರೋ ಸಿಗ್ನಲ್ ಬಾಡಿಗೆ ಏನು ಅಂದ್ರೆ ಕಬ್ಬಿಣದ ಅಂಶ ಕಡಿಮೆ ಆಗಿದೆ ದೇಹದಲ್ಲಿ ಅಂತ ಹೇಳ್ಕೊಳ್ಳೋದು. ಸೊ ಹಾಗಿದ್ರೆ ಅದು ದಟ್ ಇಸ್ ಎ ಸ್ಪೆಸಿಫಿಕ್ ಸಿಂಪ್ಟಮ್ ಫಾರ್ ಐರನ್ ಡೆಫಿಷಿಯನ್ಸಿ. ಸೊ ಅದು ಬೇರೆ ಯಾವ ಕಾಯಿಲೆಯಲ್ಲಿ ಕೂಡ ಕಂಡು ಬರೋದಿಲ್ಲ. ಇನ್ನೊಂದು ರೋಗ ಚಿಹ್ನೆ ಅಂತ ಹೇಳಿದ್ರೆ ಪ್ಲಾಟಿನಿಕಿಯಾ ಅಂತ ಹೇಳ್ತೇವೆ. ನಮ್ಮ ಉಗುರು ಜನರಲ್ ಆಗಿ ನೋಡಿದ್ರೆ ರೌಂಡ್ ಆಗಿರ್ತದೆ. ಸೊ ಅದು ಐದರ್ ಉಗುರು ಫ್ಲಾಟ್ ಆಗ್ಬಹುದು ಅಥವಾ ಸ್ಪೂನಿನ ಹಾಗೆ ಕರ್ವೇಚರ್ ಬರ್ಬೋದು. ಉಗುರಿನ ಮಧ್ಯ ಭಾಗ ಒಳಗೆ ಹೋಗಿ ಎದುರು ಭಾಗ ಮೇಲೆ ಬರುವಂತದ್ದು ಸ್ಪೂನಿನ ಹಾಗೆ ಆಗುವಂತದ್ದು ಬರ್ಬೋದು. ಹಾಗೆ ಬಂದ್ರೆ ಯಾರಿಗಾದ್ರೂ ಮೊದಲು ಉಗುರು ಚೆನ್ನಾಗಿತ್ತು, ಈಗ ಅದು ಫ್ಲಾಟ್ ಆಗಿದೆ ಉಗುರು ಅಥವಾ ಕರ್ವ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ಲಾಟಿನಿಕಿ ಅಥವಾ ಕೊಯ್ಲೋನಿಕಿ ಅಂತ ಹೇಳ್ತೇವೆ. ಸೊ ಅದು ಸ್ಪೆಸಿಫಿಕ್ ಸೈನ್ ಕಬ್ಬಿಣದ ಅಂಶ ಕಡಿಮೆ ಆಗಿದೆ ದೇಹದಲ್ಲಿ ಅಂತ. ಸೊ ಈ ಎರಡು ಸಿಂಪ್ಟಮ್ ಮತ್ತೆ ಸೈನ್ ಇದ್ರೆ ನಮಗೆ ಬೇರೆ ಯಾವ ಟೆಸ್ಟು ಬೇಡ. ಇದು ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಕಬ್ಬಿಣದ ಅಂಶ ಕಡಿಮೆ ಆಗಿ ಅಂತ ಹೇಳ್ಕೊಂಡು ಅಂತ ನಾವು ಸ್ಟ್ರೇಟ್ ಅವೇ ಟ್ರೀಟ್ಮೆಂಟ್ ಕೊಡ್ತೇವೆ. ಅದಕ್ಕೆ ಯಾವುದೇ ರೀತಿಯಾದಂತ ಮತ್ತೆ ಕಬ್ಬಿಣದ ಅಂಶದ ಟೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ಬಿಟ್ಟರೆ ಬೇರೆ ನಿಮಗೆ ಅನೀಮಿಯಕ್ಕೆ ಅಂತ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಸೈನ್ಸ್ ಬರೋದಿಲ್ಲ. ಆದ್ರೆ ಜನರಲ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆದಾಗೆ ಸುಸ್ತಾಗ್ತದೆ. ಮೇನ್ ಆಗಿ ಸುಸ್ತಾಗ್ತದೆ. ಈಗ ಸುಸ್ತು ಅಂತ ಹೇಳೋದನ್ನು ಹೇಗೆ ನೋಟಿಸ್ ಮಾಡೋದು ಅಂತ ಹೇಳಿದ್ರೆ, ನಾನು ಮೊದಲು ಎರಡನೇ ಫ್ಲೋರಿಗೆ ಟಪ ಟಪ ಅಂತ ಹತ್ತಿಕೊಂಡು ಹೋಗ್ತಾ ಇದ್ದೆ, ಈಗ ನನಗೆ ಫಸ್ಟ್ ಫ್ಲೋರಿಗೆ ಹತ್ತು ಅಷ್ಟೊತ್ತಿಗೆ ದಮ್ಗಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸುಸ್ತಾಗ್ತದೆ. ನಾನು ಮೊದಲು ಮನೆಯಿಂದ ಶಾಲೆಗೆ ಅಥವಾ ಇನ್ನೊಂದು ಕಡೆಗೆ ನಡ್ಕೊಂಡೇ ಹೋಗ್ತಾ ಇದ್ದೆ ಆರಾಮಾಗಿ, ಈಗ ಆಗುದಿಲ್ಲ. ಹೋಗಿ ಅಲ್ಲಿ ಹೋದ್ರೆ ಅಲ್ಲಿ ಅರ್ಧ ಗಂಟೆ ಕೂತ್ಕೊಳ್ಬೇಕು, ಸುಸ್ತಾಗ್ತದೆ ನನಗೆ. ಸೊ ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ, ಫಿಸಿಕಲ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ದಟ್ ಇಸ್ ನಂಬರ್ ಒನ್. ಇನ್ನೊಂದೇನು ಅಂತ ಹೇಳಿದ್ರೆ ಇರಿಟೇಬಿಲಿಟಿ. ಸಣ್ಣ ಸಣ್ಣ ವಿಷಯಕ್ಕೆ ಇರಿಟೇಬಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾರೋ ಒಬ್ರು ಮೊದಲು ಚೆನ್ನಾಗಿದ್ರು ಆರಾಮಾಗಿದ್ರು, ಈಗ ಇದ್ದಕ್ಕಿದ್ದಾಗ ಏನು ಅಂತ ಹೇಳಿದ್ರೆ ಇರಿಟೇಬಲ್. ಏನ್ ಸಣ್ಣದೊಂದು ಮನೆಯಲ್ಲಿ ತಿಂಡಿ ಮಾಡಿದ್ದೆ ಆಚೆ ಈಚೆ ಆಯ್ತು, ಸರಿ ಅದಕ್ಕೆ ಕೂಗಾಡಿದ್ರು. ಇನ್ನೇನೋ ಒಂದು ವಸ್ತು ಆಚೆ ಈಚೆ ಆಯ್ತು, ಅದಕ್ಕೆ ಕೂಗಾಡಿದ್ರು. ಹೀಗೆ ಕೂಗಾಡ್ತಾ ಇದ್ದಾರೆ, ಇರಿಟೇಬಲ್ ಆಗ್ತಾರೆ ಪ್ರತಿಯೊಂದಕ್ಕೂ ಕೂಡ. ಇಮೋಷನಲ್ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಹೇಳಿ, ಅದು ಕೂಡ ಅನಿಮಿಯಾದ ಸಿಂಪ್ಟಮ್ ಆಗಿರ್ತದೆ, ರಕ್ತಹೀನತೆ ಇದ್ದ ಸಿಂಪ್ಟಮ್ ಆಗಿರ್ತದೆ. ಇನ್ನೊಂದು ಇನ್ಎಬಿಲಿಟಿ ಟು ಡೂ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೇವೆ. ಏನು ಅಂತ ಹೇಳಿದ್ರೆ, ಈಗ ಅಂಗಡಿಗೆ ಹೋಗ್ತೇವೆ ನಾವು, 500 ರೂಪಾಯಿ ನೋಟ್ ಕೊಡ್ತೇವೆ, ಅವನು ಚೇಂಜ್ ಕೊಡ್ತಾನೆ ನಮಗೆ. ಜನರಲ್ ಆಗಿ ಇಮಿಡಿಯೇಟ್ ಆಗಿ ಗೊತ್ತಾಗ್ತದೆ ಅವನು ಕೊಟ್ಟದ್ದು ಸರಿ ಉಂಟಾ ಇಲ್ವಾ ಅಂತ ಹೇಳೋದು. ಇಲ್ಲಿ ರಕ್ತಹೀನತೆ ಇದ್ದಾಗ 5 ನಿಮಿಷ ಬೇಕಾಗ್ತದೆ, ಸರಿ ಉಂಟಾ ಇಲ್ವಾ, ಅವನು ಕೊಟ್ಟದ್ದು ಸರಿಯಾಗಿದೆಯೇ ಇಲ್ವೋ ಲೆಕ್ಕ ಅಂತ. ಆ ಸಿಂಪಲ್ ಲೆಕ್ಕವನ್ನು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಎಸ್ಪೆಷಲಿ ಮಕ್ಕಳಲ್ಲಿ. ಮಕ್ಕಳಲ್ಲಿ ಮಕ್ಳು ಮೊದಲು ಮ್ಯಾಥ್ಸ್ ಅಲ್ಲಿ 100ಕ್ಕೆ 100, 100ಕ್ಕೆ 90, 95 ಮಾರ್ಕ್ ತೆಗೀತಾ ಇದ್ದ ಮಗು ಇವತ್ತು 50-60 ಮಾರ್ಕ್ ಮಾತ್ರ ತೆಗೀತಾ ಇದೆ ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಮಗುವಿಗೆ ಬೈಯೋದಲ್ಲ, ಫಸ್ಟ್ ರಕ್ತ ಚೆಕ್ ಮಾಡಬೇಕು. ರಕ್ತಹೀನತೆ ಆಗಿದೆಯಾ, ಅದರಿಂದಾಗಿ ಹೀಗೆ ಆಗ್ತಾ ಇದೆಯಾ. ಯಾಕಂತ ಹೇಳಿದ್ರೆ ಸೋಮಾರಿತನದಲ್ಲಿ ಮಾಡದೇ ಇದ್ದದ್ದು ಅದು ವಿಷಯ ಬೇರೆ. ಇಲ್ಲ ಅಂತ ಹೇಳಿದ್ರೆ ಅಪ್ರಯತ್ನವಾಗಿ ಅವರ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಏನಕ್ಕೆ ಅಂತ ನೋಡ್ಬೇಕು. ಇನ್ನೊಂದು ಕೂದಲು ಉದುರೋದು ತುಂಬಾ ಕಾಮನ್. ಲೇಡೀಸ್ ಅಲ್ಲಿ ಅಂತೂ ಇಟ್ಸ್ ಎಕ್ಸ್ಟ್ರೀಮ್ಲಿ ಕಾಮನ್. ಸರ್, ಮುಷ್ಟಿ ಮುಷ್ಟಿ ಕೂದಲು ಹೋಗ್ತಾ ಉಂಟು ಅಂತ. ಅದು ಪೌಷ್ಟಿಕಾಂಶಗಳ ಕೊರತೆಯಿಂದಾಗಿ ಬರುವಂತ ಒಂದು ಕಾರಣ. ಇನ್ನು ಕೆಲವು ಜನಕ್ಕೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ ನಾವು. ಏನು ಅಂತ ಹೇಳಿದ್ರೆ, ರಾತ್ರಿ ಮಲಗಿರ್ತಾರೆ, ಮಲಗಿ ನಿದ್ದೆಯಲ್ಲಿ ಕಾಲು ಅಲ್ಲಾಡಿಸ್ತಾ ಇರ್ತಾರೆ. ಅವ್ರು ನಿದ್ದೆ ಮಾಡ್ತಾನೆ ಇರ್ತಾರೆ, ನಿದ್ದೆಯಲ್ಲೇ ಇರ್ತಾರೆ, ಕಾಲು ಅಲ್ಲಾಡಿಸ್ತಾ ಇರ್ತಾರೆ. ಉಳಿದವರಿಗೆ ಗೊತ್ತಾಗ್ತದೆ ಇದ್ಯಾಕೆ ಕಾಲು ಅಲ್ಲಾಡಿಸ್ತಾ ಇದ್ದಾನೆ ಇವನು ಅಂತ ಹೇಳ್ಕೊಂಡು ಅಂತ. ಅದು ಬ್ರೈನಿಗೆ ಕಬ್ಬಿಣದ ಅಂಶ ಕಡಿಮೆ ಆದಾಗ, ಬ್ರೈನ್ ಅಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆದಾಗ ಬ್ರೈನ್ ಕೊಡುವ ಸಿಗ್ನಲ್ ಅದು, ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಇನ್ನು ಮತ್ತೆ ನೀವು ಹೇಳಿದ್ರೆ, ಈಗ ಯುವಕ ಯುವತಿಯರಲ್ಲಿ ನೋಡಿದ್ರೆ ಹೇಗೆ ಅಂತ ಹೇಳಿದ್ರೆ, ಅವರ ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ಅಲ್ಲಿ ಆಫೀಸಲ್ಲಿ ಕೂತ ಹಾಗೆ ನಿದ್ದೆ ತೋಗ್ತದೆ, ಸುಸ್ತಾಗ್ತದೆ, ನನಗೇನು ಕೆಲಸ ಮಾಡೋದು ಬೇಡ, ನಾನು ಸುಮ್ಮನೆ ಮಲಗಿರ್ತೇನೆ ಅಂತ ಅನ್ನಿಸ್ತದೆ. ಈ ರೀತಿಯಾದಂತ ಸಿಂಪ್ಟಮ್ಸ್ ಬಂತು ಅಂತ ಹೇಳಿದ್ರೆ ಅದರ ಅರ್ಥ ರಕ್ತ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ನಾವು ತಪಾಸಣೆ ಮಾಡಿ ಅದಕ್ಕೆ ಬೇಕಾದಂತ ಸೊಲ್ಯೂಷನ್ಗಳನ್ನು ನಾವು ಕಂಡುಹಿಡಿಬೇಕು ಅಂತ.
0: ಕೇಳುಗರೆ, ನಿಮ್ಮಲ್ಲೂ ಕೂಡ ಈ ಬಗೆಗಿನ ಪ್ರಶ್ನೆಗಳಿರಬಹುದು, ಕರೆ ಮಾಡಬಹುದು 6364240499 ಸಂಖ್ಯೆಗೆ. ಇವತ್ತು ಮಾತಾಡ್ತಿರುವಂತಹ ವಿಚಾರ ಏನು ಅಂದ್ರೆ, ಯುವ ಜನತೆಯಲ್ಲಿ ಕಂಡು ಬರುವಂತಹ ರಕ್ತಹೀನತೆ ಸಮಸ್ಯೆಗಳು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರು. ಮಾತಾಡ್ತಿರ್ಬೇಕಾದ್ರೆ ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಇದು ನಿಮ್
0: ಸರ್, ನಿಮ್ಮ ಹೆಸರು ಏನು ಗೊತ್ತಾಗ್ಲಿಲ್ಲ.
2: ಸಚ್ಚಿದಾನಂದ. ನಮಸ್ಕಾರ ಸಚ್ಚಿದಾನಂದ ಅವರೇ. ನಿಮ್ಮ ರೋಗ ಲಕ್ಷಣವನ್ನು ಕೇಳಿದ್ರೆ ಇದು ಜಸ್ಟ್ ರಕ್ತಹೀನತೆ ಹಾಗೆ ಕಾಣುವುದಿಲ್ಲ. ಯಾಕೆಂತ ಹೇಳಿದ್ರೆ ರಕ್ತಹೀನತೆ ಪ್ರಾಬ್ಲಮ್ ಇದ್ರೆ ನಿಮಗೆ ಮಳೆಗಾಲದಲ್ಲಿ ಕೂಡ ಪ್ರಾಬ್ಲಮ್ ಆಗಬೇಕು. ಸೊ ಇದು ನಿಮಗೆ ಏನು ಅಂದ್ರೆ, ಬಿಸಿಲಿಗೆ ನಿಮಗೆ ಹೋದಾಗ ಬೆವರಿ ಉಪ್ಪಿನಂಶ ದೇಹದಲ್ಲಿ ತುಂಬಾ ಕಡಿಮೆ ಆಗ್ತಾ ಉಂಟು. ಸೊ ಅದರಿಂದಾಗಿ ನಿಮಗೆ ಸೋಡಿಯಂ ಅಥವಾ ಪೊಟ್ಯಾಸಿಯಂನ ಅಥವಾ ಮೆಗ್ನೇಷಿಯಂನ ಲೆವೆಲ್ ವೇರಿಯೇಷನ್ ಬಂದು ಅದರಿಂದಾಗಿ ಹೀಗೆ ಆಗ್ತಾ ಇರುವಾಗ ಕಾಣಿಸ್ತಾ ಉಂಟು. ಸೊ ನಾವು ಅದಕ್ಕೆ ಚೆಕ್ ಮಾಡಬೇಕಾಗ್ತದೆ.
0: ಡಾಕ್ಟರ್, ಇನ್ನೊಂದು ಪ್ರಶ್ನೆ ಏನಿಲ್ಲಿ ಕೇಳ್ಬೇಕೇನಂದ್ರೆ, ಈಗ ರಕ್ತಹೀನತೆ ಇದೆ ಅನ್ನುವಂಥದ್ದನ್ನ ಲಕ್ಷಣಗಳನ್ನ ಹೇಳಿದ್ರಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟ ರಕ್ತ ಪರೀಕ್ಷೆಗಳಿದೆಯಾ, ಹೇಗೆ ಅದನ್ನ ಪತ್ತೆ ಹಚ್ಚೋದು ಅಂತ ಹೇಳಿ?
2: ಈಗ ರಕ್ತ ಇದಕ್ಕೆ ಸಿಂಪಲ್ ಆಗಿ ಹೇಳುದು ಅಂತ ಹೇಳಿದ್ರೆ, ಈಗ ತುಂಬಾ ನಮ್ಮ ಹಳ್ಳಿಗಳಲ್ಲಿ ಕೂಡ ಎಲ್ಲ ಡಾಕ್ಟರ್ಸ್ ಅಥವಾ ಯಾರು ಲ್ಯಾಬಿಗೆ ಹೋದ್ರು ಕೂಡ ನನಗೆ ರಕ್ತ ಎಷ್ಟು ಉಂಟು ಅಂತ ನೋಡ್ಬೇಕು ಅಂತ ಹೇಳಿದ್ರೆ, ಅವರಾಗಿ ಒಂದು HB ಅಂತ, ಹಿಮೋಗ್ಲೋಬಿನ್ ಅಂತ ಹೇಳುವಂತ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಬಟ್ ಆ ಬರೀ HBಯಲ್ಲಿ ಏನು ಇನ್ಫಾರ್ಮೇಶನ್ ಸಿಗ್ತದೆ ಅಂತ ಹೇಳಿದ್ರೆ, ಅದರ ಲೆವೆಲ್ ಎಷ್ಟುಂಟು ಅಷ್ಟೇ ಇನ್ಫಾರ್ಮೇಶನ್ ಸಿಗ್ತದೆ, ಬೇರೇನು ಇನ್ಫಾರ್ಮೇಶನ್ ಅದರಲ್ಲಿ ಬೇರೆ ಸಿಗುದಿಲ್ಲ. ಸೊ ಒಂದು HB ಮಾಡಿತು ಅಂತ ಹೇಳಿದ್ರೆ ಆಯ್ತು, ಅದು ಕಡಿಮೆ ಇದೆ, ಅಲ್ಲಿಗೆ ರಕ್ತ ಕಡಿಮೆ ಇದೆ. ಸೊ ಆದ್ರೆ ನಮಗೆ ಅದರ ಮೂಲ ಕಾರಣಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳುವಂತ ಒಂದು ಟೆಸ್ಟ್ ಅನ್ನ ಮಾಡ್ತೇವೆ ನಾವು. ಈ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳೋದ್ರಲ್ಲಿ ಅದರಲ್ಲಿ ಹಿಮೋಗ್ಲೋಬಿನ್ ನ ಜೊತೆ ಜೊತೆಗೆ ರೆಡ್ ಬ್ಲಡ್ ಸೆಲ್ ಇಂಡಿಸಸ್ ಅಂತ ಹೇಳ್ತೇವೆ, MCV, MCH, MCHC, RDW ಅಂತೆಲ್ಲ ಬರ್ತದೆ. ಮತ್ತೆ ಕೆಲವೊಂದು ಮತ್ತೆ ಬಿಳಿ ರಕ್ತ ಕಣಗಳ ಸಂಖ್ಯೆ, ಆ ಬಿಳಿ ರಕ್ತ ಕಣಗಳಲ್ಲಿ ಸಬ್ ಟೈಪ್ಗಳು ಬರ್ತದೆ, ನ್ಯೂಟ್ರೋಫಿಲ್, ಬೇಸೋಫಿಲ್, ಲಿಂಫೋಸೈಟ್, ಮೋನೋಸೈಟ್ ಅಂತ, ಯೋಸ್ನೋಫಿಲ್ ಅಂತ ಸಬ್ ಟೈಪ್ಗಳು, ಅದರ ಲೆವೆಲ್, ಮತ್ತೆ ಪ್ಲೇಟ್ಲೆಟ್ ಅಂಶ, ಇಷ್ಟು ಆ CBCಯಲ್ಲಿ ಬರ್ತದೆ. ಸೊ ನಮಗೆ ಒಬ್ಬ ರಕ್ತ ತಜ್ಞನಾಗಿ ನನಗೆ ಆಕ್ಚುಲಿ ಏನು ಅಂದ್ರೆ ಅದು ಫುಲ್ ಬೇಕು. ಯಾಕೆಂತ ಹೇಳಿದ್ರೆ, ನನಗೆ ಅದೊಂದು ಇದ್ರೆ ಸಾಕು, ನಾನು 80-85% ರೋಗಗಳನ್ನು ನಾನು ಅದರಲ್ಲೇ ನಾನು ಏನಿದೆ ಅಂತ ಹೇಳ್ಬೋದು. ನಾನು 100% ಪ್ರೂಫ್ ಬೇಕು ಅಂದ್ರೆ ಬೇರೆ ಟೆಸ್ಟ್ಗಳು ಬೇಕು. ಆದ್ರೆ ನನ್ನ ಇದರಲ್ಲಿ ಓಕೆ, ನಾನು ಒಂದು ನನ್ನ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಗಳನ್ನ ನ್ಯಾರೋ ಡೌನ್ ಮಾಡಿ ಈ ತರ ಕಾಯಿಲೆ ಇರಬಹುದು ಅಂತ ಹೇಳ್ತೀವಿ, ಇದು ಮಾಡಬಹುದು. ಯಾಕೆಂದ್ರೆ ಒಂದು ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅದರಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇನ್ ಇಂಡಿಸಸ್ ವೇರಿಯೇಷನ್ ಇದೆ, ಬಿಳಿ ರಕ್ತ ಕಣಗಳು ನಾರ್ಮಲ್ ಇದೆ, ಅಥವಾ ಕೆಲವೊಂದು ಜನಕ್ಕೆ ಇಯೋಸ್ನೋಫಿಲ್ ಜಾಸ್ತಿ ಇರಬಹುದು, ಪ್ಲೇಟ್ಲೆಟ್ ಐದರ್ ನಾರ್ಮಲ್ ಇದೆ ಅಥವಾ ಸ್ವಲ್ಪ ಜಾಸ್ತಿ ಇದೆ. ಇದರ ಅರ್ಥ ಹೆಚ್ಚಾಗಿ ಕಬ್ಬಿಣಾಂಶ ಕಡಿಮೆ ಆಗಿದೆ. ಈ ಕಬ್ಬಿಣಾಂಶ ಕಡಿಮೆ ಆಗಿದೆ ಮಾತ್ರ ಅಲ್ಲ, ಅಲ್ಲಿ ಯೂಸ್ನೋಫಿಲ್ ಸ್ವಲ್ಪ ಜಾಸ್ತಿ ಇದ್ರೆ ಆವಾಗ ನಾನೇನು ಡಿಡ್ಯೂಸ್ ಮಾಡ್ತೇನೆ, ಮೋಸ್ಟ್ಲಿ ಇವರಿಗೆ ಹುಳದ ಪ್ರಾಬ್ಲಮ್ ಇರಬೇಕು.

0: ರಕ್ತಬಟ್ಟೆ ಸೈಜ್ಗಳ ಕೆಂಪು ರಕ್ತ ಕಣಗಳ ಸೈಜ್ ತುಂಬಾ ದೊಡ್ಡದಾಗಿದೆ, ಹೀಗಿದ್ರೆ ಪ್ರಾಬಬ್ಲಿ ಕಬ್ಬಿಣದ ಅಂಶ ಅಲ್ಲ, ಇಲ್ಲಿ ವಿಟಮಿನ್ ಅಂಶ ಕಡಿಮೆ ಇರಬಹುದು ಅಂತ ಬರ್ತದೆ. ಮತ್ತೆ ಕೆಲವೊಮ್ಮೆ ಏನಾಗ್ತದೆ, ನ್ಯೂಟ್ರೋಫಿಲ್ ಅಂತ ಹೇಳ್ತೇವೆ, ಅದು ತುಂಬಾ ಕಡಿಮೆ ಆಗಿರ್ತದೆ. ಪ್ಲೇಟ್ಲೆಟ್ ತುಂಬಾ ಕಡಿಮೆ ಆಗಿರ್ತದೆ, ಪ್ಲೇಟ್ಲೆಟ್ 3,000 5,000 10,000 ಹೀಗೆ ಇರ್ತದೆ. ಸೊ ಹಾಗೆ ಬಂತು ಅಂತ ಹೇಳಿದ್ರೆ ಆವಾಗ ನಾನು ಸ್ಟ್ರೇಟ್ ಅವೇ ನಾನು ಡಿಡ್ಯೂಸ್ ಮಾಡ್ತೀನಿ, ಮೋಸ್ಟ್ಲಿ ಬೋನ್ ಮ್ಯಾರೋ ಫೇಲ್ ಆಗ್ತಾ ಇದೆ, ಇದು ಬರೀ ಕಬ್ಬಿಣದಂಶ ವಿಟಮಿನ್ ಅಂಶ ಕಡಿಮೆ ಆಗಿ ಬಂದದ್ದಲ್ಲ, ಇಲ್ಲಿ ಏನೋ ಮೇಜರ್ ಆಗಿ ಬೋನ್ ಮ್ಯಾರೋದಲ್ಲಿ ಏನೋ ತೊಂದರೆ ಬರ್ತಾ ಇದೆ. ಸೊ ನಾನು ಅದನ್ನು ಹುಡುಕ್ಬೇಕೆ ಹೊರತು ಆಯ್ತು ನೀವು ಕಬ್ಬಿಣದಂಶ ತಕೊಳ್ಳಿ ಇನ್ನೊಂದು ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳುವಂತ ಪರಿಸ್ಥಿತಿ ಅಲ್ಲ. ಅದಕ್ಕೆ ಕುಲಂಕುಷವಾಗಿ ನಾನು ಪರೀಕ್ಷೆ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಆ ಬೇಸಿಕ್ CBC ಅಂತ ಹೇಳುವಂತದ್ದು ಇಂಪಾರ್ಟೆಂಟ್. ಅದನ್ನು ನೋಡಿದ್ರೆ ಹೆಚ್ಚಿನ ಡಾಕ್ಟರ್ಗಳಿಗೆ ಅದು ಏನು ಏನಾಗ್ತಾ ಇದೆ ಅಂತ ಹೇಳಿದ್ರೆ ರಫ್ ಆಗಿ ಒಂದು ಐಡಿಯಾ ಬರ್ತದೆ ಏನು ಅಂತ. ಅದರ ನಂತರಕ್ಕೆ ನಾವು ಮತ್ತೆ ಅದರ ಬೇಸಿಸ್ ಅಲ್ಲಿ ನೆಕ್ಸ್ಟ್ ಟೆಸ್ಟ್ ಗಳನ್ನ ಮಾಡ್ತಾ ಹೋಗ್ತೇವೆ. ಈಗ ನಮಗೆ ಡೌಟ್ ಇದೆ, ಕಬ್ಬಿಣದ ಅಂಶ ಕಡಿಮೆ ಇದೆ, ಅದಕ್ಕೆ ಟೆಸ್ಟ್ ಮಾಡ್ತೇವೆ. ಅದಕ್ಕೆ ಆಕ್ಚುಲಿ ಎಲ್ರಿಗೂ ಟೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು CBC ಅಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇದೆ ಅಂತ ಅನ್ಸಿತು ಅಂತ ಹೇಳಿದ್ರೆ ಒಂದು ಹುಳದ ಮಾತ್ರೆ ಕೊಟ್ಟು ಕಬ್ಬಿಣದ ಅಂಶದ ಮಾತ್ರೆ ಕೊಟ್ಟು ನೀವು ಒಂದ್ ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳ್ತೇವೆ. ಆಯ್ತಾ? ಸೊ ಇಂಪ್ರೂವ್ ಆಗ್ಲಿಲ್ಲ ಅಂದ್ರೆ ಒಂದ್ ತಿಂಗಳು ಬಿಟ್ಟು ಇಂಪ್ರೂವ್ ಆಗ್ಲಿಲ್ಲ ಅಥವಾ ಮತ್ತೆ ಮತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ, ಸೊ ರಕ್ತ ಸೋರಿ ಹೋಗ್ತಾ ಇದೆಯಾ, ಅದಕ್ಕೆ ಬೇಕಾದ ಟೆಸ್ಟ್ ಗಳನ್ನ ಮಾಡ್ತೇವೆ. ಮತ್ತೆ ಕೆಲವು ಜನಕ್ಕೆ ಏನಾಗ್ತದೆ, ಹಾಗೆ ತುಂಬಾ ಕಡಿಮೆ ಆಗುವಾಗ ಕಬ್ಬಿಣದ ಅಂಶದ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಈ ಇಂಜೆಕ್ಷನ್ ಗಳು ಹೈ ಡೋಸ್ ಅಲ್ಲಿ ಕೊಡುವಂತದ್ ನಾವು, ಯಾಕೆಂತ ಹೇಳಿದ್ರೆ ನೀವು ಮೊದ್ಲೆಲ್ಲ ಏನಂದ್ರೆ ಸಣ್ಣ ಸಣ್ಣ ಡೋಸ್ ಗಳು ಕೊಡ್ತಾ ಇದ್ರು. ಈ ಸಣ್ಣ ಸಣ್ಣ ಡೋಸ್ ಅಲ್ಲಿ ಕೊಡುವಾಗ ಏನಂದ್ರೆ ವಾರಕ್ಕೊಮ್ಮೆ ಬರಬೇಕು ಪೇಷಂಟ್ ಆಸ್ಪತ್ರೆಗೆ, 8 ಸಲ 10 ಸಲ ಬಂದು ಇಂಜೆಕ್ಷನ್ ಹಾಕಿಸಿಕೊಂಡು ಹೋಗ್ಬೇಕು. ಸೊ ಅದ್ರ ಬದಲು ಈಗ ಹೈ ಡೋಸ್ ಇಂಜೆಕ್ಷನ್ ಗಳು ಬರ್ತದೆ. ಸೊ ಹೈ ಡೋಸ್ ಇಂಜೆಕ್ಷನ್ ನಾನು ಕೊಡ್ಬೇಕಾಗಿದ್ರೆ ಆವಾಗ ನಾನು ಇದನ್ನ ಟೆಸ್ಟ್ ಮಾಡ್ಲೇಬೇಕು, ಯಾಕಂದ್ರೆ ಹೈ ಡೋಸ್ ಮೆಡಿಸಿನ್ ಕೊಡ್ತಾ ಇದ್ದೆ, ಮೆಡಿಸಿನ್ ಅಲ್ಲಿ ಕಬ್ಬಿಣದ ಅಂಶ ಅದು ಆಕ್ಚುಲಿ. ಆದ್ರೂ ಕೂಡ ಒಬ್ಬರಿಗೆ ಅಷ್ಟು ಡೋಸ್ ಅಲ್ಲಿ ನಾನು ಕೊಡ್ಬೇಕು ಅಂತ ಹೇಳಿದ್ರೆ ನನಗೆ 100% ಪ್ರೂಫ್ ಬೇಕು, ಹೌದು ಇದು ಕಬ್ಬಿಣದ ಅಂಶ ಕಡಿಮೆ ಆದ್ದು ಅಂತ ಇರ್ಬಹುದು ಅಂತ ಗೆಸ್ ವರ್ಕ್ ಮಾಡಿ ಅಲ್ಲಿ ಕೊಟ್ಟು ಅದು ಇಲ್ದಿದ್ರೆ ಅನ್ವಯಿಸ್ತದ ರೋಗಿ ಅಲ್ವಾ. ಸೊ ಈಗ ನಾವು ಡಾಕ್ಟರ್ಗಳು ಮೆಡಿಸಿನ್ ಕೊಟ್ಟಾಗ ನಮಗೆ ಫಿಸಿಕಲಿ ಏನಾಗುದಿಲ್ಲ, ಆದ್ರೆ ನಾವು ಅದನ್ನ ಆಲೋಚನೆ ಮಾಡ್ಬೇಕು, ನನ್ನ ಕೊಟ್ಟ ಮೆಡಿಸಿನ್ ಆಗಿ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು. ಅವರು ಫಸ್ಟ್ ಡೂ ನೋ ಹಾರ್ಮ್ ಅಂತ ನಮ್ಮ ಡಿಕ್ಟಮ್ ಏನು ಅಂತ ಹೇಳಿದ್ರೆ, ಮೆಡಿಸಿನ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೊಟ್ಟು ತೊಂದರೆ ಕೊಡಬೇಡಿ, ಇದು ನಮ್ಮ ಫಿಲಾಸಫಿ. ಸೊ ಹಾಗಾಗಿ ಅದಕ್ಕೆ ಆಗ ನಮಗೆ ಕೆಲವು ಟೆಸ್ಟ್ ಗಳು ಬೇಕಾಗ್ತದೆ. ಅದೇ ರಕ್ತ ನಾಶ ಆಗ್ತಾ ಇದೆ ಅಂತ ನನಗೆ ಅನಿಸ್ತು ಅಂತ ಹೇಳಿದ್ರೆ ಆಗ ಒಂದು ಪೆರಿಫರಲ್ ಸ್ಮಿಯರ್ ಅಂತ ಮಾಡ್ತೇವೆ, ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಕೆಂಪು ರಕ್ತ ಕಣದ ಶೇಪ್ ಅನ್ನು ನೋಡ್ತೇವೆ, ಅಥವಾ ಅದರಲ್ಲಿ ಬೇರೆ ಅಬ್ನಾರ್ಮಲ್ ಜೀವಕೋಶಗಳಿದೆಯಾ. ಈಗ ಎಲ್ಲ ಕೌಂಟ್ಗಳು ವೇರಿಯೇಷನ್ ಬಂದ್ರೆ ಗ್ರಾಚರ್ ತಪ್ಪಿದ್ರೆ ಬ್ಲಡ್ ಕ್ಯಾನ್ಸರ್ ಕೂಡ ಇರಬಹುದು. ಸೊ ಅಂತದಲ್ಲಿ ಸ್ಮಿಯರ್ ಮಾಡಿ ನೋಡ್ತೇವೆ. ಮತ್ತೆ ಬೋನ್ ಮ್ಯಾರೋ ಫೇಲ್ಯೂರ್ ಇದೆ ಅಥವಾ ಬ್ಲಡ್ ಕ್ಯಾನ್ಸರ್ ಅಂಶ ಏನಾರು ಇದೆ ಅಂತ ಬಂತು ಅಂತ ಹೇಳಿದ್ರೆ ನಾವು ಮತ್ತೆ ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡ್ತೇವೆ. ಈ ಸೊಂಟದ ಮೂಳೆ ಒಳಗೆ ಒಂದು ಸೂಜಿ ಹಾಕಿ ಅಲ್ಲಿಂದ, ಯಾಕೆಂತ ಹೇಳಿದ್ರೆ ಈ ಮೂಳೆ ಒಳಗೆ ಅಸ್ಥಿಮಜ್ಜೆ ಅಂತ ಹೇಳ್ತೇವೆ, ಅಲ್ಲಿ ರಕ್ತ ಉತ್ಪತ್ತಿ ಆಗೋದು. ಸೊ ಅಲ್ಲಿಗೆ ಹೋಗಿ ಏನಾಗ್ತಾ ಇದೆ ಅಲ್ಲಿ, ಯಾಕೆ ಇದೆಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಹೇಳೋದನ್ನ ಅಲ್ಲಿಂದ ಸ್ಯಾಂಪಲ್ ತೆಗೆದು ಟೆಸ್ಟ್ ಮಾಡಿ ನೋಡ್ತೇವೆ. ಆದ್ರೆ ಕೇವಲ ಸಿಂಪಲ್ ಪೌಷ್ಟಿಕಾಂಶಗಳ ಕೊರತೆಗೆ ಹೋಗಿ ನಾವು ಬೋನ್ ಮ್ಯಾರೋ ಮಾಡಬೇಕಾದ ಅವಶ್ಯಕತೆ ಬರುವುದಿಲ್ಲ, ಅದು ಕೇವಲ ಸಿಂಪಲ್ ಟೆಸ್ಟ್ ಗಳಲ್ಲಿ ಅದು ನಮಗೆ ಗೊತ್ತಾಗ್ತದೆ, ಅದರ ಬೇಸಿಸ್ ಅಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ.
1: ಓಕೆ ಕೇಳುಗರೆ, ರಕ್ತಹೀನತೆಗೆ ಸಂಬಂಧಪಟ್ಟು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರೆ ಡಾಕ್ಟರ್ ಪ್ರಶಾಂತ್ ಅವರು. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು 6364240499 ಈ ಒಂದು ಸಂಖ್ಯೆಗೆ. ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ಬೇಕು ಡಾಕ್ಟರ್, ಈಗ ಗರ್ಭಿಣಿಯರು ಹಾಗೂ ರಕ್ತಹೀನತೆ, ಈ ಗರ್ಭಿಣಿಯರಲ್ಲಿ ರಕ್ತಹೀನತೆ ಕಂಡು ಬಂದ್ರೆ ಏನೆಲ್ಲ ತೊಂದರೆಗಳಾಗಬಹುದು ಅನ್ನೋದನ್ನ ಹೇಳ್ತೀರಾ?
0: ಈಗ ನಮಗೆ ಗರ್ಭಿಣಿಯರಲ್ಲಿ ಈಗ ನಮ್ಮ ದೇಶದಲ್ಲಿ ನೋಡಿದ್ರೆ ಜನರಲ್ ಎಸ್ಟಿಮೇಟ್ ಪ್ರಕಾರ ಹಳ್ಳಿಗಳಲ್ಲಿ 60-70% ಗರ್ಭಿಣಿ ಮಹಿಳೆಯರಿಗೆ ಅನಿಮಿಯಾ ಇರ್ತದೆ. ಪೇಟೆಗಳಲ್ಲಿ ಮೆಟ್ರೋ ಸಿಟಿಗಳಲ್ಲಿ ನೋಡಿದ್ರೆ ಅಲ್ಲಿ ಸ್ವಲ್ಪ ಕಡಿಮೆ, ಆದರೂ 50% ಗರ್ಭಿಣಿಯರಿಗೆ ರಕ್ತಹೀನತೆ ಇರ್ತದೆ. ಕಾರಣಗಳು ನಾನು ಆಗ ಹೇಳಿದಾಗ ಯಾವುದು ಕೂಡ ಇರಬಹುದು ಅದು ಕಾರಣಗಳು. ಆದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವು ಮೆಟರ್ನಲ್ ಮಾರ್ಟಾಲಿಟಿ ಇನ್ಫೆಂಟ್ ಮಾರ್ಟಾಲಿಟಿ ಅಂತ ನಾವು ಹೇಳ್ತೇವೆ. ಏನಂದ್ರೆ ಈ ಪ್ರಸವದ ಸಮಯದಲ್ಲಿ ತಾಯಿ ಅಥವಾ ಮಗುವಿನ ಮರಣ ಹೊಂದುವಂತ ಒಂದು ಇವೆಂಟ್ ಏನಿರ್ತದೆ, ಅದಕ್ಕೆ ಅತ್ಯಂತ ಮುಖ್ಯ ಕಾರಣ ಅನಿಮಿಯಾ. ಯಾಕೆಂತ ಹೇಳಿದ್ರೆ ಈಗ ಗರ್ಭಿಣಿಯರಲ್ಲಿ ನಾವು ತಾಯಿಯರಲ್ಲಿ ನೋಡುವ, ತಾಯಿಯರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ, ಇನಿಷಿಯಲ್ ಆ ಟೈಮಲ್ಲಿ ಏನು ಗೊತ್ತಾಗೋದಿಲ್ಲ, ಪ್ರೆಗ್ನೆಂಟ್ ಆಗಿದ್ದಾಗ ಏನಂದ್ರೆ ಸುಸ್ತು ಜಾಸ್ತಿ ಇರ್ತದೆ.

0: ಅವರಿಗೆ ಕಂಪೇರ್ ಮಾಡಿ ಬೇರೆ ಗರ್ಭಿಣಿ ಮಹಿಳೆಯರು ಗಂಡನೊಟ್ಟಿಗೆ ಪಾರ್ಕಿಗಳಲ್ಲಿ ಹೋಗ್ತಾರೆ, ಇವರಿಗೆ ಮಲಗಿದಲ್ಲಿ ಇರ್ತಾರೆ ಅಥವಾ ಮನೆಯೊಳಗೆ ಇರ್ತಾರೆ, ಹೋಗ್ಲಿಕ್ಕೆ ಆಗುದಿಲ್ಲ, ಕಾಲು ಸ್ವಲ್ಪ ಊತ ಬರಬಹುದು. ಬಟ್ ಇದು ನಮ್ಮ ಗರ್ಭಾವಸ್ಥೆಯ ದಿನಗಳು ಮುಂದೆ ಹೋದ ಹಾಗೆ ಏನಾಗ್ತದೆ ಅಂತಂದ್ರೆ ಮಗುವಿನ ವೆಯ್ಟ್ ಗೇನ್ ಆಗುದಿಲ್ಲ. ಹಾಗೆ ತಾಯಿಯ ಬಿ ಪಿ ಯಲ್ಲಿ ವೇರಿಯೇಷನ್ ಬರಬಹುದು, ಬೇರೆ ಬೇರೆ ತೊಂದರೆಗಳು ಬರಬಹುದು. ಅದೇ ನಂತರ ಏನಾಗ್ತದೆ ಅಂತಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಡೆಲಿವರಿ ಆದ ತಕ್ಷಣ ಗರ್ಭಕೋಶ ಕಾಂಟ್ರಾಕ್ಟ್ ಆಗಬೇಕು. ಕಾಂಟ್ರಾಕ್ಟ್ ಆಗಿ ಮೊದಲು ಒಂದು ಸಾಧಾರಣ ಎರಡು ಒಂದು ಒಂದೂವರೆ ಫುಟ್ಬಾಲ್ ಅಷ್ಟು ಸೈಜಿನ ಗರ್ಭಕೋಶ ಇದ್ದದ್ದು ಅದು ಈ ಕ್ರಿಕೆಟ್ ಬಾಲ್ನ ಸೈಜಿಗೆ ಕಾಂಟ್ರಾಕ್ಟ್ ಆಗಬೇಕು. ಅಷ್ಟು ಸೈಜ್ ಕಾಂಟ್ರಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ರಕ್ತ ಬೇಕು ಸರಿಯಾಗಿ ದೇಹದಲ್ಲಿ. ದೇಹದಲ್ಲಿ ರಕ್ತದ ಅಂಶ ಇಲ್ಲ ಅಂತ ಹೇಳಿದ್ರೆ ಅದು ಕಾಂಟ್ರಾಕ್ಟ್ ಆಗುದಿಲ್ಲ. ಆ ಯೂಟ್ರಸ್ ಕಾಂಟ್ರಾಕ್ಟ್ ಆಗಲಿಲ್ಲ ಅಂದ್ರೆ ಏನಾಗ್ತದೆ, ಆ ಟೈಮಲ್ಲಿ ಆ ಗರ್ಭಕೋಶಕ್ಕೆ ಸಪ್ಲೈ ಮಾಡುವ ರಕ್ತನಾಳಗಳೆಲ್ಲ ಡಬಲ್ ಆಗಿರ್ತದೆ ಸೈಜು, ಎಲ್ಲ ದೊಡ್ಡ ದೊಡ್ಡ ರಕ್ತನಾಳಗಳಿರ್ತದೆ, ಅದರಿಂದ ರಕ್ತ ಸೋರಿ ಹೋಗ್ತದೆ. ಯಾವ ರೀತಿ ಸೋರಿ ಹೋಗ್ತದೆ ಅಂತ ಹೇಳಿದ್ರೆ ನಮಗೆ ನಾವು ಏನಾಗ್ತದೆ ಅಂತ ಗೊತ್ತಾಗುವಷ್ಟೊತ್ತಿಗೆ ಆಲ್ರೆಡಿ ಒಂದು ಒಂದೂವರೆ ಲೀಟರ್ ಬ್ಲಡ್ ಲಾಸ್ ಆಗಿರ್ತದೆ. ಸೊ ಇದು ಬಹಳ ಕಾಮನ್. ಎಷ್ಟೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಪೇಪರ್ ಅಲ್ಲಿ ನೋಡ್ತೇವೆ, ಪ್ರಸವ ಸಮಯದಲ್ಲಿ ಗರ್ಭಿಣಿ ಬ್ಲೀಡಿಂಗ್ ಜಾಸ್ತಿ ಆಗಿ ತಿರಿ ಹೋದ್ರು ಅಂತ. ಅದರಲ್ಲಿ 80% ಜನರಿಗೆ ಅನಿಮಿಯಾ ಇದ್ದಿರ್ತದೆ, ಅದು ಕರೆಕ್ಟ್ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೊಂದು ಸಲ ಆಂಟಿನೇಟಲ್ ಕೇರಿಗೆ ಹೋಗಿರೋದಿಲ್ಲ. ಫಸ್ಟ್ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗೊಮ್ಮೆ ಡಾಕ್ಟರ್ ಹತ್ರ ಹೋಗ್ತಾರೆ, ಮತ್ತೆ ಹೇಗಿದ್ರು ಇದು ನ್ಯಾಚುರಲ್ ಇದು ಸಪ್ಲಿಮೆಂಟ್ ತಗೊಂಡಿರೋದಿಲ್ಲ, ಇದು ನ್ಯಾಚುರಲ್ ಅಲ್ಲ ನಮ್ಮದು ಹೇಗಿದ್ರು ಪ್ರೊಸೆಸ್. ಅಲ್ಟಿಮೇಟ್ಲಿ ಏನು ಗರ್ಭಾವಸ್ಥೆ ಅಂತ ಹೇಳುವಂತದ್ದು ಒಂದು ಕಾಯಿಲೆ ಅಲ್ಲ, ಅದು ನ್ಯಾಚುರಲ್ ದೈವದತ್ತವಾಗಿ ಬಂದ ಒಂದು ನ್ಯಾಚುರಲ್ ಪ್ರೊಸೆಸ್. ಹಾಗಿರುವಾಗ ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ಡಾಕ್ಟರ್ ಹತ್ರ ಯಾಕೆ ತೋರಿಸ್ಬೇಕು, ಟೆಸ್ಟ್ ಮಾಡಿಸೋದು ಯಾಕೆ, ನಾವು ಆಗ ಆರಾಮಾಗಿರ್ತೇವೆ ಅಂತ ಹೇಳ್ಕೊಂಡು ಅಂತ ಇರ್ತಾರೆ. ಆ ಡೆಲಿವರಿ ಟೈಮಲ್ಲಿ ಹಿಮೋಗ್ಲೋಬಿನ್ 10 ಕಡಿಮೆ ಇದ್ರೆ ಆವಾಗ ಈ ಬ್ಲೀಡಿಂಗ್ ಆಗುವಂತದ್ದು, ಆ ಬ್ಲೀಡಿಂಗ್ ಆಗೋದು ಮಾತ್ರ ಅಲ್ಲ ಬೇರೆ ಕಾಂಪ್ಲಿಕೇಶನ್ಸ್ ಬರ್ತದೆ, DVT ಅಂತ ಹೇಳ್ತೇವೆ, ರಕ್ತ ಹೆಪ್ಪು ಕಟ್ಟಿಕೊಳ್ಳುವಂಥದ್ದು ಕಾಲಲ್ಲಿ ಅಥವಾ ಶ್ವಾಸಕೋಶದಲ್ಲಿ ಹಾರ್ಟಲ್ಲಿ ರಕ್ತ ಹೆಪ್ಪು ಕಟ್ಟಿಕೊಳ್ಳುವಂಥದ್ದು, ಅದರ ರಿಸ್ಕ್ ಕೂಡ ಜಾಸ್ತಿ ಇರ್ತದೆ, ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ ಜಾಸ್ತಿ ಇರ್ತದೆ. ಇನ್ನೊಂದು ಪೋಸ್ಟ್ ಮಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ, ಹಾರ್ಟ್ ವೀಕ್ ಆಗ್ತದೆ, ಈ ದೇಹದಲ್ಲಿ ಕಬ್ಬಿಣಾಂಶ ಸಿಕ್ಕಾಪಟ್ಟೆ ಕಡಿಮೆ ಇದ್ದು ಅದರಿಂದಾಗಿ ಹಾರ್ಟ್ ವೀಕ್ ಆಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಪ್ರಾಣಕಪಾಯ ಬರುವಂತ ಚಾನ್ಸಸ್ ಇರ್ತದೆ. ಇನ್ನೀಗ ಮಗುವಿನ ವಿಷಯಕ್ಕೆ ನೋಡಿದ್ರೆ ಅಥವಾ ತಾಯಿಯಲ್ಲಿ ಏನಂದ್ರೆ ಪ್ರೀ ಟರ್ಮ್ ಡೆಲಿವರಿ ಅಂತ ಹೇಳ್ತೇವೆ, ಇವರಿಗೆ 7 ಏಳುವರೆ ತಿಂಗಳಲ್ಲಿ ಹೇರ್ತಾರೆ, 9 ಹೋಗುದೇ ಇಲ್ಲ. ಯಾಕಂತ ಹೇಳಿದ್ರೆ ಅನಿಮಿಯಾ ಇರ್ತದೆ, ಅದೊಂದು ಆ ಬಸರನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ ದೇಹದಲ್ಲಿ ಇರೋದಿಲ್ಲ. ಸೊ ಈ ಮಗುವಿಗಾಗುವಾಗ ಪ್ರೆಮೆಚೂರ್ ಆಗಿ ಬರ್ತಾಗಿರ್ತದೆ ಮಗು, ಅಥವಾ ಅದಕ್ಕೆ ಸರಿಯಾದ ವೆಯ್ಟ್ ಗೇನ್ ಆಗಿರೋದಿಲ್ಲ. ತಾಯಿಯ ದೇಹದಿಂದಲೇ ಹೋಗ್ಬೇಕು ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಪ್ರತಿಯೊಂದು ಪೌಷ್ಟಿಕಾಂಶಗಳು ಮಗುವಿಗೆ ತಾಯಿಯ ದೇಹದಿಂದಲೇ ಹೋಗ್ಬೇಕು. ತಾಯಿಯ ದೇಹದಲ್ಲೇ ಇಲ್ಲ ಅಂತ ಹೇಳಿದ್ರೆ ಮಗುವಿನ ವೆಯ್ಟ್ ಗೇನ್ ಆಗುದಿಲ್ಲ. ವೆಯ್ಟ್ ಗೇನ್ ಆಗದೇ ಇರುವ ಮಗು ನಿಮಗೆ ಹೇಗೆ ಅಂತ ಹೇಳಿದ್ರೆ 9 ಹುಟ್ಟಿದ ಮಗು ಆದ್ರೂ 1.5 kg 1 kg 800 g ಹೀಗೆಲ್ಲ ಇರ್ತದೆ. ಸೊ ಏನಾಗ್ತದೆ, ಆ ಮಗುನ ಇಮಿಡಿಯೇಟ್ಲಿ NICU ಶಿಫ್ಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮಗುವಿಗೆ ಇಂಡಿಪೆಂಡೆಂಟ್ ಆಗಿ ಬದುಕಲಿಕ್ಕೆ ಆಗುದಿಲ್ಲ. ಸೊ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಮತ್ತೆ 1-2 ಇಟ್ಟು ಮಗುವನ್ನು ಬೆಳೆಸಿ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಿ ಮತ್ತೆ ಬಿಡ್ಬೇಕಾಗ್ತದೆ, ತಾಯಿಯೊಟ್ಟಿಗೆ ಬಿಡ್ಬೇಕಾಗ್ತದೆ. ಆ ಸಮಯದಲ್ಲಿ ಎಷ್ಟೊಂದು ಮಕ್ಕಳು ಪ್ರಾಣಕಪಾಯ ಬರುವಂತದ್ದು ಇರ್ತದೆ. ಸೊ ಹಾಗಾಗಿ ಅನಿಮಿಯಾ ಅಂತ ಹೇಳುವಂತದ್ದು ಪ್ರೆಗ್ನೆಂಟ್ ಲೇಡಿಗಳಲ್ಲಿ ತಾಯಿ ಮತ್ತೆ ಮಗುವಿನ ಮರಣಕ್ಕೆ ಅತ್ಯಂತ ಡೈರೆಕ್ಟ್ ಕಾರಿಲೇಟ್ ಆಗುವಂತ ಒಂದು ರೋಗ ಚಿಹ್ನೆ ಅದು. ಸೊ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಅನಿಮಿಯಾವನ್ನು 100% ಕರೆಕ್ಟ್ ಮಾಡಲೇಬೇಕು, ಬೇರೆ ದಾರಿಯೇ ಇಲ್ಲ ಅದರಲ್ಲಿ.
1: ಖಂಡಿತ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಐರನ್ ಸಪ್ಲಿಮೆಂಟ್ ಇರ್ತದೆ ಅಥವಾ ಕ್ಯಾಲ್ಸಿಯಂ ಇರ್ತದೆ, ಅದನ್ನೆಲ್ಲ ತಗೊಳ್ಳೋದು ಯಾಕೆ, ಇದನ್ನು ಯಾರು ತಿಂತಾರೆ ಅನ್ನೋದು ಅಸಡ್ಡೆ ಕೂಡ ಕೆಲವರಲ್ಲಿ ಇದೆ. ಇನ್ನೊಂದು ವಿಚಾರ ಇಲ್ಲ ಡಾಕ್ಟರ್ ಏನಂದ್ರೆ, ಈಗ ಯುವಕರಲ್ಲಿ ಹೆಚ್ಚಾಗಿ ರಕ್ತದಾನ ಮಾಡುವಂತದ್ದು, ಈಗ ನಾವು ನೋಡ್ಬೇಕು ಅಂದ್ರೆ ರಕ್ತ ಎಷ್ಟಿದ್ರು ಕೂಡ ಸಾಕಾಗುದಿಲ್ಲ, ಆ ರೀತಿ ಕೆಲವೊಂದು ಘಟನೆಗಳೆಲ್ಲ ಆದಾಗ ರಕ್ತದ ಅವಶ್ಯಕತೆ ಇರುತ್ತೆ. ಈ ರಕ್ತದಾನ ಮಾಡುವಂತದ್ದು ಕೆಲವರಲ್ಲಿ ಏನು ತಪ್ಪು ಕಲ್ಪನೆ ಇದೆ ಅಂದ್ರೆ, ರಕ್ತದಾನ ಮಾಡೋದ್ರಿಂದ ರಕ್ತ ಕಡಿಮೆ ಆಗ್ತದೆ, ನಮ್ಮಲ್ಲೇ ರಕ್ತ ಇಲ್ಲ ನಾವು ರಕ್ತದಾನ ಮಾಡೋದ್ರಿಂದ ನಮ್ಗೆ ಕಡಿಮೆ ಆಗುದಿಲ್ವಾ.

0: 5 ದಿವಸದಲ್ಲಿ ಅದು ರಿಪ್ಲೆನಿಷ್ ಆಗ್ತದೆ, ಪುನಃ ರಕ್ತ ಮರುಪೂರಣ ಮಾಡಿಕೊಳ್ತದೆ. ನಮ್ಮ ಅಸ್ಥಿ ಮಜ್ಜೆಗೆ ಅಷ್ಟು ಕೆಪಾಸಿಟಿ ಇದೆ.
1: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್, ನಾನು ಕೊಟ್ಟಾಯದಿಂದ ಕುಸುಮಾಕರ್. ಡಾಕ್ಟರ್ ನಮಸ್ಕಾರ.
0: ನಮಸ್ಕಾರ.
2: ಇದು ಅನಿಮಿಯಾದ ಬಗ್ಗೆ, ಇದು ರಕ್ತಹೀನತೆಗೆ ಈಗ ಡಾಕ್ಟರ್ ಬರೆದು ಕೊಡ್ತಾರೆ 30 ಮಾತ್ರೆ ತಗೊಳ್ಳಿ ಅಂತ ಸಪ್ಲಿಮೆಂಟ್.

0: ಕೊಡುದಿಲ್ಲ ಹೆಚ್ಚಾಗಿ. ನಾವು ಕ್ಯಾಲ್ಸಿಯಂ ಅನ್ನು ಯಾವಾಗ ಕೊಡ್ತೇವೆ ಅಂತ ಹೇಳಿದ್ರೆ, ರಕ್ತಹೀನತೆ ಜೊತೆ ಜೊತೆಗೆ ಮೂಳೆ ವೀಕ್ ಆಗಿದೆ, ವಿಟಮಿನ್ ಡಿ ಕಡಿಮೆ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಕ್ಯಾಲ್ಸಿಯಂ ಕೊಡ್ತೇವೆ. ಅಥವಾ ಕಬ್ಬಿಣದ ಅಂಶದ ಇಂಜೆಕ್ಷನ್ ಅನ್ನು ಕೊಟ್ಟಾಗ ಅಡಿಷನಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಬೇಕಾಗ್ತದೆ ಅಂತ ಹೇಳುವ ಟೈಮಲ್ಲಿ ಆ ಟೈಮಲ್ಲಿ ಕೊಡ್ತೇವೆ. ಇಲ್ಲಾಂತೇಳಿ ರಕ್ತಹೀನತೆಗೆ ಕೊಡೋದು ಕೇವಲ ಕಬ್ಬಿಣದ ಅಂಶದ ಸಪ್ಲಿಮೆಂಟ್ ಮಾತ್ರ. ಸೊ ಅದರಲ್ಲಿ ಕಿಡ್ನಿಗೆ ಕಿಡ್ನಿಯಲ್ಲಿ ಕಲ್ಲಾಗುವುದು ಅಥವಾ ಪಿತ್ತಕೋಶದಲ್ಲಿ ಕಲ್ಲಾಗುವುದು ಅಂತದೆಲ್ಲ ಯಾವುದೇ ರೀತಿಯ ಪ್ರಾಬ್ಲಮ್ ಬರುವುದಿಲ್ಲ. ನಿಮಗೆ ಕಬ್ಬಿಣದ ಅಂಶದ ಮಾತ್ರೆಗಳನ್ನು ಕೊಟ್ಟಾಗ ಅದರಲ್ಲಿ ಬರುವ ಮ್ಯಾಕ್ಸಿಮಮ್ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ, ಒಂದು ಹೊಟ್ಟೆ ಉರಿ ಬರಬಹುದು, ಸಿಕ್ಕಾಬಟ್ಟೆ ಗ್ಯಾಸ್ಟ್ರಿಕ್ ಆಗ್ತದೆ. ಇನ್ನೊಂದು ಕಾನ್ಸ್ಟಿಪೇಷನ್ ಆಗ್ತದೆ, ತುಂಬಾ ಜನರಿಗೆ ಕಾನ್ಸ್ಟಿಪೇಷನ್ ಆಗ್ತದೆ. ಸೊ ಇದು ಎರಡು ಬಿಟ್ಟರೆ ಬೇರೆ ಕಬ್ಬಿಣದ ಅಂಶದಿಂದಾಗಿ ಮತ್ತೆ ಅಂದ್ರೆ ಐರನ್ ಪಾಯ್ಸನಿಂಗ್ ಅಂತ ಹೇಳ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಒಮ್ಮೆಗೆ 30-40 ಕಬ್ಬಿಣದ ಅಂಶದ ಮಾತ್ರೆಗಳನ್ನು ಒಟ್ಟಿಗೆ ನುಂಗಿದ್ರೆ ಆಗುವಂತದ್ದು, ಅದು ಅದು ಬೇರೆ. ಡಾಕ್ಟರ್ ಹೇಳಿದಾಗ ದಿನಕ್ಕೊಂದೊಂದು ಮಾತ್ರೆ ನುಂಗ್ತಾ ಇದ್ರೆ ಬೇರೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಬರೋದಿಲ್ಲ.
1: ಕುಸುಮಾಕರ್ ಅವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಅನ್ಕೊಳ್ತೇವೆ. ಡಾಕ್ಟರ್, ಅದೇ ಮಾತ್ರೆ
0: ಈಗ ಬ್ಲಡ್ ಡೊನೇಷನ್ ಬಗ್ಗೆ ಬಂದಾಗ, ಅದೇ 4-5 ದಿವಸದಲ್ಲಿ ನನ್ನ ಬ್ಲಡ್ ಮತ್ತೆ ರೀಪ್ಲೇನಿಶ್ ಆಗ್ತದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ನಾವು ಏನು ಅಂತ ಹೇಳಿದ್ರೆ, ಹಾಗೆ ಅಂತ ಹೇಳಿಕೊಂಡು 4-5 ದಿವಸದಲ್ಲಿ ರಿಪ್ಲೇನಿಶ್ ಆಗ್ತದೆ ಅಂತ ಹೇಳಿದ ತಕ್ಷಣ ನೀವು 1 ವಾರ ಬಿಟ್ಟು ಬಾ, 2 ವಾರ ಬಿಟ್ಟು ಬಾ, ಪುನಃ ಇನ್ನೊಂದು ಬ್ಲಡ್ ಕೊಡು ಅಂತ ಯಾರು ಹೇಳುದಿಲ್ಲ. ಜನರಲಿ ಏನು ಅಂತ ಹೇಳಿದ್ರೆ, ನಾವು ಕನ್ಸಿಡರೇಷನ್ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಎಫ್ಲೂಯೆಂಟ್ ಸೊಸೈಟಿಯಿಂದ ಬಂದಿರುವುದಿಲ್ಲ, ಎಲ್ಲರೂ ಕೂಡ ರಿಚ್ ಆಗಿರುವುದಿಲ್ಲ, ಎಲ್ಲರಿಗೂ ಅಂತ ಪೌಷ್ಟಿಕಾಂಶಗಳನ್ನ ವಿದಿನ್ 2-3 ದಿವಸದಲ್ಲಿ ಅಷ್ಟು ಪೌಷ್ಟಿಕಾಂಶಗಳನ್ನ ತಿನ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದನ್ನ ರಿಯಲಿಸ್ಟಿಕ್ ಆಗಿ ಇಟ್ಟುಕೊಂಡು ನಾವು ಜನರಲ್ಲಿ 3 ತಿಂಗಳಿಗೊಮ್ಮೆ ಬ್ಲಡ್ ಡೊನೇಷನ್ ಮಾಡಿ ಅಂತ ಹೇಳ್ತೇವೆ. ನಾವು 3 ತಿಂಗಳಿಗಿಂತ ಮೊದಲು ಪುನಃ ಇನ್ನೊಂದು ಬ್ಲಡ್ ತೆಗೆಯುವುದಿಲ್ಲ, ಅನ್ಲೆಸ್ ಇಟ್ ಇಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಅದಕ್ಕೆ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ. ನಾವು ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ ಇಂಜೆಕ್ಷನ್ಗಳನ್ನೆಲ್ಲ ಕೊಟ್ಟು ಅವರಿಂದ ಮತ್ತೆ ಪುನಃ ಎಕ್ಸ್ಟ್ರಾ ತೆಗೆಯುವಂಥದ್ದು, ಅದೇ ರೇರ್ ಬ್ಲಡ್ ಗ್ರೂಪ್ ಗಳಿಗೆ ಬರ್ತದೆ ಕೆಲವೊಂದು ಬಾಂಬೆ ಬ್ಲಡ್ ಗ್ರೂಪ್ ಅಂತೆಲ್ಲ, ಅಂತದಲ್ಲಿ ಬೇಕಾಗ್ತದೆ. ಅದು ಬಿಟ್ಟರೆ ಇಲ್ಲ ಅಂತ ಹೇಳಿದ್ರೆ, ಜನರಲಿ 3 ತಿಂಗಳಿಗಿಂತ ಮೊದಲು ನಾವು ಬ್ಲಡ್ ತೆಗೆಯುವಂತ ಪ್ರಶ್ನೆ ಬರುವುದಿಲ್ಲ. 3 ತಿಂಗಳಿಗೊಮ್ಮೆ ನಾವು ಖಂಡಿತವಾಗಿ ಡೊನೇಟ್ ಮಾಡಬಹುದು. ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಬೆನಿಫಿಟ್ಸ್ ಬ್ಲಡ್ ಡೊನೇಟ್ ಮಾಡೋದರಲ್ಲಿ ಏನು ಅಂತ ಹೇಳಿದ್ರೆ, ಒಂದು ರಕ್ತ ಶುದ್ಧಿ ಆಗ್ತದೆ. ಈಸಿಯೆಸ್ಟ್ ವೇ ಟು ರೆಡ್ಯೂಸ್ ದ ಕೊಲೆಸ್ಟ್ರಾಲ್, ನೀವು ಯಾವುದೇ ಮಾತ್ರೆ ನುಂಗಬೇಕು ಅಂತ ಇಲ್ಲ. ನಿಮ್ಮ ಬಾಡಿಯಲ್ಲಿ ಇರೋ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಗಳನ್ನ ಕಡಿಮೆ ಮಾಡಲಿಕ್ಕೆ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರೆ ಆಯ್ತು. 400 ml ಬ್ಲಡ್ ಡೊನೇಟ್ ಮಾಡಿತು ಅಂತ ಹೇಳಿದ್ರೆ, ಅಲ್ಲಿ 250 mg ಕೊಲೆಸ್ಟ್ರಾಲ್ ಇರುವಂತದ್ದು ಅಷ್ಟು 400 ml ನಷ್ಟು ಬ್ಲಡ್ ಅಲ್ಲಿ ಇದ್ದ ಕೊಲೆಸ್ಟ್ರಾಲ್ ಹೊರಟೋಯ್ತು ಅವಾಗ. ಸೊ ಅವಾಗ ಹಾರ್ಟಿಗೆ ರಿಸ್ಕ್ ಕಡಿಮೆ ಆಗ್ತದೆ. ಜನರಲಿ ನಾವು ನೋಡಿದ್ರೆ ಈ ಏನು ವಾಲಂಟರಿ ಬ್ಲಡ್ ಡೋನರ್ಸ್ ಇರ್ತಾರೆ, ರೆಗ್ಯುಲರ್ ಆಗಿ ಬ್ಲಡ್ ಕೊಡ್ತಾ ಇರ್ತಾರೆ, ಅವ್ರು ಆಕ್ಚುಲಿ ತುಂಬಾ ಫಿಟ್ ಇರ್ತಾರೆ, ಪ್ಲಸ್ ಅವರ ಹಾರ್ಟಿನ ಆರೋಗ್ಯವು ಕೂಡ ಅಷ್ಟೇ ಒಳ್ಳೇದಿರ್ತದೆ. ಯಾಕೆಂತ ಹೇಳಿದ್ರೆ, ಈ ಬ್ಲಡ್ ಡೊನೇಟ್ ಮಾಡ್ತಾ ಇರೋದ್ರಿಂದಾಗಿ ಹಾರ್ಟ್ಗೆ ಬೆನಿಫಿಟ್ ಆಗ್ತದೆ, ಬೇರೆಲ್ಲ ಆರ್ಗನ್ಗಳಿಗೂ ಕೂಡ ಬೆನಿಫಿಟ್ ಆಗ್ತದೆ. ಸೊ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲಕ್ಕಿಂತ ಹೆಚ್ಚು ನಾವು ಫಿಲಾಸಫಿಕಲಿ ನೋಡೋದಾದ್ರೆ, ನಾವು ಒಬ್ಬ ಮನುಷ್ಯನಿಗೀಗ ನಾನು ಈಗ ಎಕ್ಸಾಂಪಲ್ ಹೇಳೋದು ಅಂತ ಹೇಳಿ, ನಾನು ತುಂಬಾ ಬಡವ, ನನಗೆ ಬೇರೆಯವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ನಾನೇ ಹೆಲ್ಪ್ ಮಾಡ್ಲಿಕ್ಕೆ ನನಗೆ ಯಾರೋ ಬೇರೆಯವರು ಹೆಲ್ಪ್ ಮಾಡ್ಬೇಕು, ಆಯ್ತಾ. ಸೊ ಹಾಗಿರುವಾಗ ನಾನು ಏನು ಒಳ್ಳೇದು ಮಾಡಬಹುದು ಅಂತ ಇದ್ರೆ, ಮಾಡಬಹುದು, ಸೇಫ್ ಆಗಿ ಮಾಡಬಹುದಾದಂತ ರಕ್ತದಾನ, ಅಷ್ಟೇ ಪುಣ್ಯ ಸಿಗ್ತದೆ. ಯಾಕೆಂತ ಹೇಳಿದ್ರೆ, ನೀವು ಅದಕ್ಕಿಂತ ಮೇಲಿನ ದಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೇತ್ರದಾನ ಅದೆಲ್ಲ ಹೇಳ್ತೇವೆ, ಅದೆಲ್ಲ ಸತ್ತ ಮೇಲೆ ಮಾಡುವಂತದ್ದು, ನಾವು ಬೇರೆ ಅನ್ನೋದು ಬದುಕಿರುವಾಗಲೇ ಕೊಡುವಂತಹದ್ದು ಒಂದು, ಆ ಕೊಟ್ಟು ಆ ಸಾರ್ಥಕತೆಯನ್ನು ಅನುಭವಿಸಿಕೊಂಡು ಜೀವಿಸಲಿಕ್ಕೆ ಆಗುವಂತಹ ಒಂದೇ ಒಂದು ದಾನ ಅಂತ ಹೇಳಿದ್ರೆ ರಕ್ತದಾನ. ಹಾಗಾಗಿ ಅದನ್ನು ಖಂಡಿತವಾಗಿ ಮಾಡಬಹುದು, ಅದರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ಹೆಚ್ಚು ರಕ್ತದಾನ ಮಾಡಿದಷ್ಟು ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಅಟ್ ಪ್ರೆಸೆಂಟ್ ಮಂಗಳೂರಲ್ಲಿ ಎಲ್ಲಾ ಕಡೆ ಬ್ಲಡ್ ಶಾರ್ಟೇಜ್ ಇದೆ, ನಮಗೆ ತುಂಬಾ ಶಾರ್ಟೇಜ್ ಇದೆ. ಆದ್ರೆ ಎಲ್ಲರೂ ಡೊನೇಷನ್ಗೆ ಬಂದ್ರು ಅಂತ ಹೇಳಿದ್ರು, ಬ್ಲಡ್ ಬ್ಯಾಂಕ್ ಅವ್ರು ಬಂದಿದ್ದಾರೆ ಅಂತ ಎಲ್ಲರನ್ನು ತಗೊಳ್ಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಓಕೆ ಈಗ ನಮ್ಮಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ, ನೀವು ನಂಬರ್ ಕೊಟ್ಟು ಹೋಗಿ, ನಾವು ಕರಿತೇವೆ. ಹಾಗೆ ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಕರೆದಾಗ ಹೋಗಿ ಕೊಡಬಹುದು, ಅದರಿಂದ ಬರುವಂತಹ ಸಾರ್ಥಕತೆಯನ್ನು ಅನುಭವಿಸಬಹುದು.
1: ಖಂಡಿತ ಖಂಡಿತ, ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ರೆ ಡಾಕ್ಟರ್. ಇನ್ನೊಂದು ವಿಷಯ ಇಲ್ಲಿ ಕೇಳ್ಬೇಕು, ಈಗ ರಕ್ತ ಕಡಿಮೆ ಆಗಿದೆ, ರಕ್ತಹೀನತೆ ಆಗಿದೆ, ಎಲ್ಲ ಹೇಳ್ತೀವಿ, ಈಗ ಆಗ್ಲೇ ಹೇಳ್ತಾ ಇದ್ರಿ ಪೌಷ್ಟಿಕಾಂಶದ ಬಗ್ಗೆ ಎಲ್ಲ ಹೇಳ್ತಾ ಇದ್ರೆ, ಯಾವ ಯಾವ ಆಹಾರಗಳನ್ನ ಸೇವಿಸಬಹುದು ರಕ್ತವನ್ನ ಹೆಚ್ಚಿಸುವುದಕ್ಕೆ ಅಥವಾ ನಮ್ಮ ಒಂದು ಪೌಷ್ಟಿಕಾಂಶವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ?
0: ಈಗ ನಾನೇನು ಅಂಶಗಳನ್ನ ಹೇಳ್ತೇನೆ, ಇದು ಟ್ರೀಟ್ಮೆಂಟ್ ಅಲ್ಲ, ಒಂದು ಮೋಸ್ಟ್ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ರಕ್ತಹೀನತೆ ಬಂದಿದೆ ಅಂತ ಹೇಳಿದ್ರೆ, ಈಗ ಅದು ಸ್ಟೇಜಸ್ ಆಫ್ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ದೇಹದಲ್ಲಿ

0: ಪೌಷ್ಟಿಕಾಂಶಗಳ ಕೊರತೆ ಪ್ರಾರಂಭ ಆಗಿ ಎಷ್ಟೋ ಸಮಯದ ನಂತರ ಹಿಮೋಗ್ಲೋಬಿನ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಆಲ್ರೆಡಿ ದೇಹದಲ್ಲಿರುವ ಪೌಷ್ಟಿಕಾಂಶಗಳ ಲೆವೆಲ್ ಕಂಪ್ಲೀಟ್ ಜೀರೋ ಆಗಿರ್ತದೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೇ ಮಾಡಬೇಕಾಗ್ತದೆ. ಪೌಷ್ಟಿಕಾಂಶಗಳ ಬರೀ ಫುಡ್ ಅಲ್ಲಿ ನಾನು ಸರಿ ಮಾಡ್ತೇನೆ ಅಂತ ಹೇಳಿದ್ರೆ 80-90% ಟೈಮ್ ಆಗುದಿಲ್ಲ. ಸೊ ಈ ಪೌಷ್ಟಿಕಾಂಶಗಳು ಯಾವಾಗ ಅಂದ್ರೆ, ಒಂದು ಟ್ರೀಟ್ಮೆಂಟ್ ಮುಗಿದ ಮೇಲೆ ಮತ್ತೆ ಬರದೇ ಇರುವ ಹಾಗೆ, ಅಥವಾ ನಾನೀಗ ಸರಿ ಇದ್ದೇನೆ ಬಟ್ ಈಗ ಏನಂದ್ರೆ ಪ್ರೇ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಉಂಟು, ಸೊ ನಾನೀಗ ಹಿಮೋಗ್ಲೋಬಿನ್ ಕಡಿಮೆ ಆಗದೇ ಇರುವಾಗ ಏನು ಮಾಡಬೇಕು, ಅದಕ್ಕೆ ಪೌಷ್ಟಿಕಾಂಶಗಳು ಏನು ಅಂತ ಹೇಳಿ. ಪೌಷ್ಟಿಕಾಂಶ ಕಬ್ಬಿಣದ ಅಂಶ ನಾವು ಮೇನ್ ಆಗಿ ತಕೊಂಡ್ರೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಅನಿಮಿಯಾಗಳಲ್ಲಿ 50-60 ಅಥವಾ 70% ಶೇಕಡ ಅನಿಮಿಯಾಗಳೆಲ್ಲವೂ ಕಬ್ಬಿಣದ ಅಂಶದಿಂದ ಕಡಿಮೆ ಆಗಿ ಬರುವಂತದ್ದು. ಸೊ ಅದನ್ನು ನೋಡಿದ್ರೆ ಒಂದು ತರಕಾರಿಗಳಲ್ಲಿ ಅಥವಾ ಸಸ್ಯಾಹಾರ ಮೂಲದಲ್ಲಿ ಕಬ್ಬಿಣದ ಅಂಶ ಸಿಗ್ತದೆ, ಇನ್ನೊಂದು ಮಾಂಸಾಹಾರದಲ್ಲಿ ಸಿಗ್ತದೆ. ಸಸ್ಯಾಹಾರದಲ್ಲಿ ನಾವು ನೋಡಿದ್ರೆ ಕಬ್ಬಿಣದ ಅಂಶ ಅದು ಆ ಒಂದು ತರಕಾರಿಗೆ ಒಂದು ಕಲರ್ ಅನ್ನು ಕೊಡ್ತದೆ. ಸೊ ಯಾವ ತರಕಾರಿಯಲ್ಲಿ ಕಲರ್ ನ ಅಂಶ ಜಾಸ್ತಿ ಇದೆ, ಇದೇ ಪರ್ಟಿಕ್ಯುಲರ್ ಕಲರ್ ಆಗ್ಬೇಕು ಅಂತಿಲ್ಲ, ಕೆಂಪೆ ಆಗಿರ್ಬೇಕು ಅಂತಿಲ್ಲ, ಕಲರ್ ಯಾವ್ದು ಜಾಸ್ತಿ ಇದೆ ಅದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ. ಈಗ ಸೊಪ್ಪು ತರಕಾರಿಗಳನ್ನು ನೋಡಿದ್ರೆ ಬಸಳೆ, ಸ್ಪಿನಾಚ್ ಇದರಲ್ಲಿ ಜಾಸ್ತಿ ಇರ್ತದೆ ಕಬ್ಬಿಣದ ಅಂಶ. ಅದೇ ಹಣ್ಣುಗಳಲ್ಲಿ ಚಿಕ್ಕು, ಪೊಮೊಗ್ರನೇಟ್, ಆ ಡಾರ್ಕ್ನೆಸ್ ಜಾಸ್ತಿ ಆಗ್ಬೇಕು ಇದರದ್ದು. ಅದೇ ತರಕಾರಿಗಳಲ್ಲಿ ಬೀಟ್ರೂಟ್, ಕ್ಯಾರೆಟ್ ಮತ್ತೆ ಖರ್ಜೂರ ಇದರಲ್ಲೆಲ್ಲ.
1: ನಮಸ್ಕಾರ, ನಾನು ಎಚ್ ಮೊಹಮ್ಮದ್ ಲೇನೋರ್ ಮಾತಾಡ್ತಾ ಇದ್ದೇನೆ.
0: ನಮಸ್ಕಾರ
1: ಡಾಕ್ಟರ್, ನಿಮ್ದ ಒಂದು ಮಾತನ್ನು ಕೇಳಿ ನಮಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ನಾವು ಮದ್ದು ಕೊಡುವ ಕೊಟ್ಟು ಅವರು ಹುಷಾರಾಗದಿದ್ರು ತೊಂದರೆ ಇಲ್ಲ, ನಾವು ಇಲ್ಲ ಇಲ್ಲದ ಮದ್ದುಗಳನ್ನು ಕೊಡಬಾರ್ದು ಅಂತ ಹೇಳಿದ್ವಿ. ಅದು ಅದು ಒಳ್ಳೆ ಸಲಹೆ ನಿಮ್ದು. ಅದು ಏನಂದ್ರೆ ಕೆಲವರು ಕೊಡಕೊಂಡ ಮಾತ್ರ ಈ ಮಾತ್ರ ಬರೆದು ಕೊಡ್ತಾರೆ, ಅದು ನೋಡಿಯೇ ಕೊಡ್ಬೇಕಂತ ತಾವು ಹೇಳಿದ್ವಿ. ಅದು ಒಳ್ಳೆ ಸಂದೇಶ. ಮತ್ತೆ ನನಗೊಂದು ಡೌಟ್ ಅನ್ಸೆ ಡಾಕ್ಟರ್, ಏನಂದ್ರೆ ಈಗ ತಾವು ಹೇಳಿದ್ದೀರಿ ಬಡವರಿಗೂ ಸಹ ಒಂದು ಬ್ಲಡ್ ಡೊನೇಷನ್ ಮಾಡಿ ಅವರು ಇವರ ಪ್ರಯೋಜನ ಪಡ್ಕೊಳ್ಬಹುದು ಅಂತ ಹೇಳಿದ್ದೀರಿ. ಆದ್ರೆ ನನ್ನ ಹತ್ತಿರ ನಮ್ಮ ಹತ್ತಿರ ನಾನು ಕೇಳಿದೆ, ನೀನು ಬ್ಲಡ್ ಕೊಡುದಿಲ್ಲಲ್ಲ ಮಳೆ ಅಂತ ಹೇಳಿದಾಗ ಅವ ಹೇಳಿದ, ನಾನು ಬಡವ, ನನಗೆ ನಾನು ನಾನ್ ವೆಜ್ ಫ್ರೂಟ್ಸ್ ಇಂಥದೆಲ್ಲ ತಿನ್ನುವುದಿಲ್ಲ, ನಾನು ಗಂಜಿ ಊಟ ಮತ್ತೆ ಲೈಟ್ ಫುಡ್ ಎಲ್ಲ ತೆಗೆದುಕೊಳ್ಳುದು, ಇದರಿಂದ ನಾವು ಬ್ಲಡ್ ಕೊಡಬಹುದು ಅಂತ ಒಂದೊಂದು ಪ್ರಶ್ನೆ ಇತ್ತು ಡಾಕ್ಟರ್, ನನಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ.
0: ಅದನ್ನ ಮೊಹಮ್ಮದ್ ಅವರು ಒಳ್ಳೆ ಪ್ರಶ್ನೆ ಇದು. ಇದಕ್ಕೆ ಇದೀಗ ಪೌಷ್ಟಿಕಾಂಶಗಳ ಬಗ್ಗೆ ನಾವು ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಪೌಷ್ಟಿಕಾಂಶಗಳು ಈಗ ಏನು ಅಂತ ಹೇಳಿದ್ರೆ, ಸೊ ಈ ಪೌಷ್ಟಿಕಾಂಶಗಳು ಏನು ಅಂತ ಹೇಳಿದ್ರೆ, ಬರೀ ಈಗೇನು ಬಸಳೆ ಅಂತ ಹೇಳುವಂತದ್ದು ಊರಲ್ಲಿ ಸಿಗ್ತದೆ ನಮಗೆ, ಬಡವರಿಗಾದ್ರೂ ಕೂಡ ಮನೆಯಲ್ಲೇ ಬೆಳೀಲಿಕ್ಕೆ ಆಗ್ತದೆ. ಇದಕ್ಕೆ ಇದು ನಾವು ಹೋಗಿ ಪಾಲಕ್ ಸೊಪ್ಪು ಪೇಟೆಯಿಂದ ತರಲೇಬೇಕಾದ ಅವಶ್ಯಕತೆ ಇಲ್ಲ. ನುಗ್ಗೆ ಸೊಪ್ಪು, ನುಗ್ಗೆ ಮರ ಹಿತ್ತಲಲ್ಲಿ ಇರ್ತದೆ, ಊರಲ್ಲಿರುವವರಿಗೆ ನುಗ್ಗೆ ಮರದ ಇದು ಇರ್ತದೆ, ನುಗ್ಗೆ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಇರ್ತದೆ, ಅದರದ್ದು ಪಲ್ಯ ಅದರದ್ದು ಚಟ್ನಿ ಮಾಡಿ ತಿನ್ಬಹುದು. ಹಣ್ಣುಗಳು ಹಾಗೆ, ಹಣ್ಣುಗಳಲ್ಲಿ ದಾಳಿಂಬೆಯನ್ನೇ ಪರ್ಚೇಸ್ ಮಾಡಿ ತಿನ್ಬೇಕು ಅಥವಾ ಖರ್ಜೂರವನ್ನೇ ಖರ್ಚು ಮಾಡಿ ಪರ್ಚೇಸ್ ಮಾಡಿ ತಿನ್ಬೇಕು ಅವಶ್ಯಕತೆ ಇಲ್ಲ. ಊರಲ್ಲಿ ಚಿಕ್ಕಿನ ಮರಗಳಿರ್ತದೆ, ಪಪ್ಪಾಯದ ಮರ ಇರ್ತದೆ, ಪಪ್ಪಾಯದ ಗಿಡ ಇಲ್ದೇ ಇರುವ ಮನೆಗಳೇ ಇಲ್ಲ ಊರಲ್ಲಿ. ಸೊ ಇದೆಲ್ಲದರಲ್ಲೂ ಕಬ್ಬಿಣದ ಅಂಶ ಇರ್ತದೆ. ಸೊ ಪೌಷ್ಟಿಕಾಂಶಗಳು ನಮಗೆ ಬೇಕಾದಷ್ಟು ಸಿಗ್ತದೆ, ಆಯ್ತಾ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಬಡವರಾದ್ರೂ ಕೂಡ ವಾರಕ್ಕೊಮ್ಮೆ ಆದ್ರೂ ಮೀನು ತಿಂತಾರೆ, ಮೀನಿನಲ್ಲಿ ಕಬ್ಬಿಣದ ಅಂಶ ಇರ್ತದೆ, ಮೀನಿನ ಮಾಂಸದಲ್ಲಿ. ಮಾಂಸಾಹಾರದಲ್ಲಿ ನೋಡಿದ್ರೆ ಚಿಕನ್ ಅಲ್ಲಿ ಕಬ್ಬಿಣದ ಅಂಶ ಕಡಿಮೆ, ಆದ್ರೆ ಬೀಫ್ ಇರ್ಬೋದು ಅಥವಾ ಮಟನ್ ಇರ್ಬೋದು ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರ್ತದೆ. ಸೊ ಎಲ್ಲಾ ರೀತಿಯ ಆ ಫುಡ್ಡಿನ ಅಂಶಗಳಲ್ಲಿ ಕೂಡ ಕಬ್ಬಿಣದ ಅಂಶ ಇರ್ತದೆ. ಈಗ ಇನ್ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ನಮಗೆ ಒಬ್ಬ ಹೆಲ್ದಿ ಇರುವವನಿಗೆ ಮೇಂಟೈನ್ ಮಾಡ್ಲಿಕ್ಕೆ ಬೇಕಾದಷ್ಟು ಇವನ್ ಅನ್ನದಲ್ಲಿ ಕೂಡ ಇರ್ತದೆ ಕಬ್ಬಿಣದ ಅಂಶ. ನಮ್ಮ ಗೋಧಿ ಅಕ್ಕಿಯಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಕಬ್ಬಿಣದ ಅಂಶ ಇದ್ದೇ ಇರ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ನಮ್ಮ ಊಟದಲ್ಲಿರುವ ಕಬ್ಬಿಣದ ಅಂಶ ನಿಮ್ಮ ದೇಹಕ್ಕೆ ಸೇರ್ತದ ಅಂತ ಹೇಳುವಂತದ್ದು ಇರೋದು. ಅದು ಯಾವಾಗ ಅಂತ ಹೇಳಿದ್ರೆ, ನಾವು ಹೇಳಿದಂತ ಇದರಲ್ಲಿ ಈಗ ನಾನ್ ವೆಜ್ ಅಲ್ಲಿರುವಂತಹ ಕಬ್ಬಿಣದ ಅಂಶ ಫೆರಿಕ್ ಫಾರ್ಮ್ ಅಲ್ಲಿ ಇರ್ತದೆ. ಫೆರಿಕ್ ಫಾರ್ಮ್ ಅಲ್ಲಿ ಇದ್ದಂತಹ ಕಬ್ಬಿಣದ ಅಂಶ ಡೈರೆಕ್ಟ್ ಆಗಿ ಅಬ್ಸರ್ವ್ ಆಗ್ತದೆ, ಬಟ್ ತರಕಾರಿಯಲ್ಲೆಲ್ಲ ಇರೋದು ಫೆರಸ್ ಫಾರ್ಮ್ ಅಲ್ಲಿ ಇರ್ತದೆ. ಈ ಫೆರಸ್ ಫಾರ್ಮ್ ಅಲ್ಲಿದ್ದ ತರಕಾರಿಯಲ್ಲಿದ್ದಂತಹ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆಯೊಳಗೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತದೆ, ಆಮ್ಲ ಅಂತ ಏನ್ ಹೇಳ್ತೇವೆ, ಹೊಟ್ಟೆಯೊಳಗಿರುವಂತ ಆಮ್ಲ ಅಂತ ಏನ್ ಹೇಳ್ತೇವೆ, ಅದು ಫೆರಸ್ ಫಾರ್ಮ್ ಅನ್ನು ಫೆರಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತದೆ, ಮತ್ತೆ ಅದು ಅಬ್ಸಾರ್ಬ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಏನಾಗ್ತದೆ, ನಾನು ಎಲ್ಲ ಸೊಪ್ಪೆಲ್ಲ ತಿಂತೇನೆ, ಬಟ್ ದಿನ ಬೆಳಗ್ಗೆ ನಾನು ಹೋಗಿ ಗ್ಯಾಸ್ಟ್ರಿಕ್ ಅಂತ ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ತೇನೆ, ಕಬ್ಬಿಣದ ಅಂಶ ಸೇರೋದಿಲ್ಲ. ಯಾಕಂದ್ರೆ ಫೆರಸ್ ಫೆರಿಕ್ ಆಗಿ ಕನ್ವರ್ಟ್ ಆಗೋದಿಲ್ಲ, ಆ ಫೆರಸ್ ಆಗಿ ಇದ್ದ ಕಬ್ಬಿಣದ ಅಂಶ ಮೋಷನ್ ಅಲ್ಲಿ ಹೊರಟೋಗ್ತದೆ. ಎಷ್ಟು ನುಂಗಿದ್ರು ಅದು ಮೋಷನ್ ಅಲ್ಲಿ ಹೋಗ್ತದೆ ಹೊರತು ದೇಹಕ್ಕೆ ಸೇರೋದಿಲ್ಲ. ಆಯ್ತಾ, ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಈ ಸೊಪ್ಪು ತರಕಾರಿಗಳಲ್ಲಿ ಆಕ್ಸಲೇಟ್ ಅಂತ ಹೇಳುವಂತ ಒಂದು ಕೆಮಿಕಲ್ ಇರ್ತದೆ. ಸೊ ಅದರಿಂದಾಗಿ ಅದು ಈ ಕಬ್ಬಿಣದ ಅಂಶವನ್ನು ಅಬ್ಸಾರ್ಬ್ ಮಾಡ್ಲಿಕ್ಕೆ ಸರಿಯಾಗಿ ಬಿಡುದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಸ್ವಲ್ಪ ನಿಂಬೆ ಹುಳಿ ಹಿಂಡಬೇಕು, ಅದಕ್ಕೆ ಸ್ವಲ್ಪ ಅಸಿಡಿಕ್ ಮಾಡ್ಬೇಕು ಆ ಫುಡ್ ಅನ್ನ. ಆ ಫುಡ್ ಅನ್ನು ಅಸಿಡಿಕ್ ಮಾಡಿದ ಕೂಡಲೇ ಆಕ್ಸಲೇಟ್ ನ ಲೆವೆಲ್ ಕಡಿಮೆ ಆಗ್ತದೆ, ಕಬ್ಬಿಣದ ಅಂಶದ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ. ಇನ್ನು ಕೆಲವು ಜನಕ್ಕೆ ಏನಿರ್ತದೆ ಅಂತ ಹೇಳಿದ್ರೆ, ಊಟ ತಿಂಡಿ ಮಾಡಿದ ತಕ್ಷಣ ಹೋಗಿ ಕಾಫಿ ಚಾ ಕುಡಿತಾರೆ, ಅದಿಲ್ದಿದ್ರೆ ನನಗೆ ನಿದ್ದೆ ಬರ್ತದೆ ಅಂತ ಹೇಳಿ ಅಂತ. ನೀವು ಕಾಫಿ ಚಾ ಕುಡಿದ ತಕ್ಷಣ ಆ ಕಾಫಿ ಮತ್ತೆ ಚಾದಲ್ಲಿ ಟ್ಯಾನಿನ್ ಅಂತ ಹೇಳುವಂತ ಒಂದು ಕೆಮಿಕಲ್ ಇರ್ತದೆ, ಅದು ಕಬ್ಬಿಣವನ್ನು ಅಬ್ಸಾರ್ಬ್ ಆಗ್ಲಿ ಮಾಡ್ಲಿಕ್ಕೆ ಬಿಡುದಿಲ್ಲ. ಸೊ ನಾವು ಫುಡ್ ತಿಂದ ಮೇಲೆ ನೆಕ್ಸ್ಟ್ 2 ಗಂಟೆಗಳ ಕಾಲ ಕಾಫಿ ಚಾ ಕುಡಿಬಾರ್ದು. ಅದಾದ ಮೇಲೆ ಕಾಫಿ ಚಾ ಕುಡಿಬೇಕು, ಅಥವಾ ಫುಡ್ ತಿನ್ನೋದಕ್ಕಿಂತ 2 ಗಂಟೆ ಮೊದಲು ಕಾಫಿ ಚಾ ಕುಡಿಬೇಕು. ಆ ಫುಡ್ಡಿನ ಮಧ್ಯದಲ್ಲಿ ಇದು ಬರಬಾರ್ದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಫುಡ್ ಅನ್ನು ತಗೊಳ್ಳುವಾಗಲೂ ಹಾಗೆ ತುಂಬಾ ಬದಲಾಗಿದೆ. ಈಗ ಏನು ಅಂತ ಹೇಳಿದ್ರೆ, ಎಲ್ಲ ಫಾಸ್ಟ್ ಫುಡ್, ಫ್ರೈಡ್ ಐಟಮ್ಸ್ ಅಥವಾ ಇದು ಜಂಕ್ ಫುಡ್ಗಳು. ಸೊ ಆ ಜಂಕ್ ಫುಡ್ಗಳಲ್ಲಿ ಕ್ವಾಲಿಟಿ ಆಫ್ ಐರನ್ ಒಳ್ಳೇದಿರೋದಿಲ್ಲ. ನಾನ್ ವೆಜ್ ದಿನಕ್ಕೆ 3 ಸಲ ತಿಂತಾನೆ, ಆದ್ರೆ ಆ ನಾನ್ ವೆಜ್ ಅಲ್ಲಿರೋ ಕಬ್ಬಿಣದ ಅಂಶ ದೇಹಕ್ಕೆ ಸೇರುವುದೇ ಇಲ್ಲ, ಯಾಕಂದ್ರೆ ಅದು ಕ್ವಾಲಿಟಿ ಹಾಳಾಗಿರ್ತದೆ. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಹಾಗೆ ಮಾಡಿದ್ರೆ ಬಡವರಿಗಾದ್ರೂ ಅಷ್ಟೇ, ಈಗ ನಾವು ಎಷ್ಟೊಂದು ಜನರು ನೋಡ್ತೇವೆ, ನಾವು ಬಡವರು ಈಗ ನಮ್ಮ ವೆನ್ಲಾಕ್ ಹಾಸ್ಪಿಟಲ್ ಅಲ್ಲೇ ಈಗ ನೋಡಿದ್ರೆ, ನೀವು ಬಡವರಲ್ಲಿ ಬರೋರದ್ದು ನೀವು ಚೆಕ್ ಮಾಡಿದ್ರೆ, ಈಗ ರಕ್ತಹೀನತೆಗೆ ಬರೋರ್ನ ಬಿಟ್ಟು ಬೇರೆ ಈಗ ಹಾರ್ಟ್ ಪ್ರಾಬ್ಲಮ್ಗೆ ಇನ್ನೇನೋ ಬೇರೆ ಕಾರಣಕ್ಕೆ ಬಂದವ್ರು ನೋಡಿದ್ರೆ, ಎಷ್ಟೊಂದು ಜನರದ್ದು ಹಿಮೋಗ್ಲೋಬಿನ್ 13-14 ಇರ್ತದೆ. ನಾರ್ಮಲ್ ಹಿಮೋಗ್ಲೋಬಿನ್ ಬಡವರಿಗಾದ್ರೂ ಕೂಡ ನಾರ್ಮಲ್ ಹಿಮೋಗ್ಲೋಬಿನ್ ಬಡವ ಇವನು ಶ್ರೀಮಂತ ಅಂತ ನೋಡುದಿಲ್ಲ, ಎಲ್ಲರದ್ದು ಹಿಮೋಗ್ಲೋಬಿನ್ ನಾರ್ಮಲ್ ಇರ್ತದೆ. ನಮ್ಮ ಫುಡ್ಡಿನಲ್ಲಿ ವ್ಯತ್ಯಾಸ ಆದಾಗ, ನಮ್ಮ ಜೀವನ ಶೈಲಿ ವ್ಯತ್ಯಾಸ ಆದಾಗ ತೊಂದರೆಗಳು ಬರ್ತದೆ ಅಷ್ಟೇ. ಸೊ ಹಾಗಾಗಿ ಬಡವರು ಏನು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಏನೋ ಯಾವುದೋ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುವ ಕಾಸ್ಟ್ಲಿ ತರಕಾರಿ ತಿಂದ್ರೆ ಮಾತ್ರ ನನ್ನ ಕಬ್ಬಿಣದ ಅಂಶ ಜಾಸ್ತಿ ಆಗೋದು ಅಂತ ಹೇಳ್ಕೊಂಡು, ನಮ್ಮ ನ್ಯಾಚುರಲ್ ಫುಡ್ಗಳಲ್ಲಿ ಕಬ್ಬಿಣದ ಅಂಶ ಬೇಕಾದಷ್ಟಿದೆ. ನಮ್ಮ ಎಸ್ಪೆಷಲಿ ನಮ್ಮ ಮಂಗಳೂರಿನಲ್ಲಿ ಈಚೆ ಈ ಸೊಪ್ಪು ಇದರಲ್ಲಿ ಮಾಡುವಂತ ಸಾಂಬಾರ್ ಇರ್ಬೋದು, ಗಸಿ ಇರ್ಬೋದು, ಎಷ್ಟು ಇದೆ ನಮ್ಮಲ್ಲಿ. ಈ ಕರಾವಳಿಯ ಊಟದ ಶೈಲಿ ಅಷ್ಟು ಒಳ್ಳೆ ಊಟದ ಶೈಲಿ ನಮಗೆ ಆಕ್ಚುಲಿ ಬೇರೆ ಕಡೆ ಸಿಗುದಿಲ್ಲ ಇನ್ಫ್ಯಾಕ್ಟ್. ಸೊ ಹಾಗಾಗಿ
2: ತರಕಾರಿಗಳು, ಹಣ್ಣುಗಳು
0: ಎಲ್ಲ ಸಿಗ್ತದೆ,
2: ಮೀನು, ಮಾಂಸ ಎಲ್ಲವೂ ಸೇವನೆ ಮಾಡ್ತೇವೆ. ಒಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ರೆ ಡಾಕ್ಟರ್. ಈಗ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟು ಕೂಡ ಅವರು ಕೇಳಿರುವಂತಹ ಪ್ರಶ್ನೆಗೆ ನೀವು ಆ ಮೂಲಕ ಕೂಡ ಉತ್ತರವನ್ನ ನೀಡಿದಿರ. ಸಮಯ ಕೂಡ ಆಗ್ತಾ ಬರ್ತಾ ಇದೆ ಸರ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋದಕ್ಕೆ. ಆ ಮುಗಿಸುವುದಕ್ಕಿಂತ ಮುಂಚೆ ನಮ್ಮ ಯುವ ಜನರಿಗೆ ನಿಮ್ಮ ಒಂದು ಕಿವಿ ಮಾತು, ಈ ಒಂದು ರಕ್ತಕ್ಕೆ ಸಂಬಂಧಪಟ್ಟ ಅಥವಾ ರಕ್ತಹೀನತೆಗೆ ಸಂಬಂಧಪಟ್ಟ.
0: ಈಗ ನಾನು ಯುವಜನರಿಗೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ಈಗ ಎಷ್ಟೊಂದು ಜನ ಅನ್ಕೊಳ್ತಾರೆ ನನ್ನ ಕಿಡ್ನಿ ಸರಿ ಇದೆ, ನನ್ನ ಲಿವರ್ ಸರಿ ಇದೆ, ನನ್ನ ಹಾರ್ಟ್ ಸರಿ ಇದೆ ಅಂತ ಹೇಳ್ಕೊಂಡು ಅಂತ. ಆದ್ರೆ ಪ್ರತಿಯೊಂದಕ್ಕೂ ಕೂಡ ಪ್ರಾಣವಾಗಿ ಜೀವಶಕ್ತಿಯನ್ನು ತುಂಬುವಂತದ್ದು ಬ್ಲಡ್. ಸೊ ನಮ್ಮ ಬ್ಲಡ್ ಸರಿ ಇಲ್ಲ ಅಂತ ಹೇಳಿದ್ರೆ ಯಾವ ಅಂಗಗಳು ಸರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ನಮ್ಮ ಆ ರಕ್ತವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಹಿಮೋಗ್ಲೋಬಿನ್ 12 ಅಟ್ಲೀಸ್ಟ್ 12-15 ಮಧ್ಯದಲ್ಲಿ ಮೇಂಟೈನ್ ಮಾಡುವ ಹಾಗೆ ನೋಡಿಕೊಳ್ಬೇಕು. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಆದ್ರೂ ಹಿಮೋಗ್ಲೋಬಿನ್ ಲೆವೆಲ್ ಗಳನ್ನ, ಲೇಡೀಸ್ ಆದ್ರೆ ಪಿರಿಯಡ್ಸ್ ಆಗ್ತಾ ಇರ್ತದೆ, ಸೊ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದ್ರೂ ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾ ಇರ್ಬೇಕು. ಜೆಂಟ್ಸ್ ಗಳಾದ್ರೆ ಅಟ್ಲೀಸ್ಟ್ 2 ವರ್ಷಕ್ಕೊಮ್ಮೆ ಆದ್ರೂ ಅದನ್ನ ಚೆಕಪ್ ಮಾಡ್ತಾ ಇರ್ಬೇಕು. ಕೇವಲ ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಅಂತ ಹೋಗಿ ಹಾರ್ಟ್ ಚೆಕಪ್ ಮಾಡಿ ಬಂದ್ರೆ ಏನು ಸಾಕಾಗುದಿಲ್ಲ. ದೇಹದ ಪ್ರತಿಯೊಂದು ಅಂಗಗಳನ್ನು ನಾವು ಕೇರ್ ತಗೊಂಡು ನೋಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ನಾವು ನೋಡುವಾಗ ಒಬ್ಬ ವ್ಯಕ್ತಿ ಆ ಸಂಪೂರ್ಣ ವ್ಯಕ್ತಿಯನ್ನಾಗಿ ನೋಡ್ಬೇಕೇ ಹೊರತು ಆ ಇದೊಂದು ಹಾರ್ಟ್, ಈ ಹಾರ್ಟ್ ಅಲ್ಲಿ ಒಂದು ಕಾಯಿಲೆ ಇದೆ, ಸೊ ಇದಕ್ಕೆ ನಾನು ಮೆಡಿಸಿನ್ ಕೊಡ್ತೇನೆ, ಇದು ಈ ಕಾನ್ಸೆಪ್ಟ್ಗಳು ತಪ್ಪು. ಹೋಲಿಸ್ಟಿಕ್ ಆಗಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನೋಡಿ ಪ್ರತಿಯೊಂದು ಅಂಗಗಳು ಕರೆಕ್ಟ್ ಆಗಿದ್ರೆ ಮಾತ್ರವೇ ನಾರ್ಮಲ್ ಆದಂತ ಜೀವನವನ್ನ ನಾವು ನಡೆಸಲಿಕ್ಕೆ ಆಗ್ತದೆ. ಸೊ ಅದರಿಂದ ರಕ್ತಕ್ಕೂ ಅಥವಾ ಬೇರೆ ಅಂಗಕ್ಕೂ, ನಾನು ಬರೆಯ ರಕ್ತಕ್ಕೆ ಮಾತ್ರ ಅಂತ ನಾನು ಹೇಳಿದ್ರೆ ನನ್ನದು ತಪ್ಪಾಗ್ತದೆ, ಅಲ್ಲಿ ದೇಹದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಇಂಪಾರ್ಟೆನ್ಸ್ ಅನ್ನು ಕೊಟ್ಟುಕೊಂಡು ನಾವು ಹೆಲ್ದಿ ಆಗಿರ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು.
2: ಡಾಕ್ಟರ್, ತುಂಬಾ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರಣೆಯನ್ನು ನೀಡಿದಿರ. ರಕ್ತಹೀನತೆ ಅಂದ್ರೆ ಏನು, ಅದರಿಂದ ಆಗುವ ತೊಂದರೆಗಳು, ಅದರ ಆರಂಭಿಕ ಲಕ್ಷಣಗಳಾಗಿರ್ಬೋದು, ಅಥವಾ ಅದನ್ನ ಪತ್ತೆ ಹಚ್ಚುವಂಥದ್ದು, ಅಥವಾ ಅದಕ್ಕೆ ಒಂದಿಷ್ಟು ಟ್ರೀಟ್ಮೆಂಟ್ ಅನ್ನ ಮಾಡಬೇಕು, ಅಥವಾ ನಾವು ಪೌಷ್ಟಿಕಾಂಶವನ್ನ ಪೌಷ್ಟಿಕಯುಕ್ತ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಸಾಕಷ್ಟು ಮಾಹಿತಿಯನ್ನು ನೀಡಿದಿರ. ಈ ಮಾಹಿತಿಗಳು ನಮ್ಮ ಕೇಳುಗರಿಗೂ ಕೂಡ ಒಂದಿಷ್ಟು ಉಪಯೋಗ ಆಗಿರಬಹುದು ಅಂತ ಅಂದ್ಕೊಳ್ತಾ, ಡಾಕ್ಟರ್ ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನೀಡಿದಿರ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಷ್ಟು ಹೊತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿಮಗೆ ನಮ್ಮ ರೇಡಿಯೋ ಸಾರಂಗ್ ಕಡೆಯಿಂದ ತುಂಬಾ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.
0: ಧನ್ಯವಾದಗಳು. ನನ್ನ ಸೈಡಿಂದಲೂ ಹಾಗೇನೆ, ರೇಡಿಯೋ ಸಾರಂಗಿಗೆ ಹಾಗೆ ರೇಡಿಯೋ ಸಾರಂಗಿನ ಎಲ್ಲಾ ಕೇಳುಗರಿಗೆ ಧನ್ಯವಾದಗಳು.
2: ಕೇಳುಗರೇ, ಇದುವರೆಗೆ ಯುವಜನತೆಯಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ KMC ಆಸ್ಪತ್ರೆ ಜ್ಯೋತಿ ಇಲ್ಲಿಯ ವೈದ್ಯರಾದಂಥ ಕನ್ಸಲ್ಟೆಂಟ್ ಹಿಮಟಾಲಜಿಸ್ಟ್ ಇವರು ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರಬಹುದು ಅಂತ ಅಂದ್ಕೊಳ್ತಾ, ಅದರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದಂತಹ KMC ಆಸ್ಪತ್ರೆಯ ಶಾನ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಮುಂದಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಇದು ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ
1: ಹಲೋ ಹಾಯ್ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ RJD ಬಳಿ. ಇವತ್ತಿನ ಹೃದಯ ರಾಗ ನೇರ ಪ್ರಸಾರದಲ್ಲಿ ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂತ, ಮನದ ಕದ ತಟ್ಟುವಂತ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಒಬ್ರು ಅತಿಥಿ ಕೂಡ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ವೇಣೂರು. ಪ್ರತಿಯಲ್ಲಿ ಮರದ ಕೆತ್ತನೆ ಮತ್ತು ಕಲ್ಲಿನ ಕೆತ್ತನೆ ಮಾಡ್ತಾರೆ. ಹಾಗೆ ಹಲವಾರು ಕಡೆ ಅಂದ್ರೆ 500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇವರು ತನ್ನ ಮಿಮಿಕ್ರಿ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಇವರದು ವೈಶಿಷ್ಟ್ಯ ಏನಂದ್ರೆ ಯಕ್ಷಗಾನ ಭಾಗವತರುಗಳ ಅನುಕರಣೆ ಮಾಡ್ತಾರೆ. ಗೋವಿನ ಹಾಡನ್ನು ವಿವಿಧ ಭಾಗವತರುಗಳ ಧ್ವನಿಯಲ್ಲಿ ಹಾಡ್ತಾರೆ. ಸ್ಯಾಕ್ಸೋಫೋನ್ ಧ್ವನಿ ಕೂಡ ಮಾಡ್ತಾರೆ. ಹಾಗೆ ಕರ್ನಾಟಕ, ಕಾಸರಗೋಡು, ಮುಂಬಾಯಿ ಮೊದಲೆಡೆ ಇವರು ಮಿಮಿಕ್ರಿ ಎಲ್ಲ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗೆ ಇವರು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಕೂಡ ಹಾಡ್ತಾರೆ. ಅವರದೇ ಒಂದು ತಂಡವನ್ನು ಅವರು, ಅವರದೇ ಹೆಸರಿನ ಸತೀಶ್ ನಡ್ತಿಕಲ್ಲು ಆರ್ಕೆಸ್ಟ್ರಾ ತಂಡವನ್ನು ಕೂಡ ಅವರು ಮಾಡಿಕೊಂಡು ಹಲವಾರು ಕಡೆ ರಸಮಂಜರಿ ಎಲ್ಲ ಮಾಡಿದ್ದಾರೆ. ಹಾಗೆ ಭಾಗವತಿಕೆಯನ್ನು ಕೂಡ ಮಾಡಿದ್ದಾರೆ. ಇವರು ಧರ್ಮಸ್ಥಳದ ಯಕ್ಷಗಾನ ಕಲಾ ಕೇಂದ್ರದ ತೆಂಕಬೈಲು ತಿರುಮಲಸೆಲ್ವರ ಶಾಸ್ತ್ರಿಯವರಲ್ಲಿ ಯಕ್ಷಗಾನ ಕಲ್ತಿದ್ದಾರೆ, ಭಾಗವತಿಕೆಯನ್ನು ಕಲ್ತಿದ್ದಾರೆ. ಹವ್ಯಾಸಿಯಾಗಿ ಭಾಗವತಿಕೆ ಮಾಡ್ತಾರೆ. ಚಂದನ TVಯಲ್ಲಿ ಅವಲೋಕನ ಕಾರ್ಯಕ್ರಮದಲ್ಲಿ ಸಂದರ್ಶನ ಇವರದು ಪ್ರಸಾರ ಆಗಿದೆ. ಆಕಾಶವಾಣಿ ಮಂಗಳೂರು ಮತ್ತು ಮಡಿಕೇರಿ ಆಕಾಶವಾಣಿಯಲ್ಲಿ ಕೂಡ ಇವರ ಸಂದರ್ಶನ ಪ್ರಸಾರ ಆಗಿದೆ. ಹಲವಾರು ಪತ್ರಿಕೆಯಲ್ಲಿ ಇವರ ಬಗ್ಗೆ ಲೇಖನಗಳು ಬಂದಿವೆ. ಹಾಗೆ ಶ್ರೀ ವೀರೇಂದ್ರ ಹೆಗಡೆಯವರು ಇವರ ಒಂದು ಕಾರ್ಯಕ್ರಮ ವೀಕ್ಷಿಸಿ ಧರ್ಮಸ್ಥಳದಲ್ಲಿ ಅವರಿಗೆ ಒಂದು ಅವಕಾಶ ಕೂಡ ನೀಡಿದ್ದಾರೆ. ಹಾಗೆ ಇವರಿಗೆ ಗಡಿನಾಡ ಧ್ವನಿ ಸಮ್ಮೇಳನದಲ್ಲಿ ಇವರಿಗೆ ರಾಜ್ಯ ಪ್ರಶಸ್ತಿ ಕೂಡ ನೀಡಿದ್ದಾರೆ. ಸಂಘ ಸಂಸ್ಥೆಗಳಿಂದ ಇವರು ಹಲವಾರು ಕಡೆ ಸನ್ಮಾನ ಗೌರವವನ್ನು ಪಡೆದಿದ್ದಾರೆ. ಇವತ್ತಿನ ಹೃದಯ ರಾಗದ ಅತಿಥಿಯಾಗಿ ಶಿಲ್ಪಿ ಮತ್ತು ಮಿಮಿಕ್ರಿ ಕಲಾವಿದರಾದಂಥ ಸತೀಶ್ ನಡ್ತಿಕಲ್ಲು, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ
0: ಸತೀಶ್ ಅವರೇ. ನೀವು ಹಾಡುಗಾರರು ಮತ್ತು ಮಿಮಿಕ್ರಿ ಕಲಾವಿದರು. ಒಂದು ಮೊದಲಿಗೆ ಹಾಡನ್ನು ಹಾಡಿ ಆರಂಭಿಸಿದಾದರೆ ಯಾವ ಹಾಡನ್ನು ಹಾಡ್ತೀರಿ?
2: ನಾನೀಗ ಗಣಪತಿ ಸ್ತುತಿಯನ್ನು ಮಾಡ್ತೇನೆ ಯಕ್ಷಗಾನ ಶೈಲಿಯಲ್ಲಿ. ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದರೂ ಗಣಪತಿ ಸ್ತುತಿ ಮಾಡಿ ವಿಘ್ನ ನಿವಾರಕನಾದಂಥ ವಿಘ್ನೇಶ್ವರನನ್ನು ಪ್ರಾರ್ಥಿಸುವುದು, ಅದು ಎಲ್ಲ ಈ ನಮ್ಮ ಭಾರತ ದೇಶದ ಸಂಸ್ಕೃತಿ. ಹಾಗೂ ಅದೊಂದು ನಿಜವಾದಂಥ ಒಂದು ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣವಾಗ್ತದೆ. ಹಾಗೆ ಯಕ್ಷಗಾನ ಶೈಲಿಯಲ್ಲಿ ಗಣಪತಿ ಸ್ತುತಿಯನ್ನು ಮಾಡ್ತೇನೆ, ಬಡಗುತಿಟ್ಟು ಯಕ್ಷಗಾನದ ಶೈಲಿಯಲ್ಲಿ.

0: ಇದು ಮದ್ದಲೆ, ಬಡಗುತಿಟ್ಟಿನ ಮದ್ದಲೆಯ ಜೊತೆಯಲ್ಲಿ ನಾನು ಈಗ ಯಕ್ಷಗಾನದ ಹಾಡನ್ನು ಆಡಿದ್ದೇನೆ.
1: ಬಂತು ನುಡಿಸಿದ್ರಿ, ಬಹಳ ಚೆನ್ನಾಗಿ ಬಂತು.
0: ನನಗೆ ಅಂದ್ರೆ ಸಣ್ಣದಿರುವಾಗ್ಲೇ ಯಕ್ಷಗಾನ ಮತ್ತೆ ಈ ಸಂಗೀತ ಕಾರ್ಯಕ್ರಮ ನೋಡುದು ಅದೆಲ್ಲ ಬಾರಿ ಇಷ್ಟ. ನಾನು ನನಗೆ ಶಾಲೆಗೆ ಹೋಗುವಾಗ್ಲೇ ಸಣ್ಣದಿರುವಾಗ್ಲೇ ಶಾಲೆಗೆಲ್ಲ ಹೋಗುವಾಗ ಮನೆಯಲ್ಲಿ ಒಂದು ಟೇಪ್ ರೆಕಾರ್ಡ್ ಇತ್ತು, ಅದರಲ್ಲಿ ಎಲ್ಲ ಯಕ್ಷಗಾನದೆಲ್ಲ ಕ್ಯಾಸೆಟ್ ಎಲ್ಲ ಇಟ್ಟು, ಮುಂಚೆ ಎಲ್ಲ ಕ್ಯಾಸೆಟ್ ಎಲ್ಲ ಇತ್ತಲ್ಲ, ಹಾಗೆ ಕ್ಯಾಸೆಟ್ ಎಲ್ಲ ಕೇಳುದು ಅವರಾಗಿ ಆಡುದು ಎಲ್ಲ ಆ ತರ ಆಡ್ತಾ ಇದ್ದೆ. ಬಳಿಪ ನಾರಾಯಣ ಭಾಗವತರದ್ದು ಮತ್ತೆ ಬೇರೆ ಸಂಗೀತ ಕಾರ್ಯಕ್ರಮ ಅದನ್ನೆಲ್ಲ ಯಾವುದು ಎಲ್ಲ ಉಂಟು, ಅದು ಎಲ್ಲವೂ ನನಗೆ ಭಾರಿ ಇಷ್ಟ. ಯಾವುದು ಇಷ್ಟ ಇಲ್ಲ ಅಂತ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲೂ ಇಷ್ಟ ಇಷ್ಟ. ಅದನ್ನೆಲ್ಲ ನಾನು ಕೂತ್ಕೊಂಡು ಹಾಗೆ ಆಡುದು ಆ ತರ ಎಲ್ಲ ಮಾಡ್ತಿದ್ದೆ. ಮತ್ತೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲ ಏನಾದರೂ ಕೂಗುದು ಅದನ್ನು ಎಲ್ಲ ಕೇಳುವುದು, ಅದು ಹೇಗೆ ಕೂಗ್ತಾ ಇದೆ, ನಾಯಿ ಹೇಗೆ ಬೊಗಳ್ತಿದೆ, ಅದೆಲ್ಲ ಈಗ ನಾನು ಹಾಗೆಲ್ಲ ಅದೇ ರೀತಿಯಾಗಿ ನಾನು ಈ ಒಂದು ಬಂದಿದ್ದೇನೆ. ಹಾಗೆ ಈಗ ನಾಯಿ ಬೊಗಳುದು ಅಂದ್ರೆ ನಾನು ಒಂದ್ ಕಡೆ ನಾನು ಕಾರ್ಯಕ್ರಮಕ್ಕೆ ಅಂತೇಳಿ ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ಹೋಗುವಾಗ ನನಗೆ ನಾನು ದೂರ ಹೋಗುವಾಗ ನನಗೆ ನನ್ನ ಆತ್ಮೀಯ ಮಿತ್ರನ ಮನೆ ಒಂದು ನೆನಪಾಯ್ತು. ಅವರ ಮನೆಗೆ ಹೋದ್ರೆ ಅಲ್ಲಿಂದ ನನಗೆ ಮರು ದಿವಸ ಅಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅಲ್ಲಿ ಹತ್ತಿರದಲ್ಲಿ ಇವರ ಮನೆಗೆ ಹೋದ್ರೆ ರಾತ್ರಿ ಅವರು ಮನೆಯಲ್ಲಿ ಇದ್ದು ಬೆಳಿಗ್ಗೆ ಅವರ ಜೊತೆಗೆ ಇದು ಹೋಗ್ಬೋದಲ್ಲ, ಒಟ್ಟಿಗೆ ಹೋಗ್ಬೋದಲ್ಲ ಅಂತೇಳಿ ಮುಂಚಿನ ದಿವಸ ಅವರ ಮನೆಗೆ ಹೋಗಿದ್ದೆ. ನಾವು ಅಪರಿಚಿತರಲ್ಲ, ಯಾವಾಗಲೂ ನಾವು ಹೋಗುದಿಲ್ಲ. ಈ ನಾಯಿ ನಮ್ಮನ್ನು ನೋಡಿದ್ರೆ ಬೊಗಳ್ತದೆ ನೋಡಿ. ಹಾಗೆ ನಾನು ಅವರ ಮನೆಗೆ ಹೋಗಿ ಎದುರುಗಡೆ ಗೇಟ್ ತೆಗೆಯುವಾಗ ಅವರ ಮನೆಯಲ್ಲಿ ಇದ್ದಂತ ನಾಯಿ ನನ್ನನ್ನು ನೋಡಿ ಅಷ್ಟೊತ್ತಿಗೆ ಎದುರು ಗೇಟ್ ತೆಗೆದು ಒಳಗೆ ಹೋಗುವಾಗ ಎದುರುಗಡೆ ಅವರು ನನ್ನ ಮಿತ್ರ ಬಂದ, ಓ ಸತೀಶ್ ಬಾಬಾ ಅಂತ ಹೇಳಿದ್ರೆ ಒಂದು ಒಂದು ಕೈಯಲ್ಲಿ ಒಂದು ತಂಬಿಗೆಯಲ್ಲಿ ನೀರೆಲ್ಲ ತಂದು ಕೊಟ್ರು ಅವರು ಮನೆಯವರೆಲ್ಲ. ಅದ್ರ ಭಾರತೀಯ ಸಂಸ್ಕೃತಿ, ನಾವು ಬೇರೆ ದೇಶಕ್ಕೆಲ್ಲ ಹೋದ್ರೆ ಇಂತ ಒಂದು ಸಂಸ್ಕೃತಿ ನಮಗೆ ಸಿಗುವುದಿಲ್ಲ. ಹಾಗೆ ಒಂದು ತಂಬಿಗೆ ನೀರೆಲ್ಲ ತಂದು ಕೊಟ್ರು ಕೈಕಾಲು ಮುಖ ಎಲ್ಲ ತೊಳಿಲಿಕ್ಕೆ. ಹಾಗೆ ಒಂದು ಲೋಟದಲ್ಲಿ ನೀರು ಮತ್ತೆ ಬೆಲ್ಲ ಇದನ್ನೆಲ್ಲ ಕೊಟ್ಟು ಅದನ್ನೆಲ್ಲ ನೀರೆಲ್ಲ ಕುಡಿಯಲಿಕ್ಕೆ ಅಂತ ಹೀಗೆ ಹೋಗುವಾಗ ಅವರ ಮನೆಯಲ್ಲಿ ಹೀಗೆ ಹೋಗುವಾಗ ಮತ್ತೊಂದು ನಾಯಿ ಅಂದ್ರೆ ದೊಡ್ಡ ದೊಡ್ಡವರು ಸ್ವಲ್ಪ ಪೇಟೆಯಲ್ಲಿ ಎಲ್ಲ ಒಳಗಡೆ ಎಲ್ಲ ನಾಯಿಯನ್ನೆಲ್ಲ ಸಾಕ್ತಾರೆ ಎಲ್ಲ, ಈ ಅಲ್ಲಿ ಸೈಡ್ ಅಲ್ಲಿ ಆದ್ರೆ ಹೊರಗಡೆ ಎಲ್ಲ ಕಟ್ತಾರಲ್ಲ. ನಾನು ಒಳಗಡೆ ಹೋಗುವಾಗ ಆ ದೊಡ್ಡ ನಾಯಿ ನನ್ನ ನೋಡಿ ದಿವಸ ನಾವು ರಾತ್ರಿ ಅಲ್ಲಿ ಅವರ ಮನೆಯಲ್ಲೇ ಇದ್ದೆವು. ಮನೆಯಲ್ಲಿದ್ದು ಅವರ ಮನೆಯಲ್ಲಿ ಒಂದು ಸಣ್ಣ ಮಗು ಇತ್ತು. ಆ ಮಗು ಅಂದರೆ ಸಂದು ಮಗು ತೊಟ್ಟಿಲಲ್ಲಿ ಮಲಗಿತ್ತು. ನಾವು ರಾತ್ರಿ ದಿವಸ ಅವರ ಮನೆಯಲ್ಲೆಲ್ಲ ಊಟ ಎಲ್ಲ ಆದ ನಂತರ ನಾವೆಲ್ಲ ಮಲಗಿದೆವು. ಮಲಗಿದ ನಂತರ ರಾತ್ರಿ 2 ಗಂಟೆ ಆಗುವ ಹೊತ್ತಲ್ಲಿ ಒಂದು ಬೇರೆ ಮನೆಯಿಂದ ಬಂದಂತ ಬೆಕ್ಕು ಈ ಮಗುವಿಗಿಟ್ಟಂತ ಹಾಲನ್ನೆಲ್ಲ ಕುಡಿತಾ ಇತ್ತು. ಅಷ್ಟೊತ್ತಿಗೆ ಆ ಮನೆಯಲ್ಲಿದ್ದಂತ ನಾಯಿ, ಆ ಬೆಕ್ಕು ಮತ್ತೆ ಮಗು, ಈ ಮೂರು ಯಾವ ರೀತಿ ಅವತ್ತಿನ ರಾತ್ರಿ ನಮಗೆ ಕೇಳಿಸ್ತಾ ಇತ್ತು ಅಂದ್ರೆ ಕಿವಿಗೆ ನಾನು ಮಲಗಿದಾಗ. ನೋಡಿ, ನನಗೆ ನಿದ್ದೆ ಬರಲಿಲ್ಲ ಸರಿಯಾಗಿ. ಈ ಬಂದಂತ ಬೆಕ್ಕು ಮಗುಗಿಟ್ಟಂತ ಹಾಲನ್ನೆಲ್ಲ ಕುಡಿತಾ ಇದೆ. ಅಷ್ಟೊತ್ತಿಗೆ ಬಂದಂತ ಬೆಕ್ಕನ್ನು, ಮನೆಯ ಬೆಕ್ಕು ನೋಡಿ

ಇವತ್ತಿನ ದಿವಸ ರಾತ್ರಿ ನಮಗೆ ನಿದ್ದೆ ಇಲ್ಲ, ನಾಯಿ ಮಗು ಅಂತೇಳಿ. ಅಲ್ಲಿ ಬೆಳಗ್ಗೆ ಎದ್ದು ನಾವು ಕಾರ್ಯಕ್ರಮ ನೋಡೋದಕ್ಕಾಗಿ ಬೆಳಗ್ಗೆ ಬೇಗ ಸ್ನಾನ ಎಲ್ಲ ಆಯಿತು, ನಿತ್ಯ ಕರ್ಮ ಅನುಷ್ಠಾನವನ್ನೆಲ್ಲ ಮುಗಿಸಿ ನಾವು ನೇರವಾಗಿ ಕಾರ್ಯಕ್ರಮ ನೋಡೋದಕ್ಕೆ ಹೋದೆವು. ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ಇಂಟರ್ನ್ಯಾಷನಲ್ ಎಲ್ಲ ಅವಾರ್ಡ್ ತಗೊಂಡಂಥ ಕಲಾವಿದರೆಲ್ಲ, ಆ ಕಲಾವಿದರದ್ದೆಲ್ಲ ಕಾರ್ಯಕ್ರಮ ಇತ್ತು, ಬೇರೆ ಬೇರೆ ವಿದ್ವಾನರದ್ದೆಲ್ಲ ಕಾರ್ಯಕ್ರಮ ಇತ್ತು. ಹಾಗೆ ಆ ಕಾರ್ಯಕ್ರಮ ನೋಡೋದಕ್ಕೆ ಹೋದೆವು. ಅವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ಅದು ವಿಶೇಷವಾದ ಕಾರ್ಯಕ್ರಮ. ನಮಗೆ ಒಂದೇ ವೇದಿಕೆಯಲ್ಲಿ ಇಲ್ಲ ಅಂತ ಕಲಾವಿದರನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ. ಆವತ್ತಿನ ದಿವಸ ನಮಗೆ ಸಿಕ್ಕಿದೆ, ಅದನ್ನು ನಮ್ಮ ಪುಣ್ಯ ಅಂತ ಹೇಳ್ಬೇಕು. ನೋಡಿ ಅವತ್ತಿನ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತೇಳಿ, ಪಂಡಿತ್ ಭೀಮಸೇನ್ ಜೋಶಿ ಅವರು, ಖ್ಯಾತ ಹಿಂದೂಸ್ತಾನಿ ಗಾಯಕರು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತ ಹಿಂದೂಸ್ತಾನಿ ಗಾಯಕರು ಅವರು, ಅಂದ್ರೆ ಅವರಾಗೆ ಅಂತ ಅಲ್ಲ, ನಾನು ಆಡ್ತೀನಿ ಅಂತ ಹೇಳಲ್ಲ, ಹಾಗೆ ಒಂದು ದಿವಸ ಈ ರೀತಿ ಇತ್ತು ಅವರ ಕಾರ್ಯಕ್ರಮ. ಅದನ್ನ ನೋಡುವಾಗ ನನಗೆ ತುಂಬಾ ಖುಷಿ ಆಯ್ತು. ನಾನು ಕ್ಯಾಸೆಟ್ ಅಲ್ಲಿ ನೋಡಿದ್ದು, ಆದ್ರೆ ಕ್ಯಾಸೆಟ್ ಅಲ್ಲಿ ಕೇಳಿದ್ದಲ್ಲ, ಅಲ್ಲಿಗೆ ಹೋಗುವಾಗ ನನಗೆ ಅವರನ್ನು ನಿಜ ನೋಡುವ ಒಂದು ಭಾಗ್ಯ ಸಿಕ್ಕಿತ್ತು. ನೋಡಿ ಹಿಂದೂಸ್ತಾನಿ ಗಾಯನ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವತ್ತಿನ ದಿವಸ ಪಂಡಿತ್ ಭೀಮಸೇನ್ ಜೋಶಿ ಅವರು ಈ ರೀತಿಯಾಗಿ ಆಡ್ತಾ ಇದ್ರು ಅವತ್ತಿನ ದಿವಸ, ನನಗೆ ಭಾರಿ ಖುಷಿ ಆಯ್ತು. ನಾನು ಅವರಾಗೆ ಅಂತ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೆ ಅದು ಕೇಳುವವರು ಹೇಳ್ಬೇಕಷ್ಟೇ, ಒಂದು ಪ್ರಯತ್ನ ಅಷ್ಟೇ. ಫಸ್ಟ್ಗೆ ಆಲಾಪನೆ ಎಲ್ಲ ಕೆಲವು ಉಂಟು, ಬೇರೆ ಹಿಂದೂಸ್ತಾನಿ ಶೈಲಿಯಲ್ಲಿ ತುಂಬಾ ಆಲಾಪನೆ ಎಲ್ಲ ಇರ್ತದೆ.

ಈ ರೀತಿಯಾಗಿ ಆಡ್ತಾರೆ. ಇದನ್ನು ನಾನು ನಾನು ಭಕ್ತಿಗೀತೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೇನೆ, ಆಗ ಎಲ್ಲ ಪಕ್ಕವಾದ್ಯದವರೆಲ್ಲ ಇರ್ತಾರೆ, ಶ್ರುತಿ ಬಾಕ್ಸ್ ಇರ್ತದೆ, ಮತ್ತೆ ತಬಲ, ಮೋರ್ಸಿಂಗ್, ಇದು ಬೇರೆ ಬೇರೆ ಪಕ್ಕವಾದ್ಯ ಎಲ್ಲ ಇರ್ತದೆ, ಅದರ ಜೊತೆಯಲ್ಲಿ ನಾನು ಆಡ್ತೇನೆ ಇದನ್ನೆಲ್ಲ. ಮತ್ತೆ ಬೇರೆ ಇವರ ಶೈಲಿಯಲ್ಲಿ ಮತ್ತೆ ಬೇರೆ ಕೆಲವು ಶೈಲಿಯಲ್ಲೆಲ್ಲ ಆಡ್ತೇನೆ. ಅದನ್ನು ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ನಾವು ಅಲ್ಲಿ ಅಲ್ಲಿ ನಾವು ನೋಡಿದ್ದೆವು. ಮತ್ತೆ ಅದಾದ ನಂತರ ಬೇರೆ ಕಲಾವಿದರೆಲ್ಲ ಇದ್ರು ಅವತ್ತಿನ. ಮತ್ತೆ ಆ ಕಾರ್ಯಕ್ರಮ ಎಲ್ಲ ಮುಗಿಯಿತು, ಯಕ್ಷಗಾನ ಕಮ್ಮಟ ಪ್ರಾರಂಭ ಆಯಿತು. ಯಕ್ಷಗಾನದಲ್ಲಿ ಬೇರೆ ಬೇರೆ ಭಾಗವತರದ್ದು ಬೇರೆ ಬೇರೆ ಅರ್ಥಧಾರಿಗಳದ್ದೆಲ್ಲ ಕಾರ್ಯಕ್ರಮ ಎಲ್ಲ ಇತ್ತು. ನಾನು ಹೋಗುವಾಗ ಬಳಿಪನ ಆರಂಭ ಆಗುತ್ತೆ, ನಮ್ಮ ಬಡಗು ತೆಂಕುತಿಟ್ಟಿನ ಭಾಗವತರು, ಬಳಿಪ ಅಗ್ರಮಾನ್ಯ ಭಾಗವತರು, ಬಳಿಪ ನಾರಾಯಣ ಭಾಗವತರು ಈಗ ದಿವಂಗತರಾಗಿದ್ದಾರೆ. ಅವರು ಕರ್ಣ ಸಲ್ಯ ಸಾರಥ್ಯ ಅಂದರೆ ರಣವೀಲ್ಯ ಈ ಯಕ್ಷಗಾನದ ಒಂದು ಹಾಡನ್ನು, ಕೃಷ್ಣ ಸಂಧಾನದ್ದು ಯಕ್ಷಗಾನ ಭಾಗವತಿಗೆಯನ್ನು ಮಾಡಿದರು. ಆ ಭಾಗವತಿಗೆ ಕೊಳ್ಳೂರು ರಾಮಚಂದ್ರ ರಾವ್, ಖ್ಯಾತ ಯಕ್ಷಗಾನದ ಅರ್ಥಧಾರಿ, ಸ್ತ್ರೀವೇಷಧಾರಿ, ಅವರದ್ದು ಕುಂತಿಯ ವೇಷಧಾರಿಯಾಗಿ ಅವರು ಯಾವ ರೀತಿ ಅಲ್ಲಿ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಇದ್ದರು ಅಂತ ಹೇಳಿದರೆ, ಮತ್ತು ನಮ್ಮ ಖ್ಯಾತ ಅರ್ಥಧಾರಿ ಕುಂಬ್ಳೆ ಸುಂದರ ರಾವ್ ಅವರು, ಅವರಿಗೆ ಇಬ್ಬರು ಕರ್ಣ ಮತ್ತು ಕುಂತಿ ಮಾತನಾಡುವಂಥ ದೃಶ್ಯವನ್ನು ತೋರಿಸಿದರು. ಅದು ಅಮೋಘವಾಗಿತ್ತು. ನೋಡಿ, ಬಲಿಪನಾರಾಯಣ ಭಾಗವತರು ಆ ಒಂದು ಕೃಷ್ಣ ಸಂಧಾನಕ್ಕೆ, ಯಕ್ಷಗಾನಕ್ಕೆ ಈ ರೀತಿಯಾದಂಥ ಒಂದು ಭಾಗವತಿಯನ್ನು ಮಾಡಿದ್ರು. ಅಂದರೆ ಅವರ ಶೈಲಿ ಮಾತ್ರ

0: ನೋಡಿ, ಆ ಭಾಗವತಿಗೆ ಅರ್ಥಧಾರಿಗಳಿಬ್ಬರು ಮಾತಾಡ್ತಾರೆ ನೋಡಿ.
1: ಶ್ರೀಕೃಷ್ಣ ನನಗೊಂದು ಅನುಜ್ಞೆಯನ್ನು ಮಾಡಿದಾನೆ. ಅಮ್ಮ ಕುಂತಿದೇವಿ, ನಿಮ್ಮ ಮಗನಾದಂತ ಕರುಣನ ಬಳಿಗೆ ಹೋಗಿ ಒಂದು ಮಾತನ್ನು ಕೇಳಿಕೊಂಡು ಬಾ. ತೊಟ್ಟಂತ ಬಾಣವನ್ನು ಮತ್ತೊಮ್ಮೆ ತೊಳೆದಿರಂತೆ ಹೀಗೆ ಕೇಳಿಕೊಂಡು ಬಾ. ಇದು ಶ್ರೀಕೃಷ್ಣನ ಅನುಜ್ಞೆ. ಹಾಗೆ ಗಂಗಾತೀರಕ್ಕೆ ಬಂದಿದ್ದೇನೆ. ಅದೋ ಅದೋ, ಮುಂದೆ ಕಾಣುತ್ತಿರುವುದು ನನ್ನ ಮಗನಾದಂತ ಕರುಣನಲ್ಲವೇ? ನಿಜ ನಿಜ. ಕಣ್ಗಳನ್ನು ಮುಚ್ಚಿ ಕೈಗಳನ್ನು ಮುಗಿದು ಮಂದಾಕಿನಿಯಲ್ಲಿ ನಿಂತಿದ್ದಾನೆ. ಕೈಯಲ್ಲಿ ಅರ್ಗೆಯನ್ನು ಹಿಡಿದಿದ್ದಾನೆ. ಅಂಜಲೆಯಲ್ಲಿ ಇರುವಂತ ಅರ್ಗೆಯನ್ನೇ ನೋಡುತ್ತಾ ನಿಚ್ಚಲ ಚಿತ್ತದಿಂದ ಭಗವಾನ್ ಭಾಸ್ಕರನನ್ನು ಧ್ಯಾನಿಸುತ್ತಾ ಇದ್ದಾನಲ್ಲ? ಹೌದು, ಅವನ ಗಮನವನ್ನು ಈ ಕಡೆಗೆ ಸೆಳೆಯಬೇಕಾಗಿದೆ. ಮಗನೇ ಕರುಣ.
2: ಅಮ್ಮ.
1: ಈಗೋ ನಾನು.
2: ನೀನು
1: ಇಲ್ಲಿ.
2: ಏನಮ್ಮ, ನಿನ್ನನ್ನು ಕಾಣುತ್ತೇನಂತ ನಿರೀಕ್ಷಿಸಿರಲಿಲ್ಲ, ಯಾಕೆ ಬಂದೆ?
1: ಮಗನೇ, ನಿನ್ನನ್ನು ಕಾಣುವುದಕ್ಕೆ ಮಾತ್ರ ಬಂದವಳಲ್ಲ,
2: ಮತ್ತೆ
1: ಬೇರೆ ವಿಷಯವಿದೆ ಮಗನೇ.
2: ಬೇರೆ ವಿಷಯ ಏನಮ್ಮ ಇದು?
0: ಈ ರೀತಿಯಾಗಿ ಸಂಭಾಷಣೆ ಮಾಡ್ತಾರೆ ಕರ್ಣ ಮತ್ತು ಕುಂತಿ.
3: ಓಕೆ, ಭಾಳ ಚೆನ್ನಾಗಿ ಸಂಭಾಷಣೆ ಹೇಳಿದರೆ. ಆಗ ಒಂದು ಭೀಮಸೇನ್ ಜೋಶಿಯ ಒಂದು ಹಾಡನ್ನು ಹಾಡಿದರೆ, ಆ ಹಾಡನ್ನು ಈಗ ಕೇಳ್ಕೊಂಡು ಬರೋಣ. ಮೊಚೆ ಮಾಹಿರಿ
0: ಮಾಜೆ ಮಾ, ಅದು ಮಾಜೆ ಮಾಹಿರಿ ಪಂಡರಿ.
3: ಓಕೆ, ಪಂಡರಿ ಅವರ ಅದೊಂದು ಹಾಡನ್ನು ಕೇಳ್ಕೊಂಡು ಬರೋಣ.

ಯಾನೆ ನಿಕ್ಲೆನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡ ಕಲಾವಿದೆ ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಹಲೋ
1: ಹಲೋ ನಮಸ್ತೆ, ಒಬ್ರು ಕಾಲರ್ ಇದ್ದಾರೆ.
0: ಹಲೋ, ನಮಸ್ತೆ.
1: ಹಾ, ಕೇಳ್ತದೆ ಕೇಳ್ತದೆ, ಹೇಳಿ.
0: ನೋಡಿ, ಎಂತ ಗೊತ್ತಾ, ಪಂಡಿತ್ ಭೀಮಸೇನ್ ಅವರ ಹಾಡು ಹಾಡಿದ್ರಲ್ಲ ಅವರು.
1: ಹೌದು,
0: ಹಾ, ತುಂಬಾ ಚೆನ್ನಾಗಿ ಅವರು ಹಾಡಿದಾಗೇನೆ ಆಯ್ತು.
1: ಮಾತಾಡಿ ಮಾತಾಡಿ.
0: ಹೌದು ಸರ್,
2: ನಿಮ್ಮ ಪೂರ್ಣ ಆಶೀರ್ವಾದ ನನಗಿರ್ಬೇಕು. ಯಾಕಂತ ಹೇಳಿದ್ರೆ, ನಿಮ್ಮೆಲ್ಲ ಆಶೀರ್ವಾದ ಇದ್ರೇನೆ ಒಬ್ಬ ಕಲಾವಿದ ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ.
0: ಮತ್ತೆ ಇದು ಮಿಮಿಕ್ರಿ ಎಲ್ಲ ಮಾಡಿದಿರಲ್ಲ, ಅದೆಲ್ಲ ತುಂಬಾ ಖುಷಿ ಆಯ್ತು. ಆಮೇಲೆ ಇದು ಕರ್ಣ ಮತ್ತು ಕುಂತಿ ಅವರು ಸಂಭಾಷಣೆ ಮಾಡಿದಿರಲ್ಲ, ಅದೆಲ್ಲ ತುಂಬಾ ಖುಷಿ. ಮತ್ತೆ ಭಾಗವತಿಗೆ ಎಲ್ಲ ಮಾಡಿದಿರ, ಆವಾಗ ನಂಗೆ ಆಯ್ತು, ಇನ್ನು ಇಲ್ಲಿ ಗದ್ದೆಯಲ್ಲಿ ನಮ್ದು ಯಕ್ಷಗಾನ ಆಗ್ತದೆ, ನಾನು ಅಲ್ಲೇ ಕುತ್ಕೊಂಡು ಕೇಳ್ತಾ ಇದ್ದೇನೆ ಅಂತ ಆಯ್ತು ನನ್ಗೆ. ಅಷ್ಟು ಸೂಪರ್ ಆಗಿದೆ. ನೀವು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಶೋ ಎಲ್ಲ ನಮ್ಗೆ ಇಲ್ಲಿ ಹೇಳಿದ್ದಕ್ಕೆ, ನಿಮ್ಮ ಇದನ್ನೆಲ್ಲ ಹೇಳಿಕೊಂಡದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
2: ಆಯ್ತು ಮೇಡಮ್, ಆಯ್ತಾಯ್ತು.
1: ಧನ್ಯವಾದಗಳು.
2: ಧನ್ಯವಾದ ನಿಮಗೆ ಕೂಡ.
1: ಕೇಳುಗರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ. ನಮ್ಮ ಸತೀಶ್ ನಡೆದುಕೊಳ್ಳು, ಇವರು ವೇಣೂರಿಂದ ಬಂದಿದ್ದಾರೆ. ಭಾಳ ಒಬ್ಬ ಒಳ್ಳೆ ಪ್ರತಿಭಾವಂತ ಕಲಾವಿದ ನಮ್ಮ ತುಳುನಾಡಿನವ್ರು. ಸತೀಶ್ ಅವರೇ,
2: ಓ,
1: ಬೇರೆ ಬೇರೆ ಕಡೆ ಪ್ರದರ್ಶನಕ್ಕೆಲ್ಲ ಹೋಗಿದ್ದೀರಿ, ಮುಂಬೈಗೆ ಹೋಗಿದ್ದೀರಿ, ಹಾಗೆ ಮುಂಬೈಯಲ್ಲಿ ಎಲ್ಲಿ?
2: ಮುಂಬೈ ಮಾಟುಂಗ ವಿಶ್ವೇಶ್ವರಯ್ಯ ಹಾಲಲ್ಲಿ ಕಾರ್ಯಕ್ರಮ ಮಾಡಿದ್ದೆ, ಮತ್ತೆ ಘಾಟ್ಕೋಪರ್ ಬಂಟರ ಭವನದಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೆ. ಅದು ವಿಶ್ವಕರ್ಮ ಸಮ್ಮೇಳನ ಇತ್ತು, 75ನೇ ವರ್ಷದ್ದೇನು, ಅದರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ. ಬಾರಿ ಖುಷಿ ಆಗಿದೆ ಎಲ್ಲರಿಗೂ ಕೂಡ. ಮತ್ತೆ ನನ್ನ ನಂಬರ್ ಎಲ್ಲ ತಕೊಂಡೆಲ್ಲ ಫೋನ್ ಮಾಡ್ತಾ ಇದ್ರು, ಪ್ರಿನ್ಸಿಪಲ್ ಎಲ್ಲ ಮಾಡ್ತಿದ್ರು, ಹಾಗೆ ಪ್ರಿನ್ಸಿಪಲ್ ಆಗಿದ್ರಲ್ಲ. ಹೌದೌದು.
1: ಓಕೆ, ಹಾಗೆ ಇನ್ನಷ್ಟು ಧ್ವನಿಗಳೆಲ್ಲ ಇದೆ, ಒಂದು ನಾಯಿ ಬೆಕ್ಕಿನ ಎಲ್ಲ ಧ್ವನಿ ಸೂಪರ್ ಆಗಿ ಮಾಡಿದ್ರಿ ಮಿಮಿಕ್ರಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ನಿಮ್ಮ ವಾಯ್ಸ್ ಅನ್ನು ಕೇಳಿ, ನೀವು ಮಾಡಿದಂತ ಮಿಮಿಕ್ರಿಯನ್ನು ಕೇಳಿಕೊಂಡು ನಿಮಗೆ ಒಂದು ಅವಕಾಶ ಕಲ್ಪ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ
3: ಹಲೋ,
1: ನಮಸ್ತೆ. ನಮಸ್ತೆ ಪೂರ್ಣಿಮರೆ, ಹೇಳಿ. ನಮ್ಮ ಕಲಾವಿದರು ಇದ್ದಾರೆ.
3: ನಮಸ್ತೆ ಸರ್.
2: ನಮಸ್ತೆ. ನಮಸ್ತೆ ಮೇಡಮ್.
3: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಕೇಳಿ.
2: ಆಯ್ತು, ಥ್ಯಾಂಕ್ ಯು.
3: ನಿಮ್ಮ ಪ್ರತಿಭೆ ಅಂದ್ರೆ ಇದು ಕೇವಲ ಧ್ವನಿ ಅನುಕರಣೆ ಅಲ್ಲ, ಅದ್ಭುತ ಕಲೆ ಅಂತರ. ಒಂದು ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ನಮ್ಗೆ ಇಡೀ ಜಗತ್ತನ್ನೇ ನಮ್ಮ ಕಣ್ಣ ಮುಂದೆ ತಂದು ನಿಲ್ಸ್ಬಿಟ್ರಿ ನೀವು. ಸೂಪರ್, ಎಕ್ಸಪ್ಟ್. ಮತ್ತೊಂದು ಕೇಳ್ದಂದ್ರೆ ಸರ್, ಈ ಕೆತ್ತನೆ ಕೆಲಸ ಅಂದ್ರೆ ಮೌನ ತಾಳ್ಮೆಲ್ಲ ತುಂಬಾ ಅಗತ್ಯ ಬೇಕಲ್ಲ ಅದಕ್ಕೆ.
2: ಯಾವ್ದು ಮೇಡಮ್?
3: ಈಗ ಕೆತ್ತನೆ ಕೆಲಸ ಮಾಡ್ತೀರಲ್ಲ.
2: ಹೌದೌದು.
3: ಅದಕ್ಕೆ ಮೌನ ತಾಳ್ಮೆ ಎಲ್ಲ ಅಗತ್ಯ ಬೇಕು ಅಂತ ನನ್ನ ಪ್ರಕಾರ, ನನ್ನ ಅಂದಾಜಿ. ಆದ್ರೆ ಮಿಮಿಕ್ರಿಗೆ ಚುರುಕುತನ ಮಾತಿನ ಕಲೆ ಎಲ್ಲ ಬೇಕು, ಇದು ಎರಡು ವಿರುದ್ಧ ದಿಕ್ಕಲ್ಲ ಸರ್, ಹೇಗೆ ನಿಭಾಯಿಸಿದ್ರಿ?
2: ಅದಂದ್ರೆ ನಮಗೆ ಅದರ ಮೇಲೆ ಅಭಿಮಾನ, ಅದ ಪ್ರೀತಿ ಎಲ್ಲ ಇರುವಾಗ ಇದ್ರೆ ಅದೆಲ್ಲ ತನ್ನ ತಾನೇ ಬರ್ತದೆ. ನಾವು ಯಾವುದೇ ಒಂದು ಕಲೆಯನ್ನು ಮಾಡುವಾಗ ಕೂಡ
3: ಅನೇಕ ವ್ಯಕ್ತಿಗಳಿಗೆ, ಅನೇಕ ವ್ಯಕ್ತಿತ್ವಗಳಿಗೆ ಜೀವ ತುಂಬಿದ್ರಿ. ಸೂಪರ್ ಆಗಿತ್ತು ಹಾಡುಗಾರಿಕೆ ಎಲ್ಲ.
2: ಆಯ್ತು ಮೇಡಮ್, ಆಯ್ತು.
3: ನಿಮ್ಮ ಪ್ರತಿಭೆ ಹೀಗೆ ಮುಂದುವರಿಯಲಿ, ಉಜ್ವಲ ಭವಿಷ್ಯ ಸಿಗಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು ಸರ್.
2: ಧನ್ಯವಾದಗಳು.
1: ಧನ್ಯವಾದ. ಓಕೆ, ಕಾಲರ್ಸ್ ಬರ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ.
2: ಆಯ್ತು.
1: ಹಲೋ, ನಮಸ್ತೆ.
4: ಹಲೋ, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡೋದು?
4: ಅತಿಥಿಗಳಿದ್ದಾರಾ?
1: ಹೌದೌದು,
2: ಇದ್ದಾರೆ. ನಮಸ್ತೆ ಸರ್.
4: ನಮಸ್ತೆ, ನಾನು ಶ್ರೀಪತಿ ಕಲಂಬಾಡಿ ಅಂತೇಳಿ. ಹಲೋ ಹಲೋ
2: ಹಲೋ, ಹಾ, ಕೇಳಿಸ್ತಾ ಇದೆ ಈಗ ನೋಡ.
4: ನಾನು ಶ್ರೀಪತಿ ಕಲಂಬಾಡಿ ಅಂತೇಳಿ, ಮಂಗಳೂರಿಂದ.
2: ಸರಿ ಸರಿ,
4: ಗೊತ್ತಾಯ್ತಾ?
2: ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನಮಸ್ತೆ ನಮಸ್ತೆ
4: ನಮಸ್ತೆ ನಮಸ್ತೆ
2: ನಮಸ್ತೆ ನಮಸ್ತೆ.
4: ನಾನು ಭಾರಿ ನಿರೀಕ್ಷೆಯಲ್ಲಿದ್ದೆ. ಹೌದು, ಸ್ಟೇಟಸ್ ಅಲ್ಲಿ ಎಲ್ಲ ಹಾಕಿದ್ರಲ್ಲ.
2: ಹೌದು,
4: ಹಾಗೆ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ನಾನು ಕಾಯ್ತಾ ಇದ್ದೆ.
2: ಆಯ್ತು.
4: ಆದ್ರೆ ಇವತ್ತು ನೀವು ಒಬ್ಬರೇ ಬಂದದಲ್ಲ, ಈ ರೇಡಿಯೋ ಸಾರಂಗಿಗೆ ಎಲ್ಲರನ್ನು ಕರ್ಕೊಂಡು ಬಂದದಕ್ಕೆ ಒಂದು, ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಷ್ಟೇ ಅಲ್ಲದೆ, ಮತ್ತೆ ಅದಕ್ಕಿಂತ, ಯಾಕಂದ್ರೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ನಿಮ್ಮದು.
2: ಆಯ್ತಾಯ್ತು,
4: ತುಂಬಾ ಧನ್ಯವಾದಗಳು. ನಾವು ರೇಡಿಯೋ ಸಾರಂಗಿನ ನಿರಂತರ ಕೇಳುಗರು, ಹಾಗಿರುವಾಗ ನಮ್ಗೆ ನಿಮ್ಮದು ಈ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಕೊಟ್ಟಿದೆ.
2: ಆಯ್ತು, ನಿಮ್ಮ ಪೂರ್ಣ ಆಶೀರ್ವಾದ ಹಾಗೂ ಪ್ರೋತ್ಸಾಹ ಸದಾ ಇದ್ರೆ ಈ ಒಬ್ಬ ಸಣ್ಣ ಕಲಾವಿದನನ್ನು ಇನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಪ್ರೋತ್ಸಾಹ ಸದಾ ಇರಬೇಕು.
4: ನಮಗೆ ಪರಿಚಯ ಉಂಟು, ತುಂಬಾ ಉಂಟು, ಆದ್ರೆ ನಾವು ಎಣಿಸಿರ್ಲಿಲ್ಲ, ನಾವು ಇಷ್ಟೆಲ್ಲ ದೊಡ್ಡ ನಿಮ್ಮದು ಕಲೆಗಳನ್ನೆಲ್ಲ ನಾವು ಗುರುತಿಸಲಿಲ್ಲ. ಸಾರಿ,
1: ಧನ್ಯವಾದಗಳು.
4: ಆಗ್ಲಿ ಆಗ್ಲಿ,
1: ಒಳ್ಳೇದಾಗಿ. ನೋಡಿ, ಅವರಿಗೆ ಅಷ್ಟೊಂದು ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತ ಅವರಿಗೆ ನಿಮಗೆ ಪರಿಚಯ ಇದ್ರು ಕೂಡ ಅವರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಇನ್ನಷ್ಟು ಮಿಮಿಕ್ರಿಗಳು ಇದೆ ಅಲ್ಲ?
2: ಹೌದೌದು, ತುಂಬಾ ಇದೆ. ಇನ್ನು ಕೂಡ
1: ಒಬ್ರು ಕಾಲರ್ ಇದ್ದಾರೆ.
2: ಹಲೋ ಹಲೋ, 2 ಗಂಟೆವರೆಗೆ ಕಾರ್ಯಕ್ರಮ ಎಲ್ಲ ನೀಡ್ತೇನೆ.
1: ಹೇಳಿ ಹೇಳಿ. ಹಲೋ, ನಮಸ್ತೆ.
5: ಎಲ್ಲರೂ
1: ಸೌಖ್ಯ? ಸೌಖ್ಯ ಪಲ್ಲೆ.

0: ಸಿಕ್ಕಿತ್ತು.
1: ಅದರಂದ್ರೆ ನಾನು ಒಬ್ಬರು ಪರಿಚಯ ಇತ್ತು, ಅವರು ನಾನು ಮಿಮಿಕ್ರಿ ಮಾಡೋದು ಎಲ್ಲ ಗೊತ್ತಿತ್ತು ಅವರಿಗೆ. ನಮ್ಮ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಉಂಟು, ಆ ಗೃಹ ಪ್ರವೇಶಕ್ಕೆ ನಿಮ್ದು ಒಂದು ಕಾರ್ಯಕ್ರಮ ಮಾಡುವ, ಅವತ್ತು ವೀರೇಂದ್ರ ಹೆಗ್ಡೆ ಅವರೆಲ್ಲ ಬರ್ತಾರೆ, ದೊಡ್ಡ ದೊಡ್ಡ ಇವರ ವ್ಯಕ್ತಿಗಳೆಲ್ಲ ಬರ್ತಾರೆ, ನೀವು ಬಂದರೆ ಕಾರ್ಯಕ್ರಮ ಮಾಡಿದರೆ ಅವ್ರಿಗೆ ಖುಷಿ ಆಗ್ಬೋದು, ನೋಡಿ ನಿಮ್ಮನ್ನು ಗ್ಯಾರಂಟಿ ಧರ್ಮಸ್ಥಳಕ್ಕೆ ಕರೆಸ್ತಾರೆ ಅಂತ ಹೇಳಿದರು. ಹಾಗೆ ನಾನು ಆ ಅವತ್ತಿನ ದಿವಸ ಕಾರ್ಯಕ್ರಮ ಮಾಡಿದ್ದೆ ಅವರ ಗೃಹ ಪ್ರವೇಶದಲ್ಲಿ. ಅವತ್ತು ವೀರೇಂದ್ರ ಹೆಗ್ಡೆ ತುಂಬ ನನ್ನ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಸ್ವಲ್ಪ ದಿವಸದಲ್ಲಿ ಒಂದು ವಾರದೊಳಗೆ ಅಲ್ಲಿ ಚಂದ್ರಶಾಲೆ ಉದ್ಘಾಟನೆ ಇತ್ತು ಬಸದಿದ್ದು, ಆ ಉದ್ಘಾಟನೆಗೆ ನನ್ನನ್ನು ಕರೆಸಿದ್ರು. ಅವತ್ತು ನಾನು ಕಾರ್ಯಕ್ರಮವನ್ನು ಅಲ್ಲಿ ನೀಡಿದ್ದೆ, ಒಳ್ಳೆಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅವರು, ಮತ್ತು ಅವರ ಕುಟುಂಬಸ್ಥರೆಲ್ಲರಿದ್ದರು ಅವತ್ತಿನ ದಿವಸ.
0: ಸರಿ,
1: ಹಾಗೆ
0: ಹಾಗೆ ಒಂದು ಅವಕಾಶ.
1: ಹೌದೌದು,
0: ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಕೂಡ ಕಾರ್ಯಕ್ರಮ ನೀಡಿ,
1: ಮತ್ತೆ ಪೇಜಾವರ ಸ್ವಾಮೀಜಿ ಅವರು ಕಾರ್ಯಕ್ರಮ ನೋಡಿ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ತುಂಬ ಹೊತ್ತು ಮಾತಾಡಿದ್ರು. ಎಲ್ಲಿ ನಿಮ್ದು ಮನೆಯಲ್ಲಿ ಎಂತ ಮಾಡ್ತಿದ್ದು ಎಲ್ಲ ಕೇಳಿದ್ರು. ಅದು ಸೌತಡ್ಕ ಬ್ರಹ್ಮ ಕಲಶೋತ್ಸವದ ಅವತ್ತು. ಹಾಗೆ
0: ಬಹಳ ಒಂದು ಬೇರೆ ಬೇರೆ ರೀತಿಯ ಒಂದು ಧ್ವನಿಗಳನ್ನು ಮಾಡುವವರು, ಅದು ಕೂಡ ಭಾಗವತಿಕೆ ಇದೆ. ಒಂದು ಗೋವಿನ ಹಾಡು ಎಲ್ಲ ಹಾಡ್ತೀರಂತೆ.
1: ಹೌದು, ಅದು ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ಭಾಗವತರ ಇದರಲ್ಲಿ. ಅದೊಂದು ಒಮ್ಮೆ ಕಾರ್ಯಕ್ರಮ ಮಾಡಿದ್ದೆ ಅದೊಂದು ವೇಣೂರಲ್ಲಿ, ಅದೆಲ್ಲ ಪತ್ರಿಕೆಯಲ್ಲೆಲ್ಲ ಅವರು ಪ್ರಚಾರ ಮಾಡಿದ್ರು ಎಲ್ಲ. ಗೋವಿನ ಪ್ರಥಮ ಬಾರಿಗೆ ಬೇರೆ ಬೇರೆ ಶೈಲಿಯಲ್ಲಿ ಬೇರೆ ಬೇರೆ ಅವರ ಸ್ವರದಲ್ಲಿ ಆಡಿದ್ದಂತ ಹೇಳಿ. ಮತ್ತೆ ನೋಡಿ, ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ, ದೇವಸ್ಥಾನದಲ್ಲಿ ಹುಡುಕು ಸುತ್ತು ಬಲಿ ಅಂತೇಳಿ ಉಂಟು. ಅಂದರೆ ದೇವರ ಉತ್ಸವ ಮೂರ್ತಿಯನ್ನು ಹೊತ್ತುಕೊಂಡು ದೇವಸ್ಥಾನದ ಸುತ್ತು ಬರುವಾಗ ಬಾರಿಸುವಂಥ ಒಂದು ಹುಡುಕು ಸುತ್ತು ಬಲಿ ಅಂತ ಹೇಳ್ತಾರೆ ತುಳುವಿನಲ್ಲಿ. ನೋಡಿ ಯಾವ ರೀತಿ ಅಂತ ಹೇಳಿದೆ ಅಂದರೆ, ನೋಡಿ

0: ಈ ರೀತಿಯಾಗಿ
1: ಒಬ್ರು ಕಾಲರ್ ಇದ್ದಾರೆ, ಬಹಳ ಚೆನ್ನಾಗಿ ನುಡಿಸಿದ್ರಿ. ಹಲೋ ಹಲೋ, ನಮಸ್ತೆ
2: ಸರ್. ನಾನು ಸಿಟಿ ಚಂದ್ರಶೇಖರ್ ತೇಜೋಣದಲ್ಲಿ.
1: ಹಾಂ ಹೇಳಿ.
2: ಕಲಾವಿದರಿಗೆ ನಮಸ್ಕಾರಗಳು.
1: ಹಾಸನದಿಂದ ಕರೆ ಮಾಡ್ತಾ ಇದ್ದೀರಾ?
2: ಅತ್ತಿಜನಹಳ್ಳಿ ಹೊಳೆಸ್ಪುರ ತಾಲೂಕು ಹಾಸನ ಜಿಲ್ಲೆ ಅಂತ.
1: ಹಾ ಮಾತಾಡಿ.
0: ನಮಸ್ತೆ ಸರ್.
2: ಜನ ಮಾತಾಡ್ತಾ ಇದಾರೆ. ಇದೊಂದು ಉತ್ತಮ ಕಾರ್ಯಕ್ರಮ ನಿಮ್ಮ ಸ್ಥಾನದಿಂದ. ಎಲ್ಲಾ ಪ್ರತಿಭೆಯನ್ನು ಹೊರಗಡೆ ತರ್ತಾ
0: ಇದ್ದೀರಾ.
2: ಅವರು ಅವ್ರಿಗೆ ನಮಸ್ಕಾರ ಸರ್. ನಮಸ್ತೆ ಸತೀಶ್ ಅವರು, ನಮಸ್ಕಾರ.
0: ನಮಸ್ತೆ ನಮಸ್ತೆ ಸರ್.
2: ಸರ್, ನನಗೆ ಈ ಬಾಲಕೃಷ್ಣ ಡೈಲಾಗ್ ಒಂದು ಹೇಳ್ಬೇಕಾಯ್ತಲ್ಲ ಸರ್.
0: ಯಾವುದು
2: ಬಾಲಕೃಷ್ಣ ಇದ್ರಲ್ಲ ನಟ, ಹಾಸ್ಯ ನಟ?
0: ಅಂದ್ರೆ ನಾನು ಹಾಸ್ಯ ಇದು ಫಿಲ್ಮ್ ಸ್ವಲ್ಪ ಕಡಿಮೆ
2: ಮಾಡ್ತಾರೆ ಅಂದ್ರು. ಮಿಮಿಕ್ರಿ ಮಾಡ್ತಾರೆ ಅಂದ್ರು.
0: ಯಾವುದು ಫಿಲ್ಮ್ ಇದು ಸ್ವಲ್ಪ ಕಡಿಮೆ? ಹಾಗೆ
2: ಟ್ರೈ ಮಾಡಿ. ಬಾಲಕೃಷ್ಣ ನರಸಿಂಹರಾಜ್ ಇದೆಯಲ್ಲ.
0: ಹೌದೌದೌದು, ನೋಡಿ ಇನ್ನೊಮ್ಮೆ ಟ್ರೈ ಮಾಡಿ ನಿಮ್ಮ ಮುಂದೆ ಬರ್ತೇನೆ.
2: ಈಗ ಯಾರ್ದು ಹೇಳ್ತೀರಾ ಹಾಗಾದ್ರೆ?
0: ಯಾವುದು
1: ಅವ್ರು ಜಾಸ್ತಿ ಭಾಗವತರದ್ದು ಮಾತ್ರ,
0: ಭಾಗವತರದ್ದು ಮತ್ತೆ ಸಂಗೀತಕ್ಕೆ ಸಂಬಂಧಪಟ್ಟದ್ದು
1: ವಾದ್ಯ ಉಪಕರಣಗಳು. ವಾದ್ಯ ಉಪಕರಣಗಳು ನೋಡಿ ಅವರು
0: ನೋಡಿ. ವಾದ್ಯ ಉಪಕರಣ ಅಂದ್ರೆ ಸೆಕ್ಸಫೋನ್, ಖ್ಯಾತ ಹಿಂದೂ ಖ್ಯಾತ ಸೆಕ್ಸಫೋನ್ ವಾದಕರಂತ ಕದ್ರಿ ಗೋಪಾಲನಾಥ್ ರವರು ರಾಗರಂಗ ಅಂತೇಳಿ ಒಂದು ಕ್ಯಾಸೆಟ್ ಆವತ್ತು ಬಿಡುಗಡೆ ಆಗಿತ್ತು ಮುಂಚೆ. ಅದು ಭಾರಿ ವೈರಲ್ ಆಗಿತ್ತು ಅದು.
2: ಹಾ,
0: ಅದು ನೋಡಿ ಯಾವ ರೀತಿಯಾಗಿ ನುಡಿಸಿದ್ರು ನೋಡಿ ಅವರು ಸ್ಯಾಕ್ಸೋಫೋನ್.
1: ಖಂಡಿತ ಸ್ಯಾಕ್ಸೋಫೋನ್ ವಾದನ ಅವರು ಈಗ ಅವರು ಬಾಯಲ್ಲಿ
2: ನುಡಿಸ್ತಾರೆ.
1: ಖಂಡಿತ
3: ತುಂಬಾ ಖುಷಿ ಆಯ್ತು ನನಗೆ ಕೇಳಿ. ಎಲ್ಲ ಎಲ್ಲ ಎಲ್ಲ ನೀವು ಮಿಮಿಕ್ರಿ ಮತ್ತೆ ಸ್ಟಾರ್ಟ್ ಅಲ್ಲಿ ನೀವು ಗಜ ಇದು ಹಾಕಿದ್ರಲ್ಲ ಭಾಗವತಿ ಎಲ್ಲ. ಹೌದು, ಅದು ಸೂಪರ್ ಆಗಿತ್ತು. ಅಲ್ಲ ಎಲ್ಲ ಚೆನ್ನಾಗಿ. ನನ್ಗೊಂದು ಯಕ್ಷಗಾನದ್ದು ಅದು ಇದು ಉಂಟಲ್ಲ, ಯಾವುದು ಬೇಟೆಗಾರರದ್ದು ಉಂಟ, ನಿಮ್ಗೆ ಆಗ್ತದ ಬೇಟೆಗಾರರದ್ದು? ಅದೊಂದು ಒಳ್ಳೆ ಒಳ್ಳೆ ಆಗ್ತದೆ ಕೇಳಲಿಕ್ಕೆ.
0: ಯಾವ್ದು
3: ಹೋಗಿ ಭಾಗ

0: ಅತ್ತಿಗೆ ಭಯ ಬರ್ತಾ ಇಲ್ಲ.
1: ಬೇಟೆ ಆಡುತ್ತಾ ಬಂದರ?
0: ಹೌದು ಹೌದು, ಬೇಟೆ ಬೇಟೆ ಆಡ್ಲಿಕ್ಕೆ ಹೋಗುವಾಗ ಒಂದು ಭಗವತ್ಗೆ ಬರ್ತದೆ, ದೂತನದ್ದೊಂದು ಅಂದ್ರೆ ಅದು ದೂತ ಬಂದಾಗ ಒಂದು ಬರ್ತದಲ್ಲ, ಅದೊಂದು ವಿಭಿನ್ನವಾಗಿರ್ತದೆ ಯಕ್ಷಗಾನ ಅಲ್ಲಿ ಭಾಗವತಿಗೆ.
1: ಹೌದು ಹೌದು.

ಬೇಜಾರಾಗಿ ಬೇಜಾರಾಗಿ ಮೀಟಲು ದ್ವೈಪಾಯನ ಸರೋವರಕ್ಕೆ

0: ಹಾಗಾಗಿ ಮೀಟಲು ದೈಪಾಯನ ಸರೋವರಕ್ಕೆ.
1: ಅದು ತುಂಬಾ ಇದೆ ಹಾಡು, ಈಗ ಟೈಮ್ ಇಲ್ಲ, ಸ್ವಲ್ಪ ಮಾತ್ರ ನಿಮಗೆ ಹೇಳಿದ್ದೇನೆ ಅಷ್ಟೇ. ಮತ್ತೆ ಯಕ್ಷಗಾನದಲ್ಲಿ ಅಗ್ರಮಾನ್ಯ ಭಾಗವತರ ಜೊತೆ ತಡತೋಕ ಮಂಜುನಾಥ ಭಾಗವತರು, ಖ್ಯಾತ ಧರ್ಮಸ್ಥಳ ಮೇಳದಲ್ಲಿ ಇದ್ದಂಥ ಭಾಗವತರವರು, ಈಗ ದಿವಂಗತರಾಗಿದ್ದಾರೆ. ಕಡತೋಕ ಮಂಜುನಾಥ ಭಾಗವತರು ಭಾರಿ ಕಂಚಿನ ಕಂಠ ಅಂತೇಳಿ ಅವರಿಗೆ ಬಿರುದು ಬಂದಿದೆ. ಅವರು ಭೀಷ್ಮ ಪರ್ವ ಯಕ್ಷಗಾನದಲ್ಲಿ ಒಂದು ಆಡಿರುವಂಥ ಒಂದು ಯಕ್ಷಗಾನದ ಭಾಗವತಿಗೆ ಶ್ರೀ ಮನೋಹರ ಸ್ವಾಮಿ ಪರಾಕು ನೋಡಿ, ಅವರ ಒಂದು ಧ್ವನಿಯಲ್ಲಿ ಪ್ರಯತ್ನ ಮಾತ್ರ ನೋಡಿ.

0: ಅದು ತುಂಬ ಇದೆ ಸ್ವಲ್ಪ ಪದ್ಯ. ಈ ರೀತಿಯಾಗಿ ಕಡತುಕ ಮಂಜುನಾಥ ಭಾಗವತರು ಆಡುವಂತ ಒಂದು.
1: ಹಲೋ ನಮಸ್ತೆ.
2: ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ.
2: ಅತಿಥಿಗಳಿಗೂ ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ ಸರ್.
2: ಅದೇ ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಪರಿಚಯ ಆದದ್ದು, ನಿಮ್ಮ ಮಾತುಗಳು, ಕರ್ಣ ಕುಂತಿಯ ಸ್ವರ ಅವರಿಬ್ಬರದು ಕೂಡ, ಅದನ್ನು ನೀವು ಮಾಡಿದ ರೀತಿ, ಪಂಡಿತ್ ಭೀಮ್ಸೇನ್ ಜೋಶಿ ಅವರದ್ದು ಭಾಗವತಿಕೆ, ಮತ್ತೆ ಕದ್ರಿಯವರು ಸ್ಯಾಕ್ಸೋಫೋನ್ ಅಲ್ಲಿ ಹೇಳಿದ್ದನ್ನು ನೀವು ಅನುಕರಣೆ ಮಾಡಿದ್ದು ಬಹಳ ಸಾಮ್ಯತೆ ಇತ್ತು. ಎಲ್ಲವೂ ತುಂಬಾ ಖುಷಿ ಆಯ್ತು ಸರ್. ನೀವು ಮಹಾನ್ ಕಲಾವಿದ, ನೀವೊಬ್ರು ಪೇಟೆಯಲ್ಲಿ ಇದ್ರೆ ಇನ್ನಷ್ಟು ಬೆಳಕಿಗೆ ಬರ್ತಿದ್ರೆ ಏನಾಯ್ತು, ಹೆಚ್ಚು ವೇದಿಕೆ ಸಿಕ್ತಿತ್ತ ಏನ. ಇನ್ನು ಮುಂದಕ್ಕೆ ಕೂಡ ನಿಮ್ಮ ಭವಿಷ್ಯ ಒಳ್ಳೇದಾಗ್ಲಿ ಸರ್.
0: ಆಯ್ತಾಯ್ತು,
2: ಧನ್ಯವಾದಗಳು.
0: ಧನ್ಯವಾದ ನಿಮಗೂ ಕೂಡ. ಧನ್ಯವಾದಗಳು.
2: ಸರಿ ಸರ್,
0: ಧನ್ಯವಾದ.
3: ಗುರು ಗೌರಂಗಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಜಗನ್ ಜಯ ಜಗನ್ನಾಥ್. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥ ಕಥಾನಿ ಮಂಗಳಾಂಬಿಕೆ ಮಂಗಳೂರಿಂದ. ಮೊಟ್ಟ ಮೊದಲು ಪೂರಿ ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ಬಲದೇವ ಸುಭದ್ರ ಮಹಾರಾಯಣ ಸುದರ್ಶನ ರಥಯಾತ್ರೆ ಶುಭಾಶಯ ನಿಮಗೂ ಎಲ್ಲ ಬಾಂಧವರಿಗೆ. ಸರ್ ತುಂಬಾ ಅಭಿನಂದನೆಗಳು ಸರ್. ಇಷ್ಟೊಂದು ಸಕಲ ಕಲಾ ವಲ್ಲಭರಾಗಿ ಇಷ್ಟೊಂದು ಬಹುಮುಖ ಪ್ರತಿಭೆಯನ್ನ, ಅದು ಸಾಕ್ಷಾತ್ ವಿಶ್ವಕರ್ಮರ ಬಲದೇವಿಯ ಆಶೀರ್ವಾದದಿಂದ ಇಷ್ಟೆಲ್ಲ ನೀವು ವಿಸ್ಮಯ ಸರಿ ಅಂದ್ರೆ ಅಸಾಧಾರಣ ಕಲೆ ಇಷ್ಟೆಲ್ಲ ಇದು ಸ್ವರದಲ್ಲಿ ನುಡಿಸ್ತಿದ್ದೀರಿ, ಅದಕ್ಕೆ ಅಭಿನಂದನೆ ಸರ್. ಜೊತೆಗೆ ಒಂದು ನಂದೊಂದು ಕೋರಿಕೆ ಏನಂದ್ರೆ, ಸಾಧ್ಯ ಆದ್ರೆ ಈಗ ನೋಡಿ ಪೂರಿ ಜಗನ್ನಾಥ ರಥಯಾತ್ರೆಯ ಸಂದರ್ಭ, ಈಗ ಅಲ್ಲಿ ವಿಶ್ವಕರ್ಮರೇ ಅವರಿಗೆ 14 ದಿವಸ ಅವರಿಗೆ ಗೌಪ್ಯದಲ್ಲಿ ಅವರಿಗೆ ಆದೇಶ ಆಗಿ ಅವರು ಕೆತ್ತಿದ್ದು ಜಗನ್ನಾಥ ದೇವರನ್ನ, ಅದು ಗೊತ್ತಿರು. ಅವರನ್ನು ಪ್ರಸನ್ನತೆಗೆ ಜಗನ್ನಾಥ ದೇವರ ಏನಾದ್ರೂ ಒಂದು ಸಂಬಂಧಪಟ್ಟ ಹಾಗೆ ಹಾಡು ಅಥವಾ ಏನಾದ್ರೂ ಸಾಧ್ಯ ಆದ್ರೆ ಪೂರಿ ಜಗನ್ನಾಥರ ಅಥವಾ ಕೃಷ್ಣನ ಖುಷಿ ಆನಂದಕ್ಕೆ ಏನಾದ್ರೂ ನುಡಿಸುವುದಾದ್ರೆ ಒಂದು ನನ್ನ ಕೋರಿಕೆ, ಸಾಧ್ಯ ಆದ್ರೆ ನುಡಿಸಿ ಅಂತ ಅಭಿನಂದನೆ. ಇನ್ನು ನಿಮ್ಗೆ ಹೌದು ಜಗನ್ನಾಥ ದೇವರದ್ದಾಗ್ಲಿ ಕೃಷ್ಣಂದು. ಇನ್ನು ನಿಮ್ಗೆ
0: ಯಾವ್ದು ಇದು ಮರಾಠಿ ಸಾಂಗ್ ಅಲ್ಲ,
3: ಯಾವ್ದು ಆಗ್ಬೋದು ಸರ್, ಯಾವ್ದು ಆಗ್ಬೋದು ಕೃಷ್ಣನ.
4: ಓಕೆ, ಅವರು ಕೃಷ್ಣನ ಹಾಡು ಅಥವಾ ಬೇರೆ ಹಾಡ್ಲಿಕ್ಕೆ ಹೇಳ್ತಾರೆ. ಭಾವಗೀತೆ ಎಲ್ಲ ಹಾಡ್ತೀರಿ?
0: ಹೌದೌದು.
4: ದೇಶಭಕ್ತಿ ಗೀತೆ ಎಲ್ಲ ಹಾಡ್ತೀರಿ?
0: ಈಗ
4: ಹಾಡ್ತೀರ ಅಥವಾ ಭಾಗವತಿಗೆ ಏನು?
0: ಈಗ ಅವರೊಂದು ಕೃಷ್ಣ ಅಂತ ಹೇಳಿದ್ರಲ್ಲ, ಅವರಿಗೆ
4: ಒಂದೆರಡು ಲೈನ್
0: ಒಂದು ಎರಡು ಲೈನ್ ಹಾಡ್ತೇನೆ.
4: ಸರಿ.
0: ಶ್ರೀ ವಿಷ್ಣು ಇದು.

0: ಭಾಳ ಚೆನ್ನಾಗಿ ಪತಿತ ಪಾವನ ರಾಮ ಹಾಡನ್ನು ಭಕ್ತಿಗೀತೆಯನ್ನು ಹಾಡಿದ್ರಿ. ಹಾಗೆ ನೀವು ಬ್ರಹ್ಮಕಲಶ ಇರ್ಬೋದು, ಗೃಹ ಪ್ರವೇಶ, ಇದೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ.
1: ಹೌದೌದು,
0: 500 ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದೀರಿ. ಈಗೆಲ್ಲ ಕಾರ್ಯಕ್ರಮ ಕೊಡುವಾಗ ನಿಮ್ಮ ಕೆಲಸಕ್ಕೆ ಏನಾದರೂ ತೊಂದರೆ ಆಗಿರುವ
1: ಮುಂಚೆ ತಿಳಿಸ್ತಾರಲ್ಲ, ನಾವು ಅದು ಮುಂಚೆ ಅಂದರೆ ನಮಗೆ ಆರ್ಡರ್ ಕೊಟ್ಟಿರ್ತಾರಲ್ಲ ಕಾರ್ಯಕ್ರಮಕ್ಕೆಲ್ಲ, ಹಾಗೆ ನಾವು ಅದಕ್ಕೆ ಎಲ್ಲ ಕರೆಕ್ಟಾಗಿ ಒಂದರಿಕೆ ಆಗುವ ಹಾಗೆ
0: ಓಕೆ. ನಿಮ್ಮ ಜೀವನದಲ್ಲಿ ನಡೆದಂಥ ಕೆಲವೊಂದು ಯಾವುದೇ ಒಂದು ವಿಚಿತ್ರ ಘಟನೆ ಇದೆ?
1: ವಿಚಿತ್ರ ಘಟನೆ ಅಂದರೆ, ನಾನೊಂದು ದಿವಸ ನಂದೊಬ್ಬರು ಆತ್ಮೀಯ ಮಿತ್ರರು, ಮಿತ್ರರೇ ನಮ್ಮ ಸ್ವಲ್ಪ ರಿಲೇಷನ್ ಸಂಬಂಧಿಕರಾಗ್ತಾರೆ, ಅವರು ಒಂದು ಕಡೆ ಕಾರ್ಯಕ್ರಮ ಅರಳ ಅಂದರೆ ಬಂಟಳದ ಹತ್ರ ಅರಳ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಅಲ್ಲ ಜಾತ್ರೆ ಉತ್ಸವಕ್ಕೆ ಏನೋ ಕಾರ್ಯಕ್ರಮಕ್ಕೆ ಕರೆಸಿದ್ರು ನನ್ನನ್ನು. ಹಾಗೆ ಅಲ್ಲಿ ಅವರು ದೇವಸ್ಥಾನದ ವತಿಯಿಂದ ಹೋಗಿದ್ದೆ. ಅವತ್ತಿನ ದಿವಸ ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಬರುವಾಗ ರಾತ್ರಿ ಆಗಿತ್ತು. ಅವರ ಮನೆಯಲ್ಲಿ ಮಲಗಿದ್ದೆ, ನನ್ನ ಅದೇ ಪರಿಚಯದವರು, ಅವರ ಪೇಟೆಯಲ್ಲಿ ಇರೋದು. ಹಾಗೆ ಅವರ ಪರಿಚಯ ಅವರ ಮಲಗುವ ನಾನು ಅವರ ಹತ್ರ ಹೇಳಿದ್ದೆ, ಇದು ನಾನು ಬೆಳಿಗ್ಗೆ ಬೇಗ ಹೋಗ್ತೇನೆ, ನಾನು ಯೋಗ ಎಲ್ಲ ಮಾಡ್ತೇನೆ ಬೆಳಿಗ್ಗೆ ಎದ್ದು, ಬೇಗ ಎದ್ದು ಯೋಗ ಎಲ್ಲ ಮಾಡ್ತೇನೆ. ಹಾಗೆ ಅವರ ಮನೆಯಲ್ಲಿದ್ದರೆ ಯೋಗ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ. ಹಾಗೆ ನಂದು ಅಲ್ಲಿ ರಿಲೇಷನ್ ಮನೆ ಇದೆ, ನಮ್ಮದು ಹತ್ತಿರ ರಿಲೇಷನ್, ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಇದೆ. ಹಾಗೆ ಅವರ ಮನೆಗೆ ನಾನು ಬೆಳಿಗ್ಗೆ ಬೇಗ ಎದ್ದು ಹೋಗ್ತೇನೆ, ಅಂದರೆ ಸ್ವಲ್ಪ ನಡ್ಕೊಂಡು ಹೋಗಬೇಕು, ಸ್ವಲ್ಪ ಗದ್ದೆ ಇದೆಲ್ಲ ಸಿಗ್ತದೆ, ಹೋಗ್ತೇನೆ ಅಂತೆಲ್ಲ ಹೇಳಿದೆ ಅವ್ರ ಹತ್ರ. ಅದಕ್ಕೆ ಆಯಿತು ಅಂತ ಹೇಳಿದರು. ಹಾಗೆ ನಾನು ಬೆಳಿಗ್ಗೆ ಬೇಗ ಎದ್ದು ನಮ್ಮ ರಿಲೇಷನ್ ಮನೆಗೆ ಹೋದೆ. ಹೋಗುವಾಗ ಒಂದು ಕಡೆ ಆ ಕಡೆ ಈ ಕಡೆ ಮರ ಇದೆ, ಮನೆ ಇದೆ, ಮನೆ ಮತ್ತು ಮರ ಒಂದು ಹಲಸಿನ ಮರ, ಅದರ ಬುಡದ ಹತ್ತಿರ ಒಂದು 13 ನಾಯಿ ಮಲಗಿತ್ತು. ಹಾ, 13 ನಾಯಿ. ಸಾಧಾರಣ ಒಂದು ಬೆಳಗ್ಗೆ ಅಂದರೆ ಒಂದು 5 ಗಂಟೆ ಆಗೋದು, ಬೆಳಗ್ಗೆ ಆಗಲಿಲ್ಲ ಸರಿಯಾಗಿ. ಈ ನಾಯಿ ನಾನು ಹತ್ತಿರ ಹೋಗುವಾಗ ಎಲ್ಲ ನನ್ನ ಸುತ್ತಮುತ್ತ ಬಂದು ಬಗಲ್ತಾ ಉಂಟು, ಭಯಂಕರ ನನ್ನನ್ನು ತಿನ್ನುವ ಹಾಗೆ ಬರ್ತಾ ಉಂಟು. ನನಗೆ ಎಂತ ಮಾಡೋದಂತ ಇಲ್ಲಿ ಆಗಲಿಲ್ಲ. ಯಾರನ್ನು ಕರೀಲಿಕ್ಕೆ, ಅಲ್ಲಿ ಮನೆ ಸ್ವಲ್ಪ ದೂರ ಕರೀಲಿಕ್ಕೆ ಅವರು ಮಲಗಿರ್ತಾರೆ ನೋಡಿ, ಕರೀಲಿಕ್ಕೆ ಆಗುದಿಲ್ಲಲ್ಲ, ಎಂತ ಮಾಡೋದಂತ ಇಲ್ಲಿ ಆಯ್ತು. ಈಗ ಒಂದು ನಾಯಿ ನನ್ನ ಮೇಲೆ ಬಿದ್ದರೆ ಖಂಡಿತ ಎಲ್ಲ ನಾಯಿ ನನ್ನ ಮೇಲೆ ಬೀಳ್ತದೆ ಅಂತೇಳಿ ಆಯ್ತು ನನಗೆ. ಎಂತ ಮಾಡೋದಂತೇಳಿ ಆಗ್ಲಿಲ್ಲ. ಮತ್ತೆ ಲಾಸ್ಟಿಗೆ ನೋಡ, ನಮ್ಮ ಮನೆಯ ನಾಯಿಯಲ್ಲಿ ಹೇಗೆ ಮಾತಾಡ್ತೇವೆ ಅದೇ ರೀತಿ ಮಾತಾಡಿದೆ. ಓಹ್ ಕುರ ಕುರ ಹೇಗಿದ್ದಿ ಮತ್ತೆ ಹಾಗೆ ಹೀಗೆ ಒಂದು ತುಳುವಲ್ಲಿ ಮಾತಾಡಿದೆ. ಆದರೂ ಕೂಡ ಅದು ಕೇಳಿಲ್ಲ, ನನ್ನನ್ನು ಕಚ್ಚಲಿಕ್ಕೆ ಬರ್ತಾ ಇತ್ತು. ಸುತ್ತ ಎಲ್ಲಿ ನೋಡ, ಸುತ್ತ ನೋಡ್ತೇನೆ, ಲೆಕ್ಕ ಮಾಡಿದ್ದೇನೆ, 13 ನಾಯಿ ಇತ್ತು ಅವತ್ತಿನ ದಿವಸ. ಎಂತ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಕಲ್ಲು ತೆಗೆಯುವ ಅಂತೇಳಿ ಕೆಳಗೆ ಎಕ್ಲಿಕ್ಕೆ ಅಂತ ಹೋಗುವಾಗ ಹತ್ತಿರ ಬಂತು. ಓಹ್ ಇದು ಆಗ್ಲಿಕ್ಕಿಲ್ಲ ಅಂತೇಳಿ, ನಾ ಸ್ವಾಮಿ ದೇವರ ನೀನೇ ಕಾಯ್ಬೇಕು ಅಂತೇಳಿ ಆ ನಾಯಿಯ ನಡುವಿನಲ್ಲಿ ಸೀದ ಹೋದೆ. ಸೀದ ಹೋಗೋ ನನ್ನ ಮೇಯಿ ಸ್ವಲ್ಪ ಟಚ್ ಮಾಡಲಿಲ್ಲ. ನನ್ನ ಹಿಂದೆ ಬಂದಿದೆ ಅದು ನಾಯಿ, ಎಲ್ಲ ನಾಯಿ ಕೂಡ ಸಾಧಾರಣ ಒಂದು 1/4 ಕಿಲೋಮೀಟರ್ ದೂರ ಬಂದಿದೆ ನಾಯಿ. ಏನು ಮಾಡಲಿಲ್ಲ ನನಗೆ ದೇವರ ದಯದಿಂದ. ಅದೊಂದು ನನಗೆ ಇಷ್ಟ, ಈಗ ಎಲ್ಲ ಒಂದು ನನಗೆ ನೆನಪಾಗ, ನಾಯಿಯನ್ನು ನೋಡುವಾಗ ಅದನ್ನು ನೆನಪಾಗುದು ಹಾಗೆ ಆಗಿದೆ. ಮತ್ತೆ ಎಲ್ಲ ನಾಯಿ ನನ್ನ ಹಿಂದೆ ಬಂದಿದೆ, ಅದರಲ್ಲಿ ಒಂದು ನಾಯಿ ಭಯಂಕರ ತುಂಬ ಜನರಿಗೆ ಅದು ಕಚ್ಚಿದೆ, ಒಬ್ಬರ ಮನೆಯವರು. ಆ ನಾಯಿ ಮಾತ್ರ ಲಾಸ್ಟ್ನವರೆಗೆ ಬಂದಿದೆ, ಮಾತ್ರ ನನ್ನನ್ನು ಮುಟ್ಲಿಲ್ಲ ಯಾವುದು ಕೂಡ. ಅದೊಂದು
0: ಇತ್ತೀಚೆಗೆ ಹಲಸು ಮಾವು ಮೇಳದಲ್ಲಿ ನಾನು ನಿಮ್ಮನ್ನು ಅಲ್ಲಿಂದ ಇಲ್ಲಿವರೆಗೆ ಬಂದ್ರಿ, ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ನಮ್ಮ ಕೇಳುಗರು ಯಾರಾದರೂ ನಿಮಗೆ ಏನಾದರೂ ಕಾರ್ಯಕ್ರಮ ನೀಡುವುದಿದ್ರೆ ನಿಮ್ಮ ಫೋನ್ ಸಂಖ್ಯೆ ಕೊಡಬಹುದೇ?
1: ನನ್ನ ಫೋನ್ ಸಂಖ್ಯೆ
0: 9535 9535 88 88 99 99 15 15.
1: ಸತೀಶ್ ನರ್ತಿಕಲ್.
0: ಓಕೆ, ಮತ್ತೊಮ್ಮೆ ಹೇಳಿ ನಂಬರ್.
1: 9535 9535 88 99 15 15.
0: ಹಾಗೆ ನಮ್ಮ ಕೇಳುಗರು ಕೂಡ ಈ ನಂಬರವನ್ನು ಕಾರ್ಯಕ್ರಮದ ಬಗ್ಗೆ ನಮ್ಮ ಅನಿಸಿಕೆ, ಯಾರಿಗೆಲ್ಲ ಫೋನ್ ಸಿಕ್ಕಿಲ್ಲ ಅಂದ್ರೆ ಕಾಲ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ, ಅವರು ಕೂಡ ನಿಮ್ಗೆ ವಿಶ್ ಮಾಡಬಹುದು, ನಿಮ್ಮ ಅಲ್ವಾ ಮಾತಾಡಬಹುದು. ಇನ್ನೇನಾದ್ರೂ ಮಿಮಿಕ್ರಿ ಇದೆ?
1: ಮಿಮಿಕ್ರಿ ಅಂದ್ರೆ ಖ್ಯಾತ ಯಕ್ಷಗಾನದ ಅರ್ಥಧಾರಿ ಪುತ್ತೂರು ನಾರಾಯಣ ಹೆಗಡೆ ಅವರು.
0: ಸತೀಶ್ ಪಟ್ಲದ ಏನಾದ್ರೂ ಬರ್ತದ?
1: ಇಲ್ಲ, ಅವ್ರದ್ದು ಬರ್ತದೆ, ಆದ್ರೆ ಅದು ಕರೆಕ್ಟ್ ಟ್ರೈ ಮಾಡ್ತಾ ಇದ್ದೇನೆ ನಾನು. ಹೌದು, ಪುತ್ತೂರು ನಾರಾಯಣ ಹೆಗಡೆ ಅವರು ಕೋಟಿ ಚೆನ್ನ ಯಕ್ಷಗಾನದಲ್ಲಿ ಅವರು ಅಮೋಘವಾದಂತಹ ಒಂದು ಪಾತ್ರವನ್ನು ಮಾಡಿದ್ದಾರೆ ಚಂದುಗಿಡಿಯ ವೇಷಧಾರಿಯಾಗಿ. ಅವರು ಸ್ಟೇಜ್ ಹೌದು ಸಂಭಾಷಣೆ ನೋಡಿ, ಅವರು ಅಂದ್ರೆ ಕೋಟಿ ಚೆನ್ನ ಯಕ್ಷಗಾನದಲ್ಲಿ ಚಂದುಗಿಡಿ ವೇಷದಲ್ಲಿ ಅವರು ಮಾತನಾಡುವಂತ ವೇದಿಕೆಗೆ ಬಂದ್ರೆ, ಅವರು ಈಗ ಇಲ್ಲ, ದಿವಂಗತರಾಗಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಯಕ್ಷಗಾನದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಇದ್ದಂತ ಖ್ಯಾತ ಅರ್ಥಧಾರಿ ಅವರು, ವೇಷಧಾರಿ ನೋಡಿ ಅವರು ಮಾತನಾಡುವಂತ ದೃಶ್ಯ ನೋಡಿ.
2: ಎನ್ನ ಬಂಜಿಗೆ ಕುತ್ತಲೇ ಕಾದು ಉಂಡು ಆತಲ ವೇದನೆ ಬತ್ತನು ಎನ್ನ ಸರಿರಗು ಬಲ್ಲಾಡ್ರ ಬಣ್ಣ ಪಾತ್ರದಾನೆ ಜಾತ್ರೆ ಬಿರುವೆ ಜೋಕುಳು ನೀತಿಡು ಬ್ರಾಣರಕುಳು ಅಗ್ಲನ್ನು ಈ ಬೂಡುಗಳು ಎತ್ತೊಂದು ಬತ್ತನಾಂಡ ನಮ್ಮನ ಬೂಡದ ಮಾಡದ ಮರ್ಯಾದನು ವರಿಪ್ಪನ ಚಿತ್ತನ ವೀರರಾದುಲ್ಲಿರಂದು ಕೂಡಿನ ಸಬೆಟ್ಟು ಬಂಡಿರತ್ತ.
1: ಆಗ ನಮ್ಮ ವೇಣೂರು ಸುಂದರಾಚಾರ್ಯ ಅವರು ಕೂಡ ದಿವಂಗತರಾಗಿದ್ದಾರೆ, ಅವರು ಹಾಸ್ಯಗಾರರು, ಅವರು ನೋಡಿ ಅಲ್ಲಿಗೆ ಬರ್ತಾರೆ ನೋಡಿ. ಅವರು ಮಾತನಾಡ ಇಬ್ಬರು ಮಾತನ
2: ಕೂಡಿನ ಸಬಿಟ್ಟು ಬಂಡಿರತ್ತ ಏರ್ಯವ್ ಏರ್ಯವ್ ಅಣ್ಣ ಕೈ ಮುಗಿಯಂಡೆ ಲಕೋಣಿಯ ಒಲ್ತು ಬತ್ತ ಯಾಣ ಮುಲ್ತತ್ತನ್ನ ಬತ್ತನು ಬೊಗ ಒಲ್ತು ಬತ್ತಯ ಯಾಣ ಪಡಮಲೆಡ್ದು ಬತ್ತನನ್ನ ಪಡಮಲೆಡ್ದು ಬತ್ತನ ದಾದೆಯ ವಿಶೇಷ ಒಂಜು ಕೊರ್ರ ಬಂತಿರನ್ನ ಕೊರುವ ತೀರ್ವಯನಿಕ್ಕೆ
3: ಅಂಚತ್ತು ಒಂಜು ಓಲೆ ಕೊರ್ರ ಬಂತಿರು
2: ಓಲೆ ಕೊರ್ರ ಬಂತಿರ ಅರಸುರನ್ನು ತೂಡ ಬಲ ಬಲ ಬಲ ಬಲ ಬಲ ಬಲ ಬಲ ಬಲ.
1: ಈ ರೀತಿಯಾಗಿ ಅವರು ಮಾತನಾಡುವಂತ ಇಬ್ಬರು ಮಾತನಾಡುವಂತ ಸಂಭಾಷಣೆ ಹಾಗೆ
0: ಪ್ರದರ್ಶನ ನೋಡಿದಾಗೆ ಆಯ್ತು ನನಗೆ. ಯಕ್ಷಗಾನ ಪ್ರದರ್ಶನ ಒಂದು ನೋಡಿದಾಗೆ ಆಯ್ತು, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಇವತ್ತು ಸಮಯ ಇಲ್ಲ.
1: ಹೌದೌದು, ಇನ್ನೂ ಕೂಡ ಬೇರೆ ಬೇರೆ ಇದೆಲ್ಲ ಉಂಟು. ಮತ್ತೆ ನಾನು ಪಕ್ಕವಾದ್ಯ ಜೊತೆಯೆಲ್ಲ ಕಾರ್ಯಕ್ರಮ ನೀಡ್ತೇನೆ, ಅಂದ್ರೆ ರಿದಮ್ ಪ್ಯಾಡ್ ಎಲ್ಲ ಇರ್ತದೆ ಮತ್ತೆ ತಬ್ಲಾ ಅದೆಲ್ಲ ಇರ್ತದೆ.
0: ಸರಿ, ಇವತ್ತು ಈ ಸಾರಂಗಿಗೆ ಬಂದಿದ್ರಿ ಪ್ರಥಮ ಬಾರಿ, ಒಂದು ಇಂಥ ಒಂದು ಮಡಿಕೇರಿ ಆಕಾಶವಾಣಿಗೆ ಹೋಗಿದ್ರಿ, ಆಕಾಶವಾಣಿ ಮಂಗಳೂರಲ್ಲಿ ಕೂಡ ಭಾಗವಹಿಸ್ತೀರಿ, ಇವತ್ತು ಬಂದು ನಿಮ್ಮ ಅನಿಸಿಕೆ?
1: ನನಗೆ ಭಾರಿ ಖುಷಿಯಾಗಿದೆ ಎಡ್ವರ್ಡ್ ಅವರೇ, ನಿಮ್ಮ ಒಂದು ನೀವೊಂದು ನನಗೆ ಸಿಕ್ಕಿದ್ದು ನಿಜವಾಗ್ಲೂ ಒಂದು ದೇವರೇ ಕಲಿಸಿದಂತೇಳಿ ಆಗ್ತದೆ. ಯಾಕಂತೇಳಿದ್ರೆ ನಾನು ಸ್ವಲ್ಪ ತೆರೆಮರೆಯಲ್ಲಿದ್ದಾಗೆ ಇತ್ತೆ ಸ್ವಲ್ಪ ಸಮಯ, ಈಗ ನೀವೊಂದು ಬಂದು ನನ್ನನ್ನು ಈಗ ಇಲ್ಲಿಗೆ ಕರ್ಕೊಂಡು ಬಂದು ಈ ವರ್ಲ್ಡ್ಗೆ ಪರಿಚಯ ಮಾಡಿಸಿಕೊಟ್ಟಿರಿ, ಅದು ನಿಮಗೆ ಧನ್ಯವಾದಗಳು.
0: ನಮ್ಮ ರೇಡಿಯೋ ಪ್ರಪಂಚದಂತ ಕೇಳ್ತದೆ.
1: ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ ಆಭಾರಿ ಆಗಿರ್ತೇನೆ ನಾನು, ಭಾರಿ ಖುಷಿಯಾಗಿದೆ. ಹಾಗೆ ಇನ್ನು ಕೂಡ ಪ್ರೇಕ್ಷಕರು ಕೇಳುಗರು ಇದ್ರೆ ಇನ್ನು ಕೂಡ ನಾನು ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಆಗ್ತದೆ ಅಂತೇಳಿ ಅನಿಸ್ತೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಿದ್ದೇನೆ.
0: ಸತೀಶ್ ಅವರೇ, ಇನ್ನಷ್ಟು ಏನಾದರೂ ಅವಕಾಶ ಸಿಕ್ಕರೆ ಇನ್ನೊಮ್ಮೆ ನಿಮ್ಮನ್ನು ಕರೆಸುವ ಪ್ರಯತ್ನ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಹೀಗೆ ನಿಮ್ಮ ಕಲಾ ಪ್ರತಿಭೆಗೆ ಇನ್ನಷ್ಟು ಅವಕಾಶಗಳು ಲಭ್ಯ ಆಗಲಿ, ಹಾಗೆ ಎಲ್ಲರ ಆಶೀರ್ವಾದ, ನಮ್ಮ ಕೇಳುವರಂತೂ ಆಶೀರ್ವಾದ ಮಾಡಿದ್ದಾರೆ, ಇನ್ನಷ್ಟು ನಿಮ್ಮ ಹೆಸರು ಖ್ಯಾತಿಯನ್ನು ಪಡೆಯಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್.
4: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಸೂಚನಾ ಶಾಂತ ಮಾತಾಡ್ತಾ ಇದ್ದೇನೆ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈ ಬರದಾದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ನೀವು ಬಹುಶಃ ಮತ್ತು ಬಹುತೇಕ ನಮ್ಮ ಈ ಮುಂದಿನ ಅತಿಥಿಯನ್ನ ಗಮನಿಸಿರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಮಕ್ಕಳು ಅಳದಕ್ ಶುರು ಮಾಡಿದ್ರೆ ಈ ಡಾಕ್ಟರ್ ನೆನಪಾಗ್ತಾರೆ ನಮಗೆ, ಇವರ ರೀಲ್ಸ್ಗಳು ನೆನಪಾಗುತ್ತೆ. ಮಕ್ಕಳನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ರೀಲ್ಸ್ ಅನ್ನ ನೋಡಿದ್ರೆ ಸಾಕು. ಇವನ್ ತಾಯಂದ್ರು ರೀಲ್ಸ್ಗಳನ್ನ ನೋಡ್ತಾನೆ ಮಕ್ಕಳನ್ನ ಸಮಾಧಾನ ಮಾಡ್ತಾರೆ. ಮೊಬೈಲ್ ನೋಡಬೇಡಿ ಅಂತ ಹೇಳುವಂತದ್ದು ಇವರ ಮುಖ್ಯ ಉದ್ದೇಶ. ಬಟ್ ಏನ್ ಮಾಡಕ್ಕಾಗಲ್ಲ ಸರ್, ರೀಲ್ಸ್ ಅನ್ನ ನೋಡಿಸ್ಬೇಕಂದ್ರೆ ಮೊಬೈಲ್ ಅಲ್ಲೇ ತೋರಿಸ್ಬೇಕು. ಈ ರೀತಿಯ ಪರಿಸ್ಥಿತಿ ಇದೆ. ಈಗ ನಮ್ಮ ಮುಂದಿನ ಅತಿಥಿಯನ್ನ ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್, ಪಿಡಿಯಾಟ್ರಿಷಿಯನ್, ಮಕ್ಕಳ ವೈದ್ಯರು. ಮಕ್ಕಳ ಲಾಲನೆ ಪಾಲನೆ ಅನ್ನುವಂಥದ್ದು ಮಕ್ಕಳ ಆಟ ಅಲ್ಲ. ಮಕ್ಕಳ ಲಾಲನೆ ಪಾಲನೆಯನ್ನ ಹೆಂಗ್ ಮಾಡ್ಬೇಕು, ಮಕ್ಕಳ ಆಟ ಅಲ್ಲ ಅಂತಂದ್ರೆ ಮತ್ತೆ ಹೆಂಗಿದು, ಇದ್ರ ಬಗ್ಗೆನೆ ಈಗ ಕಾರ್ಯಕ್ರಮ ಅಮಿತಾ ರಂಗನಾಥ್ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ.
4: ಧನ್ಯವಾದ ಶ್ರೀಪಾದ್. ಈ ಟೈಟಲ್ ಇಡುವಾಗ ಒಂದ್ ಸ್ವಲ್ಪ ಗೊಂದಲ ಆಯ್ತು, ಮಕ್ಕಳ ಆಟ ಅಲ್ಲ ಅಂತಂದ್ರೆ ಅದ್ರ ಟೋನ್ ಸರಿಯಾಗಿ ರೀಚ್ ಆಗತ್ತಾ ಅಂತ ಹೇಳಿ. ಬಟ್ ಆನ್ ಅ ವೆರಿ ಸೀರಿಯಸ್ ಟೋನ್ ಸರ್, ಈ ಮಕ್ಕಳಾಟ ಅಲ್ಲ ಅನ್ನೋದನ್ನ ನಾವು ಈಸಿ ಅಲ್ಲ ಅನ್ನೋದಕ್ಕೆ ಬಳಕೆ ಮಾಡೋ ಪದ. ಮಕ್ಕಳನ್ನ ಬೆಳೆಸೋದು ಈಸಿ ಅಲ್ಲವೇ ಅಲ್ಲ ಅಂತ ಹೇಳಿ ಆಸ್ ಅ ಪೇರೆಂಟ್ ನನಗೂ ಕೂಡ ಗೊತ್ತಿರೋ ವಿಚಾರ. ಹಾಗಾಗಿ ಈ ಟೈಟಲ್ನ ಜೊತೆಗೆ ಡಾಕ್ಟರ್ ಸೈಯದ್ ಅವರು ಕೊಡುವ ಟಿಪ್ಸ್ ನ ಎಲ್ಲಾ ಪೇರೆಂಟ್ ಕೂಡ ಒಪ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನೊಂದಿಗೆ ಈ ಸಂವಾದವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸೈಯದ್ ಅವರಿಗೆ ವಿಶೇಷವಾದ ಪರಿಚಯ ಮಾಡಿಕೊಡುವ ಅವಶ್ಯಕತೆನೆ ಇಲ್ಲ. ಅನೇಕ ಜನಪ್ರಿಯ ಡಾಕ್ಟರ್ಗಳ ಪೈಕಿ ಸೈಯದ್ ಅವರು ಕೂಡ ಒಂದು. ಜನಪ್ರಿಯತೆ ಅನ್ನೋದು ಎರಡ್ ತರದಲ್ಲಿ, ಒಂದು ಅವ್ರು ನೀಡೋ ಚಿಕಿತ್ಸೆಯಿಂದ ಅವರು ಜನಪ್ರಿಯರಾಗ್ತಾರೆ, ಇನ್ನೊಂದು ಅವ್ರು ಕೊಡೋ ಟಿಪ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗ್ತಾ ಇರೋದು. ಡಾಕ್ಟರ್ ಸೈಯದ್ ಅವರಿಗೆ ಸೋಷಿಯಲ್ ಮೀಡಿಯಾ ಅದರಲ್ಲಿ ಯೂಟ್ಯೂಬ್ ನಲ್ಲೇನೆ 1,000,000+ ಫಾಲೋವರ್ಸ್ ಇದಾರೆ, ಸಬ್ಸ್ಕ್ರೈಬರ್ಸ್ ಇದಾರೆ. ಅದು ನಿಮ್ಮ ಪಾಪ್ಯುಲಾರಿಟಿಗೆ ಒಂದು ಚಿಕ್ಕ ಉದಾಹರಣೆ ಅಷ್ಟೇ ಸರ್. ಈ ಪಾಪ್ಯುಲಾರಿಟಿ ಅಂದ್ರೆ ಬಹುಶಃ ಜನ ಕೇವಲ ಫಾಲೋ ಮಾಡ್ತಾರೆ ಅಂತ ಮಾತ್ರ ಅಲ್ಲ, ನಿಮ್ಮನ್ನ ನೋಡ್ತಾರೆ ಅಂತ ಮಾತ್ರ ಅಲ್ಲ, ನಿಮ್ಮನ್ನ ಟ್ರಸ್ಟ್ ಮಾಡ್ತಾರೆ ಅಂತ ಕೂಡ. ಹಾಗಾಗಿ ನಿಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಕೂರಿಸಿಕೊಂಡು ಪೇರೆಂಟಿಂಗ್ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ಪಡ್ಕೊಂಡು ವೀಕ್ಷಕರಿಗೆ ಕೊಡೋ ಪ್ರಯತ್ನವನ್ನ ಮಾಡ್ತಿದೀವಿ. ನಿಮ್ಮ ಸಹಕಾರ ಒಪ್ಪಿಗೆಯೊಂದಿಗೆ ಸಂವಾದವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್, ನೀವು ಯಾವ್ದ್ರಲ್ಲಿ ಪಾಪ್ಯುಲರ್ ಇದ್ದೀರಿ ಅದ್ರ ರಿಲೇಟೆಡ್ ಕನ್ಸರ್ನ್ ನನಗೆ. ನಾವು ಎಪಿಡೆಮಿಕ್ ರಿಸರ್ಚ್ ಸರ್, ಕೋವಿಡ್ ಅನ್ನೋ ಎಪಿಡೆಮಿಕ್, ಬಟ್ ಅದಕ್ಕಿಂತ ಸ್ವಲ್ಪ ಡೇಂಜರಸ್ ಕನ್ಸರ್ನಿಂಗ್ ಅನ್ನಿಸ್ತಾ ಇರೋದು ಈ ಸ್ಕ್ರೀನ್ ಟೈಮಿಂಗ್ ಅನ್ನೋ ಎಪಿಡೆಮಿಕ್. ಮಕ್ಕಳನ್ನ ಮೊಬೈಲ್ನಿಂದ ಅಥವಾ ಟಿವಿಯಿಂದ ಅಥವಾ ಲ್ಯಾಪ್ಟಾಪ್ಗಳಿಂದ ದೂರ ಮಾಡೋದೇ ಇತ್ತೀಚೆಗೆ ಪೇರೆಂಟ್ಸ್ಗಳಿಗೆ ಅತಿ ದೊಡ್ಡ ತಲೆಬಿಸಿ ಆಗಿದೆ. ಹೌ ಮಚ್ ಇಸ್ ಟೂ ಮಚ್, ಹೌ ಮಚ್ ಇಸ್ ಪರ್ಮಿಸಬಲ್, ಎಷ್ಟು ನೋಡಕ್ ಬಿಡಬಹುದು, ಎಷ್ಟು ನೋಡಕ್ ಬಿಟ್ರೆ ತುಂಬಾ ಕಷ್ಟ.
5: ಈ ಪ್ರಶ್ನೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಫಾರ್ ದ ಇನ್ವಿಟೇಷನ್ ಮ್ಯಾನ್, ಇಟ್ಸ್ ಅನ್ ಅಮೇಝಿಂಗ್ ಪ್ಲಾಟ್ಫಾರ್ಮ್, ತುಂಬಾ ಧನ್ಯವಾದಗಳು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಪ್ರಶ್ನೆ, ಈ ಪರ್ಮಿಸಿಬಲ್ ರಿಸ್ಟ್ರಿಕ್ಷನ್ಸ್ ಪೇರೆಂಟ್ಸ್ ಗ ಮಕ್ಕಳಿಗ ಅಂತ ಅರ್ಥ ಮಾಡ್ಕೋಬೇಕು
4: ಇಬ್ಬರಿಗೂ ಸೇರಿಸಿ.
5: ಇವತ್ತು ಮಕ್ಕಳಿಗಿಂತ ಜಾಸ್ತಿ ನಾವು ನುಗ್ಗಿದೀವಿ ಅಲ್ವಾ, ಐರೋನಿಕಲಿ ನಾವ್ ಹಿಡ್ಕೊಂಡಿರ್ತೀವಿ, ಏಯ್ ಸಾಕು ಮೊಬೈಲ್ ಕೆಳಗಿಡೋ, ತುಂಬಾ ಒಂದವ್ರ ನೋಡ್ತಾ ಇದೀಯ, ಪದೇ ಇದೆ ನಿನ್ ಪೂರ್ತಿ ದಿನ ವೇಸ್ಟ್ ಬಾಡಿ, ನೀನು ಅಲ್ಲಿ ಹೋಗಿ ಸ್ವಲ್ಪ ಓದು, ಹೋಮ್ವರ್ಕ್ ಮಾಡು, ಅಯ್ಯ ಒಳ್ಳೆ ಬರೇ ಇದೇ ಆಯ್ತು. ಸೊ ನಾವು ಡೈಲಿ ಕಾಮಿಡಿ ಮಾಡ್ತಾ ಇರ್ತೀವಿ ಮಕ್ಕಳ ಜೊತೆ, ರೈಟ್? ಸೊ ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಸ್ಕ್ರೀನ್ ಟೈಮ್ ಈಸ್ ನಾಟ್ ಬ್ಯಾಡ್. ಯಾರು ಹೇಳಿದ್ರು ಸ್ಕ್ರೀನ್ ಟೈಮ್ ಬ್ಯಾಡ್ ಅಂತ? ಈಗ ನೆಕ್ಸ್ಟ್ 10 ವರ್ಷ 15 ವರ್ಷ 20 ವರ್ಷ ಹೇಗಿರುತ್ತೆ ಜನರೇಷನ್? ಇಲ್ಲಿ ನಾವು ನೀವು ಕೂತಿರಲ್ಲ, AI ಕೂತಿರುತ್ತೆ.
4: ನಿಜ,
5: AI ವುಡ್ ಲುಕ್ಸ್ ಲೈಕ್ ಮೀ ಮೇ ಬಿ ಬಂದು ಕೂತ್ಕೊಂಡಿರುತ್ತೆ. ಸೊ ವಿ ಕೆನ್ ನಾಟ್ ಆಬ್ವಿಯೇಟ್ ಆರ್ ಎಸ್ಕೇಪ್ ಫ್ರಮ್ ದಿಸ್ ರಿಯಾಲಿಟಿ. ಸ್ಕ್ರೀನ್ ಟೈಮ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ಪ್ರಾಬ್ಲಮ್ ಏನು, ಮಗು ಏನ್ ನೋಡ್ತಾ ಇದೆ, ಎಷ್ಟು ನೋಡ್ತಾ ಇದೆ, ಅದು ನೋಡೋದ್ರಿಂದ ಮಗುಗೆ ಏನೇನ್ ರಿಪ್ಲೇಸ್ ಮಾಡ್ತಾ ಇದೆ ಮಗು. ಈಗ 3-4 ವರ್ಷದ ಮಗು 9-10 ಗಂಟೆ ನಿದ್ದೆ ಮಾಡಬೇಕು, ಒಂದು 2 ಅವರ್ಸ್ ಚೆನ್ನಾಗಿ ಆಟಾಡಬೇಕು, ಸೋಷಲೈಸೇಷನ್ ಮಾಡಬೇಕು, ಫ್ರೆಂಡ್ಸ್, ಫ್ಯಾಮಿಲಿ, ಸೊಸೈಟಿ, ನ್ಯೂಟ್ರಿಷನ್ ತಗೋಬೇಕು, ಕಲಿಬೇಕು. ಇದನ್ನೆಲ್ಲ ರಿಪ್ಲೇಸ್ ಮಾಡ್ತಾ ಇದೆಯಾ ಸ್ಕ್ರೀನ್ ಟೈಮ್? ನಂಬರ್ ಒನ್ ಕ್ವೆಶನ್. ಈಗ ಬರೀ ಕ್ವೆಶನ್ ಇಸ್ ನಾಟ್ ಎಷ್ಟು ಅವರ್ ಸ್ಕ್ರೀನ್ ಟೈಮು. ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸ್ ಏನ್ ಹೇಳುತ್ತೆ ಗೊತ್ತಾ, 0-2 ಇಯರ್ಸ್ ಮೊಬೈಲೇ ತೋರಿಸ್ಬೇಡಿ ಮಾ.
6: ಸರ್
5: ಇಂಟ್ರೊಡ್ಯೂಸ್ ಮಾಡಿದ್ ಯಾರು ಮಾ?
4: ನಿಜ,
5: ಈ ಪ್ರಪಂಚದಲ್ಲಿ ಮೊಬೈಲ್ ಟಿವಿ ಇದೆ ಅಂತ ಯಾರು ಮಾ ಹೇಳಿದ್ದು? ನಾನೇ ತಾನೆ ಇಂಟ್ರೊಡ್ಯೂಸ್ ಮಾಡಿದ್ದು. ಈಗ ನಾನು ರೆಸ್ಪಾನ್ಸಿಬಿಲಿಟಿ ಯಾರ್ದು? ನಂದೆ. ಸೊ IAP ಏನ್ ಹೇಳುತ್ತೆ, IAP ಇರ್ಲಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಲಿ, NCMR ಇರ್ಲಿ, CDC ಏನ್ ಹೇಳುತ್ತೆ, 0-2 ಇಯರ್ಸ್ ಅಲ್ಲಿ ಅವರ್ ಆಗೋ ಬ್ರೈನ್ ಡೆವಲಪ್ಮೆಂಟ್, ಮೆದುಳಿನದು, ನ್ಯೂರಾನ್ಸ್ ಇರ್ಲಿ, ಎಲ್ಲ ಡೆವಲಪ್ ಲೈಫ್ ಟೈಮ್ ಇಂಪ್ಯಾಕ್ಟ್ ಕೊಡುತ್ತೆ. ಅವ್ರು ದೊಡ್ಡವರಾದಾಗ ಎಷ್ಟು ಮೆಮೊರಿ ಇರ್ತದೆ, ಎಷ್ಟು ಕೆಪಾಸಿಟಿ ಇರ್ತದೆ, ಅವ್ರದ್ದು ಥಿಂಕಿಂಗ್ ಎಬಿಲಿಟಿ, ಕಾಗ್ನಿಷನ್, ಸ್ಕಿಲ್, ಫೋಕಸ್, ಈವನ್ ಇನ್ಕಮ್ ಜನರೇಟಿಂಗ್ ಕೆಪಾಸಿಟಿ ಡಿಪೆಂಡ್ ಆಗುತ್ತೆ 0-2 ಇಯರ್ಸ್ ಅಲ್ಲಿ ನೀವು ಏನ್ ಮಾಡಿದ್ದೀರಾ ಅವ್ರ ಜೊತೆ ಅಂತ. ಸೊ 0-2 ಇಯರ್ಸ್ 0 ಸ್ಕ್ರೀನ್ ಟೈಮ್. 2-5 ಇಯರ್ಸ್ಗೆ less than 1 hour ಕೊಡಿ. ಅಗೇನ್ ಈ less than 1 hour ಏನು, ಅವ್ರು ಮಾಡೋ ಕಾರ್ಯಗಳು ರಿಪ್ಲೇಸ್ ಆಗಬಾರ್ದು. ಅವನು ಇವತ್ತು ಕೆಳಗೆ ಹೋಗಲ್ಲಂತೆ ಆಟಾಡಲ್ಲಂತೆ, ಅವನು ಇವತ್ತು ಒನ್ ಅವರ್ ಮೊಬೈಲ್ ನೋಡ್ ನಡೆಯಲ್ಲ. ಇಟ್ ಈಸ್ ಆಫ್ಟರ್ ಆಲ್ ದಟ್ ಅವನು ಆಟ ಆಡೋದು, ಸೋಷಿಯಲೈಸ್ ಮಾಡೋದು. ಈಗ ಅಜ್ಜಿಗೋ ಅಜ್ಜಂಗೋ ವಿಡಿಯೋ ಕಾಲ್ ಮಾಡ್ತಾನೆ, ಅದು ಬೇರೆ ವಿಷಯ. ದಟ್ ಈಸ್ ಪಾರ್ಟ್ ಆಫ್ ಅಪ್ಬ್ರಿಂಗ್, ದಟ್ ಇಸ್ ಪಾರ್ಟ್. ಬಟ್ ಅವನು ಅದೆಲ್ಲ ಬಿಟ್ಟಿಲ್ಲ, ನನಗೆ ಇವತ್ತು ಆಟ ಆಡಕ್ ಮೂಡಿಲ್ಲ, ಇವತ್ತು ನನಗೆ ಓದಕ್ ಮೂಡಿಲ್ಲ, ನನ್ನ ಮೊಬೈಲ್ ನಾಟ್ ಹ್ಯಾಪನಿಂಗ್. 5 to 10 years ಲೆಸ್ ದೆನ್ 2 hours ಎವ್ರಿ ಡೇ. ಇದು IAP ಸೆಟ್ ಮಾಡಿರೋ ರಿಸ್ಟ್ರಿಕ್ಷನ್ಸ್. ಯಾಕಂದ್ರೆ ಈ ಬೆಳೆಯೋ ಮಕ್ಕಳಿಗೆ ಎಷ್ಟು ಸ್ಕ್ರೀನ್ ಟೈಮ್ ಮಿನಿಮಲ್ ಕೊಡ್ತಿರೋ ಅಷ್ಟು ಒಳ್ಳೇದು. ರೀಸೆಂಟ್ಲಿ 2026 ಅಲ್ಲಿ ಒಂದು ಸ್ಟಡಿ ಆಯ್ತು, ಸಿಸ್ಟಮ್ಯಾಟಿಕ್ ರಿವ್ಯೂ ಆಫ್ ಸ್ಟಡಿ ಇನ್ವಾಲ್ವಿಂಗ್ 42 studies. ಅದ್ರದ್ದು ಸಿಸ್ಟಮಿಕ್ ರಿವ್ಯೂ ಮಾಡಿದ್ರು. ಮೋರ್ ದೆನ್ 46,900 ಯಂಗ್ ಪೀಪಲ್ ಸ್ಟಡಿ. ಅವ್ರೇನ್ ಹೇಳಿದ್ರು ಗೊತ್ತಾ, ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಓವರ್ ದ ಪೀರಿಯಡ್ ಆಫ್ ಫ್ಯೂ ಇಯರ್ಸ್ ಏನೇನ್ ಮಾಡಿದೆ ಗೊತ್ತಾ ಮಕ್ಕಳಿಗೆ? ಅಟೆನ್ಷನ್ ಕಡಿಮೆ ಮಾಡಿದೆ, ಇಂಪಲ್ಸಿವಿಟಿ ಜಾಸ್ತಿ ಮಾಡಿದೆ. ಅಂದ್ರೆ ಏನು? ನೋ ಪೇಷನ್ಸ್, ಸೆಲ್ಫ್ ರೆಗ್ಯುಲೇಷನ್, ಸೆಲ್ಫ್ ಕಂಟ್ರೋಲ್ ಕಡಿಮೆ ಆಗಿದೆ. ಅಂದ್ರೆ ಅವ್ರ ಎಮೋಷನ್ಸ್ ಆದಾಗ, ಸ್ಟ್ರೆಸ್ ಆದಾಗ, ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್. ವರ್ಕಿಂಗ್ ಮೆಮೊರಿ ಕಡಿಮೆ ಆಗಿದೆ, ಇನ್ಕ್ಲೂಡಿಂಗ್ ಸ್ಮಿತಾ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ರೇಟ್ಸ್ ಹ್ಯಾವ್ ಗಾನ್ ಹೈ. ಸ್ಟಡಿ, ಇನ್ನೊಂದು ಸ್ಟಡಿ ಏನ್ ಮಾಡಿದ್ದಾರೆ ಗೊತ್ತಾ? ನ್ಯೂರೋ ಇಮೇಜಿಂಗ್ ಸ್ಟಡಿ ಮಾಡಿದ್ದಾರೆ. 0 to 12 years ಮಕ್ಕಳಲ್ಲಿ ನ್ಯೂರೋ ಇಮೇಜಿಂಗ್ MRI ತರ ಮಾಡಿದ್ದಾರೆ. ಅವ್ರೇನ್ ಕಂಡಿಡಿದಾರೆ ಗೊತ್ತಾ? ಕಾರ್ಟೆಕ್ಸ್ ಅಂತ ಇರ್ತದೆ ಬ್ರೈನ್ ಅಲ್ಲಿ, ಗ್ರೇ ಮ್ಯಾಟರ್ ಕಾರ್ಟೆಕ್ಸ್. ಓವರ್ ದ ಪೀರಿಯಡ್ ಆಫ್ ಟೈಮ್ ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ನೋಡಿದವರು ಕಾರ್ಟೆಕ್ಸ್ ಥಿನ್ ಆಗುತ್ತೆ, ಥಿಕ್ನೆಸ್ ರಿಡ್ಯೂಸ್ ಆಗ್ತಾ ಇದೆ. ಸೆರೆಬೆಲ್ಲಾರ್ ಇನ್ನೊಂದಿರ್ತದೆ, ಸೆರೆಬೆಲ್ಲಾರ್ ಸಿಸ್ಟಮ್, ಅದು ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಗ್ರೇ ಮ್ಯಾಟರ್, ವೈಟ್ ಮ್ಯಾಟರ್ ಇಂಟಿಗ್ರಿಟಿ ಕಡಿಮೆ ಆಗ್ತಾ ಇದೆ. ಇದೆಲ್ಲ ಅಟೆನ್ಷನ್ನು, ಲರ್ನಿಂಗು, ಎಮೋಷನಲ್ ರೆಗ್ಯುಲೇಷನ್, ಈ ನೆಟ್ವರ್ಕ್ಸ್ನ ಡ್ಯಾಮೇಜ್ ಮಾಡ್ತಾ ಇದೆ. ಸೊ ಎಷ್ಟು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್.
4: ಬಟ್ ರೀಪ್ಲೇಸ್ಮೆಂಟು ಕಷ್ಟ ಅನ್ನೋ ಥರದಲ್ಲಿ ಪೇರೆಂಟ್ಸ್ಗೆ ಅನಿಸ್ಬಿಟ್ಟಿದೆಯಲ್ಲ ಡಾಕ್ಟರ್. ಯಾಕೆ ಹೇಳ್ತಿದ್ದೀನಿ, ಹಿಂದೆಲ್ಲ ಚಂದಾಮಾಮನ್ ತೋರಿಸ್ಕೊಂಡು ಊಟ ಮಾಡಿಸ್ತಿದ್ರು, ಈಗ ಚಂದಾಮಾಮನ್ನು ಮೊಬೈಲ್ನಲ್ಲೇ ತೋರಿಸ್ಬೇಕು. ಅಪಾರ್ಟ್ಮೆಂಟಿಂದ ಆಚೆ ಹೋಗೋಕೆ ಟೈಮ್ ಇರಲ್ಲ, ಆಚೆ ಹೋದ್ರೂ ಬಿಲ್ಡಿಂಗ್ಸ್ಗಳ ಅಡ್ಡ ಚಂದಾಮಾಮ ಕಾಣಲ್ಲ.
5: ಚಂದಾಮಾಮ ಬೇಡ, ಮಗು ಮಾಮ ಇದಾನ ಕರೀರಿ, ಮಗು ಮಾಮಿ ಇದ್ದಾಳ ಕರೀರಿ, ಮಗು ಅಪ್ಪ ಅಮ್ಮ ಇದ್ದಾಳ ಸಾಕು. ಸಿ, ಈಗ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿರೋದು ಏನು ಗೊತ್ತಾ? ವಿ ಥಿಂಕ್ ಓಕೆ ಎವ್ರಿಥಿಂಗ್ ಈಸ್ ಚಾಲೆಂಜಿಂಗ್. ಮುಂಚೆ ಅದು ನಾವು ಗದ್ದೆ ತೋಟದಲ್ಲಿ ಹಳ್ಳಿಯಲ್ಲಿ ಇರ್ತಿದ್ವಿ, ಚಂದ ಮಾಮ ಗುಬ್ಬಿ ಪಕ್ಷಿ, ಫೈನ್, ಹೋಗಿ ಅಲ್ಲಿಗೆ, ಹೋಗಲ್ಲ, ಆಗದು ಇಲ್ಲ, ಈಗ ನೆಕ್ಸ್ಟ್ ಜನರೇಷನ್ ಆಗಲ್ಲ. ಬಟ್ ಪಾಯಿಂಟ್ ಇಸ್ ನಾಟ್ ದಟ್. ನೀವು ಅರ್ಥ ಮಾಡ್ಕೋಬೇಕು, ನೀವು ಈ ಪ್ರಪಂಚಕ್ಕೆ ಬಂದ ಮೇಲೆ ಎಷ್ಟು ಪ್ರೈಸ್ಲೆಸ್ ಥಿಂಗ್ಸ್ ಇದೆ ಗೊತ್ತಾ? ಅದಕ್ಕೆ ಪ್ರೈಸೇ ಕಟ್ಟಕ್ಕಾಗಲ್ಲ. ಐಫೋನ್ ಈಗ 4 lakhs ಮಾರ್ತಾ ಇದಾರೆ ಬಿಡಿ, ಮನೆ ಮಾರಿ ತಗೋತಾ ಇದಾರಂತೆ, ಮಕ್ಕಳು ಮಾರ್ಬಿಡ್ತಾರೆ, ಮೂರು ಮಕ್ಕಳು, ಒಂದು 2 ಸಾಕು ಮಗು, ಇವ್ನಿಗೆ ಮಾರ್ಬಿಡು ಒಂದು ಮೊಬೈಲ್, ಏನೇನೋ ಮಾಡ್ತಿದ್ದಾರೆ. ಸೊ ಮೈ ಪಾಯಿಂಟ್ ಈಸ್, ನೀವು ಅರ್ಥ ಮಾಡ್ಕೋಬೇಕು ಆ ಮಗುಗೆ, ಆ 2 to 3 years ಮಗುಗೆ ಮ್ಯಾಕ್ಸಿಮ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಏನು? ಪೇರೆಂಟ್ಸು, ಆ ಸೋಷಿಯಲ್ ಲೈಫ್, ಎಮೋಷನಲ್ ಬಾಂಡಿಂಗು, ಆ ಇಂಟ್ರಾಕ್ಷನ್, ಆ ಐ ಮೂಮೆಂಟ್, ಎಕ್ಸ್ಪ್ರೆಷನ್, ಕಮ್ಯುನಿಕೇಷನ್, ಇಂಟ್ರಾಕ್ಷನ್, ಸೋಷಲೈಸಿಂಗ್, ಲಾಫಿಂಗ್, ಪ್ಲೇಯಿಂಗ್, ಗಿಗ್ಲಿಂಗ್, ಇದು ಕೊಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಯಾಕೆ? ನಮಗೆ ಪೇಷನ್ಸ್ ಲೆವೆಲ್ ಇಲ್ಲ. ವರ್ಕಿಂಗ್ ಇರಲಿ, ನಾನ್ ವರ್ಕಿಂಗ್ ಇರಲಿ, ಬರ್ತೀವಿ, ಊಟ ಮಾಡ್ತಿಲ್ವಾ, ತಗೋ ತಗೋ. ನಾವು ಅದ್ರದ್ದು ಡ್ಯಾಮೇಜ್ ಅರ್ಥ ಮಾಡ್ಕೊಂಡ್ಮೇಲೆ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ ಸ್ಕ್ರೀನ್ ಟೈಮಿಂದ, ಎಷ್ಟು ಕಾನ್ಸಿಕ್ವೆನ್ಸಸ್. ಅವ್ನು ದೊಡ್ಡವನಾದ್ಮೇಲೆ 15-20 years ಆದ್ಮೇಲೆ ಅವ್ನು ರಿಯಲೈಸ್ ಆದಾಗ, ನಾನು ಹಠ ಮಾಡ್ತಾ ಇದ್ದೆ, ನನಗೆ ಸ್ಕ್ರೀನ್ ಟೈಮ್ ಕೊಟ್ಬಿಟ್ರು, ನಾನು ತುಂಬ ಹಠ ಮಾಡ್ತಾ ಇದ್ದೆ, ಟಿವಿ ಆನ್ ಮಾಡ್ತಿದ್ರು. ಇವತ್ತು ನಂದು ಇಂಟೆಲೆಕ್ಟ್ ಇರಲಿ, ನಂದು ಮೆಂಟಲ್ ಎಬಿಲಿಟಿ ಇರಲಿ, ಪರ್ಫಾರ್ಮೆನ್ಸ್ ಇರಲಿ, ನಾನು ಓದಿದ್ದೀನಿ ಅದ್ರ ಬಗ್ಗೆ, ಅದರಿಂದ ಅಫೆಕ್ಟ್ ಆಗಿದೆ ಅಂತ ಗೊತ್ತಾದರೆ ಅವ್ರು ನಿಮಗೆ ಕ್ಷಮಿಸ್ತಾರಾ? ಥಿಂಕ್ ಅಬೌಟ್ ಲಾಂಗ್ ಟರ್ಮ್. ನಾವು ಶಾರ್ಟ್ಕಟ್ ಮಾಡಬಾರ್ದು. ಪೇರೆಂಟಿಂಗ್ ಈಸ್ ನಾಟ್ ಶಾರ್ಟ್ಕಟ್. ಪೇರೆಂಟಿಂಗ್ ಈಸ್ ನೀವು ಶಾರ್ಟ್ಕಟ್ ಗೇನಲ್ಲಿ ಲಾಂಗ್ ಟರ್ಮ್ ಡ್ಯಾಮೇಜ್ ಮಾಡ್ತಾ ಇದ್ದೀರಾ, ಮಾಡ್ತಾ ಇದ್ದೀವಿ. ನಾನು ಅಷ್ಟೇ, ನಾನೇನು ದೊಡ್ಡ ಮೇಲಿಂದ ಬಂದಿಲ್ಲ, ಇವನ್ ಐ ಹ್ಯಾವ್ ಡನ್ ಮಿಸ್ಟೇಕ್ಸ್. ಸೊ ನಾನೇನು ಹೇಳಿದ್ರೆ, ಫಾರ್ಗೆಟ್ ಅಬೌಟ್ ಆಲ್ ದಟ್, ಕುತ್ಕೊಳ್ಳಿ, ಸ್ವಲ್ಪ ಕನೆಕ್ಟ್ ಮಾಡಿ ಮಗು ಜೊತೆ, ನಿಮ್ಮ ಹತ್ರ ಏನಿದೆಯೋ ಅದ್ರ ಜೊತೆ ಎಂಗೇಜ್ ಮಾಡಿ, ಬಾಲ್ಕನಿ ಇದೆಯಾ ಬಾಲ್ಕನಿಗೆ ಹೋಗಿ, ಪಕ್ಕದ ಮನೆ ಇದೆಯಾ ಪಕ್ಕದ ಮನೆಗೆ ಹೋಗಿ, ವರಾಂಡದಲ್ಲಿ ಕುತ್ಕೊಳ್ಳಿ, ಡೂ ಸಮಥಿಂಗ್, ಬಟ್ ಡೋಂಟ್ ಡೂ ಸಮಥಿಂಗ್ ವಿಚ್ ಇಸ್ ಡಿಸ್ಟ್ರಕ್ಟಿವ್. ದಟ್ ಈಸ್ ಮೈ ಪಾಯಿಂಟ್.
4: ಸರಿ, ಎರಡನೇ ದೊಡ್ಡ ಕನ್ಸರ್ನ್ ಅಂದ್ರೆ, ಹಿಂದೆಲ್ಲ ಏನ್ ಹೇಳ್ತಾ ಇದ್ವಿ ಆಸ್ ಅ ಪೇರೆಂಟ್, ಮಗು ಏನು ತಿಂತಿಲ್ಲ ಅಂತ ಹೇಳಿ ಬೇಸರ ಇತ್ತು, ಹೆಂಗಪ್ಪ ತಿನ್ಸೋದು ಅನ್ನೋ ಟೆನ್ಷನ್ ಇರ್ತಿತ್ತು. ಇವಾಗ ಎಲ್ಲೇನ್ ತಿಂದ್ಬಿಡ್ತಾರೋ ಅಂತ ಹೇಳಿ ಡಾಕ್ಟರ್, ಇತ್ತೀಚೆಗೆ ನಾವು ಕೂಡ ನ್ಯೂಸ್ ಮೀಡಿಯಾದಲ್ಲಿ ಇರೋದ್ರಿಂದ ಪ್ರತಿನಿತ್ಯ ಬರ್ತಿರೋ ಆಹಾರದಲ್ಲಿ ಆಗ್ತಾ ಇರೋ ಕಂಟಾಮಿನೇಷನ್, ನಾವು ಸೊಪ್ಪು ತಿನ್ಸೋಣ ಅಂದ್ರೆ ಅದ್ ಹೆಂಗ್ ಬೆಳೀತಿದೆ ನೋಡಿದ್ರೆ ಗಾಬರಿ ಆಗುತ್ತೆ. ಮೀಟ್ ಮಟನ್ ಅಂತಂದ್ರೆ ಅದ್ ನಮ್ಮನೆ ಅಡ್ಗೆ ಮನೆ ರೀಚ್ ಆಗೋಷ್ಟೊತ್ತಿಗೆ ಏನೇನ್ ಆಗಿರುತ್ತೆ, ಆಚೆ ಕರ್ಕೊಂಡು ಹೋಗಿ 5 stars ಕೂಡ ಕೊಡ್ತಾ ಇರೋದು ಕೊಳತು ಹೋಗಿರೋ ಆಹಾರ, ಮಕ್ಕಳಿಗೆ ಏನ್ ತಿನ್ಸೋದು ಡಾಕ್ಟರ್? ಭಯ ಆಗತ್ತೆ ಆಸ್ ಅ ಪೇರೆಂಟ್.
5: ನೋಡಿ ಸ್ಮಿತಾ, ಈಗ ನಾವು ಎವ್ರಿ ಇಯರ್, ಎವ್ರಿ 5 years, ಎವ್ರಿ 10 years ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ವರ್ಲ್ಡ್ ಇಸ್ ಟ್ರಾನ್ಸ್ಫಾರ್ಮಿಂಗ್. ನಮ್ಮ ಅರ್ಬನ್ ಲೈಫ್ ಅಂತೂ ಏನ್ ರ್ಯಾಪಿಡ್ ಸ್ಪೀಡಲ್ಲಿ ಚೇಂಜ್ ಆಗ್ತಿದೆ ಅಂದ್ರೆ, ವಿ ಆರ್ ನೆಕ್ಸ್ಟ್ 10 years ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಯಾವ ಲೆವೆಲ್ ಹೋಗಿರ್ತೀವಿ ಅಂತ. ಸೊ ನಾನು ಹೇಳೋದೇನೆಂದ್ರೆ, ಡೂ ವಾಟ್ ಯು ಹ್ಯಾವ್ ವಿತ್ ವಾಟ್ ಯು ಕ್ಯಾನ್ ವೇರ್ ಯು ಆರ್. ಇಟ್ಸ್ ಅ ಫೇಮಸ್ ಕೋಟ್, ಡೂ ವಾಟ್ ಯು ಹ್ಯಾವ್ ವಿಚ್ ವಾಟ್ ಯು ಕ್ಯಾನ್ ವೇರ್ ಯು ಆರ್. ಅಂದ್ರೆ ಏನು? ನಿಮ್ಮ ಕೆಪಾಸಿಟಿಯಲ್ಲಿ ನೀವು ಎಲ್ಲಿದ್ದೀರೋ, ನಿಮ್ಮ ಕೈಯಲ್ಲಿ ಏನಾಗತ್ತೋ, ಯಾವ್ದು ಬೆಸ್ಟ್ ಆಗತ್ತೋ ಮಾಡಿ. ಇವತ್ತು ನನಗೆ ಜನರು ಬಂದು ಕೇಳ್ತಾರೆ, ಸರ್ ಹಾಲು ಗೊತ್ತಿಲ್ಲ ಸರ್, ಅದು ಒಂಟೆ ಹಾಲು ಕುದುರೆ ಹಾಲು ಅದು ಕೌ ಮಿಲ್ಕ್ ಗೊತ್ತಿಲ್ಲ ಸರ್ ಏನ್ ಕ್ವಾಲಿಟಿ ಸರ್, ಮೊಟ್ಟೆ ಗೊತ್ತಿಲ್ಲ ಸರ್ ಅದು ಏನ್ ಕೋಳಿ ನಡೀತಾ ಇದೆಯೋ ಏನಾರು ಗೊತ್ತಿಲ್ಲ. ಸೊ ನಾನು ಹೇಳೋದೇನಂದ್ರೆ, ದ ಆಕ್ಸಿಜನ್ ಯು ಬ್ರೀತ್ ಎಷ್ಟು ಕ್ಲೀನ್ ಇದೆ, ಹಂಗಂದ್ರೆ ಏನು
6: ಹೋಲ್ಡ್ ಯುವರ್ ಬ್ರೆತ್ ಫಾರ್ 10 seconds, 10 minutes,
5: ಟಾಟಾ ಬೈ ಬೈ ಅಂದ್ಬಿಡ್ತೀರಾ? ವಿ ಕೆ ನಾಟ್. ಸೊ ಯು ಆಸ್ ಎ ಪೇರೆಂಟ್, ಆಸ್ ಎ ಮದರ್ ಫಾದರ್ ಕೇರ್ ಗಿವರ್, ನಿಮ್ಮ ಕೆಪಾಸಿಟಿಯಲ್ಲಿ ಐಡೆಂಟಿಫೈ ಮಾಡಿ ವಾಟ್ ಈಸ್ ದ ಬೆಸ್ಟ್ ನ್ಯೂಟ್ರಿಷನ್. ನಾನು ಸಿ ನಾವು ಏನ್ ಹೇಳ್ತೀವಿ, ಡಾಕ್ಟರು ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತೀವಿ. ಗ್ರೋಯಿಂಗ್ ಮಗುಗೆ ಎಷ್ಟು ಕ್ಯಾಲ್ಶಿಯಂ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಐರನ್ ಬೇಕು, ಕಾರ್ಬ್ಸ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ ಫಾರ್ ಈಸ್ ಬಸಲ್ ಟಿಶ್ಯೂ ಆರ್ಗನ್ಸ್. ಎಲ್ಲಿಂದ ಬೇಕು ಆ ಎಕ್ಸ್ಪರ್ಟೀಸ್ ನಮ್ಮ ಹತ್ರ ಇಲ್ಲ, ಯಾವ ಡಾಕ್ಟರ್ ಹತ್ರ ಇರಲ್ಲ, ಬಿಕಾಸ್ ವಿ ಆರ್ ಆಲ್ಸೋ ಇನ್ ದ ಸೇಮ್ ವರ್ಲ್ಡ್, ರೈಟ್? ಯಾಕಂದ್ರೆ ಇವತ್ತು ಚೆನ್ನಾಗಿ ಸಪ್ಲೈ ಮಾಡ್ತಿರ್ತಾನೆ ಒಬ್ಬ, ನಾಳೆ ಹೆಡ್ಲೈನ್ಸ್ ಅಲ್ಲಿ ರಿಪಬ್ಲಿಕ್ ಅಲ್ಲಿ ಬರುತ್ತೆ, ಇವನ್ ಮಾಡಿದ್ದೆಲ್ಲ ಸ್ಕ್ಯಾಮು, 10 ವರ್ಷ ಮಾಡಿದ ಮೊಟ್ಟೆದಲ್ಲಿ ವಿಷ ಏನೋ ತಿನ್ಸ್ಬಿಡಿದೆ. ಸೊ ನೋಬಡಿ ಕ್ಯಾನ್ ರಿಲೈ, ವೆರಿ ಡಿಫಿಕಲ್ಟ್, ಟ್ರಾನ್ಸ್ಪರೆನ್ಸಿ ಇಲ್ಲ. ನಾನು ಪೇರೆಂಟ್ಸ್ಗೆ ಹೇಳೋದೇನಂದ್ರೆ, ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ನ್ಯೂಟ್ರಿಷನ್ ಎಷ್ಟು ಸಿಗ್ಬೇಕು ಮಗುಗೆ, ಜಂಕ್ದು ಲಿಮಿಟ್ ಏನಿದೆ. ಅದಕ್ಕೆ ವಿ ಸ್ಟಾರ್ಟೆಡ್ ಎ ಬ್ರ್ಯಾಂಡ್ ಕಾಲ್ಡ್ ಎಸ್ ಹಂಗ್ರಿ ಕ್ವಾಲಾ ಅಂತ. ಇದು ಕ್ಲೀನ್ ನ್ಯೂಟ್ರಿಷನ್, ಕ್ಲೀನ್ ಲೇಬಲ್ ಬ್ರ್ಯಾಂಡ್. ಯಾಕೆ ಶುರು ಮಾಡಿದ್ವಿ? ನಾಟ್ ಫಾರ್ ಬಿಸ್ನೆಸ್. ಎವ್ರಿ ಮದರ್ ವುಡ್ ಕಮ್ ಅಂಡ್ ಟೆಲ್ ಅಸ್, ಸರ್ ಏನ್ ತಿನ್ಸ್ಬೇಕು ಸರ್, 9 ತಿಂಗಳು 10 ತಿಂಗಳು ಎಲ್ಲ ಉಗಿತಾನೆ, ಅರ್ಥ ಅರ್ಥ ಅಂದ್ರೆ ನನ್ನ ಮುಖದ ಮೇಲೆ ಉಗಿತಾನೆ, ಎಷ್ಟು ಸರ್ಕಸ್ ಮಾಡ್ತೀನಿ, ಎಲ್ಲ ವೇಸ್ಟ್, ನನ್ನ ವರ್ಕಿಂಗು ಸಪೋರ್ಟ್ ಇಲ್ಲ. ಸೊ ವಿ ಸ್ಟಾರ್ಟೆಡ್ ಹಂಗ್ರಿ ಕ್ವಾಲಾ, ಕ್ಲೀನ್ ನ್ಯಾಚುರಲ್ ರಾಗಿ ಇರಲಿ, ಜವಾರ್ ಇರಲಿ, ಮಿಲೆಟ್ಸ್ ಮಾಡಿ ಕ್ಲೀನ್ ಆಗಿ ಮಾಡಿ ನಟ್ಸ್ ಡ್ರೈ ಫ್ರೂಟ್ಸ್ ಹಾಕಿ ನೋಡಿ, ಇಟ್ಸ್ ಅನ್ ಅದರ್ಸ್ ಅಡಿಷನಲ್ ಸಬ್ಸ್ಟಿಟ್ಯೂಟ್ ನಿಮಗೆ. ಅದ್ರ ಜೊತೆ ನಾವು ಕ್ಯಾಂಪೇನ್ ಮಾಡಿದ್ವಿ ಹಂಗ್ರಿ ಕ್ವಾಲಾ ಜೊತೆ, ರೀಡ್ ಬಿಫೋರ್ ಯು ಫೀಡ್ ಅಂತ. ಅಂದ್ರೆ ಏನು, ನೀವು ಏನೇ ಐಟಮ್ ಮಾರ್ಕೆಟ್ ಇಂದ ಖರೀದಿ ಮಾಡ್ತೀರಾ, ಫ್ರಂಟ್ ಪೇಜ್ ನೋಡ್ತೀರಾ, ದೀಪಿಕಾ ಪಡ್ಕೊನೆ ನೈಸ್, ಅಮಿತಾಬ್, ಓ ಸರ್ ಅಮಿತಾಬ್ ಸರ್ ಹೇಳ್ತಾರೆ, ಬೇಡ ಅವ್ರ ಮನೇಲಿ ಆ ಪ್ರಾಡಕ್ಟ್ಸ್ ಇರಲ್ಲ. ಇರತ್ತಾ? ಇರಲ್ಲ,
4: ಖಂಡಿತ.
5: ಯು ಫ್ಲಿಪ್ ದ ಲೇಬಲ್, ಟರ್ನ್ ದ ಪ್ರಾಡಕ್ಟ್, ಲೇಬಲ್ ನೋಡಿ, ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ನೋಡಿ, ಎಷ್ಟು ಇನ್ಗ್ರೀಡಿಯೆಂಟ್ಸ್ ಇದೆ. ಎಫ್ ಎಸ್ ಎಸ್ ಏನ್ ಹೇಳುತ್ತೆ, ಇನ್ಗ್ರೀಡಿಯೆಂಟ್ ಲಿಸ್ಟ್ ಫ್ರಮ್ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಇಂದ ಡಿಸೆಂಡಿಂಗ್ ಆರ್ಡರ್ಲಿ ಲಿಸ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವುದು, ಕುಕೀಸ್, ಕ್ಯಾಶ್ಯೂ ಕುಕೀಸ್. ಕ್ಯಾಶ್ಯೂ ಕುಕೀಸ್ ಅಲ್ಲಿ ಕ್ಯಾಶ್ಯೂ ನೋಡಿ ಎಷ್ಟಿದೆ ಅಂತ, ನಿಮಗೆ 4th, 5th, 6th, 10th ಬರುತ್ತೆ. ರಿಫೈನ್ಡ್ ಫ್ಲವರ್ ಇರ್ತದೆ, ಶುಗರ್ ಇರ್ತದೆ, ಪ್ರಿಸರ್ವೇಟಿವ್ಸ್ ಇರ್ತದೆ, ಆಯಿಲ್ ಇರ್ತದೆ, ಆಮೇಲೆ ಕ್ಯಾಶ್ಯೂದೊಂದು ಏನೋ ಒಂದು 2 grams, 3. ಸೊ ಆ ಥರ ಪೇರೆಂಟ್ಸ್ ಶುಡ್ ಗೆಟ್ ಸ್ವಲ್ಪ ಎಫರ್ಟ್ ಹಾಕಿ ಸೆಲ್ಫ್ ಎಜುಕೇಷನ್ ತೊಗೋಬೇಕು, ಗೈಡೆನ್ಸ್ ತೊಗೋಬೇಕು, ಹೆಲ್ಪ್. ಬಟ್ ನ್ಯೂಟ್ರಿಷನಲ್ಲಿ ನೀವು ಏನು ಬೇಕು ಮಗುನ ಅದನ್ನು ಆದಷ್ಟು ಕಾಂಪ್ರಮೈಸ್ ಮಾಡಬೇಡಿ. ಸೋರ್ಸಸ್ ತುಂಬ ಕಷ್ಟ. ನಿಮ್ಮ ಲೊಕ್ಯಾಲಿಟಿಯಲ್ಲಿ ಯಾರೋ ನಿಮಗೆ ಆರ್ಗ್ಯಾನಿಕ್ ಹಾಲು ಕೊಡ್ತಾ ಇದ್ದಾರಾ? ಯಾರ ಮನೆಯಲ್ಲಿ ಹಸು ದನ ಇದೆಯಾ? ಯಾರೋ ನಿಮಗೆ ಆರ್ಗ್ಯಾನಿಕ್ ಮೊಟ್ಟೆ ಸಪ್ಲೈ ಮಾಡೋ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ? ಅಗೇನ್, ಇದು ಆಲ್ ಇಟ್ಸ್ ಆಲ್ ವೆರಿ ಡಿಫಿಕಲ್ಟ್
4: ಟ್ರಸ್ಟ್ ಮೇಬಿ ಅಬ್ಸರ್ವೇಷನ್,
5: ವೆರಿ ಡಿಫಿಕಲ್ಟ್ ರೆಫರೆನ್ಸ್ ಇಂದನೋ ಯಾರ್ದಿಂದನೋ ತಗೊಂಡು ಕೊಡಿ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮೆಂಟ್ ಅಂಡ್ ಹ್ಯಾವ್ ಅನ್ ಅಬ್ಸೊಲ್ಯೂಟ್ ಇಮ್ಯುನಿಟಿ ಇರಲಿ, ಟ್ರಾನ್ಸ್ಪರೆನ್ಸ್ ಇರಲಿ ಅಗೇನ್ಸ್ಟ್ ಎಲ್ಲ. ನಾನು ಪ್ಯೂರೇ ಕೊಡ್ತೀನಿ ಅಂದ್ರೆ ಕಷ್ಟ, ಬಿಕಾಸ್ 3, 4, 5, 6 years ಆದ್ಮೇಲೆ ನಿಮ್ ಕೈ, ನಿಮ್ ಮಗು ನಿಮ್ ಕೈಗೆ ಸಿಗಲ್ಲ, ಅವ್ನು ಎಲ್ಲೋ ಹೋಗಿ ಏನೋ ತಿನ್ಕೊಂಡ್ ಬಂದಿರ್ತಾನೆ. ನೀವು ನಾನು ಕೊಟ್ಟಿದ್ರಲ್ಲಿ ಲೂಸ್ ಮೋಷನ್ ಆಗಬಾರ್ದಲ್ಲ ಅಂತೀರಾ. ಅಲ್ಲಿ ಆಂಟಿ ಯಾರೋ ಒಂದು ಇದು ಕೊಟ್ಟಿರ್ತಾರೆ, ಚಿಕ್ಕ ಚಾಕ್ಲೇಟ್ ಜೊತೆ ಯಾವ್ದೋ ಪುರ್ಕರ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಸೊ ನೀವು ಡಿಸೈಡ್ ಮಾಡಬೇಕು ಏನ್ ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ನ್ಯೂಟ್ರಿಷನ್. ಅದರಲ್ಲಿ
4: ಅಲ್ಲಿಗೆ ಒಂದು ಕ್ವಿಕ್ ಟಿಪ್ ಪೇರೆಂಟ್ಸ್ಗೆ, ಪ್ರಾಬಬ್ಲಿ ಒಂದು ಟೀನ್ ಏಜ್ ರೀಚ್ ಆಗೋವರೆಗೂ ಮಕ್ಕಳಿಗೆ ಎವ್ರಿ ಡೇ ಅವರ ಲಂಚ್ ಬಾಕ್ಸ್ ಅಲ್ಲೋ ಅಥವಾ ಮನೇಲಿ ಊಟ ಮಾಡುವಾಗಲೋ ಇಂಥದ್ ಪದಾರ್ಥಗಳು ಇರಲೇಬೇಕು. ಪದಾರ್ಥ ಇನ್ ದ ಸೆನ್ಸ್ ನ್ಯೂಟ್ರಿಯೆಂಟ್ಸ್, ಏನ್ ಬೇಕೇ ಬೇಕು ಅಂತ ಹೇಳಿ ಏನ್ ಹೇಳ್ಬೋದು.
5: ಈಗ ನಾನು ಹೇಳಿದ್ನಲ್ಲ, ಗ್ರೋಯಿಂಗ್ ಮಕ್ಕಳಲ್ಲಿ ತುಂಬಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಏನು, ಪ್ರೋಟೀನ್. ಯಾಕೆ? ಮಸಲ್ ಡೆವಲಪ್ಮೆಂಟ್ಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಸ್ಕೂಲ್ ಗೋಯಿಂಗ್ ಬಾಯ್, 7 ವರ್ಷ 8 ವರ್ಷ ಅನ್ಕೊಳ್ಳಿ, 15 kg ಇದಾನೆ ಅನ್ಕೊಳ್ಳಿ, ಈ ಸ್ಕೂಲ್ ಬಾಯ್ಗೆ ಅವನ ಆಪ್ಟಿಮಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಮಸಲ್ ಇದೆಲ್ಲ ಅರೌಂಡ್ 0.8 to 1 gram ಪರ್ ಕೆ ಜಿ ಬಾಡಿ ವೇಟ್ ಪ್ರೋಟೀನ್ ಬೇಕು. ಅಂದ್ರೆ ಒಂದು 25-28 kg ಅಂದ್ರೆ ಅಷ್ಟೇ ಪ್ರೋಟೀನ್ ಬೇಕು. ಈಗ ಒಂದು ಮೊಟ್ಟೆಯಲ್ಲಿ 4-5 grams ಪ್ರೋಟೀನ್ ಇರುತ್ತೆ. ಓಕೆ, ಅವನು ಡೈಲಿ ರಿಕ್ವೈರ್ಮೆಂಟ್ ಎಷ್ಟು? 25 grams. ಈಗ 25 grams ಅಚೀವ್ ಮಾಡ್ಬೇಕು ಟಾರ್ಗೆಟ್, ನೀವು ಪ್ಲಾನ್ ಮಾಡಬೇಕು. ಈಗ ಅವನ್ ಲಂಚ್ ಬಾಕ್ಸ್ ಅಲ್ಲಿ, ನಾನು ಲಂಚ್ ಅಲ್ಲಿ ಎಷ್ಟು ಪ್ರೋಟೀನ್ ಹಾಕ್ಬೋದು? ಒಂದು 8-10 grams ಹಾಕಾಗತ್ತಾ? ಓಕೆ, ಒಂದು ಎಗ್ ಇಡಕ್ಕಾಗತ್ತಾ, ಸ್ವಲ್ಪ ಪನೀರ್ ಇಡಕ್ಕಾಗತ್ತಾ, ತೋಫು ಇಡಕ್ಕಾಗತ್ತಾ, ಸ್ವಲ್ಪ ನಟ್ಸ್ ಹಾಕಾಗತ್ತಾ? ಅದು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗಂತೂ ನಿಮ್ಮ ಹ್ಯಾಂಡಲ್ಲಿ ಚಾಟ್ PPT, ಸಾರಿ ಏನದು
4: GPT,
5: ಏನೇನೋ ಇದೆ ಅಲ್ವಾ? ಸೊ ಇದ್ರ ಈ ಟೂಲ್ಸ್ ದು ಬೆಸ್ಟ್ ಯೂಸ್ ಈಸ್ ರೈಟ್ ನೌ. ಜನರು ಇದು ಯೂಸ್ ಮಾಡ್ರಿ ಅಂದ್ರೆ, ಮೈ ಚೈಲ್ಡ್ ಹ್ಯಾಸ್ ಫೀವರ್, ರ್ಯಾಶಸ್, ಕೋಲ್ಡ್, ಕಾಫ್, ವಾಮಿಟಿಂಗ್ ಅಂಡ್ ಲೂಸ್ ಮೋಷನ್ಸ್, ಟೆಲ್ ಮೀ ಚಾಟ್ PPT, TPT, ಏನೋ PPT, ವಾಟ್ ಈಸ್ ದ ಟ್ರೀಟ್ಮೆಂಟ್? ಅದು ಅಂತ ಎಷ್ಟು ದೊಡ್ಡದು 500 ಬುಕ್ಕೇ ಓದಿರಲ್ಲ, ಅಷ್ಟು ದೊಡ್ಡ ಇದು ಕೊಡತ್ತೆ ಇನ್ಫಾರ್ಮೇಶನ್ ಅಲ್ವಾ? ಆಗ ಪೇರೆಂಟ್ಸ್ ನೋಡಿ, ಅಯ್ಯೋ ಏನಂತ ಪ್ಯಾನಿಕ್. ಸೊ ಡೋಂಟ್ ಯೂಸ್ ಫಸ್ಟ್ ಫಸ್ಟ್ ದೋಸ್ ಪರ್ಪಸಸ್. ಅದು ರೈಟ್ ಯೂಸ್ ಯೂಸ್ ಮಾಡಿ. ಓಕೆ, ವಾಟ್ ಇಸ್ ದ ನ್ಯೂಟ್ರಿಷನ್? ನನ್ನ ಮಗು 5 ಇಯರ್ಸು, ಎಷ್ಟು ಗ್ರಾಮ್ ಪ್ರೋಟೀನ್ ಬೇಕು? ಇಷ್ಟು ಗ್ರಾಮ್ ಪ್ರೋಟೀನ್. ನಮ್ಮ ಮನೆಯಲ್ಲಿ ಜನರಲಿ ದಾಲ್ ಮಾಡ್ತೀವಿ, ಖಿಚಡಿ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ಪುಳಿಯೋಗರೆ. ಹೌ ಕೆನ್ ಐ ಪ್ರೊವೈಡ್ ಹಿಮ್ ಇಷ್ಟು ಪ್ರೋಟೀನು? ಆಮೇಲೆ ಕಾರ್ಬೋಹೈಡ್ರೇಟ್ಸು 100-250 ಗ್ರಾಮ್ ಬೇಕು. ಕ್ಯಾಲ್ಸಿಯಮ್ಮು 500 ಮಿಲಿಗ್ರಾಮ್ ಬೇಕು. ವಿಟಮಿನ್ ಡಿ ಸಿಕ್. ಸೊ ಯು ಕ್ಯಾನ್ ಡೂ ಇಟ್. ಇದು ಮಾಡಿ. ಇದು ಮಾಡಿದಾಗ ನಿಮಗೇನಾಗುತ್ತೆ, ಒಂದು ದಿನದಲ್ಲಿ ಕಲಿಯೋ ಕೆಲಸ ಅಲ್ಲ, ಒಂದು 8-10 ದಿನ ನೀವು ಮಾಡಿದಾಗ ಓಕೆ ಯು ವಿಲ್ ಗೆಟ್ ಎ ಥಿಂಗ್. ಅದನ್ನು ಕಟ್ ಔಟ್, ಪ್ರಿಂಟ್ ಔಟ್ ಮಾಡಿ ರೆಫ್ರಿಜರೇಟರ್ ಎಲ್ಲ ಅಂಟಿಸ್ಬಿಡಿ. ಓಕೆ, ಮಗುಗೂ ಗೊತ್ತಾಗತ್ತೆ, ಓಕೆ ಮೈ ಬಾಡಿ ನೀಡ್ಸ್ ದಿಸ್ ಎಜುಕೇಶನ್. ಇವತ್ತು ಬೆಳಿಗ್ಗೆ ಇಷ್ಟು ತಿನ್ಬೇಕು ನಾನು. ಇದು 20% ಅಕ್ಕಡೆ ಇಕ್ಕಡೆ ಡೈವರ್ಟ್ ಆಗಲಿ, ಒಂದ್ ಸಿನ್ ನೋ ಪ್ರಾಬ್ಲಮ್, ಬಟ್ ಒಂದು ರಫ್ ಸ್ಟ್ರಕ್ಚರ್ ಸಿಗುತ್ತೆ.
4: ಸರ್ಚ್ ಅಂದಾದಂಗ್ ನೆನಪಾಯ್ತು, ನಿಮ್ಮ ವಿಡಿಯೋಸ್ ಅಲ್ಲಿ ಹೆಚ್ಚು ನೋಡ್ತಾ ಇರೋ ಜನ ಏನು, ಮಗುವಿಗೆ ಸ್ನಾನ ಮಾಡಿಸೋದ್ ಹೇಗೆ, ಮಗುವಿಗೆ ಕೆಮ್ಮಾದಾಗ ಮನೆ ಮದ್ದೇನು, ಮಗುವಿಗೆ ಶೀತ ಆಗಿದೆ, ಈ ತರದ ವಿಡಿಯೋ ಜಾಸ್ತಿ ನೋಡ್ತಿದ್ದಾರೆ ಅಂದ್ರೆ ನನ್ನ ಪ್ರಶ್ನೆ, ಡಾಕ್ಟರ್, ಆರ್ ವಿ ಬಿಕಮಿಂಗ್ ಸೆನ್ಸಿಟಿವ್, ಮೋರ್ ಸೆನ್ಸಿಟಿವ್ ಆಸ್ ಅ ಪೇರೆಂಟ್, ಅಥವಾ ಇಷ್ಟು ಅವಶ್ಯಕತೆ ಇದೆಯಾ ಮಕ್ಕಳ ಬಗ್ಗೆ ಕಾಳಜಿ ಇರೋ, ಅಥವಾ ಯಾರು ಕಾಳಜಿ ಅಂತಿರೋ, ಈ ಜನರೇಷನ್ ಮಕ್ಕಳ ಬಗ್ಗೆ ಅಷ್ಟೊಂದು ಅಟೆನ್ಷನು, ಅಥವಾ ಪ್ರಾಬಬ್ಲಿ ಪೇರೆಂಟ್ಸ್ ಗೆ ಟೆನ್ಷನ್ ಅವಶ್ಯಕತೆ?
5: ನನಗೆ ಪೇರೆಂಟ್ಸ್ ಬಂದು ಕೇಳ್ತಾರೆ, ಸರ್ ಮಗುಗೆ ಸ್ನಾನ ಮಾಡಿಸ್ಬೇಕು ಹೆಂಗೆ, ಏ ಇಲ್ಲಿ ಮಡಿವಾಳ ಲೇಕ್ ಕರ್ಕೊಂಡೋಗ್ಬಿಡ್ರಿ ಆರಾಮಾಗಿ ಎಲ್ಲ ಮಲಗಿಸ್ಕೊಂಡು. ಏನು ಸರ್ ತಮಾಷೆ ಮಾಡ್ತೀರ? ಏನ್ರಿ ತಮಾಷೆ ಮಾಡ್ತಿದ್ದೀರಾ ನೀವು? ಏನು ಸ್ನಾನ ಮಾಡಬೇಕು, ಏನು ಕಾಂಪ್ಲಿಕೇಶನ್ ರೀ? ಇಲ್ಲ ಸರ್, ಒಬ್ಬರು ಆಂಟಿ ಬರ್ತಾರಂತೆ, ಅವರೇ ಸ್ನಾನ ಮಾಡಬೇಕಂತ ಮಾಡಿಸ್ಬೇಕಂತೆ. ಸರ್ ಮಸಾಜ್ ಮಾಡ್ಬೇಕು ಸರ್. ಹೆಂಗೆ ಮಸಾಜ್? ನಾನು ಕೇಳ್ತೀನಿ, ಮಸಾಜ್ ಯಾಕೆ ಮಾಡಬೇಕು? ಅಲ್ಲ ಸರ್, ಅದು ಮಸಾಜ್ ಮಾಡಿದ್ರೆ ಚೆನ್ನಾಗಿ ಎಷ್ಟು ಸರ್ ಥರ ಬಾಡಿ ಬಂದ್ಬಿಡುತ್ತಂತೆ. ಹಾಂ, ಏನೇನೋ ಮಿತ್ಸು, ಇದು ಕಾಂಪ್ಲಿಕೇಶನ್ ಅಲ್ಲ ಅಂದ್ರೆ ಮತ್ತೇನು? ಸಿ, ಆ ನ್ಯೂ ಪೀಡಿಯಾಟ್ರಿಷನ್ ಪಕ್ಕ ಇಟ್ಬಿಡ್ರಿ. ಫಾರ್ ಮೆನಿ 90% ಆಫ್ ದ ಥಿಂಗ್ಸ್ ಪೀಡಿಯಾಟ್ರಿಷನ್ ಅವಶ್ಯಕತೆನೂ ಇಲ್ಲ. ನಾನು ಅದೇ ಬಡ್ಕೋತಾ ಇರ್ತೀನಿ. ಜನರು ಪ್ಯಾನಿಕ್ ಆಗಿ ಬರ್ತಾರೆ, ನೀವು ಹೇಳ್ದಂಗೆ ಓವರ್ ಸೆನ್ಸಿಟಿವ್, ಹೈಪರ್ ಸೆನ್ಸಿಟಿವ್ ಆಗಿದ್ದಾರೆ, ಎಲ್ಲದಕ್ಕೂ ಪ್ಯಾನಿಕ್ ಮಾಡ್ಕೋತಾರೆ. ಸಿ, ಇದೆಲ್ಲ ಬೇಸಿಕ್ ಥಿಂಗ್ಸ್. ಮಗುಗೆ ಹೇಗೆ ಬಟ್ಟೆ ಹಾಕಬೇಕು, ನೋ ಫಾದರ್ ಮದರ್ ಟ್ರೈನಿಂಗ್ ಸಿಕ್ಕಿರಲ್ಲ, ಯಾವುದೇ ಸ್ಕೂಲಲ್ಲಿ ಕಾಲೇಜಲ್ಲಿ ಟ್ರೈನಿಂಗ್ ಕೊಟ್ಟಿರಲ್ಲ, ಬಟ್ ಮಾಡ್ಕೋಬೇಕು. ಇಟ್ಸ್ ಎ ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಷನ್ ಇಫ್ ಯುವರ್ ಲೈಫ್. ಯು ಬಿಕೇಮ್ ಫಾದರ್, ಬಿಕೇಮ್ ಮದರ್, ಈಗ ಮಗು ಬಂದಿದೆ, ಒಂದು ಕಲಿಯೋ ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ. ನೀವಾಗಿ ಕಲ್ತಿ ನೀವು ಎಷ್ಟು ನಿಮ್ಮ ಮಗುಗೆ ಬಟ್ಟೆ ಹಾಕೋದಿರಲಿ, ವಾಶ್ ಮಾಡೋದಿರಲಿ, ಡೈಪರ್ ಹಾಕೋದಿರಲಿ, ಕ್ಲೀನಿಂಗ್ ಮಾಡೋದಿರಲಿ, ಸಣ್ಣ ಪುಟ್ಟ ಆಯಿಲ್ ಮಸಾಜು ಮಾಡೋದಿರಲಿ, ಎಷ್ಟು ಗ್ರೇಟ್ ಅಡ್ವಾಂಟೇಜಸ್ ಗೊತ್ತಾ? ಹಾರ್ಮೋನ್ಸ್ ಲೈಕ್ ಆಕ್ಸಿಟೋಸಿನ್, ಡೋಪಮಿನ್, ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಇದು ರಿಲೀಸ್ ಆಗತ್ತೆ, ಏನ್ ಮಾಡುತ್ತೆ, ನಿಮ್ದು ಮಗುದು, ನಿಮ್ದು ಬಾಂಡಿಂಗ್ ಬಿಕಮ್ ಸ್ಟ್ರಾಂಗ್. ಅಂಡ್ ಮಗುದು ಫಸ್ಟ್ 2 ಇಯರ್ಸ್ ಆಫ್ ಲೈಫ್ 1000 ಡೇಸ್ ಕಾನ್ಸೆಪ್ಟ್ ಅಂತ ಇರ್ತದೆ. ಈ 1000 ಡೇಸ್ ಅಲ್ಲಿ ಬ್ರೈನ್ ಮ್ಯಾಕ್ಸಿಮಮ್ ಡೆವಲಪ್ ಆಗುತ್ತೆ. ಎಷ್ಟು ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಮಗುಗೆ ಸಿಗತ್ತೋ ಅಷ್ಟು ಸ್ಟ್ರಾಂಗ್ ಎಮೋಷನಲಿ ಮಗು ಬ್ರೈನ್ ಆಗುತ್ತೆ. ಸೊ ಏನ್ ಮಾಡ್ಬೇಕು ನೀವು? ಕಲಿಬೇಕು ತಾನೆ. ಇನ್ನ ಮತ್ತೆ ಒಂದು ಫಾದರ್ ಬಂದಿದ್ರು, ಫಾದರ್ ಮದರ್ ಗ್ರ್ಯಾಂಡ್ ಮದರ್ ಇದಾರೆ, ಎಲ್ಲ ಆಯ್ತು, ಡಿಸ್ಕಷನ್ ಆಯ್ತು, 2 ಮಂತ್ಸ್ ಬೇಬಿ. ಸರ್, ಹಾ ಹೇಳಿಪ್ಪ. ಸರ್, ಮಗುಗೆ ಹೇಗೆ ಎತ್ಕೋಬೇಕು ಗೊತ್ತಿಲ್ಲ, ನಾನು ಗೊತ್ತಿಲ್ಲ ಅಂದ್ರು. ಹೌದಾ, ಅವ್ರು ಎತ್ಕೊಂಡಿದಾರಲ್ಲ, ಅದೇ ಅವರು ನಮ್ಮ ಮದರು, ನನಗೆ ಗೊತ್ತಿಲ್ಲ ಸರ್ ಹೆಂಗೆ ಎತ್ಕೋಬೇಕು. ಯಾರಿಗಾರು ಕರೆಸ್ಬೇಕಾ ಸರ್ ಟ್ರೈನಿಂಗ್ ಅಂತ ಕೇಳಿದ್ರು.
4: ಮಗು ಎತ್ಕೊಂಡು
5: ಒಳ್ಳೆ ಆಫರ್ ಅಲ್ಲ ಇದು, ನಾನು ಒಂದು 2 ಲಕ್ಷ ರೂಪಾಯಿ ಅಂತ ತಗೊಂಡು ಒಂದು 2 ಮಂತ್ಸ್
4: ಕೊಡೋಕೆ ರೆಡಿ ಇದ್ದಾರೆ ಸರ್.
5: ನಾನು ಹೌದಲ್ಲ, ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ಹೌದು, ಒಂದು ಇನ್ಸ್ಟಿಟ್ಯೂಟ್ ಇದೆ, ಟ್ರೈನ್ ಕೊಡ್ತಾರೆ ಮಗುಗೆ ಹೇಗೆ ಎತ್ಕೋಬೇಕು. ಹೌದಾ ಸರ್, ಐ ಆಮ್ ರೆಡಿ, ಹೇಳಿ. ಸೊ ಎಷ್ಟು ಪ್ಯಾನಿಕ್. ಸೊ ನಾನು ಎತ್ಕೊಂಡೆ ಮಗುಗೆ, ಎತ್ಕೊಂಡು 2 ಮಿನಿಟ್ಸ್ ಅಲ್ಲಿ ಶೋಡ್ ದೆಮ್ ದ ಡೆಮೋ. ಇದು ಲೆಪರ್ಡ್ ಹೋಗ್ತಾರೆ, ಮಗು ಬೇಬಿ ವಾಸ್ ಕ್ರೈಯಿಂಗ್ ಎಕ್ಸೆಸಿವ್ಲಿ. ಎತ್ಕೊಂಡೆ, ಸ್ವಲ್ಪ 2 ಮಿನಿಟ್ಸ್ ಮಾಡಿದೆ. ಅವ್ನ ಫಾದರ್, ರೆಕಾರ್ಡ್ ವಿಡಿಯೋ ಮಾಡು, ವಿಡಿಯೋ ಮಾಡು. ಕುತ್ಕೊಳ್ಳಲ್ಲ ಸ್ವಲ್ಪ ತೆಪ್ಪಗೆ. ಯಾಕೆ? ಸಿ, ಯು ಹ್ಯಾವ್ ಚೋಸನ್ ವಾಲಂಟರಿಲಿ ಟು ವಾಕ್ ದಿಸ್ ಬ್ಯೂಟಿಫುಲ್ ಜರ್ನಿ ಕಾಲ್ಡ್ ಎಸ್ ಪೇರೆಂಟಿಂಗ್, ಬಿಕಮ್ ಎ ಪೇರೆಂಟ್. ಟ್ರಸ್ಟ್ ಇನ್ ನೇಚರ್. ದೇರ್ಸ್ ಒನ್ ಬ್ಯೂಟಿಫುಲ್ ಬುಕ್ ಕಾಲ್ಡ್ ಎಸ್ ಈವನ್ ಈಗಲ್ಸ್ ನೀಡ್ ಎ ಪುಷ್. ಈಗಲ್ ಮೊಟ್ಟೆಯಿಂದ ಬೇಬಿ ಈಗಲ್ ಹೊರಗೆ ಬಂದ್ಮೇಲೆ ಅದು ಮೊಟ್ಟೆ ಎಲ್ಲಿಡುತ್ತೆ ಗೊತ್ತಾ? ಈಗಲ್ಲು ಹೈ ಅಪ್ ಇನ್ ದ ಕ್ಲಿಫ್, ಮೌಂಟೇನ್ ಕ್ಲಿಫ್ ಅಲ್ಲಿ ಮಧ್ಯ ಯಾವುದು ಕ್ರಿವೈಸಸ್ ಸಿಗುತ್ತಲ್ಲ ಅಲ್ಲಿಡುತ್ತೆ. ಸೊ ಬೇಬಿ ಈಗಲ್ ಹೊರಗೆ ಬರುತ್ತೆ. ಬೇಬಿ ಈಗಲ್ ಇಸ್ ಕೇರ್ ಟು ಫ್ಲೈ. ಈಗ ಮದರ್ ಈಗಲ್ ಇಸ್ ಸಿಟಿಂಗ್ ದೇರ್, ಮದರ್ ಈಗಲ್ ಫ್ಲೈ ಮಾಡತ್ತೆ. ಬೇಬಿ ಈಗಲ್ ಅಲ್ಲೇ ಇರುತ್ತೆ, ನೋಡ್ತಾ ಇರುತ್ತೆ, ಅಯ್ಯೋ ಏನೋ ನಮ್ಮ ಪಪ್ಪ ಹೋಗ್ಬಿಟ, ಇವ್ನು ಎಂತಪ್ಪ ಅಲ್ಲೇ ನನ್ಗೆ ಬಿಟ್ಟೋಗ್ಬಿಟ ಅಂತ. ನೋ, ಅಗೇನ್ ಹಿ ಕಮ್ಸ್ ಬ್ಯಾಕ್, ಯು ಯು ನೋ ಹೋವರ್ಸ್ ಅರೌಂಡ್ ಕಮ್ಸ್ ಬ್ಯಾಕ್, ಮತ್ತೆ ಬೇಬಿ ಈಗಲ್ ನೋಡುತ್ತೆ, ಮತ್ತೆ ಹೋಗ್ತಾನೆ. ಆಫ್ಟರ್ ಸಮ್ ಟೈಮ್ ಆ ಈಗಲ್ ಫ್ಲೈ ಮಾಡಿಲ್ಲ ಅಂದ್ರೆ ಹಿ ಗಿವ್ಸ್ ಜೆಂಟಲ್ ಜರ್ಕ್, ಜೆಂಟಲ್ ನಡ್ಜ್ ಅಂತ ಕೆಳಗೋಗ್ಬಿಡುತ್ತೆ. ಕೆಳಗೆ ಹೋದಾಗೇನಾಗುತ್ತೆ? ಆಟೋಮ್ಯಾಟಿಕಲಿ ವಿಂಗ್ಸ್ ಓಪನ್. ಇವತ್ತು ನಾವು ಕಲಿಬೇಕಿರೋದು ಅನಿಮಲ್ಸ್ ಇಂದ. ಹೇಗೆ ಒಂದು ಹಸು ಮರಿ ಹಾಕಿದ ತಕ್ಷಣ ವಿತ್ ಇನ್ 4 ಅವರ್ಸ್ ಆರ್ ಲೆಸ್ ದನ್ ದಟ್ ಬೇಬಿ ಕಾಫ್ ನಿಂತ್ಕೊಳ್ಳುತ್ತೆ.
4: ನಿಜ.
5: ನಾವು ಓವರ್ ಪೇರೆಂಟಿಂಗ್, ಓವರ್ ಇನ್ವಾಲ್ವ್ಮೆಂಟ್, unnecessarily complications maadi bhaya patti aa bhaya let me highlight this here namma anxiety namma stress is directly transferred to our children
4: true
5: it's not my words idu fact
4: true
5: a mother's anxiety especially mother's anxiety ನದಿಗೆ ಮದರ್ಸ್ ಬಂದಾಗ ಅವ್ರು ಡೈರೆಕ್ಟ್ ಆಗಿ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ಯು ಆರ್ ಆರ್ ರೆಸ್ಪಾನ್ಸಿಬಲ್ ನಿಮ್ಮ ಮಗು ಲೀಡರ್ ಆಗ್ತಾನೋ ನಿಮ್ಮ ಮಗು ಎಮೋಷನಲಿ ಡಿಸ್ಟರ್ಬ್ ಆಗ್ತಾನೋ ಸೊ ನೀವು ಎಕ್ಸ್ಟ್ರಾ ಆಂಕ್ಷಿಯಸ್ ಸ್ಟ್ರೆಸ್ಫುಲ್ ಆಗ್ತಿರೋ ದ ನ್ಯೂ ಬೋರ್ನ್ ಬೇಬಿ ಕ್ಯಾನ್ ಸೆನ್ಸ್ ಇಟ್ ಕ್ಯಾನ್ ಅಬ್ಸಾರ್ಬ್ ಇಟ್ ಕ್ಯಾನ್ ಇಂಟರ್ನಲೈಸ್ ಇಟ್ ಕ್ಯಾನ್ ಇಂಬೈಬ್ ಇಟ್ ಕ್ಯಾನ್ ಆಕ್ಚುಲಿ ರಿಫ್ಲೆಕ್ಟ್ ಇಟ್ ಆನ್ ದ ಬೇಬಿ ಗ್ರೋಸ್ ಅಪ್ ಸೊ ದಯವಿಟ್ಟು ಮಾಡಬೇಡಿ ಸ್ಟ್ರೆಸ್ಡ್ ಇನ್ ನೇಚರ್ ಟೆನ್ಷನ್ ಇದೆ ಬಂದು ಕೇಳಿ ಒಂದು ವಿಡಿಯೋ ನೋಡಿ ಮಾಡಿ ಬಟ್ ಅನ್ಲೆಸ್ ಯು ಟ್ರೈ ಯು ಕೆನಾಟ್ ಲರ್ನ್
4: ನಿಜ
5: ಸೊ ಓವರ್ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಕಾಮ್ ಆಗಿರಿ ನೂರು ಜನಕ್ಕೆ ಮುಂಟೆ ರೀಸೆಂಟ್ಲಿ ಒಬ್ಬ ಮಗುಗೆ ಮಸಾಜ್ ಮಾಡಿ ಶೋಲ್ಡರ್ ಡಿಸ್ಲೊಕೇಟ್ ಮಾಡಿದ್ದಾರೆ ಒಬ್ಬರು ಲೇಡಿ ಆ ಥರ ಅಗ್ರೆಸಿವ್ ಮಸಾಜಸ್ ಆಗಿದ್ದಾವೆ ಸೊ ನಾನು ಹೇಳೋದೇನಂದ್ರೆ ಕೀಪ್ ಇಟ್ ಸಿಂಪಲ್ KISS ಕಿಸ್ ಪ್ರಿನ್ಸಿಪಲ್ ಕೀಪ್ ಇಟ್ ಸಿಂಪಲ್ ಶಾರ್ಟ್ ಆ್ಯಂಡ್ ಸಿಂಪಲ್ ಡೋಂಟ್ ಕಾಂಪ್ಲಿಕೇಟ್
4: ನಿಜ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರುವಾಗ ಇಮ್ಯುನಿಟಿ ಬಗ್ಗೆ ಇತ್ತೀಚೆಗೆ ಪೇರೆಂಟ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾನೇ ಅವೇರ್ನೆಸ್ಸೋ ಕನ್ಸರ್ನೋ ಬಂದಿದೆ ಸರ್ ನಮ್ಮ ಮಕ್ಕಳು ಇಮ್ಯುನಿಟಿ ಪವರ್ ಚೆನ್ನಾಗಿದ್ಬಿಟ್ರೆ ಅವ್ರಿಗೆ ಯಾವುದೇ ರೋಗ ಬರೋಲ್ಲ ಅನ್ನೋ ಥರದ್ದು ಒಂದು ನಮಗೆ ಅಸಂಪ್ಷನ್ ಈ ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂತ ಬಂದಾಗ ವ್ಯಾಕ್ಸಿನೇಷನ್ ಅನ್ನೋದು ಆಟೋಮೆಟಿಕಲಿ ಬಂದ್ಬಿಡುತ್ತೆ ಪೇರೆಂಟ್ಸ್ಗೆ ಏನು ಅಂತಂದರೆ ಜ್ವರಕ್ಕೊಂದು ಇಂಜೆಕ್ಷನ್ ಇದೆ ಇಂಥ ವಯಸ್ಸಲ್ಲಿ ಹಾಕಿದ್ರೆ ಜ್ವರವೇ ಬರಲ್ಲ ಬಂದರೂ ಕೂಡ ಅಪಾಯ ಇಲ್ಲ ಈ ರೀತಿಯ ಮಿತ್ತು ಒಂದು ಕಡೆ ಜೊತೆಗೆ ನಾವು ಏನೇ ಅಂದ್ಕೊಂಡ್ರು ಅದನ್ನು ಇಗ್ನೋರೆನ್ಸೋ ಅಥವಾ ಓವರ್ ಕಾಳಜಿ ಅಂದ್ಕೊಂಡ್ರು ಮಕ್ಕಳಿಗೆ ಈ ವ್ಯಾಕ್ಸಿನೇಷನ್ ಅನ್ನೋದು ಇಮ್ಯುನೈಸೇಷನ್ ಅನ್ನೋದು ಮಸ್ಟ್ ಕೂಡ ಅನ್ನೋದು ಗೊತ್ತಿದೆ ಸೊ ಇದರ ಬಗ್ಗೆ ಒಂದಷ್ಟು ಪೇರೆಂಟ್ಸ್ ತಿಳ್ಕೊಳ್ಳೇಬೇಕಾದ ವಿಚಾರಗಳು ನಿಮ್ಮಿಂದ ಸಲಹೆ ರೂಪದಲ್ಲಿ
5: ಇಮ್ಯುನಿಟಿಗೂ ವ್ಯಾಕ್ಸಿನಿಗೂ ಸಂಬಂಧ ಇಲ್ಲ ಇಮ್ಯುನಿಟಿಗೂ ವ್ಯಾಕ್ಸಿನೇಷನ್ ಸಂಬಂಧ ಇಲ್ಲ ಅಂದರೆ ಏನು ಅಂದರೆ ಎ ಚೈಲ್ಡ್ಸ್ ಇಮ್ಯುನಿಟಿ ಈಸ್ ನ್ಯಾಚುರಲಿ ಗ್ರೋಯಿಂಗ್ ಬೆಳೀತಾ ಇದೆ ಮಗು ಹೇಗೆ ಇಮ್ಯುನಿಟಿ ಬೆಳೆಯುತ್ತೆ ಇನ್ನೇಟ್ ಇಮ್ಯುನಿಟಿ ಅಂತ ಇರ್ತದೆ ಇನ್ಬಿಲ್ಟ್ ಇಮ್ಯುನಿಟಿ ಇನ್ನೊಂದು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಇರ್ತದೆ ಇನ್ನೇಟ್ ಇಮ್ಯುನಿಟಿ ಈಸ್ ಚೈಲ್ಡ್ ಈಸ್ ಬಾರ್ನ್ ವಿತ್ ಸರ್ಟನ್ ಇಮ್ಯುನೋಗ್ಲೋಬ್ಲಿನ್ಸ್ ಸರ್ಟನ್ ಸೆಲ್ಸ್ ಬಾಡಿದು ಸಿಸ್ಟಮ್ ಅಕ್ವೈರ್ಡ್ ಇಮ್ಯುನಿಟಿ ಅಂದ್ರೆ ಏನು ಚೈಲ್ಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆದಾಗ ಬ್ಯಾಕ್ಟೀರಿಯಾ ವೈರಸ್ಸು ಜರ್ಮ್ಸು ಅದು ಇದು ಹಾಳು ಮೂಳು ಬಾಯಿಗೆ ಹೋಗುತ್ತೆ ಕಣ್ಣಿಗೆ ಹೋಗುತ್ತೆ ಮೂಗಿಗೆ ಹೋಗುತ್ತೆ ಹೊಟ್ಟೆಗೆ ಹೋಗುತ್ತೆ ಟ್ರಿಗರ್ ಮಾರುತ್ತೆ ರೆಸ್ಪಾನ್ಸ್ ಬಾಡಿಯಲ್ಲಿ ಓಕೆ ಜರ್ಮ್ಸ್ ಬಂದಿದೆ ಟ್ರೈನ್ ಯೋರ್ ಸೆಲ್ಫ್ ಟು ಫೈಟ್ ಸ್ವಲ್ಪ ನೆಗಡಿಕೆ ಮುಖಫ್ ಆಗ್ತಿರುತ್ತೆ ಈ ಪ್ರಾಸೆಸ್ಸಲ್ಲಿ ವ್ಯಾಕ್ಸಿನೇಷನ್ ರೋಲ್ ಏನಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇಮ್ಯುನಿಟಿಗೂ ವ್ಯಾಕ್ಸಿನೇಷನ್ ಲಿಂಕ್ ಇಲ್ಲ ಅಂದರೆ ವ್ಯಾಕ್ಸಿನೇಷನ್ ಆಫರ್ಸ್ ಇಮ್ಯುನಿಟಿ ಅಗೇನ್ಸ್ಟ್ ಸ್ಪೆಸಿಫಿಕ್ ಡಿಸೀಸಸ್ ಅಂದರೆ ಏನು ನಾನು ಬೈಕ್ ತೊಗೊಂಡು ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕೊಂಡಾಗ ಬೈಕಿಂದ ಬಿದ್ದರೆ ನನ್ನ ಎಲ್ಬೋಗ್ ಪ್ರೊಟೆಕ್ಷನ್ ಇದೆಯಾ ಹೆಲ್ಮೆಟ್ ತಲೆಗಿದೆ ಎಲ್ಬೋಗ್ ಇದೆಯಾ ಇಲ್ಲ ನನ್ನ ಮಂಡಿಗೆ ಪ್ರೊಟೆಕ್ಷನ್ ಇದೆಯಾ ಇಲ್ಲ ನನ್ನ ಚೆಸ್ಟಿಗೆ ಪ್ರೊಟೆಕ್ಷನ್ ಇದೆಯಾ ಇಲ್ಲ ಸೊ ವ್ಯಾಕ್ಸಿನೇಷನ್ ಈಸ್ ನಾನು ಟೈಫಾಯ್ಡ್ ವ್ಯಾಕ್ಸಿನ್ ಇನ್ಫೆಕ್ಷನ್ ಅಗೇನ್ಸ್ಟ್ ಒಂದು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀನಿ ಅದು ಯಾರಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಯಾವ ಅಗೇನ್ಸ್ಟ್ ವಿಚ್ ಡಿಸೀಸ್ ಟೈಫಾಯ್ಡ್ ನಾನು ಚಿಕನ್ ಪಾಕ್ಸ್ ಕೊಟ್ಟರೆ ಚಿಕನ್ ಪಾಕ್ಸ್ ನಾನು MMR ಕೊಟ್ಟರೆ ಮೀಸಲ್ಸಿಗೆ ಆ ಥರ ಸೊ ಜನರು ಅನ್ಕೋತಾರೆ ಸೊ ನಾನು ವ್ಯಾಕ್ಸಿನೇಷನ್ ಎಲ್ಲ ಮಾಡಿದ್ದೀನಿ ಮತ್ತೆ ಜ್ವರ ಬರ್ತಿದೆ ಸರ್ ಇದೇ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವ್ರ ಇಮ್ಯುನಿಟಿನ ಡೈರೆಕ್ಟ್ ವ್ಯಾಕ್ಸಿನೇಷನ್ ಕಲೆಕ್ಟ್ ಕೊಟ್ಬಿಡ್ತಾರೆ ವ್ಯಾಕ್ಸಿನೇಷನ್ ನಿಮ್ಮ ಹೆಲ್ಮೆಟ್ಟು ಎಲ್ಬೋ ಪ್ಯಾಡು ಆ ಥರ ಸ್ಪೆಸಿಫಿಕ್ ಆಗಿ ನಿಮ್ಮ ಮಗುಗೆ ಈ ಕಾಯಿಲೆಗಳಿಂದ ಏನು ಮಾಡಿದ್ದಾರೆ 50 ವರ್ಷದಿಂದ ರಿಸರ್ಚ್ ಮಾಡಿದ್ದಾರೆ ಈ ಕಾಯಿಲೆಗಳಿಂದ ಪ್ರಾಣಕ್ಕೆ ಅಪಾಯ ಡಿಫ್ತೀರಿಯಾ ಮುಂಚೆ ಬರ್ತಿತ್ತು ಡೆತ್ ಆಗ್ತಿತ್ತು ಪರ್ಟೋಸಿಸ್ ಹೂಪಿಂಗ್ ಆಫ್ ಡೆತ್ ಆಗ್ತಿತ್ತು ಟೆಟನಸ್ ಬಂದಾಗ ಡೆತ್ ಆಗ್ಬಿಡ್ತಿತ್ತು ಟೈಫಾಯ್ಡ್ ಅಲ್ಲೂ ಸುಮಾರು ಡೆತ್ ಆಗಿದೆ ಈಗ ವ್ಯಾಕ್ಸಿನ್ ಶುರು ಆದಾಗಿಂದ ಆ ಸ್ಪೆಸಿಫಿಕ್ ಕಾಯಿಲೆಗಳು ಬಂದಾಗ ಬಾಡಿ ಹ್ಯಾಸ್ ಎನ್ ಸ್ಪೆಸಿಫಿಕ್ ಇಮ್ಯುನಿಟಿ ಟು ಫೈಟ್ ಅಗೇನ್ಸ್ಟ್ ಇಟ್ ಸೀಟ್ ಬೆಲ್ಟ್ ಹಾಕೊಂಡಾಗ ಏನ್ ಅಟ್ಲೀಸ್ಟ್ ಐ ಹ್ಯಾವ್ ಚಾನ್ಸಸ್ ಸರ್ವೈವ್ ಸೊ ಇಮ್ಯುನಿಟಿ ನ್ಯಾಚುರಲ್ ಆಗಿ ಬಿಲ್ಡ್ ಆಗಬೇಕು ಸರ್ ನಮ್ಮ ಮಗುಗೆ ಹೊರಗಡೆ ಬಿಡಲ್ಲ ಸರ್ ನಾನು ಹೆಚ್ಚು ಫುಲ್ ಪ್ಯಾಕ್ ಮಾಡಿ ನೋಡಿ ಅದೇ ಮಂಕ್ತನ ಮಾಡ್ತಿರೋದು ನಾವು ಬಿಡ್ರಿ ಏನ್ ಹೌ ವಿಲ್ ಇಟ್ ವಾಟ್ ಇಟ್ ಟಾಕ್ ಅಬೌಟ್ ಇಮ್ಯುನಿಟಿ ಈಗ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿಲ್ಲ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ ಜರ್ಮ್ ಕಾನ್ಸೆಪ್ಟ್ ಇಂದ ಜರ್ಮ್ ಇಂದ ಪ್ರೊಟೆಕ್ಷನ್ ಕೊಡಬೇಕು ಅಂತ ಎಕ್ಸ್ಟ್ರಾ ಹೈಜೀನ್ ಎಕ್ಸ್ಟ್ರಾ ಸ್ಯಾನಿಟೈಸೇಷನ್ ಎಕ್ಸ್ಟ್ರಾ ಕ್ಲೀನ್ ಕ್ಲೀನ್ ಕ್ಲೀನ್ ಕ್ಲೀನ್ ಸ್ಯಾನಿಟೈಸರ್ ನೌ ದೇ ಆರ್ ಫೇಸಿಂಗ್ ಕಾನ್ಸಿಕ್ವೆನ್ಸಸ್ ದೇರ್ ಇಮ್ಯುನಿಟೀಸ್ ಅಲ್ಲೂ ಒಂದ್ಸಲ ಅವ್ರು ಇಂಡಿಯಾಗೆ ಬಂದ್ರೆ ಅಂತ ವಾಂತಿ ಮಾಡ್ಕೊಂಡು ಹೋಗ್ತಾ ಇದಾರೆ ವಾಟ್ ಐ ಮೀನ್ ಸೇಯಿಂಗ್ ಈಸ್ ಚೈಲ್ಡ್ ಶುಡ್ ಬಿ ಎಕ್ಸ್ಪೋಸ್ ಟು ಜರ್ಮ್ಸ್ ಟು ದೋಸ್ ಬ್ಯೂಟಿಫುಲ್ ನೇಚರ್ ಇರಲಿ ಕೆಸರಲ್ಲಿ ಆಟ ಆಡೋದಿರಲಿ ಒನ್ಸ್ ಇನ್ ಎ ವೈಲ್ ಮಣ್ಣಲ್ಲಿ ಆಟ ಆಡೋದಿರಲಿ ಅದು ಮಾಡಿದಾಗ ಇಮ್ಯುನಿಟಿ ಬಿಲ್ಡ್ ಆಗ್ತಿರುತ್ತೆ ಪ್ಲಸ್ ನೀವು ವ್ಯಾಕ್ಸಿನೇಷನ್ ತಗೊಂಡಾಗ ನಾಳೆ ದಿನ ಮಗು ಸ್ಕೂಲಿಗೆ ಹೋದಾಗ ಒಂದು ಟೈಫಾಯ್ಡ್ ಔಟ್ ಬ್ರೇಕ್ ಆಗಿದೆ ಅಂದರೆ ಯು ಆರ್ ಸಮ್ವೇರ್ ಅಶ್ಯೋರ್ಡ್ ಮಗುಗೊಂದು ಇಮ್ಯುನಿಟಿ ಬಿಲ್ಡ್ ಆಗಿದೆ ಓಕೆ ಚಾನ್ಸಸ್ ಆಫ್ ಮೈ ಬೇಬಿ ಡೆವಲಪಿಂಗ್ ಟೈಫಾಯ್ಡ್ ಆರ್ ಮಿನಿಮಲ್ ಆರ್ ನಿಲ್ ಬಂದರೂ ಅಡ್ಮಿಷನ್ ಹಾಸ್ಪಿಟಲೈಸೇಷನ್ ಚಾನ್ಸಸ್ ಕಡಿಮೆ ಆಗುತ್ತೆ ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವ್ಯಾಕ್ಸಿನೇಷನ್ ಪ್ಲಸ್ ವರ್ಸಸ್ ಓವರ್ ಆಲ್ ಇಮ್ಯುನಿಟಿ ಆಫ್ ದ ಬಾಡಿ ಬಟ್ ಯಸ್ ವ್ಯಾಕ್ಸಿನೇಷನ್ ಮಾಡಿಸಿ ದಯವಿಟ್ಟು ಮಾಡಿಸಿ
6: ಇಟ್ ಈಸ್ ಲೈಕ್ ಇನ್ಶೂರೆನ್ಸ್. ನೀವು ವೆಹಿಕಲ್ ತೊಗೊಂಡ್ರೆ ಇನ್ಶೂರೆನ್ಸ್ ಮಾಡಿಸ್ತೀರಾ, ಮನೆ ತೊಗೊಂಡ್ರೆ ಇನ್ಶೂರೆನ್ಸ್ ಮಾಡಿಸ್ತಾರೆ, ಏನೇ ಪ್ರಾಪರ್ಟಿ ತೊಗೊಂಡು ಫೋನ್ಗೆ ಇನ್ಶೂರೆನ್ಸ್ ಮಾಡ್ತಾ ಇದ್ದೀರಾ, ಇಟ್ ಈಸ್ ಲೈಕ್ ಇನ್ಶೂರೆನ್ಸ್ ಅಗೇನ್ಸ್ಟ್ ದೀಸ್ ಮೆನಿ ಇನ್ಸ್ಪೆಕ್ಷನ್ಸ್ ಫಾರ್ ಯುವರ್ ಚಿಲ್ಡ್ರನ್. ಇಟ್ ಮಾಡಿಸಿ.
4: ಪೇರೆಂಟಿಂಗ್ ಅಂದ್ರೆ ಹಂಗೆ ಅಲ್ಲ ಸರ್, ನೆವರ್ ಎಂಡಿಂಗ್ ಎವರ್ ಇವಾಲ್ವಿಂಗ್ ಪ್ರಶ್ನೆಗಳಿದ್ದೇ ಇರುತ್ತೆ. ಬಟ್ ಇವತ್ತಿನ ಸಂವಾದದಲ್ಲಿ ಬಹುಶಃ ಪೇರೆಂಟ್ಸ್ಗೆ ಇರುವ ಮೇಜರ್ ಡೌಟ್ಸ್ಗಳಿಗೆ ಉತ್ತರವನ್ನು ಡಾಕ್ಟರ್ ಸಯ್ಯದಿಂದ ಪಡ್ಕೊಳ್ಳೋ ಪ್ರಯತ್ನ ನಾನು ಮಾಡಿದ್ದೀನಿ ಎಲ್ಲ ಪೇರೆಂಟ್ಸ್ ಪರವಾಗಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಕಾರ್ಯಕ್ರಮದಲ್ಲಿ
6: ಭಾಗಿಯಾಗಿದ್ದೀರಿ. ಥ್ಯಾಂಕ್ ಯು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ

ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು, ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು ನಾಲ್ಕು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು ನಾಲ್ಕು ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೇದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ,
ಶಾಂತಿಯುತ

0: ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 ಮೇ 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 ಸೆಪ್ಟೆಂಬರ್ 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು 8 ಜನವರಿ 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳಿಂದ ಗಾನವೈಭವ, ಇದೀಗ ಗಾನವೈಭವ ಇದರ ಎರಡನೇ ಭಾಗ.
1: ಮೊದಲನೇ ಸುತ್ತಿನ ಕೊನೆಯ ಪದ್ಯ, ನಾವು ಈಶ ಸ್ತುತಿಯ ಬಳಿಕ ಶ್ರೀಕೃಷ್ಣನ ಸ್ತುತಿಗೆ ಸಾಗತಾ ಇದ್ದೇವೆ. ಅದೇ ಸಭಾಲಕ್ಷಣದಿಂದ ಆಯ್ದುಕೊಂಡಂತಹ ಒಂದು ಪದ್ಯ, ಬಾರೋ ಬಾರೋ ಮುದ್ದು ನೀರ ಮಾರ ನಟ್ಟುಳಿಗಾರ ಎಂಬಂತಹ ಒಂದು ಪದ್ಯವನ್ನ ಯೋ ಭಾಗವತರಲ್ಲಿ ಈ 8 ಮಂದಿಗಳಲ್ಲಿ ಕಿರಿಯರ ಸ್ಥಾನದಲ್ಲಿ ನಿಂತು ಹಿರಿಯ ಪ್ರತಿಭೆಯನ್ನು ತೋರಿಸುವುದಕ್ಕೆ ಸಿದ್ಧರಾಗಿ ನಿಂತಹ ಭರತ್ ಶೆಟ್ಟಿ ಹಾಗೂ ಮನ್ವಿತಿರ ಈ ಉಭಯರ ದ್ವಂದ್ವ ಪ್ರಸ್ತುತಿಯಲ್ಲಿ ಈ ಪದ್ಯವನ್ನ ನಾವು ಕಾಣಲಿಕ್ಕಿದ್ದೇವೆ.

ಪರಂಪರೆ ಮತ್ತು ಇವತ್ತಿನ ಕಾಲದ ಒಂದು ಸಾಂಗತ್ಯದಲ್ಲಿ ಪ್ರಸ್ತುತಗೊಂಡಂತ ಪದ್ಯ ಇದು. ಪರಂಪರೆ ಪದ್ಯವಾದರೂ ಕೂಡ ಈ ಕಾಲದ ಪ್ರಚಲಿತ ಶೈಲಿಯಲ್ಲಿ ಪ್ರಸ್ತುತಗೊಂಡಿದೆ. ಉಭಯ ಭಾಗವತರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದೊಂದೇ ಮೊದಲನೇ ಸುತ್ತು ನಾವು ಸ್ವಲ್ಪ ದೀರ್ಘವಾದಂತಹ ಸಮಯವನ್ನು ನಿಗದಿಪಡಿಸಿದ್ದಾಗಿತ್ತು. ಪ್ರತಿಯೊಂದು ಪ್ರಸ್ತುತಿಗೂ ಸುಮಾರು 6 ನಿಮಿಷಗಳ ಕಾಲದ ಹಾಗೆ ತೆಕ್ಕೊಂಡಿದ್ದಾರೆ. ಇಲ್ಲಿಂದ ಮುಂದಿನ ಎಲ್ಲ ಸುತ್ತುಗಳು ಇಷ್ಟ ಅವಕಾಶ ಯಾವ ಭಾಗವತರಿಗೂ ಲಭ್ಯ ಆಗುವುದಿಲ್ಲ, ಸುತ್ತುಗಳೇ ಹಾಗೆ ನಿರ್ಣಯ ಆಗಿದೆ. ಮುಂದಿನ ಸುತ್ತು ಇದೇ ಸಭಾಲಕ್ಷಣದ ಪೂರ್ವರಂಗದ ಭಾಗದಲ್ಲಿ ಹಿಂದೆ ಪ್ರಚಲಿತವಾಗಿದ್ದದ್ದು ಒಂದು ಕೋಲಾಟದ ನೃತ್ಯ, ಕೋಲಾಟದ ಪದ್ಯ. ಇದು ಪೂರ್ವರಂಗದಲ್ಲಿ ಕೋಡಂಗಿಯ ಪ್ರವೇಶವಾದ ಬಳಿಕ ಬಳಸಿಕೊಳ್ತಾ ಇದ್ದಂತಹ ಒಂದು ಕೋಲಾಟದ ಪ್ರಸ್ತುತಿ. ಅದರ ವಿಶೇಷತೆ ಏನು ಅಂದರೆ 10 ಪದ್ಯಗಳನ್ನು 10 ಸೊಲ್ಲುಗಳನ್ನು ಇರುವ ಪದ್ಯ. ಆ 10 ಸೊಲ್ಲುಗಳು ದಶಾವತಾರದ ವರ್ಣನೆ, ಮತ್ಸ್ಯನಿಂದ ತೊಡಗಿ ಕಲ್ಕಿಯವರೆಗೆ ಒಂದೊಂದು ಸೊಲ್ಲಿನಲ್ಲಿ ಒಂದೊಂದು ಅವತಾರವನ್ನು ವರ್ಣಿಸಿದಂತಹ ರೀತಿ. ಇದನ್ನು ನಾವೀಗ 8 ಮಂದಿ ಭಾಗವತರು ಮತ್ತೆ ಪುನರಪಿ ಕಾವ್ಯಶ್ರೀ ಮತ್ತು ಚಿನ್ಮಯ ಅವರು ಉಭಯರು ಮತ್ತೊಂದು ಆವರ್ತಿ ಅಂತ ಹೀಗೆ 10 ಅವತಾರಗಳನ್ನು 10 ಭಾಗವತರು ನಿರಂತರವಾಗಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ 10 ಅವತಾರಗಳ ಪ್ರಸ್ತುತಿಯನ್ನಾಗುವ ಕೋಲಾಟದ ಪದ್ಯಕ್ಕೆ ಒಬ್ಬೊಬ್ಬ ಭಾಗವತರಿಗೆ ಸಿಗಬಹುದಾದ ಗರಿಷ್ಠ ಅವಧಿ 1 ನಿಮಿಷದಿಂದ 1.5 ನಿಮಿಷ. ಈ ಕಲ್ಪನೆಯೊಂದಿಗೆ 10 ನಿಮಿಷದ ಒಳಗೆ ಇಡೀ ಪದ್ಯವನ್ನು ಮುಗಿಸಿಕೊಡುವ ಒಟ್ಟಂದದ ಹೊಣೆಯನ್ನು 8 ಮಂದಿ ಭಾಗವತರಿಗೆ ಹಸ್ತಾಂತರಿಸ್ತಾ ಕೋಲಾಟದ ಪದ್ಯವನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳ್ತೇನೆ.

0: ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳು ನಡೆಸಿಕೊಟ್ಟ ಗಾನವೈಭವ ಇದರ ಎರಡನೇ ಭಾಗ ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിഖിൽ കിനന്ദുപ്പനി റേഡിയോ സാരംഗ് 107.8 FM ഇനത്തെ തുളു കാര്യക്രമകു നിഖിലേക് മാതരികള മോക്കി തിഞ്ചി സൊൽമിലു ഇനത്തെ ഈ കാര്യക്രമട് മുളിത്ത ഇല്ലത നെമ്പോ ഈ ഇച്ചാരത ബഗേട്ട് പാത്തിരുന്നാര് സാഹിത്യ കുശാലാക്ഷി വികുലാൽ കൺവത്തീട്ട
1: ഇത്തേ മുളിത്ത ഇല്ലത നെമ്പോ ഞാന് എണ്ണ ഇല്ലത ನೆಂಪುನ ಇತ್ತ ನಿಖಿಲನೊಟ್ಟಿಗೆ ಪಟ್ಟೊಂದಲ್ಲ ಮಂಜೇಶ್ವರದ ಕಣ್ಣು ತೀರ್ಥ ನಡಿಲ್ಲು ಯಾನು ಪುಟ್ಟಿನ ಇಲ್ಲು ಅಪ್ಪಗ ಆ ಇಲ್ಲು ಎಂಚ ಇತ್ತಂದು ಪಂಡ ಬಾರಿ ಮಲ್ಲ ಮುಳಿತ ಇಲ್ಲು ನಡಿಲ್ಲು ಪಂಡ ನಡುಗುತ್ತ ಇಲ್ಲಿಗೆ ಎಂಕ್ಲ ಗ್ರಾಮಡು ಒಂಜಿ ಪುಗಾರ್ತದ ಇಲ್ಲು ಗ್ರಾಮದ ದೈವಲೆಗೆ ಬಣ್ಣಂಗಾಯಿ ತಾರಾಯಿ ಕೊರೊಂದಿತ್ತಿನ ಅಂಜನೆ ದೇವರಿಗೆ ಪುಂಡಿಯಾರಿ ಮಠತಾಯನಗ ರಾಮದೇವರಿಗೆ ಕಟ್ಟೆ ಪೂಜೆ ಕೊರೊಂದಿತ್ತಿನ ಇಲ್ಲು ಆನಿದ ಕಾಲುಡು ನಡಿಲ್ಲು ಪಂಡ ಮಲ್ಲ ಮಾನಾದಿಗದ ಇಲ್ಲು ಇಂಚಿತ್ತಿನ ಇಲ್ಲಗ ಒಂಜಾತ ಗ್ರಾಮದೇವರನ್ನ ದೈವದೇವರನ್ನ ಚಾಕಿರಿಲು ನಡತೊಂದಿತ್ತನು ಏನಿಕ್ಕಲ ಅಂಜನೆ ನಡತೊಂದುಂಡು ಇಂಚಿತ್ತಿನ ಇಲ್ಲಲು ಗ್ರಾಮದೇವರನ್ನ ದೈವದೇವರನ್ನ ಚಾಕಿರಿ ಇತ್ತೆಲ್ಲ ನಡತೊಂದೇ ಉಂಡು ಅಂಚಿತ್ತಿನ ಇಲ್ಲು ಎಂಚ ಇತ್ತಂಡು ಮುಳಿತ ಮಾಡದ ಮಲ್ಲ ಇಲ್ಲು ಆನೆ ಬಾಕಿಲ್ದ ದಾರಂದ ಉದ್ದದಕ್ಲೆಗೆ ತರಕ್ಕೆ ತಾಂಟೊಂದಿತ್ತನು ಕಪ್ಪು ಮರಟ್ ದಾರಂದದ ರಡ್ಡು ಪುಡೆಕ್ಲ ಮಿತ್ತ ಪುಡೆಟ್ಟು ನಟ್ಪತ್ತಡು ಪುರ್ಪದ ಕೆತ್ತನೆ ಬಾಕಿಲ್ಗೆ ಬಿಜಾಗ್ರೈಜಾಂಡು ಮಿತ್ತು ಗೋಡೆಡ್ಲ ತೀರ್ಥ ನೆಲಟ್ಲ ಒಂಜಿ ಗುರಿ ಆ ಗುರಿಕ್ಕೆ ತಿಪ್ಪಿಗಂತದಿತ್ತೇರು ಬಾಕಿಲ್ದ ಮುರಂಡದಂಚಿನ ಭಾಗವನ್ನು ಗುರಿಕ್ಕು ಕುಲ್ಲಾದ ಉಲ ಇದ್ದು ಮರತ ಚೀಪು ಪಿದ ಇದ್ದು ಸಂಕಲೆ ಬಾಕಿಲ್ ಏತು ದಪ್ಪ ಇತ್ತು ಪಂಡ ಆಯ್ನ ದೆಪ್ಪನ ಪಾಡುನ ಜೋಕ್ಲೇರ್ದು ಆವಂದಿಜ್ಜಾಂಡು ಬಾಕಿಲ್ದ ರಡ್ಡು ಪುಡೆಟ್ಲ ಮಲ್ಲಮಲ್ಲ ದರಿತ ಕಂಡಿ ಉಲ ಇಸುರೂತಿ ಕುಣಿಚಿನೆ ಅವಂತ ಗುಂಡಿ ಐದು ಒಂಜಿ ಪಜ್ಜೆ ಎತ್ತರಡು ಚಾವಡಿ ಚಾವಡಿದ ನಡುಟು ರಡ್ಡು ಮರತ ಬೋದಿಗೆದ ಕಂಬಲು ಆಯ್ತ ಮುದೇಲ್ಡಲ ಮಿತ್ತುಲ ಕೆತ್ತನೆದ ಪೊರ್ಲುದ ಚಡಿ ನೆಲ ಚಿಮಿನಿದ ಕರಿಪಾಡ್ದು ಪಾಲೆದಡ್ಡಿಡ ಅಂಬಿ ಪೂಜಿನ ಗೋಡೆಡ್ಲ ಒಂಜಿ ಕೂಲ್ದಾತಿ ಎತ್ತರಗ ಅಂಬಿ ಪೂಜಿದೆ ಕಪ್ಪು ಮಂತದ್ನು ಗೋಡೆ ಗೋಡೆನ ತರುಳಿಪಾಡ್ದು ಕಲ್ಲುಡ ಅರೆತಿನ ಭಾರಿ ನಸೆತ್ತ ಗೋಡೆ ಚಾವಡಿದ ಗೋಡೆಡು ಉದ್ದೋಗು ದೇವರನ ಪಟ ಒಂಜೊಂಜಿ ಪಟಲ ಒಂಜೊಂಜಿ ದೇವರನ ಕತೆಪನೊಂದಿತ್ತನು ನಡುಟು ರಾಮದೇವರನ ಪಟ ಆಯ್ತ ಸುತ್ತಲ ರಾಮದೇವರು ಕಾಡುಗೆ ಪೋಯಿನ ಭರತೆ ಪಾದುಕೆ ತುಂಬಿನ ರಕ್ಕಸೆರೆನು ಕೆರ್ನ ವಾಲಿನ ಸಮುಹಾರ ಹನುಮಂತೆ ಲಂಕೆಗೆ ಪೋಪುನ ಸೀತೆಗೆ ಉಂಗಿಲೆನು ಕೊರ್ಪುನ ಬೀಲಡ್ ಲಂಕೆನು ಪುತ್ತವುನ ಸಂಜೀವಿನಿ ಪರ್ವತನ ಕನಪುನ ಹನುಮಂತೆ ರಾಮಲಕ್ಷ್ಮಣನ ಪುಗೇಳ್ದು ಕುಲ್ಲಾದಿನ ರಾವಣಡು ಯುದ್ಧ ಭರತನ ಅಗ್ನಿಪ್ರವೇಶದ ಅಟ್ಟನೆ ಪುಷ್ಪಕೈಮಾನಡು ಅಯೋಧ್ಯೆಗೆ ಪಿರವರ್ಪುನ ಚಿತ್ರಲು ಇಂಚಿತ್ತಿನ ಮಾತ ಮಲ್ಲ ಮಲ್ಲ ಪಟಕಲು ಕಣ್ಣಿಗೆ ಇತ್ತೆಲ್ಲ ತೋಜಿಲ ಕಾಪುಂಟು ಅಮ್ಮೆರ ಆ ಪಟ ತೂಪಾದು ಇಡೀ ರಾಮಾಯಣದ ಕಥೆನೇ ಪನೊಂದಿತ್ತೇರು ಅಂಚನೆ ಶಬರಿಮಲೆ ತಾಯಿಯಪ್ಪನ ಕತೆ ಶಿರಡಿ ಸಾಯಿಬಾಬನ ಕತೆ ಇಂಚ ಕತೆ ಕುಲಿ ಇತ್ತಿನ ಪಟ ಮಸ್ತ್ ಇತ್ತಂಡು ಬೊಲ್ದು ಹಂಸ ಪಕ್ಕಿದ ಕೈತಲು ಬೀನೆಪತೊಂದು ಕುಲ್ಲಿನ ಶಾರದನ ಪಟ್ಟ ತೂಪಾದು ಬರವುದಪ್ಪೆನ ಬಗೆಟು ಅಮ್ಮೇರು ಪನೊಂದಿತ್ತೇರು ಎಡ್ಡೆ ಕಲ್ಪೋಡು ಬರವುದಪ್ಪೆ ಆಶೀರ್ವಾದ ತಿಕ್ಕುಂಡು ಪನೊಂದು ದಶಾವತಾರನ ತೂಪವನ ವಿಷ್ಣುನ ಪಟಲ ಇತ್ತಂಡು ಎಂಕುಲು ಪಟತೆದುರು ಕುಲವೊಂದು ಭಜನೆ ಮಂತೊಂದು ಇತ್ತಂಡ ಪಟತ ಪಿರವುಡು ಇತ್ತಿನ ಗುರ್ಬಿದ ಗೂಡುಡು ಗುರ್ಬಿದ ಕಿನ್ನಿಲು ಕಿಚಿ ಕಿಚಿ ಕಿಚಿ ಕಿಚಿ ಪನೊಂದಿತ್ತ ಅಪ್ಪಗ ಅಮ್ಮೇರು ಪನೊಂದಿತ್ತೇರು ನಿಖಿಲೇನ ಭಜನೆ ಕೆಂದು ಗುರ್ಬಿಲ ಭಜನೆ ಪನೊಂದುಂಡು

ಲಡ್ಡು ಎರಗಾಂಡ ಉಸಾರಿಜ್ಜಂದ ಬೂರುಂಡ ಸುರು ಮಾಮ ಒಂಜೀರೆ ಬುಲ್ಯರ್ಗು ನೀರು ಮುಟ್ಟಾದು ಗಂಧನು ಮುಂಡಗು ಪಡಪಾದು ಬಾಯಿಗೆ ನಕ್ಕಾದು ಮೇ ಕೈಕು ಪೂಜಿಂಡ ಅಡೆಗೆ ಅರ್ಧ ಉಸರಾಯಿಲ ಕಾನೆ ಬೊಕ್ಕ ಸೆಟ್ಟಿ ಡಾಕ್ರನ ಮರ್ದುಗು ಗಣಪತಿ ಎಟ್ರನ ಮರ್ದುಗು ಅತ್ತ ನಬನಾರಿ ಡಾಕ್ರನ ಅಡೆ ಬಲಿಪು ಚಾವಡಿದ ಗೋಡೆಡು ಚಿಮಣಿ ದೀಪನ ಗಂಡಿ ಇತ್ತನು ಚಿಮಣಿ ಪೊತ್ತಾನಗ ಆಯ್ತ ಕರಿ ಪತ್ತಿನೇನು ಡಬ್ಬಿಗು ಪಾಡ್ದು ದೀದು ನೆಲಕ ಅಂಬಿ ಪೂಜಿನಾಗ ಆಯ್ಕೆ ಕಲ ತೊಂದಿತ್ತೇರು ಚಾವಡಿಡು ಉಂತುದು ಅಟ್ಟೊಗರ ತೂಡು ಅಟ್ಟ ಅಟ್ಟದ ಅಡ್ಡೊಗ ಉದ್ದೋಗ ಪಜ್ಜಿ ಒಲಿಟ್ಟು ಬಾಡ ಅದು ಮರೆಯಲ ಗಂದು ಕಟ್ಟ ದಿನ ತೌತ್ತೆದ ಸಾಲು ಏತು ಪೊರ್ಲು ಮಾತಾ ತೌತೆಗ್ಲ ಮುಟ್ಟಾ ದಿನ ಕರಿತ ಬೊಟ್ಟ ಎತ್ತೆ ನೆನಪೆರೆನೇ ಇಜ್ಜಿ ತಿನ್ನತ ಬಲತ ಪುಡೆತ್ತ ಅದೇ ಬಾರದಿಂಜಾಯರೆ ಮಿತ್ತ ಚಾವಡಿದು ಒಂಜಿ ಅದಕ್ಕೆ ಬಾಕಿಲು ಚಾವಡಿದ ಬಲತ ಪುಡೆಕ್ಕೆ ಅಡ್ಪಿಲ್ಲು ಅಡ್ಪಿಲ್ಲದ ಬಗೆಟ್ಟು ಏತು ಪಂಡಲ ಯಾವಂದು ಚಾವಡಿದ ತೇಮಲ್ಲ ಅಡ್ಪಿಲ್ಲು ಎಲ್ಲದಾರಂದ ನೆಲರ್ದೆತ್ತರಡು ತಡ್ಯ ಉಲೈಪಿದೈಪೋನಾಗ ಮಂಡೇನ ಜಾಗೃತವಂತ ನೋಡು ಮೂಡಾಯಿಪುಡೆಟ್ಟು ನೆಲಟ್ಟು ಕುಲ್ಲುದು ಅಟಿಲ್ ಮಲ್ಪೆರೆ ದಿಕ್ಕೇಲು ಅಡ್ಪಿಲ್ಲ ಗಂಜಿ ಎಲ್ಲ ದರಿತ ಕಂಡಿ ಐಕೊಂಜಿ ತಟ್ಟಿದ ಬಾಕಿಲು ಉಲೈ ಒಂಜಿ ಗಟ್ಟಿದ ಸೋಂಟೆಗೆ ಬಲ್ಲು ಕಟ್ಟುದು ಆ ತಟ್ಟಿನ ದರಿತ ಇಡೇಕು ಕಟ್ಟುನಿ ರಾತ್ರಿ ಸೋಂಟೆನ ಅಡ್ಡದಿಂದ ಕಂಡಿ ಬಂದು ಸೋಂಟೆನ ಪಗೆಲು ನೀಟಮಂತಂಡ ಕಂಡಿದ ತಟ್ಟಿ ತೀರ್ಥ ಜಾರು ಇಂಚ ದುಂಬುದಕ್ಕಲ್ಲ ಚಾತುರ್ಪು ಏತೊಂಜಿ ಎಡ್ಡೆತ್ತನು ಕರಿ ಅಂಬಿ ಪೂಜಿನ ನೆಲ ಆಂಡ ಗೋಡೆ ಅಟ್ಟ ಪೂರ ದಿಕ್ಕೆಲ್ದ ಪುಗೆ ಕರಿಟೇ ಕಪ್ಪು ಕಪ್ಪು ಒಂಜಿ ನಮೂನೆ ಕತ್ತಲೆದ ಗುಂಡವು ಓಲೋಲು ಓವೋ ಸಾಮಾನು ಉಂಡುಂದು ಅಡಪಿಲ್ಲಲು ನಿಚ್ಚ ಬೇಲೆ ಮನ್ಪುನಕ್ಲೆಗೆ ತೆರೆಯುವತ್ತೆ ಬಾಕಿದಕಲು ಒಂತೆ ಪರಡು ಅದಾವು ದಿಕ್ಕೆಲ್ದ ಬರಿಟ್ಟು ಗೋಡೆದ ಬರಿಟ್ಟು ಕಂಕನೆ ಪಾರ್ದಿನ ಎಲ್ಲ ಮಲ್ಲ ಮಣ್ಣದ ಕರ ಬಿಸಲೆಲು ನುಪ್ಪುದ ಕರ ಕೋರೈ ಬಿಸಲೆ ನೆಸಲೆ ತಟ್ಟಿ ಬಿಸಲೆ ಬಂಡಿ ಬಿಸಲೆ ಬೆಚ್ಚನೀರ್ದ ಕುದುಪ್ಪೆ ಕಸಾಯದ ಕುದುಪ್ಪೆ ನೊಪ್ಪು ಕಬಿಡ್ನ ಅಡ್ಯಾರ ರೊಟ್ಟಿದ ಓಡು ಅಪ್ಪದ ಕಾವಲಿ ದೋಸೆದ ಕಾವಲಿ ತೊಂದೊರು ಬಾವಡೆ ಇಂಚ ಅವೇತು ನಮ್ಮನದ ಬಾಜನೋಲು ದಿಕ್ಕೆಲ್ದ ದತ್ತ ಬರಿಟ್ಟು ಕೋಂಟುಡು ನೀರದಿಂಜ ದೀಪನ ಮಲ್ಲ ಅಡ್ಯಾರ ನೀರಡ್ಯಾರದ ಬಾಯಿಗೆ ಮಣ್ಣದನೇ ಬಾವಡೆ ಆಯ್ನ ಮುಚ್ಚಿದು ತಿರ್ತೊಂಜಿ ಚೆಂಬುದಿಂದ ನೀರು ದೆಪ್ಪೆರೆ ಅವೇ ಚೆಂಬು ದಿಕ್ಕೆಲ್ದ ಕಲ್ಲುಡು ಉಪ್ಪುದ ಮರೈ ಆ ಗೋಡೆಡು ಆಕಡ್ದಿನ ಮದನ ಕೈಟ್ಟು ಕಂಕನೆ ಪಾಡ್ದಿನ ಚೆಂಬು ಪಿತ್ತಲೆದ ಬಟ್ಟಲು ಲೋಟೆ ಮರಿಗೆ ತೋಪು ಉರ್ಲಿ ಬನಲೆ ಆ ದಿನಕುಲೆಡು ಬಂಗಾರ ಲೆಕ್ಕ ಪಲಪಲ ಮೆನ್ಕೊಂದಿತ್ತನು ಅಂಚಿನ ಬಾಜನಡು ಉನ್ಪುನೇ ಒಂಜಿ ಕೊಸಿ ಬಲಟ ನೇಲನ ಕೊಜಪುದ ಕುದುಪೆ ಪೊಂಜಿ ಮುರ್ಲೆಡು ಅರಿತ ಮಂಡೆ ಪಿತ್ತಲೆದ ಸೇರು ಪಾವು ಕೊಂಡೆ ನೀರು ಪಡಬಾಡ್ನ ಮಂಡೆ ಗೋಡೆದ ಬರಿಟ್ಟು ಕಣ್ಣಜೆ ಐಟು ದೀತಿನ ಕತ್ತಿ ಕೈಲು ಏತ್ತು ಬಗೆತ ಇತ್ತನು ನುಪ್ಪು ಬಲಸು ನಮ್ಮಲ್ಲ ಕೈಲು ಮೀನ್ದ ಕಜಿಪುಗು ಚೇಪಟ್ಟೆದ ಕೈಲು ಉಪ್ಪಡದ ಬರವಣಿಗೆ ಪಾಡುನ ಎಲ್ಲ ಕೈಲು ಪುಲ್ಲು ಗಜಿಪುಗು ಗುಂಡಿದ ಕೈಲು ಬಾರು ತೋಡ್ನ ರೊಂಕ ಕೈಲು ಕೋರಿ ಬಲಸುನ ಎಲ್ಲ ಚಟ್ಟೆದ ಕೈಲು ಇಂಚ ಪಾಕ ನಮನೆದ ಕೈಲಲ್ಲೂ ಇತ್ತನು ಅಡಪಿಲ್ಲದ ಬೊಕ್ಕೊಂಜಿ ಸೊತ್ತು ಪಂಡ ಒಂಜಿ ಅಟ್ಟಗ ಪೋಯರೆ ಮಾಲದ ದೀತಿನ ಬೆದುರದ ಕೇರ್ಪು ಬೊಕ ಐತ ಮುದೇಲ್ ಗೊತ್ತುದು ದೀತಿನ ಕಟಪಿಗಲ್ಲು ಕೇರ್ಪು ಪಂಡವು ಸಾಧಾರಣದ ಕೇರ್ಪತ್ತು ಎನೆಲು ಸುಗ್ಗಿದ ಬಿತ್ತದ ಮುಡಿ ತುಮೊಂದು ಅಮ್ಮೇರು ಅಜ್ಜೇರು ಅವೇ ಕೇರ್ಪುಡು ಅಟ್ಟೋಗು ಬರ್ತೊಂದಿತ್ತೀನಿ ಮರೆಯಲಗ ಕನಕು ಪೂಲಾದು ಅವೇ ಕೇರ್ಪುಡು ನಡುಟೋರಿ ಮಿತ್ತೋರಿ ಉಂತುದು ಪಗರ ಪಗಾರದ ಅಟ್ಟೋಗು ಮುಟ್ಟೊಂದಿತ್ತೀನಿ ಅವೊಂಜಿ ಬೇಲೆದ ಗೌಜಿಯೇ ಗೌಜಿ ಇಲ್ಲದ ಜೋಕುಲು ಮಲ್ಲಕಲು ಮಾತ ಆನೆ ಕನಕು ಬಿತ್ತಲದು ಉಲ ಎತ್ತಾಯರೆ ಟೊಂಕ ಗಟದು ಉಂತುವೆರು ಕನಕು ಪೂಲ್ದಾನಗ ಬರ್ಸಮಿನಿ ಕಪ್ಪರ ಪಾಡಂಡ ಬೊಕ್ಕ ಪನ್ಪುನನೇ ಬುಡ್ಚಿ ಕನಕು ಉಲೈ ಕನೆಯರೆ ಎಲ್ಲ ಮಲ್ಲ ಅಂದು ಮಾತೆರ್ಲ ತುರ್ತ ಕೂಟನ ತೂನಗ ಗಮ್ಮತ್ತೆ ಗಮ್ಮತ್ತು ರಡ್ಡು ಕೈನ ನೀಡುದು ಐತಮಿತ್ತಿ ಎಲ್ಲ ಜೋಕ್ಲೆ ರಡ್ಡು ತುಂಡು ಮಲ್ಲಕ್ಲೆಗೆ ನಾಲ್ ತುಂಡು ಬೊಕ್ಕ ಹಿರಿಯಕ್ಲೆ ಪುರ ಅರ್ಕೇಲ್ಡು ಪತ್ತನಾತು ಪತ್ತದು ಪಾರು ಪಾರದು ಉಲೈಕನತ್ತು ಪಾಡುನಿ ಕೇರ್ಪುದ ಮುದ್ದೆಲ್ಡು ಒರಿ ಪೆಜ್ಜಿದು ಕೋರುಂಡ ನಡ್ಪತ್ತಡು ಒರಿದೆ ತೊಂದು ಪಗರುನಿ ಮಿತ್ತುವರಿ ಅಯ್ಯನ ದಿಕ್ಕೆಲ್ದ ಸತ್ತು ಅಟ್ಟಿಕೊಯ್ಪುನಿ ಅಟ್ಟಗ ಅಟ್ಟ ಅಡ್ಡಪಾಡಿನ ತಾರಿದ ಅಡ್ಡದ ಮಿತ್ತು ಮಡ್ಡಿ ಹಾಕದಿನ ಅತ್ತಾರು ಪಾರ್ದುಪ್ಪುನು ರೈತ ಮಿತ್ತು ಬಾರಿ ಜಾಗೃತೆದು ಕನಕ ಅಟ್ಟಿ ಹೋಯ್ಪೋಡು ಅಟ್ಟದ ಒಂಜಿ ಬರಿಟ್ಟು ಕೆಲವು ಸೊತ್ತುಲು ಎಂದೀಪನುಂಡು ಆಯ್ತು ಪುದ್ವರದ ನೊಪ್ಪುದ ಮಲ್ಲಕರ ಕಜಿಪುದ ಬಂಡಿ ಬೀಸಲೆ ಆಯ್ತ ಬಾವಡೆ ಪುದ್ವರ ಬಲಸುನ ತಟ್ಕ ಭೂತಗಾನಗ ಅಡಿಗೆ ಮನ್ಪುನ ನುಪ್ಪುದ ಕರ ಕಜಿಪುದ ಬೀಸಲೆ ಕೈಲು ಬಾವಡೆ ತೆರಿಯ ಚೆನ್ನೆಮನೆ ಪುಲಿತ ಉಂಡೆ ದಿಂಜಾ ದೀಪಿನ ಕರ ಚೆಂಡು ಪುಳಿತ ಕೆತ್ತೆ ಪುನರ್ ಪುಳಿತ ಓಡು ಕಟ್ಟ ಇಂಚ ಪೂರ ಪುಗೆ ಹಾಕೆರೆ ಎಂದು ಅಡುಪಿಲ್ಲದ ಅಟ್ಟೊಡು ದೀಪೇರು ಮುಳಿತ ಇಲ್ಲದ ಅಟ್ಟೊಡು ಪುಗೆತ ಬೆಪ್ಪುಗು ದೀತಿ ನಾವು ಆ ಸೊತ್ತುಲ ಹಾಲ ಒಂದು ಇಜ್ಜಾಂಡು.

ನನ್ನ ಕಡೆಪಿ ಕಲ್ಲದ ಬಗ್ಗೆ ಪನ್ಪುಂಡ. ಅವು ಏರೆ ಕಾಲದ ಕಡೆಪಿ ಕಲ್ಲ. ಅದನ್ನ ಅರ್ಧ ಕಲ್ಲು ನೆಲಕ್ಕೆ ತಾರದು, ಅರ್ಧ ಕಲ್ಲೇ ಮಿತ್ತು ಪುನಿ ಮಲ್ಲ ಕಲ್ಲು. ಎರ್ಲೆಗ್ ಕೊರಿಯರೆ ಏತು ಮುಡಿ ಕುಡು ಆ ಕಲ್ಲುಡು ಸಣ್ಣಾತಂಡ. ಅಡ್ಡೆಗೆ ಏತು ಮುಡಿ ಆರಿ ಸಣ್ಣಾತಂಡ. ಏತು ತಾರ ಇದ ಕಜಿಪು ದ ಅರೆಪು ಕಡೆತ್ತಂಡ. ಏತು ಮದಿಮೆದ ಮದಿರಂಗಿ ಕಡೆತ್ತಂಡ. ಏತು ಪೆದ್ದೋಲ್ ದಿನ ಮರ್ದು ಸಣ್ಣಯ ಫಲದ್ಯ ಸಣ್ಣಾತಂಡ. ಏತು ಉಪ್ಪಡ್ದ ಅರೆಪು ಕಡೆತ್ತಂಡ. ಆ ಕಲ್ಲುಗೆ ಗೊತ್ತು ಕಲ್ಲು ತರೆದು ತರೆದು ತರೆದು ಗುರಿ ಮಲ್ಲ ಅರುಸ ಪೂರಾದು ನೆಯ್ತಲಕ ನಸೆ ಆದು ಮೆನ್ಕೊಂದಿತ್ತಂಡ. ಕಂಜಿಲ ತರೆದು ಸಪಹಾಯಾದಿತ್ತಂಡ. ಕಂಜಿದ ತರೆಕ ದೀತಿನ ಮರತ ಕುಟ್ಟಿ ತೂನಗ ಶಿವಲಿಂಗಗ ಜುಟ್ಟು ಬತ್ತಿಲಗ ತೋಜೊಂದಿತ್ತನು. ಆ ಕಲ್ಲುಡು ಕಡೇರೆ ಒಂಜಿ ಸುತ್ತು ತಿರ್ಗಾನಗ ಬ್ರಹ್ಮಾಂಡನೆ ಒಂಜಿ ಸುತ್ತ ಹಾಕದು ಬತ್ತಿಲಕ ಆ ಒಂದಿತ್ತನು. ಕಜಿಪುದ ಬಂಧನ ಕಡೆದು ಸಣ್ಣಾಯಿ ಬೊಕ್ಕ ಅರೆಪು ದೆಪ್ಪುನಗ ಭಾರಿ ಜಾಗೃತೆ ದ ಬೇಲೆ. ಕಂಜಿದ ಅರೆಪು ಸೀಂಟದು ಕಲ್ಲದ ಅರುಟು ಅಡ್ಡ ಪಾಡ್ದು ಜಾಗೃತೆ ಪತನಡು. ಎಂಚ ಜಾರುನೊಂದು ಪನಿಯರಾಪುಜಿ ಪನಿ ಪಂದುದು ಕೈ ಜಾರುಂಡ ಬಲತ ಕೈ ಕಂಜಿದ ಅಡಿಕುಬುದು ನೆಕ್ಕೆ. ಅರೆಪು ಗೋಡೆಗು ಕೇರ್ಪುಗು ಮುಂಕು ಮುಸುಂಟುಗು ರಟ್ಟದು ಇಡೀ ಅಡುಪಿಲ್ಲು ಸೀಂತದು ಪೋಪು ನಲ ಉಂಡು. ಎಚ್ಚಾದ ಎನ್ನ ಅಮ್ಮ ಎನ್ನ ದಾಜು ಮಾಮ ಅಮ್ಮೇರ್ ನಕ್ಕ ಬೊಕ್ಕ ಮಾಮನ ಮಗಲು ವಾರ್ಜಕ್ಕ ನಾಗಮಕ್ಕ ಕಡೆಪು ನನೇ ಯಾನೆ ಹೆಚ್ಚಾದು ತೂತಿನಿ. ವಾರ್ಜಕ್ಕ ನಾಗಮಕ್ಕ ಹೆಚ್ಚಾದು ಕಡೆನಗ ಕಡೆಪೆಲ್ಲದ ಕಂಜಿದ ಅರೆಪುನು ಸೀಂಟದು ಕಂಜಿನ ದೇರ್ತದು ನೆಲಕದಿ ಹೊಂದಿತ್ತೇರು. ಕಲ್ಲು ದೆಕ್ಕುನ ತಿಪ್ಪಿಲಾತೆ ಸಪಾಯಾದಿತ್ತನು. ಕಡೆಪಿಗಲ್ಲದ ಬರಿಯಿಟ್ಟು ಸಣ್ಣಯ ಪಾರ್ದೀಪನ ಮರತ ಮರ ಇತ್ತನು. ಅಯ್ಯನು ತುಯ್ಯರೆನೇ ಪೊರ್ಲು ಅಂಚಿಂಚಿ ಒಂದಾವನ ಬಾಯಿ ಉಲೈ ಮುಂಚಿ ಸಣ್ಣಯ ಪಾಡುನ ಎಲ್ಲೆಲ್ಲಿ ಅದೆಕ್ಕುಲು ಪುಳಿತ ಬರುಣಿ ಮಂಜಲ್ ಗುದ್ದುನ ಕಲ್ಲು ಪೆರದನೆ ಮುಟ್ಟತ್ತಿ ಕತ್ತಿ ಮಾತ ಅವುಲೆನೆ ಇತ್ತನು. ದಿಕ್ಕೆಲು ದಿಕ್ಕೆಲ್ದ ಮಿತ್ತು ದೆಂಗ ಇತ್ತನು. ಕರಿಪತ್ತದು ಕಪ್ಪ ಆಯ್ನ ದೆಂಗಡು ಪಾಲೆಡು ಕಟ್ಟುದೀತಿನ ನುಂಗೆಲು ಗೋಣಿಡು ದಿಂಜದ್ದೀತಿನ ಬಿತ್ತದ ತುರೆ ಬಿತ್ತದ ಪೀರೆ ಲತ್ತನೆ ಬೆಂಡೆಕಾಯಿ ಕಟ್ಟುದೀತಿನ ಪದ್ಪೆ ಕೆಂಬುಡೆ ಕುಂಬುಡ ಕಂಚಲ ಪಟ್ಲಾಯಿ ತೌತೆ ತೆಕ್ಕರೆದ ಬಿತ್ತಲು ಮರೆಯಲಗ ಕಟ್ಟುದೀತಿನ ಮುಂಚಿದ ಗೋಣಿ ಸಾಂತನಿ ಸುಂಟಾಯಿ ಪೆಲಕಾಯಿ ಪೆಲಕಾಯಿದ ಅಪ್ಪಳ ವಾಲೆಬೆಲ್ಲದ ಕಟ್ಟ ಇಂಚ ಅವೇ ತೋ ಸೊತ್ತುಲು ದಿಕ್ಕೆಲ್ದ ಪುಗೆಕ್ಕು ಮೆಚ್ಚಗು ಕುಲ್ಲುದುಪ್ಪ ಗೋಣಿಡು ದಿಂಜದ್ದೀತಿನ ಬಿತ್ತದ ತುರೆ ಬಿತ್ತದ ಪೀರೆ ಲತ್ತನೆ ಬೆಂಡೆಕಾಯಿ ಕಟ್ಟುದೀತಿನ ಪದುಪೆ ಕೆಂಬುಡೆ ಕುಂಬುಡ ಕಂಚಲ ಪಟ್ಲಕಾಯಿ ತೌತೆ ತೆಕ್ಕರೆದ ಬಿತ್ತಲು ಮರೆಯಲಗ ಕಟ್ಟುದೀತಿನ ಮುಂಚಿದ ಗೋಣಿ ಸಾಂತನಿ ಸುಂಟಾಯಿ ಪೆಲಕಾಯಿದ ಅಪ್ಪಳ ವಾಲೆಬೆಲ್ಲದ ಕಟ್ಟ ಇಂಚ ಅವೇ ತೋಸೊತ್ತುಲು ದಿಕ್ಕೆಲ್ದ ಪುಗೆಕ್ಕು ಬೆಚ್ಚುಡು ಕುಲ್ಲುದುಪ್ಪ ಅಡುಪಿಲ್ಲದ ಒಂಜಿ ಕತ್ತಲೆದ ಕೋಂಟುಡು ಕೆಲವು ಚೆಂಬು ಪಿತ್ತಲದ ಕರ ತೊಂದುರು ಮಂಡೆ ಕೊಡಪಾನಲು ದೀದಿತ್ತನು. ಆಯ್ತ ಇಡೇಟೆ ಮಲ್ಲಪ್ಪನ ಪಣವುದ ಕರಜನ ಇತ್ತನು. ಚೆಂಬುದ ಎಲ್ಲ ಕರಜನ. ಆಯ್ತ ಉಲೈ ಬೊಲ್ಲಿದ ಗೆಜ್ಜೆತ್ತಿ ಬಂಗಾರದ ಓಲೆ ಬಂಗಾರದ ಉರುಕು ಕೆಲವು ಆನೆ ರುಯಿ ಹೊಟ್ಟೆ ಮುಕ್ಕಾಲು ಬೊಕ್ಕ ಪತ್ತು ಒಂಜಿ ರಡ್ಡು ಐನೆತ ನೋಟುಲು. ಮಲ್ಲಪ್ಪ ಕರಜನದ ಬಾಯ್ದೆಪ್ಪುನಗನೇ ನಿಲ್ಕದು ಓಡತ್ತಂದೆ ಬೇತೇ ಇರ್ಲ ಇನ್ನು ಮುಟ್ಟುಲೆ ಕೈಜ್ಜಿ ಅವುಲ ಕತ್ತಲದ ಮೂಲೆಡು ಪರಡು ಪರಡುದೇ ಮಲ್ಲಪ್ಪ ಆಯ್ತ ಬಾಕಿಲ್ದೆತ್ತೊಂದಿತ್ತೀನಿ. ಅಡುಪಿಲ್ಲದ ದಾರಂದಗ ಮಿತ್ತಡ್ಯಲ ಇತ್ತನು. ಆಯ್ಟು ಮೀಂದ ಕಜಿಪ್ಪು ಮಂತಿನಾನಿ ಕೈ ಸಟ್ಟಿಡು ನುಪ್ಪು ಕಜಿಪ್ಪು ಪಾಡ್ದು ತೀರ್ಪೋಯಿನ ಹಿರಿಯಕ್ಲೆಗಂದು ತಟ್ಟಿಡ್ದು ಒಂದಿತ್ತೇರು. ಅಂಚನೆ ಅಷ್ಟಮಿ ಚೌತಿಗು ಮದ್ರೆಂಗಿ ಕಡೆಂಡಲ್ಲ ಕಡೆಯಿನ ಮದ್ರೆಂಗಿನ ತಿಪ್ಪಿಡು ಪಾಡ್ದು ಐಕ ನಾಲ್ ಅರಿಬಿರ್ಕದು ಮಿತ್ತಡ್ಯಡ್ದು ಒಂದಿತ್ತೇರು. ಪ್ರತಿ ತಿಂಗಳದ ಅಮಾಸೆಗಳ ನುಪ್ಪು ಕಜಿಪ್ಪು ಅಡುಪಿಲ್ಲಡು ಇರೆಪಾಡ್ದು ಸೈತಿನಕ್ಲೆ ಬಲಸುನ ಕ್ರಮ ಇತ್ತನು. ಒಂದು ಮಾತ ಎಂಕ್ಲೆನ ಮಾಮನೇ ಮಂತೊಂದಿತ್ತೀನಿ. ಮಾಮ ಕಾಂಡೆ ತರೆಕ ಮೈಕ ಮೀದು ಅಡುಪಿಲ್ಲೆಗೆ ಪೊಗ್ಗೇರು ಪಂಡ ಆನೆಯೇ ಗೊತ್ತಾಪುಂಡು. ಇನಿ ಅಮಾಸೆ ಬಂದು ಮೀಂದ ಕಜಿಪುಲ ಪುಲ್ಲ ಕಜಿಪುಲ ಇರೆಟ್ಟು ಬಲಸೆರೆ ಉಂಡು ಎಂಕ್ಲೆಗಾನಿ ಗಮ್ಮತ್ತು. ವರ್ಷಗು ವರ ಕತ್ತಲಾನಗ ಮಾಮ ಕನ್ಯಾಗು ಬಲಸುನಲ ಇತ್ತನು. ಬಲಂತರಿತ ನುಪ್ಪುಗು ನುರ್ಗೆ ತಪ್ಪು ಪಾಡ್ದು ಬೆಲ್ಲತಾರೈ ಪಾಡ್ದು ನೀರಾಜವನ ಮುದ್ದೆ ಗಂಜಿ ಅಡುಪಿಲ್ಲಡು ಪದಿನಾಜಿ ಪೆಲತೈರೆಟ್ಟು ಬಲಸುನಿ ಆನೆ ಎಂಕ್ಲೆಗೆ ಗೌಜಿ. ಮಾಮ ಬಲಸದಾದು ಕೈ ಮುಗಿದು ಪಿದಾಯಿ ಬತ್ತದ ಜಗಲಿಡು ಕುಲ್ಯರಂಡ ಪಿರ ಯಾಪ ಉಲೈ ಪೋಪೇರು ಎಂಕುಲು ಕಾಪುನಿ. ಮಾಮ ಲಕ್ಕದು ಉಂತುನಗ ಅರೆನ ಬೆರಿಯ ಜೋಕುಲು ಮಾತ ಉಲೈ ಪೋಪುನಿ. ಮಾಮ ಅಡುಪಿಲ್ಲದ ಉಲಾಯಿಡ್ದು ಒಂಜೊಂಜೆ ಇರೆ ಕನತ್ತದ ಎಂಕ್ಲೆನ ಕೈಟ್ಟು ದಿಯರಂಡ ಅಯ್ಯನ ಪತ್ತೊಂದು ಬತ್ತದ ಜಗಲಿಡು ಕುಲೊಂದು ತಿನ್ಪು ನನೇ ಕೊಸಿ ಅವೊಂಜಿ ವಾ ರುಚಿ ಇತ್ತಂಡು ಇತ್ತೆ ಅಯ್ಯನ ಮಾತ ನೆನಪೆರನೇ ಇಜ್ಜಿ. ನನ್ನ ಚಾವಡಿರ್ದು ಪೊಗ್ಗುನಗ ಒಂಜಿ ಕತ್ತಲೆದ ಅದೇ ಇತ್ತನು. ಐಕಲ ತರೆಕ ತಾಂಟು ನಂಚಿನ ಕುದ್ಯದ ದಾರಂದ ಪಾಕಿಲ್ಗೆ ಉಲೈರ್ದು ಮರತ ಚೀಂಪು ಉಲೈ ಕುಂಟು ಪಾಡುನ ಜಕ್ಕೋಲು ಒಂಜಿ ಪುಡೆಟ್ರು ಕುಂಟು ಪಾಡುನ ದಾಂಟಿ ಅಟ್ಟದ ಅಡ್ಡದಗ್ ಬಲ್ಲುಡು ಕಟ್ಟದಿನ ಪಜದೀಪುನ ತಲಕೆದ ನೇಲೆ ರಡ್ಡ ಅಡ್ಡದು ಜೋಕ್ಲೆಗ್ ತೊಟ್ಟಿಲು ಪಾಡ್ಯಾರೆ ಜಪುಡಾದಿನ ಮಣಿಪುದ ವಲ್ಲು ಓಡೆದ ಬರೀಟು ಕರ್ಬದ ಪೊಸ ಕುಂಟು ದೀಪುನ ಪೆಟಿಗೆ ಅದಕ್ಕೆ ಬೊಲ್ಪು ಬರ್ರೆ ಗೋಡೆಗೆ ಮೆತ್ತಾದಿನ ಓಡುದ ತುಂಡುಡು
ಓಡದ ತುಂಡು ದೀದ ಮಂತಿನ ಮೂಜಿ ಮೂಲದ ಗಿಳಿಗಂಡಿ ಗೋಡೆಡು ಚಿಮಿನಿ ದೀಪನ ಗಂಡಿ ಪಿದೈದ ಬಾರದಿಂಜಾವುನಾದೆಟ್ಟು ಬಾರದ ರಾಶಿ ಒಂಜಿ ಪುಡೆಟ್ಟು ಅಂಡ ಬೊಕ್ಕೊಂಜಿ ಪುಡೆಟ್ಟು ಅಟ್ಟಿ ಒಯ್ತಿನ ಅರಿತಮುಡಿ ಐತಮಿತ್ತು ಮದನ ಕೈಟ್ಟು ದೀತಿನ ಪಲೈಡು ಸೇರು ಪಾವು ಕಲಸೆ ಬಲ್ಲ ಮುಡಿ ಕಲಸೆ ಕಟ್ಟಕುರುವೆ ತಡ್ಪೆ ಕೊದಂಟಿ ಬಾರಕೋಲು ಮೂಲೆಡು ಬೈತಡು ಕೈಪೂಲು ಮೊರಜದ ಉಂಡೆ ಕಲ್ಲೆದ ಬಲ್ಲು ಇಂಚ ಬೆನ್ನಿದ ಸುತ್ತಲು ಮಾತ ಅದಕ್ಕೆ ಎತ್ತರಡು ಒಂಜಿ ಎಲ್ಯ ಧರಿತ ಕಂಡಿ ಐಕಲ ತಟ್ಟಿದ ಬಾಕಿಲಿತ್ತನು ಮಣ್ಣಡಿ ಮೆತ್ತಿನ ದಪ್ಪ ಗೋಡೆದ ಇಲ್ಲು ಉಲೈ ಗೋಡೆಗೆ ತಾರಿದ ಅಡ್ಡ ತಾರಿದ ಕುತ್ತಿಗೋಲು ತಾರೆದ ಮೂಲೆ ಪಕ್ಕಾಸು ಬೊಕ ಮಾತ ಮುಟಮುಟ್ಟ ಬೆದುರುದ ಅಡ್ಡ ಐಕ ಕಂಗದ ತಲಕನೇ ರೀಪು ಸುರುಕು ಮುಟಮುಟ್ಟ ಮೊಡೆತಿನ ಮಡಲು ಕಟ್ಟದು ಬೊಕ್ಕ ಒಂಜಂಜೆ ಎಸಲ್ದ ಇಡಕ್ಕೆ ಮುಳಿಬೇತಿನ ಮಾಡು ವರ್ಷ ವರ್ಷ ಮುಳಿಬೇಪುನಿ ನಾಲ್ಕು ವರ್ಷಗೊರ ಐನು ವರ್ಷಗೊರ ಪರ ಮುಲಿದೆತ್ತದು ಪೊಸತ್ತು ಪಾಡುನ ಇತ್ತು ಅವಂಜಿ ಮರಪೆರೆ ಆವಂದಿನ ಅನುಭವ ದುಂಬದು ಮಾಡು ಸರಿ ಮಲ್ಪೊಡು ಪಂಡದು ಮಲ್ಲಪ್ಪೆ ಪಂಡುಂಡಾಂಡು ಈವೊಡೆ ಐಕ್ಕೆ ಬೋಡಾಯಿನ ಅಟ್ಟನೆ ಸುರುವಾಪುಂಡು ತಾರದ ಮಡಲು ಬೂರಿಲೆ ಕಾನೆ ಮಾಮಾಯಿನ ಕಡೆ ಕೊಡಿ ಕಟ್ತದು ಇಲ್ಲ ಪಿರವುದ ನೆಕ್ಕರೆ ಗುರಿ ಇಟ್ಟು ನೆಕ್ಕರೆ ಗುರಿ ಪಂಡ ಎಂಕ್ಲ ಇಲ್ಲದ ಪಿರವು ಇತ್ತಿನ ನೀರದ ಗುರಿ ಐತ ನೀರು ತಾರೆಗೆ ಮೈತೊಂದಿತ್ತೇರು ಆ ಗುರಿಟ್ಟು ಎಂಕ್ಲ ಇಲ್ಲದ ಎದುರುದ ನೆಕ್ಕರ್ಲು ಕುಂಟರ್ದೇರೆ ಬರೊಂದಿತ್ತೇರು ಅಂಚಾಯಿಕ್ ನೆಕ್ಕರೆ ಗುರಿ ಎಂದು ಪನೊಂದಿತ್ತೇರಿಗೆ ಆ ಗುರಿಟ್ಟು ಮಡಲನ್ನು ಬೊದ್ದುಲೆರೆ ಪಾಡುವೇರು ಬಯ್ಯಾನಗ ಜಾಳ್ಡು ನನೇನ ಮಡಲ್ನು ಮೊಡೆಪು ನನೇ ಒಂಜಿ ಗೌಜಿ ಅಮ್ಮ ಮಾಮಿ ವಾರಿಜಕ್ಕ ಮಡಲ್ ಮೊಡೆಯರೆ ಸುರುಮಂತೇರಂಡ ಕತ್ತಲೆ ಮುಟ್ಟಲ ಮೊಡೆಯೊಂದಿತ್ತೇರು ಮಾಮ ಎಂಕ್ಲೆಗೆ ಆರು ಮಡಿಪೆರೆ ಕಲ್ಪಾವೊಂದು ಕಲ್ಪಾವೊಂದು ಮೆಲ್ಲ ಮೆಲ್ಲ ಮಡಲ್ ಮೊಡೆಯರ್ಲ ಕಲ್ಪಾಯರು ಗುಡ್ಡೆಡು ಮುಳಿ ಪರಂದುಂಡ ಮುಳಿಪೆರೆಯರೆ ಪೋಪುನಲ ಒಂಜಿ ಗೌಜಿ ಇತ್ತನು ಶನಿವಾರ ಐತಾರ ಶಾಲೆಗೆ ರಜೆ ಉಂಡು ಮುಳಿಪೆರೆಯರೆ ಏರು ಮಾತ ಬರ್ಪಾರು ಮಾಮ ಕೇಂಡ ಯಾವು ಎಂಕುಲು ಮಾತ ಲಾಗಪಾಡೊಂದು ಪಿದ್ರೊಂದಿತ್ತ ಎಂಕ್ಲೆನ ಇಲ್ಲಡೆ ಇತ್ತದ ತಲಪಾಡಿಗೆ ಮುಟ್ಟ ಗುಡ್ಡೆಡೊಂಜಿ ಜಾಗ ಇತ್ತು ಅವಳು ಬೋಡಾಯಿನ ಆತು ಮುಳಿ ಆಪೆದನು ಮುಳಿ ಅಲ್ತೆ ಪೆರೆದು ಕನಪುನಿ ಕಿದೆದಡಿಕೆ ಬೋಡಾಯಿನ ತಪ್ಪು ಲಾವೇ ಗುಡ್ಡೆದ ಆ ಗುಡ್ಡೆಗೆ ಸೇಡಿ ಗುರಿ ಎಂದು ಪುದರ್ ಆ ಪುದರ್ ದಾಯ ಬತ್ತು ಬಂದು ಮಾಮಡು ಕೆನ್ನಾಗ ಆರು ವರ ಎಂಕ್ಲೆ ಗುಡ್ಡೆದ ಬರಿಟು ಮಲ್ಲ ಗುಂಡಿ ಉಂಡು ಐನು ಐಟು ಪಿಲಿ ಉಂಡು ಅಕುಲು ಎಲ್ಲಿಯಪ್ಪನಗ ಗುಡ್ಡೆಗೆ ತಪ್ಪು ಬತ್ತಿನಪ್ಪಗ ಪಿಲಿ ಕೊರೆಪ್ಪನ ಕೇನೊಂದಿತ್ತೇರು ರಾತ್ರಿಗೆ ಪಿಲಿ ಬಯಲಿಗೆ ಜತ್ತದು ಕಿದೆರ್ದು ಕೈಕಂಜಿಲೆನು ಜಾಲರ್ದು ನಾಯಿನ ಎತ್ತೋ ಸತ್ತಿ ಕೊನತುಂಡಿಗೆ ಸೇಡಿ ಗುರಿತ ತಿರ್ತು ಮಂಜಿರ್ಕ ಪನ್ಪಿನ ಪುದರ್ದ ಪಡ್ಪುಂಡು ಐಟು ದುಂಬುದ ಕಾಲಡು ಉದ್ದಾರದ ಅರಸು ದೈವಲು ಉಳ್ಳಾಲ ಕಡತದು ಬನ್ನಗ ಅಕುಲು ಬಚ್ಚಲೆರ್ಪೆರೆ ಕುಲ್ಲಿನ ಜಾಗೆ ಉಂಡುಂದಲ ಅಕುಲು ಅವಳು ಅತ್ಯಾರ್ಲೆನ್ ದೀತೇರುಂದಲ ಪನ್ಪೆದೇರು ಅಂಚಾದು ಆ ಜಾಗೆಗೆ ಮಂಜಿಷ್ಣಾರ ಅಡ್ಕ ಅಂತ ಪನೊಂದಿತ್ತೇರಿಗೆ ಇತ್ತವು ಮಂಜಿರ್ಕ ಅಂತ ಆತನು ಅಂದು ಮಾಮ ಪನೊಂದಿತ್ತೇರು ಗುಡ್ಡೆಗೆ ಮುಳಿಪೆರೆಯರ ಪೊಂಡ ಜೋಕುಲೇನು ಸೇಡಿ ಗುರಿ ಪುಡೆಕ್ಕೆ ಪೊಯರೆ ಬುಡೊಂದು ಇಜ್ಜಾಂಡು ಒಂಜಿ ಸತ್ತಿ ಗುಡ್ಡೆಗೆ ಗೋಂಕು ಕೊಯ್ಯರೆ ಪೊಯ್ನಪ್ಪಗ ಯಾನು ಮಲ್ಲನ್ನೆ ಎಲ್ಲನ್ನೆ ಅಮ್ಮನ ಲೇನ ಕಣ್ಣು ತಪ್ಪಾದು ಸೇಡಿ ಗುರಿಕ್ಕೆ ನಿಲ್ಕೆರೆ ಪೋದಿತ್ತ ಒಬ್ಬ ಎಂಚಿನ ಗುಂಡಿ ನಾಲು ಸುತ್ತಲ ಮಲ್ಲಮಲ್ಲ ಮರಕುಲು ಕತ್ತಲೆ ಕತ್ತಲೆ ನೆಲ ತೋಜುಜ್ಜಿ ಅರ್ಕೆಲ್ಲೇರೆ ತೀರಂದಿನ ಆತು ತೋರದ ಈಜಿಂದ ಮರಕುಲು ಅಂಚನೆ ಪಾಲೆ ಕಾಯರು ದಡ್ಡಲು ಕುಂಟಲು ಕಲ್ಲ ಸುತ್ತದ ಮಲಮಲ್ಲ ಮರಕುಲು ಕರ್ಮರದ ಕಾಡು ಚೆನ್ನೆರಿ ಬೂರು ಉದುರಿ ಬೂರು ಅತ್ತಂದೆ ಬೊಕ್ಕಲ ಪುದರ್ ತೆರೆಯಂದಿನ ಬೂರುದ ಬಲ್ಲೆ ಕರಂಡೆದ ಪುದೆಲು ಚೂರಿ ಮುಳ್ಳು ಕೊಟ್ಟೆ ಮುಳ್ಳು ಕರ್ಕಟೆ ಮುಳ್ಳು ದ ಬಲ್ಲೆಲು ತೂನಗನೆ ಪೋಡಿಗೆ ಆಪುನ ಜಾಗೆ ಐಕ ತಕ್ಕ ಇರಂಟದ ಟಿರಿಟಿರಿ ಗುಮ್ಮೆದ ಮುನ್ಕಾಟ ಪುದತ್ತ ನರಕಾಟ ಕೆಲವು ಪಕ್ಕಿಲೆನ ಬುಲಿಪಾಟ ಏರೆಗೆ ಓಡು ಓಡ್ತುದು ಅಲ್ತೆಪಿರ ಸೋನಡು ತಡ್ಯ ಬರೆಯರೆ ಪುದ್ವರ್ಗು ತಡ್ಯ ಬರೆಯರೆ ಸೇಡಿ ಆಟಿದಾಮಸೆಗೆ ಪಾಲದ ಕೆತ್ತೆ ಇಲ್ಲದಿಂದ ದಡ್ಡಲ್ದ ನಾರು ಏರೆನಲ್ಲ ಇಲ್ಲು ಒಕ್ಕೆಲ್ಗು ಚೆನ್ನೆರಿ ಬೂರು ಮಾತ ಅಜ್ಜರು ಅಮ್ಮೆರು ಬೊಕ್ಕ ಎಂಕ್ಲೆನ ಕಂಡದ ಬೇಲೆದ ಅಂಗಾರೆ ಅಲ್ತೆ ಕನವೊಂದಿತ್ತಿನಿಗೆ ಅಬ್ಬ ಆಕ್ಲೆನ ಧೈರ್ಯನೆ ಮೆಚ್ಚೋಡು ಕಾಂಡೆ ಗುಡ್ಡೆಗೆ ಪೋಂಡ ಮಧ್ಯಾಹ್ನ 12 ಗಂಟೆದ ರೈಲು ಪೋನಗ ಕುಕುಲು ಕೆನ್ನಗನೆ ಎಂಕುಲು ಮುಲಿತುಮೊಂದು ಪಿರ ಜಪ್ಪುನಿ ಅವಂಜಿ ಬಾರಿ ಪೊರ್ಲುದ ನೋಟ ಅಮ್ಮಲ ವಾರಿ ಜಕ್ಕಲ ಎದೂರು ಮಲಮಲ್ಲ ಕಟ್ಟ ತುಂಬಂದು ಪಿದಡಿಯರ್ದ ಐತ ಪಿರವ್ರದ್ದು ಜೋಕ್ಲೆನ ಇಲ್ಲೆಲ್ಲ ಕಟ್ಟ ಐತ ಪಿರವು ಮಾಮ ಎಂಕ್ಲೆನ ಕಂಡದಪ್ಪನ ಅಂಗಾರನ ಬಡಿದಿ ಕಮಲ ಬೊಕ್ಕ ನಿರೆತ ಬಾಗಿ ಇಂಚ ಉದ್ದದ ಸಾಲು ಮುಲಿತುಮೊಂದು ಗುಡ್ಡೆ ಜಪ್ಪುನಗ ಹೊರ ಜಪ್ಪೆಲು ಅರಪ್ಪೆರೆ ಜಯಂತಿ ಅಕ್ಕನ ಇಲ್ಲದಲ್ಪ ಪನೀ ಜಾದ್ ನೀರ್ಗೆ ಎಂದು ಬರ್ಪುನಿ ಅವಳು ಜಾಯಿನ ಕಟ್ಟನು ಜಯಂತಿ ಅಕ್ಕ ಪತ್ತಿಯರೆ ಆರು ಪತ್ತರಿಯರಿಂದ ಅಲ್ತು ಬಿದಡ್ನ ಎಂಕ್ಲೆನ ಮುಲಿತ ಕಟ್ಟದ ರೈಲು ಬೊಕ್ಕ ಉಂತುನಿ ಮಟ್ಟದ ಕಟ್ಟೆದಲ್ಪ ಕಟ್ಟೆದ ಬರಿಟೊಂಜಿ ಎತ್ತರದ ಕಲ್ಲಿತ್ತನು ತೂನಗ ಕಡ್ಪ ಕಲ್ಲದ ಶಿವಲಿಂಗ ಲೆಕ್ಕ ತೋಜುನ ಐನು ಜಾಪುನ ಕಲ್ಲಂದೇ ಪನೊಂದಿತ್ತೇರು ಏರಾಂಡ ಒರಿ ಕಲ್ಲುಗೆ ಜಾದು ಬೊಕ್ಕ ಪಿರವ್ರದ್ದು ಬರ್ಪುನಕ್ಲೆನ ಪುದೆ ಜಾಯರೆ ಕೈಕೊರೊಂದಿತ್ತೇರು ಹೆಚ್ಚಾದ ಪನಿ ಪಿರೇದಕುಲು ಧನಿಕೆ ಆಯ್ನಕುಲು ಬಚ್ಚಿನಕುಲು ಮಾತ್ರ ಅವಳು ವರ ಜಾಪುನಿ
ನಿರೇಳ್ದು ಬಚ್ಚೆಲರ ಪೆರ ಕುಲ್ಲುನಿ. ಬಾಕಿದಕ್ಕೂ ಮಾತ ಪುದೆತು ಮಂದು ಸೀದಾ ಇಲ್ಲಡನೆ ಬರಂದಿತ್ತೇರು. ಎಂಕ್ಲೆನ ಇಲ್ಲ ಬಿರವು ಮುಳಿತ ಮುಟ್ಟೆ ಮಂತೊಂದಿತ್ತೇರು. ಕುಕ್ಕುದ ಪೊರ್ತುಡು ಮುಳಿತ ಮುಟ್ಟೆದ ಲೈ ಕುಕ್ಕು ಪರಂದೆರೆ ದಿಯೊಂದಿತ್ತ. ಮುಳಿಪೆರೆಪ್ಪನ ಸಮಯಡು ಎಂಕ್ಲು ಬೇಹತೆಕ್ಲೆನ ಮುಳಿಪೆರೆಯರ್ ಲಪು ಹೊಂದಿತ್ತ. ಅಪಗ ನೂದು ಸೂಡಿಗೆ ಒಂಜಿರುಪಾಯಿ ತಿಕ್ಕೊಂದಿತ್ತನು. ಮುಳಿ ತೆಲ್ಪಾಂಡ ನೂದು ಸೂಡಿ ಆಯ್ದಿಂಡ ಅಣ್ಣನಕ್ಲೆನ ಅತ್ತಂಡ ಮಾಮನ ಮುಳಿತ ಕಟ್ಟಡ್ದು ರಡ್ಡು ಸೂಡಿ ನಾಲ್ ಸೂಡಿ ತಪ್ಪಾದ ನಲ ಉಂಡು. ಅವಂಜಿ ಮರಪಂದಿನ ನೆಂಪು ಇತ್ತದಕ್ಲೆಗೆ ಓಲುಂಡು. ನಮ್ಮ ಇಡೆಮುಟ್ಟ ಮುಳಿಪೆರೆಪ್ಪನ ಗೌಜಿನ ತುಯ್ಯ.

ಈತನೇಟ ಮುಳಿತ ಇಲ್ಲದ ನೆಂಪು ಈ ವಿಚಾರದ ಬಗೆಟು ಪಾತ್ಯರ್ನಾರು ಸಾಹಿತಿ ಕುಶಾಲಾಕ್ಷಿ ವಿಕುಲಾಲ್ ಕಣ್ವತೀರ್ಥ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಲು ಕೇಂದ್ರ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
2: ರೇಡಿಯೋ ಸಾರಂಗ್ 107.8 FM

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: रेडियो सारंग 107.8 FM।
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
3: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಜನಪದ ಗಮ್ಮತ್ತು.
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
0: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಕೈ ಹಿಡ್ದೊಟ್ಟು ನಂಗೆ ನಗೆ ನಗ ಉಪ್ಪು ಗಂಜಿ ಒಟ್ಟಾಗಿರತ್ತ ಪಂಚ ಅಗಲೆಲ್ಲ ತರತ್ತೆ ತಂದಿತ್ತಲ್ ವಸಿಮೂರ್ತಿ ಅಗಲೆಲ್ಲ ತರತ್ತೆ ತಂದಿತ್ತಲ್ ವಸಿಮೂರ್ತಿ ಸಂಜಲಿ ಹುಳಿ ಎಂಡ ಕೊಂಚ ಏಕಮ್ಮ ಜುಮ್ಮನ್ ವಾಸನೆ ಕಮ್ಮಂದ್ರೆ ತುಂಬ ಸುರತ್ತ

ನನ್ನ ಪ್ರಪಂಚ ಹೇಳ್ಕೊಳಕ್ ಒಂದೂರು ಕಲ್ನಾಗ ಒಂಚೂರು ಮರುಗ ಗುಂಪಾಗಿ ಮಂಚ ಕೈ ಹಿಡ್ದೊಟ್ಟು ನಂಜೆ ನಗನಕ್ಕ ಗಂಜೆ ಕೊಟ್ರಾಯ್ತು ರತ್ನನ್ನು

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಪುಲ್ಲಿಯಾ, ಅವು ಆರತಿ, ಸರಸ್ವತಿ, ಗೀತಾ,
1: ಗೀತಾ ಸೀತಾ,
0: ಅಕ್ಕಲು ಒಯ್ಕಲ ಅವಂದಿನ ಅಕ್ಕಲು, ಅವು ಸಜ್ಜಿಗೆ ಬಜೆ

రేడియో సారంగ్ 107.8 FM.